0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.

0: હોય બનીએ આજીકાથી કેમ્બા હોય બનીએ આજીકાથી કેમ્બા.
1: આત્મીય કેળુગરિગળ નમસ્કાર. ಅಜ್ಜಿ ಕತೆ ಕೆಂಕೆ ರೇಡಿಯೋ ಕುಂದಾಪುರ 89.6 ಎಫ್ಎಂ ಟ್ಯೂನ್ ಮಾಡ್ಕೊಂಡು ಕೂತವರಿಗೆಲ್ಲರಿಗೂ ಅಜ್ಜಿ ಕತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವೀಗ ಕೇಂತಿಪ್ಪದು ರೇಡಿಯೋ ಕುಂದಾಪುರ 89.6 ಎಫ್ಎಂ. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ ಜೊತೆ ಸತೀಶ್ ಶೆಟ್ಟಿಗಾರ್ ಜಪ್ತಿ. ಈ ವಾರ ನನ್ನ ಜೊತೆಗೆ ಒಂದಿಷ್ಟು ಚಂದ ಚಂದದ ಕತೆ ಹೇಳುಕ್ಕೆ ಮತ್ತೊಂದಿಷ್ಟು ಮಕ್ಕಳು ರೆಡಿಯಾಗಿ ಬಂದು ನಮ್ಮೊಟ್ಟಿಗೆ ರೇಡಿಯೋ ಕುಂದಾಪುರ ಸ್ಟುಡಿಯೋದಂಗೆ ಕೂಕೊಂಡಿರು. ಚಿಂದಿಯಾದ್ರೂ ಸೈ ದೊಂದಿಗಾತ್ ಅಂತ ಒಂದ್ ಗಾದಿ ಕೇಂಡಿರ್ಯ. ಹರ್ಕಟಿ ಚಂಪನ್ ಚೂರಾದ ಚಿಂದಿ ಬಟ್ಟಿಯಿಂದ ಎಂತದೂ ಪ್ರಯೋಜನ ಇಲ್ಲ ಅಂತೇಳಿ ತುಂಬಾ ಜನ ಅದನ್ನ ತಿಪ್ಪಿಗೆ ಬಿಸಾಡಿ ಬಿಡ್ತಾರೆ. ಆದ್ರೆ ಇಂತಹ ಚಿಂದಿ ಬಟ್ಟಿ ಕೂಡ ದೊಂದಿಗೆ ಉಪಯೋಗ ಆತ್. ಒಂದ್ ದೊಣ್ಣಿ ಅಥವಾ ಕೋಲ್ಕಡ್ಡಿ ತುದಿಗೆ ಚಿಂದಿ ಬಟ್ಟಿನ ಸುತ್ತಿ ಎಣ್ಣೆ ಲದ್ದಿ ತೆಗ್ದು ಬೆಂಕಿ ಕೊಟ್ರೆ ಅದು ತುಂಬಾ ಚಂದ ಉರಿತು. ಅದಕ್ಕೆ ಆಗಾಗ ಎಣ್ಣೆ ಹಾಕ್ತಾ ಇದ್ರಂತೂ ಅದು ನಂಗೆ ಹೋತಿಲ್ಲ. ಈ ಜಗತ್ತಂಗೆ ಕಸಕ್ಕೂ ಬೆಲೆ ಸಿಕ್ಕತ್ತೋ ಎಂಬುದನ್ನ ಚಿಂದಿಯಾದ್ರೂ ಸೈ ದೊಂದಿಗಾತ್ ಎಂಬ ಈ ಗಾದಿಯಿಂದ ನಾವು ತಿಳಿಲಕ್ಕ. ಈಗ ಇದೇ ಗಾದಿನ ನಮ್ಮ ಈ ಅಜ್ಜಿ ಕತೆ ಕಾರ್ಯಕ್ರಮಕ್ಕೂ ಹೋಲಿಸಿ ಹೇಳುದಾದ್ರೆ ಹಿಂಗ್ ಹೇಳಕ್ ಮಕ್ಕಳಿಗೆ ಅಜ್ಜಿ ಕತೆ ಹೇಳಕ್ಕೆ ಬತ್ತಿಲ್ಲ ಅಂದೇಳಿ ಅವ್ರ ಹತ್ರ ಕತೆ ಹೇಳಿಸ್ದೆ ಎಪ್ಪಕಾಗ. ಕತೆ ಹೇಳೋ ಪ್ರಯತ್ನ ಮಾಡ್ಸಕ್ ಶತ ಪ್ರಯತ್ನ ಮಾಡಿದ್ರು ಅವನ ಹತ್ರ ಒಂದ್ ಕತೆನು ಹೇಳಸ್ಕೊಂಬ ಆಯಿಲ್ಲ ಅಂತ ಇಟ್ಕಣಿ. ಏನು ವರಿ ಮಾಡ್ಕೊಂಡ್ಬೇಡಿ. ಕತೆ ಹೇಳದಿದ್ರು ಅಡ್ಡಿಲ್ಲ. ಪ್ರತಿ ಭಾನುವಾರ ಹೆಂಗೋ ಆ ದಿನ ಮಕ್ಕಳಿಗೆ ಶಾಲೆಗೆ ರಜೆ ಇರತ್ತ. ಅವರಿಗೆ ನಮ್ ರೇಡಿಯೋ ಕುಂದಾಪುರದಂಗೆ ಪ್ರಸಾರ ಆಪು ಅಜ್ಜಿ ಕತೆನ ಕೇಳಿಸ್ಕ. ಅಜ್ಜಿ ಕತೆ ಕೇಂತ ಕೇಂತ ಅವರಿಗೂ ನಾನು ಒಂದ್ ಕತೆ ಹೇಳಕ ಎಂಬ ಆಸೆ ಮೂಡಿಯೇ ಮೂಡತ್. ಅಂದಂಗೆ ರೇಡಿಯೋ ಕುಂದಾಪುರದಂಗೆ ಪ್ರತಿ ವಾರ ಪ್ರಸಾರ ಆಪು ಈ ಅಜ್ಜಿ ಕತೆ ಕಾರ್ಯಕ್ರಮ ಮುಖ್ಯ ಉದ್ದೇಶವೇ ಅಜ್ಜ ಅಜ್ಜಿ ಅಂದಿರ ಬಾಯಿಂದ ಕತೆ ಕೆಂಬ ಭಾಗ್ಯ ಈಗಿನ ಮಕ್ಕಳಿಗೆ ಸಿಕ್ಕುದು ಬಹಳ ಅಪರೂಪ. ಈಗೀಗ ಕತೆ ಹೇಳು ಅಜ್ಜ ಅಜ್ಜಿ ಸಿಕ್ಕುದು ಅಪರೂಪ. ಹಂಗಂದೇಳಿ ನಾವು ನಮ್ಮ ಮಕ್ಕಳಿಗೆ ಕತೆ ಹೇಳು ಅಜ್ಜ ಅಜ್ಜಿ ಎಲ್ಲಿದ್ರು ಅಂದೇಳಿ ಹುಡುಕ್ತಾ ಹಾಕುವಾತಿಲ್ಲ. ಅದಕ್ಕೆ ಈಗಿನ ಮಕ್ಕಳ ಬಾಯಂಗೆ ಅಜ್ಜಿ ಕತೆ ಹೇಳಿಸೋಕೆ ನಾವು ಶುರು ಮಾಡದ್ದು. ಈ ಅಜ್ಜಿ ಕತೆ ಕಾರ್ಯಕ್ರಮದಂಗೆ ಈಗ ಕತೆ ಹೇಳುಕ್ಕೆ ಭಾಗವಹಿಸುವ ಮಕ್ಕಳೇ ಮುಂದೆ ಕತೆ ಹೇಳು ಅಜ್ಜ ಅಜ್ಜಿ ಆತ್ರ. ಅಷ್ಟೇ ಅಲ್ಲ, ಈ ಕಾರ್ಯಕ್ರಮಕ್ಕೋಸ್ಕರ ಮಕ್ಕಳಿಗೆ ಕತೆ ಹೇಳಿಕೊಡೋ ಅಪ್ಪ ಅಬ್ಬಿ ಅಜ್ಜ ಅಜ್ಜಿ ಮಾಸ್ಟರ್ ಟೀಚರ್ ಬಗೆಯರ್ ಈಗಿನ ಜನರೇಷನ್ ಗೆ ಸಿಕ್ಕಿಬಿಡ್ತಾರೆ. ಹಿಂಗಾಯ್ತಂದ್ರೆ ಚಂಡ್ ಮಕ್ಕಳಿಗೆ ಕತೆ ಹೇಳಿಕೊಡೋರು ಯಾರೂ ಇಲ್ಲ ಎಂಬ ಕೊರ್ಗೂ ಕೂಡ ದೂರ ಆಗ್ತಲ್ದ. ಅದಕ್ಕೆ ನಮ್ಮೆಲ್ಲರ ನೆಚ್ಚಿನ ಸಮುದಾಯ ಬಾನುಲಿ 89.6 ಎಫ್ಎಂ ರೇಡಿಯೋ ಕುಂದಾಪುರದಂಗೆ ನಾವು ಶುರು ಮಾಡಿದ್ದು ಈ ಅಜ್ಜಿ ಕತೆ ಕಾರ್ಯಕ್ರಮ. ಇದು ಮಕ್ಕಳ ಬಾಯಿಂದಲೇ ಕತೆ ಹೇಳಿಸಿ ಕತೆ ಕೇಂತ ಖುಷಿ ಪಡುವ ಕಾರ್ಯಕ್ರಮ. ಇವತ್ ನೀವು ಕೇಂತ ಇಪ್ಪದ ಅಜ್ಜಿ ಕತೆ ಕಾರ್ಯಕ್ರಮದ 15ನೇ ಸಂಚಿಕೆ. ಕಳೆದ 14 ವಾರಗಳಿಂದ ನೀವು ನಮ್ಮ ಮಕ್ಕಳ ಬಾಯಿಂದ ಒಳ್ಳೊಳ್ಳೆ ಕತೆ ಕೇಂದ್ರ ಖುಷಿ ಪಟ್ಟಿರಿ. ಈ ವಾರ ನಮ್ಮ ಕುಂದಾಪುರ ಸುತ್ತಮುತ್ತಲಿನ ಬೇರೆ ಬೇರೆ ಶಾಲೆಯಿಂದ ಇನ್ನೂ ಕೆಲವು ಮಕ್ಕಳ ಕತೆ ಹೇಳಕ್ಕೆ ರೆಡಿಯಾಗಿ ಬಂದು ನಮ್ಮ ಸ್ಟುಡಿಯೋದಂಗೆ ಈಗ ಕೂಕೊಂಡಿರ. ಇನ್ನು ತಡ ಮಾಡದೆ ಈಗಲೇ ಶುರು ಮಾಡುವ ಅಜ್ಜಿ ಕತೆ. ನೀವು ಕೇಂತ ಇದ್ರಿ 89.6 ಎಫ್ಎಂ ರೇಡಿಯೋ ಕುಂದಾಪುರ. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ಅಜ್ಜಿ ಕತೆ ಕಾರ್ಯಕ್ರಮದಂಗೆ ನಾನಿದ್ದೆ ನಿಮ್ ಜೊತೆ ಸತೀಶ್ ಶೆಟ್ಟಿಗಾರ್ ಜಪ್ತಿ. ಎಡಿ ಸಿಕ್ಕ್ರೆ ಇಡೀ ನುಂಗುವರಿದ್ರು ಅಂತ ಒಂದು ಗಾದಿ ಕೇಂದಿರ್ಯಾ. ಇದು ಎಂತ ಅಂದ್ರೆ ನಮ್ ಸಮಾಜದಂಗೆ ನಮ್ಮನ್ನೆಲ್ಲ ಒಳ್ಳೆ ಮಾರ್ಗದಂಗೆ ಮುನ್ನಡೆಸು ಒಳ್ಳೆಯವರಿದ್ದಂಗೆ ನಮ್ ಹಾದಿ ತಪ್ಸಿ ನಮ್ಮನ್ನ ಕೆಟ್ಟ ಮಾರ್ಗಕ್ಕೆ ತಳ್ಳು ನಯವಂಚಕ್ರ ಮೋಸಗಾರರು ದುಷ್ಟರು ಇರ್ತಾರ. ಹಂಗಾಯಿ ನಾವು ಇಂಥ ದುಷ್ಟ ಸ್ವಭಾವ ಗೊತ್ತಾದ ಮೇಲೆ ಅವರನ್ನ ಹೆಚ್ಚು ಹಚ್ಕಂಕಾಗ. ಅಂಥವ್ರನ್ನ ಹೆಚ್ಚು ಹಚ್ಕಂಕ್ ಹಾರೆ ಅವರು ನಮ್ಮನ್ನ ಇಡೀ ನುಂಗಿಬಿಡ್ತಾರೆ. ಅಂದ್ರೆ ನಮ್ಮ ಅವನತಿಗೆ ಕಾರಣರಾತ್ರ. ಅದಕ್ಕೆ ಎಡಿ ಸಿಕ್ಕ್ರೆ ಇಡೀ ನುಂಗೋರಿದ್ರು ಅಂತ ಈ ಗಾದಿ ಮಾತು ಹೇಳುದು. ಹಂಗಾಯಿ ನಾವು ನಮ್ಮ ನೇರ್ದಂಗೆ ಯೋಚನೆ ಮಾಡ್ಕ. ಬೇರೆಯವ್ರು ಏನಾದ್ರೂ ಸಲಹೆ ಕೊಟ್ರೆ ಅದನ್ನ ಅನುಸರಿಸಕ್ಕೂ ಮೊದ್ಲು ಸರಿ ವಿಮರ್ಶೆ ಮಾಡಿ ಕಾಣ್ಕ. ಅವರು ನಮ್ ಒಳ್ಳೇದಕ್ಕೆ ಹೇಳದ್ದ ಅಥವಾ ಕೆಟ್ಟದಕ್ಕೆ ಹೇಳದ್ದ ಅಂದೇಳಿ ತಿಳ್ಕೊಂಡೇ ಮುಂದುವರಿಕ. ಒಟ್ನಲ್ಲಿ ನಾವು ತುಂಬಾ ಜಾಗ್ರತೆಯಲ್ಲಿ ಇರ್ಕಾಣಿ. ನಾವು ಇದ್ದದ್ರಂಗೆ ತೃಪ್ತಿ ಪಡೋದು ಬಿಟ್ಟು ಮೂರನೇವ್ರ ಮಾತು ಕೇಳ್ಕೊಂಡು ಅತಿಹಾಸಿ ಮಾಡೋಕ್ ಹೋರೆ ಎಂತ ಅಂತ ಗೊತ್ತಾಯ್ಕರೆ ನಾವೀಗ ಇಲ್ಲೊಂದು ಒಳ್ಳೆ ಕತೆ ಇತ್ತು ಕೆಂಬ. ನಮ್ ಇವತ್ತಿನ ಅಜ್ಜಿ ಕತೆ ಕಾರ್ಯಕ್ರಮದಂಗೆ ಈಗ ಚಿನ್ನದ ಮೊಟ್ಟೆ ಎಂಬ ಕತೆ ಹೇಳಕ್ಕೆ ಬ್ರಹ್ಮಾವರ ವಲಯದ ಹಂಗಾರ್ಕಟ್ಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ 4ನೇ ತರಗತಿಯ ಅಭಯ್ ರೆಡಿಯಾಗಿ ನನ್ನ ಜೊತೆಗೆ ಇಲ್ಲಿ ಕೂಕಂಡಿದ. ಹಂಗಾರೆ ಬನ್ನಿ ಈ ಕಥೆನ ಕೇಂಬ.
2: ಕಥೆಯ ಹೆಸರು ಚಿನ್ನದ ಮೊಟ್ಟೆ. ಒಂದು ಊರಿನಲ್ಲಿ ಸೋಮು ಎಂಬ ಹುಡುಗನಿದ್ದನು. ಅವನ ಹತ್ತಿರ ತುಂಬಾ ಕೋಳಿಗಳು ಇದ್ದವು. ಅದರಲ್ಲಿ ಒಂದು ಚಿನ್ನದ ಮೊಟ್ಟೆ ಇಡುವ ಕೋಳಿ ಇತ್ತು. ಒಂದು ದಿನ ಆ ಚಿನ್ನದ ಮೊಟ್ಟೆ ಇಡುವ ಕೋಳಿ ಒಂದು ಚಿನ್ನದ ಮೊಟ್ಟೆಯನ್ನು ಇಟ್ಟಿತ್ತು. ಅದನ್ನು ನೋಡಿ ಸೋಮು ಆಶ್ಚರ್ಯಪಟ್ಟನು. ಅದನ್ನು ತೆಗೆದುಕೊಂಡು ಸೇಟುವಿನ ಅಂಗಡಿಗೆ ಮಾರಲು ಹೋದನು. ಸೇಟು ಹೇಳಿದನು, ಇದೇನು ಚಿನ್ನದ ಮೊಟ್ಟೆಯೇ, ನಾನು ನಿನಗೆ ಹಣವನ್ನು ಕೊಡುತ್ತೇನೆ. ಹಾಗೆ ದಿನ ದಿನಲೂ ಆ ಮೊಟ್ಟೆಯನ್ನು ತೆಗೆದುಕೊಂಡು ಹೋಗಿ ಹಣವನ್ನು ತೆಗೆದುಕೊಂಡು ಬರುತ್ತಿದ್ದನು. ಒಂದು ದಿನ ಮೊಟ್ಟೆಯನ್ನು ಕೊಡುವಾಗ ಸೇಟು ಹೇಳಿದನು, ನೀನು ಒಂದೊಂದೇ ಯಾಕೆ ತರುತ್ತೀಯ, ಆ ಕೋಳಿಯನ್ನು ಕೊಂದು ಹಾಕು, ಅದರಲ್ಲಿ ತುಂಬಾ ಮೊಟ್ಟೆ ಇರುತ್ತದೆ, ಅದನ್ನು ನೀನು ನನಗೆ ತಂದು ಕೊಡು, ನಾನು ನಿನಗೆ ತುಂಬಾ ಹಣವನ್ನು ಕೊಡುತ್ತೇನೆ ಅಂತ ಹೇಳಿದನು. ಅವನ ಮಾತನ್ನು ಕೇಳಿ ಸೋಮು ಮನೆಗೆ ಹೋಗಿ ಒಂದು ಚಾಕುವನ್ನು ಹಿಡಿದುಕೊಂಡು ಅದರ ಕತ್ತನ್ನು ಕೊಯ್ದು ಅದರ ಹೊಟ್ಟೆಯಲ್ಲಿ ನೋಡುವಾಗ ಒಂದೇ ಒಂದು ಮೊಟ್ಟೆ ಇದ್ದಿತು. ಆ ಕೋಳಿ ಸತ್ತು ಹೋಯಿತು. ಸೋಮುವಿಗೆ ತುಂಬಾ ಬೇಸರವಾಯಿತು. ಈ ಕಥೆಯ ನೀತಿ, ಬೇರೆಯವರು ಹೇಳಿದ ಮಾತನ್ನು ಕೇಳಬಾರದು. ಧನ್ಯವಾದಗಳು.
1: ಕೇಳ್ರಲ್ಲ ಚಿನ್ನದ ಮೊಟ್ಟೆಯ ಕತೆ. ಪ್ರತಿದಿನ ಸಿಕ್ಕದ್ರಂಗೆ ತೃಪ್ತಿ ಪಟ್ಕೊಂಬುದು ಬಿಟ್ಟ ಯಾರೋ ಹೇಳ್ರಂದೇಳಿ ಹಿಂದೆ ಮುಂದೆ ಯೋಚನೆ ಮಾಡದೆ ಐತಿಹಾಸಿಕ ಬಲಿ ಬಿದ್ದು ಒಂದೇ ದಿನಕ್ಕೆ ಶ್ರೀಮಂತ ಆತೆ ಅಂತ ಹೊರೆ ಹಿಂಗೆ ಆಪದು. ಒಂದು ಒಳ್ಳೆ ಜಾಗೃತಿಯ ಸಂದೇಶದ ಕತೆ ಹೇಳಿದ ಹಂಗಾರ್ಕಟ್ಟೆ ಶಾಲೆಯ ಅಭಯ್ಗೆ ಧನ್ಯವಾದಗಳು. ಈಗ ನೀವು ಕೇಂತಿಪ್ಪದು 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ, ರೇಡಿಯೋ ಕುಂದಾಪುರ. ನಾನ್ ನಿಮ್ ಜೊತೆ ಅಜ್ಜಿ ಕತೆ ಕಾರ್ಯಕ್ರಮದಂಗೆ ಸತೀಶ್ ಶೆಟ್ಟಿಗಾರ್ ಜಪ್ತಿ. ಗೆಳೆಯರಿಲ್ಲದ ಊರು ಗೊಂಡಾರಣ್ಯ ಅಂತ ಒಂದು ಗಾದಿ ಮಾತನ್ನ ನೀವೆಲ್ಲರೂ ಕೇಂದಿಪ್ಪಕ್ಕೂ ಸಾಕು. ನಾವು ನಮ್ ತವರೂರ್ ಬಿಟ್ಟ ಯಾವ ಊರಿಗೆ ಹೋರು ನಾವ್ ಅಲ್ಲಿ ಸಂತೋಷದಂಗೆ ಇರ್ಕಾದ್ರೆ ನಮ್ಗೆ ಒಬ್ಬರಾದ್ರೂ ಒಳ್ಳೆ ಸ್ನೇಹಿತರು ಸಿಕ್ಕಕ್ಕೆ. ಒಂದ್ ವೇಳೆ ಆ ಊರಲ್ಲಿ ನಮ್ಗೆ ಒಬ್ರು ಸ್ನೇಹಿತರು ಸಿಕ್ಲಿಲ್ಲ ಅಂದ್ರೆ ನಮ್ಗೆ ಒಬ್ರೇ ಇಪ್ಪಕ್ಕೆ ಬೇಜಾರ್ ಅನ್ಸತ್ತಲ್ದ. ಅಂದ್ರೆ ಗೆಳೆಯರೇ ಇಲ್ದಿದ್ರೆ ನಮ್ಗೆ ಆ ಊರು ಗೊಂಡಾರಣ್ಯವೇ ಆಯ್ಬಿಡುತ್ತೆ. ಗೊಂಡಾರಣ್ಯ ಅಂದ್ರೆ ದಟ್ಟವಾದ ಕಾಡು, ಅಲ್ಲಿ ಯಾವತ್ತೂ ಮೌನ, ಮೌನದ ವಾತಾವರಣವೇ ಇಪ್ಪದ. ಇಂತಹ ಮೌನ ವಾತಾವರಣದಂಗೆ ಒಂದು ಗಳಿಗೆ ಅಥವಾ ಎರಡು ಗಳಿಗೆ ಇರ್ಲಕ್ಕ, ಆದ್ರೆ ಇಡೀ ದಿನ ಖಂಡಿತ ಇಪ್ಪು ಕಾತಿಲ್ಲ. ಎಲ್ಲರಿಗೂ ಜೀವನದಂಗೆ ಕಷ್ಟ ಸುಖ ಎರಡೂ ಇರುತ್ತ. ಬದುಕಂದ್ರೆ ಹಂಗೆ ಅಲ್ದ, ಕಷ್ಟ ಸುಖಗಳ ಮಿಶ್ರಣ. ನಮ್ ಕಷ್ಟ ಏನಿದ್ರು ಅದನ್ನ ಮನ್ಸೊಳಗೆ ಇಟ್ಕೊಂಡ್ರೆ ನೆಮ್ಮದಿ ಇರುವುದಿಲ್ಲ. ಆದ್ರೆ ಆ ಕಷ್ಟನ ಎಲ್ಲರ ಹತ್ರ ಹಂಚ್ಕೊಂಬ ಅಂತ ಹೇಳಿ ಖಂಡಿತ ಆತಿಲ್ಲ. ಅದಕ್ಕೆ ನಮ್ ಕಷ್ಟನ ಅರ್ಥ ಮಾಡ್ಕೊಂಬ ವ್ಯಕ್ತಿ ಜೊತೆಗಿರ್ಕ. ಅಂದ್ರೆ ನಮ್ಮ ಬದುಕಿಗೆ ಒಂದು ಒಳ್ಳೆ ಅರ್ಥ ಸಿಕ್ಕರೆ, ನಾವು ಸುಖ ಶಾಂತಿ ನೆಮ್ಮದಿಯಿಂದ ಇರ್ಕರೆ, ನಮ್ ಕಷ್ಟ ಸುಖಗಳನ್ನ ಹಂಚ್ಕೊಂಬಕ್ಕೆ ಅದನ್ನೆಲ್ಲ ಅರ್ಥ ಮಾಡ್ಕೊಂಬಕ್ಕೆ ಒಬ್ಬ ಒಳ್ಳೆ ಗೆಳೆಯ ಬೇಕೇ ಬೇಕು. ಒಳ್ಳೆ ಗೆಳೆಯ ಸಿಕ್ಕಲ್ಲ ಅಂದ್ರೆ ನಮ್ಮ ಬದುಕೇ ಗೊಂಡಾರಣ್ಯ ಆಯ್ಬಿಡತ್ತೆ. ನಾವು ಬಯಸು ಗೆಳೆತನ ಯಾವತ್ತೂ ಕೃಷ್ಣ ಕುಚೇಲ್ರ ಗೆಳೆತನದ ಹಂಗಿರ್ಕ. ಅಂದ್ರೆ ಅಲ್ಲ ಮೇಲ ಕೀಳು, ಬಡವ ಶ್ರೀಮಂತ ಎಂಬ ಭೇದ ಭಾವ ಇಪ್ಪಕ್ಕೆ ಆಗ. ಕೃಷ್ಣ ಕುಚೇಲ್ರ ಗೆಳೆತನದ ರೋಚಕ ಅನುಭವ ನೀಡುವ ಕತೆನ ನೀವೆಲ್ಲರೂ ಕೇಂದಿರ್ತ್ರಿ. ಅದೇ ರೀತಿ ರಾಜನ ಮಗಳು ರಾಧಾ ಮತ್ತೆ ಬಡವರ ಮಗಳು ಸೀತೆಯ ಒಂದು ಅದ್ಭುತ ಸ್ನೇಹದ ಕತೆ ಇಲ್ಲೊಂದಿತ್ತು ಕೇಳಿ. ಕತೆ ಹೇಳುವವರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಿದ್ದಾಪುರದ 5ನೇ ತರಗತಿಯ ವಿದ್ಯಾರ್ಥಿನಿ ಸನ್ನಿಧಿ. ಬನ್ನಿ ಕೇಂಬ ರಾಧಾ ಮತ್ತು ಸೀತೆ ಎಂಬ ಈ ಕತೆನ.
3: ರಾಧಾ ರಾಜನ ಮಗಳು, ಸೀತಾ ಬಡವರ ಮಗಳು. ಒಂದು ಸಲ ಅವರಿಬ್ಬರು ಡಿಕ್ಕಿಯಾದರು. ರಾಧಾ ಕೇಳಿದಳು, ನಿನ್ನ ಹೆಸರೇನು? ನನ್ನ ಹೆಸರು ಸೀತಾ. ನಿನ್ನ ಹೆಸರು? ನನ್ನ ಹೆಸರು ರಾಧಾ. ನಾವಿಬ್ಬರು ಗೆಳೆಯರಾಗೋಣ? ಆಯ್ತು ಎಂದು ಸೀತಾ ಹೇಳಿದಳು. ನಿನ್ನ ಮನೆಯಲ್ಲಿ ನನ್ನ ಮನೆ, ರಾಜನ ಮನೆ ದೊಡ್ಡ ಮನೆ, ನಿನ್ನ ಮನೆ ನನ್ನ ಮನೆ, ಚಿಕ್ಕ ಹಳ್ಳಿಯಲ್ಲಿ ಚಿಕ್ಕ ಮನೆ ಎಂದು ಹೇಳಿದಳು. ನಾಳೆ ಮರದ ಕೆಳಗೆ ಸಿಕ್ಕೋಣ ಎಂದು ಹೇಳಿದಳು. ಆಯ್ತು, ನಾಳೆ ಮರದ ಕೆಳಗೆ ಸಿಕ್ಕೋಣ. ಸೀತಾ ಹೇಳಿದಳು, ಅಮ್ಮ ಅಮ್ಮ, ನನಗೆ ರಾಧಾ ಎಂಬವಳು ಗೆಳತಿಯಾದಳು. ಅವಳಿಗೆ ಒಳ್ಳೆಯ ಗುಣ, ಅವಳು ರಾಜನ ಮಗಳು ಹೌದೇ ಎಂದು ಅಮ್ಮ ಹೇಳಿದಳು. ನಾಳೆ ಮರದ ಕೆಳಗೆ ಸಿಕ್ಕೋಣ ಎಂದು ಹೇಳಿದಳು. ಇವತ್ತಿನ ದಿನ ರಾಧ ಹೇಳಿದಳು, ನಾಳೆ ನಮ್ಮ ಮನೆಗೆ ನೀನು ಬಾ ಎಂದು ಹೇಳಿದಳು. ಆಯ್ತು ಸೀತಾ, ನಾಳೆ ನಮ್ಮ ಮನೆಗೆ ಬಾ ಎಂದು ಹೇಳಿದಳು. ಮನೆಗೆ ಹೋಗಿ ಅಮ್ಮ ಅಮ್ಮ ನನಗೆ ರಾಧ ಮನೆಗೆ ಕರೆದಿದ್ದಾಳೆ ಎಂದು ಹೇಳಿದಳು. ನೀನು ನಾಳೆ ಅವಳಿಗೆ ಅವಲಕ್ಕಿಯನ್ನು ಮಾಡಿಕೊಂಡು ಹೋಗು ಮಗು ಎಂದು ಹೇಳಿದಳು. ಆಯ್ತು ಅಮ್ಮ, ಅವಳು ರಾಜನ ಮಗಳು ಹೌದು, ನೀನು ಅವಳ ಹತ್ತಿರ ಸಹಾಯ ಕೇಳಬಹುದಲ್ಲವೇ? ಅಮ್ಮ ನನಗೆ ಕೇಳಲು ಮುಜುಗರಾಗುತ್ತದೆ. ಆಯ್ತು ನೀನು ಬೇಡ ಮಲಗಿಕೋ ಎಂದು ಅಮ್ಮ ಹೇಳಿದಳು. ಇವತ್ತಿನ ದಿನ ಅಮ್ಮ ಅವಲಕ್ಕಿಯನ್ನು ಮಾಡಿಕೊಂಡು ಕೊಟ್ಟರು. ಅವಲಕ್ಕಿಯನ್ನು ತೆಗೆದುಕೊಂಡು ಹೋದಳು. ಅಲ್ಲಿ ಸೈನಿಕರೆಲ್ಲರೂ ನಿಂತಿದ್ದಾರೆ, ಅದಕ್ಕೆ ಅವಳಿಗೆ ಒಳಗೆ ಹೋಗಲು ಬಿಡಲಿಲ್ಲ. ಆಮೇಲೆ ರಾಧ ಬಂದು ಒಳಗೆ ಕರೆದುಕೊಂಡು ಹೋದಳು. ಸೀತಾ ಕೈಯಲ್ಲಿ ಏನಿಲ್ಲ, ತೋರಿಸು, ಏನಿಲ್ಲ ತೋರಿಸು, ಅವಲಕ್ಕಿ ನನಗೆ ತುಂಬಾ ಇಷ್ಟ, ಯಾರು ಮಾಡಿದ್ದು? ಇದು ನನ್ನ ಅಮ್ಮ ಮಾಡಿದ್ದು, ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ರಾಧನಿಗೆ ಅವಳ ಕಷ್ಟ ಅರ್ಥವಿತ್ತು. ಅದಕ್ಕೆ ಅವಳು ಸೈನಿಕರನ್ನು ಕರೆದು ಗುಟ್ಟಿನಲ್ಲಿ ಅವಳಿಗೆ ಹೇಳಿದು ಮನೆಯನ್ನು ಕಟ್ಟಿಸಲು ಹೇಳಿದಳು. ಅದಕ್ಕೆ ಆಮೇಲೆ ಎಲ್ಲಾ ಸೈನಿಕರು ಒಟ್ಟಾಗಿ ಮನೆಯನ್ನು ಕಟ್ಟಿಸಿದರು. ಆಮೇಲೆ ಅವಳು ಮನೆಗೆ ಹೋಗಿ ನೋಡಿದಾಗ ಅಮ್ಮ ಅಪ್ಪ ಹೊಸ ಹೊಸ ಬಟ್ಟೆಯನ್ನು ಧರಿಸಿದರು. ಅದನ್ನು ಕಂಡ ಸೀತಾ ಅವಳಿಗೆ ತುಂಬಾ ಖುಷಿಯಾಯಿತು. ಅದಕ್ಕೆ ಅವಳಿಗೆ ತುಂಬಾ ಇಷ್ಟವಾಯಿತು. ಅಮ್ಮನ ಹತ್ತಿರ ಕೇಳಿದಳು, ಇದು ಮನೆ ಕಟ್ಟಿಸಿದ್ದು ಯಾರು ಅಮ್ಮ ಕೇಳಿದಳು. ಇದು ನಿನ್ನ ಗೆಳತಿಯ ಸೈನಿಕರು ಕಟ್ಟಿಸಿ ಹೋದಳು. ಅವಳಿಗೆ ತುಂಬಾ ಖುಷಿಯಾಯಿತು. ಆಮೇಲೆ ಅವತ್ತಿಂದ ಅವರಿಬ್ಬರ ಗೆಳೆತನ ತುಂಬಾ ದೊಡ್ಡದಾಯಿತು. ಇದರ ನೀತಿ ಸ್ನೇಹಿತರ ಕಣ್ಣು ಉತ್ತಮ ಕನ್ನಡಿ. ಧನ್ಯವಾದಗಳು.
1: ಸ್ನೇಹಿತರೊಳಗೆ ಬಡವ ಶ್ರೀಮಂತ ಮೇಲು ಕೀಳು ಎಂಬ ಭೇದ ಭಾವ ಸುಳಿದಿದ್ರೆ ಅದು ಶ್ರೇಷ್ಠ ಗೆಳೆತನ ಅನ್ಸುತ್ತೆ. ಸಣ್ಣ ಮಕ್ಕಳ ಫ್ರೆಂಡ್ಶಿಪ್ ಮಾಡ್ಕೊಂಬತ್ತಿಗೆ ಅವ ಬಡವ ಇವ ಶ್ರೀಮಂತ ಅಂತ ಯೋಚನೆಯೇ ಮಾಡುವುದಿಲ್ಲ. ಈ ತರ ನಿಷ್ಕಲ್ಮಶ ಪ್ರೀತಿಯ ಸ್ನೇಹಕ್ಕೆ ಯಾವುದೇ ರೀತಿಯ ಭೇದ ಭಾವದ ಮುದ್ರೆ ಒತ್ತದೆ ಹಿರಿಯರು ಪ್ರೋತ್ಸಾಹ ಕೊಟ್ರೆ ಅದರಿಂದ ಒಳ್ಳೆದೇ ಆಗ್ತ ಅಂಬುದಕ್ಕೆ ಸಿದ್ದಾಪುರದ ಸನ್ನಿಧಿ ಹೇಳಿದ ಈ ರಾಧಾ ಮತ್ತು ಸೀತಾ ಕಥೆಯೇ ಸಾಕ್ಷಿ. ಒಂದೊಳ್ಳೆ ಕತೆ ಹೇಳಿದ ಸನ್ನಿಧಿಗೆ ಧನ್ಯವಾದಗಳು. ನೀವು ಕೇಂತ ಇದ್ರಿ 89.6 FM ರೇಡಿಯೋ ಕುಂದಾಪುರ. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ ಅಜ್ಜಿ ಕತೆ ಕಾರ್ಯಕ್ರಮದಂಗೆ ನಾನ್ ನಿಮ್ ಜೊತೆ ಸತೀಶ್ ಶೆಟ್ಟಿಗಾರ್ ಜಪ್ತಿ. ನಾವೆಲ್ಲರೂ ಒಂದೇ ಮನಸ್ಸಿನಿಂದ ಒಬ್ಬರನ್ನ ಒಬ್ಬರು ಅರ್ಥ ಮಾಡ್ಕೊಂಡು ಬದುಕುದೇ ಒಗ್ಗಟ್ಟು. ಈ ಒಗ್ಗಟ್ಟು ಎಂಬುದು ಒಂದು ವಿಶ್ವಶಕ್ತಿ. ಅಂದ್ರೆ ಎಲ್ಲಿ ಒಗ್ಗಟ್ಟಿರುತ್ತೋ ಅಲ್ಲಿ ಸೋಲಿಗೆ ಪ್ರವೇಶ ಮಾಡೋಕಾತಿಲ್ಲ. ಈ ಒಗ್ಗಟ್ಟನ್ನ ಮುರ್ದು ತಮ್ಮ ಬ್ಯಾಳಿ ಬೇಯಿಸ್ಕೊಂಕೆ ಈ ಒಗ್ಗಟ್ಟಿನ ಸುತ್ತಮುತ್ತ ನೂರಾರು ದುಷ್ಟಶಕ್ತಿಗಳು ಕಾಯ್ತಾ ಇರ್ತವು. ಆ ದುಷ್ಟಶಕ್ತಿಗಳನ್ನ ದೂರ ಮಾಡದಿದ್ರೆ ಒಗ್ಗಟ್ಟು ನುಚ್ಚು ನೂರಾಯಿ ಬಿಡ್ತು. ಈ ದುಷ್ಟಶಕ್ತಿನ ಎಲ್ಲ ಹಿಮ್ಮೆಟ್ಟಿಸುವುದು ಅಷ್ಟು ಸುಲಭ ಅಲ್ಲ. ಒಗ್ಗಟ್ಟಿನ ಶಕ್ತಿ ಜೊತೆಗೆ ನಮ್ಮ ಹತ್ರ ಬುದ್ಧಿವಂತಿಕೆ ಕೂಡ ಇರ್ಕ. ಯಾರ ಹತ್ರ ಬುದ್ಧಿವಂತಿಕೆ ಇರುತ್ತೋ ಅವರು ಎಂಥ ಪರಿಸ್ಥಿತಿ ಎದುರಾದ್ರೂ ಅದರಿಂದ ಬಚಾವಾಯಿ ಬತ್ರ. ಅಂದ್ರೆ ನಮ್ಮ ಹತ್ರ ಬುದ್ಧಿವಂತಿಕೆ ಇಟ್ಕಂಡೆ ಒಗ್ಗಟ್ಟಂಗೆ ಮುಂದ್ ಹೋದ್ರೆ ಮಾತ್ರ ಎಲ್ಲಿ ಹೋದ್ರೂ ಬದುಕಿ ಬರ್ಲಕ್. ಬಹುಶಃ ನಾನ್ ಹೇಳ್ತಿಪ್ಪದ್ ನಿಮ್ಗೆ ಅರ್ಥ ಇಲ್ಲ ಅಂತ ಕಾಂತ. ಸರಿ, ಹಂಗಾದ್ರೆ ನಾನೀಗ ಹೇಳದ್ ಇಷ್ಟೂ ಮಾತು ನಿಮ್ಗೆ ಏನಂತ ತಿಳಿಕಾದ್ರೆ ಇಲ್ಲೊಂದು ನಾಲ್ವರು ಸ್ನೇಹಿತರು ಎಂಬ ಪಂಚತಂತ್ರದ ಒಂದು ಕತೆ ಇತ್ತು ಕೇಣಿ. ಈ ಕಥೆನ ಹೇಳುಕೆ ಈಗ ರೆಡಿ ಆಯರ್ ಬೈಂದೂರು ವಲಯದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಡೇರಿಯ 7ನೇ ತರಗತಿಯ ವಿದ್ಯಾರ್ಥಿ ಕ್ರಿಶಾನ್ ದೊಡ್ಮನಿ. ಬನ್ನಿ ಕೇಂಬ ನಾಲ್ವರು ಸ್ನೇಹಿತರ ಕತೆ ಎಂತ ಅಂತ.
4: ನಾನು ಹೇಳುತ್ತಿರುವ ಕತೆ ನಾಲ್ವರು ಸ್ನೇಹಿತರು. ಒಂದು ದೊಡ್ಡದಾದ ಕಾಡು, ಅಲ್ಲಿ ಮೂವರು ಸ್ನೇಹಿತರು ವಾಸವಾಗಿದ್ದರು. ಅವರೇ ಆಮೆ, ಇಲಿ ಮತ್ತು ಕಾಗೆ. ಆ ಕಾಡಲ್ಲೊಂದು ಸರೋವರವಿತ್ತು, ಅದರಲ್ಲಿ ಆಮೆ ವಾಸವಾಗಿತ್ತು. ಸರೋವರದ ಪಕ್ಕದಲ್ಲಿ ದೊಡ್ಡ ಮರವಿತ್ತು, ಆ ಮರದಲ್ಲಿ ಗೂಡು ಕಟ್ಟಿಕೊಂಡು ಕಾಗೆ ವಾಸವಾಗಿತ್ತು. ಅಲ್ಲಿಯೇ ಸಮೀಪದ ಬಿಲವೊಂದರಲ್ಲಿ ಇಲಿಯು ವಾಸವಾಗಿತ್ತು. ಈ ಮೂವರು ಪರಸ್ಪರ ಭೇಟಿಯಾಗುತ್ತಿದ್ದರು, ನೋವು ನಲಿವುಗಳನ್ನು ಹಂಚಿಕೊಳ್ಳುತ್ತಿದ್ದರು. ಇವರಲ್ಲಿ ಆತ್ಮೀಯವಾದ ಸಂಬಂಧ ಬೆಳೆದಿತ್ತು. ಒಂದು ದಿನ ಆಮೆ, ಇಲಿ ಮತ್ತು ಕಾಗೆ ಸರೋವರದ ಪಕ್ಕದಲ್ಲಿ ಕುಳಿತು ಹರಟೆ ಹೊಡೆಯುತ್ತಿದ್ದರು. ಆಗ ಜಿಂಕೆ ಒಂದು ಓಡುತ್ತಾ ಇವರ ಬಳಿ ಬಂದಿತು. ಜಿಂಕೆಯ ಮುಖದಲ್ಲಿನ ಭಯವನ್ನು ನೋಡಿ ಇವರು ಭಯಭೀತರಾದರು. ತಕ್ಷಣವೇ ಆಮೆಯು ಸರೋವರದಲ್ಲಿ ಮಾಯವಾಯಿತು. ಇಲಿ ಬಿಲದಲ್ಲಿ ಅಡಗಿತು. ಕಾಗೆಯು ಮರದ ಕೊಂಬೆಯ ಮೇಲೆ ಹಾರಿ ಕುಳಿತಿತು. ಸ್ವಲ್ಪ ಸಮಯ ಕಳೆಯಿತು. ಕಾಗೆಗೆ ಯಾವುದೇ ಅಪಾಯಕಾರಿ ಪ್ರಾಣಿ ಅಥವಾ ಬೇಟೆಗಾರ ಸಮೀಪದಲ್ಲಿ ಇಲ್ಲ ಎಂದು ತಿಳಿಯಿತು. ಎಲ್ಲರೂ ಹೊರಬನ್ನಿ, ಇಲ್ಲಿ ಏನೂ ಅಪಾಯವಿಲ್ಲ ಎಂದು ಕೂಗಿ ತನ್ನ ಸ್ನೇಹಿತರನ್ನು ಕರೆಯಿತು. ಮೂವರು ಜೊತೆಯಾಗಿ ಜಿಂಕೆಯ ಬಳಿ ಬಂದರು. ಕಾಗೆ ಜಿಂಕೆಯನ್ನು ಕೇಳಿತು, ನಾನು ಸಮೀಪದಲ್ಲಿ ಯಾವ ಬೇಟೆಗಾರನನ್ನಾಗಲಿ ಕ್ರೂರ ಪ್ರಾಣಿಯನ್ನಾಗಲಿ ನೋಡಲಿಲ್ಲ, ನೀನು ಯಾಕೆ ಭಯದಿಂದ ಓಡಿ ಬಂದೆ? ಆಗ ಜಿಂಕೆಯು ಕಳಿಂಗದ ರಾಜ ಕಾಡಿನಲ್ಲಿ ಭೇಟಿಯಾಡಲು ಬಿಡಾರು ಹೂಡಿರುವನು, ಅವನ ಇಬ್ಬರು ಸೈನಿಕರು ನನ್ನನ್ನು ಹಿಂಬಾಲಿಸುತ್ತಿದ್ದರು, ನಾನು ತಪ್ಪಿಸಿಕೊಂಡೆ, ನನಗೆ ಇಲ್ಲಿ ಅಡಗಿಕೊಳ್ಳಲು ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ ವಂದನೆಗಳು, ಇಲ್ಲದಿದ್ದರೆ ನಾನೀಗ ಜೀವಂತವಾಗಿ ಇರುತ್ತಿರಲಿಲ್ಲ ಎಂದು ಹೇಳಿತು. ಆಗ ಕಾಗೆಯು, ಹೆದರಬೇಡ, ನಾವೀಗ ನಿನ್ನ ಸ್ನೇಹಿತರು, ಕಷ್ಟಕಾಲದಲ್ಲಿ ಸಹಾಯ ಮಾಡುವವರೇ ನಿಜವಾದ ಸ್ನೇಹಿತರು, ನಾವೆಲ್ಲ ನಿನ್ನ ಹಿತೈಷಿಗಳು, ನಮಗೆ ನೀನು ಏನು ನಡೆಯಿತೆಂದು ಸರಿಯಾಗಿ ವಿವರಿಸು, ನಿನ್ನ ಜೀವಕ್ಕೆ ಅಪಾಯ ಬರದಂತೆ ನಾವು ಉಪಾಯ ಮಾಡುತ್ತೇವೆ, ನೀನು ನಮ್ಮೊಡನೆ ಏನನ್ನು ಮುಚ್ಚಿಡಬೇಡ, ಸ್ನೇಹಿತರೊಡನೆ ಯಾವುದೇ ಸಂಗತಿಯನ್ನು ಮುಚ್ಚಿಡುವುದು ಅಪರಾಧ, ಅದು ದೊಡ್ಡ ಅನಾಹುತಕ್ಕೆ ಕಾರಣವಾಗುತ್ತದೆ ಎಂದು ಜಿಂಕೆಗೆ ಹೇಳಿತು. ಆಗ ಜಿಂಕೆಯು, ನೀವೀಗ ನನ್ನನ್ನು ಸ್ನೇಹಿತರನ್ನಾಗಿ ಮಾಡಿಕೊಂಡಿದ್ದೀರಾ, ನಾನು ನಿಮಗೆ ಒಂದು ವಿಚಾರ ಹೇಳಬೇಕು. ರಾಜನ ಬಿಡಾರದಲ್ಲಿ ಕೆಲವು ಸೈನಿಕರು ಮಾತನಾಡಿಕೊಳ್ಳುತ್ತಿದ್ದರು. ಅವರು ಈಗ ಸರೋವರದ ಪಕ್ಕದಲ್ಲಿ ಬಿಡಾರ ಹೂಡುವರಂತೆ. ಅವರ ಉದ್ದೇಶ ಮೀನುಗಳನ್ನು ಹಿಡಿಯುವುದಾಗಿದೆ. ಇದರಿಂದ ನಮ್ಮ ಸ್ನೇಹಿತ ಆಮೆಯು ಅವರು ಬೀಸಿದ ಬಲೆಯಲ್ಲಿ ಸಿಕ್ಕಿಬಿದ್ದರೆ ಎಂದು ನನಗೆ ಚಿಂತೆಯಾಗಿದೆ ಎಂದು ಹೇಳಿತು. ಜಿಂಕೆಯ ಮಾತುಗಳನ್ನು ಕೇಳುತ್ತಿದ್ದಂತೆ ಆಮೆಗೆ ಭಯವಾಗಿ ನನ್ನ ಪ್ರಾಣವನ್ನು ಉಳಿಸಿಕೊಳ್ಳಲು ಸರೋವರವನ್ನು ಬಿಟ್ಟು ಬೇರೆ ಕಡೆ ಒಳ್ಳೆಯದೆಂದು ನನಗನ್ನಿಸುತ್ತದೆ ಎಂದಿತು. ಆಗ ಇಲಿಯು, ಯಾಕೆ ನೀನು ಇಷ್ಟೊಂದು ಹೆದರುತ್ತೀಯ? ನೀನು ಹುಟ್ಟಿದ ಸ್ಥಳ, ಸ್ನೇಹಿತರು, ಪರಿಚಯ ಸ್ಥಳಗಳನ್ನು ಬಿಟ್ಟು ಎಲ್ಲಿ ಹೋಗುವೆ? ನೀನು ಹಾಗೆ ಹೋದ್ರೆ ಅಪಾಯ ತಪ್ಪಿದ್ದಲ್ಲ, ಏಕೆಂದರೆ ನೀನು ನಿಧಾನವಾಗಿ ನಡೆಯುತ್ತೀಯ, ಯಾವುದಾದರೂ ಪ್ರಾಣಿ ನಿನ್ನ ಮೇಲೆ ಆಕ್ರಮಣ ಮಾಡಬಹುದು, ನೀನು ನಮ್ಮೊಡನೆ ಇರುವುದೇ ಒಳ್ಳೆಯದು ಎಂದು ಹೇಳಿತು. ಆಗಲೇ ಭಯದಿಂದ ತತ್ತರಿಸುತ್ತಿದ್ದ ಆಮೆಯು ಯಾವುದೇ ಉಪದೇಶ ಕೇಳುವ ಸ್ಥಿತಿಯಲ್ಲಿರಲಿಲ್ಲ. ಅದು ಸರೋವರದಿಂದ ಹೊರನಡೆದು ತೆವಳುತ್ತಾ ನಡೆಯಿತು. ಆದರೆ ಸ್ನೇಹಿತರು ಅದಕ್ಕೆ ಯಾವುದೇ ಅಪಾಯ ಆಗದಿರಲೆಂದು ಅದನ್ನು ಹಿಂಬಾಲಿಸಿದರು. ಆಮೆಯ ದುರಾದೃಷ್ಟವೋ ಏನೋ, ಬೇಟೆಗಾರನೊಬ್ಬ ಸರೋವರದ ಬಳಿ ಬಂದನು. ಅವನು ತೆವಳುತ್ತಿರುವ ಆಮೆಯನ್ನು ನೋಡಿದನು. ತಕ್ಷಣವೇ ಅದನ್ನು ಹಿಡಿದು ತನ್ನ ಚೀಲದಲ್ಲಿ ಹಾಕಿಕೊಂಡನು. ಆಮೆಯ ಸ್ನೇಹಿತರು ಇದನ್ನು ಕಂಡು ಚಿಂತೆಗೀಡಾದರು. ಆಗ ಕಾಗೆಯು ಇಲಿಗೆ ಹೇಳಿತು, ಈಗ ನಾವೇನು ಮಾಡಬೇಕು? ನಮ್ಮ ಸ್ನೇಹಿತ ಕಷ್ಟದಲ್ಲಿದ್ದಾನೆ, ನೀನು ನಮ್ಮೆಲ್ಲರಿಗಿಂತಲೂ ಜಾಣ, ಏನಾದರೂ ಉಪಾಯ ಮಾಡು. ಇಲಿಯು ಸ್ವಲ್ಪ ಹೊತ್ತು ಯೋಚಿಸಿ, ಈಗ ನನಗೊಂದು ಉಪಾಯ ಹೊಳೆಯಿತು, ಎಲ್ಲರೂ ಸರಿಯಾಗಿ ಕೇಳಿಸಿಕೊಳ್ಳಿರಿ, ಬೇಟೆಗಾರು ಹೋಗುವ ಹಾದಿಯಲ್ಲಿ ನಮ್ಮ ಸ್ನೇಹಿತ ಜಿಂಕೆಯು ಹೋಗಿ ಸತ್ತಂತೆ ಮಲಗಿರಲಿ. ಕಾಗೆಯು ಅದರ ಹಿಂಬದಿಯಲ್ಲಿ ಕುಳಿತು ಸತ್ತ ದೇಹವನ್ನು ಕುಕ್ಕುತ್ತಿರುವಂತೆ ನಟಿಸಲಿ. ಆಗ ಬೇಟೆಗಾರ ಜಿಂಕೆಯನ್ನು ತೆಗೆದುಕೊಳ್ಳಲು ಬರುತ್ತಾನೆ. ಆಗ ಜಿಂಕೆಯು ತಕ್ಷಣವೇ ಓಡಿ ಹೋಗಲಿ. ಅಷ್ಟು ಹೊತ್ತಿಗೆ ನಾನು ಅವನ ಚೀಲವನ್ನು ಕಡಿದು ಆಮೆಯನ್ನು ಬಿಡಿಸುತ್ತೇನೆ ಎಂದು ಹೇಳಿತು. ಉಪಾಯವನ್ನು ಕೇಳಿಸಿಕೊಂಡ ನಂತರ ಜಿಂಕೆಯು ದಾರಿಯ ಬದಿಯಲ್ಲಿ ಹೋಗಿ ಸತ್ತಂತೆ ಮಲಗಿತು. ಕಾಗೆಯು ಅದರ ದೇಹವನ್ನು ಕುಕ್ಕುತ್ತಿರುವಂತೆ ನಟಿಸುತ್ತಿತ್ತು. ಈ ದೃಶ್ಯವನ್ನು ನೋಡಿ ಬೇಟೆಗಾರನು, ಇವತ್ತು ನನ್ನ ಅದೃಷ್ಟ ಚೆನ್ನಾಗಿದೆ, ಜೀವಂತ ಆಮೆ ಸಿಕ್ಕಿತು, ಸತ್ತ ಜಿಂಕೆ ನನ್ನ ಮುಂದೆ ಇದೆ, ಅದನ್ನು ಮನೆಗೆ ತೆಗೆದುಕೊಂಡು ಹೋಗಿ ಮಾಂಸದ ಊಟ ಮಾಡಬಹುದು, ಅದರ ಚರ್ಮವನ್ನು ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗಿ ಮಾರಿದರೆ ಕೈ ತುಂಬ ಹಣ ಸಿಗುತ್ತದೆ ಎಂದು ಯೋಚಿಸಿದನು. ಬೇಟೆಗಾರನು ಚೀಲವನ್ನು ದಾರಿಯ ಬದಿಯಲ್ಲಿ ಇರಿಸಿ ಜಿಂಕೆಯ ಬಳಿಗೆ ಹೊರಟ. ಆಗ ತಕ್ಷಣವೇ ಇಲಿಯು ಚೀಲವನ್ನು ಕಡಿದು ಆಮೆಯನ್ನು ಮೀನನ್ನು ಬಿಡಿಸಿತು. ಆಮೆಯು ತೆವಳಿಕೊಂಡು ಸರೋವರವನ್ನು ಸೇರಿತು. ಇಲಿಯು ಬಿಲದಲ್ಲಿ ಹೊಕ್ಕಿತು. ಇತ್ತ ಬೇಟೆಗಾರನು ಸಮೀಪಿಸುತ್ತಿದ್ದಂತೆ ಜಿಂಕೆಯು ಅವನಿಗೆ ಸಿಗದಂತೆ ಎದ್ದು ಓಡಿತು. ಬೇಟೆಗಾರನಿಗೆ ಆಶ್ಚರ್ಯವಾಯಿತು. ಬೇಟೆಗಾರನು ನಂತರ ತಾನು ಇರಿಸಿದ್ದ ಚೀಲದ ಬಳಿ ಬಂದನು. ಚೀಲ ಖಾಲಿಯಾಗಿತ್ತು. ಆಮೆ ತಪ್ಪಿಸಿಕೊಂಡು ಹೋಗಿತ್ತು. ನಾನು ಎಂಥ ದುರಾಸೆಗೆ ಒಳಗಾದೆ. ಜಿಂಕೆಯನ್ನು ಪಡೆಯಲು ಹೋಗಿ ಆಮೆಯನ್ನು ಕಳೆದುಕೊಂಡನಲ್ಲ ಎಂದು ಬೇಟೆಗಾರನು ವ್ಯಥೆಪಟ್ಟನು. ಬೇಟೆಗಾರನು ಹೋದ ನಂತರ ನಾಲ್ಕು ಪ್ರಾಣಿಗಳು ಒಂದೆಡೆ ಸೇರಿದವು. ಇಲಿಯ ಜಾಣತನವನ್ನು ಪ್ರಶಂಸಿಸಿದರು. ಆಮೆಯು ಸ್ನೇಹಿತರ ಮಾತು ಕೇಳದೆ ತಪ್ಪು ಮಾಡಿದ್ದಕ್ಕಾಗಿ ಕ್ಷಮೆ ಆಚಿಸಿತ್ತು. ಆ ನಂತರದ ದಿನಗಳಲ್ಲಿ ಈ ನಾಲ್ವರು ಸ್ನೇಹಿತರು ಕಾಡಿನಲ್ಲಿ ಸುಖ ಸಂತೋಷದಿಂದ ಇದ್ದರು. ಸಾರಾಂಶ: ಒಗ್ಗಟ್ಟಿನಲ್ಲಿ ಬಲವಿದೆ.
1: ಕೃಷ್ಣ ದೊಡ್ಮನಿ ಹೇಳಿದ ಪಂಚತಂತ್ರದ ಈ ಕತೆ ಎಷ್ಟು ಚಂದ ಇತ್ತಲ್ದ? ನಾವು ಬೆಸ್ಟ್ ಫ್ರೆಂಡ್ ಅಂತತ್ತ, ಆದ್ರೆ ಕಷ್ಟ ಬಂದಾಗ ನಮ್ ಜೊತೆಗೆ ಯಾರೂ ಇರುವುದಿಲ್ಲ. ಆದ್ರೆ ಈ ಕಥೆಯಂಗೆ ಆ ನಾಲ್ಕು ಜನ ಗೆಳೆಯರು ಒಬ್ಬರನ್ನ ಒಬ್ಬರು ಬಿಟ್ಟು ಕೊಡದೆ ಪ್ರತಿಯೊಬ್ಬರು ಸಂಕಷ್ಟದಿಂದ ಹ್ಯಾಂಗ್ ಪಾರಾದ್ರ ಅಂಥೇಳಿ ನಮ್ಮ ಕೃಷ್ಣ ಎಷ್ಟು ಚಂದ ಮಾಡಿ ಹೇಳ್ದಲ್ಲ, ಈ ಒಂದು ತುಂಬಾ ಚಂದದ ಕಥೆಯನ್ನು ಹೇಳ್ದ ಕೃಷ್ಣನ್ಗೆ ಧನ್ಯವಾದಗಳು. ಈಗ ನೀವು ಕೇಂತಿಪ್ಪದು 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ರೇಡಿಯೋ ಕುಂದಾಪುರ. ನಾನು ಅಜ್ಜಿ ಕತೆ ಕಾರ್ಯಕ್ರಮದಂಗೆ ನಿಮ್ ಜೊತೆ ಇದ್ದೆ ಸತೀಶ್ ಶೆಟ್ಟಿಗಾರ್ ಜಪ್ತಿ. ಎಲ್ರಿಗೂ ಹೊಸು ಆತು, ಆ ಹೊಸು ತಣಸ್ಕಂಕೆ ಆಹಾರ ಬೇಕು. ಆಹಾರ ಇಲ್ದಿದ್ರೆ ಈ ಭೂಮಿ ಮೇಲೆ ಯಾರಿಗೂ ಬದುಕುಕೆ ಆತಿಲ್ಲ. ಆಹಾರ ತಿಂಬುದು ಎಲ್ಲರಿಗೂ ಸುಲಭ, ಆದ್ರೆ ಅಷ್ಟು ಸುಲಭದಂಗೆ ಆಹಾರ ಬೆಳುಕೆ ಆತಿಲ್ಲ. ಆಹಾರ ಬೆಳಿಕಾದ್ರೆ ತುಂಬಾ ಶ್ರಮ ಇತ್ತು. ಅದಕ್ಕೆ ಆಹಾರ ಬೆಳೆ ರೈತನನ್ನ ನಮ್ಮ ದೇಶದ ಬೆನ್ನೆಲುಬು ಅಂತ ಕರೆಯುದು. ರೈತರು ನಮಗೋಸ್ಕರ ಶ್ರಮ ಪಟ್ಟು ಬೆಳೆದ ಆಹಾರದ ಬೆಳೆಯ ಹಿಂದಿನ ಪರಿಶ್ರಮ, ಆ ಕಷ್ಟ ಏನಂತ ನಾವು ನೀವು ಅರ್ಥ ಮಾಡ್ಕೊಳ್ಕ, ಆಗ ಯಾರೂ ಅನ್ನ ಹಾಳು ಮಾಡುವುದಿಲ್ಲ. ಈ ಆಹಾರ ಬೆಳೆಯುವ ಗದ್ದಿನ ಎಲ್ಲ ಈಗೀಗ ಏನಾಗ್ತೈತಂದ್ರೆ ಸೈಟ್ ಮಾಡಿ ಮಾರುಕೆ ಶುರು ಮಾಡಿರು, ಅಂದ್ರೆ ಕೃಷಿ ಭೂಮಿಯೆಲ್ಲ ಸರ್ವನಾಶ ಆತಾ ಇತ್ತು. ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲ ರೈತರಿಗೆ ಸಹಾಯ ಮಾಡುವವರು ಯಾರೂ ಇಲ್ಲ. ಬೆಳೆ ಬೆಳೆಯೋರ ಕಷ್ಟ ಯಾರೂ ಅರ್ಥ ಮಾಡ್ಕಂತಿಲ್ಲ. ಆದ್ರೆ ಉಂಬುಕೆ ತಿಂಬುಕೆ ಎಲ್ಲರೂ ಮುಂದಿರ್ತರು. ಇದನ್ನ ಇನ್ನೂ ಹೆಚ್ಚು ಅರ್ಥ ಮಾಡಿಸೋಕೆ ಇಲ್ಲ ಕೋಳಿ ಮಾಡಿದ ಹೋಳಿಗೆ ಎಂಬ ಒಂದು ಕತೆ ಇತ್ತು. ಈ ಕತೆನ ನಿಮ್ಗೆ ಹೇಳೋಕೆ ಈಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೈಲೂರು ಶಂಕರನಾರಾಯಣ ಇಲ್ಲಿನ 4ನೇ ತರಗತಿಯ ವಿದ್ಯಾರ್ಥಿನಿ ಅರ್ಥ ಪಿ ರೆಡಿ ಐ ಇಲ್ಲಿ ಕೂಕೊಂಡಿದ್ದಾಳು. ಬನ್ನಿ ಕೇಂಬ ಈ ಕತೆ.
5: ಈಗ ನಾನು ಕೋಳಿ ಮಾಡಿದ ಹೋಳಿಗೆ ಎಂಬ ಅಜ್ಜಿ ಕತೆ ಹೇಳ್ತಿ ಕೇಳಿ. ಗೋಳಿಕಟ್ಟಿ ಎಂಬ ಊರಿನ ಒಂದ್ ತೋಟದಾಗೆ ಒಂದ್ ಕೋಳಿ ತನ್ನ ಮರಗಳ ಜೊತೆಗೆ ಬದುಕತಾ ಇತ್ತು. ಅದೇ ತೋಟದಾಗೆ ಗುಬ್ಬಿ ಗಿಳಿ ಪಾರಿವಾಳಗಳು ಇದ್ದು ಒಂದಿನ ಕೋಳಿಗೆ ಹೋಳಿಗೆ ತಿಂಬ ಆಸೆಯಾಯ್ತು. ಅದು ಗೋಧಿಯನ್ನು ಬಿತ್ತುವಕ್ಕೆ ಗುಬ್ಬಿ ಗಿಳಿ ಬಾರಿವಾಳಗಳನ್ನ ಕರೀತು. ಎಲ್ಲಾ ಹಕ್ಕಿಗಳು ನಂಗಾತಿಲ್ಲ ನಂಗಾತಿಲ್ಲ ಎಂದು. ಆಗ ಕೋಳಿ ಯಾರ ಸಹಾಯ ಇಲ್ಲದೆ ಗೋಧಿಯನ್ನು ಬಿತ್ತಿತು. ಸ್ವಲ್ಪ ದಿನ ಕಳೀತು, ಗೋಧಿ ಪೈರು ಬೆಳೆದು ದೊಡ್ಡದಾಯ್ತು. ಗೋಧಿ ಪೈರಿಗೆ ತೆನೆ ಬಿಡ್ತು. ಆ ತೆನೆಗಳನ್ನ ಕೊಯ್ಯು ದಿನ ಬಂತು. ಕೋಳಿ ಎಲ್ಲಾ ಹಕ್ಕಿಗಳನ್ನ ಗೋಧಿ ಕೊಯ್ಯು ಕರೀತು. ಆದ್ರೆ ಯಾರು ಬರಲಿಲ್ಲ.

0: ಬೆಳಿ ಬೆಳೋಕೆ ಯಾರೂ ರೆಡಿ ಇಲ್ಲ, ಆದ್ರೆ ತಿಂಬಕ್ಕೆ ಎಲ್ಲರೂ ಮುಂದಿರ್ತಾರೆ. ಆದರೂ ಆ ಕೋಳಿ ಒಂದು ಸ್ವಲ್ಪವೂ ಬೇಜಾರು ಮಾಡ್ಕೊಂಡೆ ತಾನು ಕಷ್ಟಪಟ್ಟು ಬೆಳೆ ಬೆಳೆದು ತಯಾರಿಸಿದ ಹೋಳಿಗೆಯನ್ನು ಎಲ್ಲರಿಗೂ ಹಂಚಿ ತನ್ನ ಉದಾರತೆಯನ್ನು ಮೆರೀತು. ಇದೇ ಉದಾರತೆಯ ಗುಣ ನಮ್ಮ ದೇಶದ ರೈತರ ಹತ್ರ ಇಪ್ಪುದ್ರಿಂದಲೇ ನಾವು ಇವತ್ತು ನೆಮ್ಮದಿಯಿಂದ ಬದುಕ್ತಾ ಇಪ್ಪದು. ಒಂದು ಒಳ್ಳೆಯ ಚಿಂತನೆಯ ಕತೆ ಹೇಳ್ದ ಬೈಲೂರು ಶಾಲೆಯ ಅರ್ಥಪಿಗೆ ಧನ್ಯವಾದಗಳು. ನೀವು ಕೇಂತ ಇದ್ರಿ 89.6 FM ರೇಡಿಯೋ ಕುಂದಾಪುರ. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ಅಜ್ಜಿ ಕತೆ ಕಾರ್ಯಕ್ರಮದಾಗೆ ನಾನಿದ್ದೆ ನಿಮ್ ಜೊತೆ ಸತೀಶ್ ಶೆಟ್ಟಿಗಾರ್ ಜಪ್ತಿ. ಠಕ್ಕು ಇರುವವನಿಗೆ ಠಿಕಾಣಿ ಸಿಕ್ಕದು ಎಂಬುದು ಒಂದು ಗಾದೆ. ಠಕ್ಕು ಅಂದ್ರೆ ಮೋಸ, ವಂಚನೆ. ಠಿಕಾಣಿ ಅಂದ್ರೆ ವಾಸಸ್ಥಳ. ಒಬ್ಬ ಮೋಸಗಾರ ಯಾವತ್ತೂ ಚತುರನಾಗಿರ್ತ, ತುಂಬಾ ಬುದ್ಧಿವಂತನಾಗಿರ್ತ, ಬೇರೆಯವ್ರನ್ನ ನಂಬಿಸಿ ವಂಚಿಸುವುದೇ ಅವನ ಕಸಬು. ಆದ್ರೆ ಅವನ ಈ ವಂಚನೆಯ ಕೆಲಸ ಬಹಳ ದಿನ ನಡೆದಿಲ್ಲ. ಒಂದಲ್ಲ ಒಂದಿನ ಅವನ ವಂಚನೆ ಬಯಲಾಯೇ ಆತ್. ಅಷ್ಟೊತ್ತಿಗೆ ಅವನಿಗೆ ಯಾರೂ ಕೂಡ ಆಶ್ರಯ ಕೊಡುವುದಿಲ್ಲ, ಊರಿಂದೂರಿಗೆ ಅಲಿತಾ ಇರ್ಕತ್ತವ. ಯಾವುದೇ ವ್ಯಕ್ತಿ ಇರಲಿ, ಪ್ರಾಣಿ ಪಕ್ಷಿ ಇರಲಿ, ಆತ್ಮಸಾಕ್ಷಿ ಅಂತ ಒಂದು ಇದ್ದೇ ಇರುತ್ತೆ. ಯಾರಿಗೆ ಮೋಸ ಮಾಡ್ರು ಮೋಸ ಹೋದವರಿಗೆ ತಾನು ಮೋಸ ಹೋದೆ ಅಂತ ಗೊತ್ತಾಪಕ್ಕೆ ತುಂಬಾ ಟೈಮ್ ತಕ್ಕಂಥದ್ದು. ಆದ್ರೆ ಮೋಸ ಮಾಡಿದವನ ಆತ್ಮಕ್ಕೆ ತಾನು ಮೋಸ ಮಾಡಿದೆ ಅಂತ ಆ ಕ್ಷಣಕ್ಕೆ ಗೊತ್ತಿರುತ್ತೆ. ಇದನ್ನೇ ಆತ್ಮವಂಚನೆ ಎಂಬುದು. ಯಾರಾದರೂ ಸೂಟು ಬೂಟು ಪ್ಯಾಂಟ್ ಶರ್ಟ್ ಹೈಕಂಡ ಬಂದು ನಮ್ಗೇನಾದ್ರೂ ವಿಷಯ ಹೇಳ್ರೆ ನಾವು ಅದನ್ನ ಸುಲಭವಾಗಿ ನಂಬಿಬಿಡುತ್ತೆ. ಅದೇ ಒಬ್ಬ ಹರ್ಕಟ್ಟಿ ಬಟ್ಟೆ ಹೈಕಂಡವ ನಮ್ಮೆದ್ರ ನಿಂತ್ಕಂಡ ಏನೇ ಒಳ್ಳೆ ವಿಷಯ ಹೇಳ್ರು ನಾವು ಅವನನ್ನು ನಂಬುಕೆ ತಯಾರಿರುವುದಿಲ್ಲ. ಆದ್ರೆ ನಾವು ಒಂದು ವಿಷಯನ ಯಾವತ್ತೂ ನೆನ್ಪಿಟ್ಕೊಳಕ, ಎಂತ ಗೊತ್ತಾ, ಬೆಳ್ಳಗಿರುವುದೆಲ್ಲ ಹಾಲಲ್ಲ. ಈ ಎಲ್ಲ ವಿಷಯ ನಿಮ್ಗೆ ಇನ್ನೂ ಸರಿಯಾಗಿ ಅರ್ಥ ಆಯ್ಕಾರೆ ನೀವು ಇಲ್ಲೊಂದು ಕೊಕ್ಕರೆ ಮತ್ತು ಏಡಿ ಎಂಬ ಒಂದು ಕತೆ ಎತ್ತಿಕೇನಿ. ಈ ಕತೆನ ಹೇಳೋಕೆ ಈಗ ರೆಡಿ ಇಪ್ಪದು ಪೂರ್ವಿ ಎಳಜಿತ್. ಇವಳು ಬೈಂದೂರು ವಲಯದ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ಉಪ್ಪುಂದ ಇಲ್ಲಿನ 5ನೇ ತರಗತಿಯ ವಿದ್ಯಾರ್ಥಿ. ಹಂಗಾರೆ ಈಗ ನಮ್ ಜೊತೆಗೆ ಇಪ್ಪು ಪೂರ್ವಿ ಎಳಜಿತ್ ಹೇಳುವ ಕತೆಯಲ್ಲಿ ಯಾರು ಯಾರಿಗೆ ಮೋಸ ಮಾಡ್ತಾರ, ಅದ ಪರಿಣಾಮ ಎಂತ ಆತ ಅಂತ ತಿಳ್ಕೊಂಬ ಬನ್ನಿ.
1: ನನ್ನ ಕತೆ ಹೆಸರು ಕೊಕ್ಕರೆ ಮತ್ತು ಏಡಿ. ಒಂದೂರಲ್ಲಿ ಒಂದು ಕೊಕ್ಕರೆ ಇರುತ್ತೆ, ಅದು ದೂರ ಹೋಗಿ ಹಾರ್ಕೊಂಡು ತಿಂಡಿ ತಿನ್ಕೊಂಡು ಬರ್ತಿತ್ತು. ಆದರೆ ಅದಕ್ಕೀಗ ವಯಸ್ಸಾಯ್ತು, ಅದು ಹಾರು ಕಾತಿಲ್ಲ. ಅದಕ್ಕೆ ಅದು ಯೋಚನೆ ಮಾಡತ್ತೆ, ನಾನು ಹೆಂಗೆ ಹಾರುದು ಅಂದಿ. ಅದು ಅದ್ರ ಮನೆ ಹತ್ರನೇ ಒಂದು ಕೊಳ ಇರುತ್ತೆ, ಆ ಕೊಳದಲ್ಲೇ ತುಂಬ ಮೀನುಗಳಿರುತ್ತೆ. ಅದಕ್ಕೆ ಯೋಚನೆ ಆಯ್ತು, ನಮ್ಮ ಮನೆ ಹತ್ರನೇ ಒಂದು ಕೊಳ ಇತ್ತಲ್ಲ, ಅಲ್ಲೋಗಿ ತಿನ್ಕೋಬಪ್ಪ ಅಂದಿಕ್ಕೆ ಹೋಯ್ ಸುಮ್ಮನೆ ನಿತ್ಕೊಳತ್ತ. ಆವಾಗ ಮೀನುಗಳಿಗೆಲ್ಲ ಯೋಚನೆ ಆಯ್ತು, ಇದೆಂತಕ್ಕೆ ಈ ಥರ ಸುಮ್ಮನೆ ನಿತ್ಕೊಂಡಿತ್ತು ಅಂದಿಕ್ಕೆ. ಆಗಳಿಕ್ ಅದೆಲ್ಲ ಕೇಂತತ್ತ, ನೀ ಎಂತಕ್ಕೆ ಈ ಥರ ನಿತ್ಕೊಂಡಿದೆ ಅಂದೇಳಿ. ಅದು ಹೇಳತ್ತ, ಈ ತಿಂಗಳು ಇಲ್ಲಿ ಮಳೆನೇ ಬರಲ್ಲ ಅಂದೆ ಕೇಳ್ತ. ಆಗಳಿಕ್ಕೆಲ್ಲ ಮೀನುಗಳಿಗೆಲ್ಲ ಹೆದರಿಕೆ ಆಯ್ತು, ಮಳೆ ಬರಲ್ವಾ ಅಂದ. ಅದು ಹೇಳತ್ತ, ಇಲ್ಲಿ ಮಳೆ ಬರಲ್ಲ, ಬೇರೆ ದೇಶದಲ್ಲಿ ಒಂದು ಮಳೆ ಬರುತ್ತೆ, ಅಲ್ಲೋಗಿ ನಿಮ್ಮನ್ನು ಬಿಡ್ತೀನಿ ಅಂತ ಹೇಳತ್ತ. ಆವಾಗ ಮೀನುಗಳೆಲ್ಲ ಓಕೆ ಅನ್ನತ್, ಒಂದೊಂದೇ ಕರ್ಕೊ ಹೋತ್. ಅದು ಒಂದು ಕಲ್ ಬಂಡೆ ಇರತ್ತ, ಅಲ್ಲೇ ತಿಂತತ್ತ, ಅದನ್ನ ತಿಂತತ್ತ. ಆಗಳಿ ಅದೇ ಕೊಳದಲ್ಲಿ ಒಂದು ಏಡಿ ಇರತ್ತ, ಆ ಏಡಿಗೆ ಯೋಚನೆ ಅತ್ಯಂತ ಕಿವರೆಲ್ಲ ನಾನು ಮಾತಾಡ್ಸು ಬರಲಿಲ್ಲ ಅಂದಿ. ಎಲ್ಲ ಮೀನುಗಳನ್ನು ಕರೆದು ಇವತ್ತು ನೀವು ಯಾರು ಒಪ್ಪು ಬೇಡ, ನಾನು ಹೋತೆ ಅಂದೆ ಕೇಳತ್ತು. ಅದಕ್ಕೆ ಏಡಿ ಬಂದಳಿ ಕೇಳ್ತ, ನಾನು ಇವತ್ತು ಬತ್ತೆ ನಿನ್ನ ಜೊತೆಗೆ ಅಂದು ಕೇಳತ್ತು. ಆಗಳಿ ಕದ್ ಕರ್ಕೋತ, ಆಗಳಿ ಕದ್ ನೋಡತ್ತು ಕಲ್ಬಂಡೆನ. ಆಗಳಿ ಕದಕ್ ಸಿಟ್ಟು ಬದ್ ನನ್ನ ಫ್ರೆಂಡಿನೇ ನೀ ತಿಂತಿ ಅಂದೆ, ಅದು ಸಾಯಿಸುತ್ತ. ಈ ಕತೆಯ ನೀತಿ, ಯಾರಾದ್ರೂ ಏನಾದ್ರೂ ಹೇಳ್ರೆ ಅದನ್ನ ನಂಬೇಡಿ. ಥ್ಯಾಂಕ್ ಯು.
0: ಪೂರ್ವಿ ಎಳಜಿತ್ ಹೇಳಿದ ಕೊಕ್ಕರೆ ಮತ್ತು ಏಡಿಯ ಕತೆಯನ್ನ ನೀವು ಕೇಳ್ರಿ. ಈ ಕತೆಯಂಗೆ ಮೀನ್ಗಳಿಗೆ ಮೋಸ ಮಾಡಿದವರು ಯಾರು ಅಂತ ಗೊತ್ತಾಯ್ತಲ್ಲ, ಅದಕ್ಕೆ ನಾನು ಹೇಳದ್ದು ಬೆಳ್ಳಗಿರುವುದೆಲ್ಲ ಹಾಲಲ್ಲ ಅಂತ. ಯಾರನ್ನೇ ನಂಬ್ಕಾದ್ರೂ ಮುಂಚೆ ತುಂಬಾ ಯೋಚನೆ ಮಾಡಿ ನಂಬಿಯಕ್ಕ. ಒಂದು ಒಳ್ಳೆ ಚಿಂತನೆಯ ಕತೆ ಹೇಳಿದ ಪೂರ್ವಿ ಎಳಜಿತ್ ಇವಳಿಗೆ ಧನ್ಯವಾದಗಳು. ಈಗ ನೀವು ಕೇಂತಿಪ್ಪದು 89.6 FM ರೇಡಿಯೋ ಕುಂದಾಪುರ. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ ಜೊತೆ ಅಜ್ಜಿ ಕತೆ ಕಾರ್ಯಕ್ರಮದಂಗೆ ಸತೀಶ್ ಶೆಟ್ಟಿಗಾರ್ ಜಪ್ತಿ. ನ್ಯಾಯ ನೀತಿ ಸತ್ಯ ಧರ್ಮದ ಹಾದಿಯಲ್ಲಿ ಬೇರೆಯವರಿಗೆ ಸದಾ ಉಪಕಾರಿಯಾಗಿ ಯಾರು ಬದುಕಿರ್ತರೋ ಅವರಿಗೆ ಜೀವನದಲ್ಲಿ ಯಾವತ್ತೂ ಸೋಲು ಬರುವುದಿಲ್ಲ. ಒಂದು ವೇಳೆ ಆ ಒಳ್ಳೆ ವ್ಯಕ್ತಿಗೆ ಸೋಲು ಬಂದರೂ ಆ ಸೋಲು ಶಾಶ್ವತ.

0: ಸೋಲಲ್ಲ, ಬರೀ ತಾತ್ಕಾಲಿಕ ತಾತ್ಕಾಲಿಕ ಸೋಲ್ ಅಷ್ಟೇ ಅದು. ಎಂತಕ್ಕಂದ್ರೆ ಅವ ಮಾಡಿದ ಜನಸೇವೆಯ ಪುಣ್ಯದ ಫಲ ಅದು, ಯಾವತ್ತೂ ಅವನನ್ನ ಅದು ಕಾಪಾಡತ್. ಅದಕ್ಕೆ ಈ ಅಜ್ಜಿ ಕಥೆ ಕಾರ್ಯಕ್ರಮದಂಗೆ ನಾವು ಯಾವತ್ತೂ ಒಳ್ಳೆ ಕೆಲಸ ಮಾಡಿ ಎಲ್ಲರ ಬಾಯಂಗೂ ಒಳ್ಳೆಯವ್ರು ಅನ್ಸ್ಕಣಿ ಅಂತ ಹೇಳುದು. ನಾವು ಮನುಷ್ಯರಾಯಿ ಹುಟ್ಟಿದ ಮೇಲೂ ನಮ್ಮ ಹತ್ರ ಮನುಷ್ಯತ್ವೇ ಇಲ್ದಿದ್ರೆ ಹೆಂಗೆ? ಇದು ನಾವು ತುಂಬಾ ಗಂಭೀರವಾಗಿ ಚಿಂತನೆ ಮಾಡ್ಕಾದ ವಿಷಯ. ಮನುಷ್ಯ ಧರ್ಮವನ್ನ ಪಾಲಿಸಬೇಕಾದ ಮನುಷ್ಯರಾದ ನಮ್ಮ ಕರ್ತವ್ಯ ಏನಂತ್ರಿ? ನಾವು ಯಾರಿಗೆ ಉಪಕಾರ ಮಾಡಿದ್ರು ಅಥವಾ ಯಾರೇ ನಮ್ಗ್ ಉಪಕಾರ ಮಾಡ್ರು, ಉಪಕಾರ ಸ್ಮರಣೆ ಎಂಬುದು ನಮ್ಮ ಹತ್ರ ಯಾವತ್ತೂ ಜಾಗೃತವಾಗಿ ಇರ್ಕ. ಆದ್ರೆ ಎಷ್ಟೋ ಸಲ ಏನಾದ್ ಗೊತ್ತಾ, ಮನುಷ್ಯರಾದ ನಾವೇ ಬೇರೆಯವರು ನಮ್ಗ್ ಮಾಡಿದ ಉಪಕಾರವನ್ನ ಮರ್ತೇ ಬಿಡತ್. ಆದ್ರೆ ನೀವು ಯಾವ್ದಾದ್ರೂ ಪ್ರಾಣಿ ಪಕ್ಷಿಗೆ ಉಪಕಾರ ಮಾಡಿ ಕಾಣಿ, ನಮ್ಮ ಹತ್ರ ಇಲ್ದಿದ್ದ ಉಪಕಾರ ಸ್ಮರಣೆಯ ಗುಣ ಅವುಗಳ ಹತ್ರ ಯಾವತ್ತೂ ಜಾಗೃತವಾಗಿ ಇರತ್. ಈ ವಿಷಯ ನಿಮ್ಗೆ ಇನ್ನೂ ಚಂದ ಅರ್ಥ ಆಯ್ಕರೆ ರೈತ ಮತ್ತು ಹದ್ದು ಎಂಬ ಒಂದು ಚಂದದ ನೀತಿ ಕಥೆ ಇಲ್ಲಿತ್ತು ಕೇಣಿ. ಈ ಕಥೆನ ನಿಮ್ಗೆ ಹೇಳುಕೆ ಈಗ ನಮ್ ಜೊತೆಗೆ ಇಪ್ಪುದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಬಿದ್ಕಲ್ಕಟ್ಟೆಯ 4ನೇ ತರಗತಿಯ ವಿದ್ಯಾರ್ಥಿನಿ ಅದ್ವಿತಾ ಎ ಆಚಾರ್. ಬನ್ನಿ ಕೇಂಬ ಅದ್ವಿತಾ ಹೇಳುವ ಈ ಕಥೆನ.
1: ಇಲ್ ಕೇಣಿ, ಕುಂದಾಪುರದ ಊರ್ ಚಂದ್, ಕುಂದಾಪುರದ ಮಾತ್ ಚಂದ್, ಹಂಗೆ ರೇಡಿಯೋ ಕುಂದಾಪುರ ನಲ್ಬತ್ತಿಪ್ಪ ಅಜ್ಜಿ ಕತಿ ಕೆಂಬುಕೆ ಇನ್ನೂ ಚಂದ್. ಈಗ ಒಂದ್ ಕತಿ ಹೇಳ್ತಿ ಕೇಣಿ. ಕತಿ ಹೆಸರು ರೈತ ಮತ್ತದ್. ಒಂದೂರಂಗೆ ಒಬ್ಬ ರೈತ ಇದ್ದ. ಆ ರೈತ ದಿನಾಲು ತನ್ನ ಹೊಲದಲ್ಲಿ ಕೆಲಸ ಮಾಡ್ತಿದ್ದ. ಒಮ್ಮೆ ಒಂದು ಹದ್ದು ಬಲಿಯೊಳಂಗ್ ಸಿಕ್ಕ ಬಿದ್ದಿತ್ತು. ಅದೊಂದು ರೈತ ನೋಡ್ದ. ಹದ್ದಿನ ಸ್ಥಿತಿ ನೋಡಿ ರೈತನಿಗೆ ಕರುಣೆ ಬಂತು. ಬಂದು ಹದ್ದನ್ ಬಲೆಯನ್ನು ಬಿಡಿಸಿದ. ಅದು ಸಂತಸದಿಂದ ಹಾರಿ ಹೋಯ್ತು. ಊರ ಹೊರಗೆ ರೈತನ ಮನೆ ಇತ್ತು. ಒಮ್ಮೆ ಅತ್ತ ಮನೆಯಲ್ಲಿ ಕುಡಿತಿದ್ದ. ಅವನ ಮನೆ ಗೋಡೆ ಬೀಳುವ ಸ್ಥಿತಿಯಲ್ಲಿತ್ತು. ಆಕಾಶದಲ್ಲಿ ಹಾರ್ತಿದ್ದ ಹದ್ದು ಅದನ್ನ ಗಮನಿಸ್ತು. ಹದ್ದು ಒಂದು ನಾಣ್ಯವನ್ನು ಹುಡುಕಿತಂತು. ರೈತನಿಗೆ ಕಾಣುವಂತೆ ಸ್ವಲ್ಪ ದೂರದಲ್ಲಿ ಬೀಳಿಸ್ತು. ಅದೇನೆಂದು ನೋಡಲು ರೈತ ಎದ್ದು ಹೊರಗೆ ಬಂದ. ಆಗ ಗೋಡೆ ಕುಸಿಯಿತು. ಅವನಿಗೆ ಹದ್ದು ಬೇಕಂದಲ್ಲಿಯೇ ನಾಣ್ಯವನ್ನು ತಂದು ಹಾಕಿದ್ದು ಎಂದು ತಿಳಿತು. ತನ್ನ ಜೀವ ಉಳಿಸಿದ ಹದ್ದಿನ ಕಡೆ ಪ್ರೀತಿಯಿಂದ ನೋಡಿದನು. ಅದಕ್ಕೆ ಕೈ ಮುಗಿದನು. ಹದ್ದು ಹರ್ಷದಿಂದ ಮುಗಿಲ ಕಡೆ ಹಾರಿ ಹೋಯ್ತು. ಕಥೆಯ ನೀತಿ, ಪ್ರಾಣಿಯಾಗಲಿ ಪಕ್ಷಿಯಾಗಲಿ ನಾವು ಮಾಡೋದು ಕಾರನ್ ಹೇಗಳಿಕ್ಕೂ ಮರೀತಿಲ್ಲ. ಥ್ಯಾಂಕ್ ಯು.
0: ಕೇಂದ್ರ ಅಲ್ಲ, ರೈತ ಹದ್ದಿಗೆ ಮಾಡಿದ ಉಪಕಾರವನ್ನ ಆ ಹದ್ದು ನೆನ್ಪಿಟ್ಕೊಂಡು ತನ್ನ ಸೂಕ್ಷ್ಮ ಮತಿಯನ್ನ ಬಳಸ್ಕೊಂಡು ರೈತನ ಜೀವವನ್ನೇ ಕಾಪಾಡ್ತ ಕಾಣಿ. ಅದಕ್ಕೆ ಹೇಳುದು ಯಾರಿಗೆ ಆಯ್ಲಿ ನಾವು ಉಪಕಾರ ಮಾಡ್ಕ, ಅದರ ಪುಣ್ಯ ಫಲ ಯಾವತ್ತಾರು ಒಂದಿನ ನಮ್ಗೆ ಸಿಕ್ಕೇ ಸಿಕ್ಕತ್. ಒಂದೊಳ್ಳೆ ನೀತಿ ಕತೆ ಹೇಳಿದ KPS ಬಿದ್ಕಲ್ಕಟ್ಟೆಯ ಅದ್ವಿತಾ ಎ ಆಚಾರ್ಗೆ ಧನ್ಯವಾದಗಳು. ಇವತ್ತು ಚಿನ್ನದ ಮೊಟ್ಟೆ ಕತೆಯಿಂದ ಪ್ರಾರಂಭಿಸಿ ರೈತ ಮತ್ತು ಹದ್ದು ಎಂಬ ಕತೆವರೆಗೂ ಒಟ್ಟು 6 ಕತೆ ಕೇಳ್ರಿ ಅಲ್ಲ. ನಾವು ನೀವು ಇವತ್ತು ಕೇಳದ್ದು ಈ ಕಥೆಯ ನೀತಿನ ಎಲ್ಲ ನಮ್ ಜೀವನದಂಗೆ ಅಳವಡಿಸ್ಕೊಂತ ಹೋದ್ರೆ ನಮ್ ಜೀವನ ಹೆಂಗಾತ್ ಹೇಳಿ ಸ್ವಲ್ಪ ಈ ಬಗ್ಗೆ ಯೋಚನೆ ಮಾಡಿ. ಒಳ್ಳೇದೇ ಆತ್ ಹೊರತು ಯಾವತ್ತೂ ಕೆಟ್ಟದಾಪ ಸಾಧ್ಯವೇ ಇಲ್ಲ. ಹೌದು, ಅಜ್ಜಿ ಕಥೆಯಂಗೆ ಅಂತ ಶಕ್ತಿ ಇತ್ತು. ಅದೇ ಶಕ್ತಿ ನಮ್ಗೆ ಬದುಕುಗೆ ತಾಕತ್ ಕೊಡತ್. ಅದೇ ನಮಗೆ ಬದುಕಿಗೆ ತಾಕತ್ ತೊಡುವ ಟಾನಿಕ್ ಕೂಡ. ನಮ್ 15ನೇ ಅಜ್ಜಿ ಕಥೆ ಕಾರ್ಯಕ್ರಮದಂಗೆ ಒಳ್ಳೊಳ್ಳೆ ಕಥೆಗಳನ್ನ ಹೇಳಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿದ ಪುಟಾಣಿಗಳಾದ ಅಭಯ್ ಹಂಗಾರ್ಕಟ್ಟೆ, ಸನ್ನಿಧಿ ಸಿದ್ದಾಪುರ, ಕೃಷಾನ್ ದೊಡ್ಮನೆ ಕೊಡೇರಿ, ಅರ್ಥಪಿ ಬೈಲೂರು ಶಂಕರನಾರಾಯಣ, ಪೂರ್ವಿ ಎಳಜಿತ್ ಉಪ್ಪುಂದ, ಅದ್ವಿತಾಯಿ ಆಚಾರ್ ಬಿದ್ಕಲ್ಕಟ್ಟೆ, ಇವರೆಲ್ಲರಿಗೂ ಕೂಡ ಧನ್ಯವಾದಗಳು. ಮಕ್ಕಳಿಗೆ ಅಜ್ಜಿ ಕತೆ ಹೇಳುಕೆ ಪ್ರೇರಣೆ ನೀಡಿ ಕತೆ ಹೇಳಿಕೊಟ್ಟು ಸಹಕರಿಸಿದ ಎಲ್ಲ ಶಿಕ್ಷಕ ಶಿಕ್ಷಕಿಯರಿಗೂ ಪೋಷಕರಿಗೂ ಧನ್ಯವಾದಗಳು. ನಿರಂತರವಾಗಿ ಈ ಕಾರ್ಯಕ್ರಮ ಮೂಡಿಬಪ್ಪುಗೆ ಪ್ರೇರಕ ಶಕ್ತಿಯಾಗಿರುವ ನಮ್ಮ ರೇಡಿಯೋ ಕುಂದಾಪುರದ ಕಾರ್ಯಕ್ರಮ ನಿರ್ವಾಹಕಿ ಶ್ರೀಮತಿ ಜ್ಯೋತಿ ಸಾಲಿಗ್ರಾಮ ಇವರಿಗೂ ಧನ್ಯವಾದಗಳು. ಇದೇ ರೀತಿ ನಿಮ್ಮ ಮಗುವಿಗೂ ಕತೆ ಹೇಳ್ಕೊಂಬ ಆಸೆ ಇತ್ತಾ? ಹಂಗಾರೆ ಹಿಂಗ್ ಮಾಡಿ, ನಿಮ್ಮ ಮಗಿನ ಹತ್ರ ಕುಂದಾಪುರ ಕನ್ನಡದಂಗೆ ಒಂದು ನೀತಿ ಕತೆ ಹೇಳಿಸಿ ಆಡಿಯೋ ರೆಕಾರ್ಡ್ ಮಾಡಿ ನಮ್ಮ ರೇಡಿಯೋ ಕುಂದಾಪುರದ ಈ ಮೊಬೈಲ್ ನಂಬರ್ಗೆ ವಾಟ್ಸ್ಆಪ್ ಹಂಗೆ ಕಳಿಸಿ. ಮೊಬೈಲ್ ನಂಬರ್ ಹೇಳ್ತೆ ಕೇಳಿ, ಅಲ್ಲೇ ಒಂದು ಕಾಗದ ಚೂರಂಗೆ ಬರ್ದಿಟ್ಕಣಿ ಅಕ್ಕ. 8073829233. ಇನ್ನೊಂದ್ಸಲ ಹೇಳ್ತೆ ಕೇಳಿ, 8073829233. ಸರಿ ಮಾಡಿ ಬರ್ಕೊಂಡ್ರಲ್ಲ, ಈ ನಂಬರ್ಗೆ ನಿಮ್ ಮಗಿನ ಕತಿನ ಆಡಿಯೋ ರೆಕಾರ್ಡ್ ಮಾಡಿ ಕಳಿಸೋದನ್ನ ಮರಿಬೇಡಿ ಅಕ್ಕ. ಹಂಗೆ ಪ್ರತಿದಿನ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆವರೆಗೆ ಮತ್ತೆ ಸಂಜೆ 5 ಗಂಟೆಯಿಂದ 7 ಗಂಟೆವರೆಗೆ ವೈವಿಧ್ಯಮಯ ಮಾಹಿತಿ, ವಿವಿಧ ಕ್ಷೇತ್ರಗಳ ಸಾಧಕರ ಯಶೋಗಾಥೆ, ಮನೋರಂಜನೆ ನೀಡುವಂತ ಬಗೆ ಬಗೆ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಕುಂದಾಪುರದಂಗೆ ಪ್ರಸಾರ ಆಗ್ತಾ ಇರುತ್ತೆ. ಅದನ್ನ ಎಲ್ಲ ನೀವು ಮರೀದೆ ವಾರ ಪೂರ್ತಿ ಕೇಂತ ಇರಿ. ಹಂಗೆ ನೀವು ಕೇಂತಿಪ್ಪದು 89.6 FM ರೇಡಿಯೋ ಕುಂದಾಪುರ. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮ ಸತೀಶ್ ಶೆಟ್ಟಿಗಾರ್ ಜಪ್ತಿ. ಮುಂದಿನ ವಾರ ಮತ್ತೊಂದಿಷ್ಟು ಕತೆ ಹೇಳುವ ಮಕ್ಕಳನ್ನ ಒಟ್ಟು ಹಾಕೊಂಡು ಅಜ್ಜಿ ಕತೆ ಕಾರ್ಯಕ್ರಮದಾಗೆ ಮತ್ತೆ ನಾನು ಬರ್ತೆ. ಅಲ್ಲಿಯವರೆಗೆ ಮತ್ತೊಂದಿಷ್ಟು ಕತೆ ಕೆಂಪಕ್ಕೆ ತುದಿಗಾಲಂಗ್ ನಿಂತ್ಕೊಂಡು ಕಾಯ್ತಾ ಇರಿ. ಹಂಗಾರೆ ಈಗ ಹೋಯ್, ಮುಂದಿನ ವಾರ ಬತ್ತಿಯಕ್ಕ. ನಮಸ್ಕಾರ.

0: ನಮ್ ಅಜ್ಜಿ ಕತೆ ಕಾರ್ಯಕ್ರಮಕ್ಕೆ ಚಂದದ ಶೀರ್ಷಿಕೆ ಗೀತೆ ಬರೆದುಕೊಟ್ಟು ರಾಗ ಸಂಯೋಜನೆ ಮಾಡಿದವರು ಶಿಕ್ಷಕಿ ಶ್ರೀಮತಿ ಮಹಾಲಕ್ಷ್ಮಿ ಜಿ ಐತಾಳ್. ಸಂಗೀತ ನಿರ್ದೇಶನ ಮಾಡಿದವರು ಯಕ್ಷಶ್ರೀ ಶಂಕರನಾರಾಯಣ ಬಳಗದ ಯಕ್ಷಗುರುಗಳಾದ ಶ್ರೀ ಕಿಶೋರ್ ಕುಮಾರ್ ಆರೂರು. ತಬಲಾ ಸಾಥ್ ನೀಡಿದ ಬಾಲ ಪ್ರತಿಭೆ ಮದರ್ ತೆರೆಸಾ ಶಂಕರನಾರಾಯಣದ ವಿದ್ಯಾರ್ಥಿ ಪನ್ನಗ ಕೆ ಆರೂರು. ಹಾಡಿಗೆ ಧ್ವನಿ ಕೊಟ್ಟವರು ಕೆಪಿಎಸ್ ಬಿಕ್ಕಲ್ಕಟ್ಟೆಯ ವಿದ್ಯಾರ್ಥಿಗಳಾದ ಕುಮಾರಿ ರೂಪಾ, ಕುಮಾರಿ ಪಂಚಮಿ ಹಾಗೂ ಶಿಕ್ಷಕಿ ಶ್ರೀಮತಿ ಮಹಾಲಕ್ಷ್ಮಿ ಜಿ ಐತಾಳ್ ಬಿತ್ಕಲ್ಕಟ್ಟೆ.
1: ಪ್ರಿಯ ಕೇಳುಗರೆ, ರೇಡಿಯೋ ಕುಂದಾಪುರದ ಮುರುಳಿಗಾನದಲ್ಲಿ ಈಗ ಜಗದೋದ್ಧಾರನ ಹಾಡು ಕೊಳಲು ನುಡಿಸುತ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

ವಲಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಬ್ರಹ್ಮಾವರದಲ್ಲಿ ಉತ್ತಮ ಗುಣಮಟ್ಟದ ಪ್ರಮಾಣೀಕೃತ MO4 ಭತ್ತದ ಬೀಜ ಮಾರಾಟಕ್ಕೆ ಲಭ್ಯವಿದೆ. 25 ಕೆಜಿಗೆ 1200 ರೂಪಾಯಿಗಳು. ರೈತರು ಇದರ ಉಪಯೋಗ ಪಡೆದುಕೊಳ್ಳಬಹುದಾಗಿದೆ. ವಿಶೇಷ ಸೂಚನೆ, ಇಲ್ಲಿ ಯಾವುದೇ RTC ಮತ್ತು ಆಧಾರ್ ಕಾರ್ಡ್ ಅವಶ್ಯಕತೆ ಇರುವುದಿಲ್ಲ. ಸಂಪರ್ಕಿಸಿ 9964174744 ಅಥವಾ 9686896274. ರೇಡಿಯೋ ಕುಂದಾಪುರದ ಮುರುಳಿಗಾನದಲ್ಲಿ ಮಿಶ್ರ ಪಹಾಡಿ ರಾಗದಲ್ಲಿ ಕೊಳಲನ್ನು ನುಡಿಸಲಿಕ್ಕಿದ್ದಾರೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

0: ವೈಭವ್ ಅಣ್ಣ.
1: ಎಂತದೆ?
0: ನಂಗೆ ಮಾಹೆ ಮಣಿಪಾಲ್ ಅಲ್ಲಿ ಫ್ಯಾಷನ್ ಡಿಸೈನಿಂಗ್ ಓದ್ಬೇಕಂತ ಆಸೆ, ಅದಕ್ಕೆ ಪಿ ಯು ಅಲ್ಲಿ ಓದ್ಬೇಕಂತ ಯೋಚನೆ ಮಾಡ್ತಾ ಇದ್ದೀನಿ.
1: ಅದಕ್ಕ ಭಂಡಾರ್ಕರ್ಸ್ ಪಿ ಯು ಕಾಲೇಜ್ ಇತ್ತಲ್ಲ
0: ಅಲ್ಲಿ ಹೋರೇ.
2: ಭಂಡಾರ್ಕರ್ಸ್ ಪಿ ಯು ಕಾಲೇಜಿಗೆ ಹೋದ್ರೆ ಸೇಜಸ್ ಕ್ಯಾಟಗರಿನಲ್ಲಿ ಮಾಹೆ ಅಡ್ಮಿಷನ್ ಸುಲಭ ಆತ. ಸೆಲೆಕ್ಟ್ ಆದವರಿಗೆ ಸ್ಕಾಲರ್ಶಿಪ್ ಸಿಗುತ್ತ, ಫ್ರೀ ಕನ್ಸೆಷನ್ ಸಿಗುತ್ತ. ಮತ್ತೆ ತಡ ಬನ್ನಿರಿ ಭಂಡಾರ್ಕರ್ಸ್ ಪಿ ಯು ಕಾಲೇಜಿಗೆ. ವಿಸಿಟ್ ಭಂಡಾರ್ಕರ್ಸ್ ಪ್ರೀ ಯೂನಿವರ್ಸಿಟಿ ಕಾಲೇಜ್, ಅಡ್ಮಿಷನ್ ಓಪನ್.
3: ಪ್ರಿಯ ಕೇಳುಗರೆ, ಈಗ ಮುರುಳಿ ಗಾನವನ್ನ ಕೇಳುವ ಹೊತ್ತು. ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ ಇವರಿಂದ ಕೊಳಲು ವಾದನ, ಭೂಪಾಲಿ ರಾಗದಲ್ಲಿ ಸ್ವಾಗತಂ ಕೃಷ್ಣ.

0: 99.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನುಕ್ಕೇಂತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ನಿಮ್ಮೊಟ್ಟಿಗೆ ಪ್ರಿಯ ಮನಸ್ಸೇ. ಎಸ್, ಪ್ರಿಯ ಮನಸ್ಸಿನ ಇವತ್ತಿನ ಸಂಚಿಕೆಯಲ್ಲಿ ಯಾರಿದ್ರಂದ್ರೆ ಅವರೇ ಇದ್ರು, ನಮ್ಮ ಕುಂದಾಪುರದ ಪ್ರಸಿದ್ಧ ಆಪ್ತ ಸಮಾಲೋಚಕಿ ಸುವರ್ಣ ಕುಂದಾಪುರ ಅವರು. ನಮ್ಮ ಪ್ರಿಯ ಮನಸ್ಸೇ ಕಾರ್ಯಕ್ರಮದ ಮೂಲಕ ಮನಸ್ಸುಗಳ ಮನಸ್ಸಿನ ಆರೋಗ್ಯದ ಬಗ್ಗೆ ಬಹಳಷ್ಟು ಸಂಚಿಕೆಗಳನ್ನು ನಾವು ಪ್ರಸಾರ ಮಾಡಿ ಆಯ್ತು. ಇವತ್ತಿನ ಸಂಚಿಕೆಯಲ್ಲಿ ಯಾವ ವಿಷಯ ಅಂತ ಕೇಳಿದ್ರೆ, ಈಗಿನ ಹದಿಹರೆಯದವರು ಅಥವಾ ಎನಿ ಹರೆಯದವರು ಅಥವಾ ಮದಿಯಾದರೆ ಯಾರನ್ನೇ ತಗೊಳ್ಳಿ, ಯಪ್ಪ ನಂದೊಂದು ಟಾಕ್ಸಿಕ್ ರಿಲೇಷನ್ಶಿಪ್ ಅಂತ ಬಳಸ್ತಾರೆ. ಟಾಕ್ಸಿಕ್, ನೀವು ಸೋಷಿಯಲ್ ಮೀಡಿಯಾದಲ್ಲಿ ಕಾಂಬತ್ತಿಗೆ ನಿಮ್ಮ ಸಂಬಂಧ ಟಾಕ್ಸಿಕ್ ಆಗಿದೆಯಾ ಅಂತಾನೆ ಕೇಳ್ತಾರೆ. ಇತ್ತೀಚೆಗೆ ರಾಕಿಂಗ್ ಸ್ಟಾರ್ ಯಶ್ ಅವ್ರದ್ದು ಕೂಡ ಟಾಕ್ಸಿಕ್ ಅನ್ನೋ ಪಿಕ್ಚರು ಬರ್ತಾ ಇತ್ತು. ಈ ಟಾಕ್ಸಿಕ್ ಅನ್ನೋ ಪದ ಬಹಳಷ್ಟು ಬಳಸ್ತಾ ಇದ್ದಾರಲ್ಲ, ಈ ಟಾಕ್ಸಿಕ್ ರಿಲೇಷನ್ಶಿಪ್, ಟಾಕ್ಸಿಕ್ ಸಂಬಂಧ ಅಂದರೆ ಏನು, ಅದು ಹ್ಯಾಂಗಾತ್, ಅದರ ಪರಿಣಾಮಗಳು ಎಂತ ಆತು, ಇದ್ರ ಬಗ್ಗೆ ಎಲ್ಲ ಮಾತಾಡೋಕೆ ಸುವರ್ಣ ಮೇಡಮ್ಗೆ ನಾವು ಈ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ ಅಂತ ಹೇಳ್ತಾ ಇದ್ದೀವಿ.
2: ನಮಸ್ಕಾರ.
1: ಹೇಗಿದ್ರೆ ಮೇಡಮ್, ನೀವು ಹುಷಾರಿದ್ರೆ?
2: ಸೂಪರ್.
1: ನಿಮ್ಮ ರಿಲೇಷನ್ಶಿಪ್ ಟಾಕ್ಸಿಕ್
2: ಇಲ್ಲ?
1: ಓಕೆ, ಏನದು ಟಾಕ್ಸಿಕ್ ರಿಲೇಷನ್ಶಿಪ್ ಅಂದ್ರೆ ಎಂತ ಮೇಡಮ್, ಅದನ್ನ ಯಾವ್ದನ್ನ ನಾವು ಟಾಕ್ಸಿಕ್ ಅಂತ ಕರಿತೀವಿ?
2: ಈಗ ಹಿಂದೆ ಈಗ ನಾವು ಈ ಟಾಕ್ಸಿಕ್ ರಿಲೇಷನ್ಶಿಪ್ ಅಡಿಕ್ಷನ್ ಅಂತಲೇ ಹೇಳೋದು. ಇದಕ್ಕೆ ಹಿಂದೆ ಎಲ್ಲ ಅಡಿಕ್ಷನ್ ಅಂತ ಹೇಳಿದ್ರೆ ಬರೀ ಕುಡ್ತ ಅಥವಾ ಸ್ಮೋಕಿಂಗ್ ಮಾಡೋದು ಇಂಥದಕ್ಕೆ ಮಾತ್ರ ಅಡಿಕ್ಷನ್ ಅಂತ ಹೇಳಿ ಹೇಳ್ತಾ ಇದ್ರು. ಪೇರೆಂಟ್ಸಿಗೆಲ್ಲ ಈ ಮಕ್ಕಳು ಮನೆಗೆ ಬರ್ತಾ ಇದ್ರೆ ವಾಸನೆ ಬರುತ್ತ ಅಂತ ಹೇಳಿ ನೋಡೋದು, ಅಥವಾ ಬಂದ್ರೆ ಅದೇ ಒಂದು ದೊಡ್ಡ ತಲೆಬಿಸಿ ಗೊತ್ತಾಗ್ತಾ ಇತ್ತು, ಯಾವುದೋ ಒಂದು ವ್ಯಸನ ಇದೆ ಅಂತ ಹೇಳಿ ಕಣ್ಣಿಗೆ ಕಾಣಿಸ್ತಾ ಇತ್ತು. ಈಗ ಹಾಗಲ್ಲ, ವ್ಯಸನಗಳು ಎಲ್ಲವೂ ಕಣ್ಣಿಗೆ ಕಾಣೋದಿಲ್ಲ. ಈ ಟಾಕ್ಸಿಕ್ ರಿಲೇಷನ್ಶಿಪ್ ಅನ್ನುವಂಥದ್ದು ಈ ಕಳೆದ ಸಂಚಿಕೆಯಲ್ಲಿ ನಾವು ಮಕ್ಕಳ ಜೊತೆಗೆ ಮಾತಾಡಿದಾಗಲೇ ನೋಡಿದ್ವಿ, ಎಲ್ಲರೂ ಹೇಳ್ತಾ ಇದ್ರು ಈಗಿನ ಕಾಲದಲ್ಲಿ ಅತೀ ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ ಈ ರಿಲೇಷನ್ಶಿಪ್ ಸಮಸ್ಯೆಗಳು, ಈ ರಿಲೇಷನ್ಶಿಪ್ ಇರ್ಬೋದು ಅಥವಾ ಅದರಿಂದ ಆಗುವಂತಹ ಬ್ಲ್ಯಾಕ್ಮೇಲ್ಗಳು, ಅದರಿಂದ ಆಗುವಂಥ ಸ್ಟ್ರೆಸ್ಗಳು, ಅದರಿಂದ ಆಗುವಂತಹ ಬ್ರೇಕಪ್ಗಳು, ಅದರಿಂದ ಆಗುವಂಥ ನೋವುಗಳು, ಅದರಿಂದ ಈ ಕೈ ಕುಯ್ಕೊಳ್ಳೋದಿರ್ಬೋದು ಅಥವಾ ಸೆಲ್ಫ್ ಹಾರ್ಮಿಂಗ್ ಏನೇನಿದೆ ಬೇರೆ ಬೇರೆ ರೀತಿಯಾಗಿ. ಕೆಲವು ಮಕ್ಕಳು ನಾನು ನೋಡಿದ್ದೇನೆ, ಒಂದು ಹುಡುಗ ಕೌನ್ಸಿಲಿಂಗಿಗೆ ಬಂದಾಗ ಅವನು ಹೇಳ್ತಾ ಇದ್ದ, ತುಂಬ ಸಿಟ್ಟು ಬಂತು, ಅವನ ಗರ್ಲ್ ಫ್ರೆಂಡ್ ಏನಾದರೂ ಅವನಿಗೆ ರೆಸ್ಪಾಂಡ್ ಮಾಡಿಲ್ಲ ಅಂತ ಹೇಳಿದ್ರೆ ಅವನ ಗೋಡೆಗೆ ಹೋಗಿ ಕೈ ಗುದ್ದೋದು ಇಲ್ಲ ತಲೆ ಬಡ್ಕೊಳ್ಳೋದು ಎಲ್ಲ ಮಾಡ್ತಾ ಇದ್ದ. ಇದು ಕಾಮನ್ ಆಗಿದೆ ಈಗ, ಏನೋ ಒಂದು ರೀತಿಯಲ್ಲಿ ತಮಗೆ ತಾವೇ ಹಾರ್ಮ್ ಮಾಡ್ಕೊಳ್ಳುವಂಥದ್ದು, ಇದು ಕೂಡ ಈ ಟಾಕ್ಸಿಕ್ ರಿಲೇಷನ್ಶಿಪ್ನ ಒಂದು ಭಾಗ ಅಂತ ಹೇಳಿ ಹೇಳ್ಬೋದು. ಇತ್ತೀಚಿನ ದಿನಗಳಲ್ಲಿ ಈ ಟಾಕ್ಸಿಕ್ ರಿಲೇಷನ್ಶಿಪ್ ಅನ್ನುವಂಥದ್ದು ತುಂಬ ಜಾಸ್ತಿ ಆಗಿದೆ. ಮೊದಲನೇದಾಗಿ ಮುಂಚೆ ಎಲ್ಲ ಈ ಕಾಲೇಜ್ ಲೆವೆಲ್ ದಾಟಿದ ಮೇಲೆ ಅಥವಾ ಕಾಲೇಜಲ್ಲೆಲ್ಲ ಲವ್ ಸ್ಟೋರಿಗಳೆಲ್ಲ ಶುರು ಆಗ್ತಾ ಇತ್ತು, ಈಗ ಪ್ರೈಮರಿ ಸ್ಕೂಲ್ಗಳಲ್ಲೇ ಲವ್ ಸ್ಟೋರೀಸ್ಗಳು ಸ್ಟಾರ್ಟ್ ಆಗ್ತಾ ಇದೆ. ಆವಾಗಲಿಂದನೇ ಈ ರಿಲೇಷನ್ಶಿಪ್ ಹೆಚ್ಚಿನವರು ಏನು ಅಂದ್ಕೊಳ್ತಾರೆ ಅಂದರೆ ಇದನ್ನು ಪ್ರೀತಿ ಅಂತ ಅಂದ್ಕೊಳ್ತಾರೆ. ಬಟ್ ಇದು ನಿಜವಾಗ್ಲೂ ಪ್ರೀತಿಯಲ್ಲ, ಇದು ಈ ಭಾವನಾತ್ಮಕ ಶೂನ್ಯತೆ ಅಂತ ನಾವು ಏನು ಹೇಳ್ತೇವೆ ಅದರ ಪ್ರತಿಫಲ. ಹೇಗೆ ಅಂತ ಹೇಳಿದ್ರೆ, ನಾವು ಇಷ್ಟು ಎಪಿಸೋಡ್ಗಳಲ್ಲಿ ತುಂಬಾ ಸಲ ನಾನು ಇದರ ಬಗ್ಗೆ ಹೇಳಿದ್ದೇನೆ, ಪೋಷಕರು ಮಕ್ಕಳಿಗೆ ಸಮಯ ಕೊಡದೇ ಇದ್ದಾಗ, ಅವರನ್ನು ಅರ್ಥ ಮಾಡ್ಕೊಳ್ಳದೇ ಇದ್ದಾಗ, ಈವನ್ ನಮ್ಮ ಡಿಗ್ರಿ ಸ್ಟೂಡೆಂಟ್ಸ್ಗಳೇ ಈಗ ಹೇಳ್ತಾರೆ ನಮಗೆ ಮನೆಯಲ್ಲಿ ಯಾವುದೇ ರೀತಿಯ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಸ್ವಾತಂತ್ರ್ಯ ಇಲ್ಲ ಅಂತ. ಅಥವಾ ಏನೇ ನಮ್ಮ ಮನಸ್ಸಿಗೆ ಬಂದಿದ್ದನ್ನು ಅಥವಾ ನಮ್ಮ ಸಮಸ್ಯೆಗಳನ್ನು ನಾವು ನಮ್ಮ ಪೇರೆಂಟ್ಸ್ ಹತ್ರ ಮುಕ್ತವಾಗಿ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಅವರ ರಿಯಾಕ್ಷನ್ ಆಗಿರುತ್ತೆ, ಅದಕ್ಕೋಸ್ಕರ ನಮಗೆ ಸಾಧ್ಯ ಇಲ್ಲ ಅಂತ ಹೇಳಿ ಹೇಳಿದರು ಅಲ್ವಾ, ನಾವು ಕೇಳಿದ್ದೀವಿ ಅದನ್ನು. ಆದರೆ ಈ ಸಣ್ಣ ಮಕ್ಕಳು ಏನಿದ್ದಾರೆ ಇವರಲ್ಲೂ ಹಾಗೆ ಅಲ್ಲಿಂದ ಶುರುವಾಗುತ್ತೆ. ಮಕ್ಕಳನ್ನು ನಾವು ಈ ಕಂಪ್ಯಾರಿಸನ್ ಮಾಡೋದಿರ್ಬೋದು, ಯಾವಾಗ ನೋಡಿದ್ರೂ ಅವಮಾನ ಮಾಡ್ತಾ ಇರೋದು ಇವೆಲ್ಲ, ಅದ್ರ ಜೊತೆಗೆ ಒಂದು ಮೊಬೈಲ್ ಒಂದು ಸಿಕ್ಕಿದೆ, ಅದರಿಂದ ಈ ಮಕ್ಕಳು ಇಡೀ ದಿನ ಮೊಬೈಲ್ಗೆ ಅಡಿಕ್ಷನ್ ಆಗಿ ಮತ್ತಾರಿಲ್ಲಲ್ಲ ಮಾತಾಡೋದಕ್ಕೆ, ಓಪನ್ ಆಗಿ ಏನಾದರೂ ಹೇಳ್ಕೊಳ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಸ್ವಾತಂತ್ರ್ಯ ಇಲ್ಲ, ಅಥವಾ ನಮ್ಮನ್ನು ಜಡ್ಜ್ ಮಾಡ್ತಾರೆ, ನಮ್ಮನ್ನು ಹೋಲಿಕೆ ಮಾಡ್ತಾರೆ, ಇನ್ನೇನು ನಮಗೆ ಬೈತಾರೆ, ನಮಗೇ ಬೈತಾರೆ ಬಿಟ್ಟರೆ. ನಾನು ಅವತ್ತೇ ಹೇಳಿದ್ದೆ, ಒಂದು ಹುಡುಗಿ, ಒಂದು 5-6ನೇ ಕ್ಲಾಸಿನ ಹುಡುಗಿ, ನನಗೆ ಯಾರೋ ಕ್ಲಾಸಲ್ಲಿ ಒಬ್ಬ ತೊಂದರೆ ಕೊಡ್ತಾನೆ ಅಮ್ಮನ ಹತ್ರ ಹೇಳಿ ಅಂತ ಹೇಳಿದ್ರೆ, ಅವಳು ಹೇಳಿದ್ಲು ಅಮ್ಮನ ಹತ್ರ ಹೇಳಿದ್ರೆ ನನ್ನೇ ಸ್ಕೂಲ್ ಬಂದ್ ಮಾಡಿಸ್ತಾರೆ ಹೊರತು ಅದು ಸಮಸ್ಯೆ ಪರಿಹಾರ ಆಗಲ್ಲ, ಇನ್ನೂ ದೊಡ್ಡದಾಗತ್ತೆ. ಅಂದರೆ ಮಕ್ಕಳಲ್ಲಿ ಒಂದು ಏನು ಹೇಳ್ತೇವೆ ನಾವು, ಅವರಿಗೆ ನಂಬಿಕೆ ಇಲ್ಲ, ಪೇರೆಂಟ್ಸ್ ಮೇಲೆ, ಅವ್ರು ಏನಾದರೂ ನಮ್ಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿ. ಹಾಗೆ ಪೋಷಕರು ಕೂಡ ಮಕ್ಕಳನ್ನು ನಂಬದೆ ಬೇರೆ ಏನೋ ಮನಸ್ಸಲ್ಲಿ ಇಟ್ಕೊಂಡು ಅವರನ್ನು ಅಳಿಯೋದು, ಅವರಿಗೆ ಬೈಯೋದು, ಅವರಿಗೆ ಇಡೀ ದಿನ ಆರ್ಡರ್ ಮಾಡ್ತಾ ಇರೋದು, ಸಜೆಷನ್ಸ್ ಮಾಡ್ತಾ ಇರೋದು, ಇದನ್ನೆಲ್ಲ ಮಾಡಿದಾಗ ಮಕ್ಕಳಿಗೆ ಒಂಥರ ಬೋರ್ ಆಗಿ ಹೋಗುತ್ತೆ. ಈ ಪೇರೆಂಟ್ಸ್ ಸಾವಸನೇ ಬೇಡ, ಇವ್ರ ಹತ್ರ ಹೇಳ್ಕೊಳ್ಳೋದು ಬೇಡ, ಇವ್ರ ಜೊತೆ ನಾವು ಇರೋದು ಬೇಡ ಅಂತ ಹೇಳೋದಕ್ಕೆ ಶುರುವಾಗುತ್ತೆ. ಅದಕ್ಕೆ ಈ ಥರದ್ದೆಲ್ಲ ಆದಾಗ, ಅಂದರೆ ಮಕ್ಕಳಿಗೆ ಸಮಯ ಸಿಗದೇ ಇದ್ದಾಗ, ಪ್ರೀತಿ ಸಿಗದೇ ಇದ್ದಾಗ, ಸಹಕಾರ ಸಿಗದೇ ಇದ್ದಾಗ, ಆ ಮಕ್ಕಳಲ್ಲಿ ಭಾವನಾತ್ಮಕ ಶೂನ್ಯತೆ ಅನ್ನುವಂಥದ್ದೊಂದು ಬರುತ್ತೆ, ಇಮೋಷನಲ್ ನಂಬ್ನೆಸ್ ಅಂತ ನಾವು ಹೇಳ್ಬೋದು. ಅದು ಬಂದಾಗ ಅವರಿಗೆ ಬೇಕಲ್ವ, ಯಾರೋ ಒಬ್ರು ಬೇಕು, ಪ್ರೀತಿ ತೋರಿಸೋರು ಬೇಕು, ಕೇರ್ ತೋರಿಸೋರು ಬೇಕು. ಆ ಸಮಯದಲ್ಲಿ ಯಾವುದೋ ಒಂದು, ಈ ಏಜ್ ಹೇಗಿರುತ್ತೆ ಅಂತ ಹೇಳಿದ್ರೆ ಅಪೋಸಿಟ್ ಸೆಕ್ಸ್ ಬಗ್ಗೆ ಒಂದು ಆಕರ್ಷಣೆ ಹುಟ್ಟುವಂತಹ ಏಜ್ ಅದು. ಆ ಸಮಯದಲ್ಲಿ ಅವರಿಗೆ ಒಂಟಿತನ ಅಂತ ಹೇಳಿ ಕಾಡ್ಲಿಕ್ಕೆ ಶುರುವಾದಾಗ ಯಾವುದರಿಂದನೂ ಒಂದು ಭದ್ರತೆಯನ್ನು ಬಯಸ್ತಾರೆ, ಪ್ರೀತಿ, ಅಥವಾ ಹಾ ನನ್ನನ್ನು ಯಾರೋ ಪ್ರೀತಿಸ್ಬೇಕು, ನನಗೂ ಯಾರೋ ಕೇರ್ ಮಾಡಬೇಕು, ನನ್ನ ಬಗ್ಗೆನೂ ಥಿಂಕ್ ಮಾಡಬೇಕು.
1: ಅಲ್ಲ ಮಾದ್ರೆ, ನೀವು ಇಷ್ಟು ಹೇಳೋತಿ ನಂಗೆ ಈಗ ನೆನಪಾತಿಪ್ಪದೆ ಅಂತ ಗೊತ್ತಿತ್ತ. ಈಗ ಈ ಮಕ್ಕಳೀಗ ಮನೆಗೆ ಎಷ್ಟು ಮಕ್ಕಳತ್ತು, ಒಂದು ಅಥವಾ ಎರಡು, ಈಗ ಅಟೆನ್ಷನ್ ಸಿಗ್ತಾ ಇಲ್ಲ, ಪ್ರೀತಿ ಸಿಗ್ತಾ ಇಲ್ಲ, ಕೇರ್ ಸಿಗ್ತಾ ಇಲ್ಲ, ಈ ಕಾರಣಗಳಿಗೆ ಈ ಥರ ಸಂಬಂಧಗಳಿಗೆ ಹೋತ್ರ ಅಂತ ಹೇಳ್ಕೊಂಡು. ನೀವು ಹಿಂದಿನ ಕಾಲದಲ್ಲಿ ಕಂಡ್ರು ಮನೆಯಲ್ಲಿ ಒಬ್ಬರೊಬ್ಬರಿಗೆ 12, ಈಗ 27, ಮೊದಲು 12 ಮಕ್ಕಳ, ಅವಲ್ಲೂ ಎಷ್ಟೋ ಮಕ್ಕಳಿಗೆ ಪ್ರೀತಿ ಇಲ್ಲ, ಹಂಗಿಲ್ಲ, ಚಡ್ಡಿಲ್ಲ, ಮಗು ಉಂತ ಇಲ್ಲ ಅಂದ್ರೆ ಅಬ್ಬಿ ಗೊತ್ತಿಪ್ಪುದಿಲ್ಲ. ಯಾಕಂದ್ರೆ ಅವಳೆಲ್ಲ ಕೆಲ್ಸಕ್ಕೆ ಹೋಗಿರ್ತಾಳೆ, ಇಲ್ಲಿ ಮನೆಗೆ ಯಾರೊಟ್ಟಿಗೂ ಮಕ್ಕಳು ಇಪ್ಪದು. ಅವ್ಕೆ ಆಕ್ಚುಲಿ ಕಂಡ್ರೆ ಅವ್ರಿಗೆ ನಿಜವಾಗ್ಲೂ ಅಲ್ಲಿ ಪ್ರೀತಿ ಕೇರ್ ಅಂತ ಏನು ಹೇಳ್ತಾರಲ್ಲ, ಇವರೇ ಹಿಂಗೋ ಯಾರ್ಯಾರನ್ನು ಅನ್ಸ್ಕೊಂಡು ತಕ್ಕಂಬಿಟ್ರೆ, ಅಂದ್ರೆ ಮನೆಗೆ ಇದ್ದಾರೆ ಮೆಂಬರ್ಸ್ ಒಟ್ಟಿಗೆ, ಅಲ್ಲಿ ಯಾರು ಕೂಕೊಂಡು ಮಗಿನ ತಲೆಸವರು ಬೆನ್ ತೊಟ್ಟವರ ಮಗನ್ಗ ಹತ್ರದಿಂದ ಅಬ್ಸರ್ವ್ ಮಾಡುವರ, ಅವತ್ತು ಆ ಸಮಸ್ಯೆಗಳಿತ್ತು.
2: ಆದರೆ ಕೂಡು ಕುಟುಂಬ ಇತ್ತು, ತಂದೆ ತಾಯಿಗಳ ಗಮನ ಸಿಗ್ಲಿಲ್ಲ ಅಂತ ಹೇಳಿದ್ರು ಪರವಾಗಿಲ್ಲ, ಅಲ್ಲಿ ಯಾರೋ ಅತ್ತೆ ಮಾವ, ದೊಡ್ಡಮ್ಮ, ದೊಡ್ಡಪ್ಪ, ಅಜ್ಜ, ಅಜ್ಜಿ ಎಲ್ಲರೂ ಇರ್ತಾ ಇದ್ರು. ತುಂಬಾ ಜನ ಇರುವಾಗ ಇವರಿಗೆ ಒಂದು ಸ್ಪೆಷಲ್ ಅಟೆನ್ಷನ್ ಅಂತ ಬೇಕಾಗ್ತಾನು ಇರ್ಲಿಲ್ಲ, ಆ ಮಕ್ಕಳಿಗೆ ಸಮಯ ಇರ್ತಾ ಇರ್ಲಿಲ್ಲ. ಇನ್ನೊಂದೇನಂದ್ರೆ, ಈಗ ನೋಡಿ ಈ ಮೊಬೈಲು ಅಥವಾ ಗ್ಯಾಜೆಟ್ಸ್ ಏನು ಹೇಳ್ತೀವಿ, ಈಗ ಟಿವಿ ಇರ್ಬೋದು, ಇದೆಲ್ಲ ಬಂದು ಅವರಿಗೆ ಏನಾಗಿದೆ ಅಂದ್ರೆ ಇಡೀ ಪ್ರಪಂಚವೇ ಹತ್ತಿರ ಆಗಿದೆ, ಏನಾಗ್ತಾ ಇದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಹಾಳಾಗೋದಕ್ಕೆ ಎಲ್ಲವೂ ಕೈಯಲ್ಲೇ ಇದೆ ಅಲ್ವಾ. ಒಂದು ಮೊಬೈಲನ್ನ ಒಳ್ಳೆ ರೀತಿಯಲ್ಲಿ ಬಳಸ್ಕೊಂಡು ಒಳ್ಳೇದು ಆಗ್ಬೋದು, ಕೆಟ್ಟ ರೀತಿಯಲ್ಲಿ ಬಳಸ್ಕೊಂಡು ಹಾಳು ಆಗ್ಬೋದು. ಆದ್ರೆ ಹೆಚ್ಚು ಯಾವ್ದಾಗುತ್ತೆ, ಹೆಚ್ಚಿನ ಮಕ್ಕಳು 95% ಮಕ್ಕಳು ಹಾಳಾಗ್ತಾರೆ. ಅದನ್ನ ಮನುಷ್ಯನ ಬ್ರೈನೇ ಆಗಿದೆ, ನೆಗೆಟಿವಿಟಿಯನ್ನ ಜಾಸ್ತಿ ಅಬ್ಸರ್ವ್ ಮಾಡ್ಕೊಳ್ಳೋದು, ಜಾಸ್ತಿ ಅದಕ್ಕೆ ಆಕರ್ಷಿತವಾಗುತ್ತೆ ಅದು. ಅಂತ ಸಮಯದಲ್ಲಿ ಒಂದ್ ಬದಿಯಿಂದ ಯಾರೂ ಇಲ್ಲ ಮನೆಯಲ್ಲಿ, ಈಗ ಸಣ್ಣ ಸಣ್ಣ ನ್ಯೂಕ್ಲಿಯರ್ ಫ್ಯಾಮಿಲಿಗಳು, ತಂದೆ ತಾಯಿ ಇಬ್ರು ಕೆಲ್ಸಕ್ಕೆ ಹೋಗ್ತಾರೆ, ಈ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಒಂಟಿಯಾಗಿ ತುಂಬಾ ಸಮಯ ಸಿಗುತ್ತೆ, ಕೈಯಲ್ಲಿ ಮೊಬೈಲ್ ಇರುತ್ತೆ ಇಲ್ಲ ಟಿವಿ ಇರುತ್ತೆ, ವಿಷಯಗಳೆಲ್ಲ ಗೊತ್ತಿರುತ್ತೆ. ಹಿಂದಿನ ಕಾಲದಲ್ಲಿ ನಿಮ್ಗೆ ಒಂದು ಗಂಡು ಹೆಣ್ಣಿನ ಸಂಬಂಧ ಅಂದ್ರೆ ಮದುವೆ ಆಗೋವರೆಗೂ ಗೊತ್ತಿರ್ತಾ ಇರಲಿಲ್ಲ, ಈಗ ಹಾಗಲ್ಲ. ಈಗ ಎಲ್ಲ ತುಂಬಾ, ನೀವು ಸಣ್ಣ ಸಣ್ಣ ಮಕ್ಕಳನ್ನ ಕೇಳಿದ್ರೆ ಕೂಡ ಎಲ್ಲದೂ ಗೊತ್ತಿದೆ ಆ ಮಕ್ಕಳಿಗೆ. ಅದಕ್ಕೆ ಕಾರಣ ಯಾವುದು, ನಿಮ್ಮ ಧಾರಾವಾಹಿಗಳು, ಮೂವಿಗಳು, ಜೊತೆಗೆ ಮೊಬೈಲಲ್ಲಿ ಇರುವಂತಹ ರೀಲ್ಸ್ಗಳು, ಇವುಗಳಿಂದಾಗಿ. ಅದ್ರ ಜೊತೆಗೆ ನಾವು ತುಂಬಾ ಸಲ ಇದನ್ನ ನಾವು ಮಾತಾಡಿದ್ವಿ, ಈ ಡೊಪಮಿನ್ ಹೈಕ್ ಯಾವಾಗ ರೀಲ್ಸ್ಗಳನ್ನ ನೋಡ್ತಾರೆ ಆವಾಗ ಅದು ಅಡಿಕ್ಷನ್ ಆಗುತ್ತೆ, ಡೊಪಮಿನ್ಗೆ ಅಡಿಕ್ಷನ್ ಆಗುತ್ತೆ ನಮ್ದು ಬ್ರೈನ್. ಆವಾಗ ಏನ್ ಮಾಡ್ತಾರೆ, ನೋಡ್ತಾ ನೋಡ್ತಾ ಅವರಿಗೆ ಯಾವುದ್ರಲ್ಲೂ ಅವರಿಗೆ ನೆಮ್ಮದಿ ಇಲ್ಲ, ಮೊಬೈಲ್ ಕೈಯಲ್ಲಿ ಇದ್ದಷ್ಟೊತ್ತು ಮಾತ್ರ ಅವರಿಗೆ ಒಂಥರ ಖುಷಿ ಸಿಗ್ತಾ ಇರುತ್ತೆ, ಇಲ್ಲ ಅಂದ್ರೆ ಇಲ್ಲ. ಅಂತ ಸಮಯದಲ್ಲಿ ಒಂಟಿತನ ಫೀಲ್ ಆಗುತ್ತೆ ಅವರಿಗೆ, ಎಲ್ಲ ಸಮಯದಲ್ಲೂ ಮೊಬೈಲ್ ಯೂಸ್ ಮಾಡ್ಲಿಕ್ಕೆ ಆಗದೆ ಇರ್ಬೋದು, ಅಥವಾ ಯೂಸ್ ಮಾಡಿ ಕೂಡ ಹೇಳಿದ್ನಲ್ಲ ಒಂದದ್ದು ಬ್ರೈನ್ ಅದಕ್ಕೆ ಅಡ್ಜಸ್ಟ್ ಆಗ್ಬಿಟ್ಮೇಲೆ ಅಲ್ಲಿಯೂ ಕೂಡ ಅವರಿಗೆ ಉತ್ತೇಜನ ಇದು ಸಿಗೋದಿಲ್ಲ. ಅಂತ ಸಮಯದಲ್ಲಿ ಹೊರಗಡೆ ಹುಡುಕ್ತಾರೆ. ಆ ಏಜ್ ಅಲ್ಲಿ ಒಂದು ಅಪೋಸಿಟ್ ಸೆಕ್ಸ್ ಅನ್ನುವಂಥದ್ದು ತುಂಬಾ ಅಟ್ರಾಕ್ಷನ್ ಇರುತ್ತೆ ಆ ಸಮಯದಲ್ಲಿ. ಅಂತ ಸಮಯದಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಈ ಒಂಟಿತನವನ್ನ ನಿವಾರಿಸಿಕೊಳ್ಳಿಕ್ಕೋಸ್ಕರ ಏನ್ ಒಂದು ಫ್ರೆಂಡ್ಶಿಪ್ ಅನ್ನ ಮಾಡ್ಕೊಳ್ತಾರೆ, ಅದನ್ನ ತಪ್ಪಾಗಿ ಅರ್ಥೈಸಿಕೊಳ್ತಾರೆ. ಇದು ಪ್ರೀತಿ ಅಂತ, ಅದು ನಿಜವಾಗ್ಲೂ ಪ್ರೀತಿ ಆಗಿರೋದಿಲ್ಲ. ಈ ಟಾಕ್ಸಿಕ್ ರಿಲೇಶನ್ಶಿಪ್ ಏನಿದೆ, ಇದು ಅಡಿಕ್ಷನ್ ಆಗಿದೆಯಾ ಅಂತ ಹೇಳಿ ನಾವು ಹೇಗೆ ಚೆಕ್ ಮಾಡೋದು ಅಂತ ಹೇಳಿದ್ರೆ, ನೋಡ್ಬೋದು, ನಿರಂತರವಾಗಿ ರಿಅಶ್ಯೂರೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡೋದು. ಓಕೆ, ನೀನು ತುಂಬಾ ಚೆನ್ನಾಗಿದ್ಯಾ, ಇವತ್ತು ಯಾವುದೋ ಒಂದಿಬ್ರು ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ ಅಂತ ಹೇಳಿದ್ರೆ, ಒಂದು ಹೆಣ್ಣು ಗಂಡು, ಅದು ಸ್ಕೂಲ್ ಸ್ಟೂಡೆಂಟ್ಸ್ಗಳಾಗಿರ್ಬೋದು ಅಥವಾ ಕಾಲೇಜಿನವರಾಗಿರ್ಬೋದು ಅಥವಾ ಅಡಲ್ಟ್ಸ್ಗಳಾಗಿರ್ಬೋದು, ಒಂದು ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ ಅಂತ ಹೇಳಿದ್ರೆ, ಅದು ಪ್ರತಿದಿನ ಅವರಿಗೆ ಅದು ರಿಅಶ್ಯೂರೆನ್ಸ್ ಮಾಡ್ತಾ ಇರಬೇಕು ಅಂತ ಅವ್ರು ಬಯಸ್ತಾರೆ. ಇವತ್ತು ಒಂದಿನ ದಿನ ಒಬ್ರು ಐ ಲವ್ ಯು ಅಂತ ಹೇಳ್ತಿದ್ದಾರೆ, ಅಥವಾ ದಿನಾ ಒಂದು ಕೇರ್ ತೋರಿಸ್ತಿದ್ದಾರೆ, ಊಟ ಮಾಡಿದೆ ಅಥವಾ ಗುಡ್ ನೈಟ್ ಇನ್ನೇನೋ ಒಂದು ಮೆಸೇಜ್ಗಳನ್ನು ಹಾಕ್ತಿದ್ದಾರೆ. ಅದು ಒಂದು ದಿನ ಹಾಕಿಲ್ಲ ಅಥವಾ ರೆಸ್ಪಾಂಡ್ ಮಾಡಿಲ್ಲ ಅಂತ ಹೇಳಿದ ತಕ್ಷಣ ಅರೋಗೆಂಟ್ ಆಗಿರೋದು ಅಥವಾ ಸಿಟ್ಟು ಮಾಡ್ಕೊಳ್ಳೋದು, ತುಂಬ ಬೇಜಾರು ಮಾಡ್ಕೊಳ್ಳೋದು, ಆಯಿತು ನಂದು ಜೀವನನೇ ಮುಗಿದು ಹೋಯ್ತು, ಇವ್ರು ನನ್ನನ್ನು ಪ್ರೀತಿ ಮಾಡೋದನ್ನು ನಿಲ್ಲಿಸೇ ಬಿಟ್ರು ಅಂತ ಹೇಳಿ ಪ್ಯಾನಿಕ್ ಆಗೋದು, ಇವೆಲ್ಲವೂ ಕೂಡ ಅದರ ಲಕ್ಷಣಗಳು. ಅದರ ಜೊತೆಗೆ ನಮ್ಮನ್ನು ಯಾವಾಗಲೂ ಅವರು ನಾವು ಅವ್ರಿಗೆ ಯಾವಾಗಲೂ ಬೇಕಾಗಿರಬೇಕು, ಅವ್ರು ನಮ್ಮನ್ನು ಹಂಬಲಿಸ್ತಾನೇ ಇರಬೇಕು ಅಂತ ಹೇಳಿ ಆಸೆ ಪಡುವಂಥದ್ದು. ಒಂದಿನ ಅವ್ರು ಮಾತಾಡಿಲ್ಲ ಅಂತ ಹೇಳಿದ ತಕ್ಷಣ ಅವ್ರಿಗೆ ನಾವು ಎಷ್ಟು ಕಿರಿಕಿರಿ ಮಾಡ್ತೇವೆ ಅಂತ ಹೇಳಿದ್ರೆ ಅವ್ರಿಗೆ ಇವ್ರ ಸಾವಾಸನೇ ಸಾಕಪ್ಪ ಅಂತ ಹೇಳುವಷ್ಟರ ಮಟ್ಟಿಗೆ ಮಾಡಿ ಮತ್ತೆ ದೂರ ಆದ ತಕ್ಷಣ ಮತ್ತೆ ಅದರಿಂದ ಒಂದಿಷ್ಟು ಏನು ಡ್ರಾಮಾಸ್ ಅಥವಾ ಬೇರೆ ಇನ್ನೇನು ದೊಡ್ಡ ಸೀನ್ ಕ್ರಿಯೇಟ್ ಮಾಡೋದಿರ್ಬೋದು, ತನಗೆ ತಾನೇ ಹರ್ಟ್ ಮಾಡ್ಕೊಳ್ಳೋದಿರ್ಬೋದು, ಇದೆಲ್ಲ ಮಾಡ್ತಾರೆ, ಇದು ಕೂಡ ಅದರ ಲಕ್ಷಣ.
1: ಒಂದು ರಿಲೇಶನ್ಶಿಪ್ ಟಾಕ್ಸಿಕ್ ಅಂತ ಹ್ಯಾಂಗ್ ಗೊತ್ತಾಗ್ತದೆ ಅಂದೇಳಿ, ಯಾವ ಥರ ಲಕ್ಷಣ ಇರುತ್ತೆ ಒಂದು ಟಾಕ್ಸಿಕ್ ರಿಲೇಶನ್ಶಿಪ್ ಅಲ್ಲಿ?
2: ಅದೇ ನೋಡಿ, ನಾನೀಗ ಹೇಳದ್ನಲ್ಲ, ಈಗ ಯಾರೋ ಒಂದು ಬರೀ ಫ್ರೆಂಡ್ಶಿಪ್ ಅಂತ ಹೇಳಿ ಇಟ್ಕೊಳ್ಳಿ, ಮೆಸೇಜ್ ಮಾಡಿಲ್ಲ ಅಂತ ಹೇಳಿದ ತಕ್ಷಣ ಓವರ್ ರಿಯಾಕ್ಟ್ ಮಾಡೋದು, ಜಗಳ ಆಡೋದು ಅಥವಾ ಅದೇ ವಿಷಯ ಹಿಡ್ಕೊಂಡು ಟಾರ್ಚರ್ ಮಾಡೋದು, ನೀನ್ ಯಾಕೆ ಮೆಸೇಜ್ ಮಾಡಿಲ್ಲ, ನಿನ್ಗೆ ಹಾಗಾದ್ರೆ ಬೇರೆ ಯಾರೋ ಇದಾರ, ಹಾಗೆ ಹೀಗೆ ಅಂತ ಹೇಳಿ ಜಗಳ ಮಾಡ್ಕೊಳ್ಳೋದು ಅಥವಾ ಆಸೆ ಪಡೋದು. ಓಕೆ, ನನಗೆ ಮೆಸೇಜ್ ಮಾಡ್ತಾ ಇರಬೇಕು, ನನ್ನ ಹತ್ರ ಮಾತ್ರ ಮಾತಾಡ್ತಾ ಇರಬೇಕು, ಬೇರೆಯವ್ರ ಹತ್ರ ಮಾತಾಡಬಾರ್ದು, ಬೇರೆಯವರಿಗೆ ಮೆಸೇಜ್ ಮಾಡಬಾರ್ದು, ಅದು ಮಾಡಿದಾಗ ಬೇರೆ ಯಾರ ಜೊತೆಗೋ ಮಾತಾಡ್ತಿದ್ದಾರೆ ಅಂತ ಹೇಳಿದ ತಕ್ಷಣ ದೊಡ್ಡ ಸೀನ್ ಕ್ರಿಯೇಟ್ ಮಾಡೋದು, ಜಗಳ ಆಡೋದು, ಇದನ್ನೆಲ್ಲ ಇದು ಮಾಡಿದಾಗ ಟಾಕ್ಸಿಕ್ ರಿಲೇಶನ್ಶಿಪ್ನ ಒಂದು ಲಕ್ಷಣ. ಜೊತೆಗೆ ನಾವೀಗ ಮಾತಾಡದೆ ನಮಗೆ ಇರಕ್ಕೆ ಆಗಲ್ಲ, ಅದು ನಾವು ನಮಗೆ ಚೆಕ್ ಮಾಡ್ಕೊಳ್ಳುವಂಥದ್ದು. ಓಕೆ, ನಾನು ಯಾವುದೋ ಒಂದು ಫ್ರೆಂಡ್ ಇದ್ದಾನೆ ನನಗೆ, ಹುಡುಗ ಹುಡುಗಿ ಆ ಥರ ಇರೋವಾಗ ಆಪೋಸಿಟ್ ಸೆಕ್ಸಲ್ಲಿ, ಈಗ ಅಥವಾ ಸೇಮ್ ಸೆಕ್ಸಲ್ಲಿ ಕೂಡ ನಡೀತದೆ ಇದು, ಇಲ್ಲ ಅಂತ ಏನೂ ಇಲ್ಲ. ಅವ್ರು ನನ್ನ ಹತ್ರ ಮಾತ್ರ ಮಾತಾಡಬೇಕು, ನನ್ನನ್ನು ಬಿಟ್ಟು ಬೇರೆ ಯಾರ ಹತ್ರನೂ ಮಾತಾಡಬಾರ್ದು, ಅಥವಾ ನನಗೆ ಅವ್ರ ಮೆಸೇಜ್ ಇಲ್ಲದೆ ಅವ್ರ ಹತ್ರ ಮಾತಾಡದೆ ನನಗೆ ಇರೋಕ್ಕಾಗ್ತಾ ಇಲ್ಲ, ಕಿರಿಕಿರಿ ಅನಿಸುತ್ತೆ, ನನಗೆ ಟಾಲರೆನ್ಸ್ ಲೆವೆಲ್ ನನ್ನ ಕಡಿಮೆ ಆಗ್ತಾ ಇದೆ, ಆವಾಗ ಇದು ಟಾಕ್ಸಿಕ್ ರಿಲೇಶನ್ಶಿಪ್, ಒಳ್ಳೆ ರಿಲೇಶನ್ಶಿಪ್ ಅಲ್ಲ ಅದು.
1: ಒಂದು ನಿಮಿಷ, ಯಾವುದೋ ಒಂದು ರಿಲೇಶನ್ಶಿಪ್ ಅಲ್ಲಿ ನಾವು ಇಪ್ಪತ್ತಿಗೆ ನಾವು ಅದು ತುಂಬ ಅಟ್ಯಾಚ್ಡ್ ಆಗಿರ್ತೇವೆ ಅಲ್ದಾ?
2: ನಿಜ.
1: ಸೊ ಅಷ್ಟೊತ್ತಿಗೆ ಸಿ ಬಯಸ್ತಾ ಇರುತ್ತೆ ಮನಸ್ಸು, ಅವ್ರು ಬೇಕು ಅವ್ರ ಜೊತೆ ಮಾತಾಡ್ಕೊ, ಅವ್ರ ಜೊತೆ ಐ ಹ್ಯಾವ್ ಟು ಬಿ ಇನ್ ಟಚ್, ಎವ್ರಿ ಡೇ ಮಾತಾಡಬೇಕು, ಮೆಸೇಜ್ ಮಾಡ್ಕೊ, ನನ್ನ ಮೆಸೇಜಿಗೆ ಅವ್ರು ರಿಪ್ಲೈ ಮಾಡ್ಕೊ, ಇದು ಒಂದು ಪೊಸೆಸಿವ್ನೆಸ್ ಅಲ್ಲಿ ಇರುತ್ತೆ, ಅದು ಟಾಕ್ಸಿಕ್ ಅಂತ ನೀವು ಹೆಂಗ್ ಹೇಳ್ತೀರಿ? ಯಾಕಂದ್ರೆ ಹೆಚ್ಚು ರಿಲೇಶನ್ಶಿಪ್ ಅಲ್ಲಿ ಇದ್ದೇ ಇರುತ್ತೆ.
2: ಓಕೆ, ಒಂದು ಒಳ್ಳೆ ರಿಲೇಶನ್ಶಿಪ್ ನ ಲಕ್ಷಣ ಏನು? ಆ ರಿಲೇಶನ್ಶಿಪ್ ಅಲ್ಲಿ ಒಂದು ನಂಬಿಕೆ ಇರಬೇಕು, ಟ್ರಸ್ಟ್ ಇರಬೇಕು, ಪೇಷನ್ಸ್ ಇರಬೇಕು. ಓಕೆ, ನನಗೊಂದು ನಾನು ಮೆಸೇಜ್ ಮಾಡಿದೆ, ಆ ಕಡೆಯಿಂದ ಕೂಡಲೇ ನನಗೆ ರಿಪ್ಲೈ ಬರಬೇಕು, ನಾನೊಂದು ಕಾಲ್ ಮಾಡಿದೆ ಆ ಕಡೆಯಿಂದ ರಿಸೀವ್ ಮಾಡಬೇಕು, ಮಾಡಲಿಲ್ಲ ಅಂತ ಹೇಳಿದ ತಕ್ಷಣ ನನ್ನ ಮೇಲೆ ಅವರಿಗೆ ಪ್ರೀತಿ ಇಲ್ಲ ಅಂತ ಹೇಳಿ ತಿಳ್ಕೊಳ್ಳೋದಲ್ಲ ಅಲ್ವಾ? ಒಂದು ಒಳ್ಳೆ ರಿಲೇಶನ್ಶಿಪ್ ಅಂತ ಹೇಳಿದ್ರೆ ಅದರಲ್ಲಿ ಗ್ರೋತ್ ಇರುತ್ತೆ, ಟ್ರಸ್ಟ್ ಇರುತ್ತೆ, ಪೇಷನ್ಸ್ ಇರುತ್ತೆ, ಆಮೇಲೆ ಒಂದು ಮೆಚ್ಯೂರಿಟಿ ಇರುತ್ತೆ ಅಲ್ವಾ? ಅದೇ ಟಾಕ್ಸಿಕ್ ರಿಲೇಶನ್ಶಿಪ್ ಅಲ್ಲಿ ಇದೆಲ್ಲ ಏನು ಇರೋದಿಲ್ಲ. ನೀವು ಹೇಳಿದಾಗೆ ಬರೀ ಪಾಸಿಸಿವ್ನೆಸ್ ಇರುತ್ತೆ, ಜೆಲಸ್ ಇರುತ್ತೆ, ಅಥವಾ ಇಲ್ಲ ನನಗೆ ಬಿಟ್ಟಿರೋದಕ್ಕೆ ಆಗೋದಿಲ್ಲ ಅನ್ನುವಂತಹ ಒಂದು ಹೇರಿಕೆ, ಅದು ಹೇರಿಕೆ. ಇನ್ನೊಂದು, ನಾನು ಕಡೆಗಳಿಸಲ್ಪಡ್ತೇನೆ ಅನ್ನುವಂತಹ ಒಂದು ಭಯ, ಓ ನನ್ಗೆ ಇವರಿಗೆ ನನಗಿಂತ ಚೆನ್ನಾಗಿರೋರು ಸಿಕ್ಕಿದ್ರೆ ನನ್ನನ್ನು ಬಿಟ್ಬಿಟ್ರೆ ಅನ್ನುವಂತಹ ಭಯ, ಇದು ಒಳ್ಳೆಯ ರಿಲೇಶನ್ಶಿಪ್ ಅಲ್ಲಿ ಇರೋದಿಲ್ಲ, ಅದು ಈ ಟಾಕ್ಸಿಕ್ ರಿಲೇಶನ್ಶಿಪ್ ಅಲ್ಲಿ ಅದೆಲ್ಲ ಇರುತ್ತೆ. ಬರೀ ಪಾಸಿಸಿವ್ನೆಸ್ ಅಂತ ನಾವು ಹೇಳೋದಕ್ಕೆ ಬರೋದಿಲ್ಲ. ಈಗ ರಿಲೇಶನ್ಶಿಪ್ ಅಲ್ಲಿ ಇದ್ದಾಗ ನೀವು ಹೇಳಿದಾಗೆ ಮಾತಾಡಬೇಕು ಅಂತ ಆಸೆ ಆಗೋದು ಇರ್ಬೋದು ಅದು, ಅಥವಾ ನಾವು ಟೈಮ್ ಸ್ಪೆಂಡ್ ಮಾಡಬೇಕು, ಇದೆಲ್ಲದೂ ಕೂಡ ಓಕೆ ಇರುತ್ತೆ. ಬಟ್ ಅದು ತುಂಬ ಓವರ್ ಆದಾಗ, ಅದು ಓವರ್ ಆದಾಗ ನೋಡಿ, ಯಾರೋ ಒಬ್ರು ಸ್ವಲ್ಪ ಒಂದು ಎಲ್ಲಿಯೋ ಒಂದು ಒಕೇಶನಲ್ಲಿ ಸ್ವಲ್ಪ ಕುಡಿತಾರೆ ಅಂತ ಹೇಳಿದ್ರೆ ನಾವು ಅದನ್ನ ಅಡಿಕ್ಷನ್ ಅಂತ ನಾವು ಹೇಳಲ್ಲ ಅಲ್ವಾ? ಓಕೆ, ಒಂದು ಕಂಟ್ರೋಲ್ ಇದ್ದಾರೆ, ಯಾವಾಗ್ಲೂ ಕುಡಿಯಲ್ಲ ಅಥವಾ ಕುಡಿದೇ ಇರಕ್ಕಾಗಲ್ಲ ಅಂತ ಏನೂ ಇಲ್ಲ ಅಲ್ವಾ? ಅವ್ರು ಓಕೆ ನಾರ್ಮಲ್ ಅದು. ಬಟ್ ಯಾವಾಗ ನಾವು ಅದನ್ನ ವ್ಯಸನ ಅಂತ ಹೇಳ್ತೀವಿ, ಅಡಿಕ್ಷನ್ ಅಂತ ಹೇಳೋದು ಯಾವಾಗ, ಅದನ್ನ ಬಿಟ್ಟಿರೋದಕ್ಕೆ ಆಗೋದಿಲ್ಲ ಈ ತರ ಎಲ್ಲ ಆದಾಗ, ಅದೇ ಈ ರಿಲೇಶನ್ಶಿಪ್ ಅಲ್ಲಿ ಕೂಡ ಹಾಗೆ. ಒಳ್ಳೆ ರಿಲೇಶನ್ಶಿಪ್ ಅಂತ ಹೇಳಿದ್ರೆ ಗ್ರೋತ್ ಇರುವಂಥದ್ದು, ಡೆವಲಪ್ಮೆಂಟ್ ಇರುವಂಥದ್ದು, ಟ್ರಸ್ಟ್ ಇರೋದು, ಪೇಷನ್ಸ್ ಇರೋದು, ಅಂಡರ್ಸ್ಟ್ಯಾಂಡಿಂಗ್ ಇರೋದು, ಇದೆಲ್ಲ ಒಳ್ಳೆ ರಿಲೇಶನ್ಶಿಪ್ಗಳು. ಟಾಕ್ಸಿಕ್ ರಿಲೇಶನ್ಶಿಪ್ಗಳು ಇವೆಲ್ಲ ಉಲ್ಟ ಆಗಿರುತ್ತೆ, ಬಿಟ್ಟಿರೋದಕ್ಕಾಗೋದಿಲ್ಲ, ಅಥವಾ ಒಬ್ಬ ನಿರ್ದಿಷ್ಟ ವ್ಯಕ್ತಿ ಯಾರೋ ಅವರು ಅವ್ರ ಗಮನ ನನ್ನ ಕಡೆಗೆ ಇರಬೇಕು ಯಾವಾಗಲೂ, ಅವ್ರು ಬೇರೆ ಯಾರ ಹತ್ರ ಮಾತಾಡಬಾರ್ದು, ಬೇರೆ ಯಾರ ಹತ್ರ ಯಾರನ್ನು ಮೀಟ್ ಮಾಡಬಾರ್ದು, ಬೇರೆ ಯಾರ ಜೊತೆ ಕಾಂಟ್ಯಾಕ್ಟಲ್ಲಿ ಇರಬಾರ್ದು ಅವರು, ಅದು ಇದ್ದಾರೆ ಅಂತ ಹೇಳಿದ ತಕ್ಷಣ ಸಿಕ್ಕಾಪಟ್ಟೆ ಜಗಳಾಡೋದು, ಇಡೀ ದಿನ ಅದನ್ನ ಅವ್ರಿಗೆ ಹೇಳ್ತಾ ಇರೋದು, ಇಲ್ಲ ನೀನ್ ಬೇರೆ ಯಾರ ಹತ್ರ ಮಾತಾಡ್ತಿದ್ಯಾ, ನೀನ್ ನನಗೆ ಮೋಸ ಮಾಡ್ತಿದ್ಯಾ ಅಂತ. ಈ ತರ ನೋಡಿ ಎಷ್ಟೋ ಬ್ರೇಕಪ್ಸ್ಗಳು ಹೀಗೆ ಆಗೋದು. ಈ ತರ ಹೇರಿಕೆ ಇದೆಯಲ್ಲ ಇನ್ನೊಬ್ಬರ ಮೇಲೆ, ಅದರಿಂದಾಗಿ ಬ್ರೇಕಪ್ಗಳು ಆಗುತ್ತೆ.
1: ಈಗ ಮದುವೆ ರಿಲೇಶನ್ಶಿಪ್, ಮದುವೆ ಆದವರು ಇವ್ರ ಮಧ್ಯೆ ಟಾಕ್ಸಿಕ್ ರಿಲೇಶನ್ಶಿಪ್ ತರ ಅಡಿಕ್ಷನ್ ಅಂದ್ರೆ ಹೆಂಗಲ್ಲ ಇರುತ್ತೆ ಇದು?
2: ಇದರಲ್ಲಿ ಕೂಡ ಹಾಗೆ ನೋಡಿ, ಮದುವೆ ಆದ ಮೇಲೆ ಈಗ ಗಂಡ ಹೆಂಡತಿ ಅನ್ನುವಂಥದ್ದು ಪ್ರೀತಿಯಿಂದ ಇರಬೇಕು, ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇರಬೇಕು, ಇದೆಲ್ಲದು ನಾರ್ಮಲ್. ಆದರೆ ಕೆಲವು ಸಲ ಇದು ಕೂಡ ಓವರ್ ಆಗುತ್ತೆ ಕೆಲವರಲ್ಲಿ. ಗಂಡ ಆದವನು ಬೇರೆ ಯಾರ ಹತ್ರನೂ ಮಾತಾಡಬಾರ್ದು, ಹೆಂಡತಿ ಆದವಳು ಎಲ್ಲೂ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಹೋಗಬಾರ್ದು, ಯಾವ ಗಂಡಸ್ರ ಹತ್ರ ಮಾತಾಡಬಾರ್ದು, ಈ ಥರ ಎಲ್ಲ ಆದಾಗ ಇದು ಕೂಡ ಟಾಕ್ಸಿಕ್ ರಿಲೇಷನ್ಶಿಪ್ ಅಲ್ವಾ? ಜೊತೆಗೆ ಇನ್ನು ಈ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಗಳು, ಈಗ ಓಕೆ ನನ್ನ ಗಂಡ ತುಂಬ ಅಟ್ರಾಕ್ಟಿವ್ ಆಗಿ ಮಾತಾಡ್ತಾ ಇಲ್ಲ, ಸೊ ನಾನು ಅದನ್ನು ಹೊರಗಡೆ ಹುಡ್ಕೋದು, ಅಥವಾ ನನ್ನ ಹೆಂಡತಿ ನೋಡೋದಕ್ಕಷ್ಟು ಚೆನ್ನಾಗಿಲ್ಲ, ಸೊ ನಾನು ಚೆನ್ನಾಗಿರೋರ ಜೊತೆಗೆ ಇದು ಮಾಡ್ಕೊಳ್ಳೋದು. ಅದು ಮಾಡಿಕೊಂಡಾಗ ಕೂಡ ಮೆಸೇಜ್ ಇಲ್ಲದೆ ಅಥವಾ ಅವ್ರ ಹತ್ರ ಮಾತಾಡ್ದೆಲ್ಲ ನನ್ಗೆ ಇರೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಆದಾಗ ಅದು ಕೂಡ ಟಾಕ್ಸಿಕ್ ರಿಲೇಷನ್ಶಿಪ್. ಯಾವಾಗ ಅವ್ರು ಇಲ್ಲದೆ ಅಥವಾ ಅವ್ರ ಮೆಸೇಜ್ ಇಲ್ಲದೆ ಅವ್ರ ಹತ್ರ ಮಾತಾಡದೆ ನನ್ಗಿರಕ್ಕಾಗೋದಿಲ್ಲ ಅಂತ ಹೇಳಿ ಯಾರಿಗನ್ಸುತ್ತೋ ಅದು ಟಾಕ್ಸಿಕ್ ರಿಲೇಷನ್ಶಿಪ್.
1: ಇತ್ತೀಚಿನ ದಿನಗಳಲ್ಲಿ ಈ ತರ ಟಾಕ್ಸಿಕ್ ರಿಲೇಶನ್ಶಿಪ್ಗಳು ಅನೈತಿಕ ಸಂಬಂಧಗಳಲ್ಲಿ ಜಾಸ್ತಿ ಆತಿಪ್ಪದ್ ಮಾತ್ರ ಅಲ್ಲ, ಅದರಿಂದ ಕೊಲೆ ಪ್ರಕರಣಗಳು ಎಲ್ಲ ಹತ್ಯೆ ಪ್ರಕರಣಗಳೆಲ್ಲ ತುಂಬಾ ಜಾಸ್ತಿ ಆತಿತ್ತು ಈಗ. ಸೊ ಅದ್ರ ಬಗ್ಗೆ ಒಂಚೂರು ಹೇಳಿ. ಯಾಕಂದ್ರೆ ಹೆಚ್ಚಾಗಿ ನಾನು ಅಬ್ಸರ್ವ್ ಮಾಡ್ದಂಗೆ ಈ ಅನೈತಿಕ ಸಂಬಂಧಗಳಿರ್ತಾರಲ್ಲ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಗಳಲ್ಲಿ ಈ ಟಾಕ್ಸಿಕ್ನೆಸ್ ಜಾಸ್ತಿ ಇರುತ್ತೆ. ಅಂದ್ರೆ ಅವ್ರಿಗೆ ಇನ್ಸೆಕ್ಯೂರ್ಡ್ ಫೀಲಿಂಗ್ ತುಂಬಾ ಇರುತ್ತೆ, ಅವಳು ಕೈ ಕೊಟ್ರೆ ಅಮ್ಮ ಕೈ ಕೊಟ್ರೆ ಅಂತ ಹೇಳ್ಕೊಂಡು. ಯಾಕಂದ್ರೆ ಇಬ್ರಿಗೂ ಗೊತ್ತಿದೆ ಅವರಿಬ್ರು ಒಬ್ರನ್ನೊಬ್ರು ಅಲ್ಲ ಅಂತ. ಅಂದ್ರೆ ಅವ್ರಿಗೆ ಇವರಲ್ಲ ಇವ್ರಿಗೆ ಅವರಲ್ಲ, ಈಗ ನಾವು ಏನೋ ಒಂದು ಕಾರಣಕ್ಕೆ ಒಂದಾಗಿದ್ದೇವೆ, ಬಿಟ್ಟವರೆ ಕಳ್ಕೊಂಡ್ರೆ, ಇದೊಂದು ಇನ್ಸೆಕ್ಯೂರ್ಡ್ ಫೀಲಿಂಗ್. ನೆಕ್ಸ್ಟ್ ಸ್ಟೆಪ್ ನನ್ನೊಟ್ಟಿಗೆ ಇರ್ಕ ನೀನು ಅಂತ ಡಿಮಾಂಡ್ ಮಾಡೋದು, ಆತಿಲ್ಲ ಅಂದಮೇಲೆ ಬೇರೆ ಎಂಥ ಥರದಲ್ಲಿ ಟ್ರೈ ಮಾಡೋದು, ಕೈ ಕೊಯ್ಕೊಂಬುದು, ಕುತ್ತಿಗೆ ಕೊಯ್ಕೊಂಬುದು, ಆ ಥರ ಎಲ್ಲ ಮಾಡ್ಕೊಂಬುದು, ಅದಕ್ಕೂ ಅವರು ಸೊಪ್ಪು ಹಾಕ್ಲ ಅಂದರೆ ನೆಕ್ಸ್ಟ್ ಹತ್ಯೆ ಮಾಡೋದು. ಸೊ ಇಂಥದ್ದೆಲ್ಲ ನಂಗೆ ಸಿಕ್ಕಲಲ್ಲ ಅವಳು ಮಾತು, ನಂಗೆ ಸಿಕ್ಕಿದ್ದವನು ಯಾರಿಗೂ ಸಿಕ್ಕೋಕ್ಕಾಗ, ಈ ಥರದೊಂದು ಮೆಂಟಾಲಿಟಿ. ಸೊ ಇದೆಲ್ಲ ಟಾಕ್ಸಿಕ್ ಎಂಬುದು ನೀವು.
2: ಹೌದು, ಈಗ ನೋಡಿ ಒಂದು ಒಳ್ಳೆಯ ರಿಲೇಷನ್ಶಿಪ್ ಅಂತ ಹೇಳಿದ್ರೆ ಅಲ್ಲಿ ಭಾವನಾತ್ಮಕ ಸ್ಥಿರತೆ ಇರುತ್ತೆ, ಇಮೋಷನಲ್ ಸ್ಟೆಬಿಲಿಟಿ ಅದು ಇರುತ್ತೆ. ಈ ಟಾಕ್ಸಿಕ್ ರಿಲೇಷನ್ಶಿಪ್ಗಳಲ್ಲಿ ಅದು ಇರೋದಿಲ್ಲ. ಅದ್ರ ಜೊತೆಗೆ ಸ್ವಾತಂತ್ರ್ಯ, ಫ್ರೀಡಮ್ ಮತ್ತೆ ರೆಸ್ಪೆಕ್ಟ್ ಇವೆಲ್ಲದೂ ಕೂಡ ಒಂದು ಒಳ್ಳೆ ರಿಲೇಷನ್ಶಿಪ್ ಅಲ್ಲಿ ಇರುತ್ತೆ. ಅವರು ಓಕೆ ನನ್ನ ಕಾಲ್ ಮಾಡಿದ ತಕ್ಷಣ ರಿಸೀವ್ ಮಾಡಲಿಲ್ಲ, ಅಥವಾ ನನ್ನ ಮೆಸೇಜ್ಗೆ ಕೂಡಲೇ ರಿಪ್ಲೈ ಬರಲಿಲ್ಲ ಅಂದ ತಕ್ಷಣ ನಾನು ಆ ಸಿಚುವೇಶನ್ ಅನ್ನು ಅರ್ಥ ಮಾಡಿಕೊಂಡು, ಓ ಮೋಸ್ಟ್ಲಿ ಬಿಸಿ ಇರ್ಬೋದು, ಮೋಸ್ಟ್ಲಿ ನಂದು ನೋಡಿಲ್ಲದೆ ಇರ್ಬೋದು, ಅಥವಾ ಇನ್ನೇನೋ ಪ್ರಾಬ್ಲಮ್ ಅಲ್ಲಿ ಇರ್ಬೋದು, ಮಾಡ್ತಾರೆ ನೋಡಿದ ತಕ್ಷಣ ಮಾಡ್ತಾರೆ, ನನ್ನನ್ನೇನು ಕಡೆಗಣಿಸ್ತಾ ಇಲ್ಲ ಅಂತ ನಾವು ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ ಅದು ಒಳ್ಳೆ ರಿಲೇಷನ್ಶಿಪ್. ಬಟ್ ಈ ಟಾಕ್ಸಿಕ್ ರಿಲೇಷನ್ಶಿಪ್ ಅಲ್ಲಿ ನೀವು ಹೇಳಿದ ಒಂದು ಉದಾಹರಣೆಯಲ್ಲಿ ನೋಡಿ, ಅವರಿಬ್ರು ತಮ್ಮ ಪಾರ್ಟ್ನರ್ಸ್ಗೆ ಮೋಸ ಮಾಡಿ ಈ ರಿಲೇಷನ್ಶಿಪ್ಗೆ ಬರ್ತಾ ಇದ್ದಾರೆ ಅಂತ ಹೇಳಿದ ತಕ್ಷಣನೇ ಒಂದು ನಾವು ತಿಳ್ಕೊಳ್ಬೇಕು, ನನಗೆ ಇವಳು ಮದುವೆ ಆದ ಗಂಡನಿಗೆ ಮೋಸ ಮಾಡಿ ನನ್ನ ಜೊತೆ ಬಂದಿದ್ದಾಳೆ ಅಂತ ಹೇಳಿದ್ರೆ ಇವಳು ಟ್ರಸ್ಟ್ ವರ್ತಿ ಅಲ್ಲ. ಸೊ ಇವಳು ನನ್ನನ್ನು ಎನಿ ಟೈಮ್ ಬಿಟ್ಟು ಹೋಗ್ಬೋದು, ನನಗಿಂತ ಚೆನ್ನಾಗಿರೋನು ನನಗಿಂತ ಶ್ರೀಮಂತ ಸಿಕ್ಕಿದ್ರೆ ಇವಳು ನನ್ನನ್ನು ಬಿಟ್ಟು ಹೋಗ್ತಾಳೆ. ಇದು
1: ಆ ಹೊತ್ತಲ್ಲಿ ಅವ್ರಿಗೆ ಅದು ಅನ್ಸೋದಿಲ್ಲ
2: ಇರುತ್ತೆ. ಅದು ಆ ಸ್ಟಾರ್ಟಿಂಗ್ ಅಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಒಂದು ಅಟ್ರಾಕ್ಷನ್ ಇರುತ್ತೆ ಅಲ್ವಾ, ಅಟ್ರಾಕ್ಷನ್ ಅಲ್ಲಿ ಅದೆಲ್ಲ ಗೊತ್ತಾಗೋದಿಲ್ಲ ಫಸ್ಟಿಗೆ. ಆದ್ರೆ ಯಾವಾಗ ಒಂದು ಸ್ವಲ್ಪ ಸಮಯ ಹೋಗುತ್ತೆ ಆವಾಗ ಮೆದುಳು ಯೋಚನೆ ಮಾಡೋದಕ್ಕೆ ಶುರು ಮಾಡುತ್ತೆ, ಓ ಇವಳು ಗಂಡನಿಗೆ ಮೋಸ ಮಾಡಿ ಬಂದಿದ್ದಾಳೆ, ಅಥವಾ ಇವನ್ ಹೆಂಡತಿಗೆ ಕೈ ಕೊಟ್ಟಿದ್ದಾನೆ, ಇವನ್ ನನ್ ಕೈ ಕೊಡದೆ ಇರ್ತಾನ, ಆ ತರ ಒಂದು ಯೋಚನೆ ಬಂದಾಗ ಅಲ್ಲಿ ಇನ್ಸೆಕ್ಯೂರಿಟಿ ಶುರು ಆಗುತ್ತೆ. ಇವನ್ ನನ್ನನ್ನು ಬಿಡ್ಬಹುದು, ಈ ಹೆಂಡತಿಗೆ ಮೋಸ ಮಾಡಿದಾನಂತೆ, ಇವನ್ ನಾನೇನು ಇವನ್ ಹೆಂಡತಿ ಅಲ್ಲ, ನಂದೇನು ಪರ್ಮನೆಂಟ್ ಪೋಸ್ಟ್ ಅಲ್ಲ ಇದು. ಸೊ ಇದು ಯಾವಾಗ ಬೇಕಾದ್ರೆ ಚೇಂಜ್ ಆಗ್ಬೋದು ಆ ಇನ್ಸೆಕ್ಯೂರಿಟಿ. ಮತ್ತೆ ಇನ್ಸೆಕ್ಯೂರಿಟಿಗಿಂತನೂ ಈ ಡೌಟ್, ಅಪನಂಬಿಕೆ ಅನ್ನುವಂಥದ್ದಿದೆಯಲ್ಲ ಅದು ಇರುತ್ತೆ ಅಲ್ಲಿ 100%. ಅವರಿಬ್ರು ಅವರು ಟ್ರಸ್ಟ್ ವರ್ತಿಗಳೇ ಅಲ್ಲ ಅಂತ ಇಬ್ಬರಿಗೂ ಗೊತ್ತಿರುತ್ತೆ ಅಲ್ಲ, ಮೋಸಗಾರ್ರೆ ಅವರು. ಹಾಗಿರೋವಾಗ ಇದು ಯಾವಾಗಲೂ ನನ್ನ ಜೊತೆಗೆ ಇದು ವರ್ಕೌಟ್ ಆಗಲ್ಲ, ಯಾಕಂದ್ರೆ ಇವನು ಎಷ್ಟು ದಿನ ಇರ್ತಾನೋ ನನ್ನ ಜೊತೆಗೆ ನನಗೆ ಗೊತ್ತಿಲ್ಲ, ಅಥವಾ ಇವಳು ನನ್ನ ಜೊತೆಗೆ ಎಷ್ಟು ದಿನ ಇರ್ತಾಳೋ ನನಗೆ ಗೊತ್ತಿಲ್ಲ. ಅಂಥ ಸಮಯದಲ್ಲಿ ಏನಾಗುತ್ತೆ ಅಂದರೆ ಈ ಇನ್ಸೆಕ್ಯೂರಿಟಿ ಅಥವಾ ಈ ಏನು ಟ್ರಸ್ಟ್ ಇಶ್ಯೂಸಿಂದಾಗಿ ಅವ್ರು ಯಾರ ಹತ್ರ ಮಾತಾಡಿದ್ರು ನಿಜವಾಗ್ಲೂ ಅಂತಹ ರಿಲೇಷನ್ಶಿಪ್ ಇಲ್ಲದೇ ಮಾತಾಡ್ತಿದ್ರು ಇವ್ರಿಗೊಂದು ಡೌಟ್ ಇದ್ದೇ ಇರುತ್ತೆ ಯಾವಾಗಲೂ ಅದು ಮನಸ್ಸಲ್ಲಿ, ಓ ಮಾತಾಡ್ತಿದ್ದಾಳೋ ಏನು, ಒಂಚೂರು ಕಾಲ್ ಮಾಡೋವಾಗ ಬಿಸಿ ಬಂತು ಅಂತ ಹೇಳಿ ಆದರೆ ಇನ್ಯಾರ ಹತ್ರನೋ ಮಾತಾಡ್ತಿದ್ದಾಳೆ, ನನ್ನ ಥರನೇ ಇನ್ಯಾರೋ ಸಿಕ್ಕಿದ್ದಾನೆ, ಅದು ಬೇಕಾದ್ರೆ ಅವ್ರ ಮನೆಯವ್ರ ಹತ್ರನೇ ಆಗಿರ್ಬೋದು, ತಂದೆ ತಾಯಿಗಳ ಹತ್ರ ಮಾತಾಡ್ತಿರ್ಬೋದು, ಅದು ಅವರು ಯೋಚನೆ ಮಾಡೋದಿಲ್ಲ. ಅಂದ್ರೆ ಯಾವಾಗ ಏನ್ ಹೇಳ್ತಾರೆ, ನಾವು ಎಣಿಸಿದ ಹಾಗೆ ಆಗೋದಿಲ್ಲವ, ಆವಾಗ ಈ ಇನ್ಸೆಕ್ಯೂರಿಟಿ ಅಥವಾ ಈ ಟ್ರಸ್ಟ್ ಇಶ್ಯೂಸ್ ಇದೆಲ್ಲದರಿಂದಾಗಿ ಅವರಲ್ಲಿ ಮತ್ತೆ ಈ ಲಾಸ್ಟಿಗೆ ಏನು ಅಸಹನೆ. ನಮ್ಮ ಅಸಹನೆ ತುಂಬಾ ಜಾಸ್ತಿ ಆದಾಗ ಏನ್ ಮಾಡ್ತೀವಿ ನಾವು, ಇಲ್ಲ ನನಗೆ ಸಿಗದೆ ಇದ್ದದ್ದು ಬೇರೆ ಯಾರಿಗೂ ಸಿಗಬಾರ್ದು ಅಷ್ಟೇ, ಬೇರೆ ಅವರಿಗೆ ಬೇರೆ ಏನು ಮಾಡೋದಕ್ಕೆ ಆಗಲ್ಲ. ಇಲ್ಲಿ ಲೀಗಲ್ ಆಕ್ಷನ್ ತಗೊಳ್ಳೋ ಹಾಗೂ ಇಲ್ವಲ್ಲ, ಇದು ರಿಲೇಶನ್ಶಿಪ್ಪೇ ಇಲ್ಲೀಗಲ್ ಆಗಿರುತ್ತೆ ನೋಡಿ. ಕೊಲೆಗಳೆಲ್ಲ ಆಗೋದೆಲ್ಲ ಈ ಎಕ್ಸ್ಟ್ರಾ ಮ್ಯಾರಿಟಲ್ ರಿಲೇಶನ್ಶಿಪ್ಗಳಲ್ಲೇ
1: ಹೆಚ್ಚಾಗಿ.
2: ಯಾಕೆಂದ್ರೆ ಅವ್ರಿಗೆ ಅನ್ಸುತ್ತೆ ಇದು ಇದನ್ನ ಸರಿ ಮಾಡೋದಕ್ಕೆ ಆಗೋದಿಲ್ಲ, ಸೊ ಇದನ್ನ ಮುಗಿಸೋದೇ ಬೆಸ್ಟ್ ಅಂತ.
1: ಹೆಚ್ಚಾಗಿ ಎಕ್ಸ್ಟ್ರಾ ಮ್ಯಾರಿಟಲ್ ರಿಲೇಶನ್ಶಿಪ್ ಅಲ್ಲೂ ಈಚೆದ್ ಕೊಲೆ ಆಗೋದು ಇದೆ.
2: ಹೌದು,
1: ಅಂದ್ರೆ ಅವ್ರ ಗಂಡಂದ ಹೆಣ್ಣಿಗೋಸ್ಕರ ಕೊಲೆ ಮಾಡೋದು ಅವ್ರು ಸೇರ್ಕೊಂಡು, ಬಟ್ ಅದು ಟಾಕ್ಸಿಕ್ ಅಲ್ಲ, ಅದು ಅವರು ದಾರಿ ಕ್ಲಿಯರ್
2: ಮಾಡ್ಕೊಳ್ಳೋದು ಆ ಟಾಕ್ಸಿಕ್ ರಿಲೇಶನ್ಶಿಪ್ಗೋಸ್ಕರ ಈ ರಿಲೇಶನ್ಶಿಪ್ ಅನ್ನ. ಬಟ್ ಅದು ಕೂಡ ನೋಡಿ ಹೆಚ್ಚಿನವರು ಸಿಕ್ಕೊಂಡ್ ಬೀಳ್ತಾರೆ ಅಲ್ವಾ, ಸಿಕ್ಕೊಂಡ್ ಬೀಳ್ತಾರೆ ಅಂತ ಗೊತ್ತಿದ್ರು ಕೂಡ ಅದು ಯಾಕೆ ಮಾಡ್ತಾರೆ ನನ್ಗೆ ತುಂಬಾ ಆಶ್ಚರ್ಯ ಆಗುದು. ಅದೇ ಈ ತರ ಸಿಕ್ಕೊಂಡ್ ಬೀಳ್ತಾರೆ ಅಂತೇಳಿ ಎಷ್ಟೋ ಕೇಸ್ಗಳೀಗ ಸಿಕ್ಕೊಂಡ್ ಬಿದ್ದಿರ್ತಾರೆ ಅಂತದ್ರಲ್ಲೂ, ಮತ್ತು ಇಂಥ ಕೇಸ್ಗಳು ತುಂಬಾ ಬರುತ್ತೆ. ಬದ್ಕೊಳ್ಳಿ ನಾವೆಲ್ಲೋ, ನಾವು ಬೇರೆ ನಾವು ಬದ್ಕೊಳ್ಳೋಣ ಅಂತ ಹೇಳಿ ಯೋಚನೆ ಮಾಡೋದಿಲ್ಲ ಅವರು. ನನ್ನ ದಾರಿ ಸುಗಮ ಆಗಬೇಕು ಅಷ್ಟೇ. ಇನ್ನು ಹೆಚ್ಚು ಈ ತರ ಆಗೋದೆಲ್ಲ, ಈ ತರ ಕೊಲೆಗಳೆಲ್ಲ ಆಗೋದು ಆಸ್ತಿಗೋಸ್ಕರ, ಹಣಕ್ಕೋಸ್ಕರ. ಅವನನ್ನ ಅಲ್ಲಿ ದಾರಿಯಿಂದ ರಿಮೂವ್ ಮಾಡಿದ್ರೆ ಅವನ ಆಸ್ತಿ ನನಗೆ ಸಿಗತ್ತೆ, ಇಲ್ಲಾಂದ್ರೆ ನಾನು ಡಿವೋರ್ಸ್ ಮಾಡಿದ್ರೆ ನನಗೆ ಆಸ್ತಿ ಅರ್ಧ ಸಿಗ್ಬೋದು ಅಥವಾ ಸಿಗದೇ ಇರ್ಬೋದು, ಏನಾದ್ರೂ ಅದೆಲ್ಲ ಪ್ರಾಬ್ಲಮ್ ಆಗ್ಬೋದು. ಅದೆಲ್ಲದಕ್ಕಿಂತ ಅವನನ್ನ ಮುಗಿಸಿ ಬಿಟ್ರೆ ಅಥವಾ ಅವಳನ್ನ ಮುಗಿಸಿ ಬಿಟ್ರೆ ರಗಳ ಇಲ್ಲ ಅಂತ ಹೇಳಿ. ಅಂದ್ರೆ ಈ ತರ ಯಾವಾಗ ಟಾಕ್ಸಿಕ್ ರಿಲೇಶನ್ಶಿಪ್ ಇರುತ್ತೋ ಮನುಷ್ಯನಿಗೆ, ಅವನ ಯೋಚನೆ ಮಾಡುವಂತಹ ಒಂದು ಕೆಪಾಸಿಟಿ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಆ ಸಮಯದಲ್ಲಿ ಅವರು ರೇಷನಲ್ ಥಿಂಕಿಂಗ್ ಮಾಡೋದೇ ಇಲ್ಲ, ಅವರಿಗೆ ಬರೋದೆಲ್ಲ ಇಂಥ ಥಾಟ್ಸ್ಗಳೇ. ಬೆಡದೇ ಇರೋದಂದ್ರೆ ಹೇಯ್ ಒಂದು ಏನ್ ಹೇಳ್ತಾರೆ ಇನ್ಸ್ಟಂಟ್ ಸೊಲ್ಯೂಷನ್ ಅವ್ರಿಗೆ ಬೇಕಾಗಿರೋದು, ಅದರಿಂದ ಏನು ಮತ್ತೆ ಕಾನ್ಸಿಕ್ವೆನ್ಸಸ್ ಆಗುತ್ತೆ ಅದು ಅವರಿಗೆ ಯೋಚನೆ ಮಾಡುವಷ್ಟು ತಾಳ್ಮೆ ಅಷ್ಟೆಲ್ಲ ಇರೋದಿಲ್ಲ. ಮತ್ತೆ ಈ ಪ್ರೀತಿ ಮತ್ತೆ ಈ ಅಡಿಕ್ಷನ್ ಎರಡೂ ಕೂಡ ಸೇಮ್ ಅಂತ ಹೇಳಿ ಅಂದ್ಕೊಳ್ತಾರೆ ಕೆಲವರು. ಆಕ್ಚುಲಿ ಅದು ಎರಡೂ ಕೂಡ ಒಂದೇ ಅಲ್ಲ. ಅಂದ್ರೆ ಈ ಟಾಕ್ಸಿಕ್ ರಿಲೇಶನ್ಶಿಪ್ ಮತ್ತೆ ಲವ್ ಅನ್ನೋದಿದೆಯಲ್ಲ, ಅದೆರಡೂ ಕೂಡ ಸಪರೇಟ್
1: ಬೇರೆ ಬೇರೆ ಅಂತ ಹೇಳ್ತಾರೆ.
2: ಬೇರೆ ಬೇರೆ
1: ಹೆಂಗದು?
2: ಹೇಗೆಂದ್ರೆ ಪ್ರೀತಿಯಲ್ಲಿ ಏನಿರುತ್ತೆ, ಸ್ವಾತಂತ್ರ್ಯ ಇರುತ್ತೆ, ಗೌರವ ಇರುತ್ತೆ, ಒಂದು ಇಮೋಷನಲ್ ಸ್ಟೆಬಿಲಿಟಿ ಇರುತ್ತೆ, ಅದರ ಜೊತೆಗೆ ಗ್ರೋತ್ ಇರುತ್ತೆ, ಮತ್ತೆಲ್ಲಕ್ಕಿಂತ ಜಾಸ್ತಿಯಾಗಿ ಶಾಂತಿ ಇರುತ್ತೆ ಒಂದು ಒಳ್ಳೆ ರಿಲೇಶನ್ಶಿಪ್ ಅಲ್ಲಿ ಪ್ರೀತಿಯಲ್ಲಿ. ಅದೇ ಟಾಕ್ಸಿಕ್ ರಿಲೇಶನ್ಶಿಪ್ಗಳಲ್ಲಿ ಇವು ಯಾವುದು ಇರೋದಿಲ್ಲ. ಹಾಗಾಗಿ ಇವೆರಡರ ಮಧ್ಯೆ ಇರುವಂತಹ ಒಂದು ವ್ಯತ್ಯಾಸವನ್ನ ಅವರವರೇ ಕಂಡ್ಕೊಳ್ಬೇಕು. ಯಾರ ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ ಅವರನ್ನ ಅವರೇ ಒಂದ್ಸಲ ಪರೀಕ್ಷೆ ಮಾಡ್ಕೊಳ್ಬೇಕು. ನನಗೆ ಆ ವ್ಯಕ್ತಿಯ ಏನಿದ್ದಾರೆ ಅಪೋಸಿಟ್, ಅವರು ಮೆಸೇಜ್ ಬರ್ದಿದ್ರೆ ಕಾಲ್ ಬರ್ದಿದ್ರೆ ನನ್ಗೆ ಹೇಗೆ ಫೀಲ್ ಆಗುತ್ತೆ, ಅಥವಾ ನಾನು ಯಾವ ಥರ ರಿಯಾಕ್ಟ್ ಮಾಡ್ತೀನಿ ಅದಕ್ಕೆ, ಅಥವಾ ಅವ್ರು ನನಗೆ ರಿಯಾಕ್ಟ್ ಹೇಗೆ ಮಾಡ್ತಿದ್ದಾರೆ, ನಾನು ಮೆಸೇಜ್ ಮಾಡಿಲ್ಲ ಅಂತ ಹೇಳಿದ್ರೆ ಆ ಕಡೆಯಿಂದ ಅವ್ರ ರಿಯಾಕ್ಷನ್ ಹೇಗಿರುತ್ತೆ, ನನಗೀಗ ಕಾಲ್ ರಿಸೀವ್ ಮಾಡಿಲ್ಲ ಅಂದರೆ ಅವ್ರ ರಿಯಾಕ್ಷನ್ ಹೇಗಿರುತ್ತೆ, ಅದನ್ನೆಲ್ಲ ನೋಡಿಕೊಂಡು ನಮ್ಮದು ರಿಲೇಷನ್ಶಿಪ್ ಯಾವ ಥರ ಇದೆ ಅಂತ ಹೇಳಿ ನಾವೇ ಒಂದು ಕನ್ಕ್ಲೂಷನ್ಗೆ ಬಂದು, ಒಂದು ವೇಳೆ ಹಾಂ ಇದು ಟಾಕ್ಸಿಕ್ ರಿಲೇಷನ್ಶಿಪ್ ಅಂತ ಹೇಳಿದ್ರೆ ಅದನ್ನ ಬಿಗಿನಿಂಗಲ್ಲೇ ಅದನ್ನ ಸರಿ ಮಾಡ್ಕೊಳ್ಳೋದು ಅಥವಾ ಅದರಿಂದ ಹೊರಗೆ ಬರೋದು ಒಳ್ಳೇದು.
1: ಸೊ ಈಗ ಸೊಲ್ಯೂಷನ್ ಅಂತ ಕೇಂದ್ರೆ ಆ ಥರ ಟಾಕ್ಸಿಕ್ ಅಲ್ಲಿ ಇದ್ದೀವಿ ಅಂತ ನಾವು ಗೊತ್ತಾದಾಗ ಅದು ಮದುವೆ ಆಗಿಲ್ಲ ಅಂದ್ರೆ ಅಲ್ಲಿ ಬಿಟ್ಟು ಹೋಗೋ ಚಾನ್ಸಸ್ ಅವ್ರಿಗೆ ಆಪ್ಷನ್ ಇರುತ್ತಲ್ಲ.
2: ಹೌದೇ,
1: ಆ ಟಾಕ್ಸಿಕ್ ನ ಕಂಟಿನ್ಯೂ ಮಾಡೋದಕ್ಕಿಂತ, ಕಂಟಿನ್ಯೂ ಮಾಡ್ತಾ ಸಫರ್ ಆಗೋದಕ್ಕಿಂತ, ಅದು ಲಾಸ್ಟ್ಗೆ ಸುಸೈಡ್ ಮಾಡ್ಕೊಳ್ಳೋದು ಮರ್ಡರ್ ಮಾಡೋದು ಇಂಥವ್ದೆಲ್ಲ ಅದಕ್ಕೆ ಇಳಿಯೋದಕ್ಕಿಂತ ಆ ಹೊತ್ತಿಗೆ ಓ ಇದು ನನಗೆ ಆಗುದಲ್ಲ ಅಂತ ಹೇಳಿ ಬಿಟ್ಟುಬಿಟ್ರೆ ಒಳ್ಳೇದಲ್ವಾ?
2: ನಿಜ,
1: ಸೊಲ್ಯೂಷನ್ ಆಗ್ತದ?
2: ಹೌದು ಆಗತ್ತೆ. ಹಾಗೆ ಅಂದ್ರೆ ಯಾವುದೋ ರಿಲೇಶನ್ಶಿಪ್ ಹೇಗಿದೆ ಅಂತ ಹೇಳಿ ಅರ್ಥ ಮಾಡ್ಕೊಳ್ಳೋದು ಫಸ್ಟ್ ಸ್ಟೆಪ್. ನನ್ನ ರಿಲೇಶನ್ಶಿಪ್ ಈಗ ಯಾವುದೋ ಒಂದು ವ್ಯಕ್ತಿಯೊಂದಿಗೆ ಹೇಗಿದೆ, ನನ್ನ ರಿಲೇಶನ್ಶಿಪ್ ಚೆನ್ನಾಗಿದೆಯಾ ಅಥವಾ ಟಾಕ್ಸಿಕ್ ಆಗಿದೆಯಾ. ಟಾಕ್ಸಿಕ್ ಆಗಿದೆ ಅಂತ ಹೇಳಿ ನನಗನ್ಸಿದ್ರೆ ನನ್ನ ವರ್ತನೆ ಇರ್ಬೋದು ಅಥವಾ ಅಪೋಸಿಟ್ ವ್ಯಕ್ತಿಯ ವರ್ತನೆ ಇರ್ಬೋದು, ಎರಡನ್ನು ಕೂಡ ತಾಳೆ ಹಾಕಬೇಕು. ಒಂದು ವೇಳೆ ಅವ್ರು ಚೆನ್ನಾಗಿದ್ದಾರೆ, ನಾನೇ ಸರಿ ಇಲ್ಲ ಅಂದ್ರೆ ನನಗೆ ಇರೋಕ್ಕಾಗ್ತಿಲ್ಲ, ನಾನು ತುಂಬ ಟಾರ್ಚರ್ ಮಾಡ್ತಿದ್ದೀನಿ ಆ ಕಡೆ ವ್ಯಕ್ತಿಯನ್ನು, ಅವರು ಕೂಡಲೇ ರಿಯಾಕ್ಟ್ ಮಾಡಬೇಕು ಅಂತ ಹೇಳಿ ಆಸೆ ಪಡ್ತೀನಿ, ಇನ್ಸೆಕ್ಯೂರಿಟಿ ಫೀಲಿಂಗ್ ನನಗಿದೆ ಅಂತ ಹೇಳಿ ಆದರೆ ಅದು ಕೂಡ ಟಾಕ್ಸಿಕೆ. ಸೊ ನಾನು ಆವಾಗ ಏನು ಮಾಡಬೇಕು, ಸೊ ಈ ರಿಲೇಶನ್ಶಿಪ್ ನನಗೆ ಒಳ್ಳೇದಲ್ಲ, ಇದರಲ್ಲಿ ನನ್ನ ಗ್ರೋತ್ ಇಲ್ಲ, ಇದರಲ್ಲಿ ನನಗೆ ಶಾಂತಿ ಇಲ್ಲ, ಸೊ ಇದರಿಂದ ನಾನು ಈಗಲೇ ದೂರ ಆಗೋದು ಒಳ್ಳೇದು. ಯಾಕಂದರೆ ಇದರಿಂದ ನನಗೆ ಮುಂದೆ ಒಳ್ಳೇದಂತೂ ಆಗಲ್ಲ, ತುಂಬ ಏನೋ ಕೆಟ್ಟದಾಗೋದಕ್ಕಿಂತ ಮುಂಚೆ ನಾನು ಎಚ್ಚೆತ್ಕೊಳ್ಳೋದು ಒಳ್ಳೇದು. ನಾನು ಇದರಿಂದ ಹಿಂದೆ ಸರಿಯೋದು ನನಗೆ ಮತ್ತೆ ಆ ಕಡೆ ವ್ಯಕ್ತಿಗೆ ಎರಡರ ಇಬ್ಬರ ಒಂದು ಹಿತದೃಷ್ಟಿಯಿಂದ ಈ ತರ ನಾನು ದೂರ ಆಗೋದೇ ಒಳ್ಳೇದು ಅಂತ ಹೇಳುವಂತ ನಿರ್ಧಾರಕ್ಕೆ ಬರ್ಬೇಕಾಗತ್ತೆ. ಜೊತೆಗೆ ಇದು ಹೇಗೆ ಅಡಿಕ್ಷನ್ ಆಗುತ್ತೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಈಗ ಪ್ರೀತಿ ತುಂಬಾ ಪ್ರೀತಿ ತೋರಿಸ್ತಾರೆ, ಒಂದಿನ ಪ್ರೀತಿ ತೋರಿಸಲ್ಲ, ದೂರ ಹೊರಟೋಗ್ಬಿಡ್ತಾರೆ. ಆಮೇಲೆ ಒಂದೆರಡು ದಿನ ಬಿಟ್ಟು ಮತ್ತೆ ಬರ್ತಾರೆ, ಮತ್ತೆ ತುಂಬಾ ಪ್ರೀತಿ ತೋರಿಸ್ತಾರೆ, ಆಮೇಲೆ ಮತ್ತೆ ನಿಲ್ಲಿಸ್ತಾರೆ ಅಂತ ಹೇಳಿ ಆದಾಗ ನಮ್ಮ ಮನಸ್ಸು ಏನ್ ಮಾಡತ್ತೆ, ಆ ಪ್ರೀತಿಗೆ ಹಾತೊರಿತಾ ಇರತ್ತೆ, ಕಾಯ್ತಾ ಇರತ್ತೆ. ಅಂತ ಸಮಯದಲ್ಲಿ ಅವ್ರನ್ನ ಬಿಟ್ಟಿರೋದಕ್ಕೆ ನಮ್ಗಾಗೋದಿಲ್ಲ ಅಂತ ಹೇಳುವಂತ ಪರಿಸ್ಥಿತಿ ಬರುತ್ತೆ.
1: ಇಲ್ಲಿ ಇನ್ನೊಂದು ಸಿಚುವೇಶನ್ ಬರತ್ತ, ಪ್ರೀತಿ ಬರೀ ಪ್ರೀತಿ ಆಗಿದ್ರೆ ಅಷ್ಟು ಟಾಕ್ಸಿಕ್ ಆತಿಲ್ಲ, ಅದು ಫಿಸಿಕಲ್ ರಿಲೇಶನ್ಶಿಪ್ ಆದ್ರೆ ಟಾಕ್ಸಿಕ್ ಅಪ್ಪದ್ ಜಾಸ್ತಿ. ಇದ್ರ ಬಗ್ಗೆ ನೀವೆಂತ ಹೇಳ್ತೀರಿ?
2: ಖಂಡಿತವಾಗ್ಲು, ಯಾವಾಗ ಒಂದು ಫಿಸಿಕಲ್ ರಿಲೇಶನ್ಶಿಪ್ ಶುರುವಾಗುತ್ತೋ ಈ ಪೊಸೆಸಿವ್ನೆಸ್ ಅಲ್ಲಿಂದ ಶುರುವಾಗತ್ತೆ. ಓ, ಅವಳು ನನ್ನವಳು ಅಥವಾ ಅವನು ನನ್ನವನು, ಇನ್ಮೇಲೆ ಅವನು ಬೇರೆ ಯಾರನ್ನು ಮುಟ್ಟಬಾರ್ದು, ಅವಳು ಬೇರೆ ಯಾರ ಜೊತೆಗೂ ಹೋಗಬಾರ್ದು ಅನ್ನುವಂತಹ ಒಂದು ಪೊಸೆಸಿವ್ನೆಸ್ ಶುರುವಾಗೋದು ಫಿಸಿಕಲ್ ರಿಲೇಶನ್ಶಿಪ್ ನಂತರ. ಆವಾಗ ಇದು ತುಂಬಾ ಡೇಂಜರಸ್. ಮುಂದೆ ಈ ಕೊಲೆಗಳೆಲ್ಲ ಆಗೋದು ಇದರಿಂದನೇ ನೋಡಿ. ಎಲ್ಲಿಯೋ ಯಾರೋ ದೂರ ದೂರದಿಂದ ಲವ್ ಮಾಡ್ಕೊಂಡಿದ್ರು ಅಂತವ್ರು ಯಾರು ಕೊಲೆ ಮಾಡಲ್ಲ ಅಲ್ವಾ? ಕೇಳಿದಿರಾ ಯಾವತ್ತಾದ್ರೂ?
1: ಅದೇ ಮೇಡಮ್ ನಾನು ಹೇಳಕ್ಕಿದ್ದದ್ದು, ಈಗಿನ ಕಾಲದಲ್ಲಿ ಯಾರೇ ನೀನು ಚೆಲುವೆ ತರದ ಕತೆಗಳೇ ಇಲ್ಲಲ್ಲ ಅಂತ.
2: ಮೀಡಿಯಾ ಬಂದ ಮೇಲೆಲ್ಲ ಅಂತದ್ದೆಲ್ಲ ದೂರ ದೂರದ ಎಲ್ಲ ವರ್ಕ್ ಆಗೋದಿಲ್ಲ. ಈಗ ಹೇಗಿದೆ ಅಂದ್ರೆ, ತುಂಬಾ ನಾವು ಕೇಳಿದೀವಿ ಅದನ್ನ. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಿದ್ರು, ಸಿಕ್ಕಿ ಒಂದು ವಾರದೊಳಗೆ ಮೀಟ್ ಮಾಡಿ ಆಯ್ತು, ಒಂದು ವಾರದಲ್ಲಿ ಫಿಸಿಕಲ್ ಆಗಿ ಆಯ್ತು, ಅಲ್ಲೇ ಮತ್ತೆ ಇನ್ ನೆಕ್ಸ್ಟ್ ವೀಕ್ ಅಲ್ಲಿ ದೂರ ಆಗಿನೂ ಆಯ್ತು.
1: ನಂಗೆ ಅದು ಆಶ್ಚರ್ಯ ಆಗೋದು ಏನು ಅಂತ ಕೇಳಿದ್ರೆ, ಎಲ್ಲೆಲ್ಲಿನವರು ಫೇಸ್ಬುಕ್ ಅಲ್ಲಿ ಇನ್ಸ್ಟಾ ಥ್ರೂ ಎಲ್ಲ ಕಾಂಟ್ಯಾಕ್ಟ್ ಆತ್ರ, ಮೆಸೇಜ್ ಮಾಡ್ಕಂತ್ರ, ಓಕೆ ಅವ್ರು ಅಷ್ಟು ಪಟ್ಟಂತನು ಅವ್ರದ್ದು ಪ್ರೀತಿ ಪ್ರೇಮ ಪ್ರಣಯ ಎಲ್ಲ ಆಗಿಬಿಡುತ್ತೆ, ಅವ್ರನ್ನ ಮೀಟ್ ಮಾಡೋಕೆ ಅವ್ರು ಅಲ್ಲಿಂದ ಇವ್ರು ಇಲ್ಲಿಂದ ಎಲ್ಲೆಲ್ಲ ಹೋತ್ರ, ಆದ್ರೆ ಅಷ್ಟೇ ರಪಕದ್ ಮುಗ್ದು ಹೋಯ್ಬಿಡುತ್ತೆ ದಾರುಣವಾಗಿ ಅಂತ್ಯ.
2: ಯಾಕಂದ್ರೆ ಅಲ್ಲಿ ಒಂದು ನಿಜವಾದ ಪ್ರೀತಿ ಅನ್ನೋದೇನು ಇರೋದಿಲ್ಲ, ಅಲ್ಲಿ ಅಲ್ಲಿ ಒಂದು ಕ್ಯೂರಿಯಾಸಿಟಿ ಅಷ್ಟೇ. ಅದಕ್ಕೆ ನಾನು ಹೇಳೋದು ನೋಡಿ, ಈ ಸಂಬಂಧಗಳಿಗೆ ಯಾರು ಈ ಹುಡುಗ ಹುಡುಗಿಯರು ಅತಿ ಸಣ್ಣ ಪ್ರಾಯದಲ್ಲಿಯೋ ಅಥವಾ ಎಲ್ಲಿಯೋ ದೂರದಲ್ಲಿದ್ದವರು ಸೋಷಿಯಲ್ ಮೀಡಿಯಾದ ಮೂಲಕ ಅವರು ಏನು ಇದು ಮಾಡ್ತಾರಲ್ಲ, ಅದೆಲ್ಲ ನಿಜವಾದ ಪ್ರೀತಿ ಆಗಿರೋದಿಲ್ಲ, ಅಥವಾ ಪ್ರೀತಿಯ ಆಳವಾದ ಅರ್ಥವನ್ನ ತಿಳ್ಕೊಂಡು ಆ ಸಂಬಂಧವನ್ನು ಶುರು ಮಾಡಿ ಇರೋದಿಲ್ಲ. ಅವ್ರು ಬರೋದು ಏನಂದ್ರೆ, ಈ ಭಾವನಾತ್ಮಕ ಶೂನ್ಯತೆ ಇದೆ ಅಲ್ಲ, ಅವರ ಮನಸ್ಸಲ್ಲಿ ಒಂದು ಒಂಟಿತನ ಇದೆ, ಅದನ್ನ ನೀಗಿಸಿಕೊಳ್ಳೋದಕ್ಕೆ ಒಂದು ಫ್ರೆಂಡ್ಶಿಪ್ ಅಂತ ಹೇಳಿ ಶುರು ಆಗುತ್ತೆ. ಓ, ಇವ್ರು ನನ್ಗೆ ನನ್ಗೊಬ್ರು ಕೇರ್ ಮಾಡೋರ್ ಬೇಕು, ನನ್ಗೊಬ್ರು ಪ್ರೀತಿಸೋರ್ ಬೇಕು, ಸುಂದರವಾದ ಶಬ್ದಗಳನ್ನೆಲ್ಲ ಹೇಳೋರ್ ಬೇಕು ಅಲ್ವಾ? ಈ ತರದ್ರಲ್ಲಿ ಶುರು ಆಗುತ್ತೆ ಅಷ್ಟೇ. ಅದೇನು ಪ್ರೀತಿಯ ಅರ್ಥ ತಿಳ್ಕೊಂಡು ನಿಜವಾದ ಪ್ರೀತಿಯಿಂದ ಯಾವುದು ಕೂಡ ಶುರು ಆಗೋದಿಲ್ಲ. ಆದ್ರೆ ಯಾವಾಗ ಈ ತರ ಒಂದು ಕಾಂಟ್ಯಾಕ್ಟ್ ಅವರದ್ದು ಶುರು ಆಗುತ್ತೆ ನೋಡಿ, ಆವಾಗ ಅವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಒಂಥರ ಅಟ್ಯಾಚ್ಮೆಂಟ್ ಅದಿದೆಲ್ಲ ಶುರು ಆಗುತ್ತೆ. ಅಭ್ಯಾಸ ಆಗುತ್ತೆ, ಅಟ್ಯಾಚ್ಮೆಂಟ್ ಅನ್ನೋದಕ್ಕಿಂತನು ಅಭ್ಯಾಸ ಆಗುತ್ತೆ. ನೀವು ನೋಡಿ, ದಿನಾ ಒಂದು ಅಭ್ಯಾಸ ಮಾಡ್ಕೊಳ್ಳಿ, ಬೆಳಿಗ್ಗೆ ಎದ್ದ ತಕ್ಷಣ ನೀರು ಕುಡಿಯೋದು ಅಥವಾ ಎದ್ದ ತಕ್ಷಣ ವಾಕ್ ಮಾಡೋದು. ಒಂದಿನ ಮಾಡಿಲ್ಲ ಅಂದ್ರೆ ಏನಾಗುತ್ತೆ? ಒಂದ್ ತಿಂಗಳು ಮಾಡಿ, ಆಮೇಲೆ ಒಂದಿನ ಮಾಡಿಲ್ಲ ಅಂದ್ರೆ ಮನಸ್ಸು ಚಡಪಡಿಸೋದಿಲ್ವ ನಿಮ್ದು? ಅಯ್ಯೋ, ನಾನು ವಾಕೇ ಮಾಡಿಲ್ಲ ಇವತ್ತು, ಅಥವಾ ನೀರೇ ಕುಡ್ದಿಲ್ಲ ಇವತ್ತು ನಾನು ಬೆಳಿಗ್ಗೆ ಎದ್ದ ತಕ್ಷಣ, ಅಥವಾ ಯಾವುದೇ ಒಂದು ಇದಿರ್ಬೋದು, ಒಂದು ಸ್ವಲ್ಪ ದಿವಸ ಮಾಡಿದ ತಕ್ಷಣ ಅದು ಅಭ್ಯಾಸ ಆಗಿ ಬಿಡುತ್ತೆ, ಹ್ಯಾಬಿಟ್ ಆಗುತ್ತೆ. ಅದನ್ನ ಬ್ರೇಕ್ ಮಾಡೋದು ತುಂಬಾ ಕಷ್ಟ. ಆ ಸಮಯದಲ್ಲಿ ಇವ್ರು ದೂರ ಆದ್ರು ಅಥವಾ ಇನ್ನೇನು ಆಯ್ತು ಅಂತ ಹೇಳಿ ಆದ್ರೆ ಅವರು ಚಡಪಡಿಸ್ಲಿಕ್ಕೆ ಶುರು ಮಾಡ್ತಾರೆ. ಅಥವಾ ಓ, ನಾನು ದಿನಾ ಮೆಸೇಜ್ ಮಾಡ್ತಿದ್ದ, ಇವತ್ ಮಾಡಿಲ್ಲ ಅಂತ ಹೇಳಿದ ತಕ್ಷಣ ಇರ್ಲಿಕ್ಕೆ ಆಗುತ್ತೆ
1: ಚಡಪಡಿಕೆ.
2: ಚಡಪಡಿಕೆ ಶುರು ಆಗುತ್ತೆ ಆವಾಗ. ಈ ಚಡಪಡಿಕೆ ಅವ್ರಂದ್ರೆ ಹೇಗೆ, ಇಮೋಷನಲ್ಲಿ ಈ ತರ ಇದಾಗಿರೋರು, ಒಂಟಿತನ ಅನುಭವಿಸ್ತಾ ಇರೋರು ಈ ಸಂಬಂಧಗಳಿಗೆ ತುಂಬಾನೇ ಡಿಪೆಂಡ್ ಆಗಿರ್ತಾರೆ. ಒಂದ್ ವೇಳೆ ಅವ್ರು ಒಂದಿನ ಅದರಿಂದ ದೂರ ಆದ್ರು ಅಂತ ಹೇಳಿ ಆದ್ರೆ ಇವರದ್ದು ಫುಲ್ ಫೌಂಡೇಶನ್ ಅಲುಗಾಡ್ಲಿಕ್ಕೆ ಶುರು ಆಗುತ್ತೆ. ಆ ಸಮಯದಲ್ಲಿ ಇವರುಗಳು ಹೆಚ್ಚಿನವರು ಸೆಲ್ಫ್ ಹಾರ್ಮಿಂಗ್ ಎಲ್ಲ ಏನಿದೆ ಅಲ್ಲ, ತನಗೆ ತಾನೇ ಕೈ ಕುಯ್ಕೊಳ್ಳೋದಿರ್ಬೋದು ಅಥವಾ ಆತ್ಮಹತ್ಯೆಗೆ ಪ್ರಯತ್ನ ಮಾಡೋದಿರ್ಬೋದು, ಆತ್ಮಹತ್ಯೆ ಮಾಡ್ಕೊಳ್ಳೋದಿರ್ಬೋದು, ಸುಮ್ಮನೆ ಹೆದರ್ಸಕ್ಕೆ ಅಂತ ಹೇಳಿ ಅವರು ಹೋಗ್ತಾರೆ. ಬಟ್ ನಿಜವಾಗ್ಲೂ ಕೆಲವರು ಸತ್ತೋಗ್ತಾರೆ.

0: ಅದೇ
1: ಅದ್ರಂಗೆ ಇಪ್ಪು ಕತ್ತ ಟಾಕ್ಸಿಕ್ ರಿಲೇಶನ್ಶಿಪ್ ಹಾಕೊಂಡ್ರೆ ಅಂತ ಸಂಬಂಧಗಳಲ್ಲಿ ಇಪ್ಪು ಕಷ್ಟ.
0: ಆದ್ರೆ ಅದನ್ನ ರಿಯಲೈಸ್, ಅದಕ್ಕೆ ನಾನು ಹೇಳಿದ್ದು ಅದನ್ನ ಮೊದಲು ಯಾರೇ ರಿಲೇಶನ್ಶಿಪ್ ಇರಲಿ ಅವ್ರ ಪ್ರೀತಿ ಅಂತಾನೆ ಅಂದ್ಕೊಂಡಿರ್ತಾರೆ. ಈಗ 100 to 100 ಪ್ರೀತಿ ಅಂತ ಅಂದ್ಕೊಂಡಿರ್ತಾರೆ, 99% ಪ್ರೀತಿನೇ ಆಗಿರೋದಿಲ್ಲ ಈಗಿಂದ ಇದಕ್ಕೆ ಹೋಲಿಸಿದಾಗ. ಸೊ ಯಾರು ಒಂದು ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ, ಅದು ಪ್ರೈಮರಿ ಸ್ಟೂಡೆಂಟ್ಸ್ ಇರ್ಬೋದು, ಹೈಸ್ಕೂಲ್ ಇರ್ಬೋದು, ಕಾಲೇಜ್ ಸ್ಟೂಡೆಂಟ್ಸ್ ಇರ್ಬೋದು, ಅಥವಾ ಅಡಲ್ಟ್ಸ್ ಯಾರೇ ಆಗಿರ್ಲಿ, ಅವರು ರಿಲೇಶನ್ಶಿಪ್ ಅಲ್ಲಿ ಇರೋರು ತಮ್ಮನ್ನು ತಾವು ಚೆಕ್ ಮಾಡ್ಕೋಬೇಕು. ನಾನು ಅದೇ ಹೇಳಿದ್ದು, ಒಂದು ನನ್ನ ಕಡೆಯಿಂದ ನಾನು ಹೇಗಿದ್ದೀನಿ, ನಾನು ಅವ್ರಿಗೆ ಯಾವ ಥರ ರಿಯಾಕ್ಟ್ ಮಾಡ್ತೀನಿ, ಮೆಸೇಜ್ ಮಾಡಲಿಲ್ಲ ಅಂದರೆ ನನಗೆ ಕೂಡಲೇ ನನಗೆ ಇನ್ಸ್ಟಂಟ್ ಬೇಕು ರಿಪ್ಲೈ ಅಂತ ನಾನು ರಿಯಾಕ್ಷನ್ ನಂದಿದೆಯಾ, ಅಥವಾ ನನಗೆ ಅವ್ರು ಇಲ್ಲದೆ ಇರೋಕ್ಕಾಗಲ್ಲ, ಆಗೋದೇ ಇಲ್ಲ ನನಗೆ ನೀ ಅಂತ ನನಗೆ ಅನಿಸ್ತಿದ್ಯಾ, ಅಥವಾ ನನ್ನ ರಿಲೇಷನ್ಶಿಪ್ಪಲ್ಲಿ ಇರೋರು ನಾನು ಮೆಸೇಜ್ ಮಾಡಿಲ್ಲ ಅಂತ ಹೇಳಿದ್ರೆ ಸಿಟ್ಟು ಮಾಡ್ಕೊಳ್ಳೋದು, ಕೂಗಾಡೋದು, ಅಥವಾ ಅಳೋದು, ಅಥವಾ ಇನ್ನೇನೋ ಒಂದು ಇಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡೋದು ಈ ಥರ ಎಲ್ಲ ಮಾಡ್ತಿದ್ದಾರಾ, ನನ್ನ ಕಾಲ್ ಮಾಡಿಲ್ಲ, ಕಾಲ್ ರಿಸೀವ್ ಮಾಡಿಲ್ಲ, ಮೆಸೇಜ್ ಮಾಡಿಲ್ಲ ಅಂದ್ರೆ ಈ ತರ ಮಾಡ್ತಿದ್ದೀರಾ, ಅಥವಾ ನಾನು ಅವ್ರನ್ನ ಬೇರೆಯವ್ರ ಹತ್ರ ಮಾತಾಡಿದಾಗ, ಬೇರೆಯವ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡಾಗ ನಾನು ಹೇಗೆ ರಿಯಾಕ್ಟ್ ಮಾಡ್ತಾ ಇದ್ದೀನಿ, ನಾನು ಅಥವಾ ನಾನು ಬೇರೆಯವ್ರ ಹತ್ರ ಮಾತಾಡಿದಾಗ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಿದ್ದಾರೆ. ನೀನು ಯಾವುದೇ ಬೇರೆ ಹುಡುಗನ ಹತ್ರ ಮಾತಾಡಬಾರ್ದು, ನೀನು ಬೇರೆ ಯಾರ ಹತ್ರನೂ ಚಾಟ್ ಮಾಡಬಾರ್ದು, ಅಥವಾ ಕಾಲಲ್ಲಿ ಮಾತಾಡಬಾರ್ದು, ಅಥವಾ ನಾನು ಕಾಲ್ ಮಾಡಿದಾಗ ಆಚೆ ಬಿಸಿ ಬರ್ತಾ ಇತ್ತು ಅಂತ ಹೇಳಿದ ತಕ್ಷಣ ಯಾವುದೋ ಹುಡುಗಿ ಜೊತೆನೇ ಮಾತಾಡ್ತಿದ್ದಾನೆ ಅಂತ ಹೇಳಿ ಅಂದ್ಕೊಳ್ಳೋದು, ಅಥವಾ ಯಾವುದೋ ಹುಡುಗನ ಜೊತೆನೇ ಮಾತಾಡ್ಕೊಳ್ತಿದ್ದಾನೆ ಅಂತ ಹೇಳಿ ಅಂದ್ಕೊಳ್ಳೋದು, ಇದೆಲ್ಲ ಆಗ್ತಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇದು ಟಾಕ್ಸಿಕ್ ರಿಲೇಷನ್ಶಿಪ್. ಸೊ ಇದರಲ್ಲಿ ಗ್ರೋತ್ ಇರಲ್ಲ ಈ ಸಂಬಂಧಗಳಲ್ಲಿ. ನೋಡಿ, ಯಾವಾಗ್ಲೂ ನಾನು ಹೇಳ್ಕೊಳ್ಳೋದು, ಮಕ್ಕಳಲ್ಲಿ ಕೂಡ ಈ ಒಂದು ಸಂಬಂಧ ನಿಜವಾದ ಪ್ರೀತಿನ ಅಥವಾ ಅದೊಂದು ಬರೀ ಒಂದು ಇನ್ಫ್ಯಾಚುಯೇಷನ್ ಅಥವಾ ಅಟ್ರಾಕ್ಷನ್ ಏನು ಅಂತ ಹೇಳಿ ಕಂಡುಕೊಳ್ಳೋದಕ್ಕೆ ಬೇಕಾದಷ್ಟು ದಾರಿಗಳಿದೆ ಅಲ್ವಾ. ಈ ಚಾಟ್ ಮಾಡ್ತಿರ್ತಾರೆ, ಯಾವ್ದ್ರ ವಿಷಯವಾಗಿ ಚಾಟ್ ಮಾಡ್ತಿದ್ದೀರಾ ಅದನ್ನ ಚೆಕ್ ಮಾಡ್ಕೊಳ್ಳಿ. ಓಕೆ, ನಮ್ಮ ಫ್ಯೂಚರ್ ಬಗ್ಗೆ, ನಮ್ಮ ಸ್ಟಡೀಸ್ ಬಗ್ಗೆ, ನಾವು ಮುಂದೆ ಒಂದು ಒಳ್ಳೆಯ ಹಂತಕ್ಕೆ ಬರುವುದ್ರ ಬಗ್ಗೆ ನಮ್ಮ ಹತ್ರ ಚರ್ಚೆಗಳಾಗ್ತಾ ಇದೆಯಾ? ಸೊ ಒಳ್ಳೆ ರಿಲೇಶನ್ಶಿಪ್. ಇಲ್ಲ, ಪ್ರತಿ ದಿನ ನೀನ್ ಹಾಗೆ ಕಾಣಿಸ್ತೀಯಾ, ನೀನ್ ಹೀಗೆ ಕಾಣಿಸ್ತೀಯಾ, ನೀನ್ ಆ ಫೋಟೋ ಕಳಿಸು, ನೀನ್ ಈ ಫೋಟೋ ಕಳಿಸು, ಅಥವಾ ಇನ್ನೇನೋ ಫಿಸಿಕಲ್ ಬಗ್ಗೆನೇ ಮಾತಾಡ್ಕೊಳ್ತಾ ಇರೋದು, ಅಟ್ರಾಕ್ಷನ್ ಬಗ್ಗೆ ಅಥವಾ ಯಾವುದೋ ಒಂದು ಫಿಸಿಕಲ್ ರಿಲೇಷನ್ ಮತ್ತೆ ಅದು ಏನೇನೋ ಇದೆ ಅಲ್ವಾ. ಈಗ ಏನು ಸೆಕ್ಸ್ಟಿಂಗ್ ಅಂತ ಹೇಳ್ತಾರೆ, ಆತರನೇ ಏನಾದ್ರೂ ಈಗ ಮಾತಾಡ್ತಾ ಇದ್ದಾರಾ, ಆವಾಗ ನಾವು ಅಂದ್ಕೊಳ್ಬೇಕು ಇದು ನಿಜವಾದ ಪ್ರೀತಿ ಅಲ್ಲ. ಆವಾಗ ಅವರೇ ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಸೊ ಇದು ಯಾವಾಗ ಈ ರಿಲೇಶನ್ಶಿಪ್ ನಂದು ಟಾಕ್ಸಿಕ್ ಆಗ್ತಾ ಇದೆ, ನಾನು ಇದರಿಂದ ಹೊರಗೆ ಬರೋದು ನನ್ನ ಸೇಫ್ಟಿ ದೃಷ್ಟಿಯಿಂದ ಒಳ್ಳೇದು, ಅದು ಇಮೋಷನಲ್ ಸೇಫ್ಟಿ, ಫಿಸಿಕಲ್ ಸೇಫ್ಟಿ ಎಲ್ಲ ದೃಷ್ಟಿಯಿಂದನೂ ಇದು ಒಳ್ಳೇದು. ಸೊ ನಾನು ಇದರಿಂದ ಹೊರಗೆ ಬರಬೇಕು ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೊಳ್ಬೇಕು ಆ ಸ್ಟೇಜ್ ಅಲ್ಲಿ. ನೋಡಿ, ನಾನು ನಿಮ್ಗೊಂದು ಹುಡುಗನ ಕತೆ ಹೇಳ್ತೀನಿ. ನನ್ನ ಹತ್ರ ಒಂದು ಡಿಗ್ರಿ ಒಂದು ಹುಡುಗ ಬಂದಿದ್ದ, ಅವನು ಒಳ್ಳೆ ಹುಡುಗ ಆಗಿರ್ತಾನೆ. ಇದ್ದಕ್ಕಿದ್ದ ಹಾಗೆ ಕ್ಲಾಸ್ ಎಲ್ಲ ಬಂಕ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಯಾವಾಗ ನೋಡಿದ್ರು ಕ್ಲಾಸ್ ಅಲ್ಲಿ ಇವನು ಅಬ್ಸೆಂಟ್, ಪೇರೆಂಟ್ಸ್ಗಳವರೆಗೆ ಒಂದು ಕಂಪ್ಲೇಂಟ್ ಹೋಗುತ್ತೆ. ಆಮೇಲೆ ಮನೆಯಲ್ಲಿರೋವಾಗ್ಲೂ ಇಡೀ ದಿನ ರಾತ್ರಿ ಬೆಳಗ್ಗೆವರೆಗೂ ಮೊಬೈಲ್ ಹಿಡ್ಕೊಂಡೇ ಕುತ್ಕೊಳ್ಳೋದು, ಚಾಟ್ ಮಾಡ್ತಾ ಇರೋದು, ಇನ್ನೇನೋ ಮಾಡ್ತಾ ಇರೋದು, ಆ ಥರ ಇದು ಮಾಡ್ತಿದ್ದ. ಸೊ ಇವನು ಯಾವಾಗ ಬಂಕ್ ಹಾಕಿ ಮನೆಯಲ್ಲಿ ಇಡೀ ದಿನ ಕೂತ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ, ಆ ಸಮಯದಲ್ಲಿ ಅವ್ರ ಮನೆಯವರೆಲ್ಲ ಏನ್ ಅನ್ಕೊಳ್ತಾರೆ ಅಂತ ಹೇಳಿದ್ರೆ, ಇವನ್ದು ಲವ್ ಫೇಲ್ಯೂರ್, ಇವನಿಗೆ ಯಾರೋ ಒಂದು ಹುಡುಗಿ ಸಿಕ್ಕಿದ್ಲು, ಅವಳು ಇವನ್ ಲೈಫ್ ಅನ್ನ ಹಾಳು ಮಾಡಿ ಬಿಟ್ಲು ಅಂತೇಳಿ. ಕ್ಲಾಸ್ ಅಲ್ಲಿ ಕಾಲೇಜ್ ಅಲ್ಲಿ ಎಲ್ಲ ಅವನಿಗೆ ಅವನ್ ಲವ್ ಫೇಲ್ಯೂರ್ ಆಗಿದೆ, ಅದಕ್ಕೋಸ್ಕರ ಅವನು ದೇವದಾಸ್ ಆಗಿಬಿಟ್ಟಿದ್ದಾನೆ, ಹಾಗೆ ಹೀಗೆ ಅಂತ ಹೇಳಿ ಆ ತರ ಶುರು ಮಾಡ್ತಾರೆ. ಬಟ್ ಕೌನ್ಸಿಲಿಂಗ್ಗೆ ಬಂದಾಗ ಅವನ ಹತ್ರ ಮಾತಾಡಿದ ಮೇಲೆ ಗೊತ್ತಾಗಿದೆ ಏನಂದ್ರೆ, ಅವನಿಗೆ ನಿಜವಾಗ್ಲು ಆ ರಿಲೇಷನ್ಶಿಪ್ಪೇ ಬೇಕಿರ್ಲಿಲ್ಲ. ನಿಜವಾಗ್ಲು ಅವನಿಗೆ ಮನೇಲಿ ಹೇಗಿತ್ತಂತ ಹೇಳಿದ್ರೆ, ಮನೆಯಲ್ಲಿ ಅವನ ಭಾವನೆಗಳನ್ನು ಹಂಚಿಕೊಳ್ಳಿಕ್ಕೆ ಅವಕಾಶನೇ ಇರಲಿಲ್ಲ. ಯಾವಾಗ್ಲೂ ಅವನ ತಂದೆ ಅವನಿಗೆ ಅವಮಾನ ಮಾಡ್ತಾ ಇದ್ರು, ಹೋಲಿಕೆ ಮಾಡ್ತಾ ಇದ್ರು, ಯಾವುದಕ್ಕೂ ಸಪೋರ್ಟ್ ಮಾಡ್ತಾ ಇರ್ಲಿಲ್ವ. ಅವನ ಮನಸ್ಸಲ್ಲಿ ಇರೋದನ್ನ ಅವನಿಗೆ ಯಾವತ್ತೂ ಹೇಳ್ಕೊಳ್ಳೋದಕ್ಕೆ ಮನೆಯಲ್ಲಿ ಅವಕಾಶನೇ ಇರಲಿಲ್ಲ. ಹಾಗಾಗಿ ಒಂಥರ ಇನ್ಸೆಕ್ಯೂರ್ ಫೀಲಿಂಗ್ ಅಲ್ಲಿ ಅವನ್ ಬೆಳೆದಿರ್ತಾನೆ ಮನೆಯಲ್ಲಿ. ಅಂತ ಸಮಯದಲ್ಲಿ ಏನಾಗುತ್ತೆ, ಈ ಹುಡುಗಿ ಸಿಕ್ತಾಳೆ ಅವನಿಗೆ. ಸಿಕ್ಕದಾಗ ಅವನಿಗೆ ಏನನ್ಸುತ್ತೆ, ಓ ನನ್ಗೂ ಒಬ್ರು ಯಾರೋ ಕೇರ್ ತೋರಿಸೋರು ಇದ್ದಾರೆ, ನನ್ನ ಇಂಪಾರ್ಟೆನ್ಸ್ ಕೂಡ ಓ ಯಾರಿಗೂ ಇದೆ ಅನ್ನೋದಕ್ಕೆಲ್ಲ ಶುರುವಾಗುತ್ತೆ. ಒಂದು ಇಮೋಷನಲಿ ಏನು ಡಿಪೆಂಡೆಂಟ್, ಅದು ಲವ್ ಅಲ್ಲ, ಒಂದು ಇಮೋಷನಲ್ ಡಿಪೆಂಡೆನ್ಸಿ ಅದರಲ್ಲಿದ್ದಾಗ ಅವಳು ಅವಳಿಗೇನು ಅದು ನಿಜ ಪ್ರೀತಿ ಏನೋ ಆಗಿರೋದಿಲ್ಲ. ಅವಳು ಏನ್ ಮಾಡ್ತಾಳೆ, ಮಾತಾಡ ಬೇರೆಯವರು ಸಿಕ್ಕಾಗ ಆಬ್ವಿಯಸ್ಲಿ ನಿಲ್ಲಿಸ್ತಾಳೆ ಮಾತಾಡೋದನ್ನ. ಲವ್ ಅಂತ ಹೇಳಿ ಏನೋ ಇರೋದಿಲ್ಲ, ಇವನ್ ಅದನ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದ ಅದು ಪ್ರೀತಿ ಅಂತ ಹೇಳಿ ಅವಳು ಯಾವಾಗ ನಿಲ್ಲಿಸ್ತಾಳೆ ಅಥವಾ ಇವನು ಶುರು ಮಾಡಿರ್ಬೋದು, ನೀನ್ ಮೆಸೇಜ್ ಯಾಕೆ ಮಾಡಲ್ಲ, ರಿಪ್ಲೈ ಮಾಡಲ್ಲ, ಅದು ಬೇರೆಯವ್ರ ಹತ್ರ ಮಾತಾಡಬಾರ್ದು, ಆ ಥರ ಎಲ್ಲ ಆದಾಗ ಅವಳು ಹೇಳ್ತಾಳೆ ನಂದು ನಿನ್ನ ಬಗ್ಗೆ ನನಗೆ ಅಂಥ ಫೀಲಿಂಗ್ಸ್ ಏನೂ ಇಲ್ಲ, ಒಳ್ಳೆ ಫ್ರೆಂಡ್ಸ್

0: ಅಂತ ಹೇಳಿ ನಾನು ಅಂದ್ಕೊಂಡಿದ್ದು. ಲವ್ ಎಲ್ಲ ಏನು ಇಲ್ಲ ಅಂತ ಹೇಳಿ ಆದಾಗ ಇವನು ಫುಲ್ ಬ್ರೇಕ್ ಡೌನ್ ಆಗ್ತಾನೆ. ಅಂದ್ರೆ ಅಯ್ಯೋ, ನಂದು ಇಡೀ ಪ್ರಪಂಚನೇ ಹೋಯ್ತು ಅನ್ನೋ ರೀತಿಯಲ್ಲಿ. ಯಾಕಂದ್ರೆ ಸಣ್ಣದಿರುವಾಗದಿಂದ ಇವನ್ ಏನ್ ಅನುಭವಿಸಿದಾನೆ, ಮನೆಯಲ್ಲಿ ಒಂಟಿತನವನ್ನ ಅನುಭವಿಸಿದಾನೆ, ಯಾರು ಇವನಿಗೆ ಇಲ್ಲ ಅಂತೇಳಿ. ಆವಾಗ ಯಾರೋ ಒಬ್ರು ಸಿಕ್ಕಾಗ, ಪ್ರೀತಿ ತೋರಿಸಿದಾಗ, ಕೇರ್ ತೋರಿಸಿದಾಗ, ನಾವು ಅದನ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡಾಗ, ಆ ಸಂಬಂಧ ಇಲ್ಲ ಅಂತ ಹೇಳಿ ಆದಾಗ ಜೀವನವೇ ಹೋಯ್ತು, ಜೀವನ ಮುಗ್ದೇ ಹೋಯ್ತು ಅನ್ನುವಂತ ಒಂದು ಪರಿಸ್ಥಿತಿಗೆ ಬಂದ್ಬಿಡ್ತಾರೆ.
1: ಅಬ್ಬಾ, ಟಾಕ್ಸಿಕ್ ರಿಲೇಶನ್ಶಿಪ್ಗಳು. ಸೊ ಇದ್ರ ಬಗ್ಗೆ ನಾವು ಮಾತಾಡ್ತಿದ್ದು ಪ್ರಿಯ ಮನಸ್ಸೆಯಲ್ಲಿ. ಸಮಯ ಆಯ್ತೀಗ, ನಾವು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಮುಂದುವರಿಸುವ ಈ ವಿಷಯದ ಬಗ್ಗೆ ಮಾತಾಡುವ. ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಕೇಳುಗ್ರೆ, ನಮ್ಮೊಟ್ಟಿಗೆ ಇಷ್ಟೊತ್ತರಿಗೆ ಮಾತಾಡಿದವರು ಸ್ವರ್ಣ ಕುಂದಾಪುರ ಅವರು, ನಮ್ಮ ಕುಂದಾಪುರದ ಪ್ರಸಿದ್ಧ ಆಪ್ತ ಸಮಾಲೋಚಕಿ. ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು.
0: ಧನ್ಯವಾದ.
1: ಕೇಳುಗ್ರೆ, ಪ್ರಿಯ ಮನಸ್ಸಿನ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಕ್ತೋ. ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರದಲ್ಲಿ. ಕೇಂತಾಯಿರಿ, ನಾವು ಮತ್ತೆ ಸಿಕ್ತೋ. ಸಿಕ್ವಕ.
2: ಪ್ರಿಯ ಕೇಳುಗ್ರೆ, ರೇಡಿಯೋ ಕುಂದಾಪುರದ ಮುರುಳಿಗಾನದಲ್ಲಿ ನಾಗಮಂಡಲ ಚಿತ್ರದ ಹಸಿರು ಸೀರಿಯಲಿ ಹಾಡು ಕೊಳಲಿನಲ್ಲಿ ನುಡಿಸ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ, ಗಂಗೊಳ್ಳಿ.

ರೇಡಿಯೋ ಕುಂದಾಪುರದ ಮುರಳಿ ಗಾನದಲ್ಲಿ ಈಗ ಹಾಡು ಕಭಿ ಕಭಿ ಮೇರೆ ದಿಲ್ ಮೆ. ಕೊಳಲ ಮೂಲಕ ನುಡಿಸ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ, ಗಂಗುಳ್ಳಿ.

ಕೇಳುಗ್ರೆ, ರೇಡಿಯೋ ಕುಂದಾಪುರದ ಮುರುಳಿಗಾನದಲ್ಲಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ರಚನೆ ನೀ ಹಿಂಗ ನೋಡಬ್ಯಾಡ ನನ್ನ, ಅದನ್ನ ಕೊಳಲಿನ ಮೂಲಕ ನುಡಿಸ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

ರೇಡಿಯೋ ಕುಂದಾಪುರದ ಮುಳ್ಳಿ ಗಾನದಲ್ಲಿ ಮಲಾರೆ ಮೌನಮ್ಮ ಹಾಡು ಕೊಳಲಿನಲ್ಲಿ ನುಡಿಸ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

ರೇಡಿಯೋ ಕುಂದಾಪುರದ ಮುರುಳಿ ಗಾನದಲ್ಲಿ ಈಗ ತೂಹೀರೆ ಕೊಳಲಲ್ಲಿ ನುಡಿಸ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

ರೇಡಿಯೋ ಕುಂದಾಪುರದ ಮುರಳಿ ಗಾನದಲ್ಲಿ ಈಗ ರಾಗ್ ರಂಗ್ ಕೊಳಲ್ ನುಡಿಸ್ತಾರೆ. ರಾಗ್ ರಂಗ್ಗೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

0: ಸುರಾಪ್ರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟಿರತಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ಬ್ರೋ, ಐ ಆಮ್ ಥಿಂಕಿಂಗ್ ಯಾವ ಕಾಲೇಜ್ ಅಲ್ಲಿ ಅಡ್ಮಿಷನ್ ತಗೊಳ್ಳಿ ಅಂತ.
3: ಟೆನ್ಷನ್ ಯಾಕೆ ಬ್ರೋ, ಕುಂದಾಪುರದ ಭಂಡಾರಕಾಸ್ ಕಾಲೇಜ್ ಇದೆ ಅಲ್ಲ.
4: ಹೌದು, ಬನ್ನಿ ಕುಂದಾಪುರದ ಭಂಡಾರಕಾಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜಿಗೆ. ಬ್ಯಾಚುಲರ್ ಆಫ್ ಆರ್ಟ್ಸ್ BA ಅಡ್ಮಿಷನ್ ಓಪನ್ ಆಗಿದೆ. HP, HSP, HEK, EJP. ಯಾಕೆ ನೀವು BA ನ ತಗೊಳ್ಬೇಕು ನಮ್ ಕಾಲೇಜಲ್ಲಿ ಅಂತಂದ್ರೆ, ವೈಡ್ ಕರಿಯರ್ ಅಪರ್ಚುನಿಟೀಸ್, ಸ್ಟ್ರಾಂಗ್ ಫೌಂಡೇಶನ್ ಇನ್ ಸೋಷಿಯಲ್ ಸೈನ್ಸಸ್, ಹೆಲ್ಪ್ಸ್ ಇನ್ ಕಾಂಪಿಟೇಟಿವ್ ಎಕ್ಸಾಮ್ಸ್, ಬಿಲ್ಡ್ ಗುಡ್ ಲೀಡರ್ಶಿಪ್ ಕ್ವಾಲಿಟಿ, ಡೆವಲಪ್ಸ್ ಕಮ್ಯುನಿಕೇಶನ್ ಅಂಡ್ ಅನಾಲಿಟಿಕಲ್ ಸ್ಕಿಲ್ಸ್. ಅದರ ಜೊತೆಗೆ ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟಿ, ಫ್ರೆಂಡ್ಲಿ ಲರ್ನಿಂಗ್ ಎನ್ವೈರನ್ಮೆಂಟ್, ಫ್ರೀ ಅಡಾಪ್ಷನ್ ಸ್ಕೀಮ್, ಫ್ರೀ ಕಂಪ್ಯೂಟರ್ ಕ್ಲಾಸ್ ಫಾರ್ ಓನ್ಲಿ BA ಸ್ಟೂಡೆಂಟ್ಸ್, ಫ್ರೀ ಮಿಡ್ ಡೇ ಮೀಲ್ ಫೆಸಿಲಿಟಿ, ಲೈಬ್ರರಿ ಫೆಸಿಲಿಟಿ, ಸ್ಕಾಲರ್ಶಿಪ್ ಅಂಡ್ ಎಂಡೋಮೆಂಟ್ ಫೆಸಿಲಿಟಿ, ಸ್ಟಡಿ ಟೂರ್, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂಡ್ ಆಲ್ಸೋ ರೇಡಿಯೋ ಕುಂದಾಪುರ 89.6 FM ನಿಮ್ಮ ಪ್ರಾಕ್ಟಿಕಲ್ ರೇಡಿಯೋ ಎಕ್ಸ್ಪೀರಿಯನ್ಸ್ಗೆ. ಬನ್ನಿ ಭಂಡಾರಕರ್ಸ್ ಕಾಲೇಜಿಗೆ, ಅಡ್ಮಿಷನ್ಸ್ ಓಪನ್. ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು RJ ಜ್ಯೋತಿ ನಿಮ್ಮೊಟ್ಟಿಗೆ. ಹೌದು, ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಸಪ್ತಾಹ ಇತ್ತು. ಯಾವುದು ಕೇಂದ್ರೆ, ಇನ್ಫರ್ಟಿಲಿಟಿ ಅವೇರ್ನೆಸ್ ವೀಕ್, ಬಂಜೆತನದ ಬಗ್ಗೆ ಅರಿವಿನ ಸಪ್ತಾಹ. ಇವತ್ತಿನ ಈ ಸಂಚಿಕೆಯಲ್ಲಿ ಏನಿದೆ ಅಂತ ಕೇಂದ್ರೆ, ಬಂಜೆತನಕ್ಕೆ ನಾನು ಹೇಳ್ತಾನೆ ಇದ್ದೆ ಕಾರ್ಯಕ್ರಮದಲ್ಲಿ, ಬರೀ ಒಂದು ಕಾರಣ ಅಲ್ಲ, ಅದಕ್ಕೆ ಸುಮಾರು ಕಾರಣ ಇರುತ್ತ. ಆ ಸುಮಾರು ಕಾರಣಗಳು ಏನು ಏನು ಅನ್ನೋದನ್ನ ನಮ್ಮ ರೇಡಿಯೋದ ಮೂಲಕ, ಈ ಕಾರ್ಯಕ್ರಮದ ಮೂಲಕ ಹೇಳಿದ್ರೆ ಅಟ್ಲೀಸ್ಟ್ ಅರ್ಥ ಆದ್ರೆ, ಕೆಲವರು ಅದರಿಂದ ಆಗ್ತಿರೋ ತಪ್ಪುಗಳನ್ನ ಸರಿ ಮಾಡ್ಕೊಂಡು ಮದ್ದಿಲ್ಲದೆಯೂ ಬಂಜೆತನ ಆಗದಿದ್ದಂಗೆ ಅಥವಾ ಆಗ್ತಾ ಇದ್ರೆ ನಿವಾರಣೆ ಮಾಡ್ಕೊಂಬಂಗೆ ಆತ್ ಅನ್ನೋ ಒಂದು ಭರವಸೆಯಲ್ಲಿ ಈ ಕಾರ್ಯಕ್ರಮ ಮಾಡ್ತಿಪ್ಪದ. ಇವತ್ತಿನ ಸಂಚಿಕೆಯಲ್ಲಿ ನಮ್ಮೊಟ್ಟಿಗೆ ಡಾಕ್ಟರ್ ಪ್ರಿಯಾಂಕಾ ಜೋಗಿ ಅವರಿದ್ದಾರೆ, ಗೈನಕಾಲಜಿಸ್ಟ್ ಅಂಡ್ ಫರ್ಟಿಲಿಟಿ ಸ್ಪೆಷಲಿಸ್ಟ್, ನವಮಾಸ ವಿಮೆನ್ ಸ್ಪೆಷಾಲಿಟಿ ಕ್ಲಿನಿಕ್, ಕೋಟೇಶ್ವರ. ಡಾಕ್ಟರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
5: ನಮಸ್ಕಾರ.
2: ಹೆಂಗಿದ್ರಿ ಡಾಕ್ಟ್ರೆ?
5: ಸೂಪರ್.
2: ನಾ ಕಂಡ್ರೆ ಗೊತ್ತಾ ಸೂಪರ್ ಇದ್ರಂತ. ಅದು ನೀವು ಸೂಪರ್ ಇರ್ಕೆ ಮರೆ, ನೀವು ಗೈನಕಲ್ಲ. ಯಾಕಂದ್ರೆ ಡಾಕ್ಟ್ರೆ, ನಮ್ಗೆ ಹ್ಯಾಂಗರು ಮಾಡಿ ಒಂದು ಮಗು ಒಂದು ಆಪಂಗ್ ಮಾಡಿ ಅಂತ ನಿಮ್ಮ ಹತ್ರ ಬಂದು ಬೇಡ್ಕೊಂಬರ್ ಸುಮಾರು ಜನ ಇರ್ತಾರೆ. ದೇವ್ರಿಗೆ ಬೇಡಿ ಬೇಡಿ ಸಾಕಾದರೆಲ್ಲ ಗೈನಕಾಲಜಿಸ್ಟ್ ಹತ್ರ ಬಂದಿರ್ತಾರೆ. ಸೊ ಹಾಗಾಗಿ ನೀವು ಒಂಥರ ಅವರೆಲ್ಲರೂ ಪಾಲಿಗೆ, ಗೈನಕಾಲಜಿಸ್ಟ್ಗಳು ದೇವ್ರ ಇದ್ದಂಗೆ. ಕಡೆ ನಿಮ್ಗೆ ಕೈ ಮುಗಿ

0: ಕೆಲವರನ್ನ ನಿಮ್ದೇ ಹೆಸರು ಇಡ್ತಾರೆ, ಯಾಕಂದ್ರೆ ಡಾಕ್ಟರ್ ರಂಜಿತ್ ಕುಮಾರ್ ಶೆಟ್ಟರ್ ಹೇಳ್ತಾ ಇದ್ರ ನಮ್ಮ ಕುಂದಾಪುರದ ಬದಿಯಲ್ಲಿ ರಂಜಿತ್ ರಂಜಿತಾ ಅಂಬರ್ ಸುಮಾರು ಜನ ಇದ್ರೆ, ಯಾಕಂದ್ರೆ ಡಾಕ್ಟರ್ ರಂಜಿತ್ ಕುಮಾರ್ ಅವರ ಕೈಯಲ್ಲಿ ಹೆರಿಗೆ ಮಾಡಿಸ್ಕೊಂಡವರು ಅಂತ ಹೇಳ್ಕೊಂಡ ಹಾಗೆ ಪ್ರಿಯಾಂಕ ಅವ್ರ ಹೆಸರು ಇಟ್ಕೊಂಡವರು ಸುಮಾರು ಜನ ಇರಬಹುದು. ಸೊ ಈಗ ವಿಷಯ ಅಂತ ಕೇಂದ್ರೆ ಬಂಜೆತನ, ಇನ್ಫರ್ಟಿಲಿಟಿ. ನೀವು ಫರ್ಟಿಲಿಟಿ ಸ್ಪೆಷಲಿಸ್ಟ್ ಆಗಿದ್ರಿ. ಈ ಇನ್ಫರ್ಟಿಲಿಟಿ ಎಂಬ ವಿಷಯ ಬಂದಾಗ ಬಂಜೆತನ ಅಂದ್ರೆ ಎಂತ, ಇದ್ರ ಬಗ್ಗೆ ನಾವಿನ್ನು ಹೇಳಲ್ಲ. ಬಂಜೆತನ ಅನ್ನೋದು ವಾಟ್ ಇಸ್ ದಟ್ ಸ್ಟೇಟ್ ಅಂತ, ಯಾವ ಸ್ಥಿತಿ ಅದು, ಅದನ್ನೊಂಚೂರು ಹೇಳಿ ಕಂಬ.
1: ಈಗ ಮದುವೆ ಆದ ಒಂದು ಒಂದು ವರ್ಷದವರೆಗೆ ಗಂಡ ಹೆಂಡತಿ ಒಟ್ಟಿಗೆ ಇದ್ದು ಒಂದು ವಾರಕ್ಕೆ ಒಂದು ಎರಡು ಮೂರು ಸಲ ಮಿಲನ ಕ್ರಿಯೆ ಮಾಡಿ ಆದ್ರೂ ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ ಅಂತ ಹೇಳಿದಾಗ ನಾವು ಆವಾಗ ಇನ್ಫರ್ಟಿಲಿಟಿ ಅವರಿಗೆ ಬರ್ತಾ ಇದೆ ಅಂತ ಹೇಳ್ತೀವಿ. ಸೊ ಆ ಒಂದು ಸ್ಟೇಜಲ್ಲಿ ಆಫ್ಟರ್ ಒನ್ ಇಯರ್ ಇಫ್ ದೇ ಡೋಂಟ್ ಗೆಟ್ ಪ್ರೆಗ್ನೆಂಟ್ ದೇ ಹ್ಯಾವ್ ಟು ಕನ್ಸಲ್ಟ್ ಗೈನಕಾಲಜಿಸ್ಟ್ ಆರ್ ಫರ್ಟಿಲಿಟಿ ಸ್ಪೆಷಲಿಸ್ಟ್. ಇದು ಕೆಲವು ಇದರಲ್ಲಿ ಯಾವುದ್ರಲ್ಲಿ ಅಂದರೆ ಈಗ ಏಜ್ ಒಂದು 35 ವರ್ಷಕ್ಕಿಂತ ಜಾಸ್ತಿ ಆಗಿದ್ದರೆ ನೀವೊಂದು 6 ತಿಂಗಳು ವೇಟ್ ಮಾಡಿ, 6 ತಿಂಗಳಲ್ಲಿ ನಿಮಗೆ ಪ್ರೆಗ್ನೆನ್ಸಿ ನಿಲ್ತಾ ಇಲ್ಲ ಅಂತ ಹೇಳಿದರೆ ಯು ಹ್ಯಾವ್ ಟು ಕನ್ಸಲ್ಟ್ ಗೈನಕಾಲಜಿಸ್ಟ್ ಆರ್ ಫರ್ಟಿಲಿಟಿ ಸ್ಪೆಷಲಿಸ್ಟ್. ಆ್ಯಂಡ್ ಅನದರ್ ಕಂಡೀಷನ್ ಅಂದರೆ ನಿಮಗೆ ಮೊದಲೇ ಗೊತ್ತಿರುತ್ತೆ ಕೆಲವು ಕಂಡೀಷನ್ಸ್, ಹೆಲ್ತ್ ಕಂಡೀಷನ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಕೆಲವರಿಗೆ PCOD ಇರುತ್ತೆ, ಕೆಲವರಿಗೆ ಥೈರಾಯ್ಡ್ ಇಶ್ಯೂಸ್ ಇರುತ್ತೆ, ಕೆಲವರಿಗೆ ಏನಾದರೂ ಒಂದು ಆಟೋಇಮ್ಯೂನ್ ಡಿಸೀಸ್ ಅಥವಾ ಬೇರೆ ಏನಾದರೂ ಕಾಯಿಲೆಗಳಿದ್ದಾಗ ಒಂದು 6 ತಿಂಗಳವರೆಗೆ ನೀವು ಟ್ರೈ ಮಾಡಿ ಆಗ್ತಾ ಇಲ್ಲ ಪ್ರೆಗ್ನೆನ್ಸಿ ಅಂತ ಹೇಳಿದ್ರೆ ಯು ಹ್ಯಾವ್ ಟು ಕನ್ಸಲ್ಟ್ ಯುವರ್ ಗೈನಕಾಲಜಿಸ್ಟ್.
0: ಓಕೆ, ಸೊ ಆ ಸಂದರ್ಭದಲ್ಲಿ ನೀವು ತಲೆಬಿಸಿ ಮಾಡ್ಕೊಂಡ್ಕತ್ತ. ಆದರೂ ಮದಿ ಆದ ಕೂಡಲೇ ಒಂದ್ಸಲ ಗೈನಕಾಲಜಿಸ್ಟ್ ನ ಮೀಟ್ ಮಾಡೋದು ಭಾರಿ ಒಳ್ಳೇದು. ಹೆಚ್ಚಿನವರಿಗೆ ಎಂತಕ್ ಮದಿ ಆತಿತ್ತು, ಮದಿ ಆಪದ್ರ ಹಿಂದಿನ ಉದ್ದೇಶ ಎಂತ, ಮಿಲನ ಕ್ರಿಯೆ ಅಂದ್ರೆ ಎಂತ, ಅದು ಹ್ಯಾಂಗ್ ಮಾಡ್ಕ ಎಂತಲ್ಲ ಮಾಡ್ಕ, ಇಂಥ ವಿಷಯಗಳೇ ಗೊತ್ತಿಪ್ಪುದಿಲ್ಲ. ಸುಮ್ನೆ ಇರ್ತರು ಕಡೆಗೆ ಒಂದಿನ ಬಂದ್ಕ ನಂಗ್ ಮಗು ಇಲ್ಲ ಅಂತ ಹೇಳ್ತಾರೆ. ಸೊ ಇಂಥ ಸಂದರ್ಭಗಳ ನೀವು ಬಹಳಷ್ಟು ಫೇಸ್ ಮಾಡಿರಬಹುದು. ಸೊ ಯಾವ ಸಂದರ್ಭದಲ್ಲಿ ಅವ್ರು ನಿಮ್ಮನ್ನ ಬಂದು ಭೇಟಿಯಾದ್ರೆ, ಅಂದ್ರೆ ಗೈನಕಾಲಜಿಸ್ಟ್ ಗಳನ್ನ ಬಂದು ಭೇಟಿಯಾಗೋದು, ಒಂದು ಸಜೆಷನ್ ತಗೊಳ್ಳೋದು ಅಥವಾ ಕೌನ್ಸಿಲಿಂಗ್ ಮಾಡಿಸ್ಕೊಂಡು ಇಂಪಾರ್ಟೆಂಟ್ ಆಗ್ತದೆ ಡಾಕ್ಟರ್?
1: ಈಗ ಈ ಒಂದು ವಿಷಯವನ್ನ ನಾವು ಪ್ರೀ ಕನ್ಸೆಪ್ಷನಲ್ ಕೌನ್ಸಿಲಿಂಗ್ ಅಂತ ಹೇಳ್ತೇವೆ. ಪ್ರೀ ಕನ್ಸೆಪ್ಷನಲ್ ಅಂತ ಹೇಳಿದ್ರೆ ನೀವು ಪ್ರೆಗ್ನೆನ್ಸಿ ಪ್ಲಾನ್ ಮಾಡುವ ಮೊದಲು ಏನೇನು ಆಗಿರಬೇಕು, ಏನೇನು ಟೆಸ್ಟ್ಗಳನ್ನ ಮಾಡಬೇಕು, ಯಾವ ರೀತಿಯ ಒಂದು ಸಂದರ್ಶನ ನಿಮ್ಮ ಡಾಕ್ಟರ್ ಜೊತೆ ಆಗಬೇಕು ಅಂತ ಹೇಳುವಂತ ಒಂದು ಪಾರ್ಟನ್ನ ಪ್ರೀ ಕನ್ಸೆಪ್ಷನ್ ಕೌನ್ಸಿಲಿಂಗ್ ಅಂತ ಹೇಳ್ತೇವೆ. ಸೊ ಈಗ ಮದುವೆ ಆಗಿರ್ತೀರಿ, ಮದುವೆ ಆಗಿ ಒಂದು ನೀವು ನೆಕ್ಸ್ಟ್ ಒಂದು 3 ಮಂತ್ಸ್ ನಂತರ ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತೀರಂತ ಹೇಳಿದ್ರೆ ಆ ಒಂದು 3 ಮಂತ್ಸ್ ಮೊದಲು ನೀವು ನಮ್ಮನ್ನ ಕನ್ಸಲ್ಟ್ ಆಗಬೇಕು. ನಾವು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ಒಂದು ಬೇಸಿಕ್ ಹೆಲ್ತ್ ಚೆಕಪ್ ಮಾಡ್ತೇವೆ, ಇಬ್ರದ್ದು ಹುಡುಗನ ಗಂಡಂದು ಹೆಂಡತಿದು ಬೇಸಿಕ್ ಹೆಲ್ತ್ ಚೆಕಪ್ ಮಾಡ್ತೇವೆ. ಅದರಲ್ಲಿ ಏನಾದರೂ ತೊಂದರೆಗಳಿದ್ರೆ ಅದಕ್ಕೆ ಸರಿಯಾದ ಪರಿಹಾರ ನೀಡ್ತೇವೆ. ಅದೇ ರೀತಿ ನೆಕ್ಸ್ಟ್ ಪ್ರೆಗ್ನೆನ್ಸಿ ಪ್ಲಾನ್ ಮಾಡೋದು ಹೇಗೆ, ಇಂಟರ್ಕೋರ್ಸ್ ಬಗ್ಗೆ ಕೆಲವು ಡೌಟ್ಸ್ಗಳಿದ್ರೆ ಕ್ಲಿಯರ್ ಮಾಡೋದು, ಅಥವಾ ನೀವು ಕೆಲವು ಫೋಲಿಕ್ ಆಸಿಡ್ ಎಂತ ಒಂದು ಸಪ್ಲಿಮೆಂಟ್ಸ್ ಅನ್ನ ಹೇಗೆ ತಗೊಳ್ಬೇಕು ಅಂತ ಹೇಳುವಂಥದ್ದು, ಮತ್ತೆ ಯಾವ ರೀತಿಯ ನಿಮ್ಮ ಇದು ಲೈಫ್ ಸ್ಟೈಲ್ ಇರಬೇಕು ಆ ಒಂದು 3 ಮಂತ್ಸ್. ಈಗ ಏನಾಗತ್ತಂತ ಹೇಳಿದ್ರೆ ಒಂದು ಮಗು ಅಂತ ಹೇಳುವಂತದ್ದು ಗಂಡ ಮತ್ತೆ ಹೆಣ್ಣು ಎರಡೂ ಸೇರಿ ಆಗ್ತಾ ಇರುವಂತದ್ದು. ಸೊ ಇಬ್ಬರ ಮೈಂಡ್ ಸೆಟ್ ಅಥವಾ ನಿಮ್ಮ ಫಿಸಿಕಲ್ ಹೆಲ್ತ್ ಹೇಗಿರ್ತದೆ ಅದ್ರ ಮೇಲೆ ನಿಮ್ಮ ಮಗುವಿನ ಆರೋಗ್ಯ ಇರ್ತದೆ. ಸೊ ಆ ಒಂದು 3 ಮಂತ್ಸ್ ನೀವು ಎಷ್ಟು ಚೆನ್ನಾಗಿ ನಿಮ್ಮ ಆರೋಗ್ಯವನ್ನು ನೋಡ್ಕೊಳ್ತೀರಿ ಅಷ್ಟು ಚೆನ್ನಾಗಿರುವಂತ ಪ್ರೆಗ್ನೆನ್ಸಿ ಅಥವಾ ಬೇಬಿ ನಿಮ್ಗೆ ಹುಡ್ತದೆ.
0: ಓಕೆ, ಸೊ ಇದೆ ಅಂತದನ್ನು ಒಂದು ಗೈಡೆನ್ಸ್ ಇಟ್ಕೊಂಡಂಗೆ. ಸೊ ಓಕೆ, ಹಿಂಗ್ ಮಾಡ್ಕ ಹಂಗ್ ಮಾಡ್ಕ, ಹೆಚ್ಚಿನ ಸಂದರ್ಭದಲ್ಲಿ ಅದನ್ನ ನಮ್ ಬೇರೆ ಹತ್ರ ಡಿಸ್ಕಸ್ ಮಾಡೋಕೂ ಆತಿಲ್ಲ. ಈಚೆ ಗಂಡಂಗೂ ಗೊತ್ತಿಲ್ಲ, ಹೆಂಡತಿಗೂ ಸಮ ಗೊತ್ತಿಲ್ಲ, ಅಪ್ಪ ಬೇತ್ರ ಕೇಂಬಕ್ ನಾಚಿಕೆ ಮುಜುಗಾರ, ಅವ್ರಿಗೂ ಗೊತ್ತಿತ್ತಾ ಇಲ್ಲೇ ಗೊತ್ತಿಲ್ಲ. ಆ ಸಂದರ್ಭ ಗೈನಕಾಲಜಿಸ್ಟ್ ಗಳು ಒಂದು ಮಾರ್ಗದರ್ಶಕರ ಆತ್ರ. ಈಗ ಹೆಲ್ದಿ ಪ್ರೆಗ್ನೆನ್ಸಿ ಅಂತ ಹೇಳ್ತಾರೆ, ಒಂದು ಆರೋಗ್ಯಕರವಾಗಿ ನಾವು ಗರ್ಭಿಣಿ ಆಗೋದು, ಅದು ಯಾವ ವಯಸ್ಸಿಗೆ ಯಾವ ವಯಸ್ಸಿಗೆ ಅಂತ ನೀವು ಹೇಳ್ತೀರಿ ಡಾಕ್ಟ್ರೆ?
1: ನಮ್ಮ ಪ್ರಕಾರ ಈಗ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಆಸ್ಪೆಕ್ಟ್ ತಗೊಳ್ಳೋದಾದ್ರೆ ಒಂದು 20-28 ಅಂದ್ರೆ ಹೆಣ್ಣಿಗೆ ಒಂದು 20-28 ವಯಸ್ಸು ಒಂದು ಸೂಕ್ತವಾದ ಒಂದು ವಯಸ್ಸು. ಯಾಕಂತ ಹೇಳಿದ್ರೆ ಆ ಟೈಮಲ್ಲಿ ನಿಮ್ಮ ಎಗ್ ಅಂದ್ರೆ ಆ ಅಂಡಾಣುವಿನ ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ ಬಹಳ ಚೆನ್ನಾಗಿರ್ತದೆ. ಸೊ ಆ ಟೈಮಲ್ಲಿ ನಿಮ್ಮ ಪ್ರೆಗ್ನೆನ್ಸಿ ಆದ್ರೆ ನಿಮ್ಮ ಕಾಂಪ್ಲಿಕೇಶನ್ಸ್ ಕಮ್ಮಿ ಇರ್ತದೆ, ಅದೇ ರೀತಿ C-section ರೇಟ್ ಸಹ ಕಮ್ಮಿ ಇರುತ್ತೆ. ಯಾಕಂತ ಹೇಳಿದ್ರೆ ವೆಜಿನಲ್ ಡೆಲಿವರಿ ಆವಾಗ ಬಹಳ ಆಗ್ತದೆ, ಜಾಸ್ತಿ ಆಗ್ತದೆ. ಇನ್ನೊಂದು ಏನಂತ ಹೇಳಿದ್ರೆ ನಿಮ್ಮ ಆ ಒಂದು ಸ್ಟ್ರೆಸ್ ಅನ್ನ ನಿಮ್ಮ ಬಾಡಿ ತಡ್ಕೊಳ್ತದೆ. ಸೊ 20-28 ಇಯರ್ಸ್ ಇಸ್ ಅ ಬೆಸ್ಟ್ ಟೈಮ್ ಫಾರ್ ಹ್ಯಾವಿಂಗ್ ಬೇಬಿ. 28 ಇಯರ್ಸ್ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಎಗ್ಗಿನ ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ ಎರಡು ಕಮ್ಮಿ ಆಗ್ತಾ ಹೋಗ್ತದೆ. ಸೊ ನೀವು ಪ್ರೆಗ್ನೆಂಟ್ ಆದ್ರೂ ಕಾಂಪ್ಲಿಕೇಶನ್ಸ್ ಜಾಸ್ತಿ ಇರ್ತದೆ, ನಿಮ್ಮ ಹೆಲ್ತಲ್ಲಿ ಏರುಪೇರು ಆಗುವಂಥದ್ದು ಇರ್ತದೆ, ಸ್ಟ್ರೆಸ್ ಜಾಸ್ತಿ ಇರ್ತದೆ. ಹಾಗೆ 35 ವರ್ಷದ ನಂತರ ಅಂತೂ ಎರಡೂ ಬಹಳ ಕ್ಷೀಣವಾಗ್ತದೆ, ಬಹಳ ಡ್ರಾಸ್ಟಿಕಲಿ ಡೌನ್ ಆಗ್ತದೆ. ಸೊ ನಿಮ್ಮ ಪ್ರೆಗ್ನೆನ್ಸಿ ಆಗುವಂಥ ಚಾನ್ಸಸ್ ಕಮ್ಮಿ ಆಗ್ತದೆ. ಹಾಗೆ ಗಂಡಸರಲ್ಲಿ ನಿಮಗೆ ಅಪ್ ಟು 35 ಇಯರ್ಸ್ ವರೆಗೆ ಹೆಲ್ದಿ ಸ್ಪರ್ಮ್ ಇರ್ತದೆ, ಬಟ್ ಆಫ್ಟರ್ 35 ಇಯರ್ಸ್ ಅದರಲ್ಲೂ ಕ್ವಾಲಿಟಿ ಕ್ವಾಂಟಿಟಿ ಎರಡೂ ಕಮ್ಮಿ ಆಗ್ತಾ ಹೋಗುವಂಥದ್ದು ಚಾನ್ಸಸ್ ಇರ್ತದೆ. ಅಗೇನ್ ಬಿಲೋ 35 ಇಯರ್ಸ್ ಅಲ್ಲಿ ನಿಮ್ಮ ಹೆಲ್ತ್ ಕಂಡೀಷನ್ ಮೇಲೇನೆ ಹೋಗ್ತದೆ. ಸೊ ಆರೋಗ್ಯಕರವಾಗಿದ್ರೆ ಅಪ್ ಟು 35 ಇಯರ್ಸ್ ಇಸ್ ರೈಟ್ ಟೈಮ್ ಫಾರ್ ಹ್ಯಾವಿಂಗ್ ಕಿಡ್ ಫಾರ್ ಮೆನ್.
0: ಓಕೆ, 35 ವರ್ಷ ತನಕ ಅವರಿಗೆ ತೊಂದರೆ ಇಲ್ಲ, ಬಟ್ ಹೆಣ್ಮಕ್ಳಿಗೆ 28 ವರ್ಷದ ಒಳಗೆ ಆದ್ರೂ ಬಾರಿ ಒಳ್ಳೇದು ಅಂತ ಹೇಳ್ತೀರಿ ನೀವು. ಸೊ ಅಂದ್ರೆ ಫರ್ಟಿಲಿಟಿ ಅನ್ನೋದು ಹೆಣ್ಮಕ್ಳಲ್ಲಿ ಬೇಗ ಕ್ಷೀಣ ಆಗ್ತಂತ್ರೆ?
1: ಹೌದು, ಡೆಫಿನೆಟ್ಲಿ. ಯಾಕಂತ ಹೇಳಿದ್ರೆ ನಾವು ಋತುಮತಿ ಆಗ್ತಾ ಆಗುವ ಸ್ಟೇಜ್ನಿಂದ ಪ್ರತಿಯೊಂದು ತಿಂಗಳಲ್ಲೂ ನಾವು ಒಂದೊಂದು ಅಂಡಾಣುವನ್ನು ಕಳ್ಕೊಳ್ತೇವೆ. ಯಾಕಂದ್ರೆ ಪ್ರತಿಯೊಂದು ತಿಂಗಳು ನಮ್ಮ ಗರ್ಭಕೋಶ ಒಂದು ಪ್ರೆಗ್ನೆನ್ಸಿ ಆಗ್ಲಿಕ್ಕೆ ಪ್ರಿಪೇರ್ ಆಗ್ತಾ ಇರ್ತದೆ. ಸೊ ಆ ಒಂದು ತಿಂಗಳಿಂದಾನು ನಿಮ್ಮ ಅಂಡಾಣುಗಳ ಇದು ಸಂಖ್ಯೆ ಕಮ್ಮಿ ಆಗ್ತಾ ಹೋಗ್ತದೆ. ಸೊ ದೇರ್ ಆರ್ ಓನ್ಲಿ ರಿಸ್ಟ್ರಿಕ್ಟೆಡ್ ಅಮೌಂಟ್ ಆಫ್ ಎಗ್. ಸೊ ಆ ಒಂದು ನಂಬರ್ ಕಮ್ಮಿ ಆಗ್ತಾ ಹೋದ ಹಾಗೆ ನಿಮ್ಮ ಫರ್ಟಿಲಿಟಿ ಚಾನ್ಸಸ್ ಸಹ ಕಮ್ಮಿ ಆಗ್ತಾ ಹೋಗ್ತದೆ. ಸೊ ಅಗೇನ್ ಕ್ವಾಲಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಈಗ ನಮಗೆ ಪ್ರೆಗ್ನೆನ್ಸಿ ಆಗಬೇಕು ಅಂದ್ರೆ ಒಳ್ಳೆ ಹೆಲ್ದಿ ಎಗ್ ಇಂಪಾರ್ಟೆಂಟ್. ಸೊ ಒಂದು 30 ವರ್ಷದ ನಂತರ ಇದು ಬಹಳ ಇದರಲ್ಲಿ ಕ್ಷೀಣ ಆಗ್ತಾ ಹೋಗ್ತದೆ. ಸೊ ಪ್ರೆಗ್ನೆನ್ಸಿ ಆಗ್ಲಿಕ್ಕೆ ನಮಗೆ ಡಿಲೇ ಆಗ್ತಾ ಇರ್ತದೆ. ಸೊ ಅದಕ್ಕೋಸ್ಕರ ಆ ಏಜ್ ವೆರಿ ಇಂಪಾರ್ಟೆಂಟ್.
0: ಓಕೆ, ಸೊ ದಟ್ ಈಸ್ ಅ ಟೈಮ್ ನೋ ಫಾರ್ ಹೆಲ್ದಿ ಪ್ರೆಗ್ನೆನ್ಸಿ ಅಂತ ಹೇಳ್ತೀರಿ. ಈಗ ಇವತ್ತಿನ ದಿನಗಳಲ್ಲಿ ನೀವೇಗ ಗೈನಾಕ್ ಆಗಿ ನಿಮ್ಗೆ ಎಷ್ಟೋ ಕೇಸಸ್ಗಳು ಬರ್ತಾ ಇರುತ್ತೆ, ನಿಮ್ಗೆ ಅನ್ನಿಸ್ತಾ ಇದೆಯಾ ಬಂಜೆತನ ಜಾಸ್ತಿ ಆಗ್ತಿತ್ತಂತ?
1: ಹೌದು, ಡೆಫಿನೆಟ್ಲಿ. ಈಗ ಒಂದು 10 ವರ್ಷದ ಕೆಳಗೆ ನಾವು ನೋಡಿದ್ರೆ ಫರ್ಟಿಲಿಟಿ ಇದು ಕಂಪೇರ್ ಮಾಡಿದ್ರೆ ಈಗಿನ ಇದಕ್ಕೆ ತುಂಬಾ ಕಮ್ಮಿ ಆಗಿದೆ. ಓವರ್ಆಲ್ ಎಲ್ಲ ಇಡೀ ವರ್ಲ್ಡ್ ಅಲ್ಲೇ ಫರ್ಟಿಲಿಟಿ ರೇಟ್ ಕಮ್ಮಿ ಆಗಿದೆ. ರೀಸನ್ ಏನಂತ ಹೇಳಿದ್ರೆ ಒಂದು ಅದೇ ಲೇಟ್ ಮ್ಯಾರೇಜ್, ಲೇಟ್ ಪ್ಲಾನಿಂಗ್. ಮ್ಯಾರೇಜ್ ಆದ್ರೂ ಮತ್ತೆ ಗ್ಯಾಪ್ ತಗೊಳ್ಳೋದು, ಒಂದು 2-3 ಇಯರ್ಸ್ ನೋಡುವ ಅಂತ ಹೇಳುವಂಥದ್ದು. ಅದರ ಜೊತೆಗೆ ನಿಮ್ಮ ಕಮಿಟ್ಮೆಂಟ್ಸ್ ಜಾಸ್ತಿ ಆಗ್ತಾ ಇರ್ಬೋದು, ಕರಿಯರ್ ಇದಿರ್ಬೋದು, ಆಂಬಿಷನ್ ಇರ್ಬೋದು, ಆ ರೀತಿಯ. ಆಮೇಲೆ ನೀವು ಗೈನಕ್ ಸ್ಪೆಷಲಿಸ್ಟ್ ಅಥವಾ ಫರ್ಟಿಲಿಟಿ ಸ್ಪೆಷಲಿಸ್ಟ್ನ ಮೀಟ್ ಆಗೋದೇ ಲೇಟ್ ಆಗ್ತಾ ಇರುವಂಥದ್ದು. ಕೆಲವರು ಏನು ಮಾಡ್ತಾರೆ, ಒಂದು 2-3 ವರ್ಷ ಹಾಗೆ ವರ್ಷ ಹೋದದ್ದೇ ಗೊತ್ತಾಗೋದಿಲ್ಲ, ಲೇಟರ್ ಇಯರ್ಸ್ಗೆ ಕನ್ಸಲ್ಟ್ ಮಾಡ್ತಾರೆ. ಆವಾಗ ಯಾವುದೇ ಟ್ರೀಟ್ಮೆಂಟಿನ ಸಕ್ಸಸ್ ಕೂಡ ಸಹ ಕಮ್ಮಿ ಆಗಿರ್ತದೆ. ಇನ್ನೊಂದು ಏನಂತ ಹೇಳಿದ್ರೆ ನಮ್ಮ ಕಾಯಿಲೆಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇರುವಂತದ್ದು. ಈಗ ಹೆಚ್ಚಿನ ಜನರಿಗೆ ಥೈರಾಯ್ಡ್ ಪ್ರಾಬ್ಲಮ್ ಇದೆ, ಹೆಚ್ಚಿನವರಿಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಇದೆ, ಅದೇ ರೀತಿ ಡಯಾಬಿಟಿಸ್, ಹೈಪರ್ ಟೆನ್ಷನ್ ಎಲ್ಲ ಬಹಳ ವೇಗವಾಗಿ ಬರ್ತಾ ಇದೆ, ನಮ್ಮ ಲೈಫ್ ಸ್ಟೈಲ್ ಚೇಂಜಸ್ ಆಗ್ತಾ ಇದೆ. ಸೊ ಈ ಒಂದು ಒತ್ತಡದಿಂದನೂ ನಮ್ಮ ಫರ್ಟಿಲಿಟಿ ಕಮ್ಮಿ ಆಗ್ತಾ ಇದೆ. ಅದರ ಜೊತೆಗೆ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್, ಎನ್ವೈರನ್ಮೆಂಟಲ್, ಈಗ ಎಲ್ಲಿ ನೋಡಿದ್ರು ಕೆಮಿಕಲ್, ನಿಮಗೆ ಕೆಮಿಕಲ್ ಇಲ್ಲದೆ ಇರುವಂತಹ ಪದಾರ್ಥಗಳಿಲ್ಲ, ನಾವು ಯೂಸ್ ಮಾಡ್ತಾ ಇರುವಂತಹ ಕಾಸ್ಮೆಟಿಕ್ಸ್, ಕಾಸ್ಮೆಟಿಕ್ ಯೂಸೇಜ್ ಜಾಸ್ತಿ ಆಗಿದೆ, ಲಿಪ್ಸ್ಟಿಕ್ ಇಲ್ಲದೆ ನಾವು ಹೊರಗಡೆ ಹೋಗೋದಿಲ್ಲ. ಸೊ ಲಿಪ್ಸ್ಟಿಕ್ ನಾವು ಏನಾಗುತ್ತೆ ಅದು ಎಲ್ಲ ಹೊಟ್ಟೆ ಒಳಗೆ ಹೋಗ್ತದೆ. ಸೊ ದೇರ್ ಈಸ್ ಡೈರೆಕ್ಟ್ ರಿಲೇಶನ್ಶಿಪ್, ಅಂದರೆ ನಾವು ಕಾಸ್ಮೆಟಿಕ್ಸಲ್ಲಿ ಏನು ಕೆಮಿಕಲ್ ಯೂಸ್ ಮಾಡ್ತಾ ಇದ್ದಾರೆ ಅದರಿಂದ ನಮ್ಮ ಎಗ್ಗಿನ ಕ್ವಾಲಿಟಿ ಕ್ವಾಂಟಿಟಿ ಕಮ್ಮಿ ಆಗ್ತಾ ಇದೆ ಅಂತ ಹೇಳುವಂಥದ್ದು ಪ್ರೂವ್ ಆಗಿದೆ. ಸೊ ಅದು ವೆರಿ ಇಂಪಾರ್ಟೆಂಟ್. ಸೊ ಈ ರೀತಿಯ ಕಾರಣಗಳಿಂದ ನಮಗೆ ಫರ್ಟಿಲಿಟಿ ಕಮ್ಮಿ ಆಗ್ತಾ ಇದೆ.
0: ನನಗೊಂದು ವಿಷಯ ಅರ್ಥ ಆಗಿದೆ ಅಂತ ಕೇಳಿದ್ರೆ, ಹೆಚ್ಚಾಗಿ ಹೇಳ್ತಾರೆ ಐಟಿ ಉದ್ಯೋಗಿಗಳು ಅವ್ರಿಗೆ ಸ್ಟ್ರೆಸ್ ಜಾಸ್ತಿ, ಅವರಲ್ಲಿ ಸಮಸ್ಯೆಗಳು ಜಾಸ್ತಿ. ನೀವು ಒಪ್ತೀರಾ ಈ ಮಾತನ್ನ? ನಿಮ್ಮಲ್ಲಿಗೆ ಬರೋರು ಹೆಚ್ಚಿನವರು ಯಾವ ಪ್ರೊಫೆಷನ್ ಅಲ್ಲಿ ಇರೋರು ಇರ್ತಾರೆ, ಯಾರಿಗೆ ಈ ಸಮಸ್ಯೆ ತುಂಬಾ ಜಾಸ್ತಿ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆ?
1: ಈ ಒಂದು ಸಮಸ್ಯೆ ಎಲ್ಲಾ ಫೀಲ್ಡ್ ಅವರಿಗೂ ಇದೆ. ಯಾಕಂತ ಹೇಳಿದ್ರೆ ಈಗ ಇರುವಂಥ ಸ್ಟ್ರೆಸ್ ಅವರವ್ರ ಸ್ಟ್ರೆಸ್ ಇಲ್ಲದೆ ಇರುವಂಥ ಫೀಲ್ಡ್ ಇಲ್ಲ. ಸೊ ಯಾವ ರೀತಿ ಅವರು ಸ್ಟ್ರೆಸ್ಸನ್ನು ಅವರು ತಗೊಳ್ತಾರೆ, ಅದನ್ನು ಹೇಗೆ ಹ್ಯಾಂಡಲ್ ಮಾಡ್ತಾರೆ, ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಐ ಟಿ ಫೀಲ್ಡಲ್ಲಿ ಯಾಕೆ ಅಪ್ಪ ಅಂತ ಹೇಳಿದರೆ ಅವರ ಲೈಫ್ ಸ್ಟೈಲ್ ಚೇಂಜಸ್, ಅದೇ ನಾನು ಈಗೇನು ಮೆನ್ಷನ್ ಮಾಡಿದೆ, ಅದು ಎಲ್ಲ ಒಂದು ರೀತಿಯ ವೆಸ್ಟರ್ನೈಸೇಷನ್ ಜಾಸ್ತಿ ಇರ್ತದೆ. ಆಮೇಲೆ ಫಾರ್ ಎಕ್ಸಾಂಪಲ್ ಈಗ ಅವರು ಗಂಡ ಡೇ ಡ್ಯೂಟಿ ಮಾಡಿದ್ರೆ ಹೆಂಡತಿ ನೈಟ್ ಡ್ಯೂಟೀಸ್ ಅಂತ ಇದಾಗ್ತಾ ಇರುವಂಥದ್ದು, ಅವರ ಶಿಫ್ಟ್ ಚೇಂಜಸ್ ಸಿಗ್ತಾ ಇರುವಂಥದ್ದು, ಅವರ ಬಾಂಧವ್ಯದಲ್ಲಿ ಏನಾದರೂ ಏರುಪೇರು ಆಗ್ತಾ ಇರುವಂಥದ್ದು ಇದೆ. ಸೊ ಐ ಟಿಯಲ್ಲೂ ಜಾಸ್ತಿ ಇದೆ, ಬಟ್ ಇಟ್ ಈಸ್ ನಾಟ್ ಓನ್ಲಿ ರಿಸ್ಟ್ರಿಕ್ಟೆಡ್ ಟು ಐ ಟಿ ಪೀಪಲ್, ಇಟ್ ಈಸ್ ದೇರ್ ಎವ್ರಿವೇರ್. ಸೊ ಎಲ್ಲರೂ ಇದರ ಬಗ್ಗೆ ಜಾಗೃತರಾಗಿರುವುದು ವೆರಿ ಇಂಪಾರ್ಟೆಂಟ್.
0: ಬಂಜೆತನ ಯಾವ ಯಾವ ಕಾರಣಗಳಿಂದ ಬತತ್ತೆ?
1: ಈಗ ಮಂಜೆತನ ಅಂತ ಹೇಳಿ, ಈಗ ಫರ್ಟಿಲಿಟಿ ಸರಿಯಾಗಿ ಆಗ್ತಾ, ಫರ್ಟಿಲಿಟಿ ಸರಿಯಾಗಿ ಆಗ್ತಾ ಇರೋದನ್ನ ನಾವು ಇನ್ಫರ್ಟಿಲಿಟಿ ಅಂತ ಹೇಳ್ತೇವೆ. ಸೊ ಫರ್ಟಿಲಿಟಿ ಆಗ್ಬೇಕು ಅಂತ ಹೇಳಿದ್ರೆ ಒಂದು ತುಂಬಾ ಸೂಕ್ಷ್ಮ ಪ್ರಕ್ರಿಯೆಗಳು ನಮ್ಮ ದೇಹದಲ್ಲಿ ನಡೀತಾ ಇರುತ್ತೆ. ಈಗ ಒಂದು ಮುಟ್ಟ ಆದ ದಿನದಿಂದ ನಮ್ಮ ದೇಹ ಒಂದು ಗರ್ಭಾವಸ್ಥೆಗೆ ಎಲ್ಲವನ್ನ ತಯಾರಿ ಮಾಡ್ಕೊಳ್ತಾ ಇರ್ತದೆ. ಸೊ ಆ ಒಂದು ತಯಾರಿ ಮಾಡುವಾಗ ಬಹಳಷ್ಟು ಹಾರ್ಮೋನ್ಗಳು ಇರ್ಬೋದು, ಅಥವಾ ಕೆಲವು ಮೆಟಬಾಲಿಕ್ ಚೇಂಜಸ್ ಆಗ್ತಾ ಇರ್ಬೋದು. ಸೊ ತುಂಬಾ ಬದಲಾವಣೆಗಳಾಗ್ತದೆ. ಸೊ ಅದರಲ್ಲಿ ಎಲ್ಲಿ ಏನು ಸಮಸ್ಯೆ ಇದ್ರೂ ನಮ್ಮ ಪ್ರೆಗ್ನೆನ್ಸಿ ನಿಲ್ಲುವಂಥದ್ದು ಡಿಲೇ ಆಗ್ತಾ ಇರ್ಬೋದು. ಸೊ ಮೇಯ್ನ್ ಆಗಿ ನಮಗೆ ಈಗ ಜಾಸ್ತಿಯಾಗಿ ಇದಾಗ್ತಾ ಇರುವಂಥದ್ದು ಒವೇರಿಯನ್ ಕಾಸಸ್. ಒವೇರಿಯನ್ ಅಂದರೆ ಅಂಡಾಣುಗಳ ತೊಂದರೆಗಳು, ಅಂಡಾಣು ಬಿಡುಗಡೆ ಆಗ್ತಾ ಇರುವಂಥದ್ದು ಪ್ರಾಬ್ಲಮ್ ಆಗ್ತಾ ಇರ್ಬೋದು, ಅಂಡಾಣು ಉತ್ಪತ್ತಿ ಆಗದೇ ಇರ್ಬೋದು, ಅಥವಾ ಲೋ ಕ್ವಾಲಿಟಿ ಅಂಡಾಣು ಉತ್ಪತ್ತಿ ಆಗ್ತಾ ಇರುವಂಥದ್ದು, ಕೆಲವು ಈಗ ಹಾರ್ಮೋನ್ ತೊಂದರೆ, ಈಗ PCOS PCOD ಅಂತ ಏನು ಹೇಳ್ತೇವೆ, ಅಲ್ಲಿ ಗುಡ್ ಕ್ವಾಲಿಟಿ ಎಗ್ ಪ್ರೊಡ್ಯೂಸ್ ಆಗ್ತಾ ಇಲ್ಲ. ಅದೇ ರೀತಿ ಎಂಡೋಮೆಟ್ರಿಯೋಸಿಸ್ ಅಂತ ಹೇಳ್ತೇವೆ, ಅನದರ್ ಕಂಡೀಷನ್. ಅದು ಆ್ಯಕ್ಚುಲಿ ವೆರಿ ಚಾಲೆಂಜಿಂಗ್ ಕಂಡೀಷನ್ ಟು ಟ್ರೀಟ್ ಟು ಎನಿ ಗೈನಕಾಲಜಿಸ್ಟ್. ಸೊ ಆ ಒಂದು ಕಂಡೀಷನ್ ಇದ್ರೂ ನಿಮಗೆ ಎಗ್ ಸರಿಯಾಗಿ ರಿಲೀಸ್ ಆಗೋದಿಲ್ಲ. ಹಾಗೆ ಫೆಲೋಪಿಯನ್ ಟ್ಯೂಬ್ಸ್, ಎರಡು ಟ್ಯೂಬ್ ಇರ್ತದೆ, ಅದು ಯಾಕಂತ ಹೇಳಿದ್ರೆ ನಾವು ರಿಲೀಸ್ ಆಗಿರುವಂತ ಎಗ್ ಅನ್ನ ಪಿಕಪ್ ಮಾಡಬೇಕು.
0: ಗರ್ಭನಾಳಗಳು,
1: ನಾಳಗಳು ಅದು ಕರೆಕ್ಟ್ ಆಗಿ ಕೆಲಸ ಮಾಡಬೇಕು. ಕೆಲವು ಇನ್ಫೆಕ್ಷನ್ ಇರ್ಬೋದು, ಕೆಲವು ಅಡೇಷನ್ಸ್ ಅಂದ್ರೆ ಅಂಟ್ಕೊಂಡಿರುವಂತದ್ದು ಅಂತದ್ದೆಲ್ಲ ಸಂದರ್ಭ ಇದ್ದಾಗ ನಾಳಗಳಿಂದ ಆ ಎಗ್ ಒಳಗಡೆ ಹೋಗೋದಿಲ್ಲ. ಸೊ ಅದು ಒಂದು ಸಮಸ್ಯೆ. ಇನ್ನೊಂದು ಗರ್ಭಕೋಶಕ್ಕೆ, ಗರ್ಭಕೋಶಕ್ಕೆ ಏನಾದ್ರೂ ಫೈಬ್ರಾಯ್ಡ್ ಇರ್ಬೋದು, ಅಂದ್ರೆ ಗಡ್ಡೆಗಳಿರ್ಬೋದು, ಅಥವಾ ಅಡಿನೋಮಯಸಿಸ್ ಅಂತ ಹೇಳ್ತೇವೆ ಅಂತ ಪ್ರಾಬ್ಲಮ್ಗಳು, ಅಥವಾ ಈ ಹಾರ್ಮೋನ್ನ ತೊಂದರೆಯಿಂದ ಆಗ್ತಾ ಇರುವಂತದ್ದು ಒಳ ಪದರದಲ್ಲಿ, ಅಂದ್ರೆ ನಮಗೆ ಗರ್ಭಕೋಶದ ಪದರ ವೆರಿ ಇಂಪಾರ್ಟೆಂಟ್. ನಮಗೆ ಒಂದು ಭೂಮಿ ಹೇಗೆ ಇಂಪಾರ್ಟೆಂಟ್, ಅದೇ ರೀತಿ ಪದರ ಚೆನ್ನಾಗಿರಬೇಕು. ಅದು ಚೆನ್ನಾಗಿದ್ದಾಗ ನಮ್ಮ ಪ್ರೆಗ್ನೆನ್ಸಿ ಚೆನ್ನಾಗಿ ಆಗ್ತದೆ. ಈಗ ಮಿಸ್ಕ್ಯಾರೇಜಸ್ ಎಲ್ಲ ಆಗ್ತಾ ಇರೋ ಕೆಲವು ಕಾರಣ ಗರ್ಭಕೋಶದ ಪದರ ಚೆನ್ನಾಗಿಲ್ಲದೆ ಇರುವಂತದ್ದು. ಸೊ ಅದರಲ್ಲಿ ಸಮಸ್ಯೆಗಳಿದ್ರೆ, ಕೆಲವು ಇನ್ಫೆಕ್ಷನ್ಗಳಿರ್ಬೋದು, ಕೆಲವು ಇನ್ಫೆಕ್ಷನ್ಗಳಿಂದ ನಮಗೆ ವಿಜಿನಲ್ ಇನ್ಫೆಕ್ಷನ್ ಇರ್ಬೋದು. ಸೊ ಅದರಿಂದನೂ ಪ್ರೆಗ್ನೆನ್ಸಿ ಡಿಲೇ ಆಗ್ತದೆ. ಅದೇ ರೀತಿ ಗರ್ಭಕೋಶದ ಬಾಯಿಯಲ್ಲಿ ಏನಾದರೂ ಸಮಸ್ಯೆ ಇದ್ದರೆ, ಅಥವಾ ಈಗ ವೆಜೈನದಲ್ಲಿ ಏನಾದರೂ ಗರ್ಭಕೋಶ ಯೋನಿಯ ಭಾಗದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ, ಇನ್ನು ಕೆಲವೆಲ್ಲ ಸೈಕೊಲಾಜಿಕಲ್ ಇಶ್ಯೂಸು ಇರ್ತದೆ. ಈಗ ವೆಜೈನಸ್ಮಸ್ ಅಂತ ಹೇಳ್ತೇವೆ, ವೆಜೈನಿಸ್ಮಸ್ ಅಂತ ಹೇಳಿದ್ರೆ ನಿಮಗೆ ಆ ಒಂದು ಫಿಯರ್ ಹೆಣ್ಮಕ್ಳಿಗೆ ಕೆಲವರಲ್ಲಿ ಇರ್ತದೆ, ಇಂಟರ್ಕೋರ್ಸ್ ಮಾಡಿದ್ರೆ ಏನೋ ಆಗ್ತದೆ ಅಂತ ಹೇಳುವಂಥದ್ದು. ಸೊ ಅವರು ತುಂಬ ಕನ್ಸ್ಟ್ರಿಕ್ಟ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಸೊ ಅದು ಅವರಿಗೆ ಇಂಟರ್ಕೋರ್ಸ್ ಮಾಡಲಿಕ್ಕೆ ಭಾಳ ಕಷ್ಟ ಆಗ್ತದೆ. ಸೊ ಅಂಥದ್ರಿಂದನೂ ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತದೆ. ಸೊ ಇವೆಲ್ಲ, ಮತ್ತು ಅದರ ಜೊತೆಗೆ ನಿಮ್ಮ ಅದರ್ ಕೋಮಾರ್ಬಿಡಿಟೀಸ್ ಅಂತ ಹೇಳಿದ್ರೆ ಹೈ ಥೈರಾಯ್ಡ್ ಇಶ್ಯೂಸ್ ಇರ್ಬೋದು, ಅಥವಾ ಶುಗರ್ ಆ ಥರದ್ದೇನಾದರೂ ಇದ್ದರೆ, ಅಥವಾ ನಿಮಗೆ ಬೇರೆ ಏನಾದರೂ ಹೆಲ್ತ್ ಕಂಡೀಷನ್ಸ್ ಇದ್ದರೆ ಅದರಿಂದನೂ ಪ್ರೆಗ್ನೆನ್ಸಿ ಡಿಲೇ ಆಗ್ತದೆ.
0: ಈ ಥೈರಾಯ್ಡ್ ಇಶ್ಯೂಸ್ ಇಂದ ಬಂಜೆತನ ಆಗೋದು ಎಷ್ಟು ಸಾಧ್ಯತೆ ಇದೆ? ಅವ್ರಿಗೆ ಮಕ್ಕಳೇ ಆಗೋದಿಲ್ವಂದ್ರೆ ಥೈರಾಯ್ಡ್ ಇಶ್ಯೂ?
1: ಇಲ್ಲ, ಹಾಗೇನಿಲ್ಲ. ಥೈರಾಯ್ಡ್ ಪ್ರಾಬ್ಲಮ್ ಇದ್ರೂ ಪ್ರೆಗ್ನೆನ್ಸಿ ಆಗ್ತದೆ, ಆಗುದೇ ಅಂತೇಳಿ ಏನಿಲ್ಲ. ಬಟ್ ಏನಾಗ್ತದೆ, ಥೈರಾಯ್ಡ್ ಈಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಹಾರ್ಮೋನ್. ಅದು ಕರೆಕ್ಟ್ ಟೈಮಿಗೆ ಕರೆಕ್ಟ್ ಅಮೌಂಟಲ್ಲಿ ರಿಲೀಸ್ ಆಗಬೇಕು. ಕೆಲವರಿಗೆ ಮೈನರ್ ಕರೆಕ್ಷನ್ಸ್ ಸಾಕಾಗ್ತದೆ, ಕೆಲವರಿಗೆ ತುಂಬ ಅದರದ್ದು ಜಾಸ್ತಿ ತೊಂದರೆಗಳಿದ್ರೆ ಅದಕ್ಕೆ ಮೇಜರ್ ಟ್ರೀಟ್ಮೆಂಟ್ ಸಹ ನಾವು ಹೇಳ್ತೇವೆ. ಬಟ್ ಹೆಚ್ಚಿನ ಸಮಯದಲ್ಲಿ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ತಗೊಂಡ್ರೆ ನಿಮಗೆ ಪ್ರೆಗ್ನೆನ್ಸಿ ಅಂತೂ ಖಂಡಿತ ಆಗ್ತದೆ.
0: ಓಕೆ, ಈಗ ಬಂಜೆತನ, ಈ ಎಲ್ಲ ಸಮಸ್ಯೆ ನೀವು ಹೇಳಿದ್ರಲ್ಲ, ಬಂಜೆತನಕ್ಕೆ ಈ ಸಮಸ್ಯೆಗಳೆಲ್ಲ ಕಾರಣ ಅಂದ್ರೆ ಇದು ಕಾರಣ ಅಂತ ಹೇಳಿದ್ರಿ ಈ ಸಮಸ್ಯೆ ಆಪದಕ್ಕೆ. ಸೊ ಇದನ್ನ ಸರಿ ಮಾಡೋಕಾಗ್ತ?
1: ಖಂಡಿತ. ಯಾಕಂತ ಹೇಳಿದ್ರೆ, ನಾವು ಕರೆಕ್ಟ್ ಸಮಯದಲ್ಲಿ, ಸರಿಯಾದ ಸಮಯದಲ್ಲಿ ನೀವು ಫರ್ಟಿಲಿಟಿ ಸ್ಪೆಷಲಿಸ್ಟ್ ಅನ್ನ ಕನ್ಸಲ್ಟ್ ಆಗಿದ್ದೀರಾ ಅಂತ ಹೇಳಿದ್ರೆ ಅದಕ್ಕೆ ಖಂಡಿತವಾಗಿ ಆ ಸಮಸ್ಯೆಗೆ ಪರಿಹಾರ ಕೊಡ್ಬೋದು. ಈಗ ಹೆಚ್ಚಾಗಿ ನಾವು ಏನ್ ಮಾಡ್ತೇವೆ, ಒಂದು ಹಾರ್ಮೋನ್ಸ್ ಇನಿಷಿಯಲ್ ಅಲ್ಲಿ ನಾವು ಸಮಸ್ಯೆ ಯಾವ ಸಮಸ್ಯೆ ಅಪ್ಪ ಏನಿಂದ ಪ್ರಾಬ್ಲಮ್ ಆಗಿದೆ ಅಂತ ಕಂಡುಕೊಳ್ಳಿಕ್ಕೆ ಟ್ರೈ ಮಾಡ್ತೇವೆ. ಸೊ ಆ ಸಮಸ್ಯೆಗೆ ಅನುಗುಣವಾಗಿ ಟ್ರೀಟ್ಮೆಂಟ್ ಕೊಡ್ತೇವೆ. ಸೊ ಈಗ ಹಾರ್ಮೋನ್ ತೊಂದರೆಗಳಿದೆ, ಎಗ್ ಪ್ರೊಡ್ಯೂಸ್ ಆಗಲಿಕ್ಕೆ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ, ಕೆಲವು ಹಾರ್ಮೋನ್ಗಳನ್ನು ನಾವು ಮಾತ್ರೆ ಅಥವಾ ಇಂಜೆಕ್ಷನ್ ರೂಪದಲ್ಲಿ ಪ್ರತಿಯೊಂದು ತಿಂಗಳಲ್ಲೂ ಕೊಟ್ಟು ಅದನ್ನು ನಾವು ಪ್ರೆಗ್ನೆನ್ಸಿ ನಿಲ್ಲುವ ಹಾಗೆ ಮಾಡ್ತೇವೆ. ಅದು ಇನಿಷಿಯಲ್ ಟ್ರೀಟ್ಮೆಂಟ್. ಹಾಗೆ ಮುಂದೆ ಹೋಗ್ತಾ ಇದ್ದ ಹಾಗೆ ನೆಕ್ಸ್ಟ್ ಸ್ಟೆಪ್ ಬರುತ್ತೆ, IUI ಅಂತ ಹೇಳಿ, ಇಂಟ್ರಾ ಯುಟ್ರೈನ್ ಇನ್ಸೆಮಿನೇಷನ್ ಅಂತ ಹೇಳಿ. ಇದು IVF ಅಲ್ಲ, IUI. IUIN ಅಂತ ಹೇಳಿದ್ರೆ ಗಂಡನ ವೀರ್ಯಾಣುವನ್ನ ನಾವು ಒಂದು ಲ್ಯಾಬ್ ಅಲ್ಲಿ ಶುದ್ಧೀಕರಿಸಿ ಒಳ್ಳೆ ವೀರ್ಯಾಣುಗಳನ್ನ ತೆಗೆದು ಹೆಣ್ಣಿನ ಗರ್ಭಕೋಶದ ಒಳಗೆ ಹಾಕುವಂತದ್ದು. ಇಟ್ಸ್ ಆಕ್ಚುಲಿ ಮೈನರ್ ಪ್ರೊಸೀಜರ್, ಬಟ್ ಹೆಚ್ಚಿನ ಸಂದರ್ಭದಲ್ಲಿ ಅದರ ಸಕ್ಸಸ್ ಇರುತ್ತೆ. ಒಂದು ಎರಡು ಇಬ್ಬರ ಹೆಲ್ತ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಸಕ್ಸಸ್ ಆಗುವಂತ ಚಾನ್ಸಸ್ ಜಾಸ್ತಿ ಇರ್ತದೆ.
0: ಇಲ್ಲೊಂದು ನಂಗೆ ಡೌಟ್ ಇತ್ತು, ನೀವೀಗ ಆ ಸ್ಪರ್ಮ್ ಅನ್ನ ಹೆಲ್ದಿರೋದನ್ನ ತೆಗೆದು ಹಾಕುದಂತ ಹೇಳ್ರಿ, ನ್ಯಾಚುರಲ್ ಆಗಿ ಇಂಟರ್ ಕೋರ್ಸ್ ಆದಾಗ ಆ ಸ್ಪರ್ಮ್ಗಳು ಹೋಗುದಿಲ್ಲ?
1: ಕೆಲವರಲ್ಲಿ ಏನಾಗಿರುತ್ತೆ, ಕೆಲವು ಗಂಡಸರಲ್ಲಿ ನಂಬರ್ ಕೌಂಟ್ ಚೆನ್ನಾಗಿದ್ರು ಆ

0: ಸ್ಟೋಮಿನ ಕ್ವಾಲಿಟಿ ಚೆನ್ನಾಗಿರೋದಿಲ್ಲ. ಈಗ ಏನಾಗುತ್ತೆ, ಒಂದ್ ಇಂಟರ್ಕೋಸ್ ಮಾಡಿದಾಗ ನಿಮ್ಮ ಸೆಮೆನ್ ಏನೋ ಇರ್ತದೆ ಅದು ಯೋನಿಯ ಒಳಗೆ ಬೀಳ್ತದೆ, ಬಟ್ ಅಲ್ಲಿಂದ ಇನ್ನೂ ತುಂಬಾ ದೂರ ನಡಿಬೇಕು ವೀರ್ಯಾಣು. ಸೊ ಆ ಒಂದು ಯಾವ ವೀರ್ಯಾಣುಗಳು ಹೋಗಿ ಆ ಎಗ್ಗನ್ನ ರೀಚ್ ಆಗ್ತದೆ, ಆ ಎಗ್ಗನ್ನ ಪೆನೆಟ್ರೇಟ್ ಮಾಡ್ತದೆ, ಅವಷ್ಟೇ ಪ್ರೆಗ್ನೆನ್ಸಿ ಆಗ್ಲಿಕ್ಕೆ ಸಾಧ್ಯವಾಗುವಂಥದ್ದು. ಸೊ ಈ ಲೋ ಕ್ವಾಲಿಟಿ ಸ್ಪರ್ಮ್ ಇದ್ದಾಗ ಅಷ್ಟು ದೂರ ಹೋಗಿ ಅದು ರೀಚ್ ಆಗೋದಿಲ್ಲ. ಸೊ ನಾವೀಗ IUI ಏನು ಹೇಳ್ತೀವಿ, ಅದು ನಾವು ಇನ್ನೂ ಒಂದು ಹತ್ತಿರಕ್ಕೆ ತಗೊಂಡು ಹೋಗಿ ಅದನ್ನ ರಿಲೀಸ್ ಮಾಡ್ತೀವಿ. ಸೊ ಆವಾಗ ಚಾನ್ಸಸ್ ಇನ್ನು ಜಾಸ್ತಿ.
1: ಅಂದ್ರೆ ನೀವು ಅಂಡಾಣು ಹತ್ರ ತಕೊಂಡು ಹೋಗಿ ಬಿಡ್ತೀರಿ?
0: ಹೌದು.
1: ಸೊ ಡ್ರಾಪ್ ಅಲ್ಲಿವರೆಗೆ ಇರುತ್ತಂತ?
0: ಹೌದು.
1: ಓಕೆ. ಸೊ ಇದು ಪರಿಹಾರಗಳನ್ನ ನೀವು ಹೇಳ್ತೀರಿ.
0: ಇನ್ನು ನೆಕ್ಸ್ಟ್ ಸ್ಟೆಪ್ ಹೋಗ್ಬೇಕಂದ್ರೆ ಅದೇ IVF ಅಂತ ಹೇಳೋದು. ಈಗ ಮೊದಲೆಲ್ಲ ART ಅಂತ ಹೇಳಿದ್ರೆ ಆರ್ಟಿಫಿಷಿಯಲ್ ರಿಪ್ರೊಡಕ್ಟಿವ್ ಟೆಕ್ನಾಲಜಿ ಅಂತ ಹೇಳ್ತಾ ಇದ್ರು, ಬಟ್ ಆರ್ಟಿಫಿಷಿಯಲ್ ಅಲ್ಲ ಇದು, ಇದು ನ್ಯಾಚುರಲ್, ಇದು ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜೀಸ್. ಯಾಕಂದ್ರೆ ನಾವು ಅಸಿಸ್ಟ್ ಮಾಡೋದಷ್ಟೇ, ನ್ಯಾಚುರಲ್ ಪ್ರೆಗ್ನೆನ್ಸಿಗೆ ಆಗ್ಲಿಕ್ಕೆ
1: ಸಹಾಯ
0: ಮಾಡೋದಷ್ಟೇ. ಸೊ ಈ IVF ಅಂತ ಏನ್ ಹೇಳ್ತೇವೆ ನಾವು, ಇದು ಏನಾಗುತ್ತೆ, ನಿಮ್ಮ ಎಗ್ಗನ್ನ ತೆಗಿತೇವೆ, ಆಮೇಲೆ ಸ್ಪರ್ಮ್ ಅನ್ನ ತೆಗಿತೇವೆ ಲ್ಯಾಬ್ ಅಲ್ಲಿ, ನಮ್ಮ ಒಂದು ಕಂಡೀಷನ್ ಅಲ್ಲಿ ಅದನ್ನ ಎರಡನ್ನು ಮಿಲನ ಕ್ರಿಯೆ ಮಾಡಿಬಿಟ್ಟು ಅದನ್ನ ಗ್ರೋ ಮಾಡ್ತೇವೆ. ಕೆಲವು ಬ್ಲಾಸ್ಟೋಸಿಸ್ಟೇಜ್ ಅಂತ ರೀಚ್ ಆಗುತ್ತೆ, ಒಂದು ಎಂಬ್ರಿಯೋ ಆಗುವಂತ ಒಂದು ಹಿಂದಿನ ಸ್ಟೇಜ್. ಸೊ ಆ ಸ್ಟೇಜ್ ಅಲ್ಲಿ ಕರೆಕ್ಟ್ ಆಗಿರುವ ಸಮಯದಲ್ಲಿ ನಾವು ಅದನ್ನ ಹೆಣ್ಣಿನ ಗರ್ಭಕೋಶದಲ್ಲಿ ಇಂಪ್ಲಾಂಟ್ ಮಾಡ್ತೇವೆ. ಸೊ ಅದು IVF. ಸೊ ಆ ಒಂದು ಟೆಕ್ನಾಲಜಿ ಈಗ ತುಂಬಾ ಅಡ್ವಾನ್ಸ್ ಆಗಿದೆ, ತುಂಬಾ ರೀತಿಯಲ್ಲಿ ಅದನ್ನ ಸಕ್ಸಸ್ ರೇಟ್ ಜಾಸ್ತಿ ಆಗ್ತಾ ಇದೆ, ಟೆಕ್ನಾಲಜಿ ಸಹ ಬಹಳ ಇಂಪ್ರೂವ್ ಆಗಿದೆ. ಸೊ ಬೆನಿಫಿಟ್ ಸಹ ಜಾಸ್ತಿ ಇದೆ.
1: ಕರೆಕ್ಟ್. ಬಟ್ ನನಗಿದ್ರಲ್ಲಿ ಒಂದು ಡೌಟ್ ಇದೆ IVF ಅಲ್ಲಿ ಎಂತಂತ ಕೇಂದ್ರೆ, ಈಗ ಗೈನಾಕ್ ಅಥವಾ ಯಾರೇ ಇರ್ಬಹುದು ಮಕ್ಕಳಾಯಿಲ್ಲ ಅಂತ ಎಲ್ಲ ಟ್ರೈ ಮಾಡ್ತಾರೆ, ಮಕ್ಕಳಾಯ್ಕ ಅಂತ ಹೇಳ್ಕೊಂಡು ಎಲ್ಲ ಮದ್ದು ಮಾಡಿರ್ತಾರೆ, ಎಲ್ಲೂ ಆತಿಲ್ಲ, ಎಂತಕ್ಕೂ ಆತಿಲ್ಲ, ಸರಿ ಹಂಗಿದ್ರೆ ಒಂದು ಲಾಸ್ಟ್ ಆಪ್ಷನ್ ಇದು IVF, ಇದನ್ನೊಂದು ಮಾಡಿಬಿಡಿ ಅಂತ ಹೇಳ್ತಾರೆ. ಬಟ್ IVF ಸಕ್ಸಸ್ ರೇಟ್ ಸಿಕ್ಕರೆ ಯಾವ ಏಜ್ ಒಳಗೆ ಮಾಡಬೇಕು?
0: ಅದೇ ನಾನು ಹೇಳಿರುವಂತದ್ದು, ಯಾಕೆ ನೀವು ಅರ್ಲಿಯೆಸ್ಟ್ ನೀವು ಡಾಕ್ಟರ್ ಕನ್ಸಲ್ಟ್ ಮಾಡಬೇಕಾಗಿರುವಂತದ್ದು ಅಂತ ಹೇಳಿದ್ರೆ, ಇದೇ ಕಾರಣಕ್ಕೆ ನಿಮ್ಮ ಎಲ್ಲಾ ಪ್ರೊಸೀಜರ್, ಎಲ್ಲಾ ಟ್ರೀಟ್ಮೆಂಟ್ ಪ್ರೊಸೀಜರ್ಗಳ ಸಕ್ಸಸ್ ರೇಟ್ ನಿಮ್ಮ ಏಜ್ ಮೇಲೆ ಡಿಪೆಂಡ್ ಆಗಿರ್ತದೆ. ಸೊ ನಿಮ್ಮ ಏಜ್ 30 ವರ್ಷದ ಒಳಗಿತ್ತು ಅಂತ ಹೇಳಿದ್ರೆ ಎಲ್ಲ ಟ್ರೀಟ್ಮೆಂಟ್ಗಳ ಸಕ್ಸಸ್ ರೇಟ್ ಒಂದು 20% ಜಾಸ್ತಿ ಆಗ್ತದೆ. ಸೊ ಆ ಒಂದು ಕಾರಣಕ್ಕಾಗಿ ನೀವು ಅರ್ಲಿಯೆಸ್ಟ್ ಡಾಕ್ಟರ್ ಕನ್ಸಲ್ಟ್ ಮಾಡಿ, ಏನು IVF ನ ನೆಸೆಸಿಟಿ ಡೆಫಿನೆಟ್ಲಿ ಇತ್ತು ಅಂತ ಹೇಳಿದ್ರೆ ನೀವು ಅದ ಒಂದು ಟ್ರೀಟ್ಮೆಂಟ್ಗೆ ಮುಂದುವರಿಯುವುದು ಉತ್ತಮ.
1: ಓಕೆ. ಕೆಲವೊಂದು ಏಜ್ ಆದ್ಮೇಲೆ ಈ IVF ಅಂತವು ಅಷ್ಟು ಸಕ್ಸಸ್ ರೇಟ್ ಕೊಡುವುದಿಲ್ಲ. ಕೆಲವು ಸಲ ಎಂತ ತಂದ್ಕೇಂದ್ರೆ ಡಾಕ್ಟ್ರೇ, ಇದು ನಮ್ಗೆ ಕೂಡ ಅನುಭವ ಆಗಿದೆ, ಹೇಳುದಿಲ್ಲ ಅವರು, ನೀವು ಮಾಡಿ ನಿಮ್ಗೆ ಆತ್ ಟ್ರೈ ಮಾಡಿ ಕಾಂಬ, ಒಂದು 80% ಆತ, 20% ನಾವು ನಿಮ್ಗೆ ಕನ್ಫರ್ಮ್ ಕೊಡುದಿಲ್ಲ ಅಂತ ಹೇಳಿದ್ರು. ಬಟ್ ಅದು ಒಂಥರ ಬಿಸ್ನೆಸ್, ಯಾಕಂದ್ರೆ ಈ ದಂಪತಿಗಳು ಪಾಪ ಅವ್ರು ಇಮೋಷನಲಿ, ಅವ್ರಿಗೆ ಒಂದು ಮಗು ಆರ್ ಸಾಕಪ್ಪ, ನೀವು ಎಷ್ಟು ಜನರನ್ನು ಕಂಡಿರ್ತೀರಿ ಹಂಗಿನ ನಿಮ್ ಕಾಲ್ ಹಿಡಿತೀರಿ, ನಂಗೆ ಒಂದು ಮಗು ಇಲ್ಲಿ ಡಾಕ್ಟ್ರೆ ಅಂತ ಹೇಳ್ಕೊಂಡ. ಸೊ ಅಂತ ಸಂದರ್ಭ ಅವ್ರು ಇಮೋಷನಲಿ ತುಂಬಾ. And also I want to ask this question. See, ನಾವು ಟ್ರೀಟ್ಮೆಂಟ್ ಅಂತ ಹೇಳ್ತೀವಲ್ಲ, ಈ ಟ್ರೀಟ್ಮೆಂಟ್ ಅಂತ ಹೇಳಿದಾಗ ಬಂದಿರೋ ಪೇಷಂಟ್ಗಳು ಒಂದು ಮಗು ಅರ್ಸಾಕಂತ ಯಾವ ಟ್ರೀಟ್ಮೆಂಟ್ಗೂ ದೇ ವಿಲ್ ಬಿ ರೆಡಿ. ಆದ್ರೆ ಅದರಿಂದ ಸೈಡ್ ಇಫೆಕ್ಟ್ಸ್ ಏನಾರು, ಈಗ IVF ಅಂತಾನೇ ಹೇಳಿದ್ವಿ, ಲೈಕ್ ಏನದು ಸೈಡ್ ಇಫೆಕ್ಟ್ಗಳು ಇರುತ್ತೆ ಅದರಲ್ಲಿ, ಯಾವ ತರದ್ದು
0: ಸೈಡ್ ಇಫೆಕ್ಟ್ಗಳಂತ ನಿಮ್ಗೆ ಡೆಫಿನೆಟ್ ಆಗಿ ಏನು ಇರೋದಿಲ್ಲ. ಯಾಕಂತ ಹೇಳಿದ್ರೆ ನಾವು ಹಾರ್ಮೋನ್ ಇಂಜೆಕ್ಷನ್ಗಳನ್ನ ಕೆಲವು ಕೊಡ್ತೇವೆ. ಸೊ ಅದು ನಿಮ್ಮ ಹೆಲ್ತಿಗೆ ಆ ಸೈಡ್ ಇಫೆಕ್ಟ್ ತರ ಏನೋ ದೊಡ್ಡ ರೀತಿಯ ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡೋದಿಲ್ಲ. ಆಯ್ತಾ, ನ್ಯಾಚುರಲ್ ಆಗಿ ನಿಮ್ಮ ದೇಹದಲ್ಲಿ ಏನು ಹಾರ್ಮೋನ್ ಬಿಡುಗಡೆ ಆಗುತ್ತೆ ಅದನ್ನೇ ಕೊಡ್ತೇವೆ. ಬಟ್ ಏನಂತ ಹೇಳಿದ್ರೆ ಅದೇ, ನೀವು ಕರೆಕ್ಟ್ ಏಜ್ ಅಲ್ಲಿ ನೀವು ಕನ್ಸಲ್ಟ್ ಮಾಡಿ ಅದನ್ನ IVF ಟ್ರೀಟ್ಮೆಂಟ್ ತಗೊಂಡ್ರೆ ಟ್ರೀಟ್ಮೆಂಟ್ನ ಸಕ್ಸಸ್ ಜಾಸ್ತಿ ಇರ್ತದೆ. ಇನ್ನು ಕೆಲವು ಅಂತೇಳಿ ನಿಮ್ಗೆ ಆ ರೀತಿ ಡೌಟ್ ಇತ್ತು, ನೀವೆಲ್ಲರೂ IVF ಹೋಗಿ ಅಂತ ಹೇಳ್ತಾ ಇದ್ರೆ ಎರಡು ಮೂರು ಒಪಿನಿಯನ್ ತಗೊಳ್ಬಹುದು. ಯಾಕಂದ್ರೆ ಈಗ ಎಲ್ಲಾ ಕಡೆ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಇದ್ದಾರೆ. ಸೊ ಒಂದು ಸೆಕೆಂಡ್ ಒಪಿನಿಯನ್, ಥರ್ಡ್ ಒಪಿನಿಯನ್ ತಗೊಳ್ಳಿ, ಆಮೇಲೆ ಮುಂದುವರಿಯಿರಿ, ಬಟ್ ಡೋಂಟ್ ಡಿಲೇ ಅಂತ ಹೇಳ್ತಾ ಇರೋ.
1: ಓಕೆ. ಇದಕ್ಕೆಲ್ಲ ಖರ್ಚು ವೆಚ್ಚ ಎಲ್ಲ ಎಷ್ಟಾಗ್ತದೆ?
0: ಹೌದು, ಖರ್ಚು ವೆಚ್ಚ ಅಂತ ಹೇಳಿದ್ರೆ ಇದಕ್ಕೆ ಅದೇ ನಾನು ಏನ್ ಹೇಳ್ತೀರಾ ಅಂತ ಹೇಳಿದ್ರೆ, ಈಗಿನ ಕಪಲ್ಸ್ ಪ್ಲಾನ್ ಮಾಡುವಾಗ, ಮದುವೆ ಪ್ಲಾನ್ ಮಾಡುವಾಗ ಒಂದು 5-10 ಲಕ್ಷ ಒಂದು ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ಲಿಕ್ಕೆ ಬೇಕು ಅಂತ ಒಂದು ಲೆಕ್ಕ ಇಟ್ಕೊಳ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ, ಈಗ ಒಂದು ಸಲ ನಿಮ್ಮ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ, ಮೆಡಿಸಿನ್ ಅದೆಲ್ಲ ಮೆಡಿಸಿನ್ಗಳು ಕಾಸ್ಟ್ಲಿ ಇರ್ತದೆ, ಇಂಜೆಕ್ಷನ್ಸ್ ಕಾಸ್ಟ್ಲಿ ಇರ್ತದೆ. ಸೊ ಆ ಒಂದು ನಿಟ್ಟಿನಲ್ಲಿ ಆ ದುಡ್ಡು ಹೇಗೆ ಹೋಗ್ತದೆ ಅಂತ ಗೊತ್ತಾಗೋದಿಲ್ಲ. ಎರಡನೇದು, ಈ IUI ಏನ್ ಪ್ರೊಸೀಜರ್ ಇದೆ ಅದು ಒಂದು ನಿಮ್ಗೆ ಪ್ರತಿ ಒಂದು ಸಿಟ್ಟಿಂಗ್ಸ್ ಅಲ್ಲಿ ಒಂದು 10,000-12,000 ಆಗುತ್ತೆ. ಅದೇ IVF ನೀವು ಹೋಗ್ತೀರಿ ಅಂತ ಹೇಳಿದ್ರೆ, ಡಿಪೆಂಡಿಂಗ್ ಆನ್ ಯುವರ್ ಕಂಡೀಷನ್, 2-2.5 ಲಕ್ಷ ಒಂದು ಸಿಟ್ಟಿಂಗ್ ಅಲ್ಲಿ ಬೇಕಾಗ್ತದೆ.

0: ಒಂದು ಸಿಟ್ಟಿಗೆ ಹಾಗೆ.
1: ಓಕೆ, ಸೊ ಈ ಟ್ರೀಟ್ಮೆಂಟ್ಗಳಿಗೆ ಗ್ಯಾರಂಟಿ ಇದೆಯಾ ಫಸ್ಟ್? ಅದೇ ಅಲ್ಲ ಇಂಪಾರ್ಟೆಂಟ್. ಅಲ್ಲ ಡಾಕ್ಟ್ರೆ, ನಾವು ಮಾಡ್ತೋ ಎಂತಾರು ಮಾಡಿ ಮಾಡ್ತೋ, ಆದ್ರೆ ಗ್ಯಾರಂಟಿ ಮಗು ಆಗ್ತಾ ಡಾಕ್ಟ್ರೆ?
0: ಹೌದು, ಖಂಡಿತವಾಗಿ ನಾವು ಯಾವುದೇ ರೀತಿಯ ಗ್ಯಾರಂಟಿ ಕೊಡ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಈ ಪ್ರೊಸೀಜರ್ಗಳ ಸಕ್ಸಸ್ ರೇಟೇ ಬಿಲೋ 50% ಇರೋದು. ಯಾಕಂತ ಹೇಳಿದ್ರೆ, ನಾವು ಈಗ ಮನುಷ್ಯ ಒಂದು ಈಗ ತಿಳ್ಕೊಂಡಿರೋದು ಬರೀ 30% ಅಷ್ಟೇ, ಅದನ್ನ ಮೀರಿ ಕೆಲವು ಪ್ರಕ್ರಿಯೆಗಳು ನಮ್ಮ ದೇಹದಲ್ಲಿ ನಡೀತಾ ಇದೆ, ಅದನ್ನ ನಾವಿನ್ನೂ ತಿಳ್ಕೊಂಡಿಲ್ಲ. ಈಗ ಆ ಒಂದು ಮಿಲನ ಕ್ರಿಯೆ ಆದ್ಮೇಲೂ ನಾವು ಟ್ರಾನ್ಸ್ಪ್ಲಾಂಟ್ ಮಾಡಿ IVF ಮಾಡಿ ಅದನ್ನ ಟ್ರಾನ್ಸ್ಪ್ಲಾಂಟ್ ಆದ್ಮೇಲೆ ಅದು ಹೋಗಿ ಅಲ್ಲಿ ಕುತ್ಕೊಳ್ಳೋದು ಅದೆಲ್ಲ ನಿಮ್ಮ ಬಾಡಿ ರೆಸ್ಪಾನ್ಸ್, ಸೊ ಅದ್ರ ಮೇಲೆ ಮ್ಯಾಟರ್ ಆಗಿರುತ್ತೆ. ಸೊ ನಿಮ್ಮ ದೇಹ ಪ್ರಕೃತಿ ಹೇಗಿದೆ, ನಿಮ್ಮ ಆರೋಗ್ಯ ಹೇಗಿದೆ, ನಿಮ್ಮ ಸ್ಟ್ರೆಸ್ ಲೆವೆಲ್ ಹೇಗಿದೆ, ನಿಮ್ಮ ಲೈಫ್ ಸ್ಟೈಲ್ ಹೇಗಿದೆ, ಅದರ ಬೇಸಿಸ್ ಮೇಲೆ ಸಕ್ಸಸ್ ರೇಟ್ ವೇರಿಯೇಷನ್ ಆಗುತ್ತೆ. ಸೊ ಯಾವುದೇ ರೀತಿಯ ಗ್ಯಾರಂಟಿ ಕೊಡ್ಲಿಕ್ಕೆ ಬರೋದಿಲ್ಲ ಇಲ್ಲಿ.
1: ಗೊತ್ತಾಯ್ತಾ, ಇದೊಂದು ಸರಿ ಕೇನ್ ಕಳೆ, ಗ್ಯಾರಂಟಿ ಬಿಸ್ನೆಸ್ ಅಲ್ಲ ಇದು. ಬಟ್ ಡಾಕ್ಟರ್ ಹೇಳ್ದಂಗೆ ಅವ್ರ ಪ್ರಯತ್ನ ಮಾಡ್ತಾರ, ಆದ್ರೆ ಅದೊಮ್ಮೆ ದೇಹದ ಒಳಗೆ ಹೋದ್ಮೇಲೆ ದೇಹ ಹೆಂಗ್ ರೆಸ್ಪಾಂಡ್ ಮಾಡತ್ತ ಅದು ತುಂಬಾ ಇಂಪಾರ್ಟೆಂಟ್ ಆತ. ಅದಕ್ಕೆ ನಮ್ಮ ಮೆಂಟಲ್ ಸ್ಟೇಟ್ ಕೂಡ ಇಂಪಾರ್ಟೆಂಟ್ ಆತ. ಈಗ ಇಂಟರ್ ಕೋರ್ಸ್ ಮಾಡುವಾಗ ನಾವ್ ಹೆಂಗೆ ನಮ್ಮ ಮೆಂಟಲ್ ಸ್ಟೇಟ್ ನ ಹ್ಯಾಪಿ ಆಗಿ ಖುಷಿಯಾಗಿ ಲೈವ್ಲಿ ಆಗಿ ಎಲ್ಲ ಇಟ್ಕೊಂಡ್ಕೋ, ಹಾಗೆ ಈ ತರ ಪ್ರೊಸೀಜರ್ ಆಪತ್ತಿಗೂ ಕೂಡ ಸೇಮ್ ಥಿಂಗ್. ಟೆನ್ಷನ್ ಮಾಡ್ಕೊಂಡು ಅಯ್ಯೋ ಈಗ ನಂಗೆ ಮಗು ನಿಲ್ಲುತ್ತಾ
0: ಆಗ್ಬೇಕು, ಇದೇ ತಿಂಗಳಲ್ಲಿ ಆಗ್ಬೇಕು, ಒತ್ತಡದಲ್ಲಿ ಇದ್ದಾಗ ಖಂಡಿತ ಅದು ರಿಸೀವ್ ಆಗೋದು ಡೌಟ್ಫುಲ್ ಇರುತ್ತೆ. ಸೊ ಏನಂತ ನಾನೇನ್ ಹೇಳೋದಂದ್ರೆ, ನಾವು ಟ್ರೀಟ್ಮೆಂಟ್ ನಾವು ನಮ್ಮ ಪ್ರಯತ್ನ ನಾವು ಮಾಡ್ತೀವಿ, ನಿಮ್ ಪ್ರಯತ್ನ ನೀವು ಮಾಡಿ, ಉಳ್ದದ್ದು ದೇವ್ರಿಗೆ ಬಿಟ್ಟಿದ್ದು. ಆ ಒಂದು ಸ್ಟ್ರೆಸ್ ಇದ್ದಾಗ ಏನಾಗುತ್ತೆ, ಆಗುವಂತದ್ದು ಸಹ ಆಗದೆ ಇರುವಂತದ್ದು ಸಾಧ್ಯತೆ ಜಾಸ್ತಿ ಇರ್ತದೆ. ಸೊ ರಿಲ್ಯಾಕ್ಸ್ ಆಗಿದ್ದಷ್ಟು ಬೆಟರ್.
1: ನನಗೆ ಅದಕ್ಕೆ ಅನ್ಸುದು ಡಾಕ್ಟರ್, ನಿಮ್ಮಲ್ಲಿ ಟ್ರೀಟ್ಮೆಂಟ್ಗೆಲ್ಲ ಬತ್ತರಲ್ಲ, ಈಗ IVF IVF ಸೆಂಟರ್ಗಳಿಗೆಲ್ಲ ಹಾತ್ರಲ್ಲ, ಅವ್ರಿಗೆ ಫಸ್ಟ್ ನೀವು ಮೆಡಿಟೇಷನ್ ಹೇಳಿ ಕೊಡ್ಕಂತೇಳಿ.
0: ಖಂಡಿತ, ನಾನು ಅವರನ್ನ ಪ್ರತಿ ಇದರಲ್ಲಿ ಪೇಷಂಟ್ ಬಂದಾಗ ಪ್ರತಿ ಸಲ ಅವರಿಗೆ ಐ ಥಿಂಕ್ ನಾವೊಂದು ಬೇರೆ ಪೇಷಂಟ್ಗೆ ಒಂದು 10-15 ನಿಮಿಷಗಳ ಮುಗಿಸಿದ್ರೆ ಇವರಿಗೆ ಒಂದು 30-35 ನಿಮಿಷ ಕೊಡ್ತೀವಿ, ಎಕ್ಸ್ಟ್ರಾ ಕೊಡ್ತೀವಿ. ಮೇನ್ಲಿ ಟು ಟೆಲ್ ಆಲ್ ದಿಸ್, ನಾಟ್ ಓನ್ಲಿ ಅಬೌಟ್ ಮೆಡಿಕೇಷನ್ಸ್, ನೀವು ಬೇರೆ ಎಲ್ಲ ಮೆಥಡ್ಸ್ ಲೈಕ್ ಮೆಡಿಟೇಷನ್ ಇರ್ಬೋದು, ನಿಮ್ಮ ಯೋಗ ಇರ್ಬೋದು, ಪ್ರಾಣಾಯಾಮ ಇರ್ಬೋದು, ಅಥವಾ ಬೇರೆ ಆಕ್ಟಿವಿಟೀಸ್ ಎಕ್ಸಸೈಸ್ ಇರ್ಬೋದು, ನಿಮ್ಮ ಫುಡ್ ಹ್ಯಾಬಿಟ್ಸ್ ಇರ್ಬೋದು, ಇದನ್ನೆಲ್ಲ ನಾವು ಗೈಡ್ ಮಾಡ್ತೀವಿ. ಸೊ ಅಂತ ಸಂದರ್ಭದಲ್ಲಿ ಯಾರು ಕರೆಕ್ಟ್ ಆಗಿ ನಮ್ಮನ್ನ ಫಾಲೋ ಮಾಡ್ತಾರೆ ಹೆಚ್ಚಿನವರು ಅದರಲ್ಲಿ ಸಕ್ಸಸ್ ಆಗ್ಬಿಡ್ತಾರೆ. ಸೊ ಅದು ವೆರಿ ವೆರಿ ಇಂಪಾರ್ಟೆಂಟ್. ಆಕ್ಚುಲಿ ಯು ಆರ್ ಟೆಲ್ಲಿಂಗ್ ದ ರೈಟ್ ಥಿಂಗ್.
1: ಕರೆಕ್ಟ್, ಯಾಕಂದ್ರೆ ಹೆಚ್ಚಿನ ಪ್ರೆಗ್ನೆನ್ಸಿಗಳು ನಿಲ್ಲುದಿಲ್ಲ ಅಂತಕ್ಕಂದ್ರೆ ಇವ್ರ ಪೀರಿಯಡ್ಸ್ ಡೇಟ್ ಬಂದ ಕೂಡಲೇ ಇವ್ರದ್ದು ಇಲ್ಲಿ BP ಏರಕ್ಕೆ ಶುರುವಾತ, ಅಯ್ಯೋ ಅಯ್ಯೋ ಈ ಸಲ ನಿಲ್ಲುತ್ತಲ್ಲ ನಿಲ್ಲುತ್ತಲ್ಲ, ಅದು ಒಂದ್ಸಲ ಮೆನ್ಸಸ್ ಅಂತ ಗೊತ್ತಾರ್ಸೈ ಮತ್ತೆ ಅವರು ಟ್ವಿಂಟುಸ್ ಅವರು ಅಲ್ಲಿ ಮತ್ ಮಾತಾಡೋಕೆ ಇಲ್ಲ, ಅವ್ರು ಆ ಸ್ಟೇಟಿಗೆ ಹೋಗ್ಬಿಡ್ತಾರೆ, ಪ್ರಪಂಚವೇ ತಲೆ ಮೇಲೆ ಬಿದ್ದಂತ ಒಂದು ಪರಿಸ್ಥಿತಿಗೆ. ಯಾಕಂದ್ರೆ ಅವ್ರಿಗೆ ಆಗಿರೋ ನಿರಾಸೆ ಅಷ್ಟೊಂದು
0: ಇರ್ತದೆ, ಇಮೋಷನಲ್ ಬ್ಯಾಗೇಜ್ ತುಂಬಾ ಇರ್ತದೆ, ಪಾಪ ಕೆಲವರು ತುಂಬಾ ಸಫರ್ ಆಗಿರ್ತಾರೆ. ಕೆಲವು ಸಲ ನಾವು ಅದನ್ನೆಲ್ಲ ಅಡ್ರೆಸ್ ಮಾಡ್ಬೇಕಾಗತ್ತೆ. ಒಂದೊಂದ್ಸಲ ಬರೀ ಅದನ್ನ ಅಡ್ರೆಸ್ ಮಾಡಿನೇ ಕೆಲವರು ನ್ಯಾಚುರಲ್ ಆಗಿ ಪ್ರೆಗ್ನೆನ್ಸಿ ಆಗಿರೋ ತುಂಬಾ ಚೆನ್ನಾಗಿದ್ದಾರೆ. ಫಾರ್ ಎಕ್ಸಾಂಪಲ್, ಈ ಕೋವಿಡ್ ಟೈಮಲ್ಲಿ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ಎಲ್ಲೂ ಕೊಡ್ ಮಾಡ್ಲಿಕ್ಕಿಲ್ಲ ಅಂತ ಇತ್ತು. ಬಟ್ ಆಮೇಲೆ ನಾವು ನೋಡಿದಾಗ, ರೆಟ್ರೋಸ್ಪೆಕ್ಟಿವ್ಲಿ ನೋಡಿದಾಗ, ಆ 2 ಇಯರ್ಸ್ ಅಲ್ಲಿ ಫರ್ಟಿಲಿಟಿ ಜಾಸ್ತಿ ಆಯ್ತು, ಅಂಡ್ ಯಾರು ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ರು ಅವರಿಗೂ ನ್ಯಾಚುರಲ್ ಆಗಿ ಆಯ್ತು. ಸೊ ಯಾಕಂತ ಹೇಳಿದ್ರೆ ಅಷ್ಟು ಮ್ಯಾಟರ್ ಆಗುತ್ತೆ, ನೀವು ರಿಲ್ಯಾಕ್ಸ್ ಆಗಿದ್ರಿ, ಎಂಜಾಯ್ ಮಾಡಿದ್ರಿ, ಸೊ ಆ ಟೈಮಲ್ಲಿ
1: ನಿಮ್ಗೆ ಜೊತೆಯಾಗಿದ್ರಿ,
0: ಅವಾಗ ಒಟ್ಟಿಗೆ ಇದ್ರಿ, ಎಲ್ಲೆಲ್ಲೋ ಇದ್ದವರೆಲ್ಲ ಒಟ್ಟಿಗಾದ್ರು, ಪ್ರೆಗ್ನೆನ್ಸಿ ಆಯ್ತು
1: ಅಲ್ಲ ಚೆನ್ನಾಗಿ. ಅದೇ ಮೊದ್ಲೆಲ್ಲ ಹಾಂಗೆ ನಮ್ದು ಹಳೆಯರ್ದೆಲ್ಲ ಕತ್ತಿ ಹಾಂಗೆ ಇದ್ದಿತ್ತು, ಎಲ್ಲ ಒಟ್ಟಿಗಿದ್ರು, ಖುಷಿಯಾಗಿದ್ದೀರ, ಒಟ್ಟೊಟ್ಟಿಗೆ ಇದ್ದೀರ, ಅಲ್ದ ಗಂಡ ಹೆಂಡತಿ ಒಟ್ಟಿಗೆ ಇದ್ದೀರ. ಸೊ ಮಕ್ಕಳ ಆತಿದಿತ್ತು ಅಂದ್ರೆ ಬಂಜೆತನ ಇರ್ತಿದ್ದಿತ್ತು ಅಂದ್ರೆ ಆದ್ರೂ ಸಹ ಮಕ್ಕಳ ಆತಿದಿತ್ತು. ಬಟ್ ಈಗ ನಮ್ಗೆ ಯಾರಿಗೂ ಪುರ್ಸತ್ತಿಲ್ಲಲ್ಲ, ಗಂಡನ ಮುಖ ಕಂ ಪುರ್ಸತ್ತಿಲ್ಲ, ಹೆಂಡತಿ ಮುಖ ಕಂ ಪುರ್ಸತ್ತಿಲ್ಲ. ಸೊ ದಟ್ ಈಸ್ ದ ಒನ್ ಆಫ್ ದ ರೀಸನ್ಸ್ ಅಲ್ವಾ. ಈಗ ಪ್ರಿಯಾಂಕಾ ಚೋಪ್ರಾ ಎಲ್ಲ ಯಾವತ್ತು ಅವ್ರ ಒಂದು ಇಂಟರ್ವ್ಯೂಗಳೆಲ್ಲ ಹೇಳುದು ಎಂತಂದ್ರೆ, ನಾನು ನನ್ನ 30 ವರ್ಷ ಇರುವಾಗ ಅವ್ರ ಅಮ್ಮ ಡಾಕ್ಟರ್ ಅಂದ್ರೆ, ಆಗ ಅಮ್ಮ ಹೇಳಿದಕ್ಕೆ ನಾನು ನನ್ನ ಎಗ್ ಅನ್ನ ಫ್ರೀಸ್ ಮಾಡಿದ್ದೀನಿ. ಪ್ರಿಯಾಂಕಾ ಚೋಪ್ರಾ ಕೂಡ ಲೇಟ್ ಮ್ಯಾರೇಜ್, ಬಟ್ ಆಗ ಎಗ್ ಫ್ರೀಸ್ ಮಾಡಿದ್ದೆ, ಮತ್ತೆ ಈಗ ಮಾಲ್ತಿ ಅಂತೇನೋ ಮಗು ಇದೆ ಅಲ್ಲ, ಸೊ ಆ ಮಗು ಈಗ ಹುಟ್ಟಿದೆ ಅವರಿಗೆ ಅಂತ ಹೇಳ್ಕೊಂಡು. ಈ ಓಮ್ ಪ್ರಿಸರ್ವೇಶನ್ ಅಂತ ಹೇಳ್ತಾರಲ್ಲ ಇದನ್ನ, ಹಂಗಂದ್ರೆ ಎಂತ?
0: ಈಗ ಒಂದು ಹೊಸ ಅದೊಂದು ನಮ್ಗೆ ಬೆನಿಫಿಟ್. ಆಕ್ಚುಲಿ ನಮ್ಮಲ್ಲಿರುವ ಈಗ ಒಂದು 20 ವರ್ಷ ದಾಟಿದ್ಮೇಲೆ ನಿಮ್ಗೆ ನಿಮ್ಮ ದೇಹದಲ್ಲಿ ಎಗ್ ಪ್ರೊಡ್ಯೂಸ್ ಆಗುತ್ತೆ. ನಾನು ಹೇಳಿದೆ, ನೀವು ಋತುಮತಿ ಆದ ಸ್ಟೇಜಿನಿಂದ ನಿಮ್ಮಲ್ಲಿ ಎಗ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಆ ಸ್ಟೇಜಲ್ಲಿ ನಾವು ಎಷ್ಟು ಬೇಕೋ ಅಷ್ಟು, ನಿಮ್ಗೆ ಎಷ್ಟು ದುಡ್ಡಿದೆ ಅಷ್ಟು ನೀವು ಪ್ರಿಸರ್ವ್ ಮಾಡ್ಕೋಬಹುದು. ಕೆಲವು ಸಲ 10 ಎಗ್ಗಳನ್ನು ಪ್ರಿಸರ್ವ್ ಮಾಡ್ಬೋದು. ಸೊ ಅದನ್ನ ನೀವು ಎಷ್ಟು ವರ್ಷ ಬೇಕೋ ಅದನ್ನೆಲ್ಲ ನೀವು ಒಂದು ರೀತಿಯ ಬ್ಯಾಂಕ್ ಇರುತ್ತೆ. ಸೊ ಅಲ್ಲಿ ಡೆಪಾಸಿಟ್ ಮಾಡಿಟ್ಟ ಹಂಗೆ. ಸೊ ಅದನ್ನ ನೀವು ನೆಕ್ಸ್ಟ್ ಪ್ಲಾನ್ ಮಾಡುವಾಗ, ಈಗ ಫಾರ್ ಎಕ್ಸಾಂಪಲ್ ಒಂದು 35 ವರ್ಷದ

0: ಎವ್ರಿ ಟೈಮ್ ನೀವು ಅದ್ರ ನೀವು ಮಾಡ್ತಾ ಇರಬೇಕು. ಸೊ ಈಗ ನೀವು ಇಯರ್ ಜಾಸ್ತಿ ಆದಂಗೆ ಅದಕ್ಕೆ ಮತ್ತೆ ಎಕ್ಸ್ಟ್ರಾ ಪೇಮೆಂಟ್ ಆಗ್ತಾ ಇರುತ್ತೆ.
1: ಓಕೆ, ಸೊ ನೀವು ಎಲ್ಲಿ ತನಕ ಅಲ್ಲಿ ಫ್ರೀಜ್ ಮಾಡ್ಕೊಂಡಿರ್ತೀರಿ ಅಲ್ಲಿ ತನಕ ಅವರಿಗೆ ಪೇ ಮಾಡ್ತಾ ಇರ್ಕತ್ತ. ಇಫ್ ಯು ಆರ್ ರೆಡಿ ಫಾರ್ ಆಲ್ ದಟ್, ನೀವು ಒಂದು ಎಗ್ ಫ್ರೀಜ್ ಒಂದಲ್ಲ ಹತ್ತು
0: ನಿಮ್ಗೆ ಎಷ್ಟು ಬೇಕು ಅಷ್ಟು ಎಗ್ ಅನ್ನ ಫ್ರೀಜ್
1: ಮಾಡ್ಕೊಂಡು
0: ಅದರಲ್ಲಿರುವಂತಹ ಹೆಲ್ದಿ ಎಗ್ ಅನ್ನ ತೆಗೆದು ಅವರು IVF ಮಾಡಿ ಆಮೇಲೆ ನಿಮ್ಗೆ ಇದು ಮಾಡ್ತಾರೆ.
1: ಬಟ್ ಮಗು ಹಾಪಕ್ಕೆ ಒಂದ್ ಎಗ್ ಸಾಕು?
0: ಒಂದ್ ಎಗ್ ಸಾಕು, ಒಂದ್ ಹೆಲ್ದಿ ಎಗ್ ಸಾಕು.
1: ಓಕೆ, ಸೊ ಒಳ್ಳೆ ಇನ್ಫಾರ್ಮೇಶನ್ ಇದು. ಈಗ ಇನ್ನೊಂದು, ನಾನೊಂದು ವಿಕ್ಕಿ ಡೋನರ್ ಅಂತ ಪಿಕ್ಚರ್ ಕಂಡಿದೆ, ನಂಗೆ ಅಷ್ಟೆಲ್ಲರಿಗೆ ಗೊತ್ತಿರಲಿಲ್ಲ ಹಿಂಗಲ್ಲ ಒಂದು ಡೋನರ್ ಇರ್ತಾರಂತ. ನಮಗೂ ಬೇರೆ ಇಲ್ಲಿ ಫಂಕ್ಷನ್ ಅಲ್ಲಿ ಅಪತಿಗೆ ಡೊನೇಷನ್ ಹೋಗಿ ಡೋನರ್ ಸಿಪ್ಪುದು ಗೊತ್ತಿತ್ತು. ಬಟ್ ಹಿಂಗು ಸ್ಪರ್ಮ್ ಕೂಡ ಡೋನರ್ ಇರ್ತಾರೆ ಕೊಡುವವರು, ಈವನ್ ಎಗ್ ಡೋನರ್ಸ್ ಇರ್ತಾರೆ. ಈ ಹ್ಯಾಂಗಲ್ಲ ಅಂದ್ರೆ ಎಂತದ್ದು?
0: ಈಗ ನೋಡಿ ನಾನೇನ್ ಹೇಳಿದೆ, ಈಗ ಒಂದು ಏಜ್ ಆದ್ಮೇಲೆ ನಿಮ್ಗೆ ಎಗ್ ಕ್ಷೀಣ ಆಗ್ತದೆ ಅಂತ ಹೇಳಿದೆ. ಸೊ ಅಂತವರಿಗೆ ಇದು ಬೆನಿಫಿಟ್. ಎಗ್ ಪ್ರೊಡ್ಯೂಸ್ ಆಗುದಿಲ್ಲ ನಿಮ್ ದೇಹದಲ್ಲಿ, ಎಂತ ಮಾಡ್ತೀರಿ? ಸೊ ಬೇರೆಯವರು ಎಗ್ ಅನ್ನ ತಗೊಳ್ಳಿ, ಅದನ್ನ ಪ್ರೆಗ್ನೆನ್ಸಿ ಆಗಿ ಕನ್ವರ್ಟ್ ಮಾಡಿ. ಇನ್ನು ಕೆಲವರಿಗೆ ಸರ್ಜರಿ ಆಗಿರ್ತದೆ, ಕೆಲವರಿಗೆ ಕ್ಯಾನ್ಸರ್ ಇರುತ್ತೆ, ಅಂತ ಸಂದರ್ಭದಲ್ಲಿ ಎರಡು ಅಂಡಾಶಯಗಳು ಹೋಗಿರ್ತದೆ. ಸೊ ಅಂತವರಿಗೆ ಇದು ಗರ್ಭಕೋಶ ಇದೆ ನಮ್ಮಲ್ಲಿ, ಆದ್ರೆ ಅಂಡಾಶಯ ಇಲ್ಲ. ಸೊ ಎಗ್ ಡೋನರ್ ಎಗ್ ಅನ್ನ ನೀವು ತಗೊಳ್ಳಿ. ಡೋನರ್ ಸ್ಪರ್ಮ್ ಯಾವಾಗ ಅಂತ ಹೇಳಿದ್ರೆ, ಈಗ ಮೇಲ್ ಇನ್ಫರ್ಟಿಲಿಟಿ ಅಲ್ಲಿ ಇರಬಹುದು, ಅಂತ ಸಂದರ್ಭದಲ್ಲಿ ಏನು ಸ್ಪರ್ಮ್ ಪ್ರೊಡ್ಯೂಸ್ ಆಗ್ತಾ ಇಲ್ಲ, ಅವರಲ್ಲೂ ಸಮಸ್ಯೆ ಇದೆ ಅಂತ ಹೇಳಿದ್ರೆ, ಅವರ ಸ್ಪರ್ಮ್ ಅನ್ನ ಕೆಲವು ಸಲ ಮಿಕ್ಸ್ ಅಪ್ ಮಾಡಿ, ಅದು ಎಲ್ಲಾನು ಲೀಗಲ್ ಇರ್ತದೆ, ಎವ್ರಿಥಿಂಗ್ ವಿಲ್ ಬಿ ಡಾಕ್ಯುಮೆಂಟೆಡ್. ಯಾಕಂತ ಹೇಳಿದ್ರೆ ಲೇಟರ್ ಆನ್ ಅವರು ಇದು ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅಂಡರ್ ಲೀಗಲ್ ಪ್ರೊಸೀಜರ್ ಓನ್ಲಿ ವಿ ಹ್ಯಾವ್ ಟು ಡೂ ದಟ್. ಆಯ್ತಾ, ಸೊ ಆ ಒಂದು ಇದು ಸಹ ಈಗ ಅವೈಲೇಬಲ್ ಇದೆ.
1: ಬೇರೆಯವರ ಎಗ್ ಅಥವಾ ಬೇರೆಯವರ ಸ್ಪರ್ಮ್ ಆದ್ರೆ ಅದು ನಮ್ದಲ್ಲ ಅನ್ನೋದೊಂದು ಭಾವನೆ ಬರುತ್ತಾ?
0: ಸಿ, ಲೈಕ್ ಒಂದು ಮಗು ಬೇಕು ಅಂತ ಹೇಳುವಂತ ಸ್ಟೇಜಿಗೆ ಹೋದಾಗ ನಿಮ್ಗೆ ಆ ಒಂದು ಮಗು ಒಂದು ಸಿಕ್ಕಿದ್ರೆ ಸಾಕು ಅಂತ ಹೇಳೋದೇ ಜಾಸ್ತಿ ಇರ್ತದೆ. ಯಾರ ಮಗು, ಯಾವ ಮಗು, ಏನು ಅಂತ. ಅಟ್ಲೀಸ್ಟ್ ನನ್ನ ಎಗ್ ಅಥವಾ ನನ್ನ ಗಂಡನ ಸ್ಪರ್ಮ್ ಇಂದ ಒಂದು ಮಗು ಆಗಿದೆ ಅಂತ ಹೇಳುವಂತ ಭಾವನೆ ಅದು ಜಾಸ್ತಿ ಇರ್ತದೆ. ಸೊ ಹೆಚ್ಚಿನವರು ಆ ತರ ಭಾವನೆ ಇಟ್ಕೊಳ್ಳೋದಿಲ್ಲ.
1: ಸೊ ಅದಕ್ಕೂ ನೀವು ಕೌನ್ಸಿಲಿಂಗ್ ಎಲ್ಲ ಮಾಡ್ತೀರಿ ಆ ಸಂದರ್ಭಗಳಲ್ಲಿ?
0: ಹಾ, ಅಂದ್ರೆ ಆ ಒಂದು ಕೆಲವರ ಸಿಚುವೇಶನ್ ಆ ತರ ಇದ್ರೆ ನಾವು ಆ ಒಂದು ಪಾಸಿಬಿಲಿಟೀಸ್ ಎಕ್ಸ್ಪ್ಲೈನ್ ಮಾಡಿಯೇ ತಗೊಳ್ತೇವೆ, ಅದೆಲ್ಲವೂ ಡಾಕ್ಯುಮೆಂಟ್ ಆಗಿರ್ತದೆ.
1: ಈಗ IVF ಅಂದ್ರೆ ನೀವು ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿಯೇ ಮಾಡೋದು?
0: ಹೌದು ಹೌದು, ತುಂಬಾ ಅವರಿಗೆ ಎವ್ರಿ ಪ್ರೊಸೀಜರ್ ಎವ್ರಿ ಸ್ಟೆಪ್ ಎಲ್ಲವನ್ನ ಡಿಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಅದನ್ನ
1: ಅಂದ್ರೆ ಅಲ್ಲಿ ಸೀಕ್ರೆಸಿ ಇರುವುದಿಲ್ಲ. ಲೈಕ್ ನೋಡಿ, ನಿಮ್ಮ ಎಗ್ ಅಷ್ಟು ಹೆಲ್ದಿ ಇಲ್ಲ, ಬೇರೆಯವ್ರ ಎಗ್ ಡೋನರ್ ಇಂದ
0: ಓಪನ್ ಆಗಿ ಮಾತಾಡಿ ಅದನ್ನ ಪ್ರೊಸೀಜರ್ ಮಾಡುವಂತ.
1: ಈಗ ಡೋನರ್ ಇಂದ ಎಗ್ ಅಥವಾ ಸ್ಪರ್ಮ್ ತಕೊಂಡ್ರೆ IVF ಚಾರ್ಜಸ್ ಜಾಸ್ತಿ ಆಗ್ತ?
0: ಹೌದು ಹೌದು, ಪ್ರೊಸೀಜರ್ ಚಾರ್ಜಸ್ ಜಾಸ್ತಿ ಆಗ್ತದೆ.
1: ಓಕೆ, ಸೊ ಇದನ್ನೊಂದು ಗಮನಿಸ್ಕೊಳ್ಬೇಕಾಗತ್ತೆ. ಈಗ ಸರೋಗೇಟ್ ಮದರ್ ಅಂತ ಹೇಳ್ತಾರೆ, ಸರೋಗಸಿ ಬಾಡಿಗೆ ತಾಯಿ, ಅದೇ ಏನದು, ಏನದು, ವಾಟ್ ಇಸ್ ಇಟ್ ಡಾಕ್ಟರ್?
0: ಈಗ ಏನಾಗುತ್ತೆ, ನಾನು ಹೇಳಿದೆ ಬೇರೆ ಬೇರೆ ಕಂಡೀಷನ್ಸ್ ಹೇಳಿದೆ ಇನ್ಫರ್ಟಿಲಿಟಿಗೆ. ಈಗ ನಮ್ಗೆ ಗರ್ಭಕೋಶ ಇಂಪಾರ್ಟೆಂಟ್. ಈಗ ಕೆಲವರಿಗೆ ಎಗ್ ಇಲ್ಲ, ಟ್ಯೂಬ್ ಸರಿ ಇಲ್ಲ, ಅವಕ್ಕೆ IVF ಮಾಡ್ಬೋದು. ಬಟ್ ಕೆಲವರಿಗೆ ಗರ್ಭಚೀಲನೇ ಸರಿ ಇರೋದಿಲ್ಲ, ಪ್ರಾಬ್ಲಮ್ ಒಂದೇ ಗಡ್ಡೆ ಇರ್ತದೆ, ಇಲ್ಲ ಯಾವುದೋ ಒಂದು ಕಾರಣಕ್ಕೆ ಆಪರೇಷನ್ ಸರ್ಜರಿ ಆಗಿರ್ತದೆ. ಇನ್ನು ಕೆಲವರಿಗೆ ಗರ್ಭಕೋಶ ಹಾಗೆ ಇರೋದಿಲ್ಲ, ಇರೋದೇ ಇಲ್ಲ, ಹುಟ್ಟೋದ್ರಿಂದ ಇರೋದಿಲ್ಲ, ಅಥವಾ ತುಂಬಾ ಕ್ಷೀಣ ಆಗಿರ್ತದೆ. ಸೊ ಅಂತ ಸಂದರ್ಭದಲ್ಲಿ ಈ ಸರೋಗಸಿ ಒಂದು ಆಪ್ಷನ್ ಅಷ್ಟೇ ಅಂತ ಹೇಳಿದ್ರೆ, ನಿಮ್ಮ ಎಗ್ ಅನ್ನ ಗಂಡನ ಸ್ಪರ್ಮ್ ಜೊತೆ ಮಿಲನ ಮಾಡಿ ಬೇರೆ ಒಂದು ಗರ್ಭಕೋಶ, ನಿಮ್ಮ ಹೆಚ್ಚಾಗಿ ನಿಮ್ಮ ರಿಲೇಟಿವ್ ಇದನ್ನೇ ಪ್ರಿಫರ್ ಮಾಡ್ತಾರೆ. ಸೊ ಆ ಒಂದು ಗರ್ಭಕೋಶಕ್ಕೆ ಇಂಪ್ಲಾಂಟ್ ಮಾಡಿ ಆ ಒಂದು 9 ತಿಂಗಳು ಆ ತಾಯಿ ಅದನ್ನ ಇಟ್ಕೊಂಡು ಆಮೇಲೆ ಮಗು ಆದ ಮೇಲೆ ಮಗುವನ್ನ ಟ್ರಾನ್ಸ್ಫರ್ ಮಾಡುವಂತದ್ದು.
1: ಓಕೆ, ಸೊ ಈ ತರ ಮಗುವನ್ನ ಪಡ್ಕೊಳ್ಬಹುದು ಅಂತ ಹೇಳ್ಕೊಂಡು. ಇದು ನನ್ಗನ್ಸುತ್ತೆ ಶಿಲ್ಪಾ ಶೆಟ್ಟಿ ಇದು ಕೂಡ ಎರಡನೇ ಮಗು,
0: ಶಿಲ್ಪಾ ಶೆಟ್ಟಿ ಇರ್ಬೋದು, ಶಾರುಖ್ ಖಾನ್ ಮೂರನೇ
1: ಮಗು, ಕರೆಕ್ಟ್ ಕರೆಕ್ಟ್,
0: ನಯನತಾರ ಇರ್ಬೋದು,
1: ಕರೆಕ್ಟ್.
0: ಇವರೆಲ್ಲ ಸೆಲೆಬ್ರಿಟೀಸ್, ಯಾಕಂತ ಹೇಳಿದ್ರೆ ಅವರಿಗೆ ಸೇಫ್ ಮೆಥಡ್ ಯಾವ್ದು ಬೇಕು, ದುಡ್ಡಿಗೇನು ಖರ್ಚು ಇದಿಲ್ಲ, ಸೊ ಸೇಫ್ ಯಾವ್ದು ಅಂತ ಹೇಳಿ ಅವರು ಚೂಸ್ ಮಾಡಿ.
1: ಒಂದು ಈ ಸರೋಗಸಿಗೆಲ್ಲ ಎಷ್ಟು ಖರ್ಚು ಆಯ್ತು ಅಂತ ಹೆಚ್ಚು ಕಮ್ಮಿ?
0: ಇದು ತುಂಬಾ ಜಾಸ್ತಿ ಆಯ್ತು, ಒಂದು ಮೋರ್ ದೆನ್ 20-30 lakhs ತನಕ ಆಗುವಂತ.
1: ಓ, ಇದು ಭಯಂಕರ ಕಾಸ್ಟ್ಲಿ ಉಂಟು.
0: ಯಾಕಂತ ಹೇಳಿದ್ರೆ ಅದು ಅಷ್ಟು ಅವರಿಗೆ ಚಾರ್ಜಸ್ ಆಗುತ್ತೆ, ಒಂದು ಯಾರಿಗೆ ಸರೋಗೇಟ್ ಮದರಿಗೆ ಚಾರ್ಜಸ್ ಇರುತ್ತೆ, ಆಮೇಲೆ ಹಾಸ್ಪಿಟಲ್ಗೆ ತುಂಬಾ ಅದರ ಬಗ್ಗೆ ಬರ್ಡನ್ ಇರುತ್ತೆ. ಸೊ ಅದೆಲ್ಲ ಚಾರ್ಜಸ್ ಅಷ್ಟು ಆಗುತ್ತೆ. ಮತ್ತೆ ಅದು ಕೆಲವು ತುಂಬಾ ಲೀಗಲಿ ಅದನ್ನ ಮಾಡ್ಬೇಕಾಗುತ್ತೆ, ಕೆಲವು ಕಡೆ ಇಲ್ಲೀಗಲಿ ಮಾಡ್ತಾ ಇರೋದ್ರಿಂದ ನಿಮಗೆ ಚಾರ್ಜಸ್ ಕಮ್ಮಿ ಬರ್ಬಿಟ್ಟು. ಲೀಗಲ್ ವೇ ಅಲ್ಲಿ ಹೋಗ್ಬೇಕು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಚಾರ್ಜಸ್ ಆಗೇ ಆಗುತ್ತೆ.
1: ಓಕೆ, ಇಷ್ಟೆಲ್ಲ ಖರ್ಚುಗಳು ಬೇಕಾ? ಇಲ್ಲ 25-28 ಒಳಗೆ ಮಗು ಮಾಡ್ಕೊಂಡ್ಕಾ ಡಿಸೈಡ್ ಮಾಡಿ. ಯಾಕಂದ್ರೆ ಯೂಶ್ವಲಿ ನಾವು ಕರಿಯರ್ ದುಡ್ಡು ಮಾಡ್ಬೇಕು ಅದ್ ಮಾಡ್ಬೇಕು ಇದು ಮಾಡ್ಬೇಕು ಅಂತ ಹೇಳ್ಕೊಂಡು ಅದರಿಂದ ಹೊತ್ತಲ್ಲ, ಕಡೆ ದುಡ್ದುದೆಲ್ಲ ತಕೊಂಡ್ ಇದಕ್ಕೆ ಹಾಕೋಗ
0: ಅಲ್ಲ. ನಿಮ್ಮ ಲೈಫ್ ಅಲ್ಲಿ ಒಂದು ಪ್ರಯಾರಿಟಿ ಅಂತ ಇರ್ಬೇಕಾಗತ್ತೆ. ಸೊ ನಿಮ್ಗೆ

0: ಯಾವ್ದು ಪ್ರೆಗ್ನೆನ್ಸಿ ಆಗೋದು ಇಂಪಾರ್ಟೆಂಟ್ ಅಂತ ಅನ್ಸಿದ್ರೆ ಅದನ್ನ ಬೇಗ ಪ್ಲಾನ್ ಮಾಡ್ಬಿಡಿ.
1: ಯೆಸ್,
0: ಇಲ್ಲ ಬೇಡ ಪ್ರೆಗ್ನೆನ್ಸಿನೇ ಬೇಡ, ಮಕ್ಳು ಬೇಡ ಅಂತ ಹೇಳಿದ್ರೆ ಓಕೆ, ಚಿಲ್ ಔಟ್,
1: ಸ್ಟೇ ಹ್ಯಾಪಿ ಅಂತ. ಓಕೆ, ಈಗ ರೇರ್ ಕೇಸ್ ಸಿನಾರಿಯೋಸ್, ಈಗ ಆಸ್ ಅ ಡಾಕ್ಟರ್, ಆಸ್ ಅ ಗೈನಾಕ್, ಆಸ್ ಅ ಫರ್ಟಿಲಿಟಿ ಸ್ಪೆಷಲಿಸ್ಟ್, ನಿಮ್ಮಲ್ಲಿಗೆ ತುಂಬಾ ಜನ ಬಂದಿರ್ತಾರೆ, ತುಂಬಾ ತುಂಬಾ ತುಂಬಾ ಕೇಸಸ್ಗಳನ್ನ ನೀವು ಹ್ಯಾಂಡಲ್ ಮಾಡಿರ್ತೀರಿ. ಸೊ ಈ ಸಂದರ್ಭದಲ್ಲಿ ಕೆಲವೊಂದು ಕೇಸ್ಗಳನ್ನ ಹೇಳೋದಾದ್ರೆ, ಪ್ರಕರಣಗಳನ್ನ ಒಂಚೂರು ಹೇಳಿಬಿಡಿ ಡಾಕ್ಟ್ರೆ.
0: ಕೆಲವು ಕೇಸ್ ಅಂದ್ರೆ ಇದು ಹೆಚ್ಚಿನ ಅವರು ಆಗ್ತಾ ಇರುವಂತದ್ದು, ಫಸ್ಟ್ ಬರುವಾಗ ಬರೀ ಹೆಂಗಸರು ಮಾತ್ರ ಇರ್ತಾರೆ, ಹೆಣ್ಣು ಮಾತ್ರ ಬರ್ತಾಳೆ. ಹೆಣ್ಣು ಬಂದು ನನಗೆ ಈ ಥರ ಇದೆ, ತೊಂದರೆ ಇದೆ, ಏನಿದೆ ಅಂತ ಹೇಳಿ. ಬಟ್ ಏನಾಗುತ್ತೆ, ಬರೀ ಹೆಣ್ಣಿಗೆ ನಾವು ಟ್ರೀಟ್ಮೆಂಟ್ ಕೊಟ್ಟು ಏನು ಮಾಡಿ, ಗಂಡು ನಾವು ನೋಡಬೇಕಾಗುತ್ತೆ. ಸೊ ಗಂಡನ ಕರ್ಕೊಬನ್ನಿ ಅಂತ ಹೇಳಿದಾಗ ಅವರಲ್ಲಿ ಏನೋ ಒಂದು ರೀತಿಯ ಫೋಬಿಯಾ ಇರ್ಬೋದು, ಸೋಷಿಯಲ್ ಬಯಾಸ್ ಇರ್ಬೋದು. ಸೊ ಆ ಒಂದು ಸಮಸ್ಯೆಗಳನ್ನು ನಾವು ಬಹಳ ನೋಡಿದ್ದೇನೆ ನಾನು. ಸೊ ನಾವು ಆಮೇಲೆ ಅವ್ರನ್ನ ಕೌನ್ಸಿಲಿಂಗ್ ಮಾಡಿ, ಇಲ್ಲಪ್ಪ ಗಂಡನದು ಟ್ರೀಟ್ಮೆಂಟು ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳಿದ ನಂತರ ಆಮೇಲೆ ಮನೆಯವ್ರ ಹತ್ರ ಡಿಸ್ಕಷನ್ ಆಗಿ ಆಮೇಲೆ ಲೆಟರ್ ಬರ್ತಾರೆ. ಸೊ ಇದು ಇನ್ನೂ ಒಂದು ರೀತಿಯ ನಾವು ಹೆಣ್ಣಿಗೆ ಒಂದು ಆ ಒಂದು ಫಿಯರ್ ಇದ್ದೇ ಇದೆ, ಎಲ್ಲಿ ನನ್ನನ್ನು ಬಂಜೆ ಅಂತ ಹೇಳಿ ಇದು ಮಾಡ್ತಾರೆ ಅಂತ ಹೇಳುವಂಥದ್ದು. ಮೇ ಬಿ ಅದೇ ಅದು ಒಂದು ರೀಸನ್ ನಮ್ಮನ್ನು ಕನ್ಸಲ್ಟ್ ಆಗುವಂಥದ್ದು ಸಹ ಡಿಲೇ ಆಗ್ತಾ ಇರ್ಬೋದು. ಸೊ ಅದು ಒಂದು ಪ್ರಕರಣ. ಇನ್ನೊಂದು ಇನ್ನು ಎರಡು ಕೇಸ್ ಆ ಥರ ನೋಡಿದೆ ಏನಂತ ಹೇಳಿದ್ರೆ, ಹೆಂಡತಿ ನನಗೆ ಮಗು ಆಗಬೇಕು ಅಂತ ಬರ್ತಾಳೆ, ಬಟ್ ಗಂಡನಿಗೆ ಮಗು ಆಗ್ಬೇಕಂತ ಇಂಟ್ರೆಸ್ಟ್ ಇಲ್ಲ. ಬಟ್ ಏನಂತ ಹೇಳಿದ್ರೆ ಮ್ಯೂಚುವಲಿ ಅವರು ಮದುವೆ ಆಗಿರೋದು ಮಗು ಆಗ್ಬೇಕು ಅಂತ ಹೇಳಿ, ಬಟ್ ಈಗ ಏನನ್ಸ್ತಾ ಇದೆ ಗಂಡನಿಗೆ ಬೇಡ, ಖರ್ಚಿರುತ್ತೆ ಮಕ್ಕಳೇ ಯಾಕೆ ಅಂತ ಹೇಳಿ. ಸೊ ಈ ಒಂದು ಸಂದರ್ಭದಲ್ಲಿ ನಾವೇನು ಅಂದ್ರೆ ಹೇಳ, ಆಕ್ಚುಲಿ ಒಂದು ಮದುವೆ ಆದಾಗ ಒಂದು ಮ್ಯೂಚುವಲ್ ಇದಾಗಿರುತ್ತೆ, ನಿಮ್ಮಲ್ಲಿ ಒಂದು ಮಕ್ಕಳಾಗಬೇಕು ಅಂತ ಹೇಳಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಸೊ ಅದನ್ನು ಬ್ರೇಕ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಈ ಥರ ಸಂದರ್ಭ ಇದ್ದಾಗ ದೇರ್ ಇಸ್ ರೈಟ್ ಫಾರ್ ವಿಮೆನ್ ಟು ಫೈಟ್ ಅಗೇನ್ಸ್ಟ್ ಇಟ್. ಸೊ ಅದನ್ನ ಲೀಗಲಿ ನೀವು ಫೈಟ್ ಮಾಡ್ಬೋದು. ಸೊ ಆ ಥರ ಒಂದು, ಯಾಕಂತ ಹೇಳಿದ್ರೆ ಅವಳ ಏಜ್ ಮೀರಿ ಹೋಗ್ತಾ ಇದೆ ಅಂತ ಹೋದ್ರೆ ಅವಳು ಅದನ್ನ ಪ್ರೆಗ್ನೆನ್ಸಿ ಮಾಡ್ಕೊಳ್ಳಿಕ್ ಆಗೋದಿಲ್ಲ. ಸೊ ಅದು ಅನದರ್ ಇದು. ಇನ್ನೊಂದು ಅದೇ ನಾನು ಹೇಳಿದೆಲ್ಲ ಕೋವಿಡ್ ಟೈಮಲ್ಲಿ. ಸೊ ಲೈಕ್ ತುಂಬಾ ಜನರಿಗೆ ಪ್ರೆಗ್ನೆನ್ಸಿ, ನಾನು ಬಸರಿಯಾಗಿ ಬಂದೆ ಅಂತ ಹೇಳಿ ಹೇಳಿದ್ದು, ಬಟ್ ನಮ್ಗೆ ಬಹಳ ಖುಷಿ ಆಯ್ತು. ಸೊ ಈ ಥರನೂ ಒಂದು ಆಗಿದೆ ಅಲ್ಲ ಅಂತ ಹೇಳಿ. ಸೊ ಈ ಥರ ಸುಮಾರು ಡಿಫ್ರೆಂಟ್ ಸಿನಾರಿಯೋಸ್ ಇದೆ, ಬಟ್ ಎಲ್ಲವನ್ನ ನಾವು ಡಿಸ್ಕಸ್ ಮಾಡ್ಲಿಕ್ಕೆ
1: ಇಲ್ಲ ಆತಿಲ್ಲ. ಹೌದು, ಎಸ್ ಕರೆಕ್ಟ್. ಒಂದು ಗಂಡ ಇದಕ್ಕೆ ರೆಸ್ಪಾನ್ಸಿಬಲ್ ಅಲ್ಲ, ಹೆಣ್ಮಕ್ಳದ್ದೇ ರೆಸ್ಪಾನ್ಸಿಬಿಲಿಟಿ, ಬಂಜೆತನ ಇನ್ಫರ್ಟಿಲಿಟಿ ಅಂದ್ರೆ ಅವಳದ್ದೇ ಸಮಸ್ಯೆ ಅಂತ. ಹಂಗಲ್ಲ, ಹೆಚ್ಚಿಗೆ ಅರ್ಥ ಆದ್ದೆ ಅಂತಂದ್ರೆ ಇನ್ಫರ್ಟಿಲಿಟಿ ಸಮಸ್ಯೆ ಹೆಣ್ಗಳಿಗಿಂತ ಗಂಡು ಮಕ್ಕಳಿಗೆ ಜಾಸ್ತಿ
0: ಇದೆ. ನೋಡಿದ್ರೆ ಟೆಸ್ಟ್ ಮಾಡಿದ್ರೆ ಡೆಫಿನೆಟ್ ಆಗಿ ಗೊತ್ತಾಗುತ್ತೆ, ಬಟ್ ಆ ಟೆಸ್ಟ್ ಮಾಡ್ಲಿಕ್ಕೆ ಬರೋದಿಲ್ಲ,
1: ಬರ್ತಿಲ್ಲ, ಅದು ಸಮಸ್ಯೆ. ಸೊ ಒಂದಂತಂದ್ರೆ ನಿಮ್ಗೆ ಡಿಲೇ ಆಗ್ತಿದೆ ಮಗು ಆಗೋದ್ರಲ್ಲಿ ಅಂದ್ರೆ ಹಿಂದೆ ಮುಂದೆ ಕಾಣದೆ ಒಂದ್ಸಲ ಹೋಗಿ ಟೆಸ್ಟ್ ಮಾಡ್ಕೋಬಪ್ಪದು ಭಾರಿ ಒಳ್ಳೇದು. ಅಟ್ ಲೀಸ್ಟ್ ಗೊತ್ತಾಗತ್ತೆ ಯಾವ ಸ್ಟೇಜ್ ಅಲ್ಲಿ ನಾವಿದ್ದೀವಿ ಅಂತ ಹೇಳೋದು. ಈಗ ಇಮೋಷನಲ್ ಬ್ಯಾಲೆನ್ಸ್ ಅಥವಾ ಬಾಂಧವ್ಯ ಅಂತ ಎಂತ ಹೇಳ್ತೇವೆ ನಾವು ಗಂಡ ಹೆಂಡತಿ ನಡುವೆ, ಇದನ್ನ ನಾವು ಹ್ಯಾಂಗ್ ಇಟ್ಕೊಂಡ್ರೆ ಇನ್ಫರ್ಟಿಲಿಟಿನ ದೂರ ಇಡ್ಲಕ್ಕ ಡಾಕ್ಟ್ರೆ?
0: ಈಗ ಗಂಡ ಹೆಂಡತಿ ಮಧ್ಯ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ಅಥವಾ ಒಂದು ಧ್ಯೇಯ ಅಂತ ಇರುತ್ತೆ, ಮದ್ವೆ ಪರ್ಪಸ್ ಅಂತ ಇರುತ್ತೆ, ಒಂದು ಮದ್ವೆ ಆಗುವ ಪರ್ಪಸ್ ಅಂತ ಇರುತ್ತೆ. ಕೆಲವ್ರದ್ದು ಪರ್ಪಸ್ ರಿಯಲಿ ಹಾ ಮದ್ವೆ ಆಗೋದು ಮಗು ಮಾಡ್ಕೊಳಿಕ್ ಮಾತ್ರ ಅನ್ನೋದಂತ ಹೇಳುವಂತದ್ದು ಇರುತ್ತೆ. ಸೊ ಅಂಥವರು ಪ್ರಾಬ್ಲಮ್ಗೆ ಸಿಲುಕ್ತಾರೆ. ಬಟ್ ಪರ್ಪಸ್ ಏನಂತ ಹೇಳಿದ್ರೆ ಇಬ್ರು ಜೊತೆಯಾಗಿ ನಡ್ಕೊಂಡು ಮುಂದಿನ ಪೀಳಿಗೆನ ನಾವು ಮುಂದುವರಿಸ್ತಾ ಹೋಗುವಂತದ್ದು ಒಂದು ಬೇಸಿಕ್ ಪರ್ಪಸ್. ಸೊ ಅದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು. ಹಾಗೆಲೆ ನೀವೀಗ ಯಾರು ಹೆಣ್ಣಿಗೆ ಕೆಲವು ಸಲ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಇರೋದಿಲ್ಲ. ಸೊ ತುಂಬಾ ಪೇಷನ್ಸ್ ಕೊಡ್ಬೇಕಾಗುತ್ತೆ, ಟೈಮ್ ಕೊಡ್ಬೇಕಾಗುತ್ತೆ. ಗಂಡು ಈಗ ಗಂಡಂದ್ರೆ ಏನಾಗುತ್ತೆ, ಮದ್ವೆ ಆದ ತಕ್ಷಣ ತುಂಬಾ ಹರಿಬರಿ ಮಾಡ್ತಾರೆ. ಯಾಕಂದ್ರೆ ಸೆಕ್ಸ್ ಅಂತ ಹೇಳುವಂಥದ್ದು ಅವರಿಗೆ ಒಂದು ಒಂದು ಕ್ಷಣಿಕ ಸುಖ ತರ ಫೀಲ್ ಆಗಿ, ಬಟ್ ಇಟ್ ಇಸ್ ನಾಟ್ ಲೈಕ್ ದಟ್. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಹರ್, ಅವಳ ಟೈಮಿಂಗ್ ಅನ್ನ ನೀವು ಅರ್ಥ ಮಾಡ್ಕೊಳ್ಬೇಕು, ಅವಳ ಇಮೋಷನಲ್ ನೀಡ್ಸ್ ಅನ್ನ ಅರ್ಥ ಮಾಡ್ಕೊಳ್ಬೇಕು. ಸೊ ಆ ಒಂದು ಅರ್ಥ ಮಾಡಿಕೊಂಡ ಸಮಯದಲ್ಲಿ ಬಾಂಧವ್ಯ ಚೆನ್ನಾಗಿರ್ತದೆ. ಆವಾಗ ಇಂಟರ್ಕೋರ್ಸ್ ಮಾಡಿದಾಗ ನಿಮ್ಮ ಫರ್ಟಿಲಿಟಿ ಚೆನ್ನಾಗಿರ್ತದೆ. ಸೊ ಅದು ಒಂದು ವೆರಿ ಇಂಪಾರ್ಟೆಂಟ್. ಇನ್ನು ಕೆಲವು ಕಂಡೀಷನ್ ನಾವು ಹೇಳ್ತೇವೆ, ಸ್ವಲ್ಪ ತಯಾರಿ ಮಾಡ್ಕೊಳ್ಬೇಕು. ಈಗ ನೀವು ಇನಿಷಿಯಲಿ ಒಂದು ಪ್ಲಾನ್ ಮಾಡುವಾಗ ಡೈರೆಕ್ಟಾಗಿ ಸೆಕ್ಸ್ ಮಾಡೋದು ಅಂತ ಹೇಳುವಂಥದ್ದು ಇರುತ್ತೆ. ಸೊ ಅದನ್ನು ಹಾಗೆ ಮಾಡಬಾರ್ದು, ಸ್ವಲ್ಪ ಪ್ರಿಪೇರ್ ಆಗುವಂಥದ್ದು, ಅವರನ್ನ ಚೆನ್ನಾಗಿ ನೋಡಿಕೊಂಡು ಇದು ಮಾಡುವಂಥದ್ದು. ಸೊ ಅದು ನಿಮ್ಮ ಬೆನಿಫಿಟ್ ಪ್ರೆಗ್ನೆನ್ಸಿ ಆಗಲಿಕ್ಕೆ ಚೆನ್ನಾಗಿರ್ತದೆ. ಸೊ ಬಾಂಧವ್ಯ ಅನ್ನುವಂಥದ್ದು ಎಲ್ಲ ರೀತಿಯಲ್ಲಿ ಇರುವುದು ವೆರಿ ಇಂಪಾರ್ಟೆಂಟ್. ಸಪೋರ್ಟಿವ್ ಅಂತ ಹೇಳುವಂಥ ಪ್ರತಿಯೊಂದು ಇದರಲ್ಲಿ ಸ್ಟೇಜಲ್ಲೂ ಇರಬೇಕಾಗುತ್ತೆ. ಒಂದಕ್ಕೆ ಒಂದು ವೇಳೆ ಟ್ರೀಟ್ಮೆಂಟ್ ಸಕ್ಸಸ್ ಆಗದೇ ಇದ್ರೂ ನಾವು ಚೆನ್ನಾಗಿರ್ತೀವಿ ಅಂತ ಹೇಳುವಂಥ ಒಂದು ಮನೋಭಾವನೆ ಇರಬೇಕಾಗುತ್ತೆ.
1: ಎಂತಾರು ಸರಿ ಆಕ್ಸೆಪ್ಟ್ ಮಾಡುವ ಒಟ್ಟಿಗೆ
0: ಚೆನ್ನಾಗಿರ್ತೇವೆ, ಇಬ್ರು ಒಟ್ಟಿಗೆ ಇರ್ತೇವೆ ಅಂತ ಹೇಳುವಂಥದ್ದು ಒಂದು ಯಾವಾಗಲೂ ಇರಬೇಕಾಗುತ್ತೆ.
1: ಬ್ಯೂಟಿಫುಲ್ ಇಸ್ ಸೆಡ್. ಈಗ ಫೈನಲ್ ಮೆಸೇಜ್ ಕಾರ್ಯಕ್ರಮ ಈ ಸಂಚಿಕೆಯನ್ನ, ಈ ಇನ್ಫರ್ಟಿಲಿಟಿ ಅವೇರ್ನೆಸ್ ವೀಕ್ ಈ ಸಂಚಿಕೆಯನ್ನ ಮುಗಿಸೋ ಮುಂಚೆ ಡಾಕ್ಟರ್ ಪ್ರಿಯಾಂಕಾ ಜೋಗಿ ಅವರಿಂದ ಯಾವ ಸಂದೇಶ ಕೊಡಕ್ಕೆ ಇಷ್ಟಪಡ್ತೀರಿ?
0: ಈಗಿನ ಜನರೇಷನ್ ಕಾಸ್ಟ್ಲಿ ಮೊಬೈಲ್, ಕಾಸ್ಟ್ಲಿ ಕಾರ್ ಇದನ್ನೆಲ್ಲ ಚಂದ ಮಾಡಿ ಇಟ್ಕೊಳ್ಳಿಕ್ಕೆ ಎಲ್ಲ ರೀತಿಯ ಕವರ್ ಅಥವಾ ಗೊರಿಲ್ಲಾ ಗ್ಲಾಸ್ ಇರ್ಬೋದು ಅಥವಾ ಕಾರಿಗೆ ಇನ್ಶೂರೆನ್ಸ್ ಈ ಥರ ಎಲ್ಲ ಮಾಡ್ಕೊಳ್ತಾರೆ. ಅದೇ ರೀತಿ ನಿಮ್ಮ ಆರೋಗ್ಯವನ್ನು ಸಹ ಒಂದು ಕಾಸ್ಟ್ಲಿಯೆಸ್ಟ್ ಯಾವ ಇದರಲ್ಲೂ ಸಿಗದೇ ಇರುವಂಥ ಆ ಒಂದು ಒಂದು ದೇಹವನ್ನು ನೀವು ಜಾಗೃತರಾಗಿಟ್ಕೊಳ್ಬೇಕು, ಆ ರೀತಿಯ ಒಂದು ಅದಕ್ಕೆ ತಯಾರಿ ಮಾಡಿಕೊಳ್ಬೇಕು, ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಅಂತ ಹೇಳುವಂಥದ್ದು ಒಂದು ಮೇನ್ ನಾನು ಇದು ಹೇಳ್ತೇನೆ. ಈಗ ಏನಂತ ಹೇಳಿದ್ರೆ ನಿಮ್ಮ ಈಗ ಪ್ರೆಗ್ನೆನ್ಸಿ ಅಂತ ಹೇಳುವಂಥದ್ದು ಈಗ ಒಂದು ಚಂದ ಇರುವಂಥ ಭೂಮಿ ಥರ. ಸೊ ಭೂಮಿ ಎಷ್ಟು ಫಲವತ್ತಾಗಿರುತ್ತೆ ನಿಮ್ಮ ಫಲಸ ಅಷ್ಟು ಚೆನ್ನಾಗಿರ್ತದೆ. ಸೊ ಆ ಒಂದು ಭೂಮಿ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ನೀವೆಲ್ಲ ರೀತಿಯಲ್ಲಿ ಅದನ್ನು ಚೆನ್ನಾಗಿ ನೋಡ್ಕೊಳ್ಬೇಕಾಗುತ್ತೆ. ಸೊ ಈಗ ನಾವು ಹೆಣ್ಮಕ್ಳಲ್ಲಿ ಅಂತ ಹೇಳಿದ್ರೆ ಒಂದು ಹುಟ್ಟಿದ ನಂತರ ಒಂದು ಗರ್ಭ ಇದು ಋತುಮತಿ ಆಗ್ತಾ ಇದ್ದ ಹಾಗೆ ಆ ತಯಾರಿ ನಡೀತಾ ಇರುತ್ತೆ ನಾನು ಹೇಳಿದೆ. ಸೊ ಆ ಟೈಮಿಂದ ನಿಮ್ಮ ಆಹಾರ ಪದ್ಧತಿ ಇರ್ಬೋದು, ನಿಮ್ಮ ಆಕ್ಟಿವಿಟೀಸ್ ಇರ್ಬೋದು, ನಿಮ್ಮ ಫಿಸಿಕಲ್ ಆಕ್ಟಿವಿಟಿ ಇರ್ಬೋದು, ನಿಮ್ಮ ಥಿಂಕಿಂಗ್ ಇರ್ಬೋದು, ಇದನ್ನೆಲ್ಲ ನೀವು ಚೆನ್ನಾಗಿ ನೋಡ್ಕೊಳ್ಬೇಕಾಗುತ್ತೆ. ಇಮ್ಯುನಿಟಿ ಇಂಪ್ರೂವ್ ಆಗುವಂಥ ಆಹಾರಗಳನ್ನು ಚೂಸ್ ಮಾಡಿ, ಮತ್ತು ಈ ಯಾವುದು ಜಾಸ್ತಿ ಸ್ಪೈಸ್ ಅಥವಾ ಖಾರ ಹುಳಿ ಇದೆಲ್ಲ ಜಾಸ್ತಿ ಇರುವಂಥ ಆಹಾರಗಳನ್ನು ಕಮ್ಮಿ ಮಾಡಿ. ಯಾಕಂತ ಹೇಳಿದ್ರೆ ಕರುಳಿನ ಆರೋಗ್ಯ, ಈಗ ಕೆಲವರಿಗೆ ಇರಿಟೇಬಲ್ ಬವಲ್ ಸಿಂಡ್ರೋಮ್ ಅಂತ ಕೇಳಿರ್ಬೋದು ನೀವು. ಕರುಳಿಗೆ ಸಮಸ್ಯೆ ಯಾರಿಗೆ ಜಾಸ್ತಿ ಇದೆ ಅವರಿಗೆ ಈ PCOD ಸಮಸ್ಯೆ ಅಥವಾ ಎಂಡೋಮೆಟ್ರಿಯಸ್ ಸಮಸ್ಯೆ ಜಾಸ್ತಿ ಅಂತ ಪ್ರೂವ್ ಆಗಿದೆ. ಸೊ ನಿಮ್ಮ ಕರುಳು ವೆರಿ ಇಂಪಾರ್ಟೆಂಟ್. ಸೊ ಅದನ್ನ ಕಾಪಾಡ್ಕೊಳ್ಳಿ. ನಿಮ್ಗೆ ಯಾವ್ದು ಆಹಾರ ಅದು ಆಗೋದಿಲ್ಲ ಅಂತ ಇದ್ರೆ ಅದನ್ನ ಕಂಪ್ಲೀಟ್ ಆಗಿ ತ್ಯಜಿಸಿ, ಮತ್ತೆ ಫಿಸಿಕಲ್ ಆಕ್ಟಿವಿಟಿ ವೆರಿ ಇಂಪಾರ್ಟೆಂಟ್. ನೀವು ಅಟ್ಲೀಸ್ಟ್ ಒಂದು ಡೈಲಿ ಒಂದು 1 hour ಫಿಸಿಕಲ್ ಆಕ್ಟಿವಿಟಿ ಇರಬೇಕು. ಅದೇ ಥರ ನೀವು ನೆಕ್ಸ್ಟ್ ನಿಮ್ಮ ಮದುವೆ ಆಗುವ ಸಂದರ್ಭದಲ್ಲಿ ನಿಮ್ಮ ಆರೋಗ್ಯ ಚೆನ್ನಾಗಿರಬೇಕು, ಪ್ರೆಗ್ನೆನ್ಸಿನೂ ಪ್ಲ್ಯಾನ್ಡ್ ಆಗಿ ಇರಬೇಕಾಗುತ್ತೆ. ನಾನು ಯಾವಾಗಲೂ ಹೇಳ್ತೇನೆ ಪ್ರೆಗ್ನೆನ್ಸಿ ಆಲ್ವೇಸ್ ಶುಡ್ ಬಿ ಬೈ ಪ್ಲ್ಯಾನ್, ನಾಟ್ ಬಿ ಬೈ ಚಾನ್ಸ್, ಆಲ್ವೇಸ್ ಬೈ ಚಾಯ್ಸ್. ಚಾಯ್ಸ್ ಆಗಿರಬೇಕು, ಅದು ಚಾನ್ಸ್ ಆಗಿರಬಾರ್ದು. ಚಾನ್ಸ್ ಇದ್ದಾಗ ಏನಾಗುತ್ತೆ ನಿಮಗೆ ಅನ್ಪ್ಲ್ಯಾನ್ಡ್ ಅನಿಸುತ್ತೆ, ರೆಡಿ ಇರೋದಿಲ್ಲ, ನೀವು ಪ್ರಿಪೇರ್ ಆಗಿರೋದಿಲ್ಲ. ಸೊ ಕಾಂಪ್ಲಿಕೇಶನ್ಸು ಅದೇ ರೀತಿ ಜಾಸ್ತಿ ಆಗ್ತದೆ. ಸೊ ಇದೆಲ್ಲವನ್ನು ನೀವು ಇವಾಗಲೇ ಯೋಚನೆ ಮಾಡಬೇಕು. ಯಂಗ್ಸ್ಟರ್ಸ್ ಇದರ ಬಗ್ಗೆ ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಬೇಕಾಗತ್ತೆ. ಪ್ರತಿ ಸಲ ನಿಮ್ಮ ಆರೋಗ್ಯದ ಬಗ್ಗೆ ಜಾಸ್ತಿ ಗಮನ ಕೊಡಿ. ನೋಡ್ಕೊಳ್ವ, ನೆಕ್ಸ್ಟ್ ಏನು ಆದ್ಮೇಲೆ ನೋಡುವ, ಮದುವೆ ಆದ್ಮೇಲೆ ನೋಡುವ ಅಂತ ಅಲ್ಲ, ನೀವು ಇವಾಗಲೇ ಅದಕ್ಕೆ ಚೆನ್ನಾಗಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತ ಹೇಳುವಂಥದ್ದು. ಅದೇ ರೀತಿ ಕೆಲವೆಲ್ಲ ಈ ರಿಕ್ರಿಯೇಷನಲ್ ಆಕ್ಟಿವಿಟೀಸ್ ಲೈಕ್ ಆಲ್ಕೋಹಾಲ್ ಇಂಟೇಕ್ ಇರ್ಬೋದು, ಸ್ಮೋಕಿಂಗ್ ಎಲ್ಲ ಇರ್ಬೋದು, ತುಂಬ ತದ್ವಿರುದ್ಧವಾಗಿ ಆಕ್ಟ್ ಆಗಿದೆ. ಅದು ಎಸ್ಪೆಷಲಿ ಸ್ಮೋಕಿಂಗ್. ಸ್ಮೋಕಿಂಗ್ ಇಂದ ನಿಮಗೆ ಎಗ್ಗಿನ ಕೆಪಾಸಿಟಿ ಕಮ್ಮಿ ಆಗ್ತದೆ. ಸೊ
1: ಹೆಣ್ಮಕ್ಳಿಗಾದ್ರೆ ಎಗ್
0: ಕೆಪಾಸಿಟಿ, ಇವನ್ ಸ್ಪರ್ಮ್ ಕ್ವಾಲಿಟಿನೂ ಕಮ್ಮಿ ಆಗ್ತದೆ. ಸ್ಮೋಕಿಂಗ್, ಡ್ರಿಂಕ್ಸ್ ಇದೆಲ್ಲನೂ ನೀವು ಆದಷ್ಟು ಕಂಟ್ರೋಲ್ ಮಾಡಬೇಕಾಗುತ್ತೆ. ಅದೇ ರೀತಿ ಈ ಕಾಸ್ಮೆಟಿಕ್ ಯೂಸೇಜ್ ನಾನು ಅವಾಗ ಹೇಳಿದೆ, ತೀವ್ರವಾಗಿ ಅತಿಯಾಗಿ ಪ್ರತಿದಿನ ಯಾವಾಗ ಅಪ್ಲೈ ಮಾಡ್ಕೊಳ್ಳೋದು ಮೇಕಪ್ ಅಪ್ಲೈ ಅದು ಈ ಕೆಲವೆಲ್ಲ ಲೋ ಕ್ವಾಲಿಟಿ ಬರುತ್ತೆ. ಸೊ ಅದರಿಂದಾಗಿ ನಿಮ್ಮ ಎಗ್ ಕ್ವಾಲಿಟಿ ಕಮ್ಮಿ ಆಗುತ್ತೆ. ಸೊ ಅದನ್ನೆಲ್ಲ ಸ್ವಲ್ಪ ಯೋಚನೆ ಮಾಡಿ ಉಪಯೋಗಿಸಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ.
1: ತುಂಬ ಲೈಕ್ ಹೇಳ್ರಿ ಡಾಕ್ಟ್ರೆ. ಆಕ್ಚುಲಿ ಈ ಅವೇರ್ನೆಸ್ ಬೇಕು ಅಂದ್ರೆ ನಾವು ಮಗಿ ಪ್ಲಾನ್ ಮಾಡೋದು ಈಗ ಮೋದಿ ಯಾರ ಮೇಲೆ,
0: ಹೌದು,
1: ಆದ್ರೆ ತಯಾರಿ ಮೊದಲೇ ಮಾಡ್ಕೊಂಡಿರ್ಕ. ಸೊ ಅದೊಂದು ಅರ್ಥ ಆರೆ ತಗೊಳ್ಳೋ ಫುಡ್ ಇರ್ಬೋದು, ಮಾಡೋ ಯೋಚನೆಗಳಿರ್ಬೋದು, ಎಕ್ಸಸೈಸ್ಗಳಿರ್ಬೋದು, ಯೋಗ ಇರ್ಬೋದು, ಇವೆಲ್ಲ ಎಷ್ಟು ಒಳ್ಳೆ ಕಾಂಟ್ರಿಬ್ಯೂಟ್ ಮಾಡ್ಬೋದು ನಾಳೆ ಮಗು ಆಗೋದಕ್ಕೆ ಅಂತ. ಸೊ ಇದನ್ನೆಲ್ಲ ಅರ್ಥ ಮಾಡ್ಕೊಂಡ್ರೆ ಭಾರಿ ಒಳ್ಳೇದು. ಈಗ ಮುಗಿಸೋ ಮುಂಚೆ ಒಂದು ಒಂಚೂರು ಅಧಿಕ ಪ್ರಸಂಗದ ಕ್ವೆಶ್ಚನ್ ಇದೆ ಅಂತ ಕೇಳಿದ್ರೆ, ನಿಮ್ಮ ಕ್ಲಿನಿಕ್ ಈಗ ನವಮಾಸ ಅಂತ ಹೆಸರಿಟ್ಟಿದೆಯಲ್ಲ, ಅಂದ್ರೆ ಪ್ರೆಗ್ನೆಂಟ್ ಆಗಿ ನವಮಾಸವೂ ಬರ್ತಾ ಇರ್ಲಿ ಅಂದನ?
0: ನಾನು ಮತ್ತೆ ನನ್ನ ಹಸ್ಬೆಂಡ್ ಕುತ್ಕೊಂಡು ಹೀಗೆ ಡಿಸ್ಕಸ್ ಮಾಡುವಾಗ ನಮ್ಗೊಂದು ಕಾನ್ಸೆಪ್ಟ್ ಇತ್ತು, ನನ್ನ ಕ್ಲಿನಿಕ್ ಹೇಗೆ ಆಗ್ಬೇಕು, ಯಾವ ರೀತಿ ನಾನು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿ. ಸೊ ಈ ಥರನೇ ಯೋಚನೆ ಮಾಡುವಾಗ ಮದುವೆಯ ಮೊದಲಿನ ಒಂದು 9 ತಿಂಗಳು ಆಯ್ತಾ, ಮದ್ವೆ ಅಂದ್ರೆ ಪ್ರೆಗ್ನೆನ್ಸಿಯ 9 ತಿಂಗಳು ಅಂದ್ರೆ ಈ ಮದ್ವೆ ಆದ ಟೈಮಲ್ಲಿ ನಿಮ್ಮ ಆರೋಗ್ಯ ಅಥವಾ ನಿಮ್ಗೆ ಯಾವ ರೀತಿ ಅಸಿಸ್ಟ್, ನಾನೀಗ ಪ್ರೀ ಕನ್ಸೆಪ್ಷನಲ್ ಕೌನ್ಸಿಲಿಂಗ್ ಅಂತ ಹೇಳಿದೆ, ಸೊ ಅಲ್ಲಿ ನಾವು ನೆರವಾಗ್ತೇವೆ ಅಂತ ಹೇಳಿ. ಮಗು ಆಗುವ 9 ತಿಂಗಳು ಅಲ್ಲಿ ನಾವಿರ್ತೇವೆ,
1: ಒಂದ್ಸಲ ಕನ್ಸೀವ್ ಆದ್ಮೇಲೆ,
0: ಕನ್ಸೀವ್ ಆದ್ಮೇಲೆ ಪ್ರೆಗ್ನೆಂಟ್ ಪ್ರೆಗ್ನೆನ್ಸಿಯ 9 ತಿಂಗಳು ನಾವು ನಿಮ್ ಜೊತೆ ಇರ್ತೇವೆ. ಅದೇ ರೀತಿ ಡೆಲಿವರಿ ಆಗಿರುವ 9 ತಿಂಗಳು ಪೋಸ್ಟ್ ಪಾರ್ಟಮ್ ಆ ಸಂದರ್ಭದಲ್ಲಿ ನಾವು ನಿಮ್ ಜೊತೆ ಇರ್ತೇವೆ. ಅದ್ರ ನಂತರ ಆ ಒಂದು ಇನ್ನೊಂದು 9 ಮಂತ್ಸ್ ಬರುತ್ತೆ. ಆಕ್ಚುಲಿ ನೆಕ್ಸ್ಟ್ ಪ್ರೆಗ್ನೆನ್ಸಿಗೆ ಪ್ಲಾನ್ ಮಾಡಿ. ಸೊ ಈ ಎಲ್ಲಾ 9 ತಿಂಗಳಲ್ಲಿ ನಾವು ನಿಮ್ ಜೊತೆಗೆ ಇರ್ತೇವೆ ಅಂತ ಹೇಳುವಂತದ್ದು ಒಂದು ನಾವು ಮಾಸ
1: ಅಂತೂ 36 ತಿಂಗಳು ನೀವು ಒಟ್ಟಿಗಿರ್ತೀರಿ ಅಂತ ಹೇಳಿ. ವೆರಿ ನೈಸ್, ದಿಸ್ ಕಾನ್ಸೆಪ್ಟ್ ಇಸ್ ವೆರಿ ಬ್ಯೂಟಿಫುಲ್. ಆಕ್ಚುಲಿ ನಾನು ಅದೇ ಅನ್ಕೊಂಡಿದ್ದೆ ಅಂತ ನವಮಾಸ ಅಂತ ಇಟ್ಟಿರ ಅಂತ. ನೈಸ್, ಅದ್ರ ಹಿಂದಿನ ಪರಿಕಲ್ಪನೆ ಲೈಕ್ ಇದಿತ್ತು. ಎಂತದೇ ಇರ್ಲಿ ಡಾಕ್ಟ್ರೆ, ನೀವು ಬ್ಯುಸಿ ಅನ್ನೋದು ನಮ್ಗೆ ಗೊತ್ತಿತ್ತು. ಆರು ನೀವು ಪುರ್ಸೋತ್ ಮಾಡ್ಕೊಂಡು ನಮ್ಮ ರೇಡಿಯೋ ಕುಂದಾಪುರದ ಈ ಸಪ್ತಾಹ ಬಂಜೆತನ ಅರಿವು ಸಪ್ತಾಹಕ್ಕೆ ಬಂದ್ರಿ. ಸೊ ನಿಮ್ಮದೇನಿದೆ ಆಸ್ ಅ ಗೈನಕಾಲಜಿಸ್ಟ್, ಆಸ್ ಅ ಫರ್ಟಿಲಿಟಿ ಸ್ಪೆಷಲಿಸ್ಟ್, ಆ ಬೆಳಕಿನ ಅಂದ್ರೆ ಅರಿವಿನ ಬೆಳಕನ್ನ ಮೂಡಿಸಿದ್ರೆ, ನಿಮ್ಮ ಮಾತಿಗೆ, ನಿಮ್ಮ ಸಮಯಕ್ಕೆ, ನಿಮ್ಮ ತಾಳ್ಮೆಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.
0: ನಿಮಗೂ ಕೂಡ ನನಗೆ ಒಂದು ಈ ಒಂದು ಅವಕಾಶವನ್ನ ಮಾಡಿಕೊಟ್ಟಕ್ಕೆ ತಮಗೂ ಥ್ಯಾಂಕ್ಸ್ ಹೇಳ್ತೇನೆ.
1: ಓಕೆ, ಕೇಳುಗ್ರೆ ಸುಮಾರು ಸುಮಾರು ಇನ್ಫಾರ್ಮೇಶನ್ ಸಿಕ್ಕಿದೆ ಈಗ ಇನ್ಫರ್ಟಿಲಿಟಿನ ನಾವು ಹೆಂಗ್ ದೂರ ಇಡಬಹುದು ಅನ್ನೋದಕ್ಕೆ. ಸೊ ಇದನ್ನ ದಯವಿಟ್ಟು ಆದಷ್ಟೇ ಅಡಾಪ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸದ್ಯಕ್ಕೆ ನಾವು ಹೋಯ್ಬತ್ತೋ. ನೀವು ಕೇಂತಾರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ಭಂಡಾರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ಕುಂದಾಪುರ. ಮತ್ ಸಿಕ್ವಕ.
2: ಹಾ ಸುಶೀಲ್ ಅಕ್ಕ, ಮತ್ತೆಂತ ವಿಶೇಷ ಇತ್ತ? ವಿಶೇಷ ಎಂತ ಇಲ್ಲ ಸುಮಿತ್ರ ಅಕ್ಕ, ಮಗಳಿದು PUC ಮುಗಿತಾ ಬಂತು, ಮುಂದೆ ಯಾವ ಕಾಲೇಜ್ ಸೇರ್ಸುದಂತ ಗೊತ್ತಾಗ್ತಿಲ್ಲ.
3: ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜಿಗೆ ಸೇರ್ಸಿ.
4: ಇಲ್ಲ, BA, BBA, BCOM, BSc, BCA ಎಲ್ಲಾ ಕೋರ್ಸು ಇತ್ತು.
5: ಆ ಕಾಲೇಜ್ ಅಡಿಲ್ಯಾ?
4: ಬಾರಿ ಸಾಪಿತ್ತೆ, ಇಲ್ಲೇ ಒಳ್ಳೊಳ್ಳೆ ಶಿಕ್ಷಕರು ಮತ್ತೆಲ್ಲ ಸೌಕರ್ಯಗಳು ಇತ್ತು. ಮತ್ ಮಕ್ಕಳದ್ದು ಕಮ್ಯುನಿಕೇಶನ್ ಸ್ಕಿಲ್ ಇಂಪ್ರೂವ್ ಮಾಡೋಕೆ, ಲೀಡರ್ಶಿಪ್ ಕ್ವಾಲಿಟಿ ಡೆವಲಪ್ ಮಾಡೋಕೆ, ಮಕ್ಕಳನ್ನ ಸೋಷಲೈಸ್ ಮಾಡೋಕೆ NCC, NSS ಅಂತ ಹಲವಾರು ವೇದಿಕೆಗಳು ಕೊಡ್ತಿದ್ರು. ನಾ ಹೇಳಿದ್ರೆ ಅದೇ ಕಾಲೇಜಿಗೆ ಸೇರ್ಸಿ.
5: ಅಲ್ಲ ಸುಮಿತ್ರಕ್ಕ, ನನ್ನ ಮಗಳಿಗೆ ಬರೀ ಮಾತಾಡೋದ್ರಲ್ಲಿ ಆಸಕ್ತಿ ಜಾಸ್ತಿ, ಎಂತ ಮಾಡುದು?
4: ಅಂತ ಮಕ್ಕಳಿಗೆ ಕಾಲೇಜಾಗ ನಡೆಯುವ ಪ್ರೋಗ್ರಾಮ್ಸ್ ಅಲ್ಲೆಲ್ಲ ಭಾಷಣಕ್ಕೆಲ್ಲ ಅವಕಾಶ ಕೊಡ್ತಾರೆ. ಮತ್ತೆ ಕಾಲೇಜ್ ಕ್ಯಾಂಪಸ್ ಒಳಗಿಪ್ಪು ಕಮ್ಯುನಿಟಿ ರೇಡಿಯೋ ಸ್ಟೇಷನ್ ಗೆ ಪ್ರೋಗ್ರಾಮ್ ಕೊಡಕ್ಕೂ ಅವಕಾಶ ಕೊಡ್ತಾರೆ. ನಾ ಹೇಳುದಾರೆ ಭಂಡಾರ್ಕರ್ಸ್ ಕಾಲೇಜು ಬೆಸ್ಟ್.
5: ಹಂಗಾದ್ರೆ ನಾ ಅದೇ ಕಾಲೇಜಿಗೆ ಸೇರಿಸ್ತೀನಿ.
4: ಮತ್ತೆಂತ ತಡ ಬೇಗ ಅಡ್ಮಿಷನ್ ಮಾಡಿ. ಅಡ್ಮಿಷನ್ ಈಗಾಗ್ಲೇ ಓಪನ್ ಆಯ್ತು.
3: ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್, ಶಾಸ್ತ್ರಿ ಸರ್ಕಲ್, ಕುಂದಾಪುರ.

0: ಕೇಂತೈರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.
1: ಹಾಯ್, ನಮಸ್ಕಾರ, ನಾನು ಸಂದೀಪ್ ಶೆಟ್ಟಿ ಆಗಿದ್ದೆ. ಒಂದು ಸಣ್ಣ ಕೈ ಕೋಚ್ ಮಾಡೋಕೆ ಹೋಗಿದೆ ಕುಂದಾಪುರ ಕನ್ನಡದಾಗೆ. ಗಂಡ ಹಡಿಗಂಡ್ ಅಂತೇಳಿ ಒಂದು ಆಲ್ಬಮ್ ಸಾಂಗ್, ಎಲ್ಲರೂ ಕೇಳಿ ಎಂಜಾಯ್ ಮಾಡಿ.

ಇವಳೇ ಇವಳೇ ನಿನ್ನ ಹೊಸರು ಹಂಬಲು ಹೋಯ್ ನಾನು ಇವಳೇ ಇವಳೆ ಅಂದದ್ದಲ್ಲ, ನಿನ್ನ ಹೊಸರು ಹೇಳಿ ಕರುಕ್ ನಾಚಿಕೆ ಆಯ್ತು. ಅದಕ್ಕೆ ಹೋಗ ಜಂಗಿನ ಮೇಲಿದ್ ಮ್ಯಾಳಿ ನಿಂದೆ ಅಲ್ಲ ಮಾರೈತಿ, ಒಂಚೂರು ತಿರ್ಸಿ ಕಾಂಬಿಲ ಆಗಲಿನ ತೊಟ್ಟು ಕರೀತ್ನಲ್ಲ ನಾನು. ಈಗ ನಂಗೆ ಹೊಸೂರಿಂದ ಎಷ್ಟು ಹೆಣ್ಗಳು ಹುಂಡಿ ಬಂದ್ರು ನಾನು ಅಪ್ಪನ ಹತ್ರ ಬ್ಯಾಡ ಬ್ಯಾಡ ಅಂದು ಯಾರನ್ನು ಒಪ್ಪಲ್ಲ. ಯಾಕೆ ಗೊಯ್ತ ನಿಂಗೆ, ನೀನೇ ಐಕೊಂದೇಳಿ

ಮೋದಿಯಾರ ಮೇಲೆ ಗಣ್ಣೊಟ್ಟಿ ಪರೂರಂಗ್ ಇರ್ಕಂಬಂಗಿರೋದು. ನಿಂಗೂ ಹಾಂಗೆ ಕಂತಲ್ದ, ಆದ್ರೆ ನಾನು ಊರ್ ಮನೆಯಂಗಿಪ್ಪನಂದೇಳಿ ನೀನೇನು ಮನೆ ಸಾಧನೆ ಮಾಡೋದಾ? ನಾನೀಗ ಮೊದಲ ಕಣಂಗ್ ಗಜಲ್ ಪೊಣಕೆಲ್ಲ ಬಿಟ್ಟಿದ್ದಿ ಮಾರೈತಿ.

0: ಅಮ್ಮ ಪಪ್ಪ ಎಂತ ನನ್ನ ಪಿಯುಗೆ ಭಂಡಾರ್ಕರ್ಸ್ ಕಾಲೇಜಿಗೆ ಸೇರ್ಸ್ಕಂತಿದ್ರೆ?
1: ಯಾಕೆಂದ್ರೆ ನಿಮ್ಮ ಅಪ್ಪನು ಭಂಡಾರ್ಕರ್ಸ್ ಪಿಯು ಕಾಲೇಜ್ ಅಲ್ಲೇ ಓದಿದ್ದು, ಅದಕ್ಕೆ ಮಗ.
2: ಹೌದು, ಸೈನ್ಸ್ ಕಾಮರ್ಸ್ ಆರ್ಟ್ಸ್ ನಿಮ್ ಬೇಕಾಗಿರೋ ಸ್ಟ್ರೀಮ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬಹುದು. ಫಿಸಿಕ್ಸ್ ಲ್ಯಾಬ್, ಕೆಮಿಸ್ಟ್ರಿ ಲ್ಯಾಬ್, ಬಯಾಲಜಿ ಲ್ಯಾಬ್ ಅಂಡ್ ಕಂಪ್ಯೂಟರ್ ಲ್ಯಾಬ್. ಸುಂದರವಾಗಿರೋ ಸುಸಜ್ಜಿತ ಲೈಬ್ರರಿ, ಅದರ ಜೊತೆಗೆ ಸ್ಪೋರ್ಟ್ಸ್ ಫೆಸಿಲಿಟೀಸ್, ಔಟ್ಡೋರ್ ಗೇಮ್ಸ್, ಸಪರೇಟ್ ಹಾಸ್ಟೆಲ್ಸ್ ಫಾರ್ ಲೇಡೀಸ್ ಅಂಡ್ ಜೆಂಟ್ಸ್, ಅದರೊಂದಿಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಗೆ ಫುಲ್ ಸಪೋರ್ಟ್. ಮತ್ತೆ ತಡ ಬನ್ನಿ ಭಂಡಾರ್ಕರ್ಸ್ ಪಿಯು ಕಾಲೇಜ್ ಗೆ. ವಿಸಿಟ್ ಭಂಡಾರ್ಕರ್ಸ್ ಪ್ರೀ ಯೂನಿವರ್ಸಿಟಿ ಕಾಲೇಜ್, ಕುಂದಾಪುರ.

0: ನೀವು ಕೇಳ್ತಾ ಇದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್ ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ನಾನು ಸಾತ್ಯಕಿ ಪಂಜಿಗಾರ್. ಇವತ್ತಿನ ಯಕ್ಷ ಸಮಾಗಮದಲ್ಲಿ ಬಡಗುತಿಟ್ಟಿನ ಪ್ರಖ್ಯಾತ ಚಂಡೆವಾದಕರಾದ ಶಿವಾನಂದ ಕೋಟ ಅವರು ನಮ್ಮ ಜೊತೆಗಿದ್ರು. ಇವರು ಕೋಟ ಶಿವಣ್ಣ ಅಂತಾನೆ ಫೇಮಸ್. ಶಿವಣ್ಣ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ
0: ಶಿವಣ್ಣ. ಈಗ ನೀವು ತುಂಬಾ ಫೇಮಸ್ ಆಗಿದ್ರಿ ಚಂಡೆಗಾರರಾಗಿ, ಚಂಡೆ ವಾದಕರಾಗಿ. ನಿಮ್ಗೆ ಯಕ್ಷಗಾನಕ್ಕೆ ಆಸಕ್ತಿ ಬಂದದ್ದು ಹೇಗೆ?
1: ನನಗೆ ಯಕ್ಷಗಾನಕ್ಕೆ ಆಸಕ್ತಿ ಬಂದದ್ದು, ನಮ್ಮ ಮನೆಯ ಹತ್ತಿರ ಕೋಟ ಹಿರೇಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಯಕ್ಷಗಾನ ಕಲಾಕೇಂದ್ರ, ಅಂಗಾರಕಟ್ಟೆ ಯಕ್ಷಗಾನ ಕಲಾಕೇಂದ್ರ, ಭಾಗವತ್ಗೆ ಕಲಾಕೇಂದ್ರ ಇದ್ದಿತ್ತು. ಅದು ಅಲ್ಲದೆ ನಾನು ಶಾಲೆಯಲ್ಲಿ ಯಕ್ಷಗಾನ ಕಲಿತಾ ಇದ್ದೆ. ಶಾಲೆಯಲ್ಲಿ ಎಮ್ಮೆನ್ ಮಧ್ಯಸ್ಥರ ಅಂತ ಮನೋರು, ನಮ್ಮನವರು ನರಸಿಂಹಧ್ಯಸ್ಥರು ಅಂತ ಅವರ ಹೆಸರು, ಎಮ್ ಎನ್ ಮಧ್ಯಸ್ಥರು ಅಂತ ನಾವು ಕರೆಯುವುದು ಅವರನ್ನು. ಅವರು ಶಾಲೆಯ ಹೆಡ್ ಮಾಸ್ಟರ್ ಆಗಿದ್ದಾಗ ನಮಗಲ್ಲಿ ಯಕ್ಷಗಾನದ ಹೆಜ್ಜೆಗಳನ್ನು ಹೇಳಿಕೊಡ್ತಾ ಇದ್ದರು. ಆವಾಗ ಲಯಜ್ಞಾನ ಇದ್ದಿತ್ತು, ಯಕ್ಷಗಾನದ ಬಗ್ಗೆ ಆಸಕ್ತಿ ಹೆಚ್ಚಾಯಿತು. ಶಾಲೆ ಬಿಟ್ಟು ಕೂಡಲೇ ಓದು ಕಡಿಮೆ ಮಾಡಿ, ಶಾಲೆ ಬಿಟ್ಟು ಕೂಡಲೇ ದೇವಸ್ಥಾನದ ಮಾಳಿಗೆ ಮೇಲೆ ಹೋಗಿ ಕೂತು ಯಕ್ಷಗಾನ ಕೇಂದ್ರದಲ್ಲಿ ಗುರುಗಳು ನಾರಾಯಣಪ್ಪರ ಪದ್ಯ ಹೇಳಿಕೊಡೋದನ್ನ, ತಿಮ್ಮಪ್ಪ ನಾಯ್ಕರು ಮೊದಲೇ ಹೇಳಿಕೊಡೋದನ್ನ ಇದನ್ನೆಲ್ಲ ಕೇಳ್ತಾ ಕೇಳ್ತಾ ಯಕ್ಷಗಾನದ ಬಗ್ಗೆ ಆಸಕ್ತಿ ಹೆಚ್ಚಾಯಿತು ನನಗೆ.
0: ನೀವು ಈಗ ಮೊದಲು ಹಿಮ್ಮೇಳ ಕಲಾವಿದರಾಗಬೇಕು ಅಂತ ಅನ್ಸ್ಕೊಂಡ್ರ ಅಥವಾ ಮುಮ್ಮೇಳ ಕಲಾವಿದರಾಯ್ಕ ಅಂತ ಅನ್ಸ್ಕೊಂಡ್ರ ಹೆಂಗೆ?
1: ನಾನು ಮೊದಲು ಮೇಳಕ್ಕೆ ಹೋದದ್ದೇ ಹೆಜ್ಜೆ ಕಲಿತದ್ರಿಂದ ಅಮೃತೇಶ್ವರಿ ಮೇಳಕ್ಕೆ ವೇಷಧಾರಿಯಾಗಿ ಹೋದದ್ದು, ಬಾಲಗೋಪಾಲ ವೇಷಕ್ಕಾಗಿ ಹೋದದ್ದು. ನಾರಾಯಣಪ್ಪರ ಭಾಗವತರು ಗುರುಗಳು ನನ್ನನ್ನು ಕರ್ಕೊಂಡೋಗಿ ಪಿ ಶ್ರೀಧರ್ ಅಂದೇವರ ಅಮೃತೇಶ್ವರಿ ಮೇಳಕ್ಕೆ ನನ್ನನ್ನು ಬಾಲಗೋಪಾಲ ವೇಷಕ್ಕೆ ಸೇರ್ಪಡೆ ಮಾಡಿದರು.
0: ಹಾಗಾದ್ರೆ ನೀವೀಗ ಚಂಡವಾದಕ್ರ ಹೋಪಕ್ಕಿಂತ ಮುಂಚೆ ವೇಷಕ್ಕೆ
1: ಹೋದದ್ದು, ವೇಷ ಬಾಲಗೋಪಾಲ. ಹಾಗೆ ನನ್ನ ಮುಖದ ಛಾಯೆಯಲ್ಲಿ ಹಾಸ್ಯದ ಛಾಯೆ ಉಂಟಂತ ಹಾಸ್ಯ ಪಾತ್ರಗಳನ್ನು ಕೆಲವೆಲ್ಲ ಮಾಡಿಸ್ತಿದ್ರಿ, ಬಾಗಿಲು ದೂತ, ವನಪಾಲಕ ಎಲ್ಲ ಮಾಡಿಸ್ತಾ ಇದ್ದರು ಸಣ್ಣ ಪುಟ್ಟ ವೇಷಗಳನ್ನು. ಹಾಗೆ ವೇಷ ಮಾಡಿ ಮಾಡಿ ಮಾಡಿ ಮಾಡಿ ಕಡೆಗೆ ನನಗೆ ವೇಷದ ಮೇಲೆ ಜಿಗುಪ್ಸೆ ಬಂದು ಯಕ್ಷಗಾನದ ಚಂಡೆಯನ್ನು ಅಭ್ಯಾಸ ಮಾಡುವಂತ ಚಂಡೆ ಬಗ್ಗೆ ಒಲವು ಬಂದದ್ದು. ಆದ್ದರಿಂದ ಚಂಡೆ ಶುರು ಮಾಡಿದೆ. ಅಂದರೆ ಮನೆಯಲ್ಲಿ ಇದ್ದ ಡಬ್ಬಗಳನ್ನೆಲ್ಲ ಬಾರಿಸಿ ಬಾರಿಸಿ ಬಾರಿಸಿ, ಲಯಜ್ಞಾನ ಇತ್ತಲ್ಲ, ಡಬ್ಬ ಬಾರಿಸಿ ಬಾರಿಸಿ ಅಭ್ಯಾಸ ಮಾಡಿದ್ದು. ಅದೇ ಇಂಥದ್ದೇ ನಿಖರವಾದ ಪೆಟ್ಟುಗಳು ಅದು ಇದಂತಿಲ್ಲ, ಒಟ್ಟು ಬಾರಿಸ್ತಾ ಇದ್ದಿದ್ದು
0: ಬಾರಿಸ್ತಾ ಇದ್ದಿದ್ದು. ನಿಖರವಾದ ಪೆಟ್ಟುಗಳನ್ನು ಹೇಳಿಕೊಡ್ಲಿಕ್ಕೆ ಗುರುಗಳಂತ ಇದ್ದ ಯಾರು ನಿಮ್ಮ ಚಂಡವಾದಕರನ್ನಾಗಿ ಮಾಡಲಿಕ್ಕೆ ನಿಮಗೆ ಗುರುಗಳು ಯಾರು?
1: ನನಗೆ ಚಂಡವಾದಕರಾಗಿ ಗುರುಗಳು ಯಾರೂ ಇರಲಿಲ್ಲ, ನಾನು ಸ್ವಯಂ ಕಲಿತದ್ದು. ಅದರ ಮೇಲೆ ನಾನು ಸಾಲಿಗ್ರಾಮ್ ಮೇಳಕ್ಕೆ ಸೇರ್ಪಡೆಯಾದೆ.
0: ಸ್ವಯಂ ಕಲ್ತ ಚಂಡೆವಾದಕರಾಗಿ ಸಾಲಿಗ್ರಾಮ
1: ಮೇಳಕ್ಕೆ ಸೇರಿದೆ. ಸಾಲಿಗ್ರಾಮ ಮೇಳದ ಪ್ರಧಾನ ಚಂಡೆವಾದಕರು ದಿವಂಗತ ಕಾಳಿಂಗನವರ ಭಾಗವತರೊಟ್ಟಿಗೆ ಸಹಪಾಠಿಯಾಗಿದ್ದಂತ ರಾಮಕೃಷ್ಣ ಮಂದರ್ತಿ ಅವರು, ಅವರೊಟ್ಟಿಗೆ ಕೈ ಕೆಳಗೆ ಒತ್ತು ಚಂಡೆಗಾರನಾಗಿ ಕೆಲಸ ಮಾಡ್ತಾ ಇದ್ದೆ.
0: ಸರಿ.
1: ಅಲ್ಲಿ ನನಗೆ ಚಂಡೆಗ ಬಗ್ಗೆ, ಚಂಡೆಯ ಟೇಕು ಪೆಟ್ಟು ಹೇಗೆ, ಗುಂಪು ಹೇಗೆ, ಮತ್ತೆ ಯಾವ ಇದಕ್ಕೆ ಹೇಗೆ ಬಾರಿಸಬೇಕು ಅದನ್ನೆಲ್ಲ ಸರಿ ಮಾಡಿ ತಿದ್ದಿ ಒಂದು ಚಂಡೆಗಾರ ಅಂತ ರೂಪ ಕೊಟ್ಟವರು ರಾಮಕೃಷ್ಣ ಮಂದರ್ತಿ ರಾಮಣ್ಣ.
0: ಈಗ ನೀವು ಮೇಳಕ್ಕೆ ಹೋಗ್ತೇನೆ ಅಂತ ಹೇಳುವಾಗ ಮನೆಯಲ್ಲಿ ಹೇಗಿತ್ತು ವಾತಾವರಣ?
1: ಮನೆಯಲ್ಲಿ ಅಂದ್ರೆ ನನ್ನ ಸಣ್ಣಕ್ಕಿದ್ದಾಗ ಯಕ್ಷಗಾನದ ಹುಚ್ಚು ಹಿಡಿತು, ನಾನು ವೇಷಕ್ಕೆ ಹೋದೆ. ಆವಾಗ ನಾವು ಸಣ್ಣವರಲ್ವಾ, ಮನೆ ನೆನಪಾಗ್ತಾ ಇತ್ತು. ಮನೆ ಬಿಟ್ಟು ಹೋದವ್ ನಿಮ್ಮ ಮನೆ ನೆನಪಾಗಿ ಸಂಜೆ ಆಟ ಶುರುವಾಗುವಾಗ ಮನೆಗೆ ಬರೋದು ಇತ್ತು.
0: ನೀವು ಸಾಧಾರಣ ಎಷ್ಟನೇ ಕ್ಲಾಸಲ್ಲಿ ಫಸ್ಟ್ಗೆ ಮೇಳಕ್ಕೆ ಹೋದ್ದೆ?
1: ನಾನು ಮೇಳಕ್ಕೆ ಹೋದ್ದೆ ಹನ್ನೆರಡನೇ ವರ್ಷದಲ್ಲಿ. ನನಗೆ 12 ವರ್ಷ. ಆವಾಗ ಮೇಳಕ್ಕೆ ಬಾಲಗೋಪಾಲ ವೇಷಕ್ಕೆ ಹೋದದ್ದು.
0: ಆಮೇಲೆ ಚಂಡೆಗಾರರಾಗಿ ಹೋಗುವಾಗ
1: ನನಗೆ 16ನೇ ವರ್ಷ.
0: ಹಂಗಾರೆ 4 ವರ್ಷ ವೇಷ ಕಟ್ಟಿದೆ. ಆಮೇಲೆ ಚಂಡೆವಾದನ
1: ಅದು ಅಮೃತೇಶ್ವರ ಮೇಳದಲ್ಲಿ ಚಂಡೆವಾದನ ಮಾಡ್ತಿದ್ದೆ. ಆವಾಗ ಹೊಳೆಗದ್ದೆ ಗಜಾನನ ಭಂಡಾರ ಅಂತ ಚಂಡೆಯವರಿದ್ದಿದ್ರು.
0: ಅಮೃತೇಶ್ವರಿ ಮೇಳದಲ್ಲಿ
1: ದುರ್ಗಪ್ಪ ಗುಡಿಗಾರರು ಇದ್ದಿದ್ರು
0: ಮೊದಲೇ ಅವರು.
1: ನನಗೆ ಆವಾಗ ಚಂಡೆ ಸುದ್ದಿ ಮಾಡ್ಕೊಳ್ಲಿಕ್ಕೆ ಬರುದಿಲ್ಲ ಇತ್ತು. ಹೊಳೆಗದ್ದೆ ಗಜಾನನ ಭಂಡಾರ ಸುದ್ದಿ ಮಾಡಿ ಕೊಡ್ತಾ ಇದ್ರು ನನಗೆ. ಅವರು ಮಾಡಿಕೊಡೋದು ಈಗ ನನಗೆ ಹೀಗೆ ಸುದ್ದಿ ಮೇಲೆ ಹಾಕುದಂತ ಉಂಟಲ್ಲ ಮೇಳದಲ್ಲಿ, ಬಿಳಿ ಎರಡು ಕಪ್ಪೆರಡು. ಆವಾಗೆಲ್ಲ ಬಿಳಿ ಎರಡಕ್ಕೆ ಅವ್ರು ಮಾಡಿಕೊಟ್ಟು ಮಲಗ್ತಿದ್ರು ಪಾಪ ಅವರು. ನಾನು ಮತ್ತೆ ಕಪ್ಪೆರಡು ಹಾಕಿದ್ಕೊಳ್ಳೋ ಅದನ್ನ ಹಿಡ್ಕೊಂಡು ಅವ್ರನ್ನ ಎಳಸಿ ಮತ್ತೆ ಅವ್ರನ್ನ ಸುದ್ದಿ ಮಾಡ್ಕೊಂಡು ಬಂದು ಬಾರಿಸ್ತಿದ್ದೆ. ಅಂದ್ರೆ ಆವಾಗ ನಮ್ಗಷ್ಟು ಸುದ್ದಿ ಜ್ಞಾನ ಅದೆಲ್ಲ ಇರಲಿಲ್ಲ. ಕಡೆಗೆ ಸಾಲಿಗ್ರಾಮ್ ಮೇಳಕ್ಕೆ ಬಂದ ಮೇಲೆ ಸುದ್ದಿ ಜ್ಞಾನ ಅಭ್ಯಾಸ ಮಾಡಿಕೊಂಡು ಚಂಡೆ ಇದು ಮಾಡಿದ್ದೆ.
0: ನೀವು ಪ್ರಥಮವಾಗಿ ವೇಷ ಕಟ್ಟಿದ್ದು ಮೇಳದಲ್ಲ ಅಥವಾ ಹವ್ಯಾಸಿಯ ಶಾಲೆಯಲ್ಲಿ? ಆ ಥರ
1: ಶಾಲೆಯಲ್ಲಿ, ಶಾಲೆಯಲ್ಲಿ ಮೊದಲು ವೇಷ ಕಟ್ಟಿ ಶಾಲೆಯಲ್ಲಿ,
0: ಶಾಲೆಯಲ್ಲಿ
1: ಶಾಲೆಯಲ್ಲಿ ಮಕ್ಕಳ ಮೇಳ, ಯಕ್ಷತರಂಗ ಬಾಲಕರ ಯಕ್ಷಗಾನ ಮೇಳ ಅಂತ ಶಾಂಭವಿ ಶಾಲೆಯಲ್ಲಿ ಎಮ್ ಎನ್ ಮಧ್ಯಸ್ಥರ ನಿರ್ದೇಶನದಲ್ಲಿ ಮೂರು ಪ್ರಸಂಗಗಳನ್ನು ಮಾಡಿದರು. ಭೀಷ್ಮ ವಿಜಯ, ರಾಣಿ ಶಶಿಪ್ರಭೆ, ರತ್ನಾವತಿ ಕಲ್ಯಾಣ. ಅದರಲ್ಲಿ ಮೂರರಲ್ಲೂ ನಾನು ಹಾಸ್ಯ ಪಾತ್ರ ಮಾಡ್ತಿದ್ದೆ. ಅವಾಗ
0: ಮೂರು ಪ್ರಸಂಗದಲ್ಲಿ
1: ಹಾಸ್ಯ, ಭೀಷ್ಮ ವಿಜಯದಲ್ಲಿ ಸಾಲ್ವನ ದೂತ, ಶಶಿಪ್ರಭೆಯಲ್ಲಿ ಅಜ್ಜಿ, ಕಡೆಗೆ ಇದರಲ್ಲಿ ರತ್ನಾವತಿ ಕಲ್ಯಾಣದಲ್ಲಿ ಮೊದಲು ದರಡವರ ಒಂದು ದೂತ. ಮೂರು ವೇಷ ಮಾಡ್ತೀವಿ,
0: ಮೂರು ವೇಷ ಮಾಡಿ.
1: ಆವಾಗ ಮಕ್ಕಳ ಮೇಳಗಳ ಸ್ಪರ್ಧೆ ನಡೀತಾ ಇತ್ತು ಉಡುಪಿಯಲ್ಲಿ, ಯಕ್ಷಗಾನ ಕಲಾರಂಗದವರದ್ದು. ಆವಾಗ ಮಕ್ಕಳ ಮೇಳ ಸ್ಪರ್ಧೆಯಲ್ಲಿ ಮೂರು ವರ್ಷವೂ ಹಾಸ್ಯದಲ್ಲಿ ನನಗೆ ಪ್ರಥಮ ಬಹುಮಾನ. ಹಾಸ್ಯ ಮಾಡ್ತಾ ಇದ್ದೆ, ಆದ್ರಿಂದ ಹಾಸ್ಯದ ಒಲವು ಜಾಸ್ತಿ ನನಗೆ.
0: ಈಗ ಚಂಡವಾದಕರಾಗಿ ಸಾಲಿಗ್ರಾಮ್ ಮೇಳಕ್ಕೆ ಸೇರಿ,
1: ಸಾಲಿಗ್ರಾಮ್ ಮೇಳ.
0: ಆಮೇಲೆ ಸಾಲಿಗ್ರಾಮ್ ಮೇಳದಲ್ಲೇ ಮುಂದುವರೆದ್ರ ಅಥವಾ ಬೇರೆ ಮೇಳಗಳಿಗೂ ಹೋದ್ರ?
1: ನಾನು ಅಮೃತೇಶ್ವರ ಮೇಳದಲ್ಲಿ 4 ವರ್ಷ ಬಾಲಗೋಪಾಲ ವೇಷ ಮಾಡಿ ಆದ್ಮೇಲೆ ಹಂದೆಯವರು ಅದನ್ನ ಹಿರೇ ಮಹಾಲಿಂಗೇಶ್ವರ ಮೇಳ ಅಂತ ಮಾಡಿದರು.
0: ಅಮೃತೇಶ್ವರಿ ಮೇಳ
1: ಮೇಳವನ್ನ ಕೋಟ ಹಿರೇ ಮಹಾಲಿಂಗೇಶ್ವರ ಮೇಳ ಅಂತ. ಅದರಲ್ಲಿ ಆವಾಗ ದಾರೇಶ್ವರದವರು ಭಾಗವತರಾಗಿದ್ದರು, ಸುಬ್ರಹ್ಮಣ್ಯ ದಾರೇಶ್ವರದವರು ಮೇನ್ ಭಾಗವತರಾಗಿದ್ದರು. ಆವಾಗ ನಾನು ಒತ್ತು ಚಂಡೆ ಮಾಡ್ತಿದ್ದೆ ಅಲ್ಲಿ, ಹೊಳಗೆದೆ ಗಜಾನ ಮಂಡಾರ ಮೇನ್ ಚಂಡೆ, ನಾನು ಒತ್ತು ಚಂಡೆ ಬಾರಿಸ್ತಿದ್ದೆ. ಅಲ್ಲಿಂದ ಚಂಡೆ ಬಾರಿಸ್ಲಿಕ್ಕೆ ಶುರು ಮಾಡಿದ್ದೆ. ಚಂಡೆ ಬಾರಿಸುವಾಗ ಅವರು ಮೇನ್ ಚಂಡೆ, ನಾನು ಒತ್ತು ಚಂಡೆ, ಒತ್ತು ಚಂಡೆ ಮಾಡಿ ವೇಷ ಮಾಡ್ತಿದ್ದೆ ನಾನು.
0: ಅವ್ರು ಚಂಡೆಗೆ ಬಂದ ಮೇಲೆ ನೀವು
1: ವೇಷಕ್ಕೆ ಹೋಗ್ತಿದ್ದೆ. ಅದರಲ್ಲಿ ಕಡೆಗೆ 1 ವರ್ಷ ಹಿರೇಮಾಲಿಂಗೇಶ್ವರ ಮೇಳ, ಕಡೆಗೆ ಹಂದಿಯವರಿಗೆ ಮೇಳ ನಡೆಸ್ಕೊಳ್ಲಿಕ್ಕೆ ಆಗದೆ ಏನೋ ಆರ್ಥಿಕ ಪರಿಸ್ಥಿತಿ, ಏನೋ ಅವ್ರದ್ದು ಸಂಬಂಧ, ಯಜಮಾನರಿಗೆ ಸಂಬಂಧಪಟ್ಟದ್ದು. ನಾವು ಅವರು ಪಂಚಲಿಂಗೇಶ್ವರ ಮೇಳ ಅಂತ ಪುರ್ಲೆ ರಾಮಚಂದ್ರ ಹೆಗಡೆಯವರಂತ ಪಂಚಲಿಂಗೇಶ್ವರ ಮೇಳ ಮಾಡಿದರು. ಅಲ್ಲಿ 1 ವರ್ಷ ಅಲ್ಲಿಯೂ ಚಂಡೆಗಾರಿಕೆ ಮಾಡಿದೆ.
0: ಆಮೇಲೆ ಸಾಲಿಗ್ರಾಮವೇ
1: ಅಲ್ಲ, ಅಲ್ಲಿ 1 ವರ್ಷ ಮಾಡಿ ಆದಮೇಲೆ ಸೌಕೂರಲ್ಲಿ 1 ವರ್ಷ ಮಾಡಿದೆ. 3 ವರ್ಷ ಚಂಡೆಗಾರಿಕೆ, ಕಡೆಗೆ ಅದ ಮೇಲೆ ಸಾಲಿಗ್ರಾಮ್ ಮೇಳವನ್ನು ಸೇರಿದ್ದೆ. ಸಾಲಿಗ್ರಾಮ್ ಮೇಳ ಸೇರಿ 39 ವರ್ಷ ಸಾಲಿಗ್ರಾಮ್ ಮೇಳದಲ್ಲಿ ತಿರುಗಾಟ ಮಾಡಿದೆ.
0: 39 ವರ್ಷ ಒಂದೇ ಮೇಳ,
1: ಒಂದೇ ಮೇಳದಲ್ಲಿ
0: ಮೇಳ ಬದಲಾಯಿಸಿ
1: ಬದಲಾಯಿಸಲಿಲ್ಲ.
0: ಈಗ ಮೇಳದಿಂದ ನಿವೃತ್ತಿ ತಕೊಂಡು ಎಷ್ಟು ಟೈಮ್ ಆಯ್ತು?
1: ಎಷ್ಟು ವರ್ಷ? 2 ವರ್ಷ ಆಯ್ತು.
0: 2 ವರ್ಷ ಆಯ್ತು.
1: 2 ವರ್ಷ ಆಯ್ತು.
0: ಈಗ ನಿಮ್ 39 ವರ್ಷದ ಈ ಜರ್ನಿ ಇತ್ತಲ್ಲ, ಇದರಲ್ಲಿ ನಿಮ್ಗೆ ಅತ್ಯಂತ ಇಷ್ಟದ ಭಾಗವತಿಕೆ ಯಾರದ್ದು? ಅಂದ್ರೆ ನಿಮ್ಗೆ ಚಂಡ ಬಾರಿಸ್ಲಿಕ್ಕೆ ಅವ್ರ ಭಾಗವತಿಕೆ ಇದ್ರೆ ಭಾರಿ ಖುಷಿ, ಅಂತ ಭಾಗವತರು ಯಾರದಾದ್ರು ಹೇಳೋದಾದ್ರೆ?
1: ಹೇಳೋದಾದ್ರೆ ಎಲ್ಲಾ ನನಗೊಂದು ಸಂತೋಷದ ವಿಷಯ ಅಂತ ಹೇಳಿದ್ರೆ, ನೀವು ಪ್ರಶ್ನೆ ಕೇಳಿದ್ದು ಯಾವ ಭಾಗವತರು ಇಷ್ಟ ಅಂತ, ಅದು ನಾವು ಯಾವ ಭಾಗವತರು ನಿಷ್ಠೂರ ಮಾಡಬಾರದು, ನಾವು ಯಾರನ್ನು ದೂರಲೂಬಾರದು.
0: ಹೌದು,
1: ಎಲ್ಲಾ ಭಾಗವತರೊಟ್ಟಿಗೆ ನಂದ ಸೌಭಾಗ್ಯ ಅಂತ ಹೇಳ್ತೇನೆ. ಕರ್ತೋಕ ಮಂಜುನಾಥ ಭಾಗವತರಿಂದ ಹಿಡಿದು ಈಗಲಿನ ರಾಘವೇಂದ್ರ ಆಚಾರ್ಯರಾಗಲಿ ಅಥವಾ ಚಂದ್ರಕಾಂತರ ಮೂಡುಬೆಳ್ಳೆಯವರಾಗಲಿ ಅಥವಾ ಈಗಲೇ ಇನ್ನೂ ಸಣ್ಣ ಭಾಗವತರು ಗಣೇಶ ಬಿಲ್ಲಾಡಿ ಆಗಲಿ, ಅಲ್ಲಿವರೆಗಿನ ಎಲ್ಲಾ ಭಾಗವತರೊಟ್ಟಿಗೂ ಚಂಡೆ ಬಾರಿಸಿದ್ದೇನೆ. ಆದ್ರೆ ನನಗೆ ಖುಷಿ ಕೊಟ್ಟದಂದ್ರೆ, ನನಗೆ ಸಾಲಿಗ್ರಾಮ್ ಮೇಳಕ್ಕೆ ನನ್ನನ್ನು ಸೇರಿಸಿದಂತ ಭಾಗವತರ ಅಂತ ಯೋಗಪುರ ವರ್ತಕರು ಕಾಳಿಂಗನವಡ್ರ ಭಾಗವತಿಗೆ ಖುಷಿ ಕೊಟ್ಟಿದೆ. ದಾರೇಶ್ವರದವ್ರ ಭಾಗವತಿಗೆ ಖುಷಿ, ಎಲ್ಲಾ ಭಾಗವತರೊಟ್ಟಿಗೆ ಖುಷಿ ಕೊಟ್ಟಿದೆ. ಅತ್ಯಂತ ಖುಷಿ ಕೊಟ್ಟದಂದ್ರೆ ನನಗೆ ಅವರೊಟ್ಟಿಗೆ ಬಾರಿಸೋ ಯೋಗ ಸಿಕ್ಕಿತ್ತಲ್ಲ ಕಾಳಿಂಗನವಡ್ರೊಟ್ಟಿಗೆ. ಕಾಳಿಂಗನವಡ್ರೊಟ್ಟಿಗೆ ಬಾರಿಸಿದ್ದೇನೆ, ಉಪ್ಪೂರು ಭಾಗವತರೊಟ್ಟಿಗೆ ಬಾರಿಸಿದ್ದೇನೆ. ಅದೇ ಹೇಳಿದ್ನಲ್ಲ, ಎಲ್ಲ ಭಾಗವತರು ಎಲ್ಲಾ ಮಡ್ಲೆಗಾರರೊಟ್ಟಿಗೂ ಚಂಡೆ ಬಾರಿಸಿದ್ದೇನೆ.
0: ಸಾಧಾರಣ 2-3 ಪೀಳಿಗೆ ಭಾಗವತರೊಟ್ಟಿಗೆ ಕೆಲಸ ಮಾಡಿದ್ದೀರಿ?
1: ಚಂಡ ಕೆಲಸ ಮಾಡಿದ್ದೇನೆ. ಅಷ್ಟೇ ಅಲ್ಲದೆ ತೆಂಕಿನ ಭಾಗವತರೊಟ್ಟಿಗೂ ಕೆಲಸ ಮಾಡಿದ್ದೇನೆ.
0: ನಾ ಅದನ್ನ ಕೇನ್ ಕಂದಿದ್ದೆ, ನೀವು ತೆಂಕಿನ ಚಂಡೆ ಎಲ್ಲಿ ಕಲ್ತ್ರಿ?
1: ತೆಂಕಿನ ಚಂಡೆ ಕಲೀಲಿಲ್ಲ ನಾನು. ನನ್ನನ್ನ ನಾನು ಸಾಲಿಗ್ರಾಮ್ ಮೇಳದಲ್ಲಿ ಇರುವಾಗ ನಮ್ಮ ಯಜಮಾನರದೇ ಮಂಗಳಾದೇವಿ ಮೇಳ ಅಂತ ಇತ್ತು, ಪಿ ಕಿಶನ್ ಹೆಗಡೆಯವರು. ಆ ಮೇಳದಲ್ಲಿ ಚಂಡೆಗಾರರು ಕೆಲವು ದಿವಸ ಸ್ವಸೂತ್ರ ಇರುವುದಿಲ್ಲ, ಅಂದ್ರೆ ಕಾಯಂ ಚಂಡೆಗಾರ ಅಂತ ಇರಲಿಲ್ಲ. ಆವಾಗ ಯಾರಾದ್ರೂ ರಜೆ ಮಾಡಿದ್ರೆ, ಏ ಮಾಡಿ ನೀನಲ್ಲ ಒಂದ್ ಸ್ವಲ್ಪ ಹೋಗ್ ಮಾರಾಯ ಅಂತಿದ್ರು. ಆವಾಗ ನಾನು ಆ ತೆಂಕಿನ ಹೊರಡಿಕೆ ನನಗೆ ಬರುವುದಿಲ್ಲ, ಹೊರಡಿಕೆ ನಮ್ಮ ಕೋಲಲ್ಲಿ ನಾನು ಮಾಡ್ತಾ ಇದ್ದೆ. ಚಂಡೆ ಬಾರಿಸ್ತಿದ್ದೆ ಯಾಕೆ ಕೇಳಿದ್ರೆ, ಅಲ್ಲಿ ಒಬ್ರು ತೋರಿಸಿಕೊಡೋರು ಇದ್ರೆ ಮೊದ್ಲೆಗಾರರು, ನಾವು ಅವರೊಟ್ಟಿಗೆ ಅನುಸರಣೆಯಾಗಿ ಹೋಗ್ಬೋದು, ಏನು ತೊಂದರೆ ಆಗದಿದ್ದಂಗೆ. ನಾನು ತೆಂಕಿನಲ್ಲಿ ಪರಿಪೂರ್ಣ ಅಂತಲ್ಲ, ಅವರೊಟ್ಟಿಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗಿದ್ದೇನೆ, ಯಾರಿಗೂ ಇಷ್ಟೊಂದು ತೊಂದರೆ ಆಗಲಿಲ್ಲ. ಆದರೆ ಇನ್ನಿಂದ ಈಗ ಧರ್ಮಸ್ಥಳ ಮೇಳದಲ್ಲೇ ಆಗಲಿ, ಮಂಗಳಾದೇವಿ ಮೇಳದಲ್ಲಾಗಲಿ, ಅಥವಾ ಈ ಕಠಿಣ ಮೇಳದಲ್ಲಾಗಲಿ, ಯಾರೇ ಆಗಲಿ, ಈಗ ಹೋದ್ರು ಹೊಯ್ ಶಿವಣ್ಣ ಸೇವೆ ಮಾಡೋದು ಇಲ್ಲೋ ಕೇಳ್ತಾರೆ ಅಂದ್ರೆ ಯಾರಿಗೂ ನಾನು ಆವಾಗ ನನಗೆ ಅನಿಸ್ತು ಹೋ ನನ್ನಿಂದ ಯಾರಿಗೂ ತೊಂದರೆ ಆಗಲಿಲ್ಲ. ಆದರೂ ನಾನು ಭಾರಿಸಿ ಆದ್ಮೇಲೆ ಅವ್ರ ಹತ್ರ ಕೇಳ್ತೇನೆ ನಿಮ್ಮ ಹತ್ರ ನಿಮಗೇನು ತೊಂದರೆ ಆಯ್ತೇನೋ, ಯಾಕಂದ್ರೆ ಮೊದ್ಲೇ ಅವರು ತೋರಿಸಿ ಕೊಟ್ರೆ ನಮ್ಗೆ ಅನುಕೂಲ. ಈಗ ಮೊದ್ಲೇ ಅವನು ಬಡಗಿನವನು ನಾನು ಬಡಗಿನವನು ಅದ್ರ ಬಾರಿ ಕಷ್ಟ, ಭಾಗವತರಿಗೂ ಕಷ್ಟ. ಅದಕ್ಕೆ ತೆಂಕಿನವರು ಹಾಗೆ ತೋರಿಸಿ ಕೊಟ್ಟು ನಮ್ಮನ್ನು ಅವ್ರ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು. ಆದ್ರಿಂದ ನನಗೆ ತೆಂಕಿನ ಬಾರಿಸ್ಲಿಕ್ಕೆ ಅನುಕೂಲ ಆಯ್ತು.
0: ನಾನು ಸುಮಾರು ಸಲ ನೋಡಿದ್ದೆ ನಿಮ್ಮನ್ನ ಅಂದ್ರೆ ತೆಂಕಿನ ರಂಗಸ್ಥಳದಲ್ಲಿ ಚಂಡೆ ಬಾರಿಸಿದ್ದನ್ನು, ಹಾಗಾಗಿ ಇದನ್ ಕೇಳಿದ್ದು ನಿಮ್ಗೆ. ಈಗ ಚಂಡೆಗಾರನಾದವನಿಗೆ ಭಾಗವತರೊಟ್ಟಿ ಈಗ ರಂಗಸ್ಥಳದಲ್ಲಿ ಕೂತು ಗಟ್ಟಿ ಮಾತಾಡು ಗಾತಿಲ್ಲ, ಈಗ ಎಂತ ಸಣ್ಣ ಎಲ್ಲ ಎಂತಾದ್ರೂ ವಿಷಯ ಆಚೆಚೆ ಮಾಡೋದಾರ ಮಾಡ್ಕೊಳಕ್, ಅದು ಹೇಗೆ ಅರ್ಥ ಮಾಡ್ಕೊಂಬುದು?
1: ಅದು ಹೇಗೆ ಕೇಳಿದ್ರೆ, ಈಗ ಭಾಗವತರು ನಮ್ಗೆ ಮೊದಲೇ ಸೂಚನೆ ಕೊಡ್ತಾರೆ ಇಂಥ ಪದ್ಯಕ್ಕೆ ಹೀಗೆ ಅಂತ, ಅಥವಾ ನಮ್ಮ ಭಾಗವತರು ಮೊದ್ಲೆಗಾರರ ಹತ್ರ ಹೇಳ್ತಾರೆ, ಮೊದ್ಲಿಗಾರರು ನಮ್ಗೆ ಹತ್ರ ಇರ್ತಾರ ಅವ್ರ ಹತ್ರ ಹೇಳ್ತಾರೆ ಅವನ ಹತ್ರ ಹೀಗಂತ ಹೇಳಿ ಅಂತ. ಏನಂದ್ರು ರಂಗಸ್ಥಳದಲ್ಲಿ ನಿರ್ದೇಶಕ ಭಾಗವತನೇ, ಭಾಗವತ ಆದ ಮೇಲೆ ಮೊದ್ಲೇ ಚಂಡೆಗಾರ.
0: ಭಾಗವತ ಒಂದೇ ವೇಷಧಾರಿ ಅಂತ ಹೇಳ್ತಾರೆ,
1: ಪ್ರಧಾನ ವೇಷಧಾರಿಯೇ ಭಾಗವತ. ಭಾಗವತರ ಆಡಿದ ಮಾತಿನ ಮೇಲೆ ನಾವು ಹೋಗ್ಬೇಕು, ಬಿಟ್ರೆ ನಾವು ನಮ್ಮಿಂದೆ ನಮ್ದೇ ಒಂದು ತೋರಿಸ್ಕೊಳ್ಲಿಕ್ಕೆ ಆಗುದಿಲ್ಲ ಎಲ್ಲಿ ಆದ್ರೂ ಹಾಗೆ. ಯಕ್ಷಗಾನದಲ್ಲಿ ಭಾಗವತ ಮೊದಲೆಗಾರ ಚಂಡೆಗಾರ ಮೂರು ಜನ ಹೊಂದಾಣಿಕೆಯಲ್ಲಿ ಇದ್ರೆ ಮಾತ್ರ ಒಂದು ಯಕ್ಷಗಾನ ಪ್ರದರ್ಶನ ಒಳ್ಳೆ ರೀತಿಯಲ್ಲಿ ಆ ಕಾರ್ಯಕ್ರಮ ಒಳ್ಳೇದಾಗಲಿಕ್ಕೆ ಎಸ್ಎಸ್ ಆಗಲಿಕ್ಕೆ ಕಾರಣ ಆಗ್ತದೆ. ಆದ್ದರಿಂದ ಭಾಗವತರು ನಮಗೆ ಸೂಚನೆ ಕೊಡ್ತಾರೆ, ಅಥವಾ ರಂಗಕ್ಕೆ ಹೋಗಬೇಕಿದ್ರು ಮೊದಲೇ, ಈಗ ಯಾರದಾದರೂ ಪಾಂಡವರು ಡೊಲಗುದೋ ಅಥವಾ ಬಣ್ಣದ ವೇಷದ್ದೋ ಏನಾದರೂ ವಿಶೇಷತೆ ಏನಾದರೂ ಇದ್ದರೆ ಮೊದಲೇ ಹೇಳಿಬಿಡ್ತಾರೆ ಹೀಗೆ ಹೀಗೆ ಉಂಟು ಅಂತ. ಅಲ್ಲಿದ್ರು ಅಲ್ಲೇ ನಮಗೆ ಮೊದ್ಲೆಗಾರ ಹತ್ರ ಹೇಳಿ ನಮಗೆ ಹೇಳಿಸ್ತಾರೆ, ಆವಾಗ ನಮಗೇನು ತೊಡಕಾಗುವುದಿಲ್ಲ, ಹಾಗಾಗಿ ತೊಂದರೆ ಇಲ್ಲ.
0: ಈಗ ಕೆಲವು ಕುಣಿತದ ಪದ್ಯಗಳು ಅಂತಿರುತ್ತೆ, ವನವಿಹಾರದ ಪದ್ಯ, ಅದರಲ್ಲೆಲ್ಲ ಈ ಮದ್ದಲ ಚಂಡೆ ಜುಗಲ್ ಬಂದಿ ತುಂಬಾ ಮಾಡ್ತಾರೆ, ಅದಕ್ಕೆ ಮದ್ಲೆಗಾರರಿಗೂ ಚಂಡೆ ಅವರಿಗೂ ಇರಬೇಕಾದ ಹೊಂದಾಣಿಕೆ, ಅದು ಹೇಗೆ
1: ಹೊಂದಾಣಿಕೆ ಅಂತ ಹೇಳಿದ್ರೆ, ನಾವು ಅದು ಒಂದು ಮನೆಯಲ್ಲಿ ಸಂಸಾರದವರು ಹೇಗಿರ್ತಾರೋ ಹಾಗೆ ಅಷ್ಟು ರೀತಿಯಲ್ಲಿ ಹೊಂದಾಣಿಕೆಯಲ್ಲಿ ಇರಬೇಕು. ಈಗ ನಾವನ್ನು ಒಂದು ಬಾರಿಸಿ ಕೈದ್ ಮಾಡಿದ ಮೇಲೆ ಅವರು ಬಾರಿಸ್ಬೇಕು, ಈಗ ನಾನು ಅವರು ಒಟ್ಟು ಬಾರಿಸ್ತು ಹೋದ್ರೆ ಈ ಜುಗಲು ಬಂದಿ ಅಂತ ದಾರಿ ಮೇಲೆ ಬಿದ್ದು ಹೋಗ್ತದೆ, ಅದು ಏನು ಪ್ರಯೋಜನ ಇಲ್ಲ.
0: ಎರಡು
1: ಅರ್ಥ ಆಗುದಿಲ್ಲ. ನಾವು ಅವರು ಹೊಂದಾಣಿಕೆ ಮಾಡಿಕೊಂಡು ಹೀಗೆ ಹೀಗೆ ಮಾಡುವ ಅಂತ ಒಂದ್ ಸ್ವಲ್ಪ ಮೊದ್ಲೇ ಮಾತಾಡಿಕೊಂಡು ರಂಗದಲ್ಲಿ ನಾವು ಅದನ್ನ ಪ್ರದರ್ಶನ ಪ್ರಯೋಗ ಮಾಡಿದ್ರೆ ಪ್ರದರ್ಶನ ಒಳ್ಳೇದಾಗ್ತದೆ, ಹಾಗೆ ಮಾಡ್ಕೊಳ್ಬೇಕು.
0: ಈಗ ಅಂತದೇ ವನವಿಹಾರದ ಪದ್ಯಗಳಲ್ಲ ಕಲಾವಿದರು ಹೇಗೆ ಕುಣಿತರು ಅದಕ್ಕೆ ನೀವು ಚಂಡೆ ನುಡಿಸುದಾ ಅಲ್ಲ, ಹೇಗೆ ಕಲಾವಿದರು ನಿಮ್ಗೆ ಹೊಂದಾಣಿಕೆ ಆಗ್ಬೇಕಲ್ಲ ಕುಣಿಯುವವರಿಗೆ ನೀವು ಹೊಂದ್ಕೊಂಡು ಹೋಗುದಾ ಹೇಗೆ ಅಂತ?
1: ಅದೀಗ ಮೊದಲು ನನಗೆ ಎಲ್ಲಾ ಸಂದರ್ಶನದಲ್ಲೂ ಹೇಳಿದ್ದೆ ಅದನ್ನ ಈಗ ಎಲ್ಲಿ ಹೇಳ್ಬೇಕ. ಮೊದ್ಲು ನಾವುಡ್ರು ಉಪ್ಪೂರು ಭಾಗವತರು, ನಾವುಡ್ರು ದಾರೇಶ್ವರರು, ನೆಬ್ಬೂರರು, ಕೆ ಪಿ ಹೆಗಡೆಯವರು, ಇಷ್ಟೋ ಜನ ಭಾಗವತರಿದ್ದಾಗ, ಪ್ರಧಾನ ಭಾಗವತರಿದ್ದಾಗ ಹಿಮ್ಮೇಳದವರು ಹೇಗೆ ಬಾರಿಸ್ತಾ ಇದ್ದಾರೋ ಅದಕ್ಕೆ ಕಲಾವಿದರು ಕುಣಿತಾ ಇದ್ರು. ಈಗಿನ ವಾತಾವರಣದಲ್ಲಿ ಕಲಾವಿದರು ಏನು ಕುಣಿತಾರೋ ಅದನ್ನು ನಾವು ಬಾರಿಸಲೇಬೇಕು, ಈಗ ಹೊಂದಾಣಿಕೆ ಮಾಡಿಕೊಳ್ಳೇಬೇಕು. ಮಾಡ್ಕೊಳ್ಳದೇ ಇದ್ರೆ ನಮಗೂ ಅವರಿಗೂ ನಿಷ್ಠೂರ ಆಗ್ತದೆ, ಯಜಮಾನಿಗೆ ಮೇಳದಲ್ಲಿ ಕಷ್ಟ ಆಗ್ತದೆ, ಯಜಮಾನನಿಗೆ ಅವನನ್ನು ಬಿಡುವ ಹಾಗೂ ಇಲ್ಲ ನಮ್ಮನ್ನು ಬಿಡುವ ಹಾಗೂ ಇಲ್ಲ. ಆದ್ದರಿಂದ ನಾವು ಹೊಂದಾಣಿಕೆ ಮಾಡಿಕೊಂಡು ಹೋಗಲೇಬೇಕು. ಈಗ ಏನಾಯ್ತು ಕೇಳಿದ್ರೆ, ಈಗಿನ ಯುವ ಕಲಾವಿದರಲ್ಲ ಅವರು ಕುಣಿತ ನೋಡಿಯೇ ನಾವು ಬಾರಿಸಬೇಕಾಗ್ತದೆ, ಅದು ಉಪಾಯ ಇಲ್ಲ. ಕ್ರಮ ಹೇಗೆ ಕೇಳಿದ್ರೆ ಹಿಮ್ಮೇಳದವ್ರು ಬಾರಿಸಿದ್ದು ಅವ್ರು ಕುಣಿಬೇಕು. ಈಗ ಅದಿಲ್ಲ, ಈಗ ಯಾವ ಮೇಳದಲ್ಲೂ ಇಲ್ಲ ಅದು, ಅವ್ರು ಕುಣಿದದನ್ನು ನಾವು ಬಾರಿಸುವ ಪರಿಸ್ಥಿತಿ ಆಗಿದೆ. ಅದ್ರ ಬಗ್ಗೆ ಬೇಜಾರಿಲ್ಲ, ಆದ್ರೂ ಅವರು ಮೊದಲೇ ಈಗ ಅವ್ರು ಏನಾದ್ರೂ ಹೊಸತನ ತೋರಿಸುತ್ತಿದ್ರೆ ನಮ್ಮ ಹತ್ರ ಒಂದು ಹೇಳ್ಕೊಂಡು ಮಾಡಿದ್ರೆ ನಮ್ಗೆ ಅನುಕೂಲ. ಈಗ ಕೆಲವು ಸರಿ ಆಗುದುಂಟು, ಅದು ಅವ್ರ ತಪ್ಪು ಆಗಿರ್ಬೋದು ನಮ್ಮ ತಪ್ಪು ಆಗಿರ್ಬೋದು. ಈಗ ಒಂದು ಸ್ಟೆಪ್ ಕುಣಿತಾರೆ ಅವರು, ಆ ಹೊಸ ಸ್ಟೆಪ್ ಕುಣಿದ್ರು ಅಂತ ನಾವು ಅದನ್ನು ಒಂದು ನಮಗೆ ಗೊತ್ತಾಗುವುದಿಲ್ಲ. ಎರಡನೇ ನಾವು ಬಾರಿಸ್ಲಿಕ್ಕೆ ಅದು ಹೋಗುವಾಗ ಅವರು ಆ ಸ್ಟೆಪ್ ಬದಲು ಮಾಡಿ ಬೇರೆ ಸ್ಟೆಪ್ ಕುಣಿ ಶುರು ಮಾಡ್ತಾರೆ, ಆವಾಗ ಅಲ್ಲೆಲ್ಲ ಗೊಂದಲ ಆಗ್ತದೆ. ಈಗ ನಾವು ಮೇಳದಲ್ಲಿ ಒಂದೇ ಟೀಮ್ನಲ್ಲಿ ಇರುವುದಾದ್ರೆ ಅವ್ರು ಏನು ಕುಣಿತಾರೆ ನಮ್ಗೆ ಅವ್ರನ್ನ ನೋಡುದೇ ಬೇಡ,
0: ಗೊತ್ತಿಲ್ಲ
1: ನೋಡಿದ ಬೇಡ ಇವರು ಏನ್ ಕುಣಿತಾರೆ ಅಂತ ಗೊತ್ತಾಗ್ತದೆ. ಆ ಚಾಲ್ ಶುರು ಮಾಡುವಾಗಲೇ ಗೊತ್ತಾಗ್ತದೆ. ಅದೇ ಈ ಮಳೆಗಾಲದ ಆಟದಲ್ಲಿ ಬೇರೆ ಬೇರೆ ಕಲಾವಿದ್ರಲ್ಲ,
0: ಬೇರೆ ಬೇರೆ ಮಾಡಿದ ಕಲಾವಿದ್ರ,
1: ಆವಾಗ ಒಂದ್ ಸ್ವಲ್ಪ ನಾವು ಅದ್ರ ಬಗ್ಗೆ ನಿಗಾ ಇಡಬೇಕಾಗತ್ತೆ ಅಷ್ಟೇ.
0: ಆಮೇಲೆ ನಿಮ್ಗೆ ಈಗ ಇಷ್ಟು ವರ್ಷದ ತಿರುಗಾಟದಲ್ಲ ಈಗ ಯಾವ ಕಲಾವಿದ್ರಿಗೆ ಚಂಡೆ ಚಂಡೆ ನುಡಿಸೋದು ನಂಗೆ ದೊಡ್ಡ ಟಾಸ್ಕ್, ಅಯ್ಯೋ ಇವರ ಮಾರೆ ಇವ್ರಿಗೆ ನಾನ್ ನುಡಿಸುದ ಅಂತ ಈಗಲ್ಲ, ಮೊದ್ಲು ಮೊದ್ಲು ನಿಮ್ಗೆ ಅನ್ಸದಿತ್ತ ಯಾವತ್ತಾದ್ರು?
1: ಉಂಟು. ಮಾಬಲಹೆಡೆಯವರಿಗೆಲ್ಲ ನಾವು ಬಾರಿಸ ಯೋಗ್ಯತೆ ಇದ್ದವರೇ ಅಲ್ಲ. ಮಾಬಲಹೆಡೆಯವರ ವೇಷಕ್ಕೆ, ಚಿಟ್ಟಾಣಿಯವರ ವೇಷಕ್ಕೆ ಅದಕ್ಕೆಲ್ಲ ಬಾರಿಸುವಾಗ ನಮ್ಗೆ ಕೈಕಾಲು ಗಡಗಡ ಅಂತಿತ್ತು. ಯಾಕಂದ್ರೆ ಅವರ ಯೋಗ್ಯತೆಗೆ ನಾವೆಲ್ಲ ಅಲ್ಲ, ನಮ್ಮ ಗುರುಗಳು ಅಂತವ್ರು ಬೇಕು, ರಾಮಕೃಷ್ಣ ಮಂದರ್ತಿಯವರು ಇಂಥವ್ರು ಬೇಕು. ನಮಗೆ ಹೆದರಿಕೆ ಆಗ್ತಿತ್ತು, ಆದರೂ ಅವರೇ ನಮ್ಮನ್ನು ಹುರಿದು ಮುಸ್ಕೊಂಡು ನೀ ಹೆದರ್ಬೇಡುವ, ನಾವೆಲ್ಲ ಇದ್ದೇವೆ, ಏನು ತೊಂದರೆ ಇಲ್ಲ, ಸುಧಾರಿಸ್ಕೊಂಡು ಬಾರಿಸು ಮರಾಯ ಅಂತ ನಮಗವರು ಪ್ರೋತ್ಸಾಹ ಕೊಟ್ಟು ನಮ್ಮನ್ನು ಒಂದು ಚಂಡೆಗಾರನಾಗಿ ಬೆಳೀಲಿಕ್ಕೆ ಅವಕಾಶ ಕೊಟ್ಟು ಅವರೆಲ್ಲ ಇದು ಮಾಡಿದ್ದಾರೆ. ಆದ್ದರಿಂದ ನಮಗೆ ಅದು ಬಾರಿಸುವಾಗ ಹೆದರಿಕೆ ಆಗ್ತದೆ. ದೊಡ್ಡ ಕಲಾವಿದರು ಅದಕ್ಕಂತೂ ಮಾಬಲ ಹೆಗಡೆಯವರಂದ್ರೆ ಮೇರು ಕಲಾವಿದರು, ಅವರು ಅವ್ರ ಬಗ್ಗೆ ಹೆದರಿಕೆಯೇ ನಮಗೆ. ಅವರು ಪದ್ಯವನ್ನು ರಂಗದಲ್ಲಿ ಹೇಳ್ತಾರೆ, ಪದ್ಯ ಹೇಳ್ಕೊಂಡು ಕುಣಿತಾರೆ. ಮತ್ತು ಅವರದ್ದು ಈ ಶಿವರಾಮ್ ಕಾರಂತರ ಬೇಲೆಯ ಹಾಗೆ ಒಂದು ಸ್ವಲ್ಪ ಕುಣಿತಗಳೆಲ್ಲ ಉಂಟು ಅವ್ರದ್ದು. ಆ ಕುಣಿತಗಳು ಈಗ ನಮ್ಮ ಕೆ ಜಿ ಮಂಜುನಾಥ ಅಂತ ಅವರು ಮಾಡ್ತಾರೆ ಆ ಕುಣಿತಗಳನ್ನೆಲ್ಲ.
0: ಯಾವ ಮೇಳದಲ್ಲಿದ್ದರು
1: ಅವರು? ಮೇಳಕ್ಕೆ ಹೋಗುದಿಲ್ಲ. ಕೆ ಜಿ ಮಂಜುನಾಥ ರಾವ್ ಅಂತ ಸಾಕೇತ ಕಲಾವಿದರು, ಸಾಕೇತ ಕಲಾವಿದರು ಅವರು ಮಾಡ್ತಾರೆ. ಕೆಲವರು ಬೆರಳೆ ಎಣಿಕೆಯವರು ಮಾಡ್ತಾರೆ, ಶಶಾಂಕ್ ಪಟೇಲ್ ಮಾಡ್ತಾನೆ ಅದನ್ನ. ನಾನು ಹೇಳೋದು ಹಾಗಿದ್ದೆಲ್ಲ ಕುಣಿತ ಉಂಟು, ನಾವು ಅದನ್ನೆಲ್ಲ ನೋಡಿಕೊಂಡು ನಾವು ಅದನ್ನು ಪಾಲಿಸ್ಕೊಂಡು ಬಾರಿಸ್ಕೊಂಡು ಹೋದರೆ ಅನುಕೂಲ ಆಗ್ತದೆ. ಬಾರಿಸ್ಲಿಕ್ಕೆ ಆಗುದಿಲ್ಲ ಅಂತಲ್ಲ, ಆದ್ರೆ ನಮ್ಗೆ ಆ ಧೈರ್ಯ ಬೇಕಲ್ಲ, ಧೈರ್ಯದಲ್ಲಿ ಮುನ್ನುಗ್ಗಬೇಕಲ್ಲ.
0: ಈಗ ಒಂದು ಪ್ರಸಂಗದಲ್ಲಿ ಹಲವಾರು ಸನ್ನಿವೇಶಗಳಿರುತ್ತೆ, ಭಾವನಾತ್ಮಕ ಇರುತ್ತೆ, ವೀರರಸದ ಸನ್ನಿವೇಶ ಇರುತ್ತೆ, ಮತ್ತೆ ಹಾಸ್ಯದ ಸನ್ನಿವೇಶ ಇರುತ್ತೆ. ಆ ಎಲ್ಲಾ ಸನ್ನಿವೇಶದಲ್ಲಿ ಯಾವ ಸನ್ನಿವೇಶಕ್ಕೆ ಚಂಡೆ ನುಡಿಸೋದು ಅತಿ ಕಷ್ಟ ಅಂತ ನಿಮ್ಗೆ ಅನ್ಸಿದೆ?
1: ಅತಿ ಕಷ್ಟ ಅಂತೇಳಿ ಹೇಳಿದ್ರೆ ಮೊದ್ಲು ಬರ್ಸೋ ಕಷ್ಟ ಆಗ್ತಿತ್ತು, ಈಗ ಅಷ್ಟು ಕಷ್ಟ
0: ಈಗಲ್ಲ,
1: ಮೊದ್ಲು ಕಷ್ಟ ಆಗ್ತಿತ್ತು. ಯಾಕಂದ್ರೆ ಈ ರೂಪಕ ತಾಳದ ಪದ್ಯ, ಈ ಒನವಿಯಾರದ ಪದ್ಯ, ರೂಪಕ ತಾಳದ ಪದ್ಯ, ತಿರುವಳೆ ತಾಳದ ಪದ್ಯ, ಈ ಮಸ್ತು ಚಾಲಗಳೆಲ್ಲ, ಈಗ ಚಾಲಗಳು ಮಸ್ತ್ ಕುಣಿತಾರಲ್ಲ, ಆವಾಗ ನಮ್ಗದು ಚಾಲೆಂಜ್ ಆಗಿತ್ತು. ಮತ್ತೆ ಜೋರಿನ ಪದ್ಯ ಈಗ ಹಾಕದ್ಕೊಳ್ಳ ಮಂಡಿ, ಎಷ್ಟೊಂದು ಮಂಡಿ ಹಾಕ್ತಾರೋ ಅಷ್ಟೊರಿಗೆ ಹೊರಡಿಕೆ ಬಾರಿಸ್ಬೇಕು, ಅಷ್ಟೊತ್ತು ನಾವು ತಾಕತ್ತು ಇಟ್ಕೊಂಡು ಬಾರಿಸ್ಬೇಕು. ಕೆಲವು ಚಂಡೆಗಾರರು ಇಂತಿಷ್ಟೇ ಅಂತ ಲೆಕ್ಕಾಚಾರ ಉಂಟು. ಈಗ ನಮ್ಮ ಗುರುಗಳಾಗಲಿ ರಾಕೇಶ್ ಅಣ್ಣ ಆಗಲಿ ಎಷ್ಟು ಹೊರಡಿಕೆ ಅಷ್ಟೇ ಬಾರಿಸಿ ಇದು ಮಾಡ್ತಾರೆ ಅವರು. ಅಂದರೆ ಒಂದು ಅಷ್ಟೇ ಆಗಬೇಕು, ಅದಕ್ಕಿಂತ ಹೆಚ್ಚಾಗಬಾರ್ದು ಅಂತ. ಈ ಹುಡುಗರ ಮಕ್ಕಳಿಗೆ ಉಮೇದು ಇರ್ತದಲ್ಲ, ನಾವು ಉಮೇದು ಇದ್ದಷ್ಟು ಬಾರಿಸ್ತೇವೆ.
0: ಹಾಗಾದ್ರೆ ಮೊದಲು ಈಗ ಮಂಡಿ ಹಾಕುದಾದ್ರೂ ಇಷ್ಟೇ ಹಾಕಬೇಕು ಅಂತ ನಿರ್ದಿಷ್ಟ ಪ್ರಮಾಣ ಇದ್ದಿತ್ತು ಮೊದಲು?
1: ಇದ್ದಿತ್ತು, ಇದ್ದಿತ್ತು. ಈಗ ಅದೆಲ್ಲ ಎಷ್ಟು ಅವರು ಖುಷಿ ಬಂದಷ್ಟು ಹಾಕ್ತಾರೆ ಅವರಿಗೆ, ಹಾ ಇನ್ನು ಸಾಕು ಅನ್ನೋರಿಗೂ ಮಂಡಿ ಹಾಕ್ತಾ ಇರ್ತಾರೆ. ಭಾಗವತ ತಾಳ ಕೊಟ್ಟಿದ್ರು ಅವ್ರು ಕೇಳುದಿಲ್ಲ,
0: ಕೇಳುದಿಲ್ಲ,
1: ಮಂಡಿ ಹಾಕ್ತಾ ಇರ್ತಾರೆ. ಈಗ ಅದೊಂದು ಶುರುವಾಗಿದೆ, ಹೀಗೆ ನಿಂತ್ಕೊಂಡು ಗರಗರ ತಿರುಗುದು ಅದೆಲ್ಲ ಆಗಿದೆ. ಯಾರು ಯಕ್ಷಗಾನದ ಬಗ್ಗೆ ವಿಮರ್ಶೆ ಮಾಡುವಂಗೆ ಇಲ್ಲ, ಅವ್ರು ಏನ್ ಮಾಡ್ತಾರೋ ಅದಕ್ಕೆ ನಾವು ಹೊಂದಾಣಿಕೆ ಮಾಡ್ಕೊಂಡು ಹೋಗುದು
0: ಹಾಗೆ
1: ಅಷ್ಟೇ.
0: ಈಗ ಕೆಲವು
1: ಅದೇ ಈಗ ವೀರರಸದ ಪದ್ಯಕ್ಕೆ ಹಾಗಾಯ್ತು, ಕರುಣಾರಸದ ಪದ್ಯಕ್ಕೆ ನಮಗೆ ಕೆಲಸ
0: ಇಲ್ಲ.
1: ಬಾಮಿನಿ ಕರುಣಾರಸ ಬಂದಾಗ ನಮ್ಗೆ ಏನೂ ಇಲ್ಲ, ನಾವು ಅಲ್ಲಿ ಸಣ್ಣ ಸಣ್ಣ ಪೆಟ್ಟುಗಳನ್ನು ಕೊಡ್ಬೋದು ಅವರು ಇಡುವ ಹೆಜ್ಜೆಗಳಿಗೆ,
0: ಹೆಜ್ಜೆಗಳಿಗೆ.
1: ಅದೀಗ ನಮ್ಮ ಸಾಲಿಗ್ರಾಮ ಮೇಳದಲ್ಲಿ ಮೊದಲಿಂದ ಬಂದದಾಗೆ ಒಂದೊಂದು ಅರ್ಥ ಹೇಳುವಾಗ ಯಾಜಿಯವರಾದರೂ ಅಷ್ಟೇ, ಕೊಂಡದ ಕುಳಿಯವರು ಇದ್ದಾಗಲೂ ಒಂದೊಂದು ಹೆಜ್ಜೆ ಇಟ್ಟರು ನಾವು ಅದಕ್ಕೆ ಟನ್ ಟನ್ ಅಂತ ಬಾರಿಸ್ಬೇಕು. ಬಾರಿಸ್ದಿದ್ರು ಅವರು ಒಳ ಬಂದು ಕೇಳ್ತಾರೆ, ನಾವು ನಡೆಯುವ ಇದಕ್ಕೂ ನಿಮ್ದು ಒಂದೊಂದು ಪೆಟ್ಟು ಬೇಕಾಗ್ತದೆ, ಶಬ್ದ ಇಲ್ಲದೊಂದು ನಿಶಬ್ದ ಆದರೆ ಅದು ಇದಾಗುವುದಿಲ್ಲ,
0: ತುಂಬುವುದಿಲ್ಲ,
1: ತುಂಬುವುದಿಲ್ಲ ಅಂತ ಹೇಳ್ತಾರೆ. ಅದರಿಂದ ನಮ್ಮ ಸಾಲಿಗ್ರಾಮ ಮೇಳದಲ್ಲಿ ಅದು ಈಗಲೂ ಉಂಟು, ಕೆಲವು ಕಡೆ ಅದು ಇರಲ್ಲ. ಕಲಾವಿದರು ಅವರೊಟ್ಟಿಗೆ ಅವ್ರು ಮಾತಾಡೋದು, ಇವರು ಇವರೊಟ್ಟಿಗೆ ಇವರು ಕೆಲಸ ಮಾಡ್ತಾ ಇರ್ತಾರೆ. ನಾವು ಗಮನ ಅಲ್ಲಿ ಇರಬೇಕು ಅನ್ನೋ ಲೆಕ್ಕದಲ್ಲೇ ಅದನ್ನು ಮಾಡಿ ಹಾಕಿದ್ದು, ನಮ್ಮ ಚಲನವಲನೆಲ್ಲ ನಾವು ನೋಡಬೇಕು ಅನ್ನೋ ಲೆಕ್ಕದಲ್ಲೇ.
0: ಈಗ ಈ ಸಾತ್ವಿಕ ಪಾತ್ರ ಬತ್ತು, ರೌದ್ರ ರಸದ ಪಾತ್ರ ಬತ್ತು, ಹಾಸ್ಯಗಳ ಪಾತ್ರ ಬತ್ತು, ಅದಕ್ಕೆ ಚಂಡ ನುಡಿಸೋದ್ರಲ್ಲಿ ಏನು ವ್ಯತ್ಯಾಸ ಇತ್ತಂದ್ರೆ ನುಡಿಸುವ ಶೈಲಿಯಲ್ಲಿ?
1: ಶೈಲಿಯಲ್ಲಿ ಅಂತ ಹೇಳಿದ್ರೆ ಈಗ ದೊಡ್ಡ ದೊಡ್ಡ ಬಣ್ಣದ ವೇಷ ಎಲ್ಲ ಬಂದ್ರೆ ಒಂದು ಏರ್ ಚಂಡ ಇಟ್ಕೊಂಡು ದೊಡ್ಡ ಅಬ್ರ ಮಾಡೋದು,
0: ಅಬ್ರ ಮಾಡೋದು.
1: ಈಗ ಸಾತ್ವಿಕ ವೇಷ ಆದ್ರೆ ಸಣ್ಣಕ್ಕೆ ಒಂದು ಸ್ವಲ್ಪ ಸೌಮ್ಯದಲ್ಲಿ ಬಾರಿಸ್ಬೇಕು,
0: ಹೆಚ್ಚು ಪೆಟ್ಟು ಗಟ್ಟಿ
1: ಗಟ್ಟಿ ಬೇಕಂತಿಲ್ಲ. ಆಯ್ತಾ, ಕರುಣಾರಸಕ್ಕೆ ಇಲ್ವೇ
0: ಇಲ್ಲ,
1: ಗಟ್ಟಿ ಹಾಸಿಗಾರರಿಗಾದ್ರೆ ಈ ವಿಷಮದಲ್ಲ ಮಧ್ಯ ಅವರನ್ನ ಅವ್ರ ಕಾಲಿಟ್ಟಾಗಳಿಗೆ ನಾವು ಮಧ್ಯೆ ನಿಲ್ಲಿಸುವುದು ಹಿಂಗೆಲ್ಲ ಮಾಡಿ ಅವರು ಹೆಂಗ ಹಾಸಿಗಾರರು ನಾವು ಅವರೊಟ್ಟಿಗೆ ಹಾಸಿಗಾರರಾಗಿ
0: ಹಾಗೆ
1: ಹಾಗೆ ಮಾಡ್ಕೊಂಡು ಬಾರಿಸ್ಕೊಂಡು ಹೋಗ್ಬೋದು ಅಷ್ಟೇ.
0: ಹಿಮ್ಮೇಳದ ಎಲ್ಲ ಈಗ ಮೊದ್ಲೇ ಇರ್ಬೋದು ಚಂಡೆ ಇರ್ಬೋದು, ಅದರಲ್ಲಿ ಚಂಡೆಯ ಪ್ರಾಮುಖ್ಯತೆ ಹಿಮ್ಮೇಳದಲ್ಲಿ
1: ಚಂಡೆಯ ಪ್ರಾಮುಖ್ಯತೆ ಅಂತ ಹೇಳಿದ್ರೆ ಅಬ್ಬರ ಬಿಡ್ತಿಗೆ ಬಾರಿಸೋದು ಮೊದಲು ಒಂದು, ಎರಡನೇದಾಗಿ ಚಂಡೆ ಸುತಿ ಮಾಡಿಕೊಳ್ಳಿ ಗೊತ್ತಿರ್ಬೇಕು. ಚಂಡೆಯ ಪ್ರಾಮುಖ್ಯತೆ ಅಂದ್ರೆ ಚಂಡೆ ಸುತಿ ಮಾಡ್ಲಿಕ್ಕೆ ನಾನು ಮೊದಲು ಮೇಳಕ್ಕೆ ಸೇರಿದಾಗ ಸಂಜೆ 6 ಗಂಟೆಗೆ ಹೋಗಿ ಬಿಳಿ 2 ರಿಂದ ಬಿಳಿ 4 ರವರೆಗೆ ಶ್ರುತಿ ಮಾಡ್ತಿದ್ದೆ. ಚಂಡೆ
0: ಶ್ರುತಿ ಮಾಡುದು
1: ಶ್ರುತಿ ಮಾಡಿ ನಾನೇ ಅಭ್ಯಾಸ ಮಾಡಿಕೊಳ್ಳ, ಅದು ಮುಖ್ಯ ಬೇಕು ಚಂಡೆಗಾರನಿಗೆ. ಮತ್ತೆ ಪದ್ಯ ಹೇಳುವಾಗ ಸಾಹಿತ್ಯ ಕೇಳುವಾಗೆ ಚಂಡೆ ನುಡಿಸ್ಬೇಕು.
0: ಅಂದ್ರೆ ಮಣಿಪೆಟ್ಟು ಕೊಟ್ಟು ಸೈಡ್
1: ಸೈಡ್ ಟೇಕಪ್ ಇಟ್ಟು ಅಂತಾರೆ, ಅದಕ್ಕೆ ಟೇಕಪ್ ಇಟ್ಟು ಕೊಟ್ಟು ಅವ್ರು ಪದ್ಯ ಕೇಳುವಾಗೆ ಪದ್ಯ ಆದ್ಮೇಲೆ ಚಾಲ್ ಬಾರಿಸ್ಬೇಕು ಗಟ್ಟಿ, ಹಾಗೆ ಮಾಡ್ಕೊಳ್ಬೇಕು. ಮತ್ತೆ ಚಂಡೆಯನ್ನು ಒಳ್ಳೆ ಶಿಸ್ತಿನಲ್ಲಿ ಇಟ್ಕೊಳ್ಬೇಕು, ಅದಕ್ಕೆ ಮಳೆಗಾಲದಲ್ಲೂ ಅದಕ್ಕೆ ಏನೋ ತಣಸ ತಾಗದಿದ್ದ ಹಾಗೆ
0: ತಣಿದ್ರೆ ಚರ್ಮ
1: ಹೋಗ್ತದೆ ಆಯ್ತಾ. ಮತ್ತೆ ಚಂಡೆ ತೊಳೆಯುವುದಂತ ಉಂಟು, ಅದು ನನಗೆ ನಮ್ಮ ಗುರುಗಳೇ ಹೇಳಿಕೊಟ್ಟದ್ದು.
0: ಅದು ನಂಗೆ ಹೊಸ್ತದೆ
1: ಇದು ಕೊಳೆ ತೆಗೆಯುವುದಂತ, ಕೊಳೆತ ನಾವೀಗ ಬಟ್ಟೆ ಕೊಳೆ ತೆಗೆಯುವುದು ಹಾಗೆ ಚಂಡೆಯನ್ನ ಒಂದು 15 ದಿವಸಕ್ಕೊಂದ್ಸರಿ ಆ ಚಂಡೆ ಕೋಲೆಲ್ಲ ತಾಗಿ ಎಲ್ಲ ಕಪ್ ಕಪ್ ಕಪ್ ಆಗಿರ್ತದೆ ಚರ್ಮ ಮುಚ್ಚಿಗೆ, ಅದಕ್ಕೆ ಲಿಂಬೆ ಹಣ್ಣು ತಗೊಂಡ ಅರ್ಧ ಕಟ್ ಮಾಡಿ ಲಿಂಬೆ ರಸ ಅದ್ರ ಮೇಲೆ ಬೀರುದು, ಬೀರಿ ಒಣ ಬಟ್ಟೆಯಲ್ಲಿ ಕಾಟನ್ ಬಟ್ಟೆಯಲ್ಲಿ ತಗೊಂಡು ಅದನ್ನ ಒರೆಸುದು,
0: ಒರೆಸಿ
1: ಅದು ಕಸ ಕೊಳೆ ಎಲ್ಲ ಹೋಗ್ತದೆ, ಒರೆಸಿ ಬಿಸಿಲಿಗೆ ಇಡ್ಬೇಕು.
0: ಅದು ನೋಡುವಾಗ ಡಿಫ್ರೆನ್ಸ್ ಗೊತ್ತಾಗ್ತದೆ?
1: ಗೊತ್ತಾಗ್ತದೆ ಗೊತ್ತಾಗ್ತದೆ. ಚಂಡೆ ಮುಚ್ಚಿಗೆ ಕೊಳೆ ಇದ್ದದೆಲ್ಲ ಹೋಗಿದ್ದು ಬೆಳ್ಳಗಾಗ್ತದೆ ಮುಚ್ಚಿಗೆ,
0: ಹಾ ಹಾ ಹಾ
1: ಬೆಳ್ಳಗಾಗ್ತದೆ, ಆವಾಗ ಕೊಳೆ ಇದ್ದದೆಲ್ಲ ಹೋಗಿರ್ತದೆ ಕಂಪ್ಲೀಟ್.
0: ಹಾಗೆ ಈ ವಿಷಯ ಗೊತ್ತೇ ಇರಲಿಲ್ಲ
1: ಒಂದು ಅದು. ಮತ್ತೆ ಎರಡನೇ ಚಂಡೆ ಸುರಿಯುವಾಗ ಅಡಿಗಡೆ ನಾವು ಇದೆಲ್ಲ ಹಾಕ್ತೇವಲ್ಲ
0: ಚರ್ಮ
1: ಸಣ್ಣ ಹಾಕ್ತೇವಲ್ಲ ಅದನ್ನೆಲ್ಲ ತೆಗೆದು ಚೊಕ್ಕ ಮಾಡ್ಲಿಕ್ಕೆ ಹೋಗಬಾರ್ದು, ಅದ್ರ ಸೈಡಿಗೆಲ್ಲ ಧೂಳು ನಿಟ್ಕೊಂಡಿರ್ತದೆ, ಅದನ್ನ ತೆಗೆದು ನಾವು ಚೊಕ್ಕ ಮಾಡ್ಲಿಕ್ಕೆ ಹೋದ್ರೆ ನಾಳೆ ಆನ್ ಆದ ಇರುವುದಿಲ್ಲ ಚಂಡೆಯಲ್ಲಿ,
0: ಅದನ್ನ ತೆಗಿಬಾರ್ದು
1: ತೆಗಿಬಾರ್ದು ಕಸ ಹಾಗೆ ಇರ್ಬೇಕು, ಕಸ ಮುಟ್ಲಿಕ್ಕೆ ಹೋಗ್ಲಿಕ್ಕೆ ಇಲ್ಲ. ಅದು ನಾನು ಒಂದು ಸಾರಿ ಮೇಳದಲ್ಲಿ ಮಾಡಿ ನಾನು ನಮ್ಮ ಗುರುಗಳ ಹತ್ರ ಒಂದು ಪೆಟ್ಟು ತಿಂದಿದ್ದೇನೆ. ಅವ್ರ ಚಂಡೆನೇ ಏ ಚಂಡೆ ಒಂದು ಹಗ್ಗ ಎಳೆದಿಡ ಅಂದ್ರೆ ನಾನು ಹಗ್ಗ ಎಳೆಯುವಾಗ ಸೈಡಲ್ಲೆಲ್ಲ ಕಸ ಇದ್ದದ್ ನೋಡಿ ಅದನ್ನ ತೆಗೆದೆ, ತೆಗೆದು ಅದನ್ನೆಲ್ಲ ಬಿಚ್ಚಿ ಅದನ್ನೆಲ್ಲ ಕೊಡ್ಕಿ ಇದು ಮಾಡಿದ್ದೆ. ಇದೇನು ಸ್ವರ ಚೇಂಜ್ ಬಂತಂತ ಅವ್ರ ಕಡೆಗೆ ಹೇಳಿದ್ರು, ನಾ ಹೇಳಿದೆ ಮುಟ್ಬೇಡ ಅಂದಿದ್ದೆ ನಿನಗೆ ಅಂತ ಒಂದು ಅವ್ರು ಹೊಡೆದಿದ್ರು. ಅದು ಮಾಡಬಾರ್ದು, ಆ ಕಸ ಹಾಗೇ ಇರಬೇಕು. ಚಂಡೆಯ ಸೈಡಲ್ಲಿ ಈ ತೆಂಗು ನಾರಿನಿದ ಕಸ ಮತ್ತೆ ಮಣ್ಣು ಗಿಣ್ಣಲ್ಲ ಸೈಡಲ್ಲಿ ಧೂಳಲ್ಲ ಅದನ್ನ ತೆಗಿಲೇ ಕ್ಲೀನ್ ಮಾಡ್ಲಿಕ್ಕೆ ಹೋಗ್ಲೇಬಾರ್ದು, ಹಾಗೆ ಇರ್ಬೇಕು. ಆಗ ಇದ್ದಿದ್ರೆ ಇಲ್ಲಿ ತೆಗೆದ್ರೆ ಇವತ್ತಿದ್ದ ಬಿಳಿ ಎರಡರ ಗುಂಪು ನಾಳೆ ಇರುವುದಿಲ್ಲ, ಕೆಪ್ಪಾಗ್ತದೆ
0: ಕೆಪ್ಪಾಗ್ತದೆ
1: ಕೆಪ್ಪಾಗ್ತದೆ. ಚಂಡೆನಾದ ಅಷ್ಟು ಇರುವುದಿಲ್ಲ, ಅದಕ್ಕೆ ಅದನ್ನೆಲ್ಲ ಹಾಗೇ ಇಟ್ಕೊಳ್ಬೇಕು. ಅದೆಲ್ಲ ಜಾಗ್ರತೆ ಮಾಡಿದ್ರೆ ಒಬ್ಬ ಚಂಡೆಗಾರನ ಶಿಸ್ತು.
0: ಈಗ ಹೆಚ್ಚಿನ ಈಗ ನಾನು ಕೇಳಿದೆ ಸುಮಾರು ಕಡೆ ಚಂಡೆ ಗುಂಪು ಏರಿತ್ತು, ಮಾರೆ ಗುಂಪು ಏರಿತ್ತು, ಗುಂಪು ಸರಿ ಇಲ್ಲ ಅಂತಾರಲ್ಲ, ಅದು ಹೇಗೆ ಅಂತ ಅರ್ಥ ಆಗ್ಲಿಲ್ಲ ನನಗೆ.
1: ಅದೇ ಚಂಡೆ ಗುಂಪು ಏರಿದ್ರೆ ಒಂದು 2 ಕವಳ ತೆಗಿಬೇಕು, ಅಡಿಬದಿ ನಾವು ಸಣ್ಣ ತುಂಡು ಹಾಕ್ತೇವೆ ಅದನ್ನು ಒಂದೋ ಎರಡೋ ತೆಗೆದು ಮತ್ತೆ ಸುರಿದು ನೋಡಿ ಬಾರಿಸಿ ಅದು ಗುಂಪು ಸಮ ಆದ್ರೆ ಇಟ್ಕೊಳ್ಳುದು.
0: ಇಲ್ಲಿದ್ರೆ ಮತ್ತೆ ತೆಗೆದು
1: ಮತ್ತೆ ಅದನ್ನು ಪ್ರಯೋಗ ಮಾಡ್ತಾ ಇರ್ಬೇಕು. ಅದನ್ನ ಚಂಡೆ ಈಗ ಚಂಡೆ ತಯಾರು ಮಾಡುವವರು ಒಬ್ಬರಿದ್ದಾರೆ ನಮ್ಮಲ್ಲಿ, ಕುರಾಡಿ ರಾಮ್ಬಾಯರ್ ಅಂತ, ನಾನು ಅವ್ರ ಹತ್ರ ಚಂಡೆ ಎಲ್ಲ ಮಾಡಿಸಿದ್ದು. ಒಳ್ಳೆ ಚಂಡೆ ಮಾಡ್ತಾರೆ, ತೆಂಗಿನ ಕಳಸಿಗೆ ಚಂಡೆ, ಕದ್ರೆ ಕಳಸಿಗೆ ಚಂಡೆ ಎಲ್ಲ ಮಾಡ್ತಾರೆ. ಅವರು ಹೇಳ್ತಾರೆ ಈಗ ದಪ್ಪ ಹೆಚ್ಚಿಗೆ ದಪ್ಪ ಮುಚ್ಚಿಗೆ ಇದ್ರೆ ಅಡಿ ಕವಳ ಹೆಚ್ಚಬೇಡ, ತೆಳು ಮುಚ್ಚಿಗೆ ಇದ್ರೆ ಹೆಚ್ಚಿಗೆ ಕವಳ ಬೇಕಾಗ್ತದೆ ಗುಂಪು ಬರ್ಲಿಕ್ಕೆ. ಹಾಗೆಲ್ಲ ಮಾಡಿಕೊಂಡು ಚಂಡೆ ತಯಾರು ಮಾಡ್ಕೊಂಡು
0: ಇಷ್ಟೊತ್ತರಿಗೆ ಯಕ್ಷಗಾನದಲ್ಲಿ ಆದ ಅನುಭವಗಳ ಬಗ್ಗೆ ಕೇಂದ್ರ. ಈಗ ನಿಮ್ಮ ವೈಯಕ್ತಿಕ ಜೀವನದ ಈ ಯಕ್ಷಗಾನ, ನೀವು ಯಕ್ಷಗಾನಕ್ಕೆ ಬರದೇ ಇದ್ರೆ ನೀವು ಏನು ಯಾವ ಉದ್ಯೋಗದಲ್ಲಿ ಇರ್ತಿದ್ರಿ? ಹಾಗೆ
1: ನಾನು ಯಕ್ಷಗಾನಕ್ಕೆ ಬರದೇ ಇದ್ದಿದ್ರೆ ನಮ್ಮ ಮನೆಯಲ್ಲಿ ಮನೆ ಪಕ್ಕದಲ್ಲಿ ದೇವಸ್ಥಾನ ಉಂಟಂತ ಹೇಳಿದ್ರೆ ಆ ದೇವಸ್ಥಾನದ ಚಾಕ್ರಿ ಉಂಟು ನಮ್ಗೆ. ಚಾಕ್ರಿ ಅಂತ ಹೇಳಿದ್ರೆ ನಾವು ಆರತಿ ಹೆಚ್ಚಿ ಕೊಡೋದು, ಸ್ಥಾನಿಕ ಸಮಾಜ ಅಂತ ಉಂಟಲ್ಲ ಆ ಸಮಾಜದವ್ರು ನಾವು, ಆ ಕೆಲಸ ಉಂಟು ನಮ್ಗೆ ದೇವಸ್ಥಾನದಲ್ಲಿ. ಅದನ್ನು ಮಾಡಿಕೊಂಡು ಮನೆಗಡೆ ಬೇಸಾಯ ಮಾಡಿಕೊಂಡು ಇರ್ತಿದ್ದೆ, ಮತ್ತೆ ಯಾವುದೂ ಇಲ್ಲ. ಹಾಗಂತ ನಂಗೆ ನಾಟಕ ನೋಡುವ ಅಭ್ಯಾಸ ಉಂಟು ಬಿಟ್ರೆ ಸಿನಿಮಾದ ಬಗ್ಗೆ ಆಸಕ್ತಿ ಹೆಚ್ಚಿದ್ದಿತ್ತು. ಸಿನಿಮಾದ ಬಗ್ಗೆ ಆಸಕ್ತಿ ಉಂಟು. ಈಗ ನಾನೀಗ ಸಿನಿಮಾದಲ್ಲೂ ಆಕ್ಟ್
0: ಮಾಡಿದೆ, ಆಕ್ಟ್ ಮಾಡಿರಿ, ಕಾಂತಾರದಲ್ಲೂ ಆಕ್ಟ್,
1: ಕಾಂತಾರದಲ್ಲಿ ಎರಡರಲ್ಲೂ ಆಕ್ಟ್ ಮಾಡಿದೆ. ಕಡೆಗೆ ನಮ್ಮ ಕುನ್ನ ರವಿ ಬಸ್ರೂರ್ ಅವರದ್ದು ಬಿಲೆಂಡರ್ನಲ್ಲಿ ಆಕ್ಟ್ ಮಾಡಿದೆ. ಯೋಗರಾಜ್ ಭಟ್ರದ್ದು ಮುಗುಳು ನೆಗೆ ಅನ್ನೋ ಫೀಚರ್ನಲ್ಲಿ ಆಕ್ಟ್ ಮಾಡಿದೆ. ಕಡೆಗೆ ಧಾರಾವಾಹಿಯಲ್ಲಿ ಮಾಡಿದೆ, ಜಗದೀಶ್ ಆರೂರು ಜಗದೀಶ್ ಶೆಟ್ಟರ್ದು ಶುಭ ವಿವಾಹ ಅಂತ ಒಂದು ಧಾರಾವಾಹಿ, ಅದರಲ್ಲಿ ಮಾಡಿದೆ. ಮತ್ತು ರಮೇಶ್ ಬೇಗಾರ್ ಅವರದ್ದು ಕಳಸರಿ ವೈಶಂಪಾಯನ ತೀರ ಅಂತ ಒಂದು ಫಿಲ್ಮ್ ಮಾಡಿದ್ರು, ಅದರಲ್ಲಿ ಮಾಡಿದೆ. ಈಗ ಒಂದು ಫಿಲ್ಮ್ ಮಾಡ್ತಾ ಇದ್ರು, ಅದಕ್ಕಿನ್ನೂ ಹೆಸರು ಇಡಲಿಲ್ಲ ಅವರು, ಅದರಲ್ಲಿ ಮಾಡಿದ್ದೆ.
0: ಈಗ ಇಷ್ಟು ಸಿನಿಮಾಗಳಲ್ಲಿ ಧಾರಾವಾಹಿಯಲ್ಲಿ ಅವಕಾಶ ಬಂತು, ಇದಕ್ಕೆ ಮೂಲ ಕಾರಣ ನಿಮ್ಮ ಚಂಡವಾದನ ಯಕ್ಷಗಾನವ ಹೇಗೆ?
1: ಯಕ್ಷಗಾನವೂ ಹೌದು, ಮತ್ತೆ ನನಗೆ ಕೆಲವು ಆಕ್ಟರು ನಮಗೆ ಭಾರಿ ದೋಸ್ತಿ ಆಗಿದ್ರು. ಒಂದು ನಮ್ಮ ಸಾಸ್ತಾನದವರೇ ಆದಂತ ರಘು ಪಾಂಡೇಶ್ವರ ಅವರು, ಪ್ರಕಾಶ್ ಪ್ರಭಾಕರ್ ಕುಂದರ್, ಪ್ರಭಾಕರ್ ಕುಂದರ್ ರಘು ಪಾಂಡೇಶ್ವರರು, ಮತ್ತೆ ನಮ್ಮ ರಮೇಶ್ ಭಟ್ರು ನಮಗೆ ಭಾರಿ ದೋಸ್ತಿ. ನಮ್ಮ ಶಂಕರ್ ನಾಗರ್ ಅವರೊಟ್ಟಿಗಿದ್ದ ರಮೇಶ್ ಭಟ್ರು ಅವರು ಭಾರಿ ದೋಸ್ತಿ ನಮಗೆ, ಅವ್ರ ಮನೆಗೆಲ್ಲ ಹೋಗ್ತಾ ಇದ್ದೆ ನಾನು. ಮತ್ತೆ ಒಬ್ರು ಅವ್ರ ಹೆಸರು ನನಗೆ ನೆನಪಾಗೋದಿಲ್ಲ, ಶುಭ ಜಗದೀಶ್ ಶೆಟ್ಟರು ಭಾರಿ ದೋಸ್ತಿ, ಅವರೆಲ್ಲ ಕರೆದು ಕರೆದು ನಮಗೆ ಕೊಟ್ರು. ಕಡೆಗೆ ರಾಘವೇಂದ್ರ ಶಿರಿಯಾರ ಅಂತ ಅವರಿಗೆ ಒಂದು ಶಂಕರ ಅಂತ ಮಾಡಿದ್ರು, ಒಂದು ಸ್ಮಾಲ್ ಮೂವಿ, ಅದರಲ್ಲಿ ಮಾಡಿದ್ದೆ ನಾನು. ಅವ್ರದ್ದು ಒಂದು ಎರಡು ಮೂರು ಇದ್ರಲ್ಲಿ ಮಾಡಿದ್ದೆ, ಹಣ್ಣು ಪಿಕ್ಚರಲ್ಲಿ. ಕಡೆಗೆ ಇದು ಎಂಥದ್ದು ನಮ್ದು ಅಕ್ರೂಟ್, ಅಕ್ರೂಟ್ ಅದರಲ್ಲೂ ಮಾಡಿದ್ದೆ. ಅವರು ಸಣ್ಣ ಸಣ್ಣ ಸ್ಮಿಲ ಇದರಲ್ಲೆಲ್ಲ ಮಾಡಿದ್ದೆ. ನನಗೆ ಯಕ್ಷಗಾನದಲ್ಲಿ ಇದ್ದಿದ್ದರಿಂದ ಇದ್ರ ಇದಕ್ಕೂ ಅವಕಾಶಗಳು ಹೆಚ್ಚು ಸಿಕ್ಕಿದೆ. ಯಕ್ಷಗಾನದಲ್ಲಿ ಹೆಚ್ಚಿಗೆ ನಾನು ಗುರುತಿಸಿದ್ರೆ ಸಿನಿಮಾದಲ್ಲಿ ಇನ್ನೂ ಗುರುತಿಸಬಹುದು ಮುಂದೆ.
0: ಈ ವೀರಚಂದ್ರಹಾಸ ಅಂತ ಯಕ್ಷಗಾನದ ಒಂದು ಸಿನಿಮಾ ಬಂತು, ಅದಕ್ಕೆ ನಿಮ್ಮ ಕೊಡುಗೆ ತುಂಬಾ ಇತ್ತು ಅಂತ ಕೇಳಿದ್ದೆ ನಾನು.
1: ಅದರಲ್ಲಿ ನಾನು ಸಂಗೀತಕ್ಕೆ ಯಕ್ಷಗಾನಕ್ಕೆ, ಸಂಗೀತಕ್ಕೆ ನಾನು ಚಂಡೆ ನುಡಿಸಿದ್ದೆ, ಐದು ಚಂಡೆ ನುಡಿಸಿದ್ದೆ. ಮತ್ತೆ ಅದು ಸೌಂಡ್ ಎಫೆಕ್ಟ್ ಅಲ್ಲಿ ಇಲ್ಲಿ ನಮ್ಮ ಈಗ ಹೊಸದಾಗಿ ಭಾರತ್ ಸಿನಿಮಾದಲ್ಲಿ ಅವರು ಸೌಂಡ್ ಅಷ್ಟು ಗಟ್ಟಿ ಕೊಡ್ಲಿಲ್ಲ. ಅದು ನಾನು ರವಿ ಬಸ್ರೂರ್ ಸರ್ ಹತ್ರ ಕೇಳಿದೆ, ಚಂಡೆ ಸಣ್ಣ ಕೇಳ್ದೆ ಉಂಟು, ಅವರು ಅಷ್ಟು ದೊಡ್ಡ ಕೊಡ್ಲಿಲ್ಲ. ಅದನ್ನ ಕೊಟ್ಟರೆ ಅಲ್ಲಿ ಕೂತ್ಕೊಳ್ಲಿಕ್ಕೆ ಆಗುದಿಲ್ಲ. ಐದು ಚಂಡೆ ಬಾರಿಸಿದ್ದೇನೆ ಆ ಯುದ್ಧ ಸನ್ನಿವೇಶಕ್ಕೆ, ಇದಕ್ಕೆ ಮತ್ತೆ ಆ ಮದುವೆ ಸನ್ನಿವೇಶಕ್ಕೆ ಅವ್ರನ್ನ ನಡ್ಕೊಂಡು ಹೋಗುದು. ಇಡೀ ಪಿಕ್ಚರ್ ನಲ್ಲಿ ಚಂಡೆ ಬಾರಿಸಿದ್ದೇನೆ ನಾನು. ಮತ್ತೆ ನಮ್ಮ ಕೆ ಜೆ ಕೃಷ್ಣ ಅವರು ನಾವೆಲ್ಲ ಒಟ್ಟು ಚಂಡೆ ಬಾರಿಸಿದ್ದೇವೆ. ವಿಶ್ವಂಬರ ಅಲಸೆ ಮೊದಲೇ ಬಾರಿಸಿದ್ದಾನೆ. ಮೊಗೆ ಭಟ್ಟು ಪ್ರಸಾದರು ಭಾಗವತಿಗೆ ಅವ್ರು ಮಾಡಿದ್ದಾರೆ, ರಾಘವೇಂದ್ರ ಆಚಾರ್ಯ ಮಾಡಿದ್ದಾರೆ, ಪಟ್ಲ ಸತೀಶ್ ಅಣ್ಣ ಮಾಡಿದ್ದಾರೆ,
0: ಚಿನ್ಮಯ ಭಟ್ರು ಮಾಡಿ,
1: ಚಿನ್ಮಯ ಕಲ್ಲಡ್ಕದವ್ರು ಮಾಡಿದ್ದಾರೆ, ಇಷ್ಟು ಎಲ್ಲ ಮಾಡಿದ್ದಾರೆ. ಚೈತನ್ಯ ಕೃಷ್ಣ ಮತ್ತೆ ಕೌಶಲ್ರಾವ್ ಅವರಿಬ್ರು ಬಂದಿದ್ದಾರೆ ಚಂಡೆ ಮೊದಲಿಗೆ. ಅವರಿಗೆಲ್ಲ ಹೇಳಿ ಅಂದ್ರೆ ಅವರು ಫೋನ್ ನಂಬರ್ ಎಲ್ಲ ಕೊಟ್ಟೆ ಇವರಿಗೆ, ನಾನು ಮಗಿಬಿಟ್ಟು ಅವರು ಮಾತಾಡಿ ಅವ್ರನ್ನೆಲ್ಲ ಕರ್ಸಿ ಕೇಳಿ ಇವರು ಸ್ಟುಡಿಯೋದಲ್ಲೇ ಮಾಡಿ ರೆಕಾರ್ಡಿಂಗ್ ಮಾಡಿದ್ದೇವೆ.
0: ಕುಂದಾಪುರದಲ್ಲಿ
1: ಅವರು ಬಸರೂರ್ ಸ್ಟುಡಿಯೋದಲ್ಲೇ ರೆಕಾರ್ಡಿಂಗ್ ಆದದ್ದು. ಮತ್ತು ಒಂದು ಯಾವುದೋ ಒಂದು ಬಾಕಿ ಇದ್ದಿದ್ದು, ಅದಕ್ಕೆ ಬೆಂಗಳೂರಿಗೆ ಬರ್ಲಿಕ್ಕೆ ಹೇಳಿದ್ರು. ಬೆಂಗಳೂರಿಗೆ ನಾನು ವಿಶ್ವಂಬರ ಅಲಸೆ ಹೋಗಿ ಅಲ್ಲೇ ಒಂದು ರೆಕಾರ್ಡ್ ಪೂರೈಸಿ ಅಲ್ಲಿಂದ ಬಂದಿದ್ದೇವೆ. ಮತ್ತೆ ನಾನು ಅದರಲ್ಲಿ ಒಂದು ಹಾಸ್ಯ ಮಾಡಿದ್ದೇನೆ, ಒಂದು ದೂತ ಮಾಡಿದ್ದೇನೆ. ಅಂದ್ರೆ ಒಬ್ಬ ಮಂತ್ರಿ ನನ್ನ ಹತ್ರ ಹಣ ಕೊಟ್ಟು ಇನ್ನೊಬ್ಬ ಮಂತ್ರಿ ಮಹಾರಾಜನಿಗೆ ಏನೋ ವಿಷಯ ತಿಳಿಸಿ ಬರುವಂತಹದ್ದು. ಅದರಲ್ಲಿ ವಿಲನ್ ಮಾಡಿದ್ದಾರೆ ಒಬ್ರು, ನವೀನ್ ಶೆಟ್ಟಿ ಐರ್ಬೈಲ್ ಅಂತ, ಅವ್ರ ಪಾತ್ರದ ಎದುರಿಗೆ ಹೋಗುವ ದೂತನ ಪಾತ್ರ ಮಾಡಿದ್ದೇನೆ. ಅದರಲ್ಲಿ ಅವಕಾಶ ಕೊಟ್ಟಿದ್ದಾರೆ ಅವರು.
0: ಈಗ ನಿಮ್ಗೀಗ ಈಗ ಯಕ್ಷಗಾನದ ಅನುಭವದಲ್ಲಿ ಯಾವತ್ತಾದ್ರೂ ಸಾಕು ಮಾರೆ ಈ ಚಂಡೆ ನುಡಿಸುದು ಬೇಡ ಅಂದು ಅಷ್ಟು ಬೇಜಾರಾದ ಎಂತ ಅನುಭವ ಆದಿತ್ತ?
1: ನನಗೆ ಎಲ್ಲೂ ಅನುಭವ ಆಗಲಿಲ್ಲ, ಅದು ಆಗುವುದೂ ಇಲ್ಲ. ಯಾಕೆ ಗೊತ್ತುಂಟ, ಎರಡು ವರ್ಷ ನಾನು ಒಬ್ಬನೇ ಚಂಡೆ ಬಾರಿಸಿದ್ದೇನೆ ಸಾಲಿಗ್ರಾಮ ಮೇಳದಲ್ಲಿ.
0: ರಾತ್ರಿಯಿಂದ ಬೆಳಗ್ಗೆವರೆಗೆ
1: ರಾತ್ರಿ 9:00 ಕೂತರು ಬೆಳಗ್ಗೆ 6:00. ಅದು ಪ್ರಸಂಗ ನಮ್ಮ ಮೇಳದಲ್ಲಿ ಮೆರೆದ ಪ್ರಸಂಗ, ಈಶ್ವರಿ ಪರಮೇಶ್ವರಿ ಚಂದ್ರಶೇಖರ ಶೆಟ್ಟರ್ ಡಾಕ್ಟರ್ ಪ್ರಸಂಗ, ಮತ್ತೊಂದು ಅದೇ ಶಂಕರಿ ಶಿವಶಂಕರಿ. ಎರಡು ವರ್ಷ ನಾನು ಒಬ್ಬನೇ ಚಂಡೆಗಾರ
0: ರಾತ್ರಿಯಿಂದ ಬೆಳಗ್ಗೆವರೆಗೆ.
1: ನನಗಿನ್ನೇನಾದ್ರೂ ಹುಷಾರು ಇಲ್ಲದೆ ಒಂದು ಸ್ವಲ್ಪ ಸುಸ್ತಾಗಬೇಕು ಬಿಟ್ರೆ ನನಗೆ ಇವಾಗಲೂ ಸುಸ್ತಿಲ್ಲ. ಅದೇ ಈಗ ಹೆಚ್ಚಿನವ್ರು ಹೇಳ್ತಾರೆ ನನ್ನ ದೊಡ್ಡಸ್ತಿ ಅಂತ ಹೇಳ್ಕೊಳ್ಳೋದಲ್ಲ, ಶಿವಣ್ಣ ನಿಮ್ಮ ಎನರ್ಜಿಗೆ ನಾವು ಮೆಚ್ಚಲೇಬೇಕು. ನನಗೀಗ ವರ್ಷ 59, 59 ವರ್ಷದಲ್ಲೂ ನೀವು ಅಷ್ಟೇ ಎನರ್ಜಿ ಇಟ್ಕೊಂಡು ಬಾರಿಸ್ತೀರಿ ಅಲ್ಲ, ನಮ್ಮ ಹತ್ರ ಸಾಧ್ಯವೇ ಇಲ್ಲ ಮರ್ರೆ. ನನ್ನ ಕೆಲವರು ಹೇಳ್ತಾರೆ, ಅದು ನನಗೆ ದೇವ್ರು ಕೊಟ್ಟ ಗಿಫ್ಟ್ ಅಂತ ನಾನು ಭಾವಿಸ್ಕೊಳ್ತೇನೆ ಅಷ್ಟೇ.
0: ನಿಮ್ಮ ಶಕ್ತಿ ಹಾಗೇ ಇರಲಿ,
1: ಆಯ್ತು, ನಿಮ್ಮ ಅಂಥವರ ಅನುಗ್ರಹ ಇರಲಿ, ದೇವರ ಆಶೀರ್ವಾದ ಇರಲಿ.
0: ಈಗ ನಿಮಗೆ ತುಂಬ ಖುಷಿಯಾದ್ದು ಅಂಥ ಪ್ರದರ್ಶನ ಅಂದರೆ ಅಷ್ಟು ಇಷ್ಟ ಆದ ಪ್ರದರ್ಶನ ಯಾವುದಾದ್ರೂ ಇದ್ರೆ?
1: ಇಷ್ಟ ಆದ ಪ್ರಸಂಗಗಳಂದ್ರೆ ನಮ್ಮ ಹೊಸ ಪ್ರಸಂಗಗಳ ಈಶ್ವರಿ ಪರಮೇಶ್ವರಿ, ಧರ್ಮ ಸಂಕ್ರಾಂತಿ, ರಂಗನಾಯಕಿ, ಅದು ಬಿಟ್ಟರೆ ಪೌರಾಣಿಕ ಪ್ರಸಂಗದಲ್ಲಿ ಭಾಗವತರಿದ್ದಾಗ ನನಗದು ಇನ್ನೂ ನೆನಪುಂಟು. ಶೃಂಗೇರಿಯಲ್ಲಿ ಆಟ, ಕೃಷ್ಣಾರ್ಜುನ ಕಾಳಗ, ದ್ರೌಪದಿ ಪ್ರತಾಪ, ನಮ್ಮ ನಾನು ಸಾಲಿಗ್ರಾಮ್ ಮೇಳಕ್ಕೆ ಸೇರ್ಲಿಕ್ಕೂ ಅದಕ್ಕೂ ಒಂದು ಕಾರಣ ಉಂಟು. ನಮ್ಮ ರಾಮಕೃಷ್ಣ ಮಂದರ್ತಿಯವರ ತಂದೆ ತೀರಿ ಹೋದರು. ತೀರಿ ಹೋದಾಗ ಆ ಮೇಳದ ದೇವರ ಸೇವೆ ಇದೆ ದಿವಸ, ಚಂಡೆಗಾರರಿಲ್ಲ. ನಾನು ಶಾಲೆಯಲ್ಲಿ ನಮ್ಮದೇ ಎಮ್ ಎನ್ ಮಧ್ಯಸ್ಥರ ಮಕ್ಕಳ ಮೇಳದಲ್ಲಿ ಚಂಡೆ ಬಾರಿಸ್ತಾ ಇದ್ದೆ. ಅಲ್ಲಿಗೆ ನಮ್ಮ ಸಾಲಿಗ್ರಾಮ್ ಮೇಳದ ಅಭಿಮಾನಿಯೊಬ್ಬರು ರಾಜಶೇಖರ ಅಡಿಗ ಅಂತ, ಅಲ್ಲ ಪ್ರಭಾಕರ ಅಡಿಗ ಅಂತ, ರಾಜಶೇಖರ ದೇವಸ್ಥಾನ ಕೋಟ, ಅವ್ರ ಹತ್ರ

0: ಅಲ್ಲಿ ಕೃಷ್ಣಾರ್ಜುನ ದ್ರೌಪದಿ ಪ್ರತಾಪ ಆದಾಗ ನಮ್ಮ ಭಾಗವತರಿಗೆ ಕ್ರಿಕೆಟಿನ ಹುಚ್ಚು ಜೋರು, ಕ್ರಿಕೆಟ್ ನೋಡೋ ಹುಚ್ಚು. ಡೇ ಅಂಡ್ ನೈಟ್ ಕ್ರಿಕೆಟ್ ಮ್ಯಾಚ್ ಆಗ್ತದಲ್ಲ, ಅದನ್ನು ನೋಡ್ಲಿಕ್ಕೋಸ್ಕರ ಅವರು ಬುಡದಲ್ಲಿ ಪದ್ಯ ಹೇಳಿ ಬಂದಿದ್ದಾರೆ ಕೃಷ್ಣಾರ್ಜುನ. ಕೃಷ್ಣಾರ್ಜುನಕ್ಕೆ ಅವರು ಪದ್ಯ ಹೇಳಿ, ಎರಡನೇ ದ್ರೌಪದಿ ಪ್ರತಾಪಕ್ಕೆ ಸದಾಶಿವ ಅಮೀನ ಪದ್ಯಕ್ಕೆ ಅಮೀನರು.
1: ನಿಮ್ಗೆ ಭಾಗವತ ಸಿಕ್ಕ್ರ?
0: ಹೌದಲ್ಲ, 13 ದಿವಸ ನಾನೊಬ್ಬನೇ ಚೆನ್ನ
1: ರಾಮಣ್ಣ ಬಪ್ಪಲ್ಲವರೆಗೆ
0: ನೀವೊಬ್ಬನೇ. ಆ ಅನುಭವ ಉಂಟಲ್ಲ ಭಾಗವತರೊಟ್ಟಿಗೆ ವಾರಿಸಿದ ಅನುಭವ, 13 ದಿವಸ ನನಗೆ ಖುಷಿ ಕೊಟ್ಟಿತ್ತು. ಆ ಖುಷಿ ಇನ್ನು ಬರಲಿಕ್ಕಿಲ್ಲ, ಹೋಯ್ತು ಬಿಡಿ. ಅದೇ
1: ಯಕ್ಷಗಾನಕ್ಕೆ ಸೇರಿದ್ರಿಂದಲೇ ನಿಮ್ಮ ಜೀವನದಲ್ಲಿ ಏನೆಲ್ಲ ಸಿಕ್ಕಿದೆ ನಿಮಗೆ?
0: ಯಕ್ಷಗಾನದಿಂದ ನನಗೆ ಸಂತೃಪ್ತಿ ಉಂಟು, ಯಕ್ಷಗಾನದಿಂದ ದೇವರ ಅನುಗ್ರಹ ಸಿಕ್ಕಿದೆ, ಯಕ್ಷಗಾನದಿಂದ ಜನರ ಒಡನಾಟ ಸಿಕ್ಕಿದೆ, ಯಕ್ಷಗಾನದಿಂದ ಅಭಿಮಾನಿಗಳ ಸಂಘ ಸಿಕ್ಕಿದೆ. ಆದ್ರಿಂದ ನನಗೆ ಯಕ್ಷಗಾನವೇ ನನಗೆ ಪ್ರೀತಿ. ನನಗೆ ಅದರಿಂದ ಸಂಪತ್ತು ಸಿಕ್ಕಿದೆ, ನನ್ನ ಆರೋಗ್ಯವೂ ಒಳ್ಳೆ ರೀತಿಯಲ್ಲಿದೆ. ನಮ್ಮ ಮನೆಯವರು ಎಲ್ಲ ಯಕ್ಷಗಾನದಲ್ಲೇ, ನಾವು ಒಂದು ಸ್ವಲ್ಪ ಮೇಲುಮಟ್ಟಕ್ಕೆ ಹೋದದ್ ಬಿಟ್ರೆ, ನನಗೆ ಯಕ್ಷಗಾನದಲ್ಲಿ ಇಲ್ಲದೆ ಇದ್ದಿದ್ರೆ ಶಿವಾನಂದ ಎಲ್ಲಿರ್ತಿದ್ನೋ ಯಾರಿಗೂ ಗೊತ್ತಿರೋದಿಲ್ಲ ಇತ್ತು. ಅದರಿಂದ ಯಕ್ಷಗಾನದಿಂದ ನನಗೆ ಎಲ್ಲವೂ ಸಿಕ್ಕಿದೆ.
1: ಈಗ ಪರಂಪರೆ ಮತ್ತು ಆಧುನಿಕತೆ, ಸಂಪ್ರದಾಯ ಮತ್ತು ಆಧುನಿಕತೆ, ಇದು ಎರಡರ ನಡುವೆ ಸಮತೋಲನ ಮಾಡ್ಕೊ ಹೋಗ್ಬೋದು, ಅದು ಹೇಗೆ?
0: ಅದು ಸಮತೋಲನ ಮಾಡ್ಕೊಂಡು ಹೋಗುದಂದ್ರೆ, ಈಗ ಹೊಸ ಪ್ರಸಂಗಕ್ಕೆ ಇವತ್ತಿಗೆ ಒಂದು ಟ್ರಯಲ್ ಮಾಡ್ತಾರೆ. ಆ ಟ್ರಯಲ್ ಅಲ್ಲಿ ನಾವು ಏನು ಬಾರಿಸ್ತೇವೆ, ಏನು ಕುಣಿತೇವೆ. ಈಗ ಪ್ರಥಮ ಆಟ ಮಾಡ್ತಾರೆ, ಈಗ ಶಿರಿಯಾರದಲ್ಲಿ ನಮ್ಮ ಸಾಲಿಗ್ರಾಮ ಮೇಳದ ಆಟ ಪ್ರಥಮ ಶಿರಿಯಾರದಲ್ಲಿ
1: ವರ್ಷದ ಹೊಸ ಪ್ರಸಂಗ
0: ಪ್ರಸಂಗ ಎಲ್ಲ ಆಗುತ್ತೆ. ಅಲ್ಲಿ ನಾವು ಏನು ಸೆಟ್ಟಿಂಗ್ ಮಾಡ್ಕೊಳ್ತೇವೆ, ಅದೇ ಸೆಟ್ಟಿಂಗ್ ಒಂದು ದಿವಸ ಅದನ್ನು ಚೇಂಜ್ ಮಾಡೋದಿಲ್ಲ.
1: ಇಡೀ ವರ್ಷ
0: ಹಳೆ ಪ್ರಸಂಗದಲ್ಲಾದ್ರೆ ನಾವು ಏನ್ ಬೇಕಾದರೂ ಚೇಂಜ್ ಮಾಡ್ಕೊಳ್ಬಹುದು. ಈಗ ಸ್ಟೆಪ್ ಆಗಲಿ ಅಥವಾ ಮಾತುಗಾರರು ಆಗಿ ಮಾತು ಬೇರೆ ಬೇರೆ ಮಾತಾಡಬಹುದು. ಇಲ್ಲ ಆಗಲ್ಲಲ್ಲ, ಒಂದು ಮಾತಾಡಿದ್ಕೊಳ್ಳೋ ಅದೇ ಮಾತು ಅವನ ಬಾಯಿಂದ ಬರೋಲ್ಲರೂ ಇವ್ ಕಾಯ್ತಾ ಇರ್ಬೇಕು. ಆಧುನಿಕ ಪ್ರಸಂಗದಲ್ಲಿ, ಸಾಮಾಜಿಕ ಪ್ರಸಂಗದಲ್ಲಿ, ಪೌರಾಣಿಕ ಪ್ರಸಂಗದಲ್ಲಿ ಅದಿಲ್ಲ. ಅವರಿಗೆ ಪೌರಾಣಿಕದ ಅನುಭವದ ಕಲಾವಿದರಾಗಕ್ಕೆ ಹೋಗಿ ಅವರಿಗೆ ಏನ್ ಬರ್ತದನ್ನು ಇವತ್ತು ಮಾತಾಡಿದ ನಾಳೆ ಮಾತಾಡಬೇಕಂತಿಲ್ಲ, ಅದೇ ಸನ್ನಿವೇಶ ತಕ್ಕಂತೆ ಅವರು ಮಾತಾಡಿದ್ರೆ ಆಯ್ತು. ಅದರಿಂದ ಅದನ್ನು ಇದನ್ನು ಒಂದು ಸ್ವಲ್ಪ ಸಮತೋಲನ ಮಾಡಿ ನೋಡಿದ್ರೆ, ಈಗಿನ ಕಾಲಕ್ಕೆ ಪೌರಾಣಿಕ ಪ್ರಸಂಗವೇ ಅಗತ್ಯ. ಆದ್ರೆ ಮಧ್ಯ ಮಧ್ಯದಲ್ಲಿ ಈ ಊಟದೊಟ್ಟಿಗೆ ಉಪ್ಪಿನಕಾಯಿ ಅಂದಾಗೆ ಸಾಮಾಜಿಕ ಪ್ರಸಂಗ ಈಗಿನ ಪ್ರೇಕ್ಷಕರಿಗೆ ತಕ್ಕಂತೆ ಬೇಕಾಗ್ತದೆ ಅಷ್ಟೇ.
1: ಈಗ ಚಂಡೆ ಇಲ್ಲದೆ ಯಕ್ಷಗಾನ ಕಲ್ಪನೆ ಮಾಡೋಕೆ ಸಾಧ್ಯ ಇತ್ತ?
0: ಚಂಡೆ ಇಲ್ಲದೆ ಮೊದಲು ಆಗಿತ್ತಂತ ನಾನು ಕೇಳಿದ್ದೆ, ಅದ ನಾನು ನೋಡ್ಲಿಲ್ಲ ಅದನ್ನ. ಕಡೆಗೆ ಚಂಡೆ ಬಂದದಂದ್ರೆ ಚಂಡೆ ಸುದ್ದಿ ಮಾಡುದು ಇರ್ಲಿಲ್ಲ, ಎಂಥದೋ ಅಂತ ಅಂದ್ಕೊಂಡು ಬಾರಿಸ್ತಿದ್ರಂತೆ ಅವಾಗ. ಕಡೆಗೆ ಅದನ್ನ ಚಂಡೆಗೆ, ನನಗೆ ಯಾರೋ ಹೇಳಿದ್ ನಾನು ಕೇಳಿ ಹಿರಿಯವ್ರ, ಚಂಡೆಗಂತ ಸುದ್ದಿ ಅಂತ ಮಾಡಿ ತೋರಿಸಿದವ್ರೆ ಕೆಮ್ಮಣ್ಣ ಆನಂದ್ ಅವರು ಅಂತ, ದೊಡ್ಡ ಪ್ರಸಿದ್ಧ ಚಂಡೆ ವಾದಕರು. ಅವರು ಚಂಡೆಗೆ ಹೀಗೆ ಸುದ್ದಿ ಅಂತ ಮಾಡಿ ತೋರಿಸಿದ ಮೇಲೆ ಈಗ ಶ್ರುತಿ ಅಂತ ಆಗಿದೆ.
1: ಅವರಿಂದ ಚಂಡೆ ಈಗ ಶ್ರುತಿಬದ್ಧವಾಗಿ ಚಂಡೆ ಶುರುವಾದ.
0: ಮೊದಲು ಚಂಡೆಗೆ ಶ್ರುತಿ ಅಂತಲೇ ಇರಲಿಲ್ಲ, ಹಾಗೆ ಬಾರಿಸ್ತಿದ್ರು. ಮತ್ತೆ ಅದು ಅಲ್ಲದೆ ವೇಷ ಮಾಡ್ಕೊಂಡವ್ರೆ ಚಂಡೆ ಬಾರಿಸ್ತಿದ್ರಂತೆ ಅವಾಗ. ಬ್ರಹ್ಮಾವರ ಅನಂತ ಅಣ್ಣ ಅಂತ ಒಬ್ರು ಇದ್ದಿದ್ದೆ.
1: ನಂಗ್ ಗುರುಗಳು ಹೇಳದ್ ಕೇಳಿದ್ದೆ ನಾನು, ಅಂದ್ರೆ ವೇಷ ಮಾಡಿದವ್ರೆ ಒಂದು
0: ಅದೇ ಬ್ರಹ್ಮಾವರ ಅನಂತ ಅಂತ ಒಬ್ರು ಇದ್ದಿದ್ದಂತೆ. ಮತ್ತೊಬ್ರು ಯಾರೋ ಬ್ರಹ್ಮಾವರ ಕಿಟ್ಟ ಅನ್ನಳೆ ಯಾರೋ ಒಬ್ರು ಇದ್ದಂತೆ. ನನಗೆ ಅನಂತ ಅವ್ರದ ಹೆಸರು ಹೇಳದ್ ಕೇಳಿದ್ದೆ ನಾನು, ಅವರೊಬ್ರು ಇದ್ದಾರೆ. ಕಡೆಗೆ ಚಂಡೆಗೆ ಶ್ರುತಿ ಅಂತ ಬಂದದ್ದು ಇವರು ಬಂದ ಮೇಲೆ,
1: ಕೆಮ್ಮಣ್ಣ ಆನಂದ್
0: ಆನಂದ್ ಅವ್ರು ಬಂದ್ರ ಮೇಲೆ.
1: ಈಗ ಚಂಡೆ ವಾದಕ, ಒಬ್ಬ ಚಂಡೆ ವಾದಕ ಅಂತ ಹೇಳಿಸ್ಕೊಳ್ಳಿಕ್ಕೆ ಅವನಲ್ಲಿ ಇರಬೇಕಾದ ಶಿಸ್ತು, ರಂಗದಲ್ಲಿ ರಂಗದ ಹೊರಗೆ ಶಿಸ್ತು ಎಷ್ಟು ಬೇಕು ಅವನಿಗೆ?
0: ಅವನಿಗೆ ರಂಗದಲ್ಲಿ ಶಿಸ್ತು ಅಂತ ಹೇಳಿದ್ರೆ, ರಂಗದಲ್ಲಿ ಒಂಚೂ ಅಸಭ್ಯವಾಗಿ ವರ್ತನೆ ಮಾಡಿದೆ, ಒಳ್ಳೆಯ ರೀತಿಯಲ್ಲಿ ಚಂಡೆ ಬಾರಿಸ್ಕೊಂಡೆ, ಇವ ಚಂಡೆಗಾರ ಆಗ್ಬಹುದು ಅನ್ನುವ ಹಾಗೆ ಪ್ರೇಕ್ಷಕರಿಂದ ಹೇಳಿಸ್ಕೊಂಡ್ರೆ ಅವನು ಚಂಡೆಗಾರ. ಮತ್ತೆ ಹಗಲಿಗೂ ಹಾಗೆ ಅವನು ವೈಯಕ್ತಿಕ ವಿಚಾರದಲ್ಲೂ ಹಿರಿಯವ್ರನ್ನ ಕಂಡಾಗ ತಗ್ಗಿ ಬಗ್ಗಿ ನಡೆಯುವುದು, ಮತ್ತೆ ಇನ್ನೊಬ್ಬರ ಹತ್ರ ನಾವು ಹೇಗೆ ಅದನ್ನು ಕೇಳ್ಕೊಳ್ಳೋದು, ಆ ಸ್ವಭಾವದಿಂದ ಇದ್ರೆ ಈಗ ನಾನೊಬ್ಬ ಚಂಡೆಗಾರ ಆಯ್ತಂತ ತಲೆ ಮೇಲೆ ಬಂದ್ರೂ ಹೋಯ್ತು
1: ಹೋಯ್ತು,
0: ಅದು ಯಾವ ಮನುಷ್ಯನಿಗೂ ಬರಬಾರ್ದು. ಅವ ಬಂದ್ರೆ ಅವ ಚಂಡೆಗಾರನೂ ಅಲ್ಲ ಏನೂ ಅಲ್ಲ, ಯಾರಿಗೂ ಅಂಥದ್ದು ಬರಲೇಬಾರ್ದು. ಅವ ಶಿಸ್ತಿನಲ್ಲಿ ಹಿರಿಯವರಿಗೆ ತಗ್ಗಿ ಬಗ್ಗಿ ನಡೆಯುದು ಅಭ್ಯಾಸ ಮಾಡಿಕೊಂಡು ಚಂಡೆಗಾರಿಗೆ ಬಗ್ಗೆ ಆಸಕ್ತಿ ಇದ್ದು ಚಂಡೆಗಾರಿಕೆ ಮಾಡಿದರೆ ಒಂದು ಒಳ್ಳೆ ಉತ್ತಮ ಚಂಡೆಗಾರ ಆಗಬಹುದು.
1: ಈಗ ನಿಮಗೆ ತುಂಬಾ ಪ್ರಶಸ್ತಿ ಪುರಸ್ಕಾರಗಳು ಸನ್ಮಾನಗಳು ಸುಮಾರು ಕಡೆ ಆಯ್ತು.

0: ಅದರಲ್ಲಿ ಕೆಲವುದನ್ನು ನೆನಪು ಮಾಡೋದಾದ್ರೆ ಯಾವುದೆಲ್ಲ?
1: ಈಗ ಬೊಂಬಾಯಲ್ಲಿ ಒಂದು ಸನ್ಮಾನ ಆಗಿದೆ, ಇಲ್ಲಿಗೆ ಬೊಂಬಾಯಲ್ಲಿ ಸನ್ಮಾನ ಮಾಡೋದಂದ್ರೆ ಅಲ್ಲಿ ಸನ್ಮಾನ ಅಂದರೆ ಈ ನಮ್ಮ ಊರಿನಲ್ಲಿ ಮಾಡಿದಾಗಲ್ಲ, ಊರಿನವರು ಸಸಾರ ಅಂತಲ್ಲ ಬೊಂಬಾಯಲ್ಲಿ. ಆವಾಗ ಯಾರಿಗೆ ಸನ್ಮಾನ ಮಾಡೋದಾದ್ರೆ ಒಂದು ಚಿನ್ನದೊಂಗರ ಹಾಕಿ ಸನ್ಮಾನ ಮಾಡು, ಚಿನ್ನದೊಂಗರ ಸ್ಮರಣಿಕೆ ಶಾಲೋದೆಲ್ಲ ಇದ್ದದ್ದೇ ಅಲ್ಲ ಅದು. ಮತ್ತು ನನಗೆ ಇದು ಹೈದರಾಬಾದ್ನಲ್ಲಿ ಪೂಲು ಅಲಂಕಿ ಸೈರ್ ಅಂತ ಒಂದು ಕಾರ್ಯಕ್ರಮ ಆಗಿದೆ 1992 ಇಸ್ವಿಯಲ್ಲಿ. ಆವಾಗ ನಾನು ಚೆಂಡೆಗೆ ಹೋಗಿದ್ದೆ, ಯಕ್ಷಗಾನಕ್ಕೆ ಪ್ರಥಮ ಬಹುಮಾನ ಬಂದಿದೆ
0: ಅಲ್ಲಿ ಕಾಂಪಿಟೇಷನಲ್ಲಿ,
1: ಅಲ್ಲಿ ಒಂದು ಸನ್ಮಾನ ಆಗಿದೆ. ಕಡೆಗೆ ಹೈದರಾಬಾದು ದುಬೈ ಅಲ್ಲೆಲ್ಲ ಸನ್ಮಾನಗಳು ಸುಮಾರಾಗಿದೆ. ಮತ್ತು ನಮ್ಮ ಸಾಹಿತ್ಯ ಪರಿಷತ್ತಿನಿಂದ ಒಂದು ಸನ್ಮಾನ ಆಗಿದೆ. ಏ ಸನ್ಮಾನಗಳೆಲ್ಲ ಆಯ್ತು ಬಿಡಿ, ಅದು ಸನ್ಮಾನದಿಂದ ವ್ಯಕ್ತಿಯೇ ಅಳಿಯುವುದಲ್ಲ, ಅವನ ಕಸುಬಿನಿಂದ ಅವನ್ನ ಅಳಿಬೇಕು.
0: ಹೌದು,
1: ಸನ್ಮಾನ ಆಗ್ತದೆ ಹೋಗ್ತದೆ ಬಿಡಿ.
0: ಈಗ ನೀವು ಯಕ್ಷಗಾನದಿಂದಾಗಿ ಎಷ್ಟು ದೇಶಗಳನ್ನು ಸುತ್ತಿ ಬಂದ್ರಿ?
1: ನಾನು ವಿದೇಶಕ್ಕೆ ಒಂದು 3 ಸರಿ ಹೋಗಿದ್ದೆ. ಮತ್ತೆ
0: ಭಾರತದಲ್ಲಿ ಎಷ್ಟು ಸುತ್ತಿರಿ? ಇಡೀ ಭಾರತ ಸುತ್ತಿದ್ರೆ?
1: ಇಡೀ ಭಾರತ ಸುತ್ತಿದೆ.
0: ಈಗ ಇರುವ ಯುವ ಕಲಾವಿದರಿಗೆ ಮತ್ತೆ ಇನ್ನು ಮುಂದೆ ಚೆಂಡೆಯನ್ನು ನುಡಿಸಲಿಕ್ಕೆ ಆಸಕ್ತಿ ಇರುವವರಿಗೆ ನೀವೊಂದು ಕಿವಿ ಮಾತು ಹೇಳೋದಾದ್ರೆ,
1: ಚೆಂಡೆ ಬಾರಿಸುವುದು, ನುಡಿಸುವುದು, ಬಡಿಯುವುದು, ಮೂರುಂಟು. ಮೊದಲು ಕಲಿಯುವಾಗ ಬಡಿಯುವುದು, ಎರಡನೇ ಕಲಿತು ಸಾಧಾರಣ ಇದಾದ ಮೇಲೆ ಬಾರಿಸುವುದು, ಈಗ ನಮ್ಮ ಗುರುಗಳೆಲ್ಲ ನುಡಿಸುವುದು. ಈಗ ನಾನು ನುಡಿಸ್ತೇನೆ ಅಂತ ನಾನು ಹೇಳೋದಿಲ್ಲ, ನೋಡಿದವ್ರು ಹೇಳ್ತಾರೆ ನೀವು ನುಡಿಸ್ತೀರಿ ಮರ್ರೆ ಅಂತ. ನಾವು ನುಡಿಸುವುದಲ್ಲ, ಅದು ಬಾರಿಸುವುದು. ಇನ್ನು ಮನುಷ್ಯ ಸಾಯೋಲರಿಗೂ ಕಲೀಲಿಕ್ಕೆ ಉಂಟು, ಯಕ್ಷಗಾನದಲ್ಲಾಗಲಿ ಯಾವುದೇ ರಂಗದಲ್ಲಾಗಲಿ ಅವನು ಪರಿಪೂರ್ಣತೆ ಅಂತಿಲ್ಲ, ಅವನಿಗೆ ಕಲೀಲಿಕ್ಕೆ ಇನ್ನೂ ಬೇಕಾದಷ್ಟು ಉಂಟು ಯಕ್ಷಗಾನದಲ್ಲಿ. ಆದ್ರಿಂದ ನುಡಿಸುವುದಲ್ಲ ಬಾರಿಸುವುದು. ನುಡಿಸಿಯವರು ಕೆಲವರಿದ್ದಾನೆ, ಒಂದು ಇಡಗುಂಜಿ ಕುಟ್ಟಿಯಾಜಿ ಅಂತ ಅವ್ರು ತೀರಿ ಹೋದ್ರು, ಒಂದು ರಾಮಕೃಷ್ಣ ಮಂದರ್ತಿ ಅವರು, ಮತ್ತೊಂದು ಗಜಾನ ದೇವಾಡಿಗಂತ ಇದ್ದಿದ್ದ ಅವ, ಕೆಲವರೆಲ್ಲ ಇದ್ದಾರೆ. ಅವರೆಲ್ಲ ನುಡಿಸುವವರು, ನಾವೆಲ್ಲ ಬಾರಿಸುವವರು. ಆಯ್ತಾ, ಯಾರೇ ಆಗಲಿ ಬಾರಿಸುವವನಿಗೆ ಆ ಚೆಂಡೆ ಬಗ್ಗೆ ಆಸಕ್ತಿ ಇದ್ದು ಅವ ಅದ್ರ ಬಗ್ಗೆ ಒಳ್ಳೆ, ನಾನೊಬ್ಬ ಚೆಂಡೆಗಾರ ಆಗಬೇಕು ಅನ್ನುವ ಛಲ ಇದ್ದವನಿಗೆ ಚೆಂಡೆಗಾರ ಆಗ್ತಾನೆ. ಯಾವ ಈಗ ನಮ್ಮ ನನ್ನ ಚೆಂಡೆಗಾರಿಕೆಯನ್ನೇ ಕಂಡು ಸುಜನ ಹಾಲಾಡಿ ಅನ್ನೋ ಅವನಿಗೆ ದೊಡ್ಡ ಚೆಂಡೆಗಾರ, ಸಂತೋಷವೇ. ಈಗ ಪ್ರಜ್ವಲ ಮುಂಡಾಡಿ ಅವನು ದೊಡ್ಡ ಚೆಂಡೆಗಾರ. ಈಗ ಸುಮಾರು ಜನ ಹುಡುಗರು ಇದ್ದಾರೆ. ಹಾಗೆ ನಾನು ಕ್ಲಾಸ್ ಮಾಡಿದ್ದೇನೆ, ನಾನೀಗ ಯಕ್ಷಗಾನ ತರಬೇತಿ ಕೇಂದ್ರ ಮಾಡ್ತಾ ಇದ್ದೇನೆ, ಯಕ್ಷಗಾನ ಚೆಂಡೆ ತರಗತಿ. ಅದರಲ್ಲಿ ಕಲಿತವರು ಪನ್ನಗಮಯ್ಯ ಕುಂದಾಪುರ, ಕಡೆಗೆ ವಾಗ್ವಿಲಾಸ್ ಭಟ್ಟ, ಕಡೆಗೆ ನಿಮ್ಮ ತೆಕ್ಕಟ್ಟೆ ಕ್ಲಾಸಿಗೆ ಬರ್ತಿದ್ದ ರಾಹುಲ್, ಈಗ ಅಮೃತೇಶ್ವರ ಮೇಳದ ಅವ ಚೆಂಡೆಗಾರ, ಅವ ಸಚಿನ್ ಆಚಾರಿ, ಇವರೆಲ್ಲ ನನ್ನ ಹತ್ರ ಕಲಿತವರು. ಅವರೆಲ್ಲ ಒಂದು ಚೆಂಡೆಗಾರ ಆಗಿದ್ದಾರೆ, ಅದೇ ಸಂತೋಷದ ವಿಷಯ. ವಿಶ್ವಂಬರ ಅಲ್ಸೆ ಅವನು ನನ್ನ ಹತ್ರ ಚೆಂಡೆ ಕಲ್ತಿದ್ದಾನೆ. ಇವರೆಲ್ಲ ಕಲಿತು ಚೆಂಡೆಗಾರರು ಆಗಿದ್ದಾರೆ, ಬಾರಿಸ್ತಾ ಇದ್ದಾರೆ. ಇನ್ನು ನೀವು ಹೇಳದಂಗೆ ನುಡಿಸುವ ಹಾಗೆ ಆಗಲಿ, ಇನ್ನು ಮುಂದೆ ಇವರೆಲ್ಲ ಹೀಗೆ ದೊಡ್ಡ ಅಂದ್ರೆ ಹಳೆ ಬೇರು ಹೊಸ ಚಿಗುರು ಮರ
0: ಸೊಬಗು
1: ಹಾಗೆ ಹಾಗೆ ಆಗಲಿ ಅಂತ ನಾನು ಕೇಳ್ಕೊಳ್ತೇನೆ.
0: ಈಗ ನೀವು ಮೇಳದಿಂದ ನಿವೃತ್ತಿ ತಕೊಂಡು 2 ವರ್ಷ ಆಯ್ತು, ಈಗ ನೀವು ಏನ್ ಮಾಡ್ತಾ ಇದ್ದೀರಿ ಜೀವನಕ್ಕೆ?
1: ನಾನೀಗ ಜೀವನಕ್ಕೆ ಮೇಳ ಬಿಟ್ಟರು ನಿವೃತ್ತಿ ಆಗಿದ್ರು ಮನೇಲಿ ಒಂದ್ಗಳಿಗೆ ಪುರ್ಸೋತಿಲ್ಲ, ಆಟಗಳ ಕರೀತಾರೆ, ಯಾರು ಕರೀತಾರೋ ಅಲ್ಲಿಗೆ ಹೋಗುದು. ಆ ಮೇಳ ಈ ಮೇಳ ಅನ್ನೋ ಭೇದ ಇಲ್ಲ, ಯಾವ ಮೇಳದವ್ರು ಕರೀತಾರೋ ಅಲ್ಲಿ ಹೋಗಿ ಚೆಂಡೆ ಬಾರಿಸಿ ಬರೋದು. ಮತ್ತೆ ಹೀಗೆ ಸಿನಿಮಾದ ಏನಾದ್ರೂ ಬಂದ್ರೆ, ಈಗ ನಾಡಿದ್ದು ಶೂಟಿಂಗ್ ಉಂಟು, ಸಿನಿಮಾದ ಬಗ್ಗೆ ಹೀಗೆ ಓಡಾಡ್ತಾ ಇರ್ತೇನೆ. ಮತ್ತೆ ನಮ್ಮ ಜೀವನಕ್ಕೆ ಏನೂ ತೊಂದರೆ ಇಲ್ಲ, ಸುಖ ಸಂಸಾರ, ಹೆಂಡತಿ ಸುರೇಖ, ಮಗ ಶಶಿಧರ, ಮಗಳು ಸಂಧ್ಯಾ, ಮಗಳನ್ನು ಮದುವೆ ಮಾಡಿಕೊಟ್ಟಿದ್ದೇನೆ. ಮಗ ಈಗ ಗ್ರಾಫಿಕ್ ಡಿಸೈನ್ ವರ್ಕ್ ಮಾಡ್ತಾ ಇದ್ದಾನೆ ಮನೆಯಲ್ಲಿ, ಅವನು ಮತ್ತೆ ಸ್ಮಾಲ್ ಮೂವಿ ಎಲ್ಲ ಮಾಡ್ತಾನೆ, ಕತೆ ಬರೀತಾನೆ. ಮತ್ತೆ ಯಕ್ಷಗಾನ ಪ್ರಸಂಗ ಪೌರಾಣಿಕ ಮಾತ್ರ, ಅವನು ಸಾಮಾಜಿಕ ಬರೆಯುವುದಿಲ್ಲ, ಪೌರಾಣಿಕ ಪ್ರಸಂಗ ಬರೀತಾನೆ. ಮಗಿಬೆಟ್ಟರ ಹತ್ರ ಭಾಗವತಿಗೆ ಅಭ್ಯಾಸ ಮಾಡಿ ಭಾಗವತಿಗೆ ಮಾಡ್ತಾನೆ. ಅದರಿಂದ ಸುಖದಿಂದ ಇದ್ದೇನೆ, ಏನು ತೊಂದರೆ ಇಲ್ಲ.
0: ಒಂದು ಕೇಳೋಕ್ ಮರ್ತೋಯ್ತು ನಂಗೆ, ಅಂದ್ರೆ ಈಗಿನ ಯುವ ಪೀಳಿಗೆ, ಈ ಯುವ ಪೀಳಿಗೆ ಚಂಡವಾದಕರಿಗೆ ಅದನ್ನು ಮಾತ್ರ ವೃತ್ತಿಯಾಗಿಟ್ಟುಕೊಂಡು ಜೀವನ ನಡೆಸಲಿಕ್ಕೆ ಸಾಧ್ಯವಾ?
1: ಈಗಿನ ಕಾಲದಲ್ಲಿ ಭಾರಿ ಕಷ್ಟ. ಅವರು ಯಕ್ಷಗಾನ ಒಂದನ್ನೇ ನಂಬಿಕೊಂಡಿದ್ರೆ ಆಗುದಲ್ಲ, ಅವರು ಸೈಡ್ ಬಿಸ್ನೆಸ್ ಏನಾದರೂ ಒಂದು ಮಾಡಿಕೊಂಡ್ರೆ ಒಳ್ಳೇದು. ಯಾಕಂದ್ರೆ ನಮ್ಮ ಕಾಲದಲ್ಲಿ ಯಾವಾಗ ನಮಗೆ ಇದೇ ಒಂದು ಬದುಕು ಕೊಡ್ತಾ ಇದೆ ಅಂತ ಬಂದು ನಾವು ಅದನ್ನು ಸಾಧಿಸ್ಕೊಂಡು ಮುಂದೆ ಹೋಗಿದ್ದೇವೆ. ಬದುಕು ಕಟ್ಕೊಂಡಿದ್ದೇವೆ. ಈಗಿನಿಂದ ಅವರಿಗೆ ಅದನ್ನು ಬದುಕು ಕಟ್ಕೊಳ್ಳಿಕ್ಕೆ ಆಗ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಆದರೂ ದೇವರ ಅನುಗ್ರಹದಿಂದ ಬದುಕು ಕಟ್ಕೊಳ್ಳಿಕ್ಕೆ ಆದರೂ ಆಗಬಹುದು. ಆದರೂ ಒಂದು ಸೈಡಿಗೆ ಏನಾದರೂ ಒಂದು ಬಿಸ್ನೆಸ್ ಅವ್ರು ಇಟ್ಟುಕೊಂಡ್ರೆ ಅನುಕೂಲ ಅಂತ ನನ್ನ ಭಾವನೆ.
0: ಅಂದ್ರೆ ಈಗ ಮುಂದೆ ಚಂಡೆಗಾರರಾಗಿ ಬರುವವರು ಒಂದು ಉಪವೃತ್ತಿಯನ್ನು ಇಟ್ಟುಕೊಳ್ಬೇಕು,
1: ಇಟ್ಟುಕೊಂಡ್ರೆ ಒಳ್ಳೇದು
0: ಒಳ್ಳೇದು
1: ಒಳ್ಳೇದು ಅಂತ ಅಷ್ಟೇ.
0: ಯಕ್ಷ ಸಮಾಗಮದಲ್ಲಿ ಇಷ್ಟು ಹೊತ್ತುವರೆಗೆ ಮಾತಾಡಿದ ಶಿವಣ್ಣ, ಶಿವಾನಂದ ಕೋಟ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು.
1: ನಿಮಗೂ ನಮಸ್ಕಾರ.
0: ಸರಿ ಕೇಳುಗರೆ, ಇಷ್ಟು ಹೊತ್ತಿನ ತನಕ ಪ್ರಸಿದ್ಧ ಚಂಡವಾದಕರಾದ ಶಿವಾನಂದ ಕೋಟ ಅವರೊಟ್ಟಿಗೆ ಯಕ್ಷ ಸಮಾಗಮದಲ್ಲಿ ಮಾತಾಡ್ತಾ ಇನ್ನು ಮುಂದಿನ ಸಂಚಿಕೆಯಲ್ಲಿ ಇನ್ನೋರ್ವ ಅತಿಥಿಯೊಂದಿಗೆ ಬರ್ತೇನೆ. ನಾನು ಸಾತ್ಯಕಿ ಪಂಜಿಗಾರ್, ಯಕ್ಷ ಸಮಾಗಮದಲ್ಲಿ ಕೇಂತೈರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್ ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ನಮಸ್ಕಾರ.
2: ಯಕ್ಷ ಸಮಾಗಮದಲ್ಲಿ ದಿನೇಶ್ ಉಪ್ಪೂರರ ಸಂಗ್ರಹದಿಂದ ಆಯ್ದ ಯಕ್ಷಗಾನ ಪದ್ಯಗಳು.

0: ಯಕ್ಷ ಸಮಾಗಮ ಭಾಗವತಿಕೆಯಲ್ಲಿ ಯಕ್ಷಗುರು ಕಿಶೋರ್ ಕುಮಾರ್ ಆರೂರು, ರಚನೆಯಲ್ಲಿ ಶಾಂತಾ ವಾಸುದೇವ ಪೂಜಾರಿ ಆನ್ಗಳ್ಳಿ, ಮದ್ದಳೆಯಲ್ಲಿ ಅನಂತ ಕೃಷ್ಣ ನಾವುಡ ಮತ್ತು ಚಂಡೆಯಲ್ಲಿ ಸಾತ್ಯಕಿ. ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.
1: ಈ ವೈಭವಣ್ಣ
2: ಎಂತದೆ?
1: ನಂಗೆ ಮಾಹೆ ಮಣಿಪಾಲ್ ಅಲ್ಲಿ ಫ್ಯಾಷನ್ ಡಿಸೈನಿಂಗ್ ಓದ್ಬೇಕಂತ ಆಸೆ, ಅದಕ್ಕೆ ಪಿಯು ಅಲ್ಲಿ ಓದ್ಬೇಕಂತ ಯೋಚನೆ ಮಾಡ್ತಾ ಇದ್ದೀನಿ.
2: ಅದಕ್ಕ ಭಂಡಾರ್ಕರ್ಸ್ ಪಿಯು ಕಾಲೇಜ್ ಇತ್ತಲ್ಲ,
1: ಅಲ್ಲಿ ಹೋರೆ
3: ಭಂಡಾರ್ಕರ್ಸ್ ಪಿಯು ಕಾಲೇಜಿಗೆ ಹೋದ್ರೆ ಸೇಜಸ್ ಕ್ಯಾಟಗರಿನಲ್ಲಿ ಮಾಹೆ ಅಡ್ಮಿಷನ್ ಸುಲಭ ಆತ. ಸೆಲೆಕ್ಟ್ ಆದವರಿಗೆ ಸ್ಕಾಲರ್ಶಿಪ್ ಸಿಗುತ್ತ, ಫ್ರೀ ಕನ್ಸೆಷನ್ ಸಿಗುತ್ತ. ಮತ್ತೆ ತಡ ಬನ್ನಿರಿ ಭಂಡಾರ್ಕರ್ಸ್ ಪಿಯು ಕಾಲೇಜಿಗೆ. ವಿಸಿಟ್ ಭಂಡಾರ್ಕರ್ಸ್ ಪ್ರೀ ಯೂನಿವರ್ಸಿಟಿ ಕಾಲೇಜ್, ಅಡ್ಮಿಷನ್ ಓಪನ್.
1: ನಮ್ ಕುಂದಾಪುರ ಕಾಮುಕ್ ಚಂದ, ಬೀಚ್ ಬದಿ ತಿರ್ಗುಕ್ ಚಂದ, ತೆಳ್ಳನ್ ದೋಸಿ ಕೋಳಿ ಗಸಿ ತಿಂಬುಕ್ ಚಂದ. ನಮ್ ಕುಂದಾಪುರ ಕನ್ನಡ ಕೇಂಬುಕೇ ಚಂದ.
4: ರೇಡಿಯೋ ಕುಂದಾಪುರ 89.6 FM, ಕುಂದ ಕಂಠಗಳ ಪ್ರಕೃತಿಯ ಸ್ವರ.

89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾಗಿರುವಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಸಂತ ತುಕಾರಾಮ್ ಚಿತ್ರದ ಒಂದು ಅದ್ಭುತವಾದಂತಹ ಗೀತೆಯನ್ನ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆ ಬೇಡ ಕೃಷ್ಣ ರಂಗಿನಾಟ ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆ. ಇದು 1963 ತೆರೆ ಕಂಡಿರುವಂತಹ ಒಂದು ವರ್ಷ. ಶ್ರೋತೃ ಬಾಂಧವರೇ, ಹಿಂದಿನ ಕಾಲದ ಒಂದು ನೃತ್ಯ ಈಗಿನ ಕಾಲದ ಒಂದು ಚಿತ್ರದಲ್ಲಿ ಈ ರೀತಿಯಾದ ಒಂದು ನೃತ್ಯ ಇರುವುದೇ ಇಲ್ಲ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಇಂತಹ ಒಂದು ಅಪರೂಪದ ಹಳೆಯ ಗೀತೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸೋಣ. ಈ ಒಂದು ಮಧುರವಾದಂತಹ ಚಿತ್ರಗೀತೆಯನ್ನ

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾಗಿರುವಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ರತ್ನ ಮಂಜರಿ ಎನ್ನುವಂತ ಒಂದು ಚಿತ್ರದ ಗೀತೆಯನ್ನ ಕೇಳೋಣ. ಗಿಲಿಗಿಲಿಗಿಲಿ ಗೀಲಕ್ ಕಾಲಗೆಜ್ಜೆ ಜಣಕ್ ಎನ್ನುವಂತ ಒಂದು ಗೀತೆಯನ್ನ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಹುಣಸೂರು ಕೃಷ್ಣಮೂರ್ತಿಗಳ ಒಂದು ರಚನೆಯನ್ನ ಕೇಳೋಣ. ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನದ ಈ ಒಂದು ಅದ್ಭುತವಾದಂತಹ ಗೀತೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾಗಿರುವಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ದಶಾವತಾರ ಎನ್ನುವಂತ ಒಂದು ಚಿತ್ರದ ಗೀತೆ. ವೈದೇಹಿ ಏನಾದಳು ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆಯನ್ನ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತ ಧ್ವನಿ ವಾಹಿನಿಯಲ್ಲಿ, ಜಿ ವಿ ಅಯ್ಯರ್ ಅವರ ಒಂದು ರಚನೆಯನ್ನ ಕೇಳೋಣ, ಜಿ ಕೆ ವೆಂಕಟೇಶ್ ಅವರ ಒಂದು ಅಮೋಘವಾದಂತ ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಲೀಲಾವತಿ ಉದಯ್ ಕುಮಾರ್ ಅವರ ಒಂದು ಅಮೋಘವಾದಂತಹ ನಟನೆಯ ಅದ್ಭುತವಾದಂತ ಗೀತೆ. ಇದು 1960 ತೆರೆ ಕಂಡಿರುವಂತಹ ಒಂದು ವರ್ಷದ ಅದ್ಭುತವಾದಂತ ಗೀತೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತಹ ಹಳೆಯ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕಲಾವತಿ ಎನ್ನುವಂತಹ ಒಂದು ಚಿತ್ರದ ಗೀತೆಯನ್ನ, ಮನ್ನಾಡೆ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಕುಹು ಕುಹು ಎನ್ನುವಂತಹ ಒಂದು ಗೀತೆ, ಇದು ಕುವೆಂಪು ಅವರ ಒಂದು ರಚನೆ, ಜಿ ಕೆ ವೆಂಕಟೇಶ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಇದು 1964 ತೆರೆ ಕಂಡಿರುವಂತಹ ವರ್ಷದ ಅದ್ಭುತವಾದಂತಹ ಗೀತೆ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಓಹಿಲೇಶ್ವರ ಎನ್ನುವಂತಹ ಒಂದು ಚಿತ್ರದ ಗೀತೆ, ಓಂ ನಮ ಶಿವಾಯ ಎನ್ನುವಂತಹ ಒಂದು ಗೀತೆಯನ್ನ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಕೂರಾಸಿ ಅವರ ಒಂದು ರಚನೆಯನ್ನ ಕೇಳೋಣ. ಜಿ ಕೆ ವೆಂಕಟೇಶ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಇದು 1956 ತೆರೆಕಂಡ ಒಂದು ವರ್ಷದ ಅದ್ಭುತವಾದ

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕನ್ಯಾ ರತ್ನ ಎನ್ನುವಂತಹ ಒಂದು ಚಿತ್ರದ ಗೀತೆ, ಮೈಸೂರು ದಸರಾ ರಂಬೆ ಎನ್ನುವಂತಹ ಒಂದು ಗೀತೆಯನ್ನ ಟಿ ಎ ಮೋತಿ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ, ಕಣಗಳು ಪ್ರಭಾಕರ್ ಶಾಸ್ತ್ರಿಗಳ ಒಂದು ರಚನೆಯನ್ನ ಕೇಳೋಣ. ಜಿ ಕೆ ವೆಂಕಟೇಶ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಇದು 1963 ರಲ್ಲಿ ತೆರೆ ಕಂಡಿರುವ

0: அண்ணா ரம்பே.
1: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಅದುವೇ ನಮ್ಮ ರೇಡಿಯೋ ಕುಂದಾಪುರದಲ್ಲಿ. ಇದೀಗ ಮಾಂಗಲ್ಯ ಯೋಗ ಎನ್ನುವಂತಹ ಒಂದು ಚಿತ್ರದ ಗೀತೆಯನ್ನ ಪಿ ಲೀಲಾ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ವಿಜಯ ನರಸಿಂಹ ಅವರ ಒಂದು ರಚನೆಯನ್ನ ಕೇಳೋಣ. ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಇದು 1958 ತೆರೆ ಕಂಡಿರುವಂತಹ ವರ್ಷದ ಅದ್ಭುತವಾದಂತಹ ಗೀತೆ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾಗಿರುವಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಆಶಾ ಸುಂದರಿ ಎನ್ನುವಂತ ಒಂದು ಚಿತ್ರದ ಗೀತೆ, ಗುಟ್ಟೇನಿದೆ ಗಟ್ಟಿ ಮಾತು ಎನ್ನುವಂತ ಒಂದು ಗೀತೆ. ಇದು 1960 ತೆರೆ ಕಂಡಿರುವಂತ ಒಂದು ವರ್ಷ. ಇದು ಹುಣಸೂರು ಕೃಷ್ಣಮೂರ್ತಿಗಳ ಒಂದು ರಚನೆ, ಹಾಗೆ ಸೂರಾಲು ದಕ್ಷಿಣಮೂರ್ತಿ ಅವರ ಒಂದು

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ವೀರ ಕೇಸರಿ ಎನ್ನುವಂತಹ ಒಂದು ಚಿತ್ರದ ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೇವೆ. ಮೆಲ್ಲುಸಿರೆ ಸವಿಗಾನ ಎನ್ನುವಂತಹ ಒಂದು ಗೀತೆಯನ್ನ ಘಂಟಸಾಲ ಹಾಗೂ ಪಿ ಸುಶೀಲ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಸೂರಟ್ ಅಶ್ವಥ್ ಅವರ ಒಂದು ರಚನೆಯನ್ನ ಕೇಳೋಣ. ಘಂಟಸಾಲ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಇದು 1963 ತೆರೆ ಕಂಡಿರುವ ವರ್ಷದ ಒಂದು ಅದ್ಭುತವಾದಂತಹ ಗೀತೆ.

ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಇದೀಗ ವೀರ ಕೇಸರಿ ಎನ್ನುವಂತಹ ಒಂದು ಚಿತ್ರದ ಗೀತೆ ಇದೀಗ ಪ್ರಸಾರ ಮಾಡ್ತಾ ಇದ್ದೇವೆ. ತಮಗೆಲ್ಲ ಗೊತ್ತಿರಬಹುದು ವೀರ ಕೇಸರಿ ಎಂದೊಡನೆ ಗೀತೆ ಬರುವುದು ಯಾವುದೆಂದರೆ ಸ್ವಾಭಿಮಾನದ ನಲ್ಲೆ. ಎಂತಹ ಒಂದು ಅದ್ಭುತವಾದಂತಹ ಗೀತೆ ಶ್ರೋತೃ ಬಾಂಧವರೇ, ಅದು ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಕೇಳಿದ್ರೆ ಹೇಗಿರುತ್ತೆ ಅನ್ನೋದನ್ನ ಇದೀಗ ನಾವೆಲ್ಲ ಸೇರಿ ಕೇಳಿ ಆನಂದಿಸೋಣ. ಈ ಒಂದು ಮುದ್ದಾದ ಚಿತ್ರಗೀತೆಯನ್ನ

ತುಂಬು ಹರೆಯದ ಹೊಸ ಹೆಣ್ಣೆ ಒಲೆಯ ಮೇಲಿನ ಹಸಿ ಬೆಣ್ಣೆ ತುಂಬು ಹರೆಯದ ಹೊಸ ಹೆಣ್ಣೆ ಒಲೆಯ ಮೇಲಿನ ಹಸಿ ಬೆಣ್ಣೆ ಕೀರ್ತಿ ತುಂಬನೆ

ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ. ನೀವು ಕೇಳ್ತಾ ಇದ್ದೀರಾ 89.6 ಇದರಲ್ಲಿ ಸುಮಧುರವಾದಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ವೀರಕೇಸರಿ ಎನ್ನುವಂತ ಒಂದು ಚಿತ್ರದ ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೀವಿ. ಎಲ್ಲ ನಿನಗಾಗಿ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತ ಹಳೆಯ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಗಾಳಿ ಗೋಪುರ ಎನ್ನುವಂತ ಒಂದು ಚಿತ್ರದ ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೀವಿ. ಇದು ಘಂಟಸಾಲ ಹಾಗೂ ರೇಣುಕ ಅವರ ಒಂದು ಮಧುರವಾದಂತ ಕಂಠ ಸಿರಿಯಲ್ಲಿ ಜಿ ವಿ ಅಯ್ಯರ್ ಅವರ ಒಂದು ರಚನೆಯನ್ನ ಕೇಳೋಣ. ಟಿ ಜಿ ಲಿಂಗಪ್ಪ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಇದು 1962 ತೆರೆ ಕಂಡಿರುವಂತ ವರ್ಷದ ಅದ್ಭುತವಾದಂತಹ ಗೀತೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಸ್ವರ್ಣ ಗೌರಿ ಎನ್ನುವಂತಹ ಒಂದು ಚಿತ್ರದ ಗೀತೆ, ಬಾರೆ ನೀ ಚೆಲುವೆ ಎನ್ನುವಂತಹ ಒಂದು ಗೀತೆಯನ್ನ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಕರೀಂ ಖಾನ್ ಅವರ ಒಂದು ರಚನೆಯನ್ನು ಕೇಳೋಣ. ವೆಂಕಟರಾಜು ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಇದು 1962 ತೆರೆ ಕಂಡಿರುವಂತಹ ವರ್ಷದ ಅದ್ಭುತವಾದಂತಹ ಗೀತೆ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದರಲ್ಲಿ ಇದೀಗ ಸ್ವರ್ಣ ಗೌರಿ ಎನ್ನುವಂತಹ ಒಂದು ಚಿತ್ರದ ಗೀತೆ, ಬಾರಿ ಚಂದ್ರಮ್ಮ ಎನ್ನುವಂತಹ ಒಂದು ಕರೀಂ ಖಾನ್ ಅವರ ಒಂದು ರಚನೆಯ ಈ ಒಂದು ಗೀತೆಯನ್ನ ಇದೀಗ ಪ್ರಸಾರ ಮಾಡ್ತಾ ಇದ್ದೀವಿ. ತಾವೆಲ್ಲ ಕೇಳಿ ಆನಂದಿಸಿ.

ಈ ಅಶ್ವತ್ರ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದಕಂಠಗಳ ಪ್ರಕೃತಿಯ ಸ್ವರ, ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಒಂದು ಅದ್ಭುತವಾದಂತಹ ಗೀತೆಯನ್ನ ಪ್ರಸಾರ ಮಾಡ್ತಾ ಇದೀವಿ. ವಿಜಯನಗರದ ವೀರ ಪುತ್ರ ಎನ್ನುವಂತ ಒಂದು ಚಿತ್ರದ ಗೀತೆ, ಅಪಾರ ಕೀರ್ತಿ ಪಡೆದ ಎನ್ನುವಂತ ಒಂದು ಗೀತೆಯನ್ನ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತ ಕಂಠಸಿರಿಯಲ್ಲಿ ಈ ಒಂದು ಗೀತೆ, ಇದು 1961 ತೆರೆ ಕಂಡಿರುವಂತ ವರ್ಷದ ಅದ್ಭುತವಾದಂತ ಗೀತೆ.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲೇ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

ಆದಿತ್ಯವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಹೋಯ್ ಹೋಯ್ ಲಕ್ಷ್ಮಣ್ಣ, ಹೊಡಿಬೇಡಿ ಮಾರ್ರೆ. ಶೇ, ಎಂತ ಮಾಡ್ತಿದ್ರಿ ಮಾರ್ರೆ? ಪಾಪ ಆ ಮಗಿಗೆ ಆ ನಮ್ನೆ ಮಾಡಿದ್ರಿ. ಅಳ್ಳಿ ಚಪ್ಪಿ ಬಿದ್ದು ಸತ್ಗಿ ತೋರೆ ಎಂತ ಮಾಡ್ತೀರಿ? ಇಂತ ಜೈಲಿಗೆ ಹೋಗಿ ಕೂಕೊಂಡ್ಕ ಮಗಿತ್ತೆ ನಿಮ್ಗೆ?
1: ಇಂತ ಮಕ್ಕಳೊಟ್ಟಿಗೆ ಇಪ್ಪು ಬದ್ಲು ಜೈಲಿಗೆ ಹೋಗ್ತೇವೆ ಒಳ್ಳೆ.
0: ಅಂತದ್ ಎಂತ ಮಾಡ್ತು ಮಾರ್ರೆ ಆ ಮಗು?
2: ಎಂತ ಮಾಡ್ನ, ಈ ಮಂಗ ತಿಂದದ್ದು ಉಂಡದ್ದು ಮನಿಕಣದ ಪೂರಾ ತೆಗ್ದು ಮೊಬೈಲ್ ಹಾಕುದು.
0: ಅಂದ್ರೆ
2: ಈ ಗಂಡ ಅದೆಂತದ್ದು ಯೂಟ್ಯೂಬ್ ಇತ್ತಲ್ಲ, ಅದಕ್ಕೂ ವಿಡಿಯೋ ಮಾಡಿ ಮಾಡಿ ಹಾಕುದು ಮಾರ್ರೆ.
0: ಅಯ್ಯೋ, ಒಳ್ಳೆ ವಿಷಯ ಅಲ್ಲ ಮಾರ್ರೆ ಅದ. ಲಕ್ಷ್ಮಣಣ್ಣ, ಅದ್ರಂಗೆ ತುಂಬಾ ಜನ ಕಂಡ್ರೆ ದುಡ್ಡು ಬತ್ತಮ್ರ.
2: ತುಂಬಾ ಜನ ಕಂಡ್ರೆ ಮಾತ್ರ ಇದ್ ಹಾಕು ವಿಡಿಯೋ ಕಾಂಬುದು. ಇದ್ರ ಕಣಂಗೆ ಹೋಗಿಲ್ದಿದ್ದಾಕಿದ್ದು ಅಲ್ಲ ಇದ್ರ ಫ್ರೆಂಡ್ಸ್ ಅವು ಮಾತ್ರ.
0: ಅದಿರ್ಲಿ, ಈಗ ಹೊರದ್ದೆ ಅಂತಕ್ಕೆ?
2: ಈ ಗಂಡ ಅಬ್ಬಯ್ಯ ಶಾಲೆಗೆ ಜೂಯಿ ಕರ್ಕೊಂಡು ಹತ್ರ ಒಂದ್ 500 ರೂಪಾಯಿ ಕೊಡಿ ಅಂತ ಕೇಂಡ. ನಾನ್ ಅದ್ಕೆ ಪ್ರಾಣಿನ್ ಕಾಂಬುಗ್ ಜೂಗೆ ಅಂತ ಕೋತೆ ಗಡ ಕನ್ನಡಿ ಎದುರು ನೀನೆ ನಿತ್ಕೋ ಫ್ರೀ ಆಗಿ ಕಾಣ್ಲಕ್ ಅಂದಿ. ಆ ಸಿಟ್ಟಿಗ್ ಆಗಂಡಿ ಎಂತ ಮಾಡಕ್ ಗೊತ್ತೈತೆ? ಮೊನ್ನೆ ಬೆಳಿಗ್ಗೆ ಮುಂಚೆ ದಹಿನ್ ಕಟ್ಟು ಕೊಯ್ದಿ ಮಾರ್ರೆ. ಈ ಗಂಡ ಅದನ್ನು ವಿಡಿಯೋ ಮಾಡ್ಕೊಂಡ ದನ ಕರುಗಳ ಕಳ್ಳ ಸಾಗಾಣಿಕೆ ಮಾಡಲಾಗುತ್ತಿದೆ ಒಂದೇಳಿ ಬರ್ದು ಯೂಟ್ಯೂಬ್ ಹಾಕಿತೆ. ಈಗ ಆ ಚಿಚಿ ಮನೆಯವರೆಲ್ಲ ನನ್ ಕಣ್ಕನೆ ಹೇಳ್ತಿದ್ರು ಮಾರ್ರೆ.
0: ಈ ಮಕ್ಕಳ ಕೈ ಮೊಬೈಲ್ ಸಿಕ್ಕೋದೊಂದ ಇಲ್ಲ ಕಾಣಿ.
2: ಆನ್ಲೈನ್ ಕ್ಲಾಸ್ ಅಂತ ಹೇಳಿ ಮಕ್ಕಳಿಗೆ ಮೊಬೈಲ್ ತೆಗಿಸಿ ಕೊಟ್ಟಿ ಮಾರ್ರೆ. ಈಗ ಕಂಡ್ರೆ ಆ ಮಕ್ಕಳು ಓದೋದೊಂದ್ ಬಿಟ್ರೆ ಮೊಬೈಲ್ ಬೇರೆ ಎಲ್ಲ ಮಾಡ್ತು ಮಾರ್ರೆ. ಕೇಂದ್ರೆ ಟೀಚರ್ ವಾಟ್ಸ್ಆಪ್ ಗ್ರೂಪ್ ಮೆಸೇಜ್ ಹಾಕಿರೋ ಅಂತ. ಅಲ್ಲ, ನಾವಲ್ಲ ಶಾಲೆಗೆ ಹೋಗಿ ಹಿಂಗಿದೀತೆ?
0: ಇಲ್ ಕಾಣಿ ಲಕ್ಷ್ಮಣ್ಣ, ಮೊಬೈಲ್ ಯೂಸ್ ಮಾಡು ತಪ್ಪಲ್ಲ, ಎಷ್ಟ್ ಬೇಕು ಅಷ್ಟೇ ಯೂಸ್ ಮಾಡ್ರೆ ಮಾತ್ರ ಒಳ್ಳೇದು. ಅತಿಯಾರೆ ಅಮೃತ ವಿಷ ತಂತ್ರ ಕಾಣಿ, ಹಂಗೆ ಯಾವ್ದು ಅತಿಯಾಪುಗಷ್ಟೇ.
2: ಅದು ಹೌದು ಶಂಕರಣ್ಣ.
0: ಹೋಯ್ ಅದು ಹೇಳಿ. ಇಲ್ಲ ಕಾಣಿ, ನಿಮ್ಮ ಮಗ ನೀವು ಹೊಡೆದ್ ವಿಡಿಯೋ ಮಾಡಿ ಮಗನ ಮೇಲೆ ಅಪ್ಪನಿಂದ ಹಲ್ಲೆ ಅಂತ ಹೇಳಿ ಯೂಟ್ಯೂಬಿಗೆ ಹಾಕಿದ.
2: ಏ ಬೊಬ್ಬರ್ಯಾ,
3: ನೀವು ಹೋಗಿಲ್ಲ ಮಾತಾ ಹೇಳ್ತಾ.

0: ಮಾಡಬಲಣ್ಣ, ಕೈಗೆ ಈ ನಮನಿ ಬ್ಯಾಂಡೇಜ್ ಹಾಕೊಂಡಿರಿ.
1: ಯೋ ಮತ್ತೆಂತಲ್ಲ ಲಕ್ಷ್ಮಣಣ್ಣ, ನಿನ್ನೆ ಹೊಗೆ ಮೀನು ಡುಕ್ಕ ಹೊತ್ತು ಮಾರ್ರೆ, ಮೀನ್ ಸಿಕ್ತಂದಳೆ ಗೆದ್ದಿ ಹಾರದ್ ಮಾರ್ರೆ. ಆ ಕತ್ಲೆ ಮೀನಿ ಕೈ ಹಾಕೋ ಬದ್ದು ಗ್ಲಾಸ್ ಬಾಟ್ಲಿ ಕೈ ಹಾಕಿ ಒತ್ತಿಡದೆ ಕೈ ಕೊಯ್ಕ ಹೋಯ್ತು ಮಾರ್ರೆ.
0: ಅಯ್ಯೋ ದೇವ್ರೆ, ಅಲ್ಲ ಮಾರ್ರೆ, ಕೂಡೋದಂದ್ರೆ ಎಲ್ಲಿವರೆಗೆ? ಮೀನಿಗೂ ಬಾಟ್ಲಿಗೂ ವ್ಯತ್ಯಾಸ ಗೊತ್ತಾಯ್ತಿದ್ದಷ್ಟು ಕೂಡುದ? ಯಾರಿಗ ಗೊತ್ತ, ಬಾಟ್ಲಿ ಅಂದೇಳಿ ಗೊತ್ತಿದ್ದೆ ಕೈ ಹಾಕ್ರೇನು, ಕೂಡಕ್ ಒಂಚೂರು ಸಿಕ್ಕತ್ತ ಅಂದೇಳಿ.
1: ಮನ್ಸ್ರ ಜಾತಿಯ ಮಾರ ನೀನ,
0: ಅದು ಜರಿಲಿ ಮಾರ್ರೆ, ಮೀನ್ ಗಿನ್ ಸಿಕ್ತಾ?
1: ಯೋ ಆ ಕತಿ ಇನ್ನೂ ಗಮ್ಮತ್ತಿತ್ತು ಮಾರ್ರೆ, ದೊಡ್ಡದೊಂದು ಮುಡನ್ ಮೀನ್ ಸಿಕ್ಕದ್ದ? ಕೈ ಹಾಕೋಕು ಹೊಡ್ಕತ್ತೇನ್ ಬೇಡ, ಏನಿಲ್ಲ ಅಂದ್ರೂ ಸರಾಸರಿ ಒಂದು 5 ಕೆಜಿ ಇತ್ತು ಮಾರ್ರೆ.
0: ಹೌದಾ, ಚಾನ್ಸ್ ಮಾಡ್ರಿ ಅಲ್ಲ ಮಾರ್ರೆ, ಎಂತ ಪದಾರ್ಥ ಮಾಡ್ರೆ ಫ್ರೈ ಮಾಡ್ರೆ?
1: ಪೂರ್ತಿ ಕೇಣ ಮಾರ್ರೆ, ಮೀನನ್ ಹಿಡ್ಕ ಚೀಲಕ್ ಹಾಕದೌದ್ ಮಾರ್ರೆ, ಮನಿ ಬಂದ್ ಕಣ್ಣಂಗ್ ಚೀಲ ಸೋರಿತೆ.
0: ಅದು ಮೀನ್ ಅಲ್ಲ ಮಾರ್ರೆ, ಹೈನ್ಸರಾವ್,
1: ಅದು ನಮ್ಮ ಸುರೇಶಣ್ಣನ ಪಂಜಿ ಒಳಗ ಹೋಯ್ ಮಾರ, ಅವಸ್ಥೆ ಕಂಡ್ರ ಬೇಡ.
0: ನಿಮ್ ಕತ್ತಿ ಒಳ್ಳೆ ಲಾಯ್ಕ್ ಇತ್ತು ಮಾರ್ರೆ.
1: ನಮ್ ಕತ್ತಿ ಇರ್ಲಿ ಮಾರೆ, ಗೆದ್ದಿ ಕತ್ತಿ ಅಂತದ, ನೆರಿ ಬಂದದೆ ಬಂದದ್ ಮಾರೆ, ರೋಡ್ ಅಲ್ಲಿ ಪ್ಲಾಸ್ಟಿಕ್ ಪೂರಾ ಬಳಕ ಗೆದ್ದಿ ಬದಿ ಬಂದಿತ್ತು.
0: ಅಲ್ಲ ಅದು ನೀ ಎಂತ ಮಾಡುದ? ಎಂತ ಮಾಡುದ, ಪಂಚಾಯ್ತಿಗೆ ಹೋಗಿ ಕಂಪ್ಲೇಂಟ್ ಮಾಡುದು.
1: ಅವ್ರಿಗೆ ಈಗ ಹೇಳಿ ಎಂತ ಪ್ರಯೋಜನ ಇಲ್ಲ, ಪಾಪ ಅವ್ರವ್ರು ಎಂತ ಮಾಡ್ತಾರೆ, ಈ ಜನಗಳಿಗೆ ಬುದ್ಧಿ ಇಲ್ಲ, ತಿಂಬುದು ಉಂಬುದು ರೋಡ್ ಮೇಲೆ ಬಿಸಾಕಿ ಹೋಗುದು. ಒಂದು ಪ್ಲಾಸ್ಟಿಕ್ ನ ಹೇಗೆ ವಿಲೇವಾರಿ ಮಾಡ್ಕಂದಲ್ಲಿ ಗೊತ್ತಿಲ್ಲ ಮಾರ ಅವರಿಗೆ, ಹಳೆಯರ್ ಮಳೆಯರ್ ಹಿಂಗ್ ಮಾಡುದಿಲ್ಲ, ಈ ಶಾಲೆಗೆ ಹೋಗಿ ಕಲ್ತರೆ ಹಿಂಗೆಲ್ಲ ಮಾಡುದು.
0: ಹೌದು, ಅದೊಂದು ಸತ್ಯ ಮಾತಾಡ್ರಿ ಕಾಣಿ.
1: ಎಜುಕೇಟೆಡ್ ಅಂದ್ರೆ ಬರೀ ಮಾರ್ಕ್ ತೆಗ್ದು ದೊಡ್ಡ ದೊಡ್ಡ ಕಂಪನಿಗೆಲ್ಲ ಹೋಗಿ ಒಳ್ಳೆ ಬಟ್ಟೆ ಹೇಕಂಡ್ ಇಂಗ್ಲಿಷ್ ಅಲ್ಲಿ ಟಸು ಪುಸು ಮಾತಾಡೋರಲ್ಲ. ನಿಜವಾದ ಎಜುಕೇಟೆಡ್ ಅಂದ್ರೆ ಸಮಾಜದ ಒಳ್ಳೇದನ್ನ ಕಂಡ್ಕಂಡ ಈ ದೇಶಕ್ಕೆ ಒಳ್ಳೆ ಪ್ರಜೆ ಇಪ್ಪರ್.
0: ಅದಿರ್ಲಿ, ನೀನಿಗೆ ಎಲ್ಲಿಗೆ ಹೋಗಿ ಬರ್ತಿದ್ದೆ? ನಾನಾ, ನಂದು ಒಂದು ಹಳಿ ರೈನ್ ಕೋಟ್ ಹರಿದೋಯ್ತು ಮಾರ್ರೆ, ಅದೊಂದು ಇಲ್ಲೇ ಹಳಿ ಬದಿ ಬಿಸಾಡಿ ಬಂದಿ.
1: ಏ ಬೊಬ್ಬರ್ಯಾ.

0: ಕಲಾಪ್ರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಏನ್ ಶಂಕರಣ್ಣ, ಕಣ್ಣೆಲ್ಲ ಕೆಂಪ್ ಕೆಂಪಾಯ್ತು? ರಾತ್ರಿ ಇಲ್ಲ ನಿದ್ರಿ ಇಲ್ಲ ಕಾಂತಲ್ಲ, ಎಂತ ಆಟಕ್ಕೆ ಹೋಯ್ರಿಯಾ?
1: ಆಟಕ್ಕಲ್ಲ ಮಾರೆ, ಆ ಕೆರೆ ಮನೆ ಪ್ರಕಾಶ್ ನಗಂಡಿ ತಂಗಿ ಮುದ್ರಿಗೆಲ್ಲ ಮರ ನಿನ್ನೆ ಅಲ್ಲಿಗೆ ಹೋದ್.
0: ಹೋ, ಹಂಗ ನಿನ್ನೆ ನಿಮ್ಮನೆ ವಾರಿ ಕಿಚ್ಚೋಟ್ ಲೆಕ್ಕ ಅಂತಲ್ಲ.
1: ಸಾಕ್ ಸುಮ್ನೆ, ಏನ್ ಮನಿ ಮಂದಿ ಎಲ್ಲ ಹೋಗ್ ನಮ್ಮನೆ ಊಟ ಅನ್ನೋದು?
0: ಯಾರೆಲ್ಲ ಹೋರಿ ಮತ್ತೆ?
1: ನಾನೊಬ್ಬ ಹೊಯ್ಕೊಂಡಿದ್ದೀನ ಫಸ್ಟ್ ಗೆ ಹೆಣ್ತಿ. ಹೋಯ್, ಕೌಲ್ ಊಟ ಉಣದೆ ಸುಮಾರು ದಿನ ಆಯ್ತು ಮಾರ್ರೆ. ಮಳೆಗಾಲದಂಗೆ ಒಂದ್ ಸೌಂಡ್ ಕೂಳ್ ಜಾತಿ ಸೇರತ್. ನಾನು ಬಬ್ದ ಅಕ್ಕೇನ ಹಂಗರ್ ಬಾ ಅಂದಿ. ಮಗಳ ಅಪ್ಪಯ್ಯ ನಂಗ್ ಮದ್ರಿಗೆ ಹಾಕು ಬಪ್ಪು ಕೇಳಿ. ಅದ್ರಲ್ಲಿ ಅವನು ಬಂದಳ. ಮಗ ನನ್ನೊಬ್ಬನ್ ಬಿಟ್ಟಿಗೆ ಹತ್ರ ಕೇಂಡ ಅವನು ಬಂದ. ನಮ್ಮ ಅಪ್ಪಯ್ಯ ಅಬ್ಬಿನ ಇಬ್ಬರನ್ನೇ ಬಿಡುಗತ್ತನ, ಹಳಿಯರ್ ಬೇರೆ, ಅವರನ್ನು ಕರ್ಕೊಂಡು ಹೋಗಿ ಬಂದ.
0: ಹಂಗಾರ ಮನೆ ಯಾರಲ್ಲ ಉಳಿದ್ರ?
1: ಮನೆ ಗುಂಡೊಬ್ಬ ಉಳಿದ್ನ.
0: ಅದು ಯಾರ?
1: ಅದ ನಮ್ಮನಿ ನಾಯ.
2: ಅದನ್ನೊಂದು ಅಂತ ಬಿಟ್ಟಿಗೆ ಹಾದ ಮಾರ್ರೆ, ಅದನ್ನು ಕರ್ಕೊಂಡು ಹೋಗಿತ್ತ.
1: ಅದನ್ನು ಆಲೋಚನೆ ಮಾಡ್ನ. ಆರೆ ಆ ಗೌಜ್ ಗದ್ಲಕ್ಕೆ ಅದ್ರಲ್ಲಿ ನಿಲ್ಲುದಿಲ್ಲ, ಇಲ್ದರೆ ಅದನ್ನು ಕರ್ಕೊಂಡು ಹೋಗ್ತಾ ಇದ್ದಿ.
0: ಗೌಜ್ ಎಂಬಕ್ಕೂ ನೆನ್ಪಾಯ್ತು ಮಾರ್ರೆ, ಅವ್ರ ಮನೆಗಳಿಗೆ ಎಂತ ಡಿಜೆ ಹಾಕದ್ ಮಾರ್ರೆ. ರಾತ್ರಿ ಇಡೀ ನಿದ್ರೆ ಇಲ್ಲ, ನಮ್ದಾರು ಅಡಿಲ್ಲ, ಹೊಟ್ಟೆಗಿದ್ದ ದನಗಳ ಕುಂಚೆಟ್ ಹಾರ್ತು. ಇವುಗಳು ಶೋಕಿ ಆಚರಣೆಯಿಂದ ಪರಿಸರಕ್ಕೆ ಎಷ್ಟು ಹಾನಿ ಆಯ್ತಿದ್ ಗೊತ್ತಾ? ಈ ಪ್ರಕೃತಿಗೆ ಒಳ್ಳೆ ಬಾರ್ದಿದ್ರು ತೊಂದ್ರೆ ಇಲ್ಲ, ಆದ್ರೆ ಹಾಳು ಮಾಡುಕಾಗ. ಈ ಮನ್ಸರಿ ಹೇಗಳು ಬುದ್ಧಿ ಬತ್ತೋ ಏನೋ, ಅಷ್ಟಕ್ಕೂ ಈ ಡಿಜೆ ಹಾಕಿ ಗೌಜ್ ಮಾಡುದು ನಮ್ ಸಂಸ್ಕೃತಿಯೇ ಅಲ್ಲ. ಇದನ್ನ ಹೇಳಿದ್ರೆ ಫಂಕ್ಷನ್ ಮಾಡುಕೆ ಆತಿಲ್ಲ ಹಂಗಾರೆ. ಅದಿರ್ಲಿ, ನೀವೆಲ್ಲಿ ಹೊರಟದೀಗ?
1: ನಾನ ಅದೇ ನಿನ್ನೆ ಮದ್ರಿಗೆ ಆಯ್ತಲ್ಲ ಮಾರ್ರೆ, ಅವಳ ಮದಿ ಇವತ್ತೆ ಅಲ್ಲಿ ಹೊರಟೆ.
0: ಒಬ್ರೆಯ?
1: ಇಲ್ಲೇ ಮನೆ ಗುಂಡೊಬ್ಬ ಇದ್ದಷ್ಟೇ.
3: ಏ ಬೊಬ್ಬರಿಯಾ.

Hari aja benar-benar, Ratu aja benar-benar.

0: ಕೂಲ್ ಬಿಯಾಡ್ರಿ ಹಿಡ್ಕ ಶಾಲದಿ ಅಂದ್ರೆ ಮಗನೇ ಬೆನ್ನ ಬರಿ ಬೆಳಕ ನಡಿಯಲ್ ಶಾಲಿಗೆ ಆಚಿ ಮನಿ ವೈಭವನ್ ಗಂಡು ಕಾಣಲ್ಲ ನಿನ್ ಕ್ಲಾಸ್ ಅಲ್ದೆ ಅವ ನಿನ್ ಕಡೆಗೆ ನರ್ತನವ ಆಗ ನಿನ್ ಕಾಲಡಿ ನುಗುಳ ಸ್ವಲ್ಪ ಬುದ್ಧಿಯವರು ಬತ್ತ ಕಾಂಬ
1: ಹೋಯ್ ಹೋಯ್ ಹೋಯ್ ಲಕ್ಷ್ಮಣನ ಯೋ ಇಡೀ ದಿನ ಆ ಗಂಡಿಗೆ ಹೊಡೋದು ಒಂದೇ ಕೆಲಸ ನಿಮ್ಗೆ ನಿಮಗೆ ಯಾಕೆ ಮಕ್ಕಳ ಮರಿ ಮರ್ರೆ ಆ ಗಂಡಿ ಎಂತ ಮಾಡ್ತೀಗ
0: ಎಂತ ಮಾಡ್ನ ಅವನಿಗೆ ಶಾಲಿ ಹಾಪುಕೆ ರಿಕ್ಷಾ ಬೇಕಂಬ್ರ ಎರಡು ಹೆಜ್ಜೆ ನಡೆದ್ರೆ ಶಾಲಿ ಬತ್ತ ಇಲ್ಲಿಂದ ಇಲ್ಲಿ ನೆಡು ಕೆಡಿ ಅವನಿಗೆ ಕೇಂದ್ರೆ ಶಾಲಿ ಚೀಲ ಬಾದಿ ಹಂಡ ಪುಸ್ತಕ ಸುಮಾರು ಇತ್ತಂತ ಶಾಲಿ ಚೀಲದ ಪುಸ್ತಕ ಹಾಕ್ದೆ ಇವನ್ ಅಬ್ಬೆ ಮಾಡೋದು ಒಣಕಟ್ಟಿ ಮೀನಿನ ಉಪ್ಪಿನ ನೋಡಿ ಹಾಕಿ ಕಳ್ಸುಕತ್ತ
1: ಆ ಮಗು ಕೇಮದ್ರಂಗು ತಪ್ಪೆಂತ ಇತ್ತು ಮರ್ರೆ ಅಲ್ಕಾಣಿ ಪಾಪ ಆ ಶಾಲಿ ಚೀಲ ಹೊತ್ಕೊಂಡು ಹೋಯ್ ಹೋಯ್ ಗಂಡಿದ್ ಬೆನ್ನ ಗಾಳಿ ಮಳೆ ಸಿಕ್ಕದ್ ಬಾಳಿ ಗಿಡ ಕಣಂಗೆ ಬಗ್ಗಿ ಹೋಯ್ತು
0: ಅಲ್ಲ ಆ ನಮ್ನಿ ಪುಸ್ತಕ ತಪ್ಪು ಕೇಳುದು ಮರ ಶಾಲೆಗೆ ತಪ್ಪು ಕೇಳ್ದೆ ಮಕ್ಕಳು ಓದಬಾರ್ದ ಹಂಗಾರೆ
1: ಇಲ್ಲಿ ಕಾಣಿ ಲಕ್ಷ್ಮಣಣ್ಣ ಬರೀ ಪುಸ್ತಕದಲ್ಲಿ ಇಪ್ಪದ್ ಮಾತ್ರ ಓದಿ ಪುಸ್ತಕದ ಹುಳು ಹಾಪುಕಾಗ ಪುಸ್ತಕದ ಪಾಠಕ್ಕಿಂತ ಮಕ್ಕಳಿಗೆ ಜೀವನ ಪಾಠ ಮುಖ್ಯ ವಿದ್ಯೆ ಜೊತೆಗೆ ಮಕ್ಕಳಿಗೆ ಒಳ್ಳೆ ಬುದ್ಧಿನೂ ಹೇಳಿಕೊಡ್ತು ಬೆನ್ ಗೊಂಚಿಗೆ ಹಾಕಿ ಜಪ್ಪುದಲ್ಲ
0: ಏನೋ ಶಂಕರಣ್ಣ ನಾವೆಲ್ಲ ಶಾಲಿ ಹೋಪತಿ ಹಿಂಗಲ್ಲ ಹೊರಮೈಕ ಮಾಡ್ಲಿಲ್ಲ ಮರ್ರೆ ಗಾಳಿ ಮಳಿ ಕಾಣದೆ ಹೊಳಿ ತೋಡಂಗಲ್ಲ ಈಚ್ಕಂಡ ಹಾಡಿ ಗುಡ್ಡಿ ಎಲ್ಲ ಹತ್ತಿ ಇಳ್ದ
1: ಆ ಗಂಡಿನ ಸುಳ್ಳೆ ಹೇಳ್ತ್ರಿ ಮರ್ರೆ ಶಾಲಿಗೆ ಒಪ್ಪು ಬದ್ಲು ಎಲ್ಲ ಗ್ವಾಯ್ ಮರ ಇತ್ತು ಎಲ್ಲ ಮೈನ್ ಮರ ಇತ್ತು ಎಲ್ಲ ಕೋಳಿ ಪಡಿ ಇತ್ತು ಅಂದೇಳಿ ಊರ ಮೇಲೆ ಬಳಕ ತಿರ್ಗದಲ್ದ ನೀವು ಆ ಸುಶೀಲಕ್ಕನ್ ಮನೆಗೆ ಹೆಲ್ಸಿನ ಅನ್ಕೋದಕ್ ಹೋಯಿ ಅವಳು ಕತ್ತಿ ಬಿಸಾಡಿ ಅದು ನಿಮ್ ಗ್ವಾಂಜಿಡಿ ಮೇಲೆ ಬಿದ್ದ ರಕ್ತ ಬಂದ
0: ಸುಮ್ನೆ ಮರೆ ಮಕ್ಕಳ ಮರಿ ಎದಿರಲ್ಲ
1: ಅದಿರ್ಲಿ ಆಗಳೆಂತದ್ದು ಆಚಿ ಮನಿ ಗಂಡಿನ ಕಾಲಡಿ ನುಗುಳಂದಲ್ಲಿ ಹೇಳ್ತಿದ್ದೀರಲ್ಲ ಅದು ದೊಡ್ಡ ತಪ್ಪು ಯಾವತ್ತು ಒಬ್ಬರನ್ನ ಇನ್ನೊಬ್ಬರಿಗೆ ಹೋಲಿಕೆ ಮಾಡೋಕಾಗ ಐದು ಬೆರಡು ಒಂದೇ ತರ ಇರುತ್ತೆ ಹೇಳಿ ಮಕ್ಕಳೊಟ್ಟಿಗೆ ಮಕ್ಕಳ ತರ ಇಪ್ಪು ಕಲೀನಿ
0: ಆಯ್ತು ಮರ್ರೆ ಅದರ್ಲಿ ನೀವೇನ್ ಬೆಳಿಗ್ ಬೆಳಿಗ್ಗೆ ಈ ಬದಿ ಬಂದಿರಿ
1: ಹೌದಾ ನಿಮ್ಮನಿ ಗಂಡರು ರಿಕ್ಷಾ ಬೇಕಂತ ನಮ್ಮನಿ ಗಂಡಿ ಹೆಲಿಕಾಪ್ಟರ್ ಬೇಕಂಬ್ರಿ ಶಾಲಿಗೆ ಒಬ್ಬಗೆ ದ್ವಾಸಿ ಸೇಡ್ಕತ್ತಾಗ ಸಮಾ ಕೊಟ್ಟಿಗೆ ಶಾಲಿ ಬಿಟ್ಟಿಗೆ ಬಂದಿ
0: ಏ ಬೊಬ್ಬಾರ್ಯಾ

हरि आजा प्रभु आजा।

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಏರ್ಲೆಸ್ ಮಣ್ಣಣ್ಣ ಎಂತದು ಉರ್ತಾ ಇದ್ರಿ?
1: ಅಯ್ಯೋ ನನ್ ಕತಿ ಎಂತ ಕೇಂತ್ರಿ ಶಂಕರಣ್ಣ, ನಮ್ಮನೆ ಜಕ್ಣಿ ಬರ್ರ ಇವತ್ತ.
0: ಓ ಅದ್ಕೆ ಮನೆ ತುಂಬಾ ಜನ?
1: ಹೌದು ಮಾರ್ರೆ, ಅದೇ ಜನಿನ್ ಮುಂದೆ ಮಾನ ಮರದಿ ತೆಕ್ಕಂದ ಅತ್ತೀಗ.
2: ವಾ
0: ಮಾನ ಮರದಿ ತೆಕ್ಕಂದ ಅಂತದ ಎಂತ ಇತ್ ಮಾರ್ರೆ? ಈಗ
1: ಜಕ್ಕಳಿಗಂದೇಳಿ ನಿನ್ನೆ ಬೆಳಿಗ್ಗೆ ಸಂತೆ ಹೋಗಿ ಎರಡು ಕೋಳಿ ತಕ ಬಂದಿದಿ ಮಾರ್ರೆ. ಸಾಯಂಕಾಲ ಹೆರ್ಗಿಗಾಕಿ ಮನೆ ಕಣದ ಕೌಂಚ ಹಾಕಿದ್ದಿ.
0: ಈಗ ಕಾಂತಿ ಮುಂಜಾ ಹೈಡಿ ಎರಡು ರಾತ್ರಿ ರಾತ್ರಿ ಓಡಿ ಹೋಯ್ತು ಮಾರ್ರೆ.
1: ಅದೇ ಬೆಂಗಳೂರಿಂದ ಮಕ್ಕಳ ಮೊಮ್ಮಕ್ಕಳು ಎಲ್ಲ ಬಂದಿರ್. ಇವ ಸಾಯಂಕಾಲ ಕೋಳಿ ಕೊಯ್ಕ ಅದೇ ತಾಲಿ ಬಿಸಿ ಇಟ್ಕೊಂಡಿತ್ತು ಮಾರ್ರೆ.
2: ವಾ
0: ಹೋ ಅದ ವಿಷಯ ಒಳ್ಳೆ ಗಮ್ಮತ್ ಮಾರ್ರೆ. ನಾನು ಅದೇ ಕಂಡಿ, ಇಷ್ಟು ದಿನ ಖಾಲಿ ಖಾಲಿ ಇದ್ದ ಮನೆ ಇವತ್ತು ತುಂಬಿ ತೊಳ್ಕತ್ತಲ್ಲ ಅಂದೇಳಿ. ಕಾಂಬಗೆ ಎಷ್ಟು ಲೈಕ್ ಅಲ್ಲ
1: ಲೈಕ್? ಹೌದು ಮಾರ್ರೆ, ಎರಡು ದಿನ ಮಾತ್ರ ಲೈಕ್, ಮತ್ತದೇ ಖಾಲಿ ಖಾಲಿ. ನಾವು ಮಕ್ಕಳು ನಮ್ ತರ ಹಾಕಾಗನ್ ಹೇಳಿ ಶಾಲಿ ಕಲ್ಸಿ ಓದ್ಸುದ್ ಮಾರ್ರೆ. ಮಕ್ಕಳಿಗೆ ಹೋದ್ರ ಮೇಲೆ ಊರ ಕೆಲ್ಸ ಸಿಕ್ಕತ್ತಾ?
2: ಹೌದು ಇಲ್ಲ, ಊರ್ ಬಿಟ್ಟು ಹೋಯ್ತು. ಊರ್ ಬಿಟ್ಟು ಹೋದ್ ಮಕ್ಕಳಿಗೆ ಅಪ್ಪ ಅಬ್ಬಿಯು ಬೇಡ, ಊರು ಬೇಡ,
1: ಅಲ್ಲೇ ಮದಿ ಮಕ್ಕಳು ಮನಿ ಎಲ್ಲ ಮಾಡ್ಕೊಂತು. ಏನೋ ನಾವ್ ಜೀವಿತ ಅಂತ ಹೇಳಿ ಒಬ್ರು ಊರ್ ಬದಿ ಬತ್ತೋ, ಅದೇ ಖುಷಿ.
2: ಅದ ಸಾಯಿಲಿ ನಿನ್ ಕೈಗೆ ಎಂತ ಪಾತ್ರ ಅದ?
0: ಹೌದಾ, ನಿನ್ನೆ ರಾತ್ರಿ ನಮ್ಮನೆ ಕಣ್ಣಂಗೆ ಎರಡು ಕೋಳಿ ಬಂದದ್ ಮಾರ್ರೆ. ಎರಡರದ್ದು ಕಾಲ್ ಕಟ್ಕೈದಿತ್ತು ಮಾರ್ರೆ. ನಾನು ಸಿಕ್ಕದ ಚಾನ್ಸ್ ಅಂದ್ರೆ ಹಿಡ್ದು ಪದಾರ್ಥ ಮಾಡ್ದಿ. ಅದೇ ನಿಮ್ಮನೆ ಚೂರು ಪದಾರ್ಥ ಕೊಡು ಅಂದಲ್ಲಿ ಪಾತ್ರಕ್ಕೆ ಹೆಕ್ಕ ಬಂದೆ.
2: ಕೋಳಿ ಹೈಡಿ ಹುಂಜುವ
0: ಒಂದ್ ಹುಂಜ ಒಂದ್ ಹೈಡಿ.
1: ಕಣ್ಣನ ಮಗನೆ, ನಮ್ಮನೆ ಕೋಳಿ ನಮ್ ಮ್ಯಾಳಿ ತಿಪ್ಪಿ ಪದಾರ್ಥ ಮಾಡಿ ಈಗ ನಂಗೆ ತಂದು ಕೊಡ್ತೀಯ? ನಿನ್ನ
0: ಏ ಮೊಬ್ಬರಿಯ
3: ಸುಶೀಲಾ. ಏ ಸುಶೀಲಾ, ಅಯ್ಯಯ್ಯೇ ಎಂತ ಹೆಂಗ್ಸೆ ಗಂಟಿ ಗಲಿತೆ? ಒಂದ್ ಗಳಿಗೆ ಒಳ್ಳೆದಿರುತ್ ಒಂದ್ ಗಳಿಗೆ ಕಟ್ಟದಿರುತ್, ಇಡೀ ಹೊತ್ತು ಒರ್ಲದೇಕಂದಂಗಾರೆ. ಇಲ್ಕಣ್ ಇಲ್ಕಣ್, ನಿನ್ ಮಾತ್ ತಪ್ಸ್ಬೇಡ. ಅಲ್ಲ ನಮ್ಮನಿ ಗಂಡಿಗ್ ಹೊಡದೆಂತಕ್ಕೆ? ಆ ಗಂಡಿ ಇಪ್ಳು ಕಟ್ಕೊ ಮರ್ಕತ್ ಕಾಣಲ್. ಅಲ್ಲ ಎಂತಕ್ಕೆ ನಮ್ಮನಿ ಗಂಡಿಗ್ ಹೊಡದ್ದ?
4: ನಾನೆಂತ ಸುಮ್ ಸುಮ್ನೆ ಹೊಡಿಲ್ಲ, ಇಲ್ದಿರೆ ನಿನ್ನೆ ಬೈಯಪ್ಪತಿಗೆ ದರಿ ಬದೆಗೆ ನಾಕ್ ದಾಸನ್ ಗುತ್ತಿ ನೆಟ್ಟಿದೆ. ಇವತ್ ಬೆಳಮುಂಚ್ ಬಂದ್ ಕಾಂತೆ ಒಂದ್ ಎಲಿ ಇಲ್ಲ ಗಿಡ್ದಂಗೆ, ಬರೀ ಕಡ್ಡಿ ಮಾತ್ರ ಇತ್ತು ನಿನ್ ಗಂಡನ್ ಕಂಡಗೆ. ಅದಕ್ಕೆ ಅದೇ ಕಡ್ಡಿಗ್ ಸಮಾ ಕೊಟ್ಟೆ. ಮಾತ್ ಮಾತಿಗೂ ನನ್ ಗಂಡನ್ ಸುದ್ದಿಗೆ ಅಂತ ಹೋಗ್ದಿನ? ಗಿಡ್ದಂಗ್ ಎಲೆ ಇಲ್ದಿರೆ ನಾಳೆ ಚಿಗುರು ಕುಸಾಕ್, ಅದೇ ನನ್ ಗಂಡಿಗೆ ಅಂತಾರು ಆಯ್ರೆ ಎಂತ ಕತಿ?
5: ಇರ್ಲಿ ಬಿಡ, ನಂಗೇನ್ ಹೊಡ್ದಕ್ ಬೇಜಾರ ಇಲ್ಲ. ಮೊನ್ನೆ ನಿನ್ ಹರ್ಗಿ ಗುತ್ತಿ ಮೇಯ್ ತಂದಿಕೆ ನಮ್ಮನಿ ಕರಿನ್ ಮುಂಗಲ್ ಗಂಟಿ ತಮ್ಮಿಕೊಲ್ ತಕ ಸಮಾ ಕೊಟ್ಟೆ ಅಲ್ಲ.
4: ಗಂಟಿಯು ಮನ್ಸರು ಒಂದೇ ಮರತಿ ಹಂಗಾರೆ? ಗಂಟಿ ಅನ್ಬೇಡ, ಅದನ್ ಮನಿ ಮನ್ಸರ್ಗಿಂತ ಹೆಚ್ಚಾಗಿ ಕಂಡ್ಕಂಡಿದೆ ನಾನು.
5: ಅಯ್ಯ ಅಬ್ಬ, ಲೋಕದಂಗೆಲ್ಲೂ ಈ ನಮ್ಮನಿ ಕಾಣ್ಲ ಮರತಿ ನಾನ. ನೆಸಿಕೊಟ್ ನಾಯಿ ನೆಸ್ಲು ನೆಕ್ಕತ್ತಮ್ರು. ಹಳತಲ್ಲ ನೆನ್ಬಿಡ್ಬಿಡ ಸುಶೀಲ ನೀನ. ಆಗಳಿಕ್ ನಿನ್ ಮಾಯಿ ಮೀನ್ ಗಸಿ ಕಾಯ್ಕಡಿ ಇಲ್ಲ ಅಂದಳಿ, ಎರಡ್ ಪೌಂಡಿಂಗ್ ನಮ್ಮನಿ ಕಾಯ್ ತಕೋ ಹತ್ತಿದ್ದಾಳ.
4: ನೀನ್ ಬರೀ ಕಾಯ್ಕಡಿ ಸುದ್ದಿ ಮಾತಾಡ್ತೆ. ನೀನ್ ಅದೇ ಗಂಡಿನ ಹೆತ್ತಳಿಕೆ ನಿನ್ ಬಾಣಂತನ ಮಾಡದ್ ಆ ಮಗಿನ್ ಮೀಸದ್ ಯಾರ? ಅದೇ ನನ್ ಮಾಯಿ. ಆ ಮಾಯಿ ಬಗ್ಗೆ ಮಾತಾಡ್ತಲ್ಲ ನೀನ.
5: ಹ್ಮ್ ಮಾಯಿಗೆ ಎರಡ್ ಮುಷ್ಟಿ ಕೂಳ್ ಹಾಕಿದ್ದಕ್ಕಾಯ್ತ್.
4: ನೀನ ನಿಮ್ ಮನೆಯರ ಎಲ್ಲ ಬರೀ ಅನ್ಯಾಯ ಮಾಡುದೇ. ಎಂತ ಎಂತ ನಮ್ಮನೆಯರ? ನಿನ್ ಗಂಡ ಬೈಯಾರ ಮೇಲೆ ಎಲ್ಲರ ಎದ್ರ ಬಾಮಿ ಕಟ್ಟೆ ಮೀತ. ಹೆಂಗ್ಸ್ರ ಮಕ್ಳಿದ್ದು ಅಂದೇಳಿ
5: ನನ್ ಗಂಡ ನಮ್ಮನಿ ಬಾಮಿ ಕಟ್ಟೆ ಮೀಂದ್ರ ನಿಂಗೇನ್?
4: ನಿನ್ ಗಂಡ ಬಾಮಿ ಕಟ್ಟಂಗಾರು ಮೀಲಿ ಹಂಗರ್ ಕಟ್ಟಂಗಾರು ಮೀಲಿ ನಂಗೇನ? ಆ ಮಿಂದದ್ ನೀರ ನಮ್ಮನಿ ಕಣಕ್ ಬತ್, ಅದ್ ಸರಿ ಹಂಗಾರೆ?
5: ಅಲ್ಲ ಹಂಗ್ ಹೇಳುದಾರ್ ನಿಂದು ಸುಮಾರಿತ್ತ.
4: ಏನ ಹೇಳ್ಕಂಬ
5: ಹೇಳುದ?
6: ಅಲ್ಲ ಎಂತ ಹೆಂಗ್ಸ್ರ ನಿಮ್ ಗಂಡಿ ಅಂದ್ರೆ ಕೂಗುದ ಎಲ್ಲಿವರಿಕೆ ಅಂತ ಗೊತ್ತಿತ್ತ? ನೆರ್ಮನಿಯರ್ ಅಂದ್ರೆ ಒಬ್ರಿಗೊಬ್ರು ಆಪಂಗಿರ್ಕ. ಇಡೀ ದಿನ ಕಚ್ಕಂಬ್ದಲ್ಲ, ನಾಳೆಗೆ ಅವಳಿಗೆ ಅಂತರೋ ನೀನ್ ಬರ್ಕ, ನಿನ್ಗೆ ಅಂತರೋ ಅವಳು ಬರ್ಕ. ಅದನ್ ಬಿಟ್ಟು ನಿಮ್ ಮಾನ ಮರ್ಯಾದೆ ನೀವೇ ತೆಕ್ಕಂದಲ್ಲ.
4: ಅಲ್ಲ ಬಾಬಣ್ಣ, ಮಾನ ಮರ್ಯಾದೆ ಬಗ್ಗೆ ನೀನ್ ಮಾತಾಡ್ಬೇಡ. ನಾವಾರು ನಮ್ಮನಿ ಕಣ್ದಂಗು ಇಡ್ಕಂತಿತ್ತು. ನಿನ್ ಹೆಂಡ್ತಿ ಅಲ್ ಸೊಸೈಟಿಂಗ್ ಅಕ್ಕಿ ಕೊಡು ಉಮೇಶ್ ನ ಗಂಡಿನೊಟ್ಟಿಗೆ ಜಗಳ ಮಾಡ್ಕಂತಿದ್ದಾಳ ಕಾಣ್. ಹೋಯ್ ತಪ್ಸು ಹೋಗ.
6: ಏ ಬಬ್ಬರ್ಯಾ, ಹಲೋ
0: ಎಂತ ಗಡ ಇನ್ನು ಹೇಳ್ಯಾ ಮನೆ ಕಂಡಿದ್ಯಾ? ಎಂತ ಕಾಲೇಜ್ ಪಪ್ಪ ಅಂತ ಸಿಗಿಲ್ಲ ನೀನ?
6: ಕಾಲೇಜ ಇವತ್ ರಜಿ ಅಲ್ಲ ಮಾರ.
0: ಎಂತ ರಜಿಯ? ಮೆಸೇಜ್ ಬರಲ ಇವತ್ತು?
6: ಕಾಲೇಜ್ ರಜಿ ಅಲ್ಲ, ನಾನ್ ರಜಿ.
0: ಅಲ್ಲ ಮಾರ, ಮೊದ್ಲೇ ಅಟೆಂಡೆನ್ಸ್ ಶಾರ್ಟೇಜ್ ಇತ್ತು ಮಾರ ನಿಂದ. ಮತ್ತ ರಜಿಯ? ಎಂತಕ್ ರಜಿ ಇವತ್ತು?
6: ಇವತ್ ರಕ್ಷಾಬಂಧನ ಅಲ್ಲ ಮಾರ.
0: ಹೋ ಇವತ್ ರಕ್ಷಾಬಂಧನ ಅಲ್ಲ, ಹಾಗಾದ್ರೆ ನಾನು ಕಾಲೇಜಿಗೆ ಗೊತ್ತಿಲ್ಲ.
6: ಎಂತ ಕಾಲೇಜಿಗೆ ಗೊತ್ತಿಲ್ಲ? ಎಂತ ಕಡೆ ಕಾಲೇಜಿಗೆ ಗೊತ್ತಿಲ್ಲ?
0: ನೀವು ಸುಮ್ನೆ ಕಣಿ ಅಪ್ಪಯ್ಯ, ಇವತ್ ಕಾಲೇಜಿಗೆ ಅವ್ರ ಎಲ್ಲ ಹೆಣ್ಗಳು ರಾಕಿ ಕಟ್ತೋ, ನಾ ಕಾಲೇಜಿಗೆ ಗೊತ್ತಿಲ್ಲ.
6: ಹೋ ಮಾರ, ನೀವೆಲ್ಲ ಶಾಲೆಗೆ ಕಲ್ತ ಅಪ್ಪ ಅಬ್ಬಿನ್ ಸಾಂಕ್ವಾರ, ನಿನ್ ಗ್ಯಾಂಡಿ ಕಿಚಡ ಹೊಗೆ ತೇಚಿ. ಇದೆಂತ ಅಮ್ಮನಾರ ಅಂತ ಪಟ್ಟಿ ಮಾಡ್ತಿದ್ರಿ?
5: ಅಯ್ಯೋ ಅಪ್ಪಯ್ಯ, ನಾನ್ ಪಟ್ಟಿ ಮಾಡ್ತಿದ್ದಲ್ಲ, ಈಗ ನೀ ಈ ಚೀಟಗಿದ್ದಿಷ್ಟು ರಾಕಿ ತಕ ಬಂದ.
6: ಇದೆಂತ ಪ್ರೀತಮ್ 5 ರೂಪಾಯಿ, ರತೀಶ 20 ರೂಪಾಯಿ, ವೈಭವ 30 ರೂಪಾಯಿ, ಗೋಪಾಲ 50 ರೂಪಾಯಿ, ಧನುಷ 8 ಅಂಕ. ಎಂತ ಮಗ ಇದು?
5: ಹೌದಾ, ಅದೆಂತ ಗೊತ್ತಿತ್ತ ಅಪ್ಪಯ್ಯ? ಪ್ರೀತಮಣ್ಣ 10 ರೂಪಾಯಿ ಡೈರಿ ಮೇಲೆ ಕೊಡ್ತ, ರತೀಶಣ್ಣ 50 ರೂಪಾಯಿ ಡೈರಿ ಮೇಲೆ ಕೊಡ್ತ, ವೈಭವಣ್ಣ 100 ರೂಪಾಯಿ ಡೈರಿ ಮೇಲೆ ಕೊಡ್ತ, ಗೋಪಾಲಣ್ಣ ₹500 ಕ್ಯಾಶ್ ಕೊಟ್ಟ. ಅದಕ್ಕೆ ಅವ್ರು ಕೊಡೋ ಗಿಫ್ಟ್ ಮೇಲೆ ಅವ್ರಿಗೆ ಯಾವ ರಾಗಿ ಕಟ್ಟುದಂದಲ್ಲಿ ಡಿಸೈಡ್ ಆಗ.
0: ಈ ಎಂಟನೇ ಧನುಷ್ ಯಾರ?
5: ಯೋ, ಆ ಧನುಷ್ ಅಣ್ಣ ಎಂತದ್ದು ಕೊಡುದಿಲ್ಲ, ಅದಕ್ಕೆ ಅವನಿಗೆ ಎಂಟಾಣಿ ರಾಕಿ ಕಟ್ಟು. ದಿಸ್ ಇಸ್ ಬಿಸ್ನೆಸ್ ಅಪ್ಪಯ್ಯ, ಬಿಸ್ನೆಸ್.
0: ಇವನ್ ಕೆಲಸ ಮಾಡ್ ಮಗ, ಆ ಧನುಷಂಗೆ ಎಂಟಾಣಿ ರಾಕಿಯೂ ಬೇಡ. ಅಲ್ಲಿ ಕೋಳಿ ಕೂಡ ಮೇಲೆ ದನಿಗೆ ಮೇವು ಬಳ್ಳಿ ಇತ್ಕಣ್, ಅದನ್ನ ತಗೊಂಡ ಕೊಟ್ಟು. ನಿಮ್ಮಿಬ್ರ ನನ್ ಮಕ್ಕಳೊಂದಲ್ಲಿ ಹೇಳ್ಕೊಂಬಕ್ಕೆ ನಾಚಿಕೆ ಮಾರೆ. ಒಬ್ಬ ರಾಕಿ ಹಬ್ಬ ಅಂದಳಿ ಕಾಲೇಜ್ ರಜೆ ಹಿಕ್ಕಂಡು ಮುಚ್ಚಕ ಮನಿ ಕಂಡಿದ್ದ. ನಿನ್ ಕಂಡ್ರೆ ₹10 ರಾಕಿ ಎಂಟಾಣಿ ರಾಕಿ ಅಂದಳಿ ಬಿಸ್ನೆಸ್ ಮಾತಾಡ್ತೆ. ನಿಜವಾಗಿ ರಾಕಿ ಹಬ್ಬದ ಮರ್ಯಾದನೆ ತೆಗಿತಿದ್ರಿ ಮಾರ ನೀವು. ರಕ್ಷಾಬಂಧನ್ ಅಂದ್ರೆ ಅಂತ ಅಣ್ಣ ತಂಗಿ ಇಲ್ಲ ಅಕ್ಕ ತಮ್ಮನ ಬಾಂಧವ್ಯ ಎಂಬುದು ಯಾವತ್ತೂ ಗಟ್ಟಿಯಾಗಿರ್ಲಿ, ತಂಗಿಗೆ ಅಣ್ಣ ಯಾವಾಗ್ಲೂ ರಕ್ಷೆ ಆಗಿರ್ಲಿ ಅಂದಳಿ. ನಿಮ್ಮಂತ ಹೋದನ್ ಬಿಸ್ನೆಸ್ ಮಾಡ್ಕೊಂಡಿರಿ, ನಮ್ ಕಾಲದಂಗೆಲ್ಲ ಹಿಂಗಿರಲ್ಲ ಮಾರೆ.
5: ಸಾರಿ ಅಪ್ಪಯ್ಯ.
0: ಇರ್ಲಿ ಬಿಡ, ನಿಂಗ್ ರಾಕಿ ಅಲ್ದ ತಕ ಬರ್ತಿದ್ದಾಳೆ.
5: ಹಾ ಹಾ ಅಪ್ಪಯ್ಯ, ಪಕ್ಕದ ಮನೆ ನಿರ್ಮಲ ಆಂಟಿ ನಿಮ್ಗೆ ರಾಕಿ ಕಟ್ಕಂದಳಿ ಬೆಳಗ್ಗೆ 6 ಗಂಟೆಯಿಂದ ಕಾಯ್ತಿದ್ರು, ಒಂಚೂರಾಚಿಗೆ ಹೋಗಿ ಬನ್ನಿ ಅಲ್ಲ.
0: ಎಂತ ನಿರ್ಮಲ ಆಂಟಿ ನಂಗ್ ರಾಕಿ ಕೊಡುದ? ಸುಮ್ಮನೆ ನಂಗೆ 60 ವರ್ಷ ಆದ್ದಲ್ದೇಣ, 60 ವರ್ಷ ಆದ್ಮೇಲೆ ರಾಗಿ ಕಟ್ಸ್ಕಂತ್ರ ನಿಂಗೆ ಅಷ್ಟು ಗೊತ್ತಿಲ್ಲ ಹೋಗ.
5: ಏ ಬೊಬ್ಬರ್ಯಾ.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಕೂಲ್ ಬಿಯಡ್ರಿ ಹಿಡ್ಕ ಶಿಯಾಳದಿ ಅಂದ್ರ ಮಗನೆ ಬೆನ್ನ ಬರಿ ಬೆಳಕ ನಡಿಯಲ್ ಶಾಲಿಗೆ ಆಚಿ ಮನಿ ವೈಭವನ್ ಗಂಡು ಕಾಣಲ್ಲ ನಿನ್ ಕ್ಲಾಸೇ ಅಲ್ದೆ ಅವ ನಿನ್ ಕಡೆಗೆ ನರ್ತನವ ಆಗ ನಿನ್ ಕಾಲಡಿ ನುಗುಳ ಸ್ವಲ್ಪ ಬುದ್ಧಿ ಅವ್ರು ಬತ್ತ ಕಾಂಬ
1: ಹೋಯ್ ಹೋಯ್ ಹೋಯ್ ಲಕ್ಷ್ಮಣ ಯೋ ಇಡೀ ದಿನ ಆ ಗಂಡಿಗೆ ಹೊಡೋದು ಒಂದೇ ಕೆಲಸ ನಿಮ್ಗೆ ನಿಮಗೆ ಯಾಕೆ ಮಕ್ಕಳ ಮರಿ ಮರ್ರೆ ಆ ಗಂಡಿ ಎಂತ ಮಾಡ್ತ ಈಗ
0: ಎಂತ ಮಾಡ್ನ ಅವನಿಗೆ ಶಾಲಿ ಹಾಪುಕೆ ರಿಕ್ಷಾ ಬೇಕಂಬ್ರ ಎರಡು ಹೆಜ್ಜೆ ನೆಡ್ದ್ರೆ ಶಾಲಿ ಬತ್ತ ಇಲ್ಲಿಂದ ಇಲ್ಲಿ ನೆಡು ಕೆಡಿ ಅವನಿಗೆ ಕೇಂದ್ರೆ ಶಾಲಿ ಚೀಲ ಬಾದಿ ಹಂಡ ಪುಸ್ತಕ ಸುಮಾರು ಇತ್ತಂತ ಶಾಲಿ ಚೀಲದ ಪುಸ್ತಕ ಹಾಕ್ದೆ ಇವನ್ ಅಬ್ಬಿ ಮಾಡೋದು ಒಣಕಟ್ಟಿ ಮೀನಿನ ಉಪ್ಪಿನ ನೋಡಿ ಹಾಕಿ ಕಳ್ಸುಕತ್ತ
1: ಆ ಮಗು ಕೆಂಬುದ್ರಂಗು ತಪ್ಪೆಂತ ಇತ್ತು ಮರ್ರೆ ಅಲ್ಕಾಣಿ ಪಾಪ ಆ ಶಾಲಿ ಚೀಲ ಹೊತ್ಕೊಂಡು ಹೋಯ್ ಹೋಯ್ ಗಂಡಿನ ಬೆನ್ನ ಗಾಳಿ ಮಳೆ ಸಿಕ್ಕದ್ ಬಾಳಿ ಗಿಡ ಕಣಂಗೆ ಬಗ್ಗಿ ಹೋಯ್ತು
0: ಅಲ್ಲ ಆ ನಮ್ನಿ ಪುಸ್ತಕ ತಪ್ಪು ಕೇಳುದ ಮರ ಶಾಲೆಂಗೆ ತಪ್ಪು ಕೇಳ್ದೆ ಮಕ್ಕಳು ಓದಬಾರ್ದ ಹಂಗಾರೆ
1: ಇಲ್ಲಿ ಕಾಣಿ ಲಕ್ಷ್ಮಣಣ್ಣ ಬರೀ ಪುಸ್ತಕದಲ್ಲಿ ಇಪ್ಪದ್ ಮಾತ್ರ ಓದಿ ಪುಸ್ತಕದ ಹುಳುವಾಪುಕಾಗ ಪುಸ್ತಕದ ಪಾಠಕ್ಕಿಂತ ಮಕ್ಕಳಿಗೆ ಜೀವನ ಪಾಠ ಮುಖ್ಯ ವಿದ್ಯೆ ಜೊತೆಗೆ ಮಕ್ಕಳಿಗೆ ಒಳ್ಳೆ ಬುದ್ಧಿನೂ ಹೇಳಿಕೊಡ್ತು ಬೆನ್ ಗೊಂಚಿಗೆ ಹಾಕಿ ಜಪ್ಪುದಲ್ಲ
0: ಏನೋ ಶಂಕರಣ್ಣ ನಾವೆಲ್ಲ ಶಾಲಿಗೆ ಹೊಪತಿ ಹಿಂಗಲ್ಲ ಹೊರಮಯಕ ಮಾಡ್ಲಿಲ್ಲ ಮರ್ರೆ ಗಾಳಿ ಮಳಿ ಕಾಣದೆ ಹೊಳಿ ತೋಡಂಗಲ್ಲ ಈಚ್ಕಂಡ ಹಾಡಿ ಗುಡ್ಡಿ ಎಲ್ಲ ಹತ್ತಿ ಇಳ್ದ
1: ಆ ಗಂಡಿನ ಸುಳ್ಳ ಕೇಳ್ತ್ರಿ ಮರ್ರೆ ಶಾಲಿಗೆ ಒಪ್ಪು ಬದ್ಲ ಎಲ್ಲ ಗ್ವಾಯ್ ಮರ ಇತ್ತ ಎಲ್ಲ ಮೈನ್ ಮರ ಇತ್ತ ಎಲ್ಲ ಕೋಳಿ ಪಡಿ ಇತ್ತ ಅಂದಳಿ ಊರ್ ಮೇಲೆ ಬಳಕತಿರ್ಗದಲ್ದ ನೀವು ಆ ಸುಶೀಲಕ್ಕನ್ ಮನೆಗೆ ಹೆಲ್ಸಿ ನನ್ಕೋದಕ್ ಹೋಯಿ ಅವಳು ಕತ್ತಿ ಬಿಸಾಡಿ ಅದು ನಿಮ್ ಗ್ವಾಂಜಿಡಿ ಮೇಲೆ ಬಿದ್ದ ರಕ್ತ ಬಂದ
0: ಸುಮ್ನೆ ಸುಮ್ನೆ ಮರ ಮಕ್ಕಳ ಮರಿ ಎದಿರಲ್ಲ
1: ಅದಿರ್ಲಿ ಆಗಳೆಂತದ್ದು ಆಚಿ ಮನೆ ಗಂಡಿನ ಕಾಲಡಿ ನುಗುಳಂದಲ್ಲಿ ಹೇಳ್ತಿದ್ದೀರಲ್ಲ ಅದು ದೊಡ್ಡ ತಪ್ಪು ಯಾವತ್ತು ಒಬ್ಬರನ್ನ ಇನ್ನೊಬ್ಬರಿಗೆ ಹೋಲಿಕೆ ಮಾಡೋಕಾಗ ಐದು ಬೆರಳು ಒಂದೇ ತರ ಇರುತ್ತೆ ಹೇಳಿ ಮಕ್ಕಳೊಟ್ಟಿಗೆ ಮಕ್ಕಳ ತರ ಇಪ್ಪು ಕಲೀನಿ
0: ಆಯ್ತು ಮರ್ರೆ ಅದರ್ಲಿ ನೀವೇನ್ ಬೆಳಿಗ್ ಬೆಳಿಗ್ಗೆ ಈ ಬದಿ ಬಂದಿರಿ
1: ಹೌದಾ ನಿಮ್ಮನೆ ಗಂಡರು ರಿಕ್ಷಾ ಬೇಕಂತ ನಮ್ಮನೆ ಗಂಡಿ ಹೆಲಿಕಾಪ್ಟರ್ ಬೇಕಂಬ್ರ ಶಾಲಿಗೆ ಒಬ್ಬಗೆ ದ್ವಾಸಿ ಸೇಡ್ಕತ್ತಾಗ ಸಮಾ ಕೊಟ್ಟಿಗೆ ಶಾಲೆ ಬಿಟ್ಟು ಬಂದಿ
0: ಏ ಬೊಬ್ಬರ್ಯಾ

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲೇ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

ಆದಿತ್ಯವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಲಕ್ಷ್ಮಣ್ಣ ಹೊಡಿಬೇಡಿ ಮಾರ್ರೆ, ಶೇ ಎಂತ ಮಾಡ್ತಿದ್ರಿ ಮಾರ್ರೆ ಪಾಪ ಆ ಮಗಿ ಯಾ ನಮ್ನಿ ಹೊಡಿತ್ರಿ, ಹಳ್ಳಿ ಚಪ್ಪಿ ಬಿದ್ದ ಸತ್ಗಿ ತೋರಿ ಎಂತ ಮಾಡ್ತೀರಿ, ಎಂತ ಜೈಲಿಗೆ ಹೋಗಿ ಕೂಕೊಂಡ್ಕ ಮಗಿತ್ತ ನಿಮ್ಗೆ?
1: ಇಂತ ಮಕ್ಕಳೊಟ್ಟಿಗೆ ಇಪ್ಪು ಬದ್ಲು ಜೈಲಿಗೆ ಹೋಗ್ತೇ ಒಳ್ಳೇದು.
0: ಅಂತದ್ ಎಂತ ಮಾಡ್ತ ಮಾರ್ರ ಆ ಮಗು?
2: ಎಂತ ಮಾಡ್ನ, ಈ ಮಂಗ ತಿಂದದ್ದು ಉಂಡದ್ದು ಮನಿಕಣದ ಪೂರಾ ತೆಗ್ದು ಮೊಬೈಲ್ ಹಾಕುದ.
0: ಅಂದ್ರೆ
2: ಈ ಗಂಡ ಅದೆಂತದ್ದು ಯೂಟ್ಯೂಬ್ ಇತ್ತಲ್ಲ ಅದಕ್ಕೆ ವಿಡಿಯೋ ಮಾಡಿ ಮಾಡಿ ಹಾಕುದು ಮಾರ್ರ.
0: ಅಯ್ಯೋ ಒಳ್ಳೆ ವಿಷಯ ಅಲ್ಲ ಮಾರ್ರ ಅದ ಲಕ್ಷ್ಮಣ್ಣ, ಅದ್ರಂಗೆ ತುಂಬಾ ಜನ ಕಂಡ್ರೆ ದುಡ್ಡು ಬತ್ತಮ್ರ.
2: ತುಂಬಾ ಜನ ಕಂಡ್ರೆ ಮಾತ್ರ ಇದ ಹಾಕು ವಿಡಿಯೋ ಕಾಂಬುದು, ಇದ್ರ ಕಣಂಗೆ ಹೋಗಿಲ್ದಿದ್ದಾಕಿದ್ದು ಅಲ್ಲ ಇದ್ರ ಫ್ರೆಂಡ್ಸ್ ಅವು ಮಾತ್ರ.
0: ಅದಿರ್ಲಿ, ಈಗ ಹೊರದ್ದೆಂದಕ್ಕೆ?
2: ಈ ಗಂಡ ಅಬ್ಬಯ್ಯ ಶಾಲೆಗೆ ಝೂಯಿ ಕರ್ಕೊಂಡು ಹತ್ರ ಒಂದು 500 ರೂಪಾಯಿ ಕೊಡಿ ಅಂತ ಕೇಂಡ. ನಾನ್ ಅದಕ್ಕೆ ಪ್ರಾಣಿನ್ ಕಾಂಬುಗ್ ಝೂಗೆ ಅಂತ ಕೊತೆಗಡ ಕನ್ನಡಿ ಎದುರು ನೀನೆ ನಿತ್ಕೋ ಫ್ರೀ ಆಗಿ ಕಾಣ್ಲಕ್ ಅಂದಿ. ಆ ಸಿಟ್ಟಿಗ ಆಗಂಡಿ ಎಂತ ಮಾಡಕ್ ಗೊತ್ತಿತೆ, ಮೊನ್ನೆ ಬೆಳಿಗ್ಗೆ ಮುಂಚೆ ದನಿನ್ ಕಟ್ಟು ಕೊಯ್ದಿ ಮಾರ್ರೆ. ಈ ಗಂಡ ಅದನ್ನು ವಿಡಿಯೋ ಮಾಡ್ಕೊಂಡು ದನ ಕರುಗಳ ಕಳ್ಳ ಸಾಗಾಣಿಕೆ ಮಾಡಲಾಗುತ್ತಿದೆ ಒಂದೇಳಿ ಬರ್ದು ಯೂಟ್ಯೂಬ್ ಹಾಕಿತೆ. ಈಗ ಆ ಚಿಚಿ ಮನೆಯವರೆಲ್ಲ ನನ್ ಕಣ್ಕನೆ ಹೇಗೇಳ್ತಿದ್ರು ಮಾರ್ರೆ.
0: ಈ ಮಕ್ಕಳ ಕೈ ಮೊಬೈಲ್ ಸಿಕ್ಕೋದೊಂದ ಇಲ್ಲ ಕಾಣಿ,
2: ಆನ್ಲೈನ್ ಕ್ಲಾಸ್ ಅಂತ ಹೇಳಿ ಮಕ್ಕಳಿಗೆ ಮೊಬೈಲ್ ತೆಗಿಸಿ ಕೊಟ್ಟಿ ಮಾರ್ರೆ. ಈಗ ಕಂಡ್ರೆ ಆ ಮಕ್ಕಳು ಓದೋದೊಂದ್ ಬಿಟ್ರೆ ಮೊಬೈಲ್ ಬೇರೆ ಎಲ್ಲ ಮಾಡ್ತು ಮಾರ್ರೆ. ಕೇಳ್ರೆ ಟೀಚರ್ ವಾಟ್ಸ್ಆಪ್ ಗ್ರೂಪ್ ಮೆಸೇಜ್ ಹಾಕಿರ ಅಂತ. ಅಲ್ಲ ನಾವಲ್ಲ ಶಾಲೆಗೆ ಹೋಗಿ ಹಿಂಗಿದೀತೆ.
0: ಇಲ್ಲಿ ಕಾಣಿ ಲಕ್ಷ್ಮಣ್ಣ, ಮೊಬೈಲ್ ಯೂಸ್ ಮಾಡು ತಪ್ಪಲ್ಲ, ಎಷ್ಟ್ ಬೇಕು ಅಷ್ಟೇ ಯೂಸ್ ಮಾಡ್ರೆ ಮಾತ್ರ ಒಳ್ಳೇದು. ಅತಿಯಾರೇ ಅಮೃತ ವಿಷ ತಂತ್ರಗಾಣಿ ಹಂಗೆ, ಯಾವ್ದು ಅತಿಯಪ್ಪಗಷ್ಟೇ.
2: ಅದು ಹೌದು ಶಂಕರಣ್ಣ.
0: ಹೋಯ್ ಅದು ಇಲ್ಲಿ ಇಲ್ಲ ಕಾಣಿ, ನಿಮ್ಮ ಮಗ ನೀವು ಹೊಡೆದ್ ವಿಡಿಯೋ ಮಾಡಿ ಮಗನ ಮೇಲೆ ಅಪ್ಪನಿಂದ ಹಲ್ಲೆ ಅಂದೇಳಿ ಯೂಟ್ಯೂಬ್
2: ಹಾಕಿದ್ರ. ಏ ಬೊಬ್ಬರ್ಯಾ
3: ಹೇಳ್ತಾ.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಮಾಬಲಣ್ಣ, ಕೈಗೆ ಈ ನಮನೆ ಬ್ಯಾಂಡೇಜ್ ಹಾಕೊಂಡಿರಿ.
1: ಯೋ ಮತ್ತೆಂತಲ್ಲ ಲಕ್ಷ್ಮಣಣ್ಣ, ನಿನ್ನೆ ಹೊಗೆ ಮೀನು ಡುಕ್ಕ ಹೊತ್ತು ಮಾರ್ರೆ, ಮೀನ್ ಸಿಕ್ತಂದಳೆ ಗೆದ್ದಿ ಹಾರದ್ ಮಾರ್ರೆ. ಆ ಕತ್ಲೆ ಮೀನಿ ಕೈ ಹಾಕೋ ಬದ್ದು ಗ್ಲಾಸ್ ಬಾಟ್ಲಿ ಕೈ ಹಾಕಿ ಒತ್ತಿಡದೆ, ಕೈ ಕೊಯ್ಕ ಹೋಯ್ತು ಮಾರ್ರೆ.
0: ಅಯ್ಯೋ ದೇವ್ರೆ, ಅಲ್ಲ ಮಾರ್ರೆ, ಕೂಡೋದಂದ್ರೆ ಎಲ್ಲಿವರೆಗೆ? ಮೀನಿಗೂ ಬಾಟ್ಲಿಗೂ ವ್ಯತ್ಯಾಸ ಗೊತ್ತಾಯ್ತಿದ್ದಷ್ಟು ಕುಡುದ? ಯಾರಿಗ್ ಗೊತ್ತ, ಬಾಟ್ಲಿ ಅಂದೇಳಿ ಗೊತ್ತಿದ್ದೆ ಕೈ ಹಾಕ್ರೇನು, ಕುಡುಕ್ ಒಂಚೂರು ಸಿಕ್ಕತ್ತಂದೇಳಿ.
1: ಮನ್ಸ್ರ ಜಾತಿಯ ಮಾರ ನೀನ,
0: ಅದು ಜರಿಲಿ ಮಾರ್ರೆ. ಮೀನ್ ಗಿನ್ ಸಿಕ್ತಾ?
1: ಯೋ ಆ ಕತಿ ಇನ್ನೂ ಗಮ್ಮತ್ತಿತ್ತು ಮಾರ್ರೆ. ದೊಡ್ಡದೊಂದು ಮುಯ್ಡನ್ ಮೀನ್ ಸಿಕ್ಕದ್ದ, ಕೈ ಹಾಕೋಕು ಹೊಡ್ಕತ್ತೇನ್ ಬೇಡ, ಏನಿಲ್ಲ ಅಂದ್ರು ಸರಾಸರಿ ಒಂದು 5 ಕೆಜಿ ಇತ್ತು ಮಾರ್ರೆ.
0: ಹೌದಾ, ಚಾನ್ಸ್ ಮಾಡ್ರಿ ಅಲ್ಲ ಮಾರ್ರೆ, ಎಂತ ಪದಾರ್ಥ ಮಾಡ್ರೆ ಫ್ರೈ ಮಾಡ್ರೆ?
1: ಪೂರ್ತಿ ಕೇಣ ಮಾರ್ರೆ, ಮೀನನ್ ಹಿಡ್ಕ ಚೀಲಕ್ ಹಾಕದೌದ್ ಮಾರ್ರೆ. ಮನಿ ಬಂದ್ ಕಣ್ಣಂಗ್ ಚೀಲ ಸೋರಿತೆ, ಅದು ಮೀನ್ ಅಲ್ಲ ಮಾರ್ರೆ, ಹೈನ್ಸರಾವ್. ಅದು ನಮ್ಮ ಸುರೇಶ್ ಅಣ್ಣನ ಪಂಜಿ ಒಳಗ್ ಹೋಯ್ ಮಾರ, ಅವಸ್ಥೆ ಕಂಡ್ರ ಬೇಡ.
0: ನಿಮ್ ಕತ್ತಿ ಒಳ್ಳೆ ಲಾಯಕ್ ಇತ್ತು ಮಾರ್ರೆ.
1: ನಮ್ ಕತ್ತಿ ಇರ್ಲಿ ಮಾರೆ, ಗೆದ್ದಿ ಕತ್ತಿ ಅಂತದ, ನ್ಯಾರಿ ಬಂದದೆ ಬಂದದ್ ಮಾರೆ. ರೋಡ್ ಅಲ್ಲಿ ಪ್ಲಾಸ್ಟಿಕ್ ಪೂರಾ ಬಳಕ ಗೆದ್ದಿ ಬದಿ ಬಂದಿತ್ತು.
0: ಅಲ್ಲ ಅದು ನೀ ಎಂತ ಮಾಡುದ? ಎಂತ ಮಾಡುದ, ಪಂಚಾಯತಿಗೆ ಹೋಗಿ ಕಂಪ್ಲೇಂಟ್ ಮಾಡುದು.
1: ಅವ್ರಿಗೆ ಈಗ ಹೇಳಿ ಎಂತ ಪ್ರಯೋಜನ ಇಲ್ಲ. ಪಾಪ ಅವ್ರು ಅವ್ರು ಎಂತ ಮಾಡ್ತಾರೆ, ಈ ಜನಗಳಿಗೆ ಬುದ್ಧಿ ಇಲ್ಲ, ತಿಂಬುದು ಉಂಬುದು ರೋಡ್ ಮೇಲೆ ಬಿಸಾಕಿ ಹೋಗುದು. ಒಂದು ಪ್ಲಾಸ್ಟಿಕ್ ನ ಹ್ಯಾಗ್ ವಿಲೇವಾರಿ ಮಾಡ್ಕಂದ್ರೆ ಗೊತ್ತಿಲ್ಲ ಮಾರ ಅವರಿಗೆ. ಹಳೆಯರ್ ಮಳೆಯರ್ ಹಿಂಗ್ ಮಾಡುದಿಲ್ಲ, ಈ ಶಾಲೆಗೆ ಹೋಗಿ ಕಲ್ತರೆ ಹಿಂಗೆಲ್ಲ ಮಾಡುದು.
0: ಹೌದು, ಅದೊಂದು ಸತ್ಯ ಮಾತಾಡ್ರಿ ಕಾಣಿ.
1: ಎಜುಕೇಟೆಡ್ ಅಂದ್ರೆ ಬರೀ ಮಾರ್ಕ್ ತೆಗ್ದು ದೊಡ್ಡ ದೊಡ್ಡ ಕಂಪ್ನಿಗೆಲ್ಲ ಹೋಗಿ ಒಳ್ಳೆ ಬಟ್ಟೆ ಹೇಕಂಡ್ ಇಂಗ್ಲಿಷ್ ಅಲ್ಲಿ ಟಸು ಪುಸು ಮಾತಾಡೋರಲ್ಲ. ನಿಜವಾದ ಎಜುಕೇಟೆಡ್ ಅಂದ್ರೆ ಸಮಾಜದ ಒಳ್ಳೇದನ್ನ ಕಂಡ್ಕಂಡ್ ಈ ದೇಶಕ್ಕೆ ಒಳ್ಳೆ ಪ್ರಜೆ ಇಪ್ಪರ್.
0: ಅದಿರ್ಲಿ, ನೀನಿಗೆ ಎಲ್ಲಿಗೆ ಹೋಗಿ ಬರ್ತಿದ್ದೆ? ನಾನಾ, ನಂದೊಂದು ಹಳಿ ರೈನ್ ಕೋಟ್ ಹೊರತೋಯ್ತು ಮಾರ್ರೆ, ಅದೊಂದು ಇಲ್ಲೇ ಹಳಿ ಬದಿ ಬಿಸಾಡಿ ಬಂದಿ.
1: ಏ ಬೊಬ್ಬರ್ಯಾ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

ಆದಿತ್ಯವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು,

0: ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಏನ್ ಶಂಕರಣ್ಣ, ಕಣ್ಣೆಲ್ಲ ಕೆಂಪ್ ಕೆಂಪಾಯ್ತ? ರಾತ್ರಿ ಇಲ್ಲ ನಿದ್ರಿ ಇಲ್ಲ ಕಾಂತಲ್ಲ, ಎಂತ ಆಟಕ್ಕೆ ಹೋಯ್ರಿಯಾ?
1: ಆಟಕ್ಕಲ್ಲ ಮಾರೆ, ಆ ಕೆರೆ ಮನೆ ಪ್ರಕಾಶ್ ನಗಂಡಿ ತಂಗಿ ಮುದ್ರಿಗೆಲ್ಲ ಮರ ನಿನ್ನೆ ಅಲ್ಲಿಗೆ ಹೋದ್.
0: ಹೋ, ಹಂಗ ನಿನ್ನೆ ನಿಮ್ಮನೆ ವಾರಿ ಕಿಚ್ಚೋಟ್ ಲೆಕ್ಕ ಅಂತಲ್ಲ.
1: ಸಾಕ್ ಸುಮ್ನೆ, ಏನ್ ಮನಿ ಮಂದಿ ಎಲ್ಲ ಹೋಗ್ ನಮ್ಮನೆ ಊಟ ಅನ್ನೋದು?
0: ಯಾರೆಲ್ಲ ಹೋರಿ ಮತ್ತೆ?
1: ನಾನೊಬ್ಬ ಹೊಯ್ಕೊಂಡಿದ್ದೀನ ಫಸ್ಟ್ ಗೆ ಹೆಣ್ತಿ. ಹೋಯ್, ಕೌಲ್ ಊಟ ಉಣದೆ ಸುಮಾರು ದಿನ ಆಯ್ತು ಮಾರ್ರೆ. ಮಳೆಗಾಲದಂಗೆ ಒಂದ್ ಸೌಂಡ್ ಕೂಳ್ ಜಾತಿ ಸೇರತ್. ನಾನು ಬಬ್ದ ಅಕ್ಕೇನ ಹಂಗರ್ ಬಾ ಅಂದಿ. ಮಗಳ ಅಪ್ಪಯ್ಯ ನಂಗ್ ಮದ್ರಿಗೆ ಹಾಕು ಬಪ್ಪ ಕೇಳಿದ್. ಅದ್ರಲ್ಲಿ ಅವನು ಬಂದಳ. ಮಗ ನನ್ನೊಬ್ಬನ್ ಬಿಟ್ಟಿಗೆ ಹತ್ರ ಕೇಂಡ ಅವನು ಬಂದ. ನಮ್ಮ ಅಪ್ಪಯ್ಯ ಅಬ್ಬಿನ ಇಬ್ಬರನ್ನೇ ಬಿಡುಗತ್ತನ, ಹಳಿಯರ್ ಬೇರೆ, ಅವರನ್ನು ಕರ್ಕೊಂಡ್ ಹೋಗಿ ಬಂದ.
0: ಹಂಗಾರ ಮನೆ ಯಾರಲ್ಲಿ ಉಳಿದ್ರ?
1: ಮನೆ ಗುಂಡೊಬ್ಬ ಉಳಿದ್ನ.
0: ಅದು ಯಾರ?
1: ಅದು ನಮ್ಮನಿ ನಾಯ.
2: ಅದನ್ನೊಂದು ಅಂತ ಬಿಟ್ಟಿಗೆ ಹಾದ ಮಾರ್ರೆ, ಅದನ್ನು ಕರ್ಕೊಂಡು ಹೋಗಿತ್ತ.
1: ಅದನ್ನು ಆಲೋಚನೆ ಮಾಡ್ನ. ಆರೆ ಆ ಗೌಜ್ ಗದ್ಲಕ್ಕೆ ಅದ್ರಲ್ಲಿ ನಿಲ್ಲುದಿಲ್ಲ, ಇಲ್ದರೆ ಅದನ್ನು ಕರ್ಕೊಂಡು ಹೋಗ್ತಾ ಇದ್ದಿ.
0: ಗೌಜ್ ಅಂಬಕು ನೆನ್ಪಾಯ್ತ ಮಾರ್ರೆ, ಅವ್ರ ಮನೆಗೆ ಹೋಗಿ ಎಂತ ಡಿ ಜೆ ಹಾಕದ್ ಮಾರ್ರೆ. ರಾತ್ರಿ ಇಡೀ ನಿದ್ರೆ ಇಲ್ಲ, ನಮ್ದಾರು ಅಡಿಲ್ಲ, ಹೊಟ್ಟೆಗಿದ್ದ ದನಗಳ ಕುಂಚೆಟ್ ಹಾರ್ತೋ. ಇವುಗಳು ಸೋಕಿ ಆಚರಣೆಯಿಂದ ಪರಿಸರಕ್ಕೆ ಎಷ್ಟು ಹಾನಿ ಆಯ್ತಿದ್ ಗೊತ್ತಾ? ಈ ಪ್ರಕೃತಿಗೆ ಒಳ್ಳೆ ಬಾರ್ದಿದ್ರು ತೊಂದ್ರೆ ಇಲ್ಲ, ಆದ್ರೆ ಹಾಳು ಮಾಡೋಕಾಗ. ಈ ಮಂತ್ರಿ ಹೇಗಳು ಬುದ್ಧಿ ಬತ್ತೋ ಏನೋ, ಅಷ್ಟಕ್ಕೂ ಈ ಡಿ ಜೆ ಹಾಕಿ ಗೌಜ್ ಮಾಡುದು ನಮ್ ಸಂಸ್ಕೃತಿಯೇ ಅಲ್ಲ. ಇದನ್ನ ಇಲ್ದೆ ಫಂಕ್ಷನ್ ಮಾಡೋಕೆ ಆತಿಲ್ಲ ಹಂಗಾರೆ. ಅದಿರ್ಲಿ, ನೀವೆಲ್ಲಿ ಹೊರಟದೀಗ?
1: ನಾನ ಅದೇ ನಿನ್ನೆ ಮದ್ರಿಗೆ ಆಯ್ತಲ್ಲ ಮಾರ್ರೆ, ಅವಳ ಮದಿ ಇವತ್ತೆ ಅಲ್ಲಿ ಹೊರಟೆ.
0: ಒಬ್ರೆಯ?
1: ಇಲ್ಲೇ ಮನೆ ಗುಂಡೊಬ್ಬ ಇದ್ದಷ್ಟೇ.
3: ಏ ಬೊಬ್ಬರಿಯಾ.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಏನ್ ಲಕ್ಷ್ಮಣ್ಣ ಎಂತದು ಉರ್ತಾ ಇದ್ರಿ?
1: ಅಯ್ಯೋ ನನ್ ಕತಿ ಎಂತ ಕೇಂತ್ರಿ ಶಂಕರಣ್ಣ, ನಮ್ಮನೆ ಜಕ್ಣಿ ಬರ್ರ ಇವತ್ತ.
0: ಓ ಅದ್ಕೆ ಮನೆ ತುಂಬಾ ಜನ?
1: ಹೌದು ಮಾರ್ರೆ, ಅದೇ ಜನಿನ್ ಮುಂದೆ ಮಾನ ಮರದಿ ತೆಕ್ಕಂದ ಅತ್ತೀಗ.
2: ವಾ
0: ಮಾನ ಮರದಿ ತೆಕ್ಕಂದ ಅಂತದ್ ಎಂತ ಇತ್ ಮಾರ್ರೆ? ಈಗ
1: ಜಕ್ಕಳಿಗಂದೇಳಿ ನಿನ್ನೆ ಬೆಳಿಗ್ಗೆ ಸಂತೆ ಹೋಗಿ ಎರಡು ಕೋಳಿ ತಕ ಬಂದಿದ್ದಿ ಮಾರ್ರೆ. ಸಾಯಂಕಾಲ ಹೆರ್ಗಿಗಾಕಿ ಮನೆ ಕರೆದ ಕೌಂಚ ಹಾಕಿದ್ದಿ.
0: ಈಗ ಕಾಂತಿ ಮುಂಜ ಹೈಡಿ ಎರಡು ರಾತ್ರಿ ಓಡಿ ಹೋಯ್ತು ಮಾರ್ರೆ.
1: ಅದೇ ಬೆಂಗಳೂರಿಂದ ಮಕ್ಕಳ ಮೊಮ್ಮಕ್ಕಳು ಎಲ್ಲ ಬಂದಿರ್. ಇವ ಸಾಯಂಕಾಲ ಕೋಳಿ ಕೊಯ್ಕ ಅದೇ ತಲಿ ಬಿಸಿ ಇಟ್ಕೊಂಡಿತ್ತು ಮಾರ್ರೆ.
2: ವಾ
0: ಹೋ ಅದ ವಿಷಯ ಒಳ್ಳೆ ಗಮ್ಮತ್ ಮಾರ್ರೆ. ನಾನು ಅದೇ ಕಂಡಿ. ಇಷ್ಟು ದಿನ ಖಾಲಿ ಖಾಲಿ ಇದ್ದ ಮನೆ ಇವತ್ ತುಂಬಿ ತೊಳ್ಕತ್ತಲ್ಲ ಅಂದೇಳಿ. ಕಾಂಬಗೆ ಎಷ್ಟು ಲೈಕ್ ಅಲ್ಲ?
1: ಲೈಕ್ ಹೌದು ಮಾರ್ರೆ, ಎರಡು ದಿನ ಮಾತ್ರ ಲೈಕ್, ಮತ್ತದೇ ಖಾಲಿ ಖಾಲಿ. ನಾವು ಮಕ್ಕಳ ನಮ್ ತರ ಆಕಾಗನ್ ಹೇಳಿ ಶಾಲಿ ಕಲ್ಸಿ ಓದ್ಸುದ್ ಮಾರ್ರೆ. ಮಕ್ಕಳಿಗೆ ಹೋದ್ರ ಮೇಲೆ ಊರ ಕೆಲ್ಸ ಸಿಕ್ಕತ್ತಾ?
2: ಹೌದು ಇಲ್ಲ, ಊರ್ ಬಿಟ್ಟು ಹೋಯ್ತು. ಊರ್ ಬಿಟ್ಟು ಹೋದ್ ಮಕ್ಕಳಿಗೆ ಅಪ್ಪ ಅಬ್ಬಿಯು ಬೇಡ, ಊರು ಬೇಡ,
1: ಅಲ್ಲೇ ಮದಿ ಮಕ್ಕಳ ಮನಿ ಎಲ್ಲ ಮಾಡ್ಕೊಂತ ಏನೋ ನಾವ್ ಜೀವಿತ್ ಅಂತ ಹೇಳಿ ಒಬ್ರು ಬುಕ್ ಊರ್ ಬದಿ ಬತ್ತ ಅದೇ ಖುಷಿ.
2: ಅದ ಸಾಯಿಲಿ ನಿನ್ ಕೈಗೆ ಎಂತ ಪಾತ್ರ ಅದ?
0: ಹೌದಾ, ನಿನ್ನೆ ರಾತ್ರಿ ನಮ್ಮನಿ ಕಣ್ಣಿಗೆ ಎರಡು ಕೋಳಿ ಬಂದದ್ ಮಾರ್ರೆ. ಎರಡರದ್ದು ಕಾಲ್ ಕಟ್ಕೈದಿತ್ತು ಮಾರ್ರೆ. ನಾನು ಸಿಕ್ಕದ ಚಾನ್ಸ್ ಅಂದ್ರೆ ಹಿಡ್ದು ಪದಾರ್ಥ ಮಾಡ್ರಿ. ಅದೇ ನಿಮ್ಮನೆ ಚೂರು ಪದಾರ್ಥ ಕೊಡು ಅಂದಲ್ಲಿ ಪಾತ್ರಕ್ಕೆ ಹೇಕ ಬಂದೆ.
1: ಕೋಳಿ ಹೈಡಿ ಹುಂಜುವ
0: ಒಂದ್ ಹುಂಜ ಒಂದ್ ಹೈಡಿ
1: ಕಣ್ಣನ್ ಮಗನೆ, ನಮ್ಮನೆ ಕೋಳಿ ನಮ್ ಮ್ಯಾಳಿ ತಿಪ್ಪಿ ಪದಾರ್ಥ ಮಾಡಿ ಈಗ ನಂಗೆ ತಂದು ಕೊಡ್ತೀಯಾ?
0: ಏ ಬೊಬ್ಬರ್ಯಾ.
3: ಹೇಳ್ತಾ

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

ಆದಿತ್ಯವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: 99.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟಿರತಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ಅತಿಥಿ ವಿ ಜ್ಯೋತಿಯಲ್ಲಿ ನಿಮ್ಮೊಟ್ಟಿಗೆ. ಇವತ್ತು ಯಾರಿದ್ದಾರೆ ಅತಿಥಿ ಅಂತ ನೀವೇನಾದ್ರೂ ಯೋಚಿಸ್ತಾ ಇದ್ರೆ, ಯಸ್, ಇವ್ರ ಹೆಸರೇ ಬಾರಿ ಲೈಕ್ ಇತ್ತ, ತುಂಬಾ ಪಾಸಿಟಿವ್ ಆಗಿದೆ ಹೆಸರು. ಹೆಸರು ಎಂತ ಕೇಂದ್ರೆ, ಸಕಾರಾಮ ಸೋಮಯ್ಯಾಜಿ. ನಿಮ್ ಹೆಸರು ಕೇಂದ್ರಕ್ಕೂ ಸಾಕು, ಯಾಕೆಂದ್ರೆ ಇವರು ಕೆಲವೊಂದು ಕ್ಷೇತ್ರದಲ್ಲಿ ತುಂಬಾ ಆಕ್ಟಿವ್. ಆದ್ರೆ ಹೆಸರಿಗೋಸ್ಕರ ಎಂತದು ಕೆಲಸ ಮಾಡುದಲ್ಲ ಇವರು. ಇವ್ರ ಕೆಲಸ ಮಾಡುದು ಇವರ ಆತ್ಮತೃಪ್ತಿಗೋಸ್ಕರ, ಅದಕ್ಕಂತಾನೆ ದುಡಿತಾ ಇರೋರು. JNU ಅಂದ್ರೆ ಜವಾಹರಲಾಲ್ ನೆಹರು ಯೂನಿವರ್ಸಿಟಿ ಡೆಲ್ಲಿನಲ್ಲಿ ಪ್ರೊಫೆಸರ್ ಆಗಿದ್ದವರು ಸೋಷಿಯಾಲಜಿಯಲ್ಲಿ. ಅಲ್ಲಿ ರಿಟೈರ್ಡ್ ಆದ್ಮೇಲೆ, ಅದ್ರ ಜೊತೆಗೆ ರಿಟೈರ್ಡ್ ಆಪಕ್ ಮುಂಚೆ ಬೇರೆ ಬೇರೆ ಕೆಲಸಗಳನ್ನೆಲ್ಲ ಮಾಡಿರೋ, ಅದನ್ನೆಲ್ಲ ಈಗ ಅವ್ರ ಹತ್ರ ಮಾತಾಡೋಕಿತ್ತ. ಅದೆಲ್ಲ ಆಗಿ ಈಗ ನಿವೃತ್ತ ಜೀವನದಲ್ಲಿ ಮತ್ತೆ ಊರಿಗೆ ಬಂದ. ಊರಲ್ಲಿ ಅಂಡರ್ ಪ್ರಿವಿಲೇಜ್ ಚಿಲ್ಡ್ರನ್ ಅಂತ ಹೇಳ್ತಾರೆ, ಅಂದ್ರೆ ಯಾರಿಗೆ ಏನನ್ನ ಪಡಿಲಿಕ್ಕೆ ಆಗ್ತಾ ಇಲ್ಲ, ಅಸಮರ್ಥರಾಗಿರುವಂತಹ ಮಕ್ಕಳಿಗೆ, ಅಂದ್ರೆ ಮೂಲಭೂತ ಸೌಕರ್ಯವನ್ನ ಪಡ್ಕೊಳ್ಳಿಕ್ಕೆ ಆಗದಿರುವಂತಹ ಮಕ್ಕಳಿಗೆ ಅವರ ಶಿಕ್ಷಣಕ್ಕೆ ಒಂದು ಎಂತ ಹೇಳ್ತಾರೆ, ಸಹಾಯವಾಗಿ. ಸಹಾಯ ಅಂದ್ರೆ ಅವ್ರಿಗೆ ಇಷ್ಟ ಆತಿಲ್ಲೇನೋ, ಅವರು ಒಟ್ಟಿಗೆ ಇದ್ದು ಆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗ್ಲಿ ಬದುಕಿಗಾಗ್ಲಿ ಸಹಾಯ ಮಾಡುವಂತೆ ಬದುಕ್ತಾ ಇರೋರು ನಮ್ಮ ಸಕಾರಾಮ ಸೋಮಯ್ಯಾಜಿ ಅವರು. ಅತಿಥಿ ವಿ ಜ್ಯೋತಿ ಕಾರ್ಯಕ್ರಮಕ್ಕೆ ನಮ್ಮ ಸಕಾರಾಮ ಸೋಮಯ್ಯಾಜಿ ಅವರಿಗೆ ಸ್ವಾಗತ, ಸ್ವಾಗತ, ಸ್ವಾಗತ.
3: ನಮಸ್ಕಾರ. ತುಂಬಾ ಸಂತೋಷ ಆಗ್ತಾ ಇದೆ ನೀವು ಸ್ವಾಗತಕ್ಕೆ. ನಾವು ನಿಮಗೆ ಧನ್ಯವಾದ ಹೇಳ್ತಾ, ಎಂತದು ಹೇಳೋಕಿಲ್ಲ, ನೀವು ಹೇಳಿದಷ್ಟು ಎಂತ ದೊಡ್ಡ ಕೆಲಸ ಅಂತ ಅಲ್ಲ. ಮನಸ್ಸಂತೋಷಕ್ಕಾಗಿ, ಆತ್ಮ ಸಂತೋಷಕ್ಕಾಗಿ ಒಂದಿಷ್ಟು ಮಕ್ಕಳ ಜೊತೆ ಕಾಲ ಕಳೀತಾ ಇದ್ದೇನೆ. ಮುಂಡಾಡಿ, ನಡೂರು, ಇಲ್ಲಿ ಎರಡು ಶಾಲೆಗಳು. ಒಂದು ಮುಂಡಾಡಿಯಲ್ಲಿ ಒಂದು ವಿಶ್ವಜ್ಞಾನ ಹಿರಿಯ ಪ್ರಾಥಮಿಕ ಶಾಲೆ ಅಂತ ಹೇಳಿ, ಮತ್ತೆ ನಡೂರಿನಲ್ಲಿ ವಾಣಿ ಪ್ರೌಢ ಶಾಲೆ ಅಂತ ಹೇಳಿ. ಹೆಚ್ಚಿನ ಮಕ್ಕಳು ಎಲ್ಲ ಒಂದು ತೀರ ಬಡ ಕುಟುಂಬದಿಂದ ಬರ್ತಾರೆ. ಅವರಿಗೆ ಇಂಗ್ಲಿಷ್ ಮೀಡಿಯಂಗೆ ಒಪ್ಪದಾ ಇಲ್ಲಿ ಅಥವಾ ತುಂಬಾ ದುಡ್ಡು ಖರ್ಚು ಮಾಡಿ ಒಳ್ಳೆ ಶಾಲೆ ಕಳ್ಸೋಕೆಲ್ಲ ಆಗ್ತಿಲ್ಲ. ಒಂದೋ ಸರ್ಕಾರಿ ಶಾಲೆಗೆ ಹೋಯ್ಕು, ಒಂದೋ ಇಂಥ ಅನುದಾನಿತ ಶಾಲೆಲ್ಲೇ ಇರ್ಕವರು. ಒಳ್ಳೆ ಇಂಗ್ಲಿಷ್ ಮೀಡಿಯಂ ಶಾಲೆಗೆ ಹೋಗಕ್ಕೆ ಅವ್ರ ಮನೆಯವ್ರಿಗೆ ಕಳ್ಸೋಕೆ ಆಗ್ತಿಲ್ಲ. ಅದಕ್ಕೋಸ್ಕರ ಆ ಶಾಲೆಲ್ಲೇ ಒಂದು ನನ್ನಿಂದ ಆದಷ್ಟು ಮಕ್ಕಳಿಗೆ ಒಂದ್ ಸ್ವಲ್ಪ ಇಂಗ್ಲಿಷ್ ಹೇಳಿಕೊಡೋದು, ಮಕ್ಕಳಿಗೆ ಒಂದಿಷ್ಟು ಆತ್ಮಧೈರ್ಯ ತುಂಬುದು, ಅವರದ ಒಂದು ಸರ್ವತೋಮುಖ ಅಭಿವೃದ್ಧಿ ಆಯ್ಕೆ ಅಂತ ಹೇಳಿ ಅವರೊಟ್ಟಿಗೆ ಇದ್ದೇನೆ ನಾನು. ಒಂದು ನಮ್ಮ ಹೈಸ್ಕೂಲ್ ಇಲ್ಲಿ ಒಂದು 80-82 ಮಕ್ಕಳಿದ್ದು ನಾನು ಬಂದಾಗ 2019 ನವೆಂಬರ್ಗೆ ಬಂದೆ ನಾನು. ಈಗ ಅದು ಫುಲ್ ಆಯ್ತು, 183 ಮಕ್ಕಳಾಗಿರಿ ಈಗ.
2: ಪ್ರತಿ
3: ಕ್ಲಾಸ್ ಅಲ್ಲೂ 60, 62, 63. ಈ ಸಲ ನಮ್ಮ 10th ಕ್ಲಾಸ್ ಹಂಗ 63 ಮಕ್ಕಳಿದ್ದು ರೆಕಾರ್ಡ್ ಅಂಬರ್. ಈ ಸಲ ಹಂಗೆ 63 ಮಕ್ಕಳು ಸೇರ್ತು
2: ನಿಜವಾಗ್ಲು.
3: ಅದೀಗ ಕಳೆದ 2-3 ವರ್ಷದಿಂದ 100% ರಿಸಲ್ಟ್ ಬರ್ತಾ ಇದೆ, ಎಲ್ಲ ಮಕ್ಕಳು ಪಾಸ್ ಆಗ್ತವೆ ಪರೀಕ್ಷೆ ಕೂತವು. ಆದ್ರೆ ನಾವು ತುಂಬಾ ಪ್ರಯತ್ನ ಮಾಡುತ್ತೆ, ಅಲ್ಲಿನ ಟೀಚರ್ಸ್ ನೆಲ್ಲ ಮೋಟಿವೇಟ್ ಮಾಡಿದ್ದೆ. ಅವರೆಲ್ಲ ಒಳ್ಳೆ ಒಂದು ಡೆಡಿಕೇಟ್ ಆಗಿ ಕೆಲಸ ಮಾಡ್ತಾರೆ. ಮತ್ತೆ ಊರಿನವರು ಪರವೂರ ದಾನಿಗಳೆಲ್ಲ ಸಹಾಯ ಮಾಡಿದ್ರು, ಶಾಲೆಗೆ 2 ಬಸ್ ತಗೊಂಬಂತು. ಮಕ್ಕಳಿಗೆ ಮೂಲಭೂತ ಸೌಕರ್ಯ ಇರಲೇ ಇಲ್ಲ, ಅವ್ರಿಗೆ ದೂರದಿಂದ ಬಪ್ಕೆಲ್ಲ ಹಾಕ್ತಿರಲ್ಲ. 2 ಬಸ್ ತಗೊಂಬಂತು, ಒಂದು ಕರ್ನಾಟಕ ಬ್ಯಾಂಕಿನವ್ರು CSR ಒಳಗೆ ಕೊಟ್ರೆ, ಒಬ್ಬರು ಹಳೆ ವಿದ್ಯಾರ್ಥಿ ಆ ಶಾಲೆದು ಬೆಂಗಳೂರಂಗಿಂತ ಕಾಂಟ್ರಾಕ್ಟರ್ ಏನಾಗಿದ್ದಾರೆ ಅವರೊಂದು ಬಸ್ ಕೊಟ್ರೆ, ಹಂಗೆ ಈಗ ಮಕ್ಕಳಿಗೆ ಬಂದು ಹೋಗಕ್ಕೆ ಒಳ್ಳೆ ಬಸ್ ಇತ್ತು ಶಾಲೆ ಬಂದು ಖುಷಿ ಹೋಗಕ್ಕೆ. ಒಳ್ಳೆ ನಮ್ಮ ಇದಂತಿರಲ್ಲ ನೀವು, ಆ ಮಕ್ಕಳ ಒಂದು ಸೆಲ್ಫ್ ರೆಸ್ಪೆಕ್ಟ್ ಹೆಚ್ಚಾದಂಗೆ ಕಾಣುತ್ತೆ ನಮ್ಗೆ. ಅವರಿಗೆ ಆ ಬಸ್ ಹಂಗೆ ಬಂದು ಇಳಿಯುವುದು ಮಾಡೋದು ಯೂನಿಫಾರ್ಮ್ಸ್ ಎಲ್ಲ ಬಂದಿತ್ತು ಈಗ. ಮತ್ತೆ ಒಳ್ಳೆ ಓದ್ತರು ಮಕ್ಕಳು, ಅವರಲ್ಲಿ ಪ್ರತಿಭೆ ಇದೆ. ನಾನು ಗುರುತಿಸಿದ ಏನಂತ ಅಂದ್ರೆ, ಅವರ ಅವಕಾಶದಿಂದ ವಂಚಿತರಾಗಿದ್ದು ಬಿಟ್ರೆ ಅವರಲ್ಲಿ ಮತ್ತೇನು ಕೊರತೆ ಇಲ್ಲ. ನಾವು ಅವರಿಗೆ ಒಳ್ಳೆ ಅವಕಾಶ ಕಲ್ಪಿಸಿಕೊಟ್ರೆ ಅವ್ರು ಯಾರ ಮಕ್ಕಳಿಗೂ ಕಡಿಮೆ ಇಲ್ಲ, ಒಳ್ಳೆ ಸ್ಪರ್ಧೆಗಳಲ್ಲೆಲ್ಲ ಭಾಗವಹಿಸ್ತಾರೆ, ಸ್ಪೋರ್ಟ್ಸ್ ಅಲ್ಲೂ ಒಳ್ಳೆ ಹುಷಾರಿದ್ದಾರೆ. ಒಂದ್ ರೀತಿ ನಾವು ಏನ್ ಹೇಳ್ಬಹುದು, ನಮ್ಮ ಹಳ್ಳಿಯಲ್ಲಿರುವಂತಹ ಒಂದು ಪ್ರತಿಭೆ ಇದೆಯಲ್ಲ, ಅದರ ಮುಂದೆ ನಿಜವಾಗಿ ಯಾವುದೇ ರೀತಿಯ ಕೃತಕತೆ ಇಲ್ಲ ಅವರಲ್ಲಿ. ಅವರು ಸ್ವಾಭಾವಿಕವಾಗಿ ಟ್ಯಾಲೆಂಟ್ ಇರುವಂತಹ ಮಕ್ಕಳು. ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೇವೆ, ಊರಿನವರು ತುಂಬಾ ಸಹಾಯ ಮಾಡ್ತಾ ಇದ್ದಾರೆ, ಅವರ ಹೆತ್ತವರು ಕೂಡ ಈಗ ಅರ್ಥ ಮಾಡ್ಕೊಂಡು ಅವರು ಮುಂದೆ ಬಂದಿದ್ದಾರೆ, ಸಹಾಯ ಮಾಡ್ತಾ ಇದ್ದಾರೆ. ಎಲ್ಲ ಸೇರಿ ಎರಡು ಶಾಲೆನ ನಡೆಸ್ಕೊಂಡು ಹೋಗ್ತಾ ಇದ್ದೇವೆ. ಅಂದ್ರೆ ಮೂಲಭೂತ ತೊಂದರೆ ಅಂತ ಗೊತ್ತಿದೆ ನಮ್ಮ ಶಾಲೆಲ್ಲಿ. ಈಗ ಒಬ್ರು ಯಾರು ಬಿಲ್ಡಿಂಗ್ ಮಾಡಿ ಕೊಟ್ರು, ಇನ್ನು ಬಸ್ ಬಂತು, ಪುಸ್ತಕ ಕೊಡ್ತಾರೆ, ನೋಟ್ ಪುಸ್ತಕ ಕೊಡ್ತಾರೆ, ಅದ್ರ ಮೇಲೆ ಎಲ್ಲ ಯೂನಿಫಾರ್ಮ್ ಕೊಡ್ತಾರೆ, ಎಂತ ಬೇಕಾದ್ರೆ ಅದೆಲ್ಲ ಕೊಡೋರಿದ್ರು. ಆದ್ರೆ ಸರ್ಕಾರದ ಒಂದು ನೀತಿಯಿಂದಾಗಿ ನಮ್ಗೀಗ ಮಾಸ್ಟರ್ನ ಅಪಾಯಿಂಟ್ ಮಾಡೋದಿಲ್ಲ. ಯಾರ್ಯಾರು ರಿಟೈರ್ಡ್ ಆದ್ರೆ ಆ ಪ್ಲೇಸಿಗೆ ರಿಪ್ಲೇಸ್ಮೆಂಟ್ ಇಲ್ಲ. 2015 ಈಚೆಗೆ ಎಷ್ಟು ಜನ ಟೀಚರ್ಸ್ ರಿಟೈರ್ಡ್ ಆಯ್ತು ಈ ಶಾಲೆಲ್ಲೆಲ್ಲ, ಆ ಟೀಚರ್ಸ್ ಅನ್ನ ರಿಪ್ಲೇಸ್ ಮಾಡಿಲ್ಲ.
2: ಸೊ ಈ ಎರಡು ಶಾಲೆಯಲ್ಲಿ ನೀವೀಗ ಆ ಕೊರತೆ ಹೆಂಗ್ ತುಂಬಿಸ್ತಾ ಇದ್ರಿ?
3: ಈಗ ನೋಡಿ, ನಮ್ಮ ಹೈಸ್ಕೂಲ್ ಹಂಗೆ 3 ಜನ ಟೀಚರ್ಸ್ ಗೆ ಅನುದಾನಿತ ಶಾಲೆ ಆದ್ರಿಂದ 3 ಜನ ಟೀಚರ್ಸ್ ಗೆ ಗವರ್ಮೆಂಟ್ ಸಂಬಳ ಬರ್ತದೆ. ಮತ್ತೆ ಆ ಸಣ್ಣ ಪ್ರೈಮರಿ ಶಾಲೆಯಲ್ಲಿ 1 ಟೀಚರಿಗೆ ಮಾತ್ರ ಬರ್ತದೆ, ಅದು ಏಕೋಪಾಧ್ಯಾಯ ಮುಖ್ಯೋಪಾಧ್ಯಾಯ ಶಾಲೆ, ಒಬ್ಬರಿಗೆ ಮಾತ್ರ. ಈಗ ಅಲ್ಲಿ ನಾವು 1 ರಿಂದ 7 ರವರೆಗೆ 36-37 ಮಕ್ಕಳು ಇದ್ದದ್ದು, ಅಲ್ಲಿಗ 70 ಮಕ್ಕಳಾಗಿದ್ರಿ. ಈಗ ಅಲ್ಲಿ ನಾವೀಗ 5 ಕ್ಲಾಸಿಗೂ 6 ಜನ ಗೌರವ ಶಿಕ್ಷಕಿಯರನ್ನ ನೇಮಕ ಮಾಡ್ಕೊಂಡಿದ್ದೇವೆ. ಇಲ್ಲಿ ಹೈಸ್ಕೂಲ್ ಹಂಗೆ 3 ಜನಕ್ಕೆ ಸಂಬಳ ಬತ್ತು, ಉಳಿದ ಸಬ್ಜೆಕ್ಟ್ಗೆ 5 ಜನ ಗೌರವ ಶಿಕ್ಷಕರನ್ನ ನೇಮಕ ಮಾಡ್ಕೊಂಡಿದ್ದೇವೆ. ಅಂದ್ರೆ ಇಲ್ಲಿ 5 ಅಲ್ಲಿ 6, ಒಟ್ಟು 11 ಜನ ಗೌರವ ಶಿಕ್ಷಕ ಶಿಕ್ಷಕಿಯರನ್ನ ನಾವು ನೇಮಕ ಮಾಡ್ಕೊಂಡು ಅವರಿಗೆ ಒಂದು ಗೌರವ ಸಂಭಾವನೆ ಅಂತ ಕೊಡ್ತೇವೆ. ಅದರೊಳಗೆ 1-2 ಧರ್ಮಸ್ಥಳದ ಒಂದು ಸಂಸ್ಥೆ ವತಿಯಿಂದ, ಅದೇ ಅವರ ವೀರೇಂದ್ರ ಹೆಗಡೆ ಅವರ ಕಾರ್ಯಕ್ರಮದ ಅಡಿಯಲ್ಲಿ 2 ಟೀಚರ್ಗೆ ಸಂಬಳ ಅಲ್ಲಿಂದ ಬರ್ತದೆ, ಇಲ್ಲೊಂದು ಪ್ರೈಮರಿ ಶಾಲೆಗೂ ಬರ್ತದೆ, ಹೈಸ್ಕೂಲಿಗೂ ಬರ್ತದೆ. ಉಳಿದವರಿಗೆಲ್ಲ ಹೀಗೆ ದಾನಿಗಳು ಕೊಟ್ಟ ದುಡ್ಡೊಳಗೆ ನಾವೊಂದು ಎಷ್ಟು ಸಾಧ್ಯ ಇತ್ತು ಅಷ್ಟೊಂದು ಸಂಭಾವನೆ ಅಂತೇಳಿ ಕೊಡುದು. ತೀರಾ ಕಡಿಮೆ ಅದು, ಬಟ್ ಬೇರೆ ದಾರಿಯೇ ಇಲ್ಲ ನಮ್ಗೆ. ಆ ಟೀಚರ್ಸ್ಗೆ ಒಂದು ವ್ಯವಸ್ಥೆ ಆದ್ರೆ ಮತ್ತೆ ಏನೂ ಕೊರತೆ ಇಲ್ಲ ನಮ್ಮಲ್ಲಿ. ಒಳ್ಳೆ ಒಳ್ಳೆ ವಾತಾವರಣ ಇದೆ, ಒಳ್ಳೆ ಶಾಲೆ ಇದೆ, ಒಳ್ಳೆಯ ಬಿಲ್ಡಿಂಗ್ ಇದೆ, ಒಳ್ಳೆ ವ್ಯವಸ್ಥೆ ಇದೆ, ಎಲ್ಲ ಇತ್ತು. ಮತ್ತೆ ಟೀಚರ್ಸ್ ತುಂಬಾ ಮೋಟಿವೇಟ್ ಆಗಿದ್ದಾರೆ, ಎಲ್ಲ ಕ್ವಾಲಿಫೈಡ್ ಟೀಚರ್ಸ್. ಈವನ್ ನಮ್ಮ ಪ್ರೈಮರಿ ಶಾಲೆಯಲ್ಲಿ ಓದಿಸುವಂತ 2 ಟೀಚರ್ಸ್ ಅವರು ಕಳೆದ ವರ್ಷ ಬಂದದ್ದು. ಅವರೇ ನೀವು ಇಷ್ಟೆಲ್ಲ ಮಾಡುವಾಗ ನಮ್ದು ಒಂದು ಸೇವೆ ಇರಲಿ, ನಾವು ಮನೇಲಿ ಕುತ್ಕೊಂಡು ಏನ್ ಮಾಡೋದು ಅಂತ. ಅವ್ರಿಗೆ ಕೆಲಸ ಇರಲಿಲ್ಲ. ಅವರು ಒಬ್ರು BSc BEd ಆದವರಿದ್ದಾರೆ, ಒಬ್ರು BA BEd ಆದವರಿದ್ದಾರೆ. ನಮ್ಮ ಪ್ರೈಮರಿ ಶಾಲೆಯಲ್ಲಿ ಪಾಠ ಮಾಡ್ತಾರ. ಹೈಸ್ಕೂಲಲ್ಲಿ ಇರೋರು ಅಷ್ಟೇ, ಎಲ್ಲ ಒಳ್ಳೆ ಮ್ಯಾಥ್ಸಿಗೆ ಎಲ್ಲ ಗೌರವ ಶಿಕ್ಷಕಿಯರೇ, MSc BEd ಆದವರು, ತುಂಬಾ ಒಳ್ಳೆ ಪಾಠ ಮಾಡ್ತಾರೆ. 100% ರಿಸಲ್ಟ್ ಬರ್ತಾ ಇದೆ ಪ್ರತಿ ವರ್ಷ, ತುಂಬಾ ಖುಷಿ ಆಗುತ್ತೆ. ಅಂದ್ರೆ ಒಂದ್ ಮಾತು ಹೇಳಕ್, ಮಕ್ಕಳೊಟ್ಟಿಗೆ ನಾವು ಏನ್ ಹಂಚಿಕೊಳ್ತೇವೆ ಅಥವಾ ಅವರೊಟ್ಟಿಗೆ ನಾವೇನ್ ಜೀವನ ಮಾಡ್ತೇವಲ್ಲ, ಅದೊಂದು ಸಂತೃಪ್ತ ಜೀವನ. ಯಾಕಂದ್ರೆ ಅದು ಯಾರ ಮಕ್ಕಳು, ಅವ್ರು ಯಾವ ಜಾತಿಗೆ ಅವರು, ಅದನ್ನ ಎಂತದೂ ನೋಡೋದಿಲ್ಲ ನಾವು. ಆ ಮಕ್ಕಳ ಒಂದು ಪ್ರತಿಭೆ ಮತ್ತೆ ಅವರ ಒಟ್ಟಿಗೆ ಅವರನ್ನ ನಾವು ಇನ್ನು ಒಂದು ಒಳ್ಳೆ ಪ್ರಜೆಗಳನ್ನಾಗಿ ಮಾಡಕ್ ಅನ್ನೋದು ಒಂದೇ ಉದ್ದೇಶ ಇರೋದ್ರಿಂದ ಆ ಮಕ್ಕಳಿಗೂ ಅಷ್ಟೇ. ನನ್ನ ಬಗ್ಗೆ ಏನು ಡಿಟೇಲ್ ಆಗಿ ಅವ್ರಿಗೆ ನಾನು ಏನು ಹೇಳಿಲ್ಲ ನಾನು ಯಾರು ಏನು ಅಂತೇಳಿ, ಬಟ್ ಅವ್ರಿಗೆ ಒಂದು ಖುಷಿ, ಏನು ಇವರು ನಮ್ಮ ಜೊತೆ ಇದ್ದಾರೆ ಅಂತೇಳಿ, ಇಷ್ಟೆಲ್ಲ ಅವಕಾಶಗಳನ್ನು ಕಲ್ಪಿಸಿ ಕೊಡ್ತಾ ಇದ್ದಾರೆ. ಮತ್ತೆ ನಾ ಪ್ರತಿ ಮಗುನು ಮಾತಾಡಿಸ್ತೇನೆ. ಬೆಳಿಗ್ಗೆ ಹೋದ್ರೆ ನಾನು ಯಾವ ಮಕ್ಕಳನ್ನು ಮಾತಾಡಿಸದೆ ಬರುದಿಲ್ಲ. ಮತ್ ನಾನೊಂದು 1-2 ಹೋಗದೆ ಇದ್ರೆ ಅವಕ್ಕೆ ಅಂತ, ನಿನ್ನೆ ಯಾಕೆ ಬರಲ್ಲ ಸರ್, ಎಲ್ಲಿದ್ರಿ ನೀವು, ಯಾರು ಹೋಗಿದ್ದೀರಿ? ಹೌದು. ಮತ್ತೆ ಅಲ್ಲೊಂದು ಸಣ್ಣ ಶಾಲೆ ಹತ್ರ ಒಂದು ಅಂಗನವಾಡಿ ಇತ್ತು, ಅಲ್ಲಂತೂ ಒಂದ್ ಹೆಣ್ಣು 3 ವರ್ಷದ ಹೆಣ್ಣು ಹಂಗ, ನೀನು ಅಜ ನಿನ್ನೆ ಯಾಕೆ ಬರಲ್ಲ, ನೀನು ಎದುರಿಸ್ಲ ಅಂದ್ರೆ ಹೊಕ್ಕಿಂದ ಕೆಂತ್ಲೋಳು. ಕಡೆಗೆ ಅಲ್ಲಿ ಟೀಚರ್ ಹೇಳಿದ್ರು, ಅವ್ರಿಗೆ ಸರ್ ಅನ್ಕ ಮಗ ನೀನು, ನಾ ಹೇಳಿದೆ ಅವಳಿ ಅಂತ ಹೇಳಿರೋ ಅಡ್ಡಿಲ್ಲ, ಅಜ್ಜ ಅಂದ್ರೆ ನಾನು ಅಜ್ಜನೇ, ಏನ್ ತೊಂದರೆ ಇಲ್ಲ. ಅಷ್ಟು ಖುಷಿ ಆಗ್ತ ಆ ಮಕ್ಕಳನ್ನ ಕಾಂಬತ್ತಿಗೆ. ಮತ್ತೆ ನಾವು ಅವರಿಗೆ ರಿವಾರ್ಡ್ ಕೊಡ್ತಾ ಇರ್ತೇನೆ. ಅಂದ್ರೆ ಅವರಿಗೆ ಇಂಗ್ಲಿಷ್ ಹೇಳಿ ಕೊಟ್ಟುಕೊಳ್ಳೆ, ನಾ ಪಾಠ ಅಂತ ಹೇಳಿ ಫಾರ್ಮಲ್ ಆಗಿ ಮಾಡುದಿಲ್ಲ ಅವರಿಗೆ. ಕೂಕೊಂಡು ಪುಸ್ತಕ ತೆರೆದಿಟ್ಕೊಂಡು ಸಿಲೆಬಸ್ ಪ್ರಕಾರ ಪಾಠ ಮಾಡುದಿಲ್ಲ. ಮರದಡಿ ಕುಡ್ಸ್ಕೊಂಡ್ರೆ ಮರದ ಬದಿಗೆ ಕೆಮ್ದಿ, ಮರಕ್ಕೆ ಅಂತ ಹೇಳುದು, ಎಲೆಗೆ ಅಂತ ಹೇಳುದು, ಹಾವಿಗೆ ಅಂತ ಹೇಳುದು, ಆಕಾಶಕ್ಕೆ ಅಂತ ಹೇಳುದು. ಒಂದಿನ ಎಲ್ಲ ಪ್ರಕೃತಿ ಬಗ್ಗೆ ಮಾತಾಡುದು, ಒಂದಿನ ನಿಮ್ ಮನೆಗೆ ಯಾರ್ಯಾರಿದ್ರು, ಅಜ್ಜ ಅಜ್ಜಿ ಅಮ್ಮ ಅಪ್ಪ ತಮ್ಮ ತಂಗಿ, ಅದಕ್ಕೆಲ್ಲ ಇಂಗ್ಲಿಷ್ ಹಂಗೆ ಅಂತ ಹೇಳಿ ಕೊಡುದು. ಹಾಗೆ ಈಗ ಹಾಯ್ ಹ್ಯಾಂಗಿದ್ರಿ, ಹಲೋ ಹೌ ಆರ್ ಯು, ಅವಕಾಶದಿಗೆ ಹಾಯ್ ಹ್ಯಾಂಗಿದ್ರಿ, ಹಲೋ ಹೌ ಆರ್ ಯು, ಅದೇ ನಮನೆ. ನಿನ್ನ ಹೆಸರೆಂತ ಮಗ, ವಾಟ್ ಈಸ್ ಯುವರ್ ನೇಮ್, ಸ್ಪೆಲ್ಲಿಂಗ್ ಆಗಲಿ ಅಥವಾ ಗ್ರಾಮರ್ ಆಗಲಿ ಎಂತಕ್ಕೂ ನಾನು ಅವ್ರನ್ನ ಹೆದರ್ಸೋದಿಲ್ಲ, ಧೈರ್ಯದಲ್ಲಿ ಇಂಗ್ಲಿಷ್ ಮಾತಾಡ್ತಾವ್, ತಪ್ಪಾರಡ್ಡಿಲ್ಲ ಅಂತ ಹೇಳಿ ತಿಳಿಸಿ ಕೊಡುದು ಅವ್ರಿಗೆ. ಹಂಗಾಗಿ ಅವ್ ಕಲ್ತ್ಕೊಂತ ಹೊತ್ತು ಕಡೆಗೆ ಅವ್ರ ಧೈರ್ಯ ಬತ್. ಈಗ ಸುಮಾರು ಮಕ್ಕಳು, 1 ಹಿಡಿದು 7 ಮಕ್ಕಳು ಇಡೀ ಅವ್ರ ಮನೆ ಬಗ್ಗೆ, ನಮ್ ಶಾಲೆ ಬಗ್ಗೆ, ನಮ್ ಊರಿನ ಬಗ್ಗೆ ಎಲ್ಲ ಹೇಳ್ತಿರೋರು
2: ಇಂಗ್ಲಿಷ್ ಅಲ್ಲಿ,
3: ಇಂಗ್ಲಿಷ್ ಹಂಗೆ ಲಾಯಕ್ ಹೇಳ್ತಿರೋರು. ಒಳ್ಳೆ ಅವ್ರು ಸೆಲ್ಫ್ ಇಂಟ್ರೊಡಕ್ಷನ್ ಮಾಡ್ತಾರೆ, ಅದ್ರ ಮೇಲೆ ಶಾಲೆಯಲ್ಲಿ ಎಲ್ಲ ಹೇಳ್ತಾರೆ, ನಮ್ಮಲ್ಲಿ ಇಷ್ಟು ಟೀಚರ್ಸ್ ಇದ್ದಾರೆ, ನಮ್ ಶಾಲೆಯಲ್ಲಿ ಇಷ್ಟು ಕೋಣೆ ಉಂಟು, ನಮ್ ಶಾಲೆಯಲ್ಲಿ ಈ ತರ ನನ್ನ ಕ್ಲಾಸ್ ಟೀಚರ್ ಇವ್ರು, ನನ್ನ ಹೆಡ್ ಮಾಸ್ಟರ್ ಇವ್ರು ಎಲ್ಲ ಇಂಗ್ಲಿಷ್ ಹೆಂಗ ಹೇಳ್ತಾವ್ ಅಂದ್ರೆ ಮಧ್ಯೆ ಮಧ್ಯೆ ಕೇಂದ್ರೂ ಹೇಳ್ತಾವ್, ಸೀದೋ ಹೇಳ್ತಾವ್. ಈಗ ನೀವ್ ಹೋಯ್ ಕೇಂದ್ರ ನೀನ್ ಯಾವ ಶಾಲೆಗೆ ಹೋಗ್ ನೀನ್ ಯಾವ ಕ್ಲಾಸ್ ಹಂಗಿದ್ದೆ ಎಲ್ಲ ಇಂಗ್ಲಿಷ್ ಹೆಂಗ ಹೇಳ್ತಾವ್ ಲಾಯ್ಕ್ ಹೇಳ್ತಾರ. ಅವರಿಗೆ ಖುಷಿ, ತುಂಬಾ ಖುಷಿ ಇದೆ ಆ ಮಕ್ಕಳಿಗೆ. ಅಂದ್ರೆ ನಾವು ಒತ್ತಡ ಹಾಕಿ ಕಲ್ಸಿಕೊಟ್ಟದಲ್ಲ ಅಥವಾ ಹೆದರಿಸಿ ಕಲ್ಸಿದ್ದಲ್ಲ, ಪಾಸ್ ಫೈಲ್ ಇಲ್ಲ. ನಮ್ಮ ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ಎಲ್ಲರೂ ಪಾಸೆ, ಎಲ್ಲರಿಗೂ ನೂರಂಗ್ ನೂರ್ ಮಾರ್ಕ್, ಒಂದು ಫೈಲ್ ಆಗ್ತಿಲ್ಲ ಅದರಲ್ಲಿ. ಯಾರನ್ನೂ ಫೈಲ್ ಮಾಡುದಿಲ್ಲ, ಒಂದು ಮಗುನು ಫೈಲ್ ಮಾಡುದಿಲ್ಲ. ಮತ್ತೆ ಕೆಲ ಸಲ ಈಗ ಡಿಕ್ಟೇಷನ್ ಎಲ್ಲ ಕೊಡ್ತಾರಲ್ಲ ಬೇರೆಯವ್ರು ಕೊಟ್ಟರೆ, ನಾನು ಕೊಡ್ತೆ. ಒಂದು ಐದು ಹೂವಿನ ಹೆಸರು ಬರೀನಿ, ಎರಡು ಪ್ರಾಣಿ ಹೆಸರು ಬರೀನಿ. ಈಗ ಆ ಮಗು ಹೂವಿನ ಹೆಸರು ಬರೋತ್ತಿಗೆ ರೋಸ್ ಅಂತ ಬರೀತು, ಇನ್ನೊಂದು ಯಾವ್ದೋ ಬರೀತಾ, ಮತ್ತೊಂದು ಬರ್ತಿಲ್ಲ ಅವನಿಗೆ. ಈಗ ಉದಾಹರಣೆಗೆ ದಾಸವಾಳಕ್ಕೆ ಅಂತ ಹೇಳ್ಕೊಂಡು ಇಂಗ್ಲಿಷ್ ನೆನಪಿಲ್ಲ, ಅವನ್ ದಾಸವಾಳ ಅಂದ್ರೆ ಡಿ ಎ ಎಸ್ ಎ ವಿ ಎಲ್, ಅವನಿಗೆ ಫುಲ್ ಮಾರ್ಕ್ ಕೊಡ್ತೇನೆ. ಯಾಕಂದ್ರೆ ಆ ಹೂವಿನ ಹೆಸರು ಇಂಗ್ಲಿಷ್ ಅಲ್ಲಿ ಬರೀಕ್ ಕೂತಿತ್ತಾನೆ, ಹೂವಿನ ಹೆಸರು ಬರೆದಿದ್ರು ಅಡ್ಡಿಲ್ಲ. ಆತರ ಎನ್ಕರೇಜ್ ಮಾಡೋದ್ರಿಂದ ಅವ್ರು ಮತ್ತೊಂದ್ಸಲ ಕರೆಕ್ಟ್ ಕಲ್ತ್ಕೊಂಬರ್ತಾರೆ. ಹೆದರ್ಸೋಕಿಲ್ಲ ಒಂದು, ಎರಡನೇದಾಗಿ ಅವರ ಸುತ್ತಮುತ್ತಿನ ವಸ್ತುನೇ ಹೇಳಿಕೊಡುವುದು, ಕಠಿಣವಾದ ಶಬ್ದ ಇಲ್ಲ. ದಿವಸಕ್ಕೊಂದು ಸ್ವಲ್ಪ ಹೊಸ ಶಬ್ದ ಅಂತೇಳಿ ಪ್ರತಿನಿತ್ಯ ಅಸೆಂಬ್ಲಿ ಒಂದು ಹೊಸ ಶಬ್ದ ಹೇಳಿಕೊಡೋದು, ಅದು ಬೋರ್ಡಲ್ಲೂ ಬರೀತು, ದೊಡ್ಡ ಮಕ್ಕಳು ಅದನ್ನ ರಿಪೀಟ್ ಮಾಡ್ತಾರೆ. ಹಾಗಾಗಿ ಇಡೀ ಶಾಲೆ ದಿವಸಕ್ಕೊಂದು ಶಬ್ದ ಕಲಿತು ಹೊಸ ಶಬ್ದ, ಅದೊಂದು ಬೇರೆ ಕ್ರಮ. ಅದ್ರ ಮೇಲೆ ಒಂದು ಗೋಡೆ ಬರ ಅಂತೇಳಿ ವಾಲ್ ಮ್ಯಾಗಝಿನ್ ಅಂತ ಮಾಡಿತ್ತು, ಅದರೊಳಗೆಲ್ಲ ಬರ್ದು ಹಾಕ್ತಾರೆ ಅವರು. ಪ್ರತಿ ವಾರ ಚೇಂಜ್ ಮಾಡುತ್ತೆ ನಾವು ಅದನ್ನು, ಶುಕ್ರವಾರ ಶುಕ್ರವಾರ ವಾಲ್ ಮ್ಯಾಗಝಿನ್ ಚೇಂಜ್ ಮಾಡುತ್ತೆ ಅವರು. ಅದರೊಳಗೆ ಹಕ್ಕಿಗಳ ಹೆಸರು ಕನ್ನಡದಲ್ಲೂ ಇಂಗ್ಲಿಷ್ನಲ್ಲೂ, ತರಕಾರಿಗಳ ಹೆಸರು, ಪ್ರಾಣಿ ಪಕ್ಷಿಗಳ ಹೆಸರು, ಹೂವಿನ ಹೆಸರು, ಇಂಥದ್ದೆಲ್ಲ ಅಥವಾ ಅವ್ರಿಗೆ ಇಷ್ಟ ಬಂದದ್ದು. ಕೆಲ ಸಲ ಈಗ ಮಹಾತ್ಮ ಗಾಂಧಿ ಹುಟ್ಟಿದ ದಿನದ ದಿವಸ ಮಹಾತ್ಮ ಗಾಂಧಿ ಬಗ್ಗೆ ಬರ್ಕೊಂಬತ್ತರು, ಇಲ್ದಿದ್ರೆ ಸ್ವತಂತ್ರ ದಿನಾಚರಣೆಗೆ ಸ್ವತಂತ್ರ ದಿನಾಚರಣೆ ಬರ್ಕೊಂಬತ್ತರು. ಹಿಂಗೆ ಎಲ್ಲ ಬರೋಕಿರುತ್ತೆ, ಅದನ್ನೆಲ್ಲ ಬರೆಸ್ತೆ. ಹೈಸ್ಕೂಲ್ ಲೆವೆಲ್ ಅಲ್ಲಿ ಚೂರು ಮೇಲ್ಮಟ್ಟಕ್ಕೆ ಹೋಗ್ತೆ, ಅಲ್ಲಿ ಅವ್ರು ಹುಟ್ಟಿದ ಹಬ್ಬದ ಬಗ್ಗೆ ಬರೆಯುವುದು, ಊರಿನ ಜಾತ್ರೆ ಬಗ್ಗೆ ಬರೆಯುವುದು, ಇದನ್ನೆಲ್ಲ ಇಂಗ್ಲಿಷ್ ಅಲ್ಲಿ ಮಾಡಿಸೋದು. ಮತ್ತೆ ಮಾತಾಡು ಇಂಗ್ಲಿಷ್ ಕಲ್ಸೋದು ನಾನು ಅವರಿಗೆ. ಈಗ ಏ ಬಾ ಮರ್ಯಾ, ಓಡಿ ಬಾ ಅನ್ಕೊಂಡು ಅವ್ ಹೇಳ್ತೀನಿ ನೋಡು, ಹಂಗ ಹೇಳುದಲ್ಲ ಇಂಗ್ಲಿಷ್. ಪ್ಲೀಸ್ ಕಮ್, ಕಮ್ ಕ್ವಿಕ್ಲಿ, ನಾನ್ ನಿಂಗೆ ಕಾಯ್ತಾ ಇದ್ದೆ, ಒಟ್ಟೋಪ, ಇದನ್ನೆಲ್ಲ ಅವ್ರು ಕನ್ನಡದಲ್ಲಿ ಮಾತಾಡೋದನ್ನೇ ಇಂಗ್ಲಿಷ್ ಅಲ್ಲಿ ಹೇಳಿಕೊಡುದು.
2: ಅವರು
3: ಹೌದು, ಅವರಿಗೆ ಯಾವುದೇ ಕಾರಣಕ್ಕಾಗಿ ನಾವು ಹೇಳಿದ್ದು ಅವ್ರು ಹೇಳಿದ್ದು ಒಂದೇ ಅನ್ನಿಸ್ಬೇಕು. ಕನ್ನಡದಲ್ಲೇ ಇಂಗ್ಲಿಷ್ ಮಾತಾಡಿದಂಗೆ ಆಯ್ಕೆ, ಇಂಗ್ಲಿಷ್ ಅನ್ನೇ ಕನ್ನಡದಲ್ಲಿ ಮಾತಾಡಿದಂಗೆ ಆಯ್ಕೆ ಅವರಿಗೆ.
2: ಇದಪ್ಪ ಕಲ್ಸೋ ವಿಧಾನ ಅಂದ್ರೆ, ನಮ್ಮಲ್ಲಿ ಇಂಗ್ಲಿಷ್ ಅಂದ ಕೂಡಲೇ ಎಲ್ಲಾ ಕನ್ನಡ ಮೀಡಿಯಂ ಮಕ್ಕಳ ಮಂಡೆಗೆ ಎಂತ ಎಪ್ಪತ್ಕೇಂದ್ರೆ, ಯಬ್ಬಾ ಕಬ್ಬಿಣದ ಕಡಲೆ, ಇದು ನಂಗ ಆತಿಲ್ಯೋ. ಇದು ಆ ಮಕ್ಕಳಿಗಲ್ಲ, ನಾವು ಇಂಗ್ಲಿಷ್ ಕಲೋತಿಗೂ ಹಂಗೆ ಇದ್ದದ್ ಮಂಡೆಗೆ. ಕಡೆಗುದಾತ ಅದೆಂತ ಭಾಷೆ, ನಮ್ಗೆ ನಾಯ್ದಿದ್ದ ಮಾತಾಡುವ ಅಂತ ಮಾತಾಡು ಶುರು ಮಾಡದ್. ಅದೇ ಅದು ಪ್ರೀತಿಯಿಂದ ನಮ್ ಸುತ್ತಮುತ್ತಲ ಪರಿಸರದ ವಸ್ತುಗಳನ್ನೇ ತಕೊಂಡು ಇವ್ರು ಹೇಳಿಕೊಟ್ಟಂಗೆ ಹೇಳಿಕೊಟ್ರೆ ನಂಗನ್ಸುತ್ತೆ ನಾವಲ್ಲಿ ಆಗಲಿಕ್ಕೆ ಇಂಗ್ಲಿಷ್ ಕಲ್ತಾತಿತ್ತೇನೋ ಅಂತ. ಸೊ ತುಂಬಾ ಒಳ್ಳೆ ಮೆಥಡ್ ಅಲ್ಲಿ ಕನ್ನಡ ಮಾಧ್ಯಮ ಮಕ್ಕಳಿಗೆ ಎಷ್ಟು ಲೈಕ್ ಇಂಗ್ಲಿಷ್ ಹೇಳ್ಕೊಡ್ತಾ ಇದ್ರಿ, ಅವರಲ್ಲಿ ಕಾನ್ಫಿಡೆನ್ಸ್ ನೀವು ಹೆಚ್ಚಿಸ್ತಾ ಇದ್ದೀರಿ. ಗ್ರೇಟ್ ವರ್ಕ್ ಆಕ್ಚುಲಿ. ಅದರಲ್ಲೂ ಸಕಾರಾಮ ಸೋಮಯಾಜಿ ಅವರು ಇಷ್ಟೆಲ್ಲ ಹೇಳ್ಕೊಡ್ಕಂದ್ರೆ ಅವ್ರು ಇಡೀ ಹೊತ್ತಲ್ಲಿ ಶಾಲೆ ಓಪನ್ ಟೈಮ್ ಅಲ್ಲಿ ಶಾಲೆ ಹಂಗೆ ಇರ್ಕತ್ತ. ಇದ್ರ ಬಗ್ಗೆ ಇನ್ನಷ್ಟು ಕೇಂಬ. ಅದ್ರ ಜೊತೆಗೆ ಈಗ ನಿವೃತ್ತರಾದ್ಮೇಲೆ ಇಂಥದನ್ನೇ ಮಾಡ್ಕಂತಿಲ್ಲ, ಮನೆಗೆ ಉಣ್ಕೊಂಡು ತಿನ್ಕೊಂಡು ಓಡಾಡ್ಕೊಂಡು ಗಮ್ಮತ್ತಂಗ ಇರ್ಲಕ್ಕ. ಆದ್ರೆ ಇಂಥದ್ದೊಂದು ಸೇವೆ ಶುರು ಮಾಡ್ಕಂತೇಳಿ ನಮ್ಮ ಸಕಾರಾಮ ಸೋಮಯಾಜಿ ಅವರಿಗೆ ಯಾಕೆ ಅನ್ನಿಸ್ತು ಅದನ್ನು ಕೇಣಿಕೆ ಅಲ್ಲ. ಕೇಂಬ ಸ್ವಲ್ಪ ಹೊತ್ತಲ್ಲಿ ಕೇಂತಾರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಗಿಳಿಯಾರು ಕುಶಲ ಹೆಗ್ಡೆ ಮೆಮೋರಿಯಲ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಹೆಸರಾಂತ ವಕೀಲ, ಸಾಮಾಜಿಕ ಧುರೀಣ, ದಿವಂಗತ ಗಿಳಿಯಾರು ಕುಶಲ ಹೆಗ್ಡೆ ಜನ್ಮ ಶತಮಾನೋತ್ಸವದೊಂದಿಗೆ ಹಲವು ಸಾಮಾಜಿಕ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಗಣ್ಯ ಅತಿಥಿಗಳ ಉಪಸ್ಥಿತಿಯಲ್ಲಿ ಮೇ 31 ಆದಿತ್ಯವಾರ ಕೋಟೇಶ್ವರದ ಸಹನಾ ಸಭಾಂಗಣದಲ್ಲಿ ನಡೆಯಲಿದೆ. ಕುಶಲ ಹೆಗ್ಡೆ 100 ಹೆಸರಲ್ಲಿ ನಡೆಯಲಿರುವ ಈ ಸಮಾರಂಭ ಮಧ್ಯಾಹ್ನ 3 ಆರಂಭಗೊಳ್ಳಲಿದ್ದು, ವಿಶೇಷ ಸಾಧನೆ ಮಾಡಿದ ಹಿರಿಯ ಸಾಧಕರನ್ನು, ಸಂಘ ಸಂಸ್ಥೆಗಳನ್ನು ಗೌರವಿಸಲಾಗುತ್ತದೆ. ಅರ್ಹ ಪ್ರತಿಭಾವಂತ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳನ್ನು ಗುರುತಿಸಲಾಗುತ್ತದೆ. ಕುಂದಾಪುರ ಬೈಂದೂರು ತಾಲೂಕಿನ 100 ವಿದ್ಯಾರ್ಥಿಗಳಿಗೆ ಸಹಾಯಧನ ನೀಡಲಾಗುತ್ತದೆ. ಕುಂದಾಪುರದಲ್ಲೇ ಪ್ರಪ್ರಥಮವಾಗಿ ಪ್ರದರ್ಶಿಸಲ್ಪಡುವ ಸುಗಮ ಸಂಗೀತದ ಪಿತಾಮಹ ಪಿ ಕಾಳಿಂಗರಾವ್ ಮತ್ತು ಯಕ್ಷಗಾನದ ಯುಗ ಪ್ರವರ್ತಕ ಕಾಳಿಂಗ ನೌಡ ಅವರ ಭಾವಗೀತೆ ಭಾಗವತಿಕೆಯ ಕಾಳಿಂಗ ಕಾಳಿಂಗ ಎನ್ನುವ ಅದ್ಭುತ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಪ್ರಖ್ಯಾತ ನಿರೂಪಕರಾದ ರಾಘವೇಂದ್ರ ಕಾಂಚನ್, ಡಾಕ್ಟರ್ ದೀಪಕ್ ಶೆಟ್ಟಿ ಬಾರ್ಕೂರು ಅವರೊಂದಿಗೆ ಪ್ರತಿಭಾವಂತರ ತಂಡ ಕುಶಲ ಹೆಗ್ಡೆ ಜನ್ಮದಿನೋತ್ಸವವನ್ನ ಸ್ಮರಣೀಯವಾಗಿಸಲಿದೆ. ಈ ಜನ್ಮ ಶತಮಾನೋತ್ಸವ ಸಮಾರಂಭದಲ್ಲಿ ಸರ್ವ ಸಮಾಜ ಬಾಂಧವರು ಪಾಲ್ಗೊಳ್ಳಬೇಕೆಂದು ಜನ್ಮ ಶತಮಾನೋತ್ಸವ ಸಂಯೋಜಕ ಉದಯ್ ಕುಮಾರ್ ಹೆಗ್ಡೆ ಹಾಗೂ ಗಿಳಿಯಾರು ಕುಶಲ ಹೆಗ್ಡೆ ಟ್ರಸ್ಟ್ನ ವಿಶ್ವಸ್ತ ಮಂಡಳಿ ವಿನಂತಿಸಿದೆ. ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಅತಿಥಿ ವಿಜ್ಯೋತಿಯಲ್ಲಿ ಸಕಾರಾಮ ಸೋಮಯಾಜಿ ಅವರು ನಮ್ಮೊಟ್ಟಿಗೆ ಮಾತಾಡ್ತಾ ಇದ್ರ. ಅವರು ಕನ್ನಡ ಮಾಧ್ಯಮ ಎರಡು ಶಾಲೆನ ಅಡಾಪ್ಟ್ ಮಾಡ್ಕೊಂಡು ಅಲ್ಲಿ ಎಷ್ಟು ಅಭಿವೃದ್ಧಿ ಮಾಡೋಕ್ ಸಾಧ್ಯ ಅಷ್ಟು ಅಭಿವೃದ್ಧಿಯನ್ನ ಮಕ್ಕಳೊಟ್ಟಿಗೆ ಆಯ್ಕೊಂಡು ಅವರಿಗೆ ಖುದ್ದಾಗಿ ಇಂಗ್ಲಿಷ್ ಅನ್ನು ಹೇಳಿಕೊಡ್ತಾ, ಅದಂತೂ ವಿಶೇಷವಾದ ರೀತಿಯಲ್ಲಿ ಇಂಗ್ಲಿಷ್ ಅನ್ನ ಹೇಳ್ಕೊಡ್ತಾ ಇದ್ರ. ಸೊ ಇದ್ರ ಬಗ್ಗೆ ಕೇಂತ ಭಾರಿ ಖುಷಿ ಆಯ್ತು ಸರ್. ಈಗ ನೀವು ರಿಟೈರ್ಡ್ ಆದ್ಮೇಲೆ ಆರಾಮಾಗಿ ಬದುಕಬಹುದಿತ್ತು ಅಲ್ದಾ? ಅದು ಡೆಲ್ಲಿಯಿಂದ ಊರಿಗೆ ಬಂದ ಊರಲ್ಲಿ ಎರಡು ಶಾಲೆನ ಅಡಾಪ್ಟ್ ಮಾಡ್ಕೊಂಡು ಆ ಮಕ್ಕಳಿಗೋಸ್ಕರ ಜೀವ ತೆಗಿತಾ ಇದ್ದೀರಿ ನೀವು ಅಂದ್ರೆ ಅದ್ರಲ್ಲಿ ನಿಮಗ್ ಖುಷಿ ಇದೆ. ಇಂಥದೊಂದು ಕೆಲಸನ ಮಾಡ್ಕ ನನ್ನ ನಿವೃತ್ತಿ ಆದ್ಮೇಲೆ ಅಂತ ಅನ್ಸೋದು ತುಂಬಾ ಅಪರೂಪ. ನಿಮ್ಗೆ ಅನ್ಸಿದ್ರೆ ಹಿಂದಿನ ಕಾರಣ ಎಂತ ಸರ್, ಒಂಚೂರು ಹೇಳಿ ಕಾಂಬ.
3: ಎಂತ ಇಲ್ಲ ಕಣಿ, ನಾನು ಡೆಲ್ಲಿಂಗ್ 20ಗೆ ಕಡೆ ಕಡೆ ಕಡೆ ಕಡೆಗೆ ಆಗ್ತಿ, ನಂಗೆ ಉಸಿರು ಬಿಡು ಪುಸ್ತಿರಲಿಲ್ಲ. ನಾ ಕೆಲ ದಿನ ಎರಡೆರಡು ವಿಮಾನ ಹತ್ತದಿದ್ದೆ.
2: ಯಾವಾ
3: ಬೆಳಗತ್ತ ಒಂದ್ ವಿಮಾನ ಹತ್ತಿ ಒಂದ್ ಕೀಲ್ ಇಳಿದ್ ಮತ್ ಸಾಯಂಕಾಲ ಪುನಃ ವಾಪಸ್ ಹೋಗ್ಬೋದು. ಆ ನಮ್ಮನೆ ಕೆಲಸದ ಒತ್ತಡ ಒಂದ್.
2: ಆಗ ಎಂತ ಕೆಲಸ
3: ಮಾಡ್ತಾ? ಮುಖ್ಯವಾಗಿ ಕೆಲವು ದೊಡ್ಡ ದೊಡ್ಡ ಪ್ರೊಜೆಕ್ಟ್ ಗೆ ಸೋಷಿಯಾಲಜಿ ಕನ್ಸಲ್ಟೆಂಟ್ ಆಗಿ ಹೋಗ್ತಿದ್ದೆ, ಸೋಷಿಯಾಲಜಿಸ್ಟ್ ಆಗಿ. ಅದು ಕೆಲ ದಿನ ಮಧ್ಯಪ್ರದೇಶಕ್ಕೆ ಹೋಗ್ಬಹುದು ಭೋಪಾಲ್ ದತ್ರ, ಕೆಲ ದಿನ ರಾಂಚಿ ಜಾರ್ಖಂಡ್ ಗೆ, ಕೆಲ ದಿನ ಒಡಿಸ್ಸಕ್ಕೆ, ಕೆಲ ದಿನ ಅಸ್ಸಾಮಿಗೆ. ಹಿಂಗೆ ಅದು ವಾರದಲ್ಲಿ ಒಂದ್ಸಲ ಆಯ್ತು, ಎರಡ್ ಸಲ ಆಯ್ತು, ಎಷ್ಟೋ ಸಲ ನಾನು ಹೋದವ್ ನಾಲ್ಕು ದಿನ ಮೂರ್ ದಿನ ಅಲ್ಲೇ ಉಳಿದು ಇರ್ತಿದ್ದಿತ್ತು. ಕೆಲ ಸಲ ಬೆಳಿಗ್ಗೆ ಸಾಯಂಕಾಲ ಹೋಗ್ಬಹುದು, ಒಂದು ಮೀಟಿಂಗ್ ಅಟೆಂಡ್ ಆಗ್ಬೋದು. ಪ್ರೊಜೆಕ್ಟ್ ಗೆ ಹೆಚ್ಚು ಓದಿದ್ದೆ ನಾನು ಆಕ್ಚುಲಿ ಡೆವಲಪ್ಮೆಂಟ್ ಸೋಷಿಯಾಲಜಿಸ್ಟ್ ಅಂತಲೇ ನನ್ನನ್ನು ಗುರುತಿಸಿದ್ದಾರೆ. ನಾನು ಈ ವಾತಾವರಣದ ಬಗ್ಗೆ ಮತ್ತೆ ಇದ್ರ ಎನ್ವೈರನ್ಮೆಂಟ್ ಇತ್ತಲ್ಲ ಅದ್ರ ಬಗ್ಗೆ ತುಂಬಾ ಕೆಲಸ ಮಾಡೋಕೆ ನಂಗೆ ಅವಕಾಶ ಸಿಕ್ತು. ಮತ್ತೆ ಇನ್ನೊಂದು ಕೆಲಸ ನಾ ಮಾಡಿದ್ದೇನೆ ಅಂತ ಹೇಳಿದ್ರೆ, ಈಗ ದೊಡ್ಡ ದೊಡ್ಡ ಪ್ರೊಜೆಕ್ಟ್ ಬಂದಿತ್ತಲ್ಲ, ನೀರಾವರಿ ಪ್ರೊಜೆಕ್ಟ್ ಇರ್ಬೋದು ಅಥವಾ ವಿದ್ಯುತ್ತಿನ ಪ್ರೊಜೆಕ್ಟ್ ಸರ್ಕಾರದ, ಆ ಪ್ರೊಜೆಕ್ಟ್ ಅಲ್ಲಿ ಬರುವತ್ತಿಗೆ ಸುಮಾರು ಹಳ್ಳಿಗಳನ್ನ ಖಾಲಿ ಮಾಡಿಸ್ಕ. ಯಾಕಂದ್ರೆ ಆ ಜಾಗ ಎಲ್ಲ ಸರ್ಕಾರ ತಕಣತ್ತು, ನೀರು ತುಂಬತ್ತು, ಒಂದು ಅದಕ್ಕೆ ಮಾಡೋಕಷ್ಟು ಜಾಗ ಬೇಕು. ಹಠಾತ್ತಿಗೆ ಅಲ್ಲಿರೋ ಜನರನ್ನ ಅಲ್ಲಿಂದ ಇನ್ನೊಂದು ಕಡೆಗೆ ನಾವು ಅದನ್ನ ರೀಪ್ಲೇಸ್ಮೆಂಟ್ ಅಂತ ಹೇಳ್ತೇವೆ, ಅಂದ್ರೆ ಅವ್ರನ್ನ ಅಲ್ಲಿಂದ ಕರ್ಕೊಂಡೋಗಿ ಮತ್ತೊಂದು ಜಾಗದಲ್ಲಿ ರೀಸೆಟಲ್ಮೆಂಟ್ ಮಾಡ್ಕೊಂಡು ಪುನರ್ವಸತಿ ಮಾಡಿಸೋ. ಅದು ನಮಗೆ ಮೂಲಭೂತವಾಗಿ ನಮ್ದೊಂದು ಸಬ್ಜೆಕ್ಟ್, ಅದು ಸಮಾಜಶಾಸ್ತ್ರದಲ್ಲಿ ಒಂದು ಬಹಳ ಕಷ್ಟ. ಯಾವುದೇ ಒಂದು ದಿಕ್ಕಲ್ಲಿ ಬದುಕಿದವ್ರನ್ನ ಇನ್ನೊಂದು ದಿಕ್ಕಿ ತಕೊಂಡು ಹೊಸ ಪುನಃ ಹೊಸ ಒಟ್ಟು ಮಾಡೋದು ತುಂಬಾ ಕಷ್ಟ ಆಯ್ತು. ಯಾಕಂದ್ರೆ ಅವ್ರದ್ದು ಇಡೀ ನಾಗರಿಕತೆನೆ ನಾವು ಡಿಸ್ಟರ್ಬ್ ಮಾಡಿದಂಗೆ ಆಯ್ತು. ಆದ್ರೂ ಪ್ರೊಜೆಕ್ಟ್ ಡೆವಲಪ್ಮೆಂಟ್ ಮಾಡ್ತೀವಿ ಬೇಕಾಯ್ತು ಅಂತ ಕಡೆಗಳಲ್ಲಿ ನಾನು ಸುಮಾರು ಕೆಲಸ ಮಾಡಿದೆ. ಅಷ್ಟೊತ್ತಿಗೆ ಒತ್ತಡ ತುಂಬಾ, ಇಂತಿಷ್ಟು ದಿವಸ ಒಳಗಡೆ ಖಾಲಿ ಆಯ್ಕು, ಇಲ್ದಿದ್ರೆ ಸರ್ಕಾರದ ಲೇಟ್ ಆತ ಪ್ರೊಜೆಕ್ಟ್, ಹಂಗೆಲ್ಲ ಇರ್ತಿದ್ದಿತ್ತು. ಅಟತಿ ನಾವು ಅಲ್ಲೇ ಇದ್ದೆಲ್ಲ ಕೆಲಸ ಮಾಡಿತ್ತು, ಒಬ್ರೇ ಅಲ್ಲ ಟೀಮ್ ಇರ್ತಿದ್ದಿತ್ತು. ಒಬ್ರು ಲಾಯರ್ ಇರ್ತಿದ್ರು, ಮತ್ತೆ ಅದರೊಳಗೆ ಕೆಲವು ಸಮಾಜಶಾಸ್ತ್ರ ಅಲ್ದಿದ್ದವ್ರು, ಆಂಥ್ರೋಪಾಲಜಿ ಅವ್ರು ಎಲ್ಲರೂ ಬೇಕಾಗ್ತದಕ್ಕೆ. ಆ ರೀತಿ ಒಟ್ಟಿನಲ್ಲಿ ಸೋಷಿಯಲ್ ಸೈನ್ಸ್ನವ್ರು ಬೇಕು. ಇಂಜಿನಿಯರ್ಸ್ಗಳು ನಾವು ಜಾಗ ಖಾಲಿ ಮಾಡಿಸಿ ಅವ್ರಿಗೆ ಜಾಗ ಬಿಟ್ಕೊಟ್ಟ ಮೇಲೆ ಅವ್ರು ಪ್ರೊಜೆಕ್ಟ್ ಮಾಡೋದು ಬಿಟ್ರೆ ಅವ್ರ ಕೈಲಾಗ್ತಿಲ್ಲ. ಇದು ಕೆಲಸ ಮಾಡ್ತಿದ್ವಿ ಮನುಷ್ಯರೊಟ್ಟಿಗಿದ್ದು ಮನುಷ್ಯರನ್ನ ಕನ್ವಿನ್ಸ್ ಮಾಡಿ ಅವರನ್ನೆಲ್ಲ ರೀಸೆಟಲ್ ಮಾಡುವಂತದ್ದು. ಅಷ್ಟೊತ್ತಿಗೆ ಏನಾಯ್ತು ನಂಗೆ ಬತ್ತ ಬತ್ತ ಬತ್ತ ನಂಗೆ ಅನಿಸ್ತು ಇದೆಲ್ಲ ಎಂಥದ್ದು ಪ್ರಯೋಜನ ಇಲ್ಲದ ಕೆಲಸ. ಏನ್ ಪ್ರಯೋಜನ ಐತಿ ಈ ನಮೂನಿ ಮಾಡ್ಕೊಂಡು? ನಾವು ದುಡ್ಡು ಒಂದಿಷ್ಟು ದುಡಿಲಕ್ಕ, ಪ್ರತಿ ತಿಂಗಳು ದುಡ್ಡು ದುಡಿಲಕ್ಕ, ಗಮ್ಮತ್ತಂಗ ವಿಮಾನದಂಗ್ ತಿರುಗ್ಲಕ್ಕ, ದೊಡ್ಡ ಟೈ ಕೋಟ್ ಪ್ಯಾಂಟ್ ಹಾಕೊಂಡು ಹೋಗ್ಲಕ್ಕ ಎಲ್ಲ ಮಾಡ್ಲಕ್ಕ. ಅದು ಬಿಟ್ರೆ ಇದರಲ್ಲಿ ಏನು ಜೀವನದಲ್ಲಿ ಏನು ಸಾರ್ಥಕತೆ ಕಾಣುವುದಿಲ್ಲ ಅನ್ಸು ಶುರುವಾಯ್ತು. ಕಡೆಗೆ ಬತ್ತ ಬತ್ತ ಅದು 2018ರಲ್ಲಿ ಸ್ವಲ್ಪ ಹೆಚ್ಚಾಯ್ತು, 19ರಲ್ಲಿ ತೀರ ಹೆಚ್ಚಾಯ್ತು. ಬ್ಯಾಡ ನಂಗೆ ಅಂತ ಹೇಳಿ ಕಡೆಗೆ ನನ್ನ ಎರಡನೇ ಮಗಳಿಗೆ ಕೆಲಸ ಸಿಕ್ಕದ ದಿನ ನಾನು ನನ್ನ ಹೆಂಡತಿನ ಮಕ್ಕಳನ್ನ ಕೂಡಿಸ್ಕೊಂಡು, ಎರಡು ಮಕ್ಕಳನ್ನ ಕೂಡಿಸ್ಕೊಂಡು ಹೇಳಿದೆ, ಇನ್ನು ನಾ ಕೆಲಸ ಮಾಡೋದಿಲ್ಲ, ನಂಗೆ ಏನೋ ಒಂದ್ ರೀತಿ ಸಾಕು ಅನಿಸ್ತಾ ಇತ್ತು. ನೀವು ಮೂರು ಜನ ಒಳ್ಳೆ ಕೆಲಸಕ್ಕೆ ಬಂದ್ರಿ ಅಲ್ಲ, ನನ್ನ ಹೆಂಡತಿ ಕೆಲಸ ಮಾಡ್ತಲ್ಲ, ಹಂಗಾಗಿ ಬೇಡ ಇನ್ನು ನಂಗೆ ಕೆಲಸ ಬೇಡ. ನಾಲ್ಕು ಜನ ದುಡ್ದು ಎಂತ ಮಾಡೋದು ಆ ದುಡ್ಡನ್ನ, ನಂಗೆ ಬೇಡದೇ ಬೇಡ ಕೆಲಸ. ನಾ ಊರಿಗೆ ಹೋಗ್ತೆ, ಊರಿಗೆ ಹೋಗಿ ಏನಾದ್ರು ಮಾಡ್ತೆ ಅಂತ ಹೇಳಿ ಫಸ್ಟಿಗೆ ಅವ್ರಿಗೆ ನಮ್ಮನೆ ಬೇಜಾರಾಯ್ತು. ಕಡೆಗೆ ನನ್ನ ಒಂದು ಮನಸ್ಥಿತಿ ಕಂಡು ಅವ್ರಿಗೆ ಅನಿಸ್ತು ಬಹುಶಃ ಇವರಿಗೆ ಇದು ಯಾವ್ದ್ರಲ್ಲೂ ಖುಷಿ ಆಗ್ತಾ ಇಲ್ಲ, ಹೋಗ್ಲಿ ಅಂತೇಳಿ ಒಂದ್ ನಂಗೆ ಪರ್ಮಿಷನ್ ಕೊಟ್ಟರು ಅವ್ರು. ಬಹಳ ಒಂದು ಬೇಜಾರದಂಗೆ ಬಂದೆ. ನಾನು ಬಂದು ನಾನು ಅತ್ತೆತ್ ಕಾಂಬತ್ತಿ ಈ ಶಾಲೆದ ಒಂದು ಸ್ಥಿತಿ ಕಂಡೆ ನಾನು. ಇದು ಮುಚ್ಚಿ ಹೋಗ್ತಾ ಇದ್ದಿತ್ತು, ಈ ಶಾಲೆನ ಮಕ್ಕಳ ಸಂಖ್ಯೆ ಕಡಿಮೆ ಆಗಿ ಟೀಚರ್ಸ್ ಇಲ್ಲದೆ ಇದ್ದರಿಂದ, ಇರೋ ಟೀಚರ್ಸ್ ನೀವೆಲ್ಲಾದ್ರೂ ಹೆಚ್ಚುವರಿ ಟೀಚರ್ಸ್ ಅಂತ ಹೇಳಿ ಗವರ್ಮೆಂಟಿನ ಶಾಲೆಗೆ ಎಲ್ಲಿಗಾದ್ರು ಹೋಯ್ನಿ, ಶಾಲೆ ಮುಚ್ಚುವ ಮಕ್ಕಳು ಇಲ್ಲ ಅನ್ನೋ ಸ್ಥಿತಿಗೆ ಬಂದಿದ್ರು ಎರಡೂ ಶಾಲೆಯವರು. ಬಟ್ ಈಗ ನಾನು ಕೇಂದ್ರ ಅವ್ರನ್ನ ಆಡಳಿತದವ್ರನ್ನ ಮತ್ತೆ ಟೀಚರ್ಸ್ ನಾವು ಯಾಕೆ ನಡೆಸೋಕಾಗ, ಒಂದ್ ಎರಡು ವರ್ಷ ಪ್ರಯತ್ನ ಮಾಡ್ತೆ ನಾನು, ನೀವೆಲ್ಲ ನಂಗೆ ಸಹಕಾರ ಕೊಟ್ರಿ. ಅವರಿಗೆ ಯಾರಿಗೂ ನನ್ನ ಮೇಲೆ ನಂಬಿಕೆ ಬರಲ್ಲ, ಎಂತ ಇವತ್ತು ಡೆಲ್ಲಿ ಬಂದಿದ್ರೆ ನೀಗಳು ಓಡಿ ಹೊತ್ತನೇನೋ ಹೇಳಕತ್ತಿಲ್ಲ, ಅಥವಾ ಎಂತ ಮಂಡ್ಯಪೇಟೆನೋ ಯಾಕೆ ಈ ನಮ್ಮನೆ ಇವರಿಗೆ ಎಂತ ಇದೆ, ನೀವು ಯಾರು ನಂಬಲೇ ಇಲ್ಲ ನನ್ನ ಫಸ್ಟ್ ಗೆ. ಬಹಳ ಸಂಶಯದಲ್ಲಿ ಮನಸ್ಸಿಲ್ಲದ ಮನಸ್ಸಲ್ಲಿ ಹ್ಯಾಂಗು ಮುಚ್ಚುದಲ್ದ ಇರ್ಲಿ ಅನ್ಕೊಂಡು ಹಾ ಅಂದ್ರು. ಅದ್ರ ಮೇಲೆ ನಾವು ಒಂದ್ ನಿಧಾನ ಹಂತ ಹಂತವಾಗಿ ಊರ್ನವ್ರ ಜೊತೆ ಒಂದ್ ಕಾನ್ಫಿಡೆನ್ಸ್ ಬೆಳೆಸ್ಕೊಳ್ಳೋದು, ರ್ಯಾಪೋ ಬೆಳೆಸ್ಕೊಳ್ಳೋದು. ಅಂದ್ರೆ ಊರ್ನವರಿಗೂ ಒಂದ್ ಮನೆ ಹೊಸಬ್ರಲ್ದ, ಯಾರು ಏನ್ ಅಂತೇಳಿ. ಅಂದ್ರೆ ನಾನು ಸರಳನಾಗಿಬಿಟ್ಟೆ, ನನ್ನ ಪ್ಯಾಂಟ್ ಶರ್ಟ್ ಟೈ ಕೋಟ್ ಬೂಟ್ಸ್ ಎಲ್ಲ ಹೋಯ್ತು, ಒಂದ್ ಪಂಚೆ ಒಂದ್ ಬಿಳಿ ಅಂಗಿ ಇಟ್ಟೆ. ಮತ್ ನಾನು ಮನೆ ಇಲ್ಲೇ ನಂಗೆ, ಯಾಕಂದ್ರೆ ನಾ ಮನೆಗೆ ಹೊತ್ತೇ ಇಲ್ಲೆ. ನಾನೀಗ 5 ವರ್ಷದಿಂದ ಏನ್ ಮಾಡ್ತಾ ಇದ್ದೇನೆ ಅಂದ್ರೆ ಅಲ್ಲೇ ಒಂದ್ ದೇವಸ್ಥಾನದಂಗೆ ಆಯ್ಕೊಂಡ್ ನಾನು. ಆ ದೇವಸ್ಥಾನದಂಗೆ ಬೆಳಗತ ಜಪ ತಪ, ಅದ್ರ ಮೇಲೆ ನಾನೇ ಒಂಚೂರು ತಿಂಡಿ ಮಾಡಿ ತಿನ್ಕೊಂಡು ಅಲ್ಲೇ ಬಾಮಿಕಟ್ಟೆಲ್ ಸ್ನಾನ ಎಲ್ಲ ತಣ್ಣೀರಂಗೆ ಸ್ನಾನ, ಅಲ್ಲೇ ಕಡೆಗೆ ಒಂಚೂರು ತಿಂಡಿ ಅವಲಕ್ಕಿ ಹೋಗಂತಾರ ಮಾಡ್ಕೊಂಡು ಉಪ್ಪಿಟ್ಟು ಮಾಡ್ಕೊಂಡು ತಿನ್ಕೊಂಡು ಶಾಲೆಗೆ ಹೋಗೋದು. ಶಾಲೆಯಲ್ಲಿ ಮಕ್ಕಳೊಟ್ಟಿಗೆಲ್ಲ ಕಂಪ್ಲೀಟ್ ಅಸೆಂಬ್ಲಿಂದ ಹಿಡಿದು ಒಂದ್ 11:40 ಸಣ್ಣ ಮಕ್ಕಳೊಟ್ಟಿಗೆ ಇರೋದು. ಕಡೆ ಮಧ್ಯಾಹ್ನ ಬಂದು ಒಂದು ಗಂಜಿ ಅನ್ನ ಮಾಡ್ಕೊಂಡು ಉಂಬುದು. ಕಡೆ ಮಧ್ಯಾಹ್ನ ಮೇಲೆ ಹೈಸ್ಕೂಲಿಗೆ ಹೋಗೋದು, ಅಲ್ಲೊಂದಿಷ್ಟು ಸಮಯ ಕಳೆಯೋದು. ಸಾಯಂಕಾಲ ಬಂದು ಮತ್ತೊಂದಿಷ್ಟು ಭಜನೆ ಕೀರ್ತನೆ ಹೇಳಿ ಅದೇ ದೇವಸ್ಥಾನಕ್ಕೆ ಮನ್ಕಂ. ಅದು ದೇವಸ್ಥಾನ ಅಂದ್ರೆ ಮತ್ತೆ ಜನ ಬಂದು ಹೋಗ ದೇವಸ್ಥಾನ ಅಲ್ಲ, ಒಂದು ಕಾಡಿನ ಮಧ್ಯೆ ಇದೆ, ಒಳ್ಳೆ ಪ್ರಶಾಂತ ವಾತಾವರಣ. ನಂಗೆ ಧ್ಯಾನವೂ ಆಯ್ತು, ಅಂದ್ರೆ ಧ್ಯಾನ ಯೋಗ ಜೊತೆಯಲ್ಲಿ ಇದೊಂದು ಕರ್ಮಯೋಗ ಅಂತ ಮಕ್ಕಳೊಟ್ಟಿಗೆ ಕಾಲ ಕಳೆಯೋದು.
2: ಎರಡೂ ಒಟ್ಟಿಗೆ,
3: ಯಾವ್ದು ಫಲಾಪೇಕ್ಷೆ ಇಲ್ಲ. ನನಗೆ 5 ವರ್ಷದಿಂದ ಯಾರ ಹತ್ರ ಏನು ಒಂದು ಪೈಸ ತಗೊಳ್ಳಲ್ಲ. ಯಾರು ಏನಾದ್ರು ಕೊಟ್ಟದಿದ್ರೆ ಅದು ಒಂದೋ ಶಾಲೆಗೆ ಒಂದೋ ದೇವಸ್ಥಾನಕ್ಕೆ, ನಾನಿರೋ ದೇವಸ್ಥಾನಕ್ಕೆ. ಅಂದ್ ದೇವಸ್ಥಾನ ಅದೊಂದು ಸಾರ್ವಜನಿಕ ಕೆಲಸ ಮಾಡುವಂತ ದೇವಸ್ಥಾನ, ಅಲ್ಲೂ ನಾವು ಲಾಭದ ದೃಷ್ಟಿ ದೇವಸ್ಥಾನ ಅಲ್ಲ. ಅದು ಬಂದವರು ದೇವರಿ ಕೈ ಮುಗಿತ್ರು, ಮತ್ತೆ ಅಲ್ಲಿ ಒಂದು ಸಣ್ಣ ಮದಿ ಮಂಟಪ ಎಲ್ಲ ಇತ್ತು, ಅದಕ್ಕೆ ಯಾವ್ದಕ್ಕೂ ಬಾಡಿಗೆ ಗಿಡಿಗೆ ಅಂತ ಇಲ್ಲ, ಮದಿಗಿದೆ ಎಲ್ಲ ಹತ್ತು ಬಡವರದ್ದು. ಅಲ್ಲಿ ಮದುವೆ ಹತ್ತು ಬೈಕಿ ಮದಿ ಆಗುತ್ತೆ.
2: ನೀವು ಇಷ್ಟೆಲ್ಲ ಹೇಳೋತಿಗೆ ನಂಗೆ ಕುತೂಹಲ ಸರ್, ಇದು ಯಾವ ದೇವಸ್ಥಾನ ಅಂತ ನಮ್ಗೆ ಗೊತ್ತಿಲ್ಲದೆ.
3: ಇಲ್ಲಿ ಕಾಡೂರ್ನಲ್ಲೇ ಇರುವಂತದ್ದು ಬ್ರಹ್ಮಲಿಂಗೇಶ್ವರ ದೇವಸ್ಥಾನ ಅಂತೇಳಿ, ಹೊಸಕಟ್ಟೆ ಬ್ರಹ್ಮಲಿಂಗೇಶ್ವರ ದೇವಸ್ಥಾನ, ಹೊಸಕಟ್ಟೆ ಮುಂಡಾಡಿ ಅಂತೇಳಿ ಕಾಡೂರಿನ ಒಂದು ಭಾಗ. ಅದು ಕಾಡೊಳಗೆ ಇದ್ದಿತ್ತು, ಇತ್ತೀಚೆಗೆ ಎಲ್ಲ ಊರಿನವರು ಮತ್ತು ಭಕ್ತಾದಿಗಳು ಸೇರಿ ಅದನ್ನು ಒಳ್ಳೆ ಒಂದು ರೀತಿಯಲ್ಲಿ ರಿನೋವೇಟ್ ಮಾಡಿದ್ರು, ಅಂದ್ರೆ ರಿಜನೋವೇಟ್ ಆಗಿದೆ. ಅದು ಒಳ್ಳೆ ರೀತಿಯ ಒಂದು ಪುನರ್ ಅಂತ ಹೇಳ್ತೀವಿ ಅದಕ್ಕೆ, ಸಂಪೂರ್ಣವಾಗಿ ಒಳ್ಳೆ ದುಡ್ಡು ಖರ್ಚು ಮಾಡಿ ಚಂದ ಮಾಡಿದ್ದಾರೆ,
2: ಪುನರ್ನಿರ್ಮಾಣ.
3: ಹೌದು, ಪುನರ್ನಿರ್ಮಾಣ ಆಗಿದೆ. ಅದರಲ್ಲಿ ಒಂದು ವಿಶೇಷತೆ ಅಂತ ಹೇಳಿದ್ರೆ ಆ ದೇವಸ್ಥಾನದಲ್ಲಿ ಅದಕ್ಕೆ ಗೋಡೆ ಬಾಗಿಲು ಬೀಗ ಇಲ್ಲ. ಒಂದು 3 ಫೀಟ್ ಸುತ್ತ 3-4 ಫೀಟ್ ಪಾಗಾರದ ಕಣೆಗೆ ಮ್ಯಾಲ ಒಳ್ಳೆ ಮಾಡಿತ್ತು. ಮತ್ತೆ ನಾವೀಗ ಮನ್ಕೊಂಡು ಅದ್ರಂಗೆ, ಅಂದ್ರೆ ಗಾಳಿ ಮಳೆ ಬೀಸೋತಿಗೆ ಗಾಳಿ ಮಳೆ ಬೀಸುತ್ತ, ಗಾಳಿ ಆಚಿಂದೀಚಿ ಬತ್ತು, ಒಳ್ಳೆ ಜೋರ್ ಈ ಆಷಾಢಿ ಬಪ್ಪತ್ತಿಗೆ ಒಳ್ಳೆ ಸಿಬ್ರು ಒಡ್ಡತ್ತು ಸಮ.
2: ಹೌದು,
3: ನಾವು ಅಲ್ಲೇ ಮನ್ಕಂ ಲಾಯ್ಕ್ ಹತ್ತು, ಅಲ್ಲಿ ಯಾವುದೇ ರೀತಿಯ ಹೆದರಿಕೆ ಇಲ್ಲ. ಮತ್ತೆ ಒಂದು 6 ಗಂಟೆ ಮೇಲೆ ಯಾರು ಬತ್ತಿಲ್ಲ, ಬಪ್ಪವರಿದ್ರೆ 6 ಗಂಟೆವರೆಗೆ ಬತ್ತರು ದೇವಸ್ಥಾನಕ್ಕೆ. 6 ಗಂಟೆಯಿಂದ ಬೆಳಿಗ್ಗೆ ಒಂದು 7 ಗಂಟೆವರೆಗೆ ನಾವು ಅಲ್ಲೊಂದು ಇಬ್ಬರು ಬಿಟ್ಟರು, ಮತ್ತೆ ಯಾರು ಮನುಷ್ಯರಿಲ್ಲ. ಅಲ್ಲೊಬ್ರು ಹಳೆಯವರಿದ್ರು ಮೊದಲಿಂದ ಪೂಜೆ ಮಾಡ್ಕೊಂಡಿಪ್ಪವರು, ಅವರೊಬ್ಬರು ಇದ್ರು, ಅವ್ರೊಂದು ಬದಿ ಮನ್ಕಂತ್ರೆ ನಾನೊಂದು ಬದಿಯಲ್ಲಿ ಮನ್ಕಂತೆ. ಅವ್ರದ್ದು ದಿನ ಪೂಜೆ ಮಾಡೋ ಕೆಲಸ ಮಾತ್ರ, ಅವ್ರದ್ದೇನು ಮತ್ತೇನಿಲ್ಲ. ನಂದು ಇದೆ, ನಾನು ಪೂಜೆ ಗೀಜೆ ದೇವಸ್ಥಾನದೊಳಗಿನ ಕೆಲಸ ಅಂತ ಮಾಡೋದಿಲ್ಲ. ನಂದೇ ಜಪ ತಪ ಆದಿಶಂಕರಾಚಾರ್ಯರನ್ನು ನಾನು ಒಂದು ರೀತಿಯಲ್ಲಿ ಈಗ ಅಭ್ಯಾಸ ಮಾಡಕ್ ಶುರು ಮಾಡಿದೆ. ಅವರ ಒಂದು ವೇದಾಂತ ಫಿಲಾಸಫಿನ ಒಂದ್ ಸ್ವಲ್ಪ ಈಗ ಅಭ್ಯಾಸ ಮಾಡ್ತಾ ಇದ್ದೇನೆ. ಅದರಿಂದ ಖುಷಿ ಸಿಗ್ತಾ ಇದೆ. ಈ ಧ್ಯಾನ ಅದಾಯ್ತು, ಮಕ್ಕಳೊಟ್ಟಿಗೆ ಕರ್ಮಯೋಗ. ಅದಕ್ಕೆ ಸರಿಯಾಗಿ ಆ ಮ್ಯಾನೇಜ್ಮೆಂಟ್ನವರು ಮತ್ತೆ ಆ ಟೀಚರ್ಸ್ಗಳು ಅವರೆಲ್ಲ ಈ ತುಂಬಾ ಸಹಕಾರ ಕೊಟ್ರು. ಅವರಿಗೆಲ್ಲ ಭಾರಿ ಖುಷಿ ಆಯ್ತು, ಒಂದ್ ಒಳ್ಳೆ ಕೆಲಸ ಆಗ್ತಾ ಇದೆಯಲ್ಲ ಅಂತ ಹೇಳಿ ಊರ್ನವ್ರು ಸೇರ್ಕೊಂಡ್ರು. ಊರ್ನವ್ರು ಸೇರಿದ್ರು, ಪರ ಊರ್ನವ್ರು ಸೇರಿದ್ರು, ನನ್ನ ಜೊತೆ ಓದಿದ ನನ್ನ ಕ್ಲಾಸ್ಮೇಟ್ ಗಳಿಗೆಲ್ಲ ಗೊತ್ತಾಯ್ತು, ಅವರೆಲ್ಲ ಸಹಾಯ ಮಾಡಕ್ ಶುರು ಮಾಡಿದ್ರು. ನನ್ನ ಜೊತೆ ಕೆಲಸ ಮಾಡಿದ ಕಲೀಗ್ಸ್ ಗಳು ಅವರೆಲ್ಲ ಯಾರಿಗೂ ನಮ್ಮ ಊರು ಗೊತ್ತಿಲ್ಲ. ಮಧ್ಯಪ್ರದೇಶದವ್ರು ಹೆಲ್ಪ್ ಮಾಡ್ತಾರೆ, ಮತ್ತೆ ಮಹಾರಾಷ್ಟ್ರದವ್ರು ಹೆಲ್ಪ್ ಮಾಡ್ತಾರೆ, ಡೆಲ್ಲಿ ಅವ್ರು ಹೆಲ್ಪ್ ಮಾಡ್ತಾರೆ, ಹರಿಯಾಣದವ್ರು ಹೆಲ್ಪ್. ಅವರಿಗೆಲ್ಲ ನನ್ ಗೊತ್ತಾಯ್ತು, ನಾನು ಹಿಂಗ್ ಮಾಡ್ತೆ ಅಂತೇಳಿ ಅವ್ರಿಗೊಂದು ವಿಷಯ ತಿಳಿಸಿದೆ, ಹೀಗಿತ್ತು ನಮ್ಮ ಶಾಲೆ 2 ಶಾಲೆ ಮಾಡ್ತಿದ್ರು. ಅವರೆಲ್ಲ ಒಂದ್ ಸ್ವಲ್ಪ ಸ್ವಲ್ಪ ಸಹಾಯ ಮಾಡಿದ್ರು, ಹಾಗೆ ಒಂದೊಂದೇ ವ್ಯವಸ್ಥೆ ಆಗೋ ಶುರುವಾಯ್ತು. ಮತ್ತೆ ಮ್ಯಾನೇಜ್ಮೆಂಟ್ ನಲ್ಲಿರೋರಿಗೂ ತುಂಬಾ ಖುಷಿ ಆಯ್ತು, ಅವರು ಮುಂದೆ ಬಂದ್ರು. ಸ್ವಲ್ಪ ಬೇರೆ ಕಡೆ ಎಲ್ಲ ಹೋಗೋದು ಮಾಡೋದೆಲ್ಲ ಮಾಡ್ತ ನಾವು ಮಕ್ಕಳಿಗೋಸ್ಕರ. ಹಾಗೆ ಈಗ ಪೇರೆಂಟ್ಸ್ ಈಗ ತುಂಬಾ ಹೆಲ್ಪ್ ಮಾಡ್ತಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನಾವು ಅಂದ್ರೆ ಕಂಟಿನ್ಯೂಸ್ ಆಗಿ ನಮ್ಮ ಶಾಲೆಯಲ್ಲಿ ಮೊದಲು ಪೇರೆಂಟ್ ಮೀಟಿಂಗ್ ಎಲ್ಲ ನಡೀತಿರ್ಲಿಲ್ಲ, ಈಗ ನಾವು ಅಲ್ಲಿ ಪ್ರಾಪರ್ ಆಗಿ ಅವ್ರನ್ನ ಪ್ರತಿ ಒಂದು ವರ್ಷಕ್ಕೊಂದು 3-4 ಮೀಟಿಂಗ್ ಮಾಡತ್ ನಾವು. ಒಳ್ಳೆ ರೀತಿಯಿಂದ ಅವರೊಟ್ಟಿಗೆ ಮಾತಾಡತ್, ಅವರಿಗೆ ಮಧ್ಯಾಹ್ನ ಊಟ ಹಾಕಿ ಕಳಿಸತ್, ಅವ್ರಿಗೆ ಬಂದವರಿಗೆ ನಾವು ಒಳ್ಳೆ ರೀತಿ ಉಪಚಾರ ಮಾಡಿ ಅವ್ರ ಮಕ್ಕಳ ಬಗ್ಗೆ ಅವ್ರಿಗೆ ಹೇಳಿ, ನಿಮ್ಮ ಮುಂದಿನ ಭವಿಷ್ಯ ಇವರು, ನಮ್ಮ ದೇಶದ ಭವಿಷ್ಯ, ನಿಮ್ಮ ಭವಿಷ್ಯ, ನೀವು ಎಷ್ಟೆಲ್ಲ ಒದ್ದಾಡೋದು ಯಾರಿಗೋಸ್ಕರ, ನಿಮ್ಮ ಮಕ್ಕಳಿಗೋಸ್ಕರ. ಆ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡದೇ ಇದ್ರೆ ಅಥವಾ ಅವ್ರನ್ನೊಂದು ಅವ್ರ ಕಾಲ್ ಮೇಲೆ ನಿಲ್ಲೋಂಗ್ ಮಾಡದೇ ಇದ್ರೆ ನೀವಿಷ್ಟು ಒದ್ದಾಡಿ ಏನ್ ಪ್ರಯೋಜನ? ನಿಮ್ಮ ಊರು, ನಿಮ್ಮ ಆಸ್ತಿ ಪಾಸ್ತಿ, ನಿಮ್ ಮನೆ ಎಲ್ಲ ಉಳಿದಿ ಮಕ್ಕಳಿಂದಾಗಿ. ಅವ್ರನ್ನ ಉಳಿಸ್ಕ, ನಾವು ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನ ಉಳಿಸಿರ, ನಿಮ್ಗೊಳ್ಳೇನ್ ಮಾಡಿದ್ರೆ ಈಗ ನೀವು ಇವ್ರನ್ನ ಉಳಿಸ್ಕಲ್ಲ ಅಂತ ಹೇಳಿ ಅವ್ರನ್ನ ಕನ್ವಿನ್ಸ್ ಮಾಡಿದೆ. ಅವ್ರಿಗೆ ಅದು ಅರ್ಥ ಆಯ್ತು, ಹಂಗಾಗಿ ಈಗ ಅವ್ರು ಸಂಪೂರ್ಣವಾಗಿ ನಮ್ ಜೊತೆಗಿದ್ದಾರೆ. ಅವ್ರಿಗೆ ಒಂದು ಖುಷಿ ಬಂದಿದೆ, ಮಕ್ಕಳು ನಮ್ ಮಕ್ಕಳು ಒಳ್ಳೇದಾಗ್ತಾ ಇದ್ದಾರೆ, ರಿಸಲ್ಟ್ ಒಳ್ಳೆ ಬರ್ತಾ ಇದೆ. ಮತ್ತೆ ನಾವು ಬರೀ ಪುಸ್ತಕದ್ದು ಮಾತ್ರ ಅಲ್ಲ, ಎಲ್ಲ ಕೋಕರಿಕ್ಯುಲರ್ ಆಕ್ಟಿವಿಟೀಸ್ ಏನೇನ್ ಮಾಡಕ್ ಸಾಧ್ಯತೆ ಎಲ್ಲ ಮಾಡ್ತಾ ಇತ್ತು. ಸ್ಪೋರ್ಟ್ಸ್ ಹಂಗ್ ತುಂಬಾ ಮಕ್ಕಳನ್ನು ತರೋಕೆ ಪ್ರಯತ್ನ ಮಾಡ್ತಾ ಇತ್ತು. ಒಬ್ಬ ಗೆಸ್ಟ್ ಟೀಚರ್ ಸ್ಪೋರ್ಟ್ಸ್ನವರು ಎಂಪೆಡ್ ಆಗಿದೆ ಅವರಿಗೆ, ಒಳ್ಳೆ ಒಳ್ಳೆ ಜನ, ಅವರು ತುಂಬಾ ಹೆಲ್ಪ್ ಮಾಡ್ತಾರೆ. ಅದೇ ರೀತಿಯಲ್ಲಿ ಕಂಪ್ಯೂಟರ್ ಶುರು ಮಾಡಿತ್ತು ನಾವು. ಅಂದ್ರೆ ನಮ್ಮ ಶಾಲೆಯಲ್ಲಿ ಎಸ್ ಎಲ್ ಸಿ ಪಾಸ್ ಆದ ಮಗುಗೆ ಒಂದು ಎಸ್ ಎಲ್ ಸಿ ಸರ್ಟಿಫಿಕೇಟ್ ಮಾತ್ರ ಅಲ್ಲ, ಅವರಿಗೆ ಎರಡು ಸಿಗ್ತದೆ, ಆ ಮಗ ಆಗಲಿ ಮಗಳಾಗಲಿ. ಅವಳು ಹೋಗೋತ್ತಿಗೆ ಆ ಮಗು ಎಸ್ ಎಲ್ ಸಿ ಸರ್ಟಿಫಿಕೇಟ್ ಪಾಸ್ ಆಗಿರ್ತದೆ, ಹೆಚ್ಚಾಗಿ ಒಳ್ಳೆ ಡಿಸ್ಟಿಂಕ್ಷನ್ ಅಥವಾ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿರ್ತಾರೆ. ಜೊತೆಗೆ ಅವರಿಗೆ ಕಂಪ್ಯೂಟರ್ ನಾಲೆಜ್, ಒಂದು ಕಂಪ್ಯೂಟರ್ ಲ್ಯಾಬ್ ಮಾಡಿತ್ತು ನಾವು, ಎಲ್ಲರ ಹತ್ರ ಬೇಡಿ ಕಂಪ್ಯೂಟರ್ ತಂದು ಒಂದು ಕಂಪ್ಯೂಟರ್ ಲ್ಯಾಬ್ ಇತ್ತು. ಇನ್ನೂ ಅದರಲ್ಲಿ ಕೆಲಸ ಬಾಕಿ ಇತ್ತು, ಒಳ್ಳೇದು ಮಾಡ್ಕೋದನ್ನ. ಅದೇ ರೀತಿಯಲ್ಲಿ ನಾವು ಇಂಗ್ಲೀಷ್ ಹೇಳಿಕೊಡ್ತು, ಅವರಿಗೆ ಇಂಗ್ಲೀಷ್ ಮಾತಾಡೋಕೆ ಬರ್ತು, ಅವರಿಗೆ ಕಂಪ್ಯೂಟರ್ ನಾಲೆಜ್ ಇತ್ತು, ಎಸ್ ಎಲ್ ಸಿ ಇತ್ತು. ಹಂಗೆ ಅವ್ರು ಹೊರಗೆ ಮತ್ತೆ ಒಂದು ಹೊಲಿಗೆ ಮಿಷನ್ ಇತ್ತು ಒಂದಿಷ್ಟು, ಎಲ್ಲ ಮಕ್ಕಳಿಗೂ ಹೊಲಿಗೆ ಹೇಳಿಕೊಡುತ್ತೆ. ಇದನ್ನೆಲ್ಲ ಮಾಡಿ ಅವ್ರಿಗೆ ಏನ್ ಮಾಡಿತ್ತು ಅಂದ್ರೆ, ಮತ್ತೆ ನಮ್ಮ ಎರಡೂ ಶಾಲೆಯಲ್ಲಿ ಮಕ್ಕಳು ತರಕಾರಿ ಬೆಳೆಸ್ತು, ಮಧ್ಯಾಹ್ನ ಊಟಕ್ಕೆ ಬೇಕಾಗುವಷ್ಟು ತರಕಾರಿ ಬೆಳೆಸುತ್ತೆ. ಅಲ್ಲೇ ನೀರಿನ ವ್ಯವಸ್ಥೆ ಮಾಡ್ಕೊಂಡಿತ್ತು, ಬಸ್ಸಿನ ವ್ಯವಸ್ಥೆ ಬಂದು ಹೋಗಕ್ಕೆ ಮಾಡ್ಕೊಂಡಿತ್ತು. ಇದೆಲ್ಲ ಮೊದಲು ಇರಲಿಲ್ಲ, ಎರಡೂ ಶಾಲೆಗೆ ನೀರು ತಂತು ನಾವು.
2: ಇಲ್ಲಿಂದ ಹೆಂಗ್ ತಂದ್ರಿ ಸರ್?
3: ಸೀತಾ ನದಿಗೆ ಸುಮಾರು 2 ಕಿಲೋಮೀಟರ್ ಆಯ್ತು ನಮ್ಮ ಹೈಸ್ಕೂಲಿಗೆ. ನಾವು MCFನವರು CSR ಒಳಗೆ ನಮ್ಗೆ ದುಡ್ಡು ಕೊಟ್ರು, ಒಂದು 7.5 ಲಕ್ಷ ರೂಪಾಯಿ ಕೊಟ್ರು, ಮತ್ತೊಬ್ರು ಸ್ವಲ್ಪ ಕೊಟ್ರು, ಎಲ್ಲ ಸೇರಿ ಒಂದು 8.5-9 ಲಕ್ಷ ಖರ್ಚಾಯ್ತು. ಅದಕ್ಕೆ 2.5 ಕಿಲೋಮೀಟರ್ ಒಂದು ಭೂಮಿ ಅಡಿಯಲ್ಲಿ ಒಂದು 5 ಫೀಟ್ ಅಡಿ ಹೊಂಡ ಮಾಡಿ ಒಳ್ಳೆ ಪೈಪ್ ಹಾಕಿ 4 ಇಂಚ್ ನೀರು ಹೊಳೆಯದೆ ನೀರು ಬರ್ತದೆ ನಮ್ಮ ಶಾಲೆಗೆ. ಅದರಿಂದ ನಾವು ಒಂದು ಸ್ಪ್ರಿಂಕ್ಲರ್ ಎಲ್ಲ ಹಾಕಿ ಒಂದು 500 ಚಿಲ್ಲರೆ ಅಡಕೆ ಮರ ಹಾಕಿತ್ತೀಗ. ಒಳ್ಳೆ ಜಾಗ ಕೊಟ್ಟಿರ ಶಾಲೆ ಮಾಡಿದ ಮಾಸ್ಟರ್, ಒಬ್ರು ರಿಟೈರ್ಡ್ ಮಾಸ್ಟರ್ ಅವರು, ನಿಮ್ಗೆಲ್ಲ ಗೊತ್ತಿರ್ಬೋದು ಶಿವರಾಮ್ ಮಾಸ್ಟರ್ ಅಂತ ಹೇಳಿ, ಬಾರಿ ನಡೂರ್ನವ್ರು, ಅವರದ್ದೇ ಶಾಲೆ ಅದು. ಅವ್ರ ಕಾಲದಲ್ಲಿ ಅಷ್ಟು ಒಂದು ಯೋಚನೆ ಮಾಡಿ ಶಾಲೆ ಮಾಡಿದ್ದವ್ರು, ಅಂದ್ರೆ ನಮ್ಮ ಊರಲ್ಲಿರೋ ಮಕ್ಕಳಿಗೆ ತೊಂದರೆ ಆಗಬಾರ್ದು ವಿದ್ಯಾಭ್ಯಾಸಕ್ಕೆ, ಅವ್ರಿಗೆ ಓದಕ್ಕೆ ಒಳ್ಳೇದಾಯ್ಕ ಅಂತೇಳಿ ಅವರು 50ನೇ ಇಸ್ವಿಯಲ್ಲಿ ಕಾಡೂರಿಲಿ ಒಂದು ಸಣ್ಣ ಶಾಲೆ ಮಾಡ್ತಾರೆ. ಕಡೆಗೆ 84ನೇ ಇಸ್ವಿಯಲ್ಲಿ ತನ್ನ ಊರು ನಡೂರ್ನಲ್ಲೇ ತನ್ನದೇ ಜಾಗದಲ್ಲಿ ಒಂದು 5 ಎಕರೆ ಜಾಗದಲ್ಲಿ ಒಂದು ಹೈಸ್ಕೂಲ್ ಮಾಡಿ, 3 ಎಕರೆ ಗ್ರೌಂಡ್, 2 ಎಕರೆಯಲ್ಲಿ ಒಂದು ಬಿಲ್ಡಿಂಗ್ ಮಾಡಿ ಹೊತ್ತರ ಅವರು. ಅವರ ಕಾಲ ಆದ ನಂತರ ಈ ಪರಿಸ್ಥಿತಿಗೆ ಬಂದ ಶಾಲೆ, ಯಾಕಂದ್ರೆ ಅವರು ಫಸ್ಟ್ 5 ವರ್ಷ ಯಾವುದೇ ಒಂದು ಸಹಾಯ ಇಲ್ಲದೇನೆ ನಡ್ಸ್ಕೊಂಡೋಗಿ ಕಡೆ ಗೌರ್ಮೆಂಟಿನ ಗ್ರಾಂಟ್ ಬರೆಸುವ ಶಾಲೆ ನಡೀತು, ಚಂದ ಒಳ್ಳೆ ನಡೀತು. ಕಡೆಗೆ ಈಗ ಈ ಸರ್ಕಾರದ ನೀತಿಯಿಂದ ಅವ್ರು ರಿಟೈರ್ಡ್ ಆದ್ರ, ಎಲ್ಲ ಟೀಚರ್ಸ್ ರಿಟೈರ್ಡ್ ಆಗ್ತಾ ಬಂದ್ರು. ಈಗ ಕಡೆಗೀಗ ಈ ಪರಿಸ್ಥಿತಿ ಬಂತು, ಆದ್ರೆ ಆ ಜಾಗ ಅಷ್ಟು ಚಂದ ಇತ್ತು. ಅದ್ರಲ್ಲಿ ಈಗ ನಾವು ಒಂದು 521 ಅಡಕೆ ಗಿಡ ಹಾಕಿತ್ತು, 2 ವರ್ಷ ಆಯ್ತು, ಈಗ ಇನ್ನೊಂದು ವರ್ಷದಲ್ಲಿ ಫಲ ಬರುವಂತದ್ದು, ಕೆಲವದ್ರಲ್ಲೆಲ್ಲ ಹೂ ಬಪ್ಪು ಶುರು ಆಯ್ತು. ಅಂದ್ರೆ ಯಾವ್ದೇ ರೀತಿ ಸೆಲ್ಫ್ ಸಫಿಷಿಯಂಟ್ ಆಗ್ಬೇಕು ಈಗ ಶಾಲೆ ಅಂತ.
2: ಎಸ್, ಯಾವ್ದ್ರ ಮೇಲೆ ಡಿಪೆಂಡ್ ಆಯ್ದೆ ಮುಂದುವರ್ಕೊಂಡು ಹೋಪಂಗಿರ್ಕ ಅಂತ ಹೇಳಿ ಅಲ್ದಾ. ಈಗ ನೀರನ್ನ ನೀವು ತರಿಸಿದ್ರೆ ಅಂದ್ರೆ ಸೀತಾ ನದಿಯಿಂದ ಕುಡಿಲಿಕ್ಕೆ ಹೆಂಗೆ, ಅದನ್ನ ಡೈರೆಕ್ಟ್ ಯೂಸ್ ಮಾಡ್ತಾರ?
3: ಮಾತ್ರ ಬಾವಿ ಇತ್ತು ಶಾಲೆಯಲ್ಲಿ, ಬಾವಿ ಕುಡಿಯುವ ನೀರಿಗೆ ಬೇಕಾಗುವಷ್ಟು ಬಾವಿ ಇತ್ತು. ಹೊಳೆ ನೀರನ್ನ ಬರೀ ಇದಕ್ಕೆ ಗಿಡ
2: ತೋಟಕ್ಕೆ
3: ಅಂದ್ರೆ ಮೊದಲಲ್ಲಿ ಬಣ ಬಣ ಬಣ ಅಂತಿದ್ದಿತ್ತು, ಈಗ ಹಂಗಲ್ಲ, ಫುಲ್ ಹಸರಾಯ್
2: ಗ್ರೀನೋ ಗ್ರೀನ್
3: ತುಂಬಾ. ನಂದೊಂಥರ ನಾನು ಅದನ್ನ ಗ್ರೀನ್ ಶಾಲೆ ಅಂತ ಕರೀತು, ಹಸಿರು ಶಾಲೆ ಅಂತ. ಸುತ್ತಿನ ಬೇಲಿಯೂ ಹಸರೆ.
2: ಹೌದಾ?
3: ನಾವು ಮತ್ತೆಂತ ಮುಳ್ಳುಬೇಲಿ ಅಂತ ಮಾಡಲ್ಲ. ಮತ್ತೆ ಸಾಯಂಕಾಲ ಹೊತ್ತಿಗೆ ಊರ್ನವರು ಮತ್ತೆ ಕೆಲವು ಈಗ ಆದಿತ್ಯವರೆಲ್ಲ ಬಂದು ಬೇರೆಯವರು ಆಟ ಆಡ್ತಾರೆ ಗ್ರೌಂಡ್ ಅಲ್ಲಿ. ಮತ್ತೆ ಎಲ್ಲರಿಗೂ ನಾವೀಗ ಹೇಳಿದ್ ನೀವೆಲ್ಲ ಉಪಯೋಗಿಸ್ಲಕ್ಕೆ, ಇದೆಲ್ಲರನ್ನು ನಾವೀಗ ಎನ್ಕರೇಜ್ ಮಾಡ್ತಾ ಇತ್ತು. ಕೆಲವು ಭಜನಾ ತಂಡದವರು ಬಂದು ಭಜನೆ ಕಲಿತರು ಸಾಯಂಕಾಲ ಆಗೋತ್ತಿಗೆ, ಒಂದು ಹಾಲ್ ಇತ್ತು ಅದರೊಳಗೆ. ಮೊದಲು ಅದೆಲ್ಲ ಇರಲಿಲ್ಲ. ಈಗ ನಾವೇನ್ ಮಾಡಿತ್ತು ಅಂದ್ರೆ ಸಮಾಜದೊಟ್ಟಿಗೆ ಹೆಚ್ಚು ಹೊಂದ್ಕೊಳ್ತಾ ಇದ್ದೇವೆ, ಅವರದ್ದು ನಮ್ಗೆ ಸಹಕಾರ ಇರುತ್ತೆ. ನಮ್ದಲ್ದೇನೆ ಈಗ ಸ್ಪೋರ್ಟ್ಸ್ ಗೇಮ್ಸ್ ಬೇರೆಯವ್ರು ಮಾಡಿದ್ದಾರೆ, ಅವರಿಗೆ ಅವಕಾಶ ಮಾಡಿಕೊಡುತ್ತೆ. ಯಾರ ಹತ್ರ ಏನು ಬಾಡಿಗೆ ದುಡ್ಡು ಏನು ತಗೊಳ್ಳೋದಿಲ್ಲ. ಮತ್ತೆ ಮಕ್ಕಳ ಚಟುವಟಿಕೆಗಳು ಹೆಚ್ಚಾಗ್ತದೆ, ಗ್ರೌಂಡ್ ಅಲ್ಲಿ ಮಕ್ಕಳು ಬೇರೆಯವರು ಬಂದದನ್ನ ಆಡೋದನ್ನೆಲ್ಲ ಕಾಣ್ತಾವಲ್ಲ, ಅವರೊಟ್ಟಿಗೆ ಇವರಿಗೂ ಒಂದು ಎನ್ಕರೇಜ್ಮೆಂಟ್ ಆಗ್ತದೆ. ಮತ್ತೆ ಮಕ್ಕಳನ್ನ ನಾವು ಒಂದು ರೀತಿಯಲ್ಲಿ ಏನ್ ಹೇಳ್ತೇವೆ ಅಂತ ಹೇಳಿದ್ರೆ, ಅವರಿಗೆ ನೀವು ಯಾವುದಕ್ಕೂ ಹೆದರುಕಾಗ ಧೈರ್ಯವಾಗಿ ಮುಂದೆ ಹೋಗ್ಬೇಕು, ಸತ್ಯದಿಂದ ನಿಮ್ಮ ಮನಸ್ಸಲ್ಲಿ ಏನಿದೆ ಅದನ್ನ ಹೇಳ್ಕೊಂಡು, ಮತ್ತೆ ಗೊತ್ತಿಲ್ಲದನ್ನ ಕೇಳಬೇಕು. ಮತ್ತೆ ಟೀಚರ್ಸ್ ಅದನ್ನ ಈಗ ಮೊದಲು ಶುರುವಿಗೆ ಅವ್ರಿಗೆ ಕಷ್ಟ ಅನಿಸ್ತು, ಇದೆಲ್ಲ ಎಂತಕ್ಕೆ ಪಾಠ ಮಾಡಿ ಅವ್ರು ಸಾಕಲ್ಲ ಅಂತ. ಈಗ ಟೀಚರ್ಸ್ಗಳು ತುಂಬಾ ಎಂಗೇಜ್ ಆಗಿದ್ದಾರೆ, ಇನ್ವಾಲ್ವ್ ಆಗಿದ್ದಾರೆ. ಆ ಗೌರವ ಶಿಕ್ಷಕಿಯರು ಮಾಡುವಂತ ಕೆಲಸ ಇತ್ತಲ್ಲ, ಅದು ವರ್ಣಿಸಲ ಸಾಧ್ಯ. ತುಂಬಾ ಕೆಲಸ ಮಾಡ್ತಾರೆ. ನಮ್ ಸ್ಪೋರ್ಟ್ಸ್ ಡೇ ಸ್ಕೂಲ್ ಡೇ ಎಲ್ಲ ನೀವು ಬಂದ್ ಕಾಣಕ್ ಅಷ್ಟು ಚಂದ
2: ಆಗ್ತದೆ,
3: ಬಹಳ ಖುಷಿಯೇ ಖುಷಿ.
2: ನೀವ್ ಅದನ್ನ ವರ್ಣಿಸೋದಕ್ಕ ಅಂದ್ರೆ ನಮ್ಗೆ ಒಂಚೂರು ಬಂದು ಕಾಣಕ ಮಗ ಆಗ್ತು ಮಾರ್ರೆ, ಅಷ್ಟು ಲೈಕ್ ಹೇಳ್ತಾ ಇದ್ರೆ. ಆಕ್ಚುಲಿ ಅಂದ್ರೆ ಅಷ್ಟು ಒಳ್ಳೆ ಕೆಲಸ ಆತಿತ್ತು ಆ ನಡೂರು ಮತ್ತೆ ಇನ್ನೊಂದ್ ಶಾಲೆ ಕಾಡೂರು ಇಪ್ಪದಲ್ಲ
3: ಅಂದ್ರೆ ಮುಂಡಾಡಿ. ಹಿಂಗೆ
2: ಮುಂಡಾಡಿ ಆ ಎರಡು ಶಾಲೆ ತುಂಬಾ ಪುಣ್ಯ ಮಾಡಿತ ಅಂತ.
3: ಪುಣ್ಯ ಮಾಡಿತ್ತು ಯಾಕಂದ್ರೆ ನಮ್ಗೊಂದು ಅವಕಾಶ ಮಾಡಿಕೊಟ್ರಲ್ಲ ಅವ್ರು. ಇಲ್ಲಿ
2: ಆದ್ರೆ
3: ಫುಲ್ ಆಧ್ಯಾತ್ಮಕ ಹೊತ್ತಿದ್ನೇನು ನಂಗೆ ಗೊತ್ತಿಲ್ಲ, ಯಾಕಂದ್ರೆ ನನಗೆ ಒಂದು ರೀತಿಯಲ್ಲಿ ಬೇರೆ ವಿಚಾರದಲ್ಲಿ ಬ್ಯಾಡ್ ಅನ್ಸಿಬಿಟ್ಟಿದ್ದು, ನಾನು ಧ್ಯಾನವೇ ಮಾಡ್ಕೊಂಡಿರುವಂತ ಬಂದದ್ದು. ಕಡೆಗೆ ಇದೊಂದು ಕರ್ಮಯೋಗ ಹಗಲಲ್ಲಿ ಇರಲಿ ಅಂತೇಳಿ ಅದೀಗ ತುಂಬಾ ನನ್ನನ್ನು ಎಂಗೇಜ್ ಮಾಡ್ತೀಗ.
2: ವೆರಿ ನೈಸ್,
3: ತುಂಬಾ ಖುಷಿ ಆಗ್ತದೆ, ತುಂಬಾ ಖುಷಿ ಆಗ್ತದೆ. ಮತ್ತೆ ಆರೋಗ್ಯ, ಇನ್ನೊಂದು ಮಾತನ್ನ ಹೇಳಲ್ಲ, ಆ ಡೆಲ್ಲಿ ಒತ್ತಡದಲ್ಲಿ ಏನಾಯ್ತು, ನಂಗೆ ಸ್ವಲ್ಪ ಆರೋಗ್ಯ ಹಾಳಾಯ್ತು. ಆರೋಗ್ಯ ಹಾಳದಂದ್ರೆ ನಂಗೆ ಗೊತ್ತಾಗ ಶುರು ಆಯ್ತು. ಅದಕ್ಕೆ ನಂಗೆ ಅರ್ಧ ಮನಸ್ಸಿಗೆ ಬೇಜಾರದ್ದು. ಇಲ್ಲಿ ಬಂಪತಿಗೆ ಅಲ್ಲಿ ಡೆಲ್ಲಿಲೇ ಒಂದು ಟೆಸ್ಟ್ ಮಾಡಿದೆ ನಾನು. ಟೆಸ್ಟ್ ಮಾಡಿದಾಗ ಇತ್ತಲ್ಲ ಡಾಕ್ಟರ್ದು ಬಿ ಪಿ ಶುಗರ್ ಅದೆಲ್ಲ ಬರ್ದು ನೀವು ಮಾತ್ರೆ ತಗೊಂಡ್ ನಾಳೆ ಅಂದಂತೆ. ಇಲ್ಲಿ ಬಂದ್ಕೊಂಡು ನಮ್ಮ ತಮ್ಮ ಒಬ್ಬ ಡಾಕ್ಟರ್, ಅವ ಅದನ್ ಕಂಡು ಅಯ್ಯೋ ಅವ ಮತ್ತೊಂದು ಡಾಕ್ಟರ್ ಹತ್ರ ಕರ್ಕೊಂಡೋದ. ಅಲ್ಲೂ ಅವರು ಹಂಗೆ ನಾಳೆಯಿಂದ ನಿಮ್ಗೆ ಮಾತ್ರೆ ಅಂದ್ರೆ ಕಡೆ ನಾನು ಆ ಡಾಕ್ಟರ್ ನನ್ನ ಬದಿ ಕರ್ಕೊಂಡೆ, ಕ್ಯಾನ್ ಯು ಗಿವ್ ಮೀ 3 months ಟೈಮ್ ಅಂದೆ. ಒಂದು 3 ತಿಂಗಳು ನಂಗೆ ಪುರ್ಸೋದ್ ಕೊಡಿ ಮದ್ವೆ. ಯಾಕೆ ಕೇಳಿ ನಾ 3 ತಿಂಗಳು ಬಂದು ಹೇಳ್ತೇನೆ ನಿಮ್ಗೆ ಅಂದೆ. ಕಡೆಗೆ ನನ್ನ ತಮ್ಮನ್ ಕನ್ವಿನ್ಸ್ ಮಾಡ್ರು ಅವರು, ಈ 3 ತಿಂಗಳು ನಂತರ ಶುರು ಮಾಡೋರು, ಈಗ ಮಾತ್ರ ಬೇಡ. ಬಂದೆ ನಾನು ಆ 3 ತಿಂಗಳಲ್ಲಿ ಓಡಾಡಿದ್ನಲ್ಲ ಬರೀ ಜಾಗದಲ್ಲಿ, ಆ ತಣ್ಣೀರು ಮಿನ್ಕೊಂಡು ಜಪ ತಪ ಮಾಡ್ಕೊಂಡು ನಾನೇ ಗಂಜಿ ಮಾಡಿ ಉಮ್ಮದು ಶಾಲೆಗೆ ಹೋಗುದು ಬಪ್ಪದು ಆ ನೆಲಲ್ಲೆಲ್ಲ ಓಡಾಡಿದ್ನಲ್ಲ. 3 ತಿಂಗಳು ಬಿಟ್ಟು ಟೆಸ್ಟ್ ಮಾಡಿಕೊಳ್ಳೋ ಅವ್ರು ಡಾಕ್ಟರ್ ನೀವೆಂತ ಮಾಡ್ರಿ. ನಾ ಎಂತ ಮಾಡ್ಲಿಲ್ಲ, ನಾ ಮನುಷ್ಯನ ಬದುಕು ಶುರು ಮಾಡಿದೆ, ನೆಲದ ಮೇಲೆ ಓಡಾಡಕ್ಕೆ ಶುರು ಮಾಡಿದೆ, ಗಂಜಿ ಉಂಡೆ. ಅದ್ರ ಮೇಲೆ ದೇವ್ರ ದಯದಿಂದ ಇವತ್ತಿನವರೆಗೆ ಈಗ 5ನೇ ವರ್ಷ ಯಾವ ಮಾತ್ರೆ ಇಲ್ಲ, ಯಾವ ಮದ್ದು ಇಲ್ಲ. ಅವತ್ ನಾನೇನಾದ್ರು ಮಾತ್ರೆ ತಗೊಂಡಿದ್ರೆ ಡೆಲ್ಲಿಲೇ ಹಾಕೊಂಡು ಮಾತ್ರೆ ತಗೊಂಡು ಸಂಪಾದನೆ ಮಾಡಿದ್ರು ಒಟ್ಟಿಗೆ ಓಡ್ತಾ ಹಾಕೊಂಡಿದ್ರು ಗೊತ್ತಾ. ಇಷ್ಟೊತ್ತಿಗೆ ನಾನು ಆಸ್ಪತ್ರೆ ಹೆಂಗೆ ಅಥವಾ ಏ ಲೋಕವೇ ಬಿಡ್ತಿದ್ದೆ ನಾನು. ಈಗ 2 ವರ್ಷ ಕರೋನಾ ಬಂತಲ್ಲ, ನಂಗೆ ಕೆಲವರೆಲ್ಲ ಫೋನ್ ಮಾಡಿಕೊಂಡು ಅಯ್ಯೋ ಆಕ್ಸಿಜನ್ ನಂಬರ್ ಅದು. ನಾ ಹೇಳಿದೆ ನಾನು ಆಕ್ಸಿಜನ್ ಚೇಂಬರ್ ಒಳಗೆ ಮನ್ಕೆಂತೆ, ಸುತ್ತ ಹಾಡಿ ಮರ ಗೋಡೆ ಇಲ್ಲ, ಒಳ್ಳೆ ಆಕ್ಸಿಜನ್ ಚೇಂಬರ್ ಒಳಗೆ ಮನ್ಕೆಂತೆ ನಾನು. ನಮಗೆ ಆಕ್ಸಿಜನ್ನೇ ಇಪ್ಪದಲ್ಲಿ. ಏರ್ ಕ್ವಾಲಿಟಿ ಇಂಡೆಕ್ಸ್ ಡೆಲ್ಲಿಲಿ 400-450 ಎಲ್ಲ ಹತ್ತು ನವೆಂಬರ್, ಪಟಾಕಿ ಎಲ್ಲ ಹೊಡೆದು ಮತ್ತೆ ಅದೆಂತೆಲ್ಲ ಆಪತ್ತಿಗೆ. ಇಲ್ಲ 50ಕ್ಕಿಂತ ಕಡಿಮೆ, ಅಷ್ಟು ಶುದ್ಧ. ಕೆಲ ಸಲ 35-36 ಇರುತ್ತೆ. ನಮ್ಮ ಅಲ್ಲಿರೋ ವಾತಾವರಣ ಎಷ್ಟು ಶುದ್ಧ ಇದೆ ಅಂದ್ರೆ ಆ ನೀರು, ನಾವು ಬಾವಿದೆ ನೀರು ಕುಡಿತ್ತು, ಅಷ್ಟು ಶುದ್ಧ ನೀರಿತ್ತು ಅಲ್ಲಿ. ಅಷ್ಟು ಖುಷಿ ಆಗುತ್ತೆ. ಈವನ್ ನಿಮ್ಮ ಹೊಳೆ ನೀರಿತ್ತಲ್ಲ, ಕಡೆ ಕಡೆಗೆ ಪ್ರತಿ ಚೂರು ಹಾಳಾದ್ ಬಿಟ್ರೆ ಸುರುವಿಲ್ ಹೊಳೆ ನೀರು ಸಹ ಅಷ್ಟು ಲಾಯಕ್ ಇರುತ್ತೆ. ಸುಮಾರು ಈಗ ಜನವರಿವರೆಗೆ ಒಳ್ಳೆ ನೀರು ಇರುತ್ತೆ ಹೊಳೆ ನೀರು, ಸೀತಾ ನದಿದು ಹರಿವ ನೀರು ಅದು.
2: ಕೇಳುಗ್ರೇನ್ರಿ ಅಲ್ಲ, ನಮ್ಮ ಬಿಪಿ ಶುಗರ್ ಎಲ್ಲದಕ್ಕೆ ಮದ್ದು ಅಂತ ಕೇಳಿದ್ರೆ ಮನ್ಸರ್ ತರ ಟೆನ್ಷನ್ ಬಿಟ್ಟು ಬರೀ ಬದುಕುದಷ್ಟೇ, ಅಂದ್ರೆ ನಮ್ಮ ಬೇಕಾದಂಗೆ ಬದುಕುದು. ಈಗ ನಮ್ಮ ಸಕಾರಾಮ ಸೋಮಯಾಜಿಯವರು ಆ ಡೆಲ್ಲಿಯ ಆ ಒತ್ತಡದ ಜೀವನ, ಆ ದುಡ್ಡಿನಿಂದ ಓಡೋದ್ರೆ ಅದು ಅನಿವಾರ್ಯ ಅಂತ ಮಾಡೋಕಿಲ್ಲ, ಬಟ್ ಅದನ್ನೆಲ್ಲದನ್ನು ಬಿಟ್ಟು ಇಲ್ಲಿ ಬಂದಾಗ ಅಲ್ಲೇನು ಬಿ ಪಿ ಶುಗರ್ ಅಂತ ಹೇಳಿರು, ಊರಿಗೆ ಬಂದು ಏನ್ ಟೆಸ್ಟ್ ಮಾಡಿರ, ಅದೆಲ್ಲವೂ ಕಡೆಗೆ ನಿಲ್ಲ, ಎಂತದು ಇಲ್ಲ, 0000. ನೌ ಹೀಸ್ ಹ್ಯಾಪಿ ಅಂಡ್ ಹೀಸ್ ಹೆಲ್ದಿ, ಎರಡು ಸಿಕ್ಕಿದೆ, ಅದೇ ಖುಷಿಯಲ್ಲಿದ್ದಾರೆ. ಈಗ ಇನ್ನಷ್ಟು ಮಾತಾಡೋಕಿತ್ತು ಆಯ್, ಆ ಮಾತಾಡೋ ವಿಷಯ ಅಂತಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್. ಇವರು ಮಾತಾಡೋದ್ಕೇಂದ್ರೆ ವೆರಿ ಸಿಂಪಲ್, ಕಾಮಕ್ ವೆರಿ ಸಿಂಪಲ್, ಆಕ್ಚುಲಿ ಇವ್ರ ಲೈಫ್ ಹೆಂಗಿತ್ತು ನಮಗ್ ಗೊತ್ತಿಲ್ಲ, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೊತ್ತು ಹೊತ್ತಲ್ಲೇ ರಿವೈಂಡ್ ಮಾಡುವ. ಕೇಂತಾರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.
4: ಹಾ ಶ್ವೇತಾ, ಮತ್ತೆ ಪಿಯು ಆರ್ಮಿಲ್ ಅಂತ ಮಾಡ್ಕೊಂಡಿದ್ದೆ
5: ನಾನ, ಡಿಗ್ರಿ ಸೇರ್ಕೊಂಡಿದ್ದೆ, ಆದ್ರೆ ಆ ಕಾಲೇಜ್ ಸೇರು ನನಗೆ ಗೊತ್ತಲ್ಲ ಕಣ್ಣಂಗೆ.
4: ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜಿಗೆ ಸೇರ್ಕೊ, BA, BCOM, BBA, BCA ಮತ್ತೆ BSc ಹಂಗೆ ಆಸಕ್ತಿ ಇದ್ದವರಿಗೆ ಇದೊಳ್ಳೆ ಕಾಲೇಜ್.
5: ಅಲ್ಲ ಮರತಿ, ಆ ಕಾಲೇಜ್ ಒಳ್ಳೆ ಇತ್ತ ಹಂಗಾರೆ?
4: ಹೌದ್ ಮರತಿ, ಇದು ಸಮರ್ಪಿತ ಬೋಧಕ ವರ್ಗ ಮತ್ತೆ ಬೃಹತ್ ಮೂಲ ಸೌಕರ್ಯ ಉಳ್ಳ ಕಾಲೇಜ್. ಇಲ್ಲೇ ಲ್ಯಾಬ್ಸ್, ಲೈಬ್ರರಿ ಮತ್ತೆ ವಿದ್ಯೆ ಕಲಿಯಬೇಕಪ್ಪ ಎಲ್ಲಾ ಸೌಕರ್ಯದೂ ಇತ್ತು. ಅಷ್ಟೇ ಅಲ್ಲ, ಕ್ರೀಡೆಂಗ್ ಆಸಕ್ತಿ ಇದ್ದರಿಗೆ ಕ್ರೀಡೆಂಗೂ ಅವಕಾಶ ಕೊಡ್ತ್ರು. ಮತ್ತೆ ಕಾಲೇಜ್ ಕ್ಯಾಂಪಸ್ ಒಳಗೆ ಕಮ್ಯುನಿಟಿ ರೇಡಿಯೋ ಸ್ಟೇಷನ್ ಇತ್ತು. ಮತ್ತೆಂತ ಬೇಕು ಹೇಳ,
5: ನೀನು ಬತ್ತಿಲ್ಲ ಹಂಗಾರೆ?
4: ಹೌದು, ಮತ್ತೆಂತ ತಡ, ಬೇಗ ಅಡ್ಮಿಷನ್ ಮಾಡ್ಕೊ. ಉತ್ತಮ ಶಿಕ್ಷಣಕ್ಕೆ ಉತ್ತಮ ಸಂಸ್ಥೆ ನಮ್ಮ ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್, ಶಾಸ್ತ್ರಿ ಸರ್ಕಲ್, ಕುಂದಾಪುರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಅತಿಥಿ ಜ್ಯೋತಿಯಲ್ಲಿ ನಮ್ಮೊಟ್ಟಿಗೆ ಸಕಾರಾಮ ಸೋಮಯಾಜಿ ಅವರಿದ್ದಾರೆ. ನಿಜವಾಗ್ಲೂ ಇವ್ರ ಹತ್ರ ಮಾತಾಡ್ತಿದ್ರು, ಯಾರಾದ್ರೂ ಸಕಾರಾತ್ಮಕವಾಗಿ ಯೋಚನೆ ಮಾಡ್ಕ, ಅಷ್ಟು ಪಾಸಿಟಿವ್ ಹೀಸ್ ಅಂಡ್ ಸಿಂಪಲ್ ಆಗಿ ಬದುಕ್ತಾರೆ. ನಿಜವಾಗ್ಲೂ ಆಶ್ಚರ್ಯ ಅನ್ಸುತ್ತೆ. ದಿಲ್ಲಿನಲ್ಲಿ ದಿನಕ್ಕೆ 2-2 ಫ್ಲೈಟ್ ಚೇಂಜ್ ಮಾಡ್ಕೊಂಡು ಅಲ್ಲಿಗೆ ಇಲ್ಲಿಗೆ ಅಂತ ಇಡೀ ಊರು ದೇಶ ಸುತ್ತಾ ಇದ್ದವರು ಇವತ್ತು ಸಿಂಪಲ್ ಲಿವಿಂಗ್, ಅಷ್ಟು ಸಿಂಪಲ್. ಅವ್ರ ಹತ್ರ ಒಂದು ಚಾಪೆ ಇತ್ತು, ಇಲ್ಲ ಚಾಪೆಲ್ ಮಲಗ್ತೀರಾ ಸರ್? ನೆಲದ ಮೇಲೆ
3: ಚಾಪೆಲ್ಲೇ ಮಲಗ್ತೇನೆ, ಆದ್ರೆ ಇದಿಲ್ಲ ಎಂತ ಹಾಸಿಗೆ ಅಲ್ಲ, ಚಾಪೆ
2: ಬರೀ ಹಸಿ.
3: ಹಾ,

ಅಂದ್ರೆ ಅಂದ್ರೆ ಒಂದು ಮಟ್ಟಕ್ಕೆ ಬಂದ ಮೇಲೆ ಇನ್ನು ನಂಗೆ ಸಾಕು ನನ್ನ ಜೀವನ. ಈಗ ಉದಾಹರಣೆಗೆ ಈಗ ನಾನು ಇನ್ನು ಎಷ್ಟು ದಿನ ಬದುಕರು, ನಂಗೆ ಬೇಕಾಗೋಷ್ಟಿತ್ತು ದೇವ್ರ ದಯದಿಂದ, ಅತಿ ಆಸೆ ಇಲ್ಲೇ ಆ ಇತಿಮಿತಿಗಳ ಬದುಕಕ್ಕೆ ಹೋಗಿ. ಈಗ ಚಾಪೆ ಅಂದ್ರೆ ಕಾಣಿ, ನಾನು 8:30 ಮನ್ಕೇಳ್ತೆ ಸಾಯಂಕಾಲ, ಬೆಳಗತ್ತ 4:00 ಹಕ್ಕಿಗಳು ಕೂಗುದು, ನಾನು ಹೇಳುದು ಒಟ್ಟಿಗೆ, ನನ್ನ ಯಂತ್ರ ಎಂತ ಅಲಾರಾಮ್ ಇಲ್ಲ ಎಂತ ಇಲ್ಲ, ಅಲ್ಲೇ ಸುತ್ತ ಹಕ್ಕಿ ಇದ್ದು ಅವು ಬೆಳಗತ್ತೆದ್ದು ನನ್ನ ಏಳಿಸ್ತು ಚಿಲಿ ಚಿಲಿ ಚಿಲಿ ಅಂತವು. ಅಟ್ 4:30-5 ಎದ್ದಾಯ್ತು, ಎದ್ದ ಕೂಡಲೇ ಬಾಮೇಲೆ ತಣ್ಣೀರಲ್ಲಿ ಮೇಯುವುದು, ಅದ್ರ ಮೇಲೆ ಆ ತಣ್ಣೀರಲ್ಲಿ ಮಿಂದು ನಾವು ಏನು ಒಂದಿಷ್ಟು ಹೊತ್ತು ಧ್ಯಾನ ಮಾಡುತ್ತಲ್ಲ ಅದ್ರ ಶಕ್ತಿ, ಆ ಶಕ್ತಿ ಇತ್ತಲ್ಲ ನಿಮ್ಮ ಯಾವ ಎ ಸಿ ರೂಮ್ ಒಳಗೆ ಕೂಕೊಂಡು ಎಂತ ನೀವು ಎಂತ ತಿಂದ್ರು, ನನ್ನ ಮನಸ್ಸಿಗೆ ನನಗಂತೂ ಖಂಡಿತ ಅದನ್ನು ಸರಿ ಅನ್ಸೋದಿಲ್ಲ. ಯಾಕಂದ್ರೆ ಆ ಎನರ್ಜಿ ಅಂಬುದು ನಮ್ಗೆ ಏನಂತ ಹೇಳಿದ್ರೆ ಕಾಣಿ, ನಾನು ಬೆಳಿಗ್ಗೆ 4:30-5 ಎದ್ದ, ರಾತ್ರಿ 8:30 ಮಲ್ಕಂಬಲ್ಲರಿಗೆ ಮಧ್ಯೆ ಒಂದು ಚೂರು ರೆಸ್ಟ್ ತಕಂಬಲ್ಲ, ಎಷ್ಟು ಬೇಕಾದ್ರೂ ಓಡಾಡ್ತೆ, ಒಂದು 6-8 ಕಿಲೋಮೀಟರ್ ನಡೆದಾಡ್ತೆ ನಾನು ದಿವಸಕ್ಕೆ. ಮತ್ತೆ ಕೆಲವು ಸಲ ನಡೆಯೋಕೆ ಆಗದಿದ್ದೀನ, ಈಗ ಒಂದು ವೇಳೆ ನಂಗೆ ಎಲ್ಲೂ ಹೋಗ್ತಾ ಇಲ್ಲ ಅಂದ್ರೆ ನಾನು ಉದ್ದೇಶಪೂರ್ವಕವಾಗಿ ಒಂದು 2-3 ಕಿಲೋಮೀಟರ್ ನಡೆದು ಬತ್ತೆ ಅಲ್ಲೇ ಹಾಡಿ ಸುತ್ತಿ ಬಪ್ಪದ, ಅಥವಾ ನಮ್ಮ ಮುಂಡಾಡಿನ ನೀಲಾರ್ದಾರ ನಡ್ಕೊಂಡು ಹೋಗ್ಬೋದು, ಮುಂಡಾಡಿನ ಮಂದರ್ತಿ ನಡ್ಕೊಂಡು ಹೋಗ್ಬೋದು, ವಾಪಸ್ ಬಪ್ಪದಿ ನಡ್ಕೊಂಡು ಹೋಗ್ಬೋದು, ಹೋಗ್ಬೋದಿ ಬಸ್ ಇಲ್ಲವರು ಬಪ್ಪದಿ ನಡ್ ಮತ್ತೆ ಕಾರ್ ಬೈಕ್ ಏನೂ ಇಲ್ಲ ನನ್ನ ಹತ್ರ, ಸೈಕಲ್ ಸಹ ಇಲ್ಲ, ಒಂದೋ ಮಾಮೂಲು ಬಸ್ ಹತ್ತಿಯೇ ಹೋಯ್ ಬಪ್ಪದು, ಇಲ್ಲ ಅಂದ್ರೆ ನಡ್ಕೊಂಡು ಹೋಗ್ಬೋದು, ಆದಷ್ಟು ದೂರ ನಡ್ಕೊಂಡು ಹೋಗ್ಬೋದು. ಇದೆಲ್ಲ ಕಾಣ್ತಾರೆ ಇವ ನಡೆಯದೆ ಯಾಕೆ ಇವ್ರಿಗೆ ಏನಾಯ್ತು ಅಂತೇಳಿ, ಬೈಕ್ ನಿಲ್ಸಿಕೆ ಅಂತ ಕೆಲವರು, ಸರ್ ಎಲ್ಲಿಗೆ ಹೋಯ್ತು ನಿಮ್ಮ ನಾ ಬಿಡ್ದು, ಇಲ್ಲ ಮಾರಿ ನಂಗೆ ನಡೀಕ್ ಅಂತ ಹೇಳೋದು ನಾನು. ಯಾಕಂದ್ರೆ ನಾವು ನಡೆದ್ರಿಂದ ನಮ್ಮ ಆರೋಗ್ಯ ಇಂಪ್ರೂವ್ ಆಯ್ತು ಅಂದ್ರೆ ನಂಗೆ ಕರೆಕ್ಟ್ ಪ್ರೂವ್ ಆಯ್ತು. ಒಂದು ಇನ್ನೊಂದು, ಒಂದು 5-6 ಜಾತಿ ಸೊಪ್ಪು ಸಿಕ್ಕತ್ತಲ್ಲ, ಈಗ ಗೇರ್ ಮರದ ಚಿಗರು, ಮಾಯಿನ ಎಲೆ ಚಿಗರು, ಕುಂಟಾಲ ಎಲೆ ಚಿಗರು, ಇದು ಬಿಲ್ಪತ್ರೆ ಚಿಗರು, ಅದ್ರ ಮೇಲೆ ನಿಮ್ಮ ಬೇವಿನ ಚಿಗರು, ಇಂಥ ಕೆಲವು ಚಿಗರುಗಳು ಯಾವ ಸಿಕ್ತೋ, ಒಂದಿನ ಆ ಚಿಗರು, ಒಂದಿನ ಈ ಚಿಗರು, ಯಾವ ಸಿಕ್ತೋ ನಾನು ಕೆಲವು ಮರದ ಎಲೆ ಚಿಗರು ಎಲ್ಲ ತಿಂತ ಇರ್ತೆ. ಅದಕ್ಕೆ ಕಾರಣ ಇಷ್ಟೇ, ಅದು ಶುದ್ಧ, ಒಂದು ಅಲ್ಲಿ ಏನು ಅದಕ್ಕೆ ಎಂತ ಗೊಬ್ಬರ ಗಿಬ್ಬರ ಹಾಕಿ ಬಳಸೋದಲ್ಲ, ಗುಡ್ಡೆ ಎಲೆ ಬರುವಂಥದ್ದು, ಅದನ್ನು ತಿಂತೆ ನಾನು ಹಾಡಿಲೆಲ್ಲ ಸಿಕ್ಕಿದಾಗ, ಚಿಗರು ಚಿಗರನ್ನೇ ಎಲೆ ತಿಂತೆ, ಒಂದು 4 ಎಲೆ 2 ಎಲೆ, ಅದು ನಂಗೆ ತುಂಬ ಹೆಲ್ಪ್ ಮಾಡುತ್ತೆ. ಯಾಕಂತ ಹೇಳಿದ್ರೆ ಒಂದು ನಮ್ಮ ಬಾಯಿ ಹಲ್ಲೆಲ್ಲ ಸ್ವಚ್ಛ ಆಗ್ತದ್ರಿಂದ, ಎರಡನೇದು ನಮ್ಗೆ ಒಂದೊಮ್ಮನೆ ಹಸಿವು ಹಬ್ಬಕ್ಕೆ ಕಾರಣ ಆಗ್ತದೆ. ಮತ್ತು ಸಮ ಈ ತಾಮ್ರದ ಕೊಡಪಾನಲ್ಲಿ ನೀರಿಟ್ಕೊಂಡು ನೀರು ಕುಡಿತೆ ನಾನು. ಮೊದಲು ನಮ್ಮ ಡೆಲ್ಲಿ ಲೈಫ್ ಅಷ್ಟು ಬಾಯಿಗೆ ಆತಿರಲಿಲ್ಲ, ಆದರೂ ನಾವು ಹೊರಗೆಲ್ಲ ಹೋದಲ್ಲಿ ಬಾಟ್ಲಿ ನೀರು ಕುಡಿಯೋದೆಲ್ಲ ಮಾಡ್ತೀವಿ. ಈಗ ಹಾಗಲ್ಲ, ತಾಮ್ರದ ಕೊಡಪಾನಲ್ಲಿ ಬೆಳಗತ್ತ ಒಂದು ಕೊಡಪಾನ ತುಂಬಿಸಿಟ್ರೆ ಕೆಲವು ದಿನ ಖರ್ಚಾದ್ದೇ ಗೊತ್ತಾಗ್ತಿಲ್ಲ, ಒಂದು 5-6 ಲೀಟರ್ ನೀರು ಕುಡಿಯಕ್ಕಾಗ್ತದೆ, ಖುಷಿ ಆಗ್ತದೆ. ಆ ನೀರಲ್ಲಿ ಅಷ್ಟು ರುಚಿ, ಅದು ರಾತ್ರಿ ಇಡೀ ಅದರೊಳಗೆ ಇದ್ದು ಬೆಳಗತ್ತೆ ಎದ್ದು ಕುಳ್ ಕುಡಿತೆ, ರಾತ್ರಿ ಮಲಗೋತಿಗೆ ಒಂದ್ಸಲ ಕುಡಿತೆ. ಹಾಗೆ ಅದು ಆ ನೀರು ಒಂದು, ಈ ಚಿಗರ್ ತಿಂದೊಂದು, ಗಂಜಿ ಒಂದೊಂದು ಗಂಜಿ. ಹಾಗೆ ನಾನಲ್ಲಿ ಊರಲ್ಲೇ ಒಂದು 2-3 ಜನ ಯಾರ ಮನೇಲಿ ಒಳ್ಳೆ ಕೊಚ್ಚಕ್ಕೆ ಇತ್ತು, ಅವ್ರು ಊರಿಂದ ತಕಂ, ನಾನು ನಡಿಲೇ ತಕಂತಿಲ್ಲ, ಅವರಿಗೂ ಒಂಚೂರು ದುಡ್ಡು ಕೊಟ್ಟಂಗೆ ಆಗ್ತೆ, ನಮಗೂ ಒಳ್ಳೆ ಅಕ್ಕಿ ಕೊಡ್ತಾರೆ ಅವರು, ಅದನ್ನು ಬೇಯಿಸ್ಕೊಂಡು ಗಂಜಿ ತಿನ್ನೋದು. ಅದಕ್ಕೆ ಉಪ್ಪಿನಕಾಯಿ ಇರ್ಬೋದು, ಎಣ್ಣೆ ತೆಂಗಿನೆಣ್ಣೆ ಇರ್ಬೋದು, ನಮ್ಮ ಹಿಂದಿನವ್ರು ಹೆಂಗೆ ಮಾಡ್ರಲ್ಲ ಅದನ್ನೇ, ಮತ್ತೆ ಎಂತ ಅದಕ್ಕೆ ವಿಶೇಷವಾಗಿ ಎಂತ ಮಾಡ್ಕೊಂಬ ಗೊತ್ತಿಲ್ಲ, ಮತ್ತೆ ಕಾಯಿ ಗೊಜ್ಜಿ ಚಟ್ನಿ ಅದೆಲ್ಲ ಎಕ್ಸ್ಟ್ರಾ ಎಂತ ಮಾಡೋದಿಲ್ಲ. ಮತ್ತೆ ಉಪ್ಪಿಟ್ಟು ಮಾಡ್ರು ಅಷ್ಟೇ, ಒಂಚೂರು ಬೆಲ್ಲ ಹಾಕೋದಕ್ಕೆ ರುಚಿ ಹಬ್ಬಕ್ಕೆ, ಅದ ಒಂಚೂರು ಉಪ್ಪು ಬೆಲ್ಲ, ಮತ್ತೆ ಮಜ್ಜಿಗೆ ಮೊಸರು. ಅಲ್ಲಿ ಊರ ಮನೆದೇ ಹಾಲು ತಕಂತೆ ನಾನು, ಒಂದು 1/2 ಲೀಟರ್ ಹಾಲು, ಆ ಹಾಲೊಳಗೆ ಮಜ್ಜಿಗೆ ಮೊಸರು ಮಾಡ್ಕೊಂಡು ಮಜ್ಜಿಗೆ ಹಾಕೊಳ್ಳೋದು ಇಷ್ಟೇ. ಮತ್ತೆ ಊಟ ಅಂತ ಹೇಳಿ ಮಾಡೋದು ಒಂದೇ ಊಟ, ನಾನು ಮಧ್ಯಾಹ್ನ ಮಾತ್ರ ಊಟ ಮಾಡೋದು. ನಾನು ರಾತ್ರಿ ಊಟ ಬಿಟ್ಟು ಈಗ 4.5 ವರ್ಷ ಆಯ್ತು, ಅದರಿಂದ ಮತ್ತೆ ಆರೋಗ್ಯ ಇಂಪ್ರೂವ್ ಆಯ್ತು. ನಿಮ್ಗೆ ಅದೊಂದು ಮಾತು ಹೇಳ್ಕೊಂಡು ಮಾಡಿದೆ ಅಂತ ಗೊತ್ತಿತ್ತಾ, ನಾವು ಬರ್ದೇ ಹೊಟ್ಟೆಗೆ ತುಂಬುದು, ಎಂತ ಅಗತ್ಯದ್ರು ನಾವು ತಿಂತಾ ಇರೋದು, ಅಯ್ಯೋ ಉಣದಿದ್ರು ನಿದ್ದೆ ಬರ್ತಿಲ್ಲ, ನಾನು 8:30 4:30 ಹೇಳ್ತೆ, ನಂಗೆ ಎಂತ ದೇಹದಿಂದ ಗ್ಯಾಸ್ಟಿಕ್ ಆಗಲಿ ಅಥವಾ ಎಂತ ಅಂತದಕ್ಕೆ ಎಂತದ ಖಾಲಿ ಹೊಟ್ಟೆ ಅಮ್ಮ ಎಂತ ಭಾವನೆ ಬರೋದಿಲ್ಲ. ಯಾಕಂದ್ರೆ ಮಧ್ಯಾಹ್ನ ಒಳ್ಳೆ ಊಟ ಮಾಡ್ತೇನೆ ನಾನು, ಒಂದು ನಾನು ಮಾಡ್ಕೊಳ್ಳೋದು ಅಲ್ದಿದ್ರೆ ನಾನು ದೇವಸ್ಥಾನದಲ್ಲಿ ಊಟ ಮಾಡ್ತೆ, ಮಂದಾರ್ತಿ ದೇವಸ್ಥಾನ ಇರ್ಬೋದು, ನೀಲಾರ ದೇವಸ್ಥಾನ ಇರ್ಬೋದು, ಅಥವಾ ಊರಲ್ಲಿ ಯಾವುದಾದ್ರೂ ದೇವರ ಕೆಲಸದಂಥದ್ದು ಒಳ್ಳೆ ಮನೆಗಳಲ್ಲಿ ಊಟ ಇದ್ರೆ ಮಾಡ್ತೇನೆ. ಮತ್ತೆ ಮನೆ ಮನೆಗೆ ಹೋಗಿ ಯಾರ ಮನೇಲಿ ಊಟ ಮಾಡೋ ಪ್ರಶ್ನೆ ಇಲ್ಲ, ಯಾಕಂದ್ರೆ ಒಬ್ರು ಮನೆಗೆ ಹೋದ್ರೆ ಮತ್ತೊಬ್ರಿಗೆ ಬೇಜಾರತ್ತೆ, ಮತ್ತೊಬ್ರು ಮನೆಗೆ ಹೋದ್ರೆ ಮತ್ತೊಬ್ರಿಗೆ ಬೇಜಾರತ್ತೆ, ಅದರೊಳಗೆ ನಾನು ಟೈಮ್ ಮಾಡತ್ತೆ. ಹಾಗೆ ನಾನು ಯಾರ ಮನೆಗೂ ಮನೆಗೆ ಹೋಗಿ ಊಟ ಮಾಡೋ ಪದ್ಧತಿ ಇಲ್ಲ ಮಾಮೂಲು ಊಟಕ್ಕೆ. ವಿಶೇಷವಾದಂಥದ್ದು ಈಗ ಒಂದು ದೊಡ್ಡ ಕಾರ್ಯ ನಡೀತಾ ಇದೆ, ಅಲ್ಲಿ ಎಲ್ಲರೂ ಇಡೀ ಊರು ಸೇರತ್ತೆ, ಅಲ್ಲಿ ಖಂಡಿತ ಹೋತೆ ನಾನು, ಅಲ್ಲಿ ಮಧ್ಯಾಹ್ನ ಊಟ ಮಾಡ್ತೆ. ರಾತ್ರಿ ಒಂತಿಲ್ಲ, ಎಲ್ಲಿ ಹೋದ್ರು ನಾನು ರಾತ್ರಿ ಊಟವೇ ಇಲ್ಲ ನಂದು. ಮತ್ತೆ ಒಂದು ಬಾಳೆಹಣ್ಣು ಅಥವಾ ಒಂಚೂರು ಹಾಲು ಕುಡಿತೇನೆ ಇದ್ರೆ, ಅದು ಬೇಕಂತಿಲ್ಲ ರಾತ್ರಿ. ಬೆಳಗತ್ತ 1 ಟೀ ಕುಡಿತು ನಾವು ಅಷ್ಟೇ, ಬೆಳಗತ್ತ ಎದ್ದು ಒಂದು ಸಾಧಾರಣ ಒಂದು 7 ಗಂಟೆ 8 ಗಂಟೆ ಆಗುತ್ತೆ, ಒಂದು ಚಾಕ್ ಮಾಡ್ಕೊಂಡು ಕುಡಿದ್ರೆ ಮತ್ತೆ ಚಾ ಇಲ್ಲ ಇಡೀ ದಿವಸದಲ್ಲಿ. ಟೀಗೆ ಎಂತ ಕುಡಿಯೋ ಪ್ರಶ್ನೆ ಇಲ್ಲ, ಅಗತ್ಯವೇ ಬರೋದಿಲ್ಲ, ನೀರೇ ಕುಡಿಯು ಬೇಕಾದಾಗ. ಇದರಿಂದೆಲ್ಲ ಒಂದು ಆರೋಗ್ಯ ಇಂಪ್ರೂವ್ ಆಗುತ್ತೆ. ಇನ್ನೊಂದು ಜೀವನದ ಬಗ್ಗೆ ಒಳ್ಳೆ ವಿಷಯ ಹೇಳಬೇಕಂತ ಹೇಳಿದ್ರೆ, ನಮಗೆ
ತೃಪ್ತಿ ಕೊಡೋ ಕೆಲಸವನ್ನ, ನಮಗ್ ಖುಷಿ ಕೊಡೋ ಕೆಲಸವನ್ನ ನಾವು ಯಾವಾಗ ಮಾಡ್ತೇವೆ, ನಮ್ಮ ಆರೋಗ್ಯ ಆಟೋಮೆಟಿಕ್ ಆಗಿ ಇಂಪ್ರೂವ್ ಆಗುತ್ತೆ.

0: ಇಲ್ಲಿ ಯಾರು ನಂಗೆ ಬಾಸ್ ಇಲ್ಲ, ಅಥವಾ ನಾನು ಯಾರಿಗೆ ರಿಪೋರ್ಟ್ ಕೊಡೋಕಿಲ್ಲ, ಅಥವಾ ನಾನು ಮಾಡಿದ್ದು ನೀವು ಹಿಂಗೆ ಮಾಡೋದು ಸರಿ ಇಲ್ಲ. ಯಾಕಂದ್ರೆ ನಂದು ಸಂಪೂರ್ಣವಾದಂಥ ಒಂದು ಯಾವುದೇ ಫಲಾಪೇಕ್ಷೆ ಇಲ್ಲದ ಕೆಲಸ, ಯಾರಿಂದ ನಾನು ಏನನ್ನು ತಗೊಳ್ಳದೇ ಇರೋದ್ರಿಂದ ನಾ ಮಾಡೋ ಕೆಲಸದಲ್ಲಿ ನಂಗೆ ತಿಳಿದದ್ದನ್ನು ಹೇಳಿ ಅವ್ರಿಗೆ ಒಪ್ಪಿಗೆ ಆಗೋ ಕೆಲಸ ಮಾತ್ರ ಮಾಡೋದು. ನಾನು ಅವ್ರ ಮೇಲೆ ನಾನು ಇಂಪೋಸ್ ಮಾಡೋದಿಲ್ಲ, ಇದನ್ನೇ ಮಾಡಿ ನೀವು ಅಂತ ನಾನು ಇವತ್ತಿಗೂ ನಮ್ಮ ಆಡಳಿತ ಮಂಡಳಿ ಅವರಿಗೆ ಹೇಳೋದಿಲ್ಲ. ಮತ್ತು ಆಡಳಿತ ಮಂಡಳಿಯಲ್ಲಿ ಎಲ್ಲೂ ನನ್ನ ಹೆಸರು ಹಾಕೋಕ್ಕಾಗ, ನೀವು ಪ್ರಚಾರ ಮಾಡೋಕ್ಕಾಗ ಅಂತ ಹೇಳಿದ್ದೆ ನಾನು. ಯಾಕಂದರೆ ನನಗೆ ಪ್ರಚಾರ ಪ್ರಸಾರ ಬೇಡ, ಯಾವುದೇ ಹೆಸರು ಹಾಕಿ ನಂಗೆ ಸನ್ಮಾನ ಮಾಡೋದು, ನನಗೆ ನಂದು ಪಟ ಹಾಕೋದು ಅದೇನು ಮಾಡಬೇಡಿ ಅಂದ್ಕೊಂಡು ಮೊದಲಿಂದ ಹೇಳಿಬಿಟ್ಟಿದ್ದೆ ನಾನು. ಯಾಕಂದ್ರೆ ನಾನು ಏನೂ ಮಾಡಿಲ್ಲ, ಆ ಮಾಸ್ಟರ್ ಮಾಡಿಯೋ ಶಾಲೆ ಅವ್ರ ಭೂಮಿ, ಆ ಊರಿನ ಮಕ್ಕಳು ಬರೋದಲ್ಲಿಗೆ ನಂದೊಂದು ನನ್ನ ಸ್ವಂತದ್ದು ಸ್ವಾರ್ಥ ಅಂತ ಹೇಳ್ಕಿದ್ದೆ ಒಂದು ರೀತಿಯಿಂದ. ಯಾಕಂದ್ರೆ ನನ್ನ ಆರೋಗ್ಯ ಒಳ್ಳೇದಾಗ್ತಾ ಇದೆ, ನಂಗೆ ಖುಷಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಮತ್ತೆ ನಮ್ಮ ಟೀಚರ್ಸ್ ಎಲ್ಲ ಪಾಠ ಮಾಡ್ತೀವೋ ಇಂಟರ್ಫಿಯರ್ ಮಾಡೋದಿಲ್ಲ, ಅಲ್ಲಿ ಏನು ಟೀಚರ್ಸ್ ಪಾಠ ಮಾಡ್ತಾರೆ ಅವ್ರ ಪಾಠನ ತಿದ್ದಕ್ಕೆ ಹೋಗ್ತಿಲ್ಲ, ಅವ್ರನ್ನ ಪ್ರತ್ಯೇಕವಾಗಿ ಕೂಕೊಂಡು ಅವ್ರನ್ನ ಮೋಟಿವೇಟ್ ಮಾಡ್ತೇನೆ. ನಾನು ಒಂದು ಮಗುವಿನ ಬಗ್ಗೆ ಎಲ್ಲ ಹೇಳ್ತೇನೆ, ನಾನೀಗ ಮಗುವಿನಲ್ಲಿ ಏನೇನು ನಾನಂದ್ರೆ ಪ್ರತಿ ಮಕ್ಕಳನ್ನು ಅವ್ರ ಮನೆಗೆ ಹೋಯುಕಂತೆ, ಅವ್ರ ತಂದೆ ತಾಯಿಗಳ ವಿಷಯವೂ ತಿಳ್ಕಂತೆ, ಮತ್ತು ಅವ್ರು ಬಂದು ನನ್ನ ಹತ್ರ ಮಾತಾಡ್ತಾರೆ ಕೆಲವರು ತಂದೆ ತಾಯಿಗಳು, ನಮ್ಮ ಮಗು ಹಿಂಗಿತ್ತ ಹಂಗಿತ್ತ ಅಂತ. ಅಷ್ಟೊತ್ತಿಗೆ ನಾ ಹೇಳೋದವ್ರಿ, ನೀವು ಹೆಂಗಿದ್ದೀರಿ ಈಗ, ನೀವು ನಿಮ್ಮ ಮಗಿನ ಬಗ್ಗೆ ಅಷ್ಟೆಲ್ಲ ತಲೆ ವಿಷಯ ಮಾಡ್ತಿರಲ್ಲ, ನೀವು ಸಂತಿಪತಿ ಹೆಂಗಿದ್ದೀರಿ, ನಿಮ್ಮ ಅಮ್ಮ ಅಪ್ಪ ನಿಮ್ಮನ್ನು ಹೆಂಗೆ ದೊಡ್ಡದು ಮಾಡಿರಿ, ಅದನ್ನು ಮೊದಲು ಯೋಚನೆ ಮಾಡಿ. ಮಕ್ಕಳೆಲ್ಲ ದೊಡ್ಡದಾದ ಮೇಲೆ ಸಮಾತು ಅವಕ್ಕೇನು ನೀವು ಆನುಮನಿ ಹೊರೆ ಮಾಡೋದು ಬೇಡ, ಮತ್ತು ಬೇರೆ ಮಕ್ಕಳೊಟ್ಟಿಗೆ ಅವ್ರನ್ನ ಹೋಲಿಸೋಕಾಗ. ನಂದು ಅದೊಂದು ಕಡ್ಡಾಯ, ಎಲ್ಲರಿಗೂ ಹೇಳ್ತೇನೆ ನಾನು, ಯಾವುದೇ ಮಗುನ ಬೇರೆಯವರೊಟ್ಟಿಗೆ ಹೋಲಿಸೋಕಾಗ. ಆ ಮಗು ಹುಷಾರಿತ್ತು ಹೊಲ್ಕೊಳೋದು ಹಿಂಗಿತ್ತು, ಅಥವಾ ನಾವು ನಮ್ಮನ್ನು ಇನ್ನೊಬ್ಬರೊಟ್ಟಿಗೆ ಹೋಲಿಸೋಕಾಗ. ಎಲ್ಲರೂ ನಾವು ಪ್ರತ್ಯೇಕ ವ್ಯಕ್ತಿಗಳು, ಪ್ರತಿಯೊಬ್ಬರಲ್ಲೂ ನಮ್ಮಲ್ಲಿ ವಿಶೇಷತೆ ಇದೆ, ಯಾರು ಒಬ್ಬರ ಹಂಗೆ ಒಬ್ಬರಿಲ್ಲ, ನಾವೆಲ್ಲ ಬೇರೆ ಬೇರೆ, ಅದೇ ನಮ್ಮ ವಿಶೇಷತೆ. ಆ ಮಕ್ಕಳಲ್ಲಿ ಅದನ್ನೇ ನಾವು ಕಾಣಕ್ಕೆ, ಮತ್ತು ಟೀಚರ್ಸಿಗೂ ನಾನು ಪ್ರತ್ಯೇಕವಾಗಿ ಹೇಳೋದು, ಈಗ ಆ ಮಕ್ಕಳಿಗೆ ಎಲ್ಲ ಗೊತ್ತಿದ್ರೆ ಅವಷ್ಟು ಹುಷಾರಿದ್ರೆ ನಾನು ನೀವು ಯಾಕೆ ಬೇಕು, ಹುಷಾರಿಲ್ಲ ಅಂತ ನಾವು ಎಣಿಸ್ಕೊಂಡು, ಅವ್ರು ಹುಷಾರಿದ್ರೆ ಅಂದ್ರೆ ನಾವು ಅವ್ರಿಗೆ ಹೇಳಿಕೊಡೋ ರೀತಿ ಬದಲಾಯಿಸ್ಕ. ಎಲ್ಲ ಮಕ್ಕಳಿಗೂ ಒಂದೇ ನಮ್ಮನೆ ಹೇಳ್ರೆ ಹೋಗಿ ಅರ್ಥ ಆಗ್ತಿಲ್ಲ, ಈಗ ಒಬ್ರಿಗೆ ಒಂದ್ಸಲ ಹೇಳ್ರಿ ಗೊತ್ತಾಗ್ತದೆ, ಕೆಲವು ಮಕ್ಕಳಿಗೆ ಸ್ವಲ್ಪ ನಿಧಾನ ಆಧರಿಸಿ ಹೇಳಕ್ಕ, ಕತೆ ರೂಪದಲ್ಲಿ ಹೇಳಕ್ಕ, ಅವ್ರ ಹತ್ರ ಮಾತಾಡಿ ಹೇಳಕ್ಕ, ಹಿಂಗಿಂದೆಲ್ಲ ಇರುತ್ತೆ. ಅದನ್ನೆಲ್ಲ ನಾವು ಮಾಡತ್ತೆ, ಈಗ ಅಲ್ಲಿ ಅವ್ರನ್ನ ಕೂಡಿಸ್ಕೊಳತ್ತೆ. ಈಗ ಸೋಕೋಳಿಗೆ ಅವ್ರು ಮಾಡ್ತಾರೆ ಎಂತ ಮಾಡ್ತಾರೆ, ಈಗ 40 ಮಕ್ಕಳಂಗೊಂದು 10 ಮಕ್ಕಳು ಇರ್ ಸರ್, ಇವ್ರು ಸ್ವಲ್ಪ ಡಲ್ ಇದ್ರ ಅಂತ ನಾ ಹೇಳೋದು, ಆ ಶಬ್ದನ್ನೇ ಯೂಸ್ ಮಾಡಬೇಡಿ ನೀವು, ಅವ್ರು ಡಲ್ ಇಲ್ಲ, ಅವರು ವಿಶೇಷ ಮಕ್ಕಳು, ಅವ್ರ ತಿಳುವಳಿಕೆ ಬೇರೆ ಇದೆ, ಅವ್ರು ಬೇರೆ ಮಕ್ಕಳಿಗಿಂತ ಹುಷಾರಿದ್ರು. ಅವ್ರು ನಾವು ಅವ್ರನ್ನ ಬೇರೆ ಕೂಡಿಸ್ಕೊಂಡು ಅವರೊಟ್ಟಿಗೆ ಮಾತುಕತೆ ಆಡಿ ಅವ್ರನ್ನ ಆದಷ್ಟು ಹುರಿದುಂಬಿಸಿ, ಅವ್ರ ಮೆಥಡ್ ಏನು, ಅವ್ರಿಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇತ್ತು. ಈಗ ನಾನೊಂದು ಮಗುನ ಕಂಡಿದ್ದೆ, ಬಹಳ ವಿಶೇಷ ಅದು, ಆ ಮಗುಗೆ ಓದೋಕೆ ಇಷ್ಟ ಇಲ್ಲ, ಆದ್ರೆ ನೀವು ಎಷ್ಟು ಅಂಕೆ ಸಂಖ್ಯೆ ಕೊಡ್ತೀರಿ ಅವಳು ಫುಲ್ ಮಾಡ್ತಲ್ಲ, ಅವಳಿಗೆ ಮ್ಯಾಥಮೆಟಿಕ್ಸ್ ಅಂದ್ರೆ ಅಷ್ಟು ಇಷ್ಟ ಇತ್ತು, ಅಂಕೆ ಸಂಖ್ಯೆ ಹಿಡ್ಕೊಂಡೇ ಇತ್ತು ಅವಳಿಗೆ. ಬೇರೆ ಮಕ್ಕಳೆಲ್ಲ ಈ ಬರೆದ್ರೆ ಇವಳು ಒಂದೆರಡು ಬರೀತಿ, ಮೂರನೇ ಕ್ಲಾಸಿಗೆ ಬಂದಿದ್ಲು ಅವಳು, ನಾ ಕಾಣ್ತಾ ಇದ್ದೆ ಅವಳನ್ನ. ಅವಳಿಗೆ ಓದು ಬರೀದ್ರೊಳಗೆ ಹೆಚ್ಚು ಆಸಕ್ತಿ ಇಲ್ಲ, ಅದೇ ಅಂಕೆ ಸಂಖ್ಯೆಯಲ್ಲಿ ತುಂಬಾ ಆಸಕ್ತಿ ಇತ್ತು. ಅದು ಆ ಮಗುವಿನ ವಿಶೇಷತೆ. ಮುಂದೆ ಅದೇ ಅಂತ ಎಷ್ಟು ದೊಡ್ಡ ಅವಳು
1: ದೊಡ್ಡ
0: ಮ್ಯಾಥಮೆಟಿಷಿಯನ್ ಆಗ್ಬೋದು ಅವಳು. ಹಾಗೆ
1: ಸರಿ, ಈಗ ನನ್ಗೆ ಅಂತಂದ್ರೆ ನಿಮ್ಮ ಜೀವನದಲ್ಲಿ ಈಗ ಎಂತ ವಿಷಯಕ್ಕೆ ಅಂದ್ರೆ ಶಾಲೆಯೇ ತುಂಬಿಕೊಂಡಿತ್ತು, ಎಲ್ಲಿಗಾರು ನೀವು ಮತ್ತೆ ಹಾಪದು ಅದೇ ಶಾಲೆ ಮಾತು ಅಂದ್ರೆ ನಿಮ್ಮನ್ನ ಆವರಿಸಿಕೊಂಡಿದೆ ಅದೀಗ ಆಕ್ಚುಲಿ. ಅದರಿಂದ ನೀವು ಇಷ್ಟು ಖುಷಿ ಆಗಿದ್ರಿ, ಅದು ತುಂಬಾ ಖುಷಿ ವಿಷಯ. ಆದ್ರೆ ಇದಕ್ಕಿಂತ ಮುಂಚೆ ನೀವು ಡೆಲ್ಲಿಯಲ್ಲಿ ಇದ್ದಾಗ ನಮ್ಮ ದೇಶದಲ್ಲೇ ಕ್ಷೀರ ಕ್ರಾಂತಿಯನ್ನ ಮಾಡಿರುವ ವರ್ಗೀಸ್ ಕುರಿಯನ್ ಅವರೊಟ್ಟಿಗೆ ನೀವು ಇದ್ದವರು, ಆ ಅನುಭವ ಒಂಚೂರು ಹೇಳ್ಕೊಳ್ಳಿ ಸರ್.
0: ಅಂದ್ರೆ ನಾನು ಜೆ ಎನ್ ಯು ಅಲ್ಲಿ ನಂದು ವಿದ್ಯಾಭ್ಯಾಸ ಮುಗಿಯುವಾಗ ಒಂದು 5 ಜನನ್ನ ಅವ್ರು ಸೆಲೆಕ್ಟ್ ಮಾಡೋಕೆ ಬಂದ್ರು. ಅವ್ರದ್ದೆಲ್ಲ ಈಗ ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ ಅಂತ ಹೇಳಿ, ರಾಷ್ಟ್ರೀಯ ಹೈನು ಅಭಿವೃದ್ಧಿ ಮಂಡಳಿ ಅಂತ ಹೇಳಿ, ಗುಜರಾತ್ ಅಲ್ಲಿ ಇರೋದು ಮೂಲಭೂತವಾಗಿ, ಅದ್ರ ಹೆಡ್ ಆಫೀಸ್ ಗೊತ್ತಿರೋರಿಗೆಲ್ಲ ಗೊತ್ತಿತ್ತು. ಅದ್ರ ನಂತರ ನಮ್ಮ ಕೆ ಎಂ ಎಫ್ ಇತ್ತಲ್ಲ, ಅದ್ರದ್ದು ಹೆಡ್ ಆಫೀಸ್ ಅನ್ನೋದು ಗುಜರಾತ್ ಅಲ್ಲಿ, ಅದು ಅಲ್ಲಿ ಅಮೂಲ್ ಅಂತ ಹೇಳಿ ಶುರುವಾದ್ದು. ಅದ್ರ ನಂತರ ರಾಷ್ಟ್ರೀಯ ಹೈನುಗಾರಿಕಾ ಅಭಿವೃದ್ಧಿ ಮಂಡಳಿ ಅಂತ ಹೇಳಿ, ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ ಅಂತ. ಅವರು 5 ಜನ ಬೇಕಂತೇಳಿ ಜೆ ಎನ್ ಯುಗೆ ಬಂದಿದ್ರು ಒಂದ್ಸಲ ಇಂಟರ್ವ್ಯೂ ಮಾಡೋಕೆ. ಆವಾಗ ಇಬ್ರು ಸಮಾಜಶಾಸ್ತ್ರಜ್ಞರು, ಒಬ್ರು ಸ್ಟ್ಯಾಟಿಸ್ಟಿಷಿಯನ್, ಒಬ್ರು ಇಕಾನಮಿಕ್ಸ್, ಮತ್ತೊಬ್ರು, ಈಗ 5 ಜನ ತಗೊಂಡ್ರು ಅವರು. ನಾವು 5 ಜನ ಅಲ್ಲಿಂದ ಸೆಲೆಕ್ಟ್ ಆಗಿ ಹೋದವ್ರು. ಅಲ್ಲಿ ನಾ ಸೇರುವಾಗ ಡಾಕ್ಟರ್ ವರ್ಗೀಸ್ ಕುರಿಯನ್ರು ಆನಂದಲ್ಲೇ, ಭಾರಿ ಒಂದು ದೊಡ್ಡ ವ್ಯಕ್ತಿತ್ವ ಅದು, ನನ್ನ ಸೌಭಾಗ್ಯ ಅಂತ ಹೇಳ್ತೀನಿ. ನನ್ನ ಫಸ್ಟ್ ಜಾಬೇ ಅವರೊಟ್ಟಿಗೆ, ಒಂದು 7 ವರ್ಷ ನೇರವಾಗಿ ಕೆಲಸ ಮಾಡುವ ಅವಕಾಶ ಸಿಕ್ತು. ಒಟ್ಟು 13 ವರ್ಷ ಕೆಲಸ ಮಾಡಿದ್ದೇನೆ ನಾನು ಆ ಸಂಸ್ಥೆಗೆ ಬೇರೆ ಬೇರೆ ರೂಪದಲ್ಲಿ. ಕಡೆಗೆ ನನ್ನನ್ನು ಕರ್ನಾಟಕದಲ್ಲೇ ಒಂದು 5 ವರ್ಷ ಇಟ್ಟರು ಅವರು, ನನ್ನನ್ನು ಕೆ ಎಮ್ ಎಫ್ ಡೈರೆಕ್ಟರ್ ಕೂಡ ಮಾಡಿದ್ರು. ಕುರಿಯನ್ರದ್ದು ಒಂದು ವಿಶೇಷ ಅಂತ ಹೇಳಿದರೆ, ಅವರು ಭಾಳ ಸ್ಪಷ್ಟ ಮತ್ತು ನಿಖರವಾದಂಥ ವ್ಯಕ್ತಿತ್ವ. ನಮಗೆಲ್ಲ ಅವರು ಎಷ್ಟು ಎನ್ಕರೇಜ್ ಮಾಡ್ತಿದ್ರಂದ್ರೆ, ನೋಡಿ ನೀವು ಕೆಲಸ ಮಾಡುವಾಗ ನೀವೊಬ್ಬ ಸಕಾರಾಮ ಅಲ್ಲ ಅಥವಾ ಒಬ್ಬ ಸಾಮಾನ್ಯ ಅಧಿಕಾರಿ ಅಲ್ಲ. ನೀವು ಒಂದು ರಾಷ್ಟ್ರದ ಒಂದು ದೊಡ್ಡ ಸಂಸ್ಥೆಯನ್ನ ಇದನ್ನ ಪ್ರತಿನಿಧಿಸಿ ಹೋಗುವಂತ ವ್ಯಕ್ತಿತ್ವ. ಅಲ್ಲಿ ನಮ್ಮ ಸಂಸ್ಥೆಯ ಮರ್ಯಾದೆ, ನಮ್ಮ ಸಂಸ್ಥೆಯ ಘನತೆಯನ್ನು ಉಳಿಸ್ಬೇಕು. ಅದಕ್ಕೆ ನಿಮ್ಗೆ ಎಷ್ಟು ಸಪೋರ್ಟ್ ಬೇಕು ಅದು ನಾನು ಮಾಡ್ತೇನೆ. ಎಲ್ಲಿವರೆಗೆ ಅಂದ್ರೆ, ನಾವು KMF ಬೋರ್ಡ್ ಮೀಟಿಂಗ್ ಎಲ್ಲ ಹೋದ್ರೆ ಅಲ್ಲೊಂದು ಕಲ್ಚರ್ ಇರ್ತಿದ್ದಿತ್ತು. ಏನಂತ ಹೇಳಿದ್ರೆ, ಈಗ ನಾನು ಬರೀ KMF ಅಲ್ಲ, ದೇಶದ ಎಷ್ಟೋ ಹಾಲು ಒಕ್ಕೂಟಗಳಿಗೆ ನಾನು ಹೋಗಿದ್ದೇನೆ. ಅಲ್ಲೆಲ್ಲ ಹೋದಾಗ ಬೇರೆ ಬೇರೆ ರಾಜ್ಯದಲ್ಲಿ, ರಾಜಸ್ಥಾನದಲ್ಲಿ, ಮಧ್ಯಪ್ರದೇಶದಲ್ಲಿ ಎಲ್ಲ ಹೋಗಿದ್ದೇನೆ. ಅಲ್ಲೆಲ್ಲ ಹೋದಾಗ ಅವ್ರು ಹೇಳೋದು, ಊಟ ಮಾಡಿ, ಟೀ ಕುಡೀರಿ ಅವರೊಟ್ಟಿಗೆ, ಆದ್ರೆ ಅವ್ರು ಕೊಟ್ಟು ಗಿಫ್ಟ್ ತಗೊಳ್ಬೇಡಿ. ನಿಮ್ಗೆ ಏನು ಗಿಫ್ಟ್ ಬೇಕು ಅದಕ್ಕೆ ಬೇಕಾಗುವಷ್ಟು ಹೆಚ್ಚು ಸಂಬಳ ನಾನು ಕೊಡ್ತೇನೆ ನಿಮಗೆ. ಮತ್ತೆ ನೀವು, ನಂಗೆ ತುಪ್ಪ ಫ್ರೀ ಬೇಕು, ಐಸ್ ಕ್ರೀಮ್ ಫ್ರೀ ಬೇಕು, ಹಾಲು ಫ್ರೀ ಬೇಕು, ಇದನ್ನ ಯಾವುದನ್ನು ಕೇಳಬಾರ್ದು. ನಿಮಗೆ ಕೊಂಡುಕೊಳ್ಳುವಂಥ ಶಕ್ತಿಗೆ ಆ ಹಣ, ಆ ಸಂಬಳ ನಾನು ನಿಮಗೆ. ಅಂಥ ಒಳ್ಳೆಯ ಘನತೆ ಇದು ವ್ಯಕ್ತಿತ್ವ ಇರಬೇಕು ನಿಮ್ಮದು. ಎಲ್ಲಿಯೂ ನೀವು ಕೈ ಚಾಚಬಾರ್ದು. ಹಾಗಿದ್ದಾಗ ಮಾತ್ರ ನೀವು ಆ ಬೋರ್ಡಲ್ಲಿ ಹೋದಾಗ ಒಂದು ಒಳ್ಳೆಯ ತೀರ್ಮಾನ ತಗೊಳ್ಳಿಕ್ಕಾಗುತ್ತೆ. ಆ ಬೋರ್ಡಿದೆ ನೀವೇನಾದ್ರು ಗಿಫ್ಟ್ ಗಿಫ್ಟ್ ಅಂತೇಳಿ ತಿಂದು ಬಂದರೆ ನಾಳೆ ನೀವೇನು ಡಿಸಿಷನ್ ತಗೊಳ್ತೀರಿ ಅಂತ ಅವ್ರದ್ದು ಅಂಥ ಒಂದು ಒಂದು ನೀತಿ ಅವ್ರದ್ದು. ಇನ್ನೊಂದು ಮತ್ತೊಂದು ಒಳ್ಳೆ ನೀತಿ ಅಂತ ಹೇಳಿದರೆ, ಒಂದು ಚೂರು ಅವರಿಗೇನಾದರೂ ಎಲ್ಲಿಂದಾದರೂ ಒಂದು ಕಂಪ್ಲೇಂಟ್ ಬಂದರೆ ಅವ್ರು ನೇರ ಕರೆದು ಮಾತಾಡಿಸ್ತಿದ್ದರು. ಹೀಗೆ ನನಗೆ ನಿಮ್ಮ ಬಗ್ಗೆ, ನೀವು ಆ ಬೋರ್ಡಿಗೆ ಹೋದಾಗ ಈ ಥರ ಅಲ್ಲಿಂದ ಮ್ಯಾನೇಜಿಂಗ್ ಡೈರೆಕ್ಟರ್ ಹೀಗೆ ಹೇಳಿದ್ದಾರೆ, ಅದು ಯಾಕೆ ಹಾಗಾಯ್ತಂತ. ಅಲ್ಲಿ ನೀವು ಕರೆಕ್ಟ್ ಅವರಿಗೊಂದು ವಿವರಣೆ ಕೊಟ್ಟರೆ, ನೀವು ಕರೆಕ್ಟ್ ಇದ್ದರೆ ಆ MD ಮ್ಯಾನೇಜಿಂಗ್ ಡೈರೆಕ್ಟರ್ ಇದ್ರಲ್ಲ ಅವ್ರ ಕೆಲಸ ಹೊತ್ತು. ಅದೇ ನಿಮ್ಮದೇನಾದ್ರು ತಪ್ಪಿದ್ರೆ ಮಾರನೇ ದಿವಸದಿಂದ ನೀವು ಮತ್ತೆ ಕೆಲಸಕ್ಕೆ ಒಪ್ಪಿಲ್ಲ. ಅಷ್ಟು ಸ್ಟ್ರಿಕ್ಟ್ ಇದ್ದಿದ್ರು ಅವರು. ಹಣ ಅಡ್ವಾನ್ಸ್ ಆಗಿ ಕೊಡ್ತಿದ್ರು ನಮಗೆ. ಅಂದರೆ ಈಗ ನಾಳೆ ನಾವೆಲ್ಲ ಒಂದು ಟೂರಿಗೆ ಹೋಗ್ಬೇಕಾದ್ರೆ ಇಂತಿಷ್ಟು ಹಣ ಕೊಟ್ಟುಬಿಡ್ತಿದ್ರು. ಬಂದು ಟೂರಾಗಿ ಬಂದು 24 ಗಂಟೆ ಒಳಗಡೆ ಅದ್ರ ಲೆಕ್ಕಾಚಾರ ಕೊಡ್ತು. ಒಂದು ದಿನ ತಡ ಮಾಡೋಕ್ಕಿಲ್ಲ. ಇಂಥವೆಲ್ಲ ಒಳ್ಳೆ ಸಂಸ್ಕೃತಿ ಕಲಿಸಿಕೊಟ್ರು ನಮ್ಗೆ ಅವರು. ಮತ್ತೆ ಸ್ಪಷ್ಟತೆ, ಮಾತಾಡ್ಲಿಕ್ಕೆ ಏನು ಹೆದರಿಕೆ ಇಲ್ಲ ಅವ್ರ ಹತ್ರ ನಮಗೆ. ಸುಳ್ಳು ಹೇಳಿದ್ರೆ ಮಾತ್ರ ಸಿಕ್ಕಿಬಿದ್ದು ನಾವು ಹೋದ ಅಂತಲೇ. ಅದು ಎಷ್ಟು ದೊಡ್ಡ ಆಫೀಸರೇ ಇರಲಿ, ಎಷ್ಟೋ ಜನರನ್ನು ಅವರು ಏರ್ಪೋರ್ಟಿಂದಲೇ ಮನೆ ಕಳಿಸಿದ್ದಾರೆ, ಎಷ್ಟೋ ಜನರನ್ನು ರೈಲ್ವೆ ಸ್ಟೇಷನಿಂದಲೇ ಮನೆ ಕಳಿಸಿದ್ದಾರೆ, ನೀವಿನ್ ಬರೋದು ಬೇಡ ಅಂತೇಳಿ. ಅಂಥ ಒಂದು ಆನೆಸ್ಟಿ, ಅಂಥ ಒಂದು ದೃಢತೆ ಇದ್ದಿತ್ತು ಅವರಲ್ಲಿ. ಅಂಥವ್ರ ಜೊತೆ ಕೆಲಸ ಮಾಡೋದಿತ್ತಲ್ಲ, ಅದು ನನಗೆ ಮೂಲಭೂತವಾಗಿ ನನ್ನ ವ್ಯಕ್ತಿತ್ವದಲ್ಲಿ ತುಂಬ ಪರಿಣಾಮ ಬೀರ್ತು. ಮತ್ತು ಸಂಘಟನೆ ಮಾಡಲಿಕ್ಕೆ ಅವರಿಂದ ಕಲಿತದ್ದು ನಾವು. ಹಾಲು ಉತ್ಪಾದಕರ ಸಹಕಾರ ಸಂಘಗಳನ್ನು ಕಟ್ಟೋದು ಹೇಗೆ, ರೈತರನ್ನು ಪ್ರೋತ್ಸಾಹಿಸೋದು ಹೇಗೆ, ಮತ್ತು ಹಾಲು ಒಕ್ಕೂಟಗಳ ಬೋರ್ಡ್ ಏನಿದೆ, ನಿರ್ದೇಶಕರು ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ ಅವ್ರನ್ನ ಹೇಗೆ ಟ್ರೈನಿಂಗ್ ಮಾಡೋದು, ಇದೆಲ್ಲ ಕಲಿಸಿದ್ದು ನಮಗೆ ಆ ಸಂಸ್ಥೆ. ನಾನು ತುಂಬ ಒಕ್ಕೂಟಗಳು, ದಕ್ಷಿಣ ಕನ್ನಡ ಮಿಲ್ಕ್ ಯೂನಿಯನ್ ಒಕ್ಕೂಟಕ್ಕೂ ಕೂಡ ನಾನು ಡೈರೆಕ್ಟರಾಗಿ ಬಂದಿದ್ದೆ. ಇಲ್ಲಿ ನಮ್ಗೆ ಆ ಸೌಭಾಗ್ಯ ಸಿಕ್ಕಿದ್ದಿತ್ತು. ಶಿವಮೊಗ್ಗಕ್ಕೂ ಬಂದಿದ್ದೆ. ಎಲ್ಲ ಕೆಲಸ ಮಾಡುವಂಥ ಅವಕಾಶ ಸಿಕ್ತು. ಅದೊಂದು ದೊಡ್ಡ ನನ್ನ ಜೀವನದ ಒಂದು ದೊಡ್ಡ ಕೊಡುಗೆ. ನಾನು ಅದನ್ನು ಎಲ್ಲೂ ಹೇಳ್ತೇನೆ. ಯಾಕಂತ ಹೇಳಿದ್ರೆ, ಎಲ್ರಿಗೂ ಡಾಕ್ಟರ್ ವರ್ಗೀಸ್ ಕುರಿಯನ್ ಕ್ಷೀರಕ್ರಾಂತಿಯ ಪಿತಾಮಹ ಅಂತೆಲ್ಲ ಹೇಳ್ತಾರೆ, ಆದರೆ ಅವರ ವ್ಯಕ್ತಿತ್ವ ಬಹುದೊಡ್ಡದು. ಅವರು ನಿಜವಾಗಿ ನಮ್ಮ ದೇಶಕ್ಕೆ ಅವರು ಮಾಡಿದಂಥ ಒಂದು ಕೆಲಸ ಇತ್ತಲ್ಲ ಹಾಲಿನದಲ್ಲಿ, ಅದು ನಿಜವಾಗಿ ಈಗ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಇಡೀ ದೇಶದಾದ್ಯಂತ ಎಲ್ಲ, ಮತ್ತು ಒಕ್ಕೂಟಗಳು ಜಿಲ್ಲೆಯಲ್ಲಿ, ಮತ್ತು ರಾಜ್ಯ ಮಟ್ಟದಲ್ಲಿ ದೊಡ್ಡ ದೊಡ್ಡ ಬೋರ್ಡ್ಗಳನ್ನು ಮಾಡಿ ಆ ರಾಜ್ಯದ KMF ಇದ್ದಾಗೆ ಪ್ರತಿ ಕಡೆ, ಅದ್ರ ಅಲ್ಲದೇ ರಾಷ್ಟ್ರ ಮಟ್ಟದಲ್ಲಿ ಅಷ್ಟು ಮಾಡಿ ಇಡೀ ಪ್ರಪಂಚದಲ್ಲೇ ನಾವು ನಂಬರ್ 1 ಆಯ್ತು ಹಾಲು ಉತ್ಪಾದನೆಯಲ್ಲಿ. ಅಷ್ಟು ಮಟ್ಟಕ್ಕೆ ತಗೊಂಡೋದ್ರು ಅವರು. ತುಂಬ ಕೆಲಸ ಮಾಡಿದ್ದಾರೆ, ನಮ್ಮಂಥವ್ರಿಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಒಬ್ಬ ಅಧಿಕಾರಿಯಾಗಿ ನನಗೊಂದು 2-3 ಸಂದರ್ಭದಲ್ಲಿ, ಅಂದರೆ ಕೆಲವು ಕಡೆ ಬೋರ್ಡಲ್ಲಿ ಹೋದಾಗ ರಾಜಕೀಯ ತುಂಬ ಇರುತ್ತೆ, ಆವಾಗ ನಾವು ಒಂದು ಸ್ಟ್ಯಾಂಡ್ ತಗೊಳ್ಳೋದು, ನಾವು NDDB ಸ್ಟ್ಯಾಂಡ್ ತಗೊಂತ, ಏನಂದರೆ ಆನೆಸ್ಟ್ ಸ್ಟ್ಯಾಂಡ್, ಇಲ್ಲ ಇದನ್ನು ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಅಷ್ಟೊತ್ತಿಗೆ ಆ ಬೋರ್ಡಲ್ಲಿರೋ ಕೆಲವು ಡೈರೆಕ್ಟರ್ಗಳು ಪೊಲಿಟಿಕಲಿ ಭಯಂಕರ ಪವರ್ಫುಲ್. ನಂದು ಒಂದು ಉದಾಹರಣೆ ಹೇಳಬೇಕಂತೇಳಿ, ನನಗೆ ಹೆಸರು ಹೇಳೋದಿಲ್ಲ, ನಾನು ಬೋರ್ಡಿನ ಹೆಸರು ಹೇಳೋದಿಲ್ಲ, ಊರ ಹೆಸರು. ನನ್ನನ್ನು ಗೆರವ್ ಮಾಡಿಬಿಟ್ರು. ನಾನು ಕೂತ ರೂಮನ್ನು ಸುತ್ತ ಬಾಗಿಲು ಹಾಕಿ, ಬೀಗ ಹಾಕಿ, ನನಗೆ ಎಲೆಕ್ಟ್ರಿಸಿಟಿ ಮತ್ತು ಇದನ್ನು ಕಟ್ ಮಾಡ್ರು, ಯಾವುದನ್ನು ನೀರನ್ನು. ನಾನು ಬೆಳಗತ್ತ ಬೋರ್ಡಿಗೆ ಹೋದಲ್ಲಿ ಒಂದು ಡಿಸಿಷನ್ ತಗೊಂಡೆ, ಅದು ನಮ್ಮ ಆ ಒಕ್ಕೂಟದ ಹಾಲು ಒಕ್ಕೂಟದ ವಿರುದ್ಧವಾದಂಥ ಡಿಸಿಷನ್ ತಗೊಳ್ಳೋಕೆ ಅವರು ನನಗೆ ಒತ್ತಡ ಆಗ್ತಾ ಇದ್ದಿದ್ರು. ಅವರೆಲ್ಲ ರೆಡಿಯಾಗಿ ಬಂದಿದ್ದರು. ನಾನು ಹೇಳಿದೆ, ಸಾಧ್ಯವೇ ಇಲ್ಲ ನಿಮ್ಮ ಒಕ್ಕೂಟಕ್ಕೆ ಅಷ್ಟು ದೊಡ್ಡ ಹೊರೆ ಮಾಡೋಕ್ಕೆ ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ, ಅದನ್ನು ನಮ್ದು ವಿಟೋ ಪವರ್ ಇರುತ್ತೆ NDDB ಅವರಿಗೆ, ನಾವು ಅದು ವಿಟೋ ಹಾಕಿ ಅವರು ಬಹುಮತದಿಂದ ಮಾಡಿದ್ದನ್ನು ನಾವು ನಿಲ್ಲಿಸಿಬಿಟ್ಟೆ. ಅದು ಕೂಡಲೇ ಅವರು ನಮಗೆ ಈ ಥರ ಮಾಡಿದರು. ಆದರೆ ಆ ಮ್ಯಾನೇಜಿಂಗ್ ಡೈರೆಕ್ಟರ್ ಅನ್ನೋರಿಗೆ ಹೆದರಿಕೆ ಇರುತ್ತೆ. ಬೇರೆ ಈ ಇಲೆಕ್ಟೆಡ್ ಡೈರೆಕ್ಟರ್ ರೈತ ಡೈರೆಕ್ಟರ್ಗಳು ಇದನ್ನು ಮಾಡಿದ್ದು, ಅದರೊಳಗೆ ಒಂದು 3-4 ಜನ. ಆ ಮ್ಯಾನೇಜಿಂಗ್ ಡೈರೆಕ್ಟರ್ ಹೇಗೋ ಹೊರಗೋಗಿ ಆನಂದಕ್ಕೆ ಮೆಸೇಜ್ ಕೊಟ್ಟರು, ನೀವು ನಂಬುವುದಿಲ್ಲ, ವಿದಿನ್ 2 ಅವರ್ಸ್, ಅವಾಗೆಲ್ಲ ಇಷ್ಟು ಕಮ್ಯುನಿಕೇಷನ್ ಇರಲಿಲ್ಲ, ಎಲ್ಲ ಟೆಲಿಫೋನ್ ಲೈನೇ, SP ಮತ್ತು DC ಬಂದು ನನ್ನನ್ನು ಅಲ್ಲಿಂದ
1: ರಿಲೀಸ್ ಕರ್ಕೊಂಡು
0: ಹೋಗಿ ಪ್ರಾಪರ್ ಆಗಿ ಒಂದು ಕಾರಲ್ಲಿ ಕರ್ಕೊಂಡೋಗಿ ನನ್ನನ್ನು ವಾಪಸ್ ಏರ್ಪೋರ್ಟಿಗೆ ಬಿಟ್ಟು ನನ್ನನ್ನು ವಾಪಸ್ ಕಳಿಸಿದರು. ಅಂಥ ಒಂದು ಸಪೋರ್ಟಿಂಗ್ ಡಾಕ್ಟರ್ ಕುರಿಯನ್ ಅವರಂದ್ರೆ, ತನ್ನ ಅಧಿಕಾರಿಯನ್ನು ಅಷ್ಟು ಕಾಪಾಡ್ತಾರ ಅವ್ರು. ಅಂದ್ರೆ ನೀವು ಅಂತ ಸ್ಟ್ಯಾಂಡ್ ತಗೊಳ್ಬೇಕಂತ ನಮಗೆ ಮೊದಲೇ ಟ್ರೈನಿಂಗ್ ಕೊಟ್ಟಿರ್ತಾರೆ. ಸುಮ್ ಸುಮ್ಮನೆ ಅಂತ ಮಾಡೋಕ್ಕಾಗುದಿಲ್ಲ. ಅಷ್ಟು ಒಳ್ಳೆ ಸಂಸ್ಥೆ ಅದು. ಅವ್ರು ಇರೋವರೆಗೆ ಆ ಸಂಸ್ಥೆ ಬಹಳ ಚಂದ ನಡೆದಿದೆ, ಬಹಳ ಆನೆಸ್ಟ್ ಆಗಿ ನಡೆದಿದೆ. ಎಲ್ಲಿ ಒಂದು ಚೂರು ನಿಮ್ಗೆ ಸೋರಿಕೆ ಇಲ್ಲ. ಮತ್ತೆ ಇದೇ ತರ ಇಡೀ ಬೋರ್ಡ್ ಅನ್ನೇ ಅವರು ಬರ್ಕಾಸ್ಟ್ ಮಾಡ್ತಿದ್ರು. ಯಾವ್ದಾದ್ರು ಒಂದು ಯೂನಿಯನ್ ನಲ್ಲಿ ಏನಾದ್ರು ಗಪ್ಲಾಸ್ ಆದ್ರೆ ಅಥವಾ ಏನಾದ್ರು ಮೋಸ ಆದ್ರೆ ಆ ಬೋರ್ಡ್ ಅನ್ನೇ ತೆಗೆದು ಬಿಡ್ತಿದ್ರು ಅವ್ರು. ನೀವು ರೀಎಲೆಕ್ಟ್ ಆಗಿ ಬನ್ನಿ, ಈ ಬೋರ್ಡ್ ಗೆ ನಾನು ಯಾವುದೇ ರೀತಿಯ ಸಪೋರ್ಟ್ ಮಾಡೋದಿಲ್ಲ ಅಂತ. ಅಂತ ಒಂದು ಖಡಕ್ ಮನುಷ್ಯ ಅವರು.
1: ನಿಮ್ ಕತೆ ಕೇಮತಿಗೆ ನಮ್ಗೆ ರೋಮಾಂಚನ ಅನ್ಸುತ್ತೆ ಸರ್. ಅಲ್ಲ, ಈಗಿನ ದಿನಗಳಲ್ಲಿ ಅಂತಹ ಅಧಿಕಾರಿಗಳನ್ನ ಊಹಿಸ್ಕೊಂಡು ಬಹಳ ಕಷ್ಟ. ಈಗಿನ ಪರಿಸ್ಥಿತಿ ಹಾಂಗಿತ್ತ, ಅಂತವ್ರ ಜೊತೆ ಇರುವ ನೀವು ಕೂಡ ಹಾಂಗೆ ಇದ್ರಿ, ನಿಮ್ ಕತೆ ಕೇಮತಿಗೆ ಗೊತ್ತಾಗ್ತ. ಸ್ವಲ್ಪ ಹೊತ್ತಲ್ಲಿ ನಾವು ನಮ್ಮ ಸಕಾರಾಮ ಸೋಮ್ಯಾಜಿ ಅವ್ರ ಹತ್ರ ಕೇಂಬ. ಇವರು ನಮ್ಮ ಆಕಾಶವಾಣಿ ಅಂದ್ರೆ ನಾವು ಕೇಂತಿಪ್ಪ ರೇಡಿಯೋದಲ್ಲೂ ವಾರ್ತೆಗಳನ್ನ ಓದ್ತಿದ್ರಂತೆ. ದೆಹಲಿಯಿಂದ ವಾರ್ತಾ ಪ್ರಸಾರ ನಾವು ಶಣಕಿಪತಿ ಕೇಂಕ ಬಂದದ್ದ, ವಾರ್ತೆಗಳನ್ನ ಓದ್ತಿದ್ರಂತೆ ರೇಡಿಯೋದಲ್ಲಿ. ಅದನ್ನ ಸ್ವಲ್ಪ ತಲ್ಕೇಂಬ. ಕೇಂತಾರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ಈ ವೈಭವಣ್ಣ
3: ಎಂತದೆ?
2: ನಂಗೆ ಮಾಹೆ ಮಣಿಪಾಲ್ ಅಲ್ಲಿ ಫ್ಯಾಷನ್ ಡಿಸೈನಿಂಗ್ ಓದ್ಬೇಕಂತ ಆಸೆ, ಅದಕ್ಕೆ ಪಿಯು ಅಲ್ಲಿ ಓದ್ಬೇಕಂತ ಯೋಚನೆ ಮಾಡ್ತಾ ಇದೀನಿ.
3: ಅದಕ್ಕ ಭಂಡಾರ್ಕರ್ಸ್ ಪಿಯು ಕಾಲೇಜ್ ಇತ್ತಲ್ಲ
2: ಅಲ್ಲಿ ಹೋರೆ.
4: ಭಂಡಾರ್ಕರ್ಸ್ ಪಿಯು ಕಾಲೇಜಿಗೆ ಹೋದ್ರೆ ಸೇಜಸ್ ಕ್ಯಾಟಗರಿನಲ್ಲಿ ಮಾಹೆ ಅಡ್ಮಿಷನ್ ಸುಲಭ ಆತ. ಸೆಲೆಕ್ಟ್ ಆದವರಿಗೆ ಸ್ಕಾಲರ್ಶಿಪ್ ಸಿಗುತ್ತ, ಫ್ರೀ ಕನ್ಸೆಷನ್ ಸಿಗುತ್ತ. ಮತ್ತೆ ತಡ ಬನ್ನಿರಿ ಭಂಡಾರ್ಕರ್ಸ್ ಪಿಯು ಕಾಲೇಜಿಗೆ. ವಿಸಿಟ್ ಭಂಡಾರ್ಕರ್ಸ್ ಪ್ರೀ ಯೂನಿವರ್ಸಿಟಿ ಕಾಲೇಜ್, ಅಡ್ಮಿಷನ್ ಓಪನ್.
1: ನೀವು ಕೇಂತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ಅತಿಥಿ ಜ್ಯೋತಿಯಲ್ಲಿ ನಮ್ಮೊಟ್ಟಿಗೆ ಸಕ್ಕರಾಮ ಸೋಮಯ್ಯಾಜಿ ಅವರಿದ್ದಾರೆ. ಬಹುಶಃ ಇವ್ರ ಕತೆ ಕೇಂತಿದ್ರೆ ನಮ್ ಕೇಳುಗರೆಲ್ಲ ಈಗ ಇನ್ನೆಂತ ಹೇಳ್ತಾರಪ್ಪ ಅಂತ ತುದಿಗಳಲ್ಲಿ ನಿಂತ ಕಾಯ್ತಿಗೂ ಸಾಕ. ನಾ ಹೇಳ್ದೆ ಇವ್ರು ಇಷ್ಟು ಚಂದ ಮಾತಾಡ್ತಾರಲ್ಲ, ಇವರು ನಮ್ಮ ರೇಡಿಯೋ ಅಂದ್ರೆ ಆಕಾಶವಾಣಿಯಲ್ಲೂ ವಾರ್ತೆಗಳನ್ನ ದೆಹಲಿಯಿಂದ ಓದ್ತಾ ಇದ್ದವರು. ನಾವೆಲ್ಲ ಶಣಕಿಪತಿಗೆ ಕೇಂತ ಬಂದವ್ರು. ಈ ವಾರ್ತೆ ಓದುವವ್ರ ಹೆಸರು, ವಾರ್ತೆ ಶುರುವಾಯ್ತು ಅಂದ್ರೆ ಇಷ್ಟೇ ಟೈಮ್ ಅಂತೇಳಿ ಶಾಲೆಗೆ ಹೋಪತಿಗೆ ಗಡಿಯರ ಕಾಮ್ದಲ್ಲ, ವಾರ್ತೆ ಕೇಳ್ಕೊಂಡು ಶಾಲೆಗೆ ಹೊಡೋದು ಹಿಂಗಲ್ಲ ಇದ್ದಿತ್ತ ಸರ್. ಆ ಅನುಭವ ಒಂಚೂರು ನಿಮ್ಮ ರೇಡಿಯೋ ದಿನದ ಅನುಭವಗಳನ್ನ ಒಂಚೂರು ಹಂಚ್ಕೊಂಡಿ ಸರ್.
0: ಅದೇ ನಾನು ಡೆಲ್ಲಿಗೆ ಹೋದಾಗ ನಂಗೆ ಫಸ್ಟ್ ಗೆ ಸ್ವಲ್ಪ ದಿನ ಹಣಕಾಸಿನ ತುಂಬಾ ಒಡಚಣೆ ಇದ್ದಿತ್ತು. ನಾನು ಫೆಲೋಶಿಪ್ ಸಿಕ್ಕೋವರೆಗೆ ಹಠತ್ತಿಗೆ ಯಾರೇ ಹೇಳಿದ್ರು ಹಿಂಗೆ ಆಕಾಶವಾಣಿ ಡೆಲ್ಲಿಯಲ್ಲಿ, ಆವಾಗ ಬೆಂಗಳೂರಿಂದ ಕನ್ನಡ ವಾರ್ತೆ ಬರ್ತಿರ್ಲಿಲ್ಲ, ವಾರ್ತೆ ಬರ್ತಿದ್ದು ಡೆಲ್ಲಿಯಿಂದಲೇ. ಓದುತ್ತಿರುವವರು ರಂಗರಾವ್, ಓದುತ್ತಿರುವವರು ಸುಭಾಸಿನ್ನೂರ್ ದಾಸ್ ಅಂತೆಲ್ಲ ಬರ್ತಿದ್ದಿತ್ತಲ್ಲ. ನಾವು ಅಲ್ಲಿ ಕ್ಯಾಶುವಲ್ ಅಜಾನಿ ಆಗಿ ಅಲ್ಲಿ ಒಂದು ಪೋಸ್ಟ್ ಇದ್ದಿತ್ತು, ಅದಕ್ಕೆ ಹೋಗಿ ಸೇರ್ಕೊಂಡೆ. ನಾನು ಸೇರ್ಕೊಂಡಾಗ ಅದು ವಾರಕ್ಕೊಂದು 3 ದಿನ ಅಲ್ಲಿ ಇಂಗ್ಲಿಷ್ ಹಂಗೆ ಬಪ್ಪದ ಅದೆಲ್ಲ ನ್ಯೂಸ್ ಹೆಡ್ಲೈನ್ಸ್ ಅದೆಲ್ಲ ಬೇರೆ ಬೇರೆ PTI ಅಲ್ಲಿಂದೆಲ್ಲ ಬರೋದು. ಅಷ್ಟೊತ್ತಿ ನಾವೆಂತ ಮಾಡ್ತಾ ಅದನ್ನ ಟ್ರಾನ್ಸ್ಲೇಟ್ ಮಾಡಕ್ ಅಂದ್ರೆ ನಿಮಗೆ ಬರೀ ಓದೋದ್ ಮಾತ್ರ ಅಲ್ಲ, ಇಂಗ್ಲಿಷಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡುವಂತ ತರ್ಜಮೆ ಮಾಡುವಂತ ಪ್ರತಿಭೆ ಇರಬೇಕು. ಅದನ್ನ ಮಾಡಿ ಅದನ್ನ ಅವ್ರು ಕಾಣ್ತಿದ್ರು ಸೀನಿಯರ್ಸ್ ಕಂಡು ಇಂತಿಂತ ವಾರ್ತೆನ ಓದ್ಬೋದಂತ. ನಾವು ಓದ್ತಿದ್ದೆ ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸಕಾರಾಮ್ ಉಪ್ಪೂರ್, ಅಷ್ಟೊತ್ತಿ ನಾನು ಊರಿನ ಹೆಸರು ಹೇಳ್ತಿದ್ದೆ, ಮುಖ್ಯ ಅಂಶಗಳು ಅನ್ಕಂಡು ಎಲ್ಲ ವಾರ್ತೆ ಓದು. ಇಲ್ಲೂ ಊರಂಗ್ ಗೌಜ್ ನಾನು ಓದಿದ್ದಿನ ನಂಗೇನು ಅಷ್ಟೊತ್ತಿಗೆ ಇಷ್ಟು ಫೋನ್ ಎಲ್ಲ ಇರಲಿ, ಆದ್ರೂ ಎಲ್ಲರೂ ಊರಂಗೆಲ್ಲ ಅಯ್ಯೋ ಸಕಾರಾಮ್ ಅಲ್ಲ ಡೆಲ್ಲಿ ಹಂಗ್ ವಾರ್ತೆ ಓದ್ತಂತ. ಅದೇ ಆ ಕೆಲ್ಸ ನಂಗೆ ಪರ್ಮನೆಂಟ್ ಆಗುವಂತ ಸ್ಥಿತಿ ಬಂತು. ಅಲ್ಲೊಬ್ರು ವೇಕೆಂಟ್ ಆದ್ಕೊಳ್ಳೋ ಅವ್ರು ಹೇಳ್ರಿ ನಿಮ್ದು ವಾಯ್ಸ್ ಎಲ್ಲ ಒಳ್ಳೇದಿತ್ತು ಸರ್ ಈ ಜಾಬಿಗೆ ಬನ್ನಿನಿ ಅಂತ. ಆದ್ರೆ ನನಗೆ ಅಷ್ಟು ಆಸಕ್ತಿ ಇರಲಿಲ್ಲ, ಯಾಕಂತೇಳಿದ್ರೆ ಅಷ್ಟೊತ್ತಿಗೆ ಫೆಲೋಶಿಪ್ ಬಂತು ಮತ್ತೆ ನಾನು ಸಂಶೋಧನೆಯಲ್ಲಿ ಮುಂದೋದೆ, ಅದೆಲ್ಲ ಮುಂದಿದೆಲ್ಲ ಕತೆ. ಒಟ್ಟಿನಲ್ಲಿ ಅದೊಂದು ಸುಮಾರು ಒಂದೂವರೆ ವರ್ಷ ನಾನು 100 ಸಲ ಓದಿರ್ಬೋದು ವಾರ್ತೆ. ತುಂಬಾ ಜನಕ್ಕೆ ನೆನಪಿದೆ, ಹೇಳ್ತಾರ ಅವ್ರು ನೆನ್ಪಾಡ್ಕೊಂಡು. ಮತ್ತೆ ಕಾಯ್ತಾ ಇದ್ರು ಇವ್ರು ಹೇಳ್ದಂಗೆ ಇವತ್ತು ಸಕಾರಾಮ್ ಓದ್ನ ಕಾಂಬು ಅನ್ಕೊಂಡು ಅದಕ್ಕೆಲ್ಲ ಕಾಯೋದವ್ರು ನಾ ಓದ್ತೆ ಅಂತ ಹೇಳಿ. ಸಾಯಂಕಾಲ 7:35ಕ್ಕೆ, ಬೆಳಿಗ್ಗೆ 7:35ಕ್ಕೆ, ಮಧ್ಯಾಹ್ನ 1:10ಕ್ಕೆ, ಈ ತರ 3 ಟೈಮಿಂಗ್ಸ್ ಇರ್ತಿದ್ದಿತ್ತು. 3 ಟೈಮ್ ಅಲ್ಲಿ ಅಂದ್ರೆ ಒಂದಿನ ಬೆಳಗತ ಹೋದ್ರೆ ಒಂದಿನ ಮಧ್ಯಾಹ್ನ ಒಂದಿನ ಸಾಯಂಕಾಲ ಹಿಂಗೆ ಓದಿದ್ದೆ ನಾನು ಸುಮಾರು ಸಲ. ನಾನು ಸುಮಾರು 100 ಸಲ ವಾರ್ತೆ ಓದಿದ್ದೇನೆ. ಒಳ್ಳೆ ಸಂಭಾವನೆ ಕೊಡ್ತಿದ್ರು ಅವರು ಪ್ರತಿ ಒಂದು ಸಿಟ್ಟಿಂಗಿಗೆ, ಅಲ್ಲಿ ಒಂದು ವಾರ್ತೆಗೆ ಇಷ್ಟ ಅಂತ ಟ್ರಾನ್ಸ್ಲೇಟ್ ಮಾಡಿ ಓದುದು. ಕೆಲಸ ಒಳ್ಳೇದೇ, ಬಟ್ ನಮ್ ಲೈನ್ ಬೇರೆ ಇದ್ದಿತ್ತು, ಅದನ್ನ ಬಿಟ್ಟು.
1: ಹಾಂಗಾಗಿ ಇವ್ರು ಎಕ್ಸ್ಪ್ಲೋರ್ ಮಾಡಕ್ ಭಯಂಕರ ಇದ್ದಿತ್ತ, ಅದಕ್ಕೋಸ್ಕರ ಅದು ಬೇಡ ಅಂತ ಹೇಳಿ ಬಿಟ್ರ. ಆದ್ರೆ ಸಕಾರಾಮ ಸೋಮಯಾಜಿ ಅವರು ಎಲ್ಲೂ ಡಾಕ್ಟರ್ ಸಕಾರಾಮ ಸೋಮಯಾಜಿ ಅಂತ ಬಳಸ್ಕೊಳ್ಳೋದೇ ಇಲ್ಲ. ಯೂಶ್ವಲಿ ಎಲ್ಲರಿಗೂ ಇರತ್ ನಾವೊಂದು PhD ಮಾಡ್ಕೋ, ಅದು ನೀವು ಮಾಡೋದ್ ಕಾಲದಲ್ಲಿ PhD ಅಂದ್ರೆ ಇಟ್ ಈಸ್ ಅ PhD. ಹೌದಾ, ಡಾಕ್ಟರ್ ರೇಟ್ ತಗೊಂಡು ಡಾಕ್ಟರ್ ಹಾಕೊಳ್ಳುವ ಗರ್ವ ಹೆಮ್ಮೆ ಅದೆಲ್ಲ ತುಂಬಾ ಇರತ್. ನೀವೆಂತ ಸರ್ ಡಾಕ್ಟರ್ ರೇಟ್ ತಗೊಂಡು ಡಾಕ್ಟರ್ ಅಂತ ಹಾಕಂದಿಲ್ಲ ಎಲ್ಲೋ?
0: ಕಾರಣ ಇದೆ ಎಂತ ಅಂತ ಹೇಳ್ರೆ, ಅದನ್ನ ಹೇಳಕ್ ಸ್ವಲ್ಪ ಬೇಜಾರು ಇದೆ, ನಾಚಿಕೆ ಇದೆ. ಒಂದೇನಂತ ಹೇಳಿದ್ರೆ, ಮೊದ್ಲು ಡಾಕ್ಟರೇಟ್ ಆಗಲಿ ಅಥವಾ ಒಂದು ಪುಸ್ತಕ ಬರೆಯೋದಾಗಲಿ ಅಥವಾ ಒಂದು ಲೇಖನ ಬರೆಯೋದಾಗಲಿ ಎಲ್ಲದಕ್ಕೂ ಒಂದು ಸ್ಟ್ಯಾಂಡರ್ಡ್ ಇದ್ದಿತ್ತು, ತುಂಬಾ ಸ್ಟ್ಯಾಂಡರ್ಡ್ ಇದ್ದಿತ್ತು. ಮತ್ತೆ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿಯಲ್ಲಿ ಡಾಕ್ಟರೇಟ್ ಮಾಡೋದು ಎಂ ಪಿ ಎಲ್ ಮಾಡೋದು ಅಂತ ಹೇಳಿದ್ರೆ ಸಾಧಾರಣದ ಕೆಲಸ ಅಲ್ಲ. ಅಲ್ಲಿ ನಮಗೆಲ್ಲ ಹೇಗೆ ಅವಕಾಶ ಸಿಗ್ತಿತ್ತು ಅಂತ ಹೇಳಿದ್ರೆ ಹಳ್ಳಿಯ ಮಕ್ಕಳಿಗೆ ಅಂತೇಳಿ ಒಂದಿಷ್ಟು ಅವಕಾಶ ಇಟ್ಟಿದ್ರು ಕಂಪಲ್ಸರಿಯಾಗಿ, ಹಳ್ಳಿ ಮಕ್ಕಳಿಗೆ ಒಂದಿಷ್ಟು ಸೀಟ್ ಅಂತೇಳಿ. ಆ ಹಳ್ಳಿ ಮಕ್ಕಳ ಸೀಟ್ ಅಂದರೆ ರೂರಲ್ ಬ್ಯಾಕ್ಗ್ರೌಂಡ್ ಅಂತ, ಅದರೊಳಗೆ ನಾವು ಒಳಗೆ ಓದಿದ್ದಿತ್ತು. ಅದ್ರ ನಂತರ ನಮಗಲ್ಲಿ ಪ್ರತಿಭೆನವ್ರು ಗುರುತಿಸ್ತಿದ್ರು, ಎನ್ಕರೇಜ್ ಮಾಡ್ತಿದ್ರು. ಇತ್ತೀಚೆಗೆ ಎಲ್ಲ ಹೆಸರು ಹಾಳು ಮಾಡಿದ್ದಾರೆ. ಹಾಗೆ ನಾವು ಹೋದಾಗ 85 ಸುಮಾರು 2000 ತುಂಬ ಒಳ್ಳೆ ಕೆಲಸಗಳಾಗಿದೆ ಆ ಯೂನಿವರ್ಸಿಟಿಯಲ್ಲಿ. ತದನಂತರ ಬಹಳಷ್ಟು ವ್ಯತ್ಯಾಸಗಳು ನಡೆದೋಯ್ತು. ಆವಾಗ ಏನಾಯ್ತು ಅಂತ ಹೇಳಿದ್ರೆ, ಈ ಡಾಕ್ಟರೇಟಿಗೆ 2-3 ಕಾರಣದಿಂದ ನಾನು ಹಾಕೋದಿಲ್ಲ. ಒಂದು, ನಿಜ ಹೇಳಬೇಕಂತ ಹೇಳಿದ್ರೆ ನನ್ನ ಎಲ್ಲ ಕೆಲಸಗಳು ಮುಗಿದು ನನ್ನ ಥೀಸಿಸ್ ರೆಡಿ ಆದಾಗ ಅಲ್ಲಿ ಜವಾಹರ್ಲಾಲ್ ಯೂನಿವರ್ಸಿಟಿಯಲ್ಲಿ ಒಂದು ಇಲೆಕ್ಷನ್ ನಡೀತದೆ ವಿದ್ಯಾರ್ಥಿ ನಾಯಕನಿಗಾಗಿ. ನಾನು ಇಲ್ಲಿ ಬ್ರಹ್ಮಾವರದಲ್ಲಿ SMS ಕಾಲೇಜಲ್ಲಿ ವಿದ್ಯಾರ್ಥಿ ನಾಯಕನಾಗಿ ಎಲೆಕ್ಟ್ ಆಗಿದ್ದೆ. ಅದರ ನಂತರ ಮಂಗಳೂರು ಯೂನಿವರ್ಸಿಟಿ ಕ್ಯಾಂಪಸ್ಸಲ್ಲಿ MA ಮಾಡುವಾಗ ಇಲೆಕ್ಷನ್ನಲ್ಲಿ ಎಲೆಕ್ಟ್ ಆಗಿದ್ದೆ. ಅಲ್ಲೂ ನಿಲ್ಲು ಅಂತ ಆಸೆ ಬಂತು ನನಗೆ. ಎಲ್ಲ ಥೀಸಿಸ್ ರೆಡಿ ಮಾಡ್ಕೊಂಡವ, ಇನ್ನೂ ಅದು ಮಾಡ್ರಸೆ ಅಂತ ಹೇಳಿ ಒಂದು ಸ್ವಲ್ಪ ಆ ಇಲೆಕ್ಷನಿಗೆ ಹೋದೆ. ನಾನು ಇಲೆಕ್ಷನಿಗೆ ಹೋಗಿ ತುಂಬ ಅಂದರೆ ಇಂಗ್ಲೀಷ್ ಮತ್ತು ಹಿಂದಿಯಲ್ಲೇ ಮಾತಾಡಬೇಕು ತುಂಬ ಪ್ರಯತ್ನ ಮಾಡಿ ನಮ್ಮದೊಂದು ಒಳ್ಳೆ ಒಂದು ಗುಂಪು ಮಾಡಿಕೊಂಡು ನಾನು ಆ ಇಲೆಕ್ಷನ್ ನಿಂತಾಗ ಒಂದು ವರ್ಷ ನಾನು ಒಬ್ಬ ಲೀಡರ್ ಆಗಲಿಕ್ಕೆ ನನ್ನ ಹಳೆ ಚಾಳಿ ಅದು. ಅದರಂಗೆ ಎಂತಾಯ್ತು, ನಂದು ಥೀಸಿಸ್ ಹಿಂದುಳಿತು. ಅಷ್ಟೊತ್ತಿಗೆ ನನಗೆ NDDB ಕೆಲಸ ಬಂತು, ಜೊತೆಗೆ ನನಗೆ ಮದುವೆ ಆಗಲಿಕ್ಕೆ ವಯಸ್ಸು ಆಯಿತು. ಎಲ್ಲ ಒತ್ತಡ ಬಂದು ನಾನೇನು ಮಾಡಿದೆ, ಥೀಸಿಸ್ ಕಡೆ ಮಾಡ್ಕೊಂಡ್ರೆ ಅಂತೇಳಿ. ಅದು ಸತ್ಯ ಹೇಳ್ಬೇಕಂತ ಹೇಳಿದ್ರೆ ನಾನು ಇವತ್ತಿಗೂ ಥೀಸಿಸ್ ಸಬ್ಮಿಟ್ ಮಾಡಲೇ ಇದೆ. ಪುಸ್ತಕ ಬರದೆ, ಒಂದು 10-15 ಪುಸ್ತಕ ಬರದೆ. ಅದರ ನಂತರ ಉತ್ಲೇಜ್ ಲಂಡನ್ನಿಂದಲೂ ನಮ್ದೊಂದು ಪುಸ್ತಕ ಪಬ್ಲಿಷ್ ಆಗಿದೆ. ಈಗ ಕೊನೆಯದಾಗಿ ಒಂದೆರಡು ಪುಸ್ತಕ ಬರ್ತಾ ಇದೆ, 2017 ಮಾಡಿದಂತ ಪುಸ್ತಕಗಳು. ಬಟ್ ಆ ಥೀಸಿಸ್ ಮತ್ತೆ ಸಬ್ಮಿಟ್ ಮಾಡೋಕೆ ನಾನು ಹೋಗ್ಲೇ ಇಲ್ಲ. ನಮ್ಮ ಗೈಡ್ ತುಂಬಾ ಹೇಳಿದ್ರು ನೀವು ಬಂದು ಸಬ್ಮಿಟ್ ಮಾಡಿ ಅಂತ ಹೇಳಿ. ಅವರು ರಿಟೈರ್ಡ್ ಆದ್ರು, ನಾನು ಆ ಬದಿಗೆ ಹೋಗ್ಲೇ ಇಲ್ಲ. ಮತ್ತೆ ನಾನು ಎಲ್ಲಿ ಹೋದ್ರು ಯಾವುದೇ ಕೆಲಸವನ್ನು ಒಂದು ಟೈಮಲ್ಲಿ ಎರಡು ಕೆಲಸ ಮಾಡೋದಿಲ್ಲ. NDDBಗೆ ಬಂದೆ, NDDBನಲ್ಲಿ ಫುಲ್ ಟೈಮ್ ಅದೇ ಕೆಲಸ ಮಾಡಿದೆ. ಅದೇ ರೀತಿ ಬೇರೆ ಬೇರೆ ಕಡೆ ಹೋದಾಗ ನನ್ನ 100% ಅಲ್ಲ, ನಾನು 200% ಕೊಡ್ತೇನೆ. ಬರೀ 100 ಅಲ್ಲ, ನನ್ನಕ್ಕಿಂತ ನನ್ಗೆ ಎಷ್ಟು ಸಾಧ್ಯ ಇದೆಯೋ ಅಷ್ಟೇ ಅದರೊಳಗೆ ಎಂಗೇಜ್ ಆಗುವಂಥದ್ದು. ಇದನ್ನು ಅರ್ಧ ಮಾಡ್ಕೊಂಡು ಅದನ್ನು ಅರ್ಧ ಮಾಡೋದು, ಇದರಲ್ಲಿ ಕಾಂಪ್ರಮೈಸ್ ಮಾಡೋದು ಅಂತ ಪ್ರಶ್ನೆಯೇ ಇಲ್ಲ. ಆದ್ರಿಂದ ನಂಗೆ ಅದರಿಂದ ಏನು ಬೇಜಾರು ಇಲ್ಲ. ಆದರೆ ನನಗೆ ಪ್ರೊಫೆಸರ್ ಆಗ್ಲಿಕ್ಕೆ ಬೇಕಾದಂಥ ಎಲ್ಲ ಕ್ವಾಲಿಫಿಕೇಶನ್ ಇದ್ದಿದ್ದು ನನಗೆ ಪ್ರೊಫೆಸರ್ ಆಗ್ಲಿಕ್ಕೆ ಅವಕಾಶ ಕೊಟ್ಟರು. ಆವಾಗ ಕಂಪಲ್ಸರಿ ಇರಲಿಲ್ಲ, MPL ಇದ್ದಿತ್ತು ನಂದು ಒಳ್ಳೆ ಎ ಗ್ರೇಡ್ ಇದ್ದು. ಹಾಗಾಗಿ ನನಗೆ ಮತ್ತೆ ನನ್ನ ಪುಸ್ತಕಗಳು ಪಬ್ಲಿಕೇಶನ್ ಎಲ್ಲ ನೋಡಿ ನನಗೆ ಟೀಚಿಂಗ್ನಲ್ಲಿ ಮುಂದೆ ಹೋಗ್ಲಿಕ್ಕೆ ಏನೂ ಪ್ರಾಬ್ಲಮ್ ಆಗಲಿಲ್ಲ. ಬರೀ ನಾನು ಯೂನಿವರ್ಸಿಟಿಯಲ್ಲಿ ಮಾತ್ರ ಟೀಚ್ ಮಾಡಿದ್ದಲ್ಲ, ನನ್ನ ಸೌಭಾಗ್ಯ ನಾನು ಸುಮಾರು 1.5-3 ಜನ IAS IPS ಅಧಿಕಾರಿಗಳಿಗೆ, ಫಾರೆಸ್ಟ್ ಅಧಿಕಾರಿಗಳು, IFS ಅಧಿಕಾರಿಗಳಿಗೆ, ಅವರಿಗೆಲ್ಲ ಟ್ರೈನಿಂಗ್ ಕೊಟ್ಟಿದ್ದೇನೆ.
1: ಹೌದು,
0: ಅದು ಸಮಾಜಶಾಸ್ತ್ರ ಅಂದ್ರೆ ಅವರೆಲ್ಲ ಬೇರೆ ಬೇರೆ ಬ್ಯಾಕ್ಗ್ರೌಂಡ್ ಇಂದ ಬಂದಿರ್ತಾರೆ. ಡಾಕ್ಟರ್ IAS ಆಗ್ತಾರೆ, ಇಂಜಿನಿಯರ್ IAS ಆಗ್ತಾರೆ. ಅವರಿಗೆ ಸಮಾಜದಲ್ಲಿ ಹೇಗೆ ಬೆರೆಯುವುದು, ಆ ಸಮಾಜಶಾಸ್ತ್ರಜ್ಞನಾಗಿ ನಾನು ಅವರಿಗೆ ಟ್ರೈನಿಂಗ್ ಕೊಟ್ಟಿದ್ದೇನೆ. ಆ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಗಳಲ್ಲಿ ನಾನು ವಿಸಿಟಿಂಗ್ ಪ್ರೊಫೆಸರ್ ಆಗಿ ಆ IAS IPS IFS ಆಫೀಸರ್ಗಳಿಗೆ ಟ್ರೈನಿಂಗ್ ಕೊಟ್ಟಿದ್ದೀನಿ. ಹಾಗಾಗಿ ನನ್ನ ಒಂದು ಪ್ರೊಫೆಸರ್ ಅನ್ನೋದು ಪ್ರಾಕ್ಟಿಕಲ್ ಪ್ರೊಫೆಸರ್ಶಿಪ್. PhD ಆಗದೆ ಇರೋದ್ರಿಂದ ನಾನು ಡಾಕ್ಟರ್ ಅಂತ ಹಾಕುದೇ ಇಲ್ಲ, ಯಾಕಂದ್ರೆ ನನಗೆ ಅವಾರ್ಡ್ ಆಗಲಿಲ್ಲ PhD.
1: ಇದು ತುಂಬಾ ಪ್ರಾಮಾಣಿಕವಾಗಿ ಹೇಳ್ಕೊಂಡ್ರಿ ಸರ್. ಆದ್ರೆ ಡಾಕ್ಟರೇಟ್ ತಗೊಂಡವರೆಲ್ಲ ಅಂತಹ ಪ್ರತಿಭಾನ್ವಿತ ಪಂಡಿತರು ಅಂತ ಹೇಳಕ್ ಆತಿಲ್ಲ, ತಕೊಂಡಿದ್ದಾರೆ ಅಲ್ಲ ಅಂತ ಹೇಳಕ್ ಆತಿಲ್ಲ. ನಿಮ್ಮ ಈ ವಾಕ್ ಚಾತುರ್ಯದ ಜೊತೆಗೆ ನಿಮ್ಮ ಅನುಭವದ ಪಾಂಡಿತ್ಯ ಇದೆಯಲ್ಲ, ಅದೇ ದೊಡ್ಡದು ಬಿಡ, ಅದಕ್ಕಿಂತ ದೊಡ್ಡ ಶಾಲಿ ಬೇಕಾ? ಆದ್ರೆ ಒಂದು ವೈಯಕ್ತಿಕ ಪ್ರಶ್ನೆ ಇದು, ನಾನು ಆಗಿಂದ ಕಾಂತಿಪ್ಪ, ನಿಮ್ ಕಿವಿಯಲ್ಲಿ ಟಿಕ್ ಇತ್ತು. ನಮ್ಮೂರಲ್ಲಿ ಅದೊಂದು ಯೂಶ್ವಲಿ ಮಕ್ಕಳಿಗೆಲ್ಲ ಒಂದು ಟಿಕ್ಕಿ ಸುರಿದಿತ್ತು. ಮಕ್ಕಳು ಸ್ವಲ್ಪ ದೊಡ್ಡದಾದ ಮೇಲೆ ಆ ಟಿಕ್ಕಿ ತೆಗಿಸಿ ಹಾಕ್ತಾರೆ, ಅಯ್ಯೋ ಅರ್ಧ ಮೇಲೆ ಹಾಕ್ತಾರ ನಾಚಿಕೆ ಅಂತ ಹೇಳಿ ಎಲ್ಲ ತೆಗೆದು ಬಿಡ್ತಾರೆ. ನೀವು ಹಾಂಗಲ್ಲ, ಅಂತಂದ ದೊಡ್ಡ ಪೊಸಿಷನ್ಗೆ ಹೋಗಿ ಡೆಲ್ಲಿಗೆಲ್ಲ ಹೋಗಿ ಬಂದ್ರು, ಕೆಮ್ಮಿಂಗ್ ಎರಡು ಕೆಮ್ಮಿಂಗ್ ಇತ್ತಲ್ಲ ಸರ್ ಟಿಕ್ಕಿ?
0: ನಾನು ಇಲ್ಲಿರುವಲ್ಲಿ ಹಾಕಿದ್ದೆ, ಸುಮಾರು 12 ಕ್ಲಾಸ್ ಅಲ್ಲಿ ಟಿಕ್ಕಿ ಹಾಕಿದ್ದೆ ನಾನು. ಕಡೆಗೆ ಕಾಲೇಜಿಗೆ ಹೋಗೋ ಟಿಕ್ಕಿ ತೆಗ್ದೆ ನಾನು.
1: ನೀವು ತೆಗ್ದ್ರಿ
0: ಹಂಗೆ ಎಲ್ಲಾರ ಕಡೆಗೆ? ಕಡೆಗೆ ಆಲ್ಮೋಸ್ಟ್ ನನ್ನ ಕಿವಿ ಹೊಟ್ಟೆ ಮುಚ್ಚಿ ಹೋಯ್ತು. ಈಗ ನಾನು ವಾಪಸ್ ಬಂದ್ನಲ್ಲ, ವಾಪಸ್ ಬಂದ್ಮೇಲೆ ನನಗೆ ಈಗ ಅದೇ ಜಪ ತಪ ಮತ್ತೆ ಆಧ್ಯಾತ್ಮಿಕ ದೃಷ್ಟಿಯಿಂದ ನಾನೀಗ ಏನ್ ಮಾಡಿದ್ದೇನೆ ಅಂತ ಹೇಳಿದ್ರೆ, ಪುನಃ ಟಿಕ್ಕಿ ಹಾಕೊಂಡೆ, ಪುನಃ ಹೊಟ್ಟೆ ಮಾಡಿ ಅದೇ ಹಳೆ ಹೊಟ್ಟೆನೆ ಒಂಚೂರು ಇದು ಮಾಡಿಸಿ ಪುನಃ ಟಿಕ್ಕಿ ಹಾಕೊಂಡೆ. ಅದ್ರ ಪ್ರಯೋಜನ ನನಗೆ ಗೊತ್ತಾಯ್ತು, ಅದ್ರ ಅರ್ಥವೂ ನನಗೆ ಗೊತ್ತಾಯ್ತು ಈಗ. ಅಂದ್ರೆ ಅದರಿಂದ ತುಂಬಾ ಪ್ರಯೋಜನ ಇದೆ, ಅದು ಬರ್ದೇ ಹಾಕೋದಲ್ಲ ಟಿಕ್ಕಿ. ಅದು ಎಷ್ಟೋ ಜನಕ್ಕೆ ಅದೀಗ ಒಂದು ಫ್ಯಾಷನ್ ಇರಬಹುದು, ಟಿಕ್ಕಿ ಹಾಕೊಳ್ಳೋದು ಯಾಕೆ ಅಂತ ಕೆಲವರು ಕೇಳಬಹುದು. ಆದ್ರೆ ನನ್ನ ಅಭಿಪ್ರಾಯದಲ್ಲಿ ಅದು ಒಂದು ವೈಜ್ಞಾನಿಕ ಕಾರಣಕ್ಕಾಗಿ ಹಾಕುವಂತದ್ದು. ಮಗುವಿಗೆ ಕಿವಿ ಸುರಿಯುವುದು ಅಥವಾ ಕಡೆಗೆ ಮೂಗು ಸುರಿಯುವುದು ಹೆಣ್ಮಕ್ಳಿಗೆ, ಅದಕ್ಕೆ ಎಲ್ಲದಕ್ಕೂ ಕಾರಣ ಇದೆ. ಆ ದೃಷ್ಟಿಯಿಂದ ನನಗದು ಅರ್ಥ ಆದ್ರಿಂದ ನಾನು ಪುನಃ ಬಂದ ತಕ್ಷಣ ಇಲ್ಲಿ ಈಗ 5 ವರ್ಷದಿಂದ ನಾನು ಪುನಃ ಟಿಕ್ಕಿ ಹಾಕೊಂಡಿದ್ದೇನೆ. ದೊಡ್ಡ ಬೆಂಡೋಲ ಕಣಗಿದಲ್ಲ, ಬರೀ ಸಣ್ಣ ಟಿಕ್ಕಿ.
1: ಅದೇ ನಕ್ಷತ್ರದ ಮಧ್ಯೆ ಒಂದು ಸಣ್ಣ ಹರಳ.
0: ಅದು ತುಂಬಾ ಖುಷಿ ಕೊಡುತ್ತೆ, ಮತ್ತೆ ಆಧ್ಯಾತ್ಮಿಕವಾಗಿ ಮನಸ್ಸಿಗೂ ಖುಷಿ ಕೊಡ್ತಾ ಇದೆ. ಜೊತೆಗೆ ಆರೋಗ್ಯ ದೃಷ್ಟಿಯಿಂದ ನಾನು ತಿಳಿದ ಪ್ರಕಾರ, ನಿಮ್ಗೆ ಕಿವಿಗೆ ಹೊಟ್ಟೆ ಮಾಡೋದು ಯಾಕೆ ಅಂತ ಕೇಳಿದ್ರೆ, ನನಗೆ ತಿಳಿದ ಪ್ರಕಾರ ಅದು ಒಂದು ವೈಜ್ಞಾನಿಕವಾದ ಕಾರಣ. ನಿಮ್ಮ ಕಾಯಿಲೆಗಳು ಮತ್ತೊಂದು ಇನ್ನೊಂದು ಬಾರದಿದ್ದ ಹಾಗೆ ಒಂದಕ್ಕೊಂದು ಚಿನ್ನದ ಒಂದು ಸಣ್ಣ ಚೂರು ಈ ಕಿವಿಯಲ್ಲಿ ಇರಬೇಕು ಅನ್ನುವಂಥದ್ದು ಒಂದು ಕಾರಣ ಇದೆ ಅಂತ ಹೇಳ್ತಾರೆ. ಅದು ನನಗೆ ತುಂಬ ಪ್ರಯೋಜನ ಆಗಿದೆ. ನಾನು ಅದನ್ನು ಹಾಕ್ತೇನೆ ಸೊಂಟಕ್ಕೆ ಬೆಳ್ಳಿ ನ್ಯಾವಳ, ಮೊದಲು ಹಾಕ್ತಿರಲಿಲ್ಲ, ಸಣ್ಣದಿಪ್ಪದೇ ಹಾಕ್ತಿದ್ದಿತ್ತು. ಆ ಒಂದು 30-35 ವರ್ಷ ಎಂಥದ್ದು ಹಾಕಲ್ಲ, ಈಗ ಪುನಃ ವಾಪಸ್. ಅಂದ್ರೆ ನಾನೀಗ ನಮ್ಮ ಅಮ್ಮ ಅಪ್ಪಯ್ಯ ನಮ್ಮ ಅಜ್ಜ ಅಜ್ಜಯ್ಯ ಹೆಂಗ್ ಬದುಕಿರ ಹಾಗೆ ಬದುಕುದು ನಾನೀಗ. ಬರೀ ಕಾಲಲ್ಲಿ ನಡೆಯೋಕೆ ಪ್ರಯತ್ನ ಮಾಡೋದು ಸಾಧ್ಯ ಆದಷ್ಟು. ಅದ್ರ ಮೇಲೆ ನ್ಯಾವಳ, ಟಿಕ್ಕಿ, ಮುಂಡ, ಪಂಜಿ, ಮತ್ತೆ ಬೆಳಿ ಅಂಗಿ, ಹಣೆಗೊಂದು ಹುಂಡ ದೇವರದ್ದು ಕುಂಕುಮ ಇಟ್ಕೊಳ್ಳೋದು ಪ್ರಸಾದ, ಇದೆಲ್ಲ ನಾನೀಗ ನಾನು ಸಣ್ಣದಿಪ್ಪತಿಗೆ ಹೆಂಗಿದ್ದೆ ಹಾಗೆ ಆಗಿದ್ದೆ. ಈಗ ಊಟ ತಿಂಡಿಲೂ ಅಷ್ಟೆ, ಆದಷ್ಟು ಸಣ್ಣದಿಪ್ಪತಿಗೆ ನಮ್ಮ ದಡಮ್ಮ ನಮ್ಮ ಅಮ್ಮ ಎಲ್ಲ ಮಾಡಿಕೊಡ್ತಂತ ತಿಂಡಿ ಊಟ ಅದೇ ನಂಗೆ ಆಸಕ್ತಿ ಬರ್ತಾ ಇದೆ. ಯಾವುದೇ ರೀತಿಯ ಹೊಸ ಅಲೆಯ ಊಟ ತಿಂಡಿಗಳನ್ನು ನಾನು ಇಷ್ಟಪಡೋದಿಲ್ಲ. ಅದು ನಾನು ಡೆಲ್ಲಿದ್ದಾಗಲೂ ಹೆಚ್ಚು ಮಾಡಲಿಲ್ಲ. ನಾನು ಈ ನೂಡಲ್ಸ್ ಪಿಜ್ಜಾ ಅವೆಲ್ಲ ನಾನು ತಿಂದದ್ದೇ ಇಲ್ಲ, ತಿನ್ನೋದೂ ಇಲ್ಲ. ಐಸ್ ಕ್ರೀಮನ್ನು ಆದಷ್ಟು ಅವಾಯ್ಡ್ ಮಾಡ್ತೇನೆ, ಅನಿವಾರ್ಯದಲ್ಲಿ ತಿಂದಿರ್ಬೋದು, ಬಿಟ್ಟರೆ ಅದೆಲ್ಲ ನಾನು ಮೊದಲಿಂದ ಅವಾಯ್ಡೇ ಮಾಡಿದ್ದೇನೆ. ಜೀರೋ.
1: ಇದು ಮರಳಿ ಮಣ್ಣಿಗೆ ಕತೆ ಅಲ್ದ ಸರ್, ಸಕಾರಾಮ ಸೋಮಯ್ಯಜಿ ಅವರ ಮರಳಿ ಮಣ್ಣಿಗೆ ಕತೆ. ಆಕ್ಚುಲಿ ಅವರು ಎಂತಕ್ ಊರಿಗೆ ಬಂದ್ರ, ಊರಿಗೆ ಬಂದ ಮೇಲೆ ಯಾವ ರೀತಿ ಬದುಕ್ತಾ ಇದ್ದಾರೆ ಈಗ, ಆ ಬದುಕಿನಲ್ಲಿ ಅವ್ರಿಗೆ ಸಾರ್ಥಕತೆ ಕಾಣ್ತಿತ್ತು. ಮೋಸ್ಟ್ಲಿ ಅವ್ರು ಇಷ್ಟು ವರ್ಷ ಬದುಕಿದ್ದಕ್ಕಿಂತ ಈ ಕೆಲ ವರ್ಷಗಳಿಂದ ಊರಲ್ಲಿ ಇದ್ದು ಬದುಕ್ತಾ ಇದಾರಲ್ಲ, ಅದರಲ್ಲಿ ಸಿಗ್ತಾ ಇರೋ ಆತ್ಮತೃಪ್ತಿ ಸಾರ್ಥಕತೆ ಬಹುಶಃ ಬೇರೆಲ್ಲೂ ಅವ್ರಿಗೆ ಸಿಕ್ಕಿರ್ಲಿಕ್ಕೆ ಇಲ್ಲ ಅನ್ಸುತ್ತೆ. ಅಷ್ಟೆಲ್ಲ ಊರನ್ನ ಕಂಡು ಎಷ್ಟೋ ಊರಿನ ನೀರು ಕುಡ್ದ, ಈಗ ನಮ್ಮೂರಿದೆ ಸೀತಾ ನದಿ ನೀರು, ನಮ್ಮೂರಿದೆ ಬಾಮಿ ನೀರು ಕುಡ್ದು ನಮ್ಮೂರನ್ನಲ್ಲೇ ಇಪ್ಪುದ, ಅದೇ ಗಾಳಿ, ಅದೇ ನೆಲ, ಅದೇ ಪರಿಸರ, ಅದೇ ಪ್ರಕೃತಿ, ಅದೇ ದೇವಸ್ಥಾನ ಅಲ್ದ, ಭಾರಿ ಖುಷಿಯಲ್ಲಿದ್ದಾರಂತ.
0: ಭೂಮಿ ಉರುಟಿತ್ತು ಅಂಬುದಕ್ಕೆ ಇದೇ ಸಾಕ್ಷಿ. ಹುಟ್ಟಿದಲ್ಲಿಗೆ ವಾಪಸ್ ಬಂದಿದ್ದೇನೆ, ಅದೇ ನಮ್ಮನೆ ಆಯ್ಕಂತಿದ್ದೇನು. ನಾ ಎಲ್ಲೆಲ್ಲ ತಿರುಗಿರು ಇವ್ರು ಹೇಳಿದಂಗೆ ನಂಗೆ ಬೇರೆ ಎಲ್ಲೂ ಇರ್ಲಾಕಿದ್ದಿತ್ತು. ಬೆಂಗಳೂರಲ್ಲೇ ಮನೆ ಮಾಡ್ಕೊಂಡು, ಡೆಲ್ಲಿಲ ಮನೆ ಮಾಡ್ಕೊಂಡು, ಯಾವ ನಮ್ಮನೆ ಇರೋಕಿದ್ದೇನು. ಆದ್ರೆ ನನ್ನನ್ನು ಅದು ಇಲ್ಲಿಗೆ ಎಳ್ಕೊಂಬಂತ, ಅದು ನನ್ನ ಸೌಭಾಗ್ಯ ಅಂತ ನಾನು ಅನ್ಸ್ಕೊಳ್ತೇನೆ. ಮತ್ತೆ ಆರೋಗ್ಯ ದೃಷ್ಟಿಯಿಂದ ಮತ್ತೆ ಮಾನಸಿಕವಾಗಿ ಬೆಳೆಯೋ ದೃಷ್ಟಿಯಿಂದ ಇವ್ರು ನೀವೀಗ ಹೇಳ್ದಂಗೆ ನನಗೆ ನಿಜವಾಗಿ ಈ ಕಳೆದ 5 ವರ್ಷದಲ್ಲಿ ನಾನು ತುಂಬಾ ಬೆಳೆದಿದ್ದೇನೆ. ತುಂಬಾ ಸಂತೃಪ್ತಿ ಜೀವನ, ಆರೋಗ್ಯಕರವಾದ ಸಂತೃಪ್ತಿ ಜೀವನ. ಯಾರು ಹಂಗಿಲ್ಲ, ಯಾರಿಗೊಂದು ನಾನು ಅನಾವಶ್ಯಕವಾಗಿ ಯಾರಿಗೇನು ಉಪದೇಶ ಕೊಡೋಕೆ ಹೋಗುದಿಲ್ಲ. ಹಾಗಂತ ನನ್ನ ಹತ್ರ ತಂದೆ ತಾಯಿಗಳು ಮಕ್ಕಳನ್ನ ಕರ್ಕೊಂಬರ್ತಾರೆ, SLC ಆದ್ಕೊಳ್ಳೆ, PUC ಆದ್ಕೊಳ್ಳೆ, ಇವನನ್ನ ಯಾವ ಲೈನಿಗೆ ಕಳಿಸೋದು, ಇವಳಿಗೆ ಏನು ಮಾಡೋದಂತ, ಅದಕ್ಕೆಲ್ಲ ನಾನು ನಿಮ್ಗೆ ತಿಳಿದಿದ್ದು ಹೇಳ್ತೇನೆ. ಮತ್ತು IAS IPS ಬರೆಯೋ ಮಕ್ಕಳಿಗೆ ನಾನು ಸ್ವಲ್ಪ ಗೈಡೆನ್ಸ್ ಕೊಡ್ತೇನೆ, ಎನ್ಕರೇಜ್ ಮಾಡ್ತೇನೆ. ಅವ್ರಿಗೆ ಡೆಲ್ಲಿ ಅವ್ರಿಗೆ ಬೇಕಾದಂಥ ಪುಸ್ತಕ ಏನಾದರೂ ಬೇಕಿದ್ರೆ ನಾನು ತರಲಿಕ್ಕೆ ಪ್ರಯತ್ನ ಪಟ್ಟು ತಂದು ಕೊಟ್ಟಿದ್ದೇನೆ ಒಂದು 2-3 ಮಕ್ಕಳಿಗೆ.
1: ಸೂಪರ್. ಬಹುಶಃ ಸಕಾರಾಮ ಸ್ವಾಮಿಯಾಜಿ ಅವರ ಈ ಮಾತುಗಳನ್ನ ರೆಕಾರ್ಡಿಂಗ್ ಮಾಡಿ ಇನ್ನೊಂದು ಸುಮಾರು ಎಪಿಸೋಡ್ಗಳೇ ಹೋಗ್ಬೋದು. ಆದ್ರೆ ಅವರ ಅನುಭವದ ಮಾತಿತ್ತಲ್ಲ, ನಿಜವಾಗ್ಲೂ ಕೇಂಬಕ್ಕೆ ರೋಮಾಂಚನವನ್ನೇ ಉಂಟು ಮಾಡಿದ್ ಸರ್ ನಮ್ಗೆ. ತುಂಬಾ ಧನ್ಯವಾದಗಳು ನಿಮ್ಗೆ. ನಮ್ಮ ರೇಡಿಯೋ ಕುಂದಾಪುರಕ್ ಬಂದು ಇಷ್ಟೊತ್ತು ನಮ್ಮೊಟ್ಟಿಗೆ ಮಾತಾಡಿದಿತ್ತಲ್ಲ, ನಾವು ಧನ್ಯರಾದವು. ಥ್ಯಾಂಕ್ ಯು ಸೋ ಮಚ್.
0: ಹೆಚ್ಚು ನನಗೂ ಒಂದು ಅವಕಾಶ ಕೊಟ್ರಿ ನೀವು, ಅದಕ್ಕಾಗಿ ನಿಮ್ಗೆ ತುಂಬಾ ಧನ್ಯವಾದ. ಇದರ ಹಿಂದೆ ದೊಡ್ಡ ಶಕ್ತಿ ಅಂತ ಹೇಳಿದ್ರೆ ನನಗೆ ಇದಕ್ಕೆಲ್ಲ ಕಾರಣಕರ್ತಳು ನನ್ನ ಅಮ್ಮ ಅಂತ ಹೇಳ್ತೇನೆ. ಹೆಚ್ಚು ಓದಿದವರಲ್ಲ ಅವರು, ಆದರೆ ಬೇಳೂರಿನವರವರು. ಅವರದ್ದು ಭಾಳ ಒಳ್ಳೆ ನನಗೆ ತಿಳುವಳಿಕೆ ಹೇಳಿದ್ಲು ಅವಳು. ನಾನು ಜೇನಿಗೆ ಹೋಪತಿಗಳು ನಂಗೆ ಹೇಳಿದ್ಲು, ಮಗ ನಿಂಗೆ ಅಲ್ಲಿ ಹೊರ ಕೂಡಲೇ ಸಿಗರೇಟ್ ಸೇದಕ್ಕೆ ಸರಾಯಿ ಕುಡಿಯೋಕೆಲ್ಲ ಒತ್ತಾಯ ಮಾಡ್ತಾರೆ, ನೀನು ಹೇಳಿಬಿಡು, ನೀನು ಅಮ್ಮನಿಗೆ ಭಾಷೆ ಕೊಟ್ಟು ಬಂದಿದ್ದೆ ಅಂತ ಹೇಳ. ಹಂಗಪ್ಪ ನಿಂಗೆ ಯಾರು ಒತ್ತಾಯ ಮಾಡೋದಿಲ್ಲ ಅನ್ಕೊಂಡು ಅವಳೊಂದು ಒಳ್ಳೆ ಒಂದು ಐಡಿಯಾ ಕೊಟ್ಲು. ಹಂಗಾಗಿ ಯಾವುದಕ್ಕೂ ನಮ್ಗೆ ಹೋಪ್ ಕಾಯಿಲೂ ಇಲ್ಲ, ಅದಕ್ಕೂ ನಾವು ಬಲೆ ಬೀಳಲಿಲ್ಲ. ಅಮ್ಮ ಅದೊಂದು ಗಟ್ಟಿ ಹೇಳಿಕೊಟ್ಲು. ಒಂದು ಇನ್ನೊಂದು ಎಲ್ಲ ವಿಚಾರದಲ್ಲೂ ಅವ್ರಿಗೆ ಕೆಲವು ಮಾತುಗಳು ನಮ್ಮ ಜೀವನದಲ್ಲಿ ತುಂಬ ಅವಳು ಹೇಳಿದ ಮಾತು ನಮ್ಗೆ ಅನುಭವಕ್ಕೆ ಬರ್ತಾ ಇದೆ. ಅಂತ ಹೇಳಿದ್ರೆ ನಾವು ಕರೆಕ್ಟ್ ಇದ್ರೆ, ನಮ್ಮ ಆತ್ಮ ಕರೆಕ್ಟ್ ಇದ್ರೆ ನಮಗೆ ತೃಪ್ತಿ ಸಿಗ್ತದೆ. ನಮಗೆ ಯಾವುದು ಕರೆಕ್ಟ್ ಇಲ್ಲದಿದ್ರೆ ನಾವೇ ಏನೇನೋ ಯೋಚನೆ ಮಾಡ್ಕೋರೆ ನಮ್ಗೇನು ಪ್ರಯೋಜನ ಇಲ್ಲ ಅಂತ ಅವ್ರದ್ದು ಆ ಸ್ಪಷ್ಟ ನಿಲುವು ಇದ್ದಿತ್ತು. ಅದು ನಂಗೆ ತುಂಬ ಹೆಲ್ಪ್ ಆಯ್ತು. ಎಲ್ಲ ಕಡೆಯಲ್ಲೂ ಹೋದಲ್ಲಿ ಬಂದಲ್ಲೆಲ್ಲ ನಮ್ಮ ಅಮ್ಮ ನಮ್ಮೊಟ್ಟಿಗೆ ಇದ್ದಂಗೆ ಅನಿಸ್ತಾ ಇದ್ದಿತ್ತು. ತುಂಬಾ ವರ್ಷ ಇದ್ದಿದ್ರು ಅವ್ರು, ಇತ್ತೀಚೆಗೆ ಇಲ್ಲ. ಇಲ್ದಿದ್ರು ನಂಗೆ ಅಮ್ಮನಿಂದ ತುಂಬಾ ಪ್ರಯೋಜನ ಇದೆ.
1: ಎಸ್ ಕೇಳುಗ್ರೆ ಕಾಣಿ, ಎಂಥ ಒಂದು ಒಳ್ಳೆ ಕತೆ, ಇನ್ಸ್ಪೈರಿಂಗ್ ಸ್ಟೋರಿನ ನಾವು ಕೇಂದದ್ದು. ಎಲ್ಲೂ ಆದ್ರೂ ನಮ್ಮತನ ನಮ್ಗೆ ಗೊತ್ತಿದ್ರೆ ನಾವೆಲ್ಲೂ ಹಾಳಾತಿಲ್ಲ, ಯಾವ ಊರಿಗಾರು. ಎಷ್ಟು ಒಳ್ಳೆ ಒಂದು ಸಂದೇಶ ಇರುವಂತಹ ಮಾತು ಸರ್. ಥ್ಯಾಂಕ್ ಯು ಸೋ ಮಚ್.
0: ಥ್ಯಾಂಕ್ಸ್
1: ಕೇಳುಗ್ರೆ. ನಾವು ಹೋಯ್ ಬತ್ತ ಮತ್ತೆ ಸಿಕ್ತ ಕೇಂತಾ ಇರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಗಿಳಿಯಾರು ಕುಶಲ ಹೆಗ್ಡೆ ಮೆಮೋರಿಯಲ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಹೆಸರಾಂತ ವಕೀಲ ಸಾಮಾಜಿಕ ಧುರೀಣ ದಿವಂಗತ ಗಿಳಿಯಾರು ಕುಶಲ ಹೆಗ್ಡೆ ಜನ್ಮ ಶತಮಾನೋತ್ಸವದೊಂದಿಗೆ ಹಲವು ಸಾಮಾಜಿಕ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಗಣ್ಯ ಅತಿಥಿಗಳ ಉಪಸ್ಥಿತಿಯಲ್ಲಿ ಮೇ 31ರಂದು ಆದಿತ್ಯವಾರ ಕೋಟೇಶ್ವರದ ಸಹನಾ ಸಭಾಂಗಣದಲ್ಲಿ ನಡೆಯಲಿದೆ. ಕುಶಲ ಹೆಗ್ಡೆ 100 ಹೆಸರಲ್ಲಿ ನಡೆಯಲಿರುವ ಈ ಸಮಾರಂಭ ಮಧ್ಯಾಹ್ನ 3 ಗಂಟೆಗೆ ಆರಂಭಗೊಳ್ಳಲಿದ್ದು, ವಿಶೇಷ ಸಾಧನೆ ಮಾಡಿದ ಹಿರಿಯ ಸಾಧಕರನ್ನು, ಸಂಘ ಸಂಸ್ಥೆಗಳನ್ನು ಗೌರವಿಸಲಾಗುತ್ತದೆ. ಅರ್ಹ ಪ್ರತಿಭಾವಂತ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳನ್ನು ಗುರುತಿಸಲಾಗುತ್ತದೆ. ಕುಂದಾಪುರ ಬೈಂದೂರು ತಾಲೂಕಿನ 100 ವಿದ್ಯಾರ್ಥಿಗಳಿಗೆ ಸಹಾಯಧನ ನೀಡಲಾಗುತ್ತದೆ. ಕುಂದಾಪುರದಲ್ಲೇ ಪ್ರಪ್ರಥಮವಾಗಿ ಪ್ರದರ್ಶಿಸಲ್ಪಡುವ ಸುಗಮ ಸಂಗೀತದ ಪಿತಾಮಹ ಪಿ ಕಾಳಿಂಗರಾವ್ ಮತ್ತು ಯಕ್ಷಗಾನದ ಯುಗ ಪ್ರವರ್ತಕ ಕಾಳಿಂಗ ನಾವ್ಡ ಅವರ ಭಾವಗೀತೆ ಭಾಗವತಿಕೆಯ ಕಾಳಿಂಗ ಕಾಳಿಂಗ ಎನ್ನುವ ಅದ್ಭುತ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಪ್ರಖ್ಯಾತ ನಿರೂಪಕರಾದ ರಾಘವೇಂದ್ರ ಕಾಂಚನ್, ಡಾ ದೀಪಕ್ ಶೆಟ್ಟಿ ಬಾರ್ಕೂರು ಅವರೊಂದಿಗೆ ಪ್ರತಿಭಾವಂತರ ತಂಡ ಕುಶಲ ಹೆಗ್ಡೆ ಜನ್ಮದಿನೋತ್ಸವವನ್ನ ಸ್ಮರಣೀಯವಾಗಿಸಲಿದೆ. ಈ ಜನ್ಮ ಶತಮಾನೋತ್ಸವ ಸಮಾರಂಭದಲ್ಲಿ ಸರ್ವ ಸಮಾಜ ಬಾಂಧವರು ಪಾಲ್ಗೊಳ್ಳಬೇಕೆಂದು ಜನ್ಮ ಶತಮಾನೋತ್ಸವ ಸಂಯೋಜಕ ಉದಯ್ ಕುಮಾರ್ ಹೆಗ್ಡೆ ಹಾಗೂ ಗಿಳಿಯಾರು ಕುಶಲ ಹೆಗ್ಡೆ ಟ್ರಸ್ಟ್ನ ವಿಶ್ವಸ್ತ ಮಂಡಳಿ ವಿನಂತಿಸಿದೆ.

0: ನ್ಯೂ ಕೇಂತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ ಯಕ್ಷ ಸಮಾಗಮದಲ್ಲಿ. ಹೌದು, ಇವತ್ತು ಯಕ್ಷ ಸಮಾಗಮ ಬಾರಿ ಗೊಡ್ಜ್ ಗೊಡ್ಜ್ ಗೊಡ್ಜ್ ಇರುತ್ತೆ ಅಂತಕ್ಕಂತ ಕೇಂದ್ರೆ, ನಮ್ಮೊಟ್ಟಿಗೆ ಈಗಿನ ವಿದ್ಯಾರ್ಥಿಗಳು, ಈಗಿನ ಯಂಗ್ಸ್ಟರ್ಸ್, ಈಗಿನ ಯುವ ಜನರೆಲ್ಲ ಯಕ್ಷಗಾನ ಅಂದ್ರೆ ತುಂಬಾ ಜನಕ್ಕೆ ಇಷ್ಟವೇ. ನಮ್ಮ ಬದಿಯರಿಗಂತೂ, ನಮ್ಮ ಕುಂದಾಪುರ ಬದಿಯರಿಗಂತೂ ಆಟ ಅಂದ್ರೆ ಸಾಕು. ಚಂಡಿ ಶಬ್ದ ಓಲ್ ಕೇಂದ್ರೆ ಇಲ್ಲೆಲ್ಲ ಹಸಿ ಚಂಪೆ ಎಲ್ಲ ಚೆಂಚ್ಕೊಂಡು ಹೊರಟ ಆಗಿರತ್ತ, ಅಷ್ಟು ಪ್ರೀತಿ. ಆದ್ರೆ ಈಗಿನ ದಿನದಲ್ಲಿ ಯಕ್ಷಗಾನ ಕೂಡ ಒಂಥರ ಟ್ರೆಂಡ್ ಟ್ರೆಂಡ್ ಟ್ರೆಂಡ್ ಅನ್ಸುತ್ತೆ. ಒಂದು ಭಾಗವತರು ಒಂದು ಪದ್ಯ ಹಾಡ್ರೆ ಅದನ್ನ ಯೂಟ್ಯೂಬ್ ಅಲ್ಲಿ ಹಾಕಿದ್ರೆ ಎಷ್ಟು ಜನ ಕಾಂತಾರೆ. ನಮ್ಗನ್ಸು ಯಕ್ಷಗಾನ ಇಷ್ಟು ಕಾಂತಾರೆ ಅಂತ, ಆಕ್ಚುಲಿ ಕಾಂತರು. ಆತರ ಟ್ರೆಂಡ್ಗಳು ತುಂಬಾ ಇದಾವೆ. ಈಗ ಆ ಟ್ರೆಂಡ್ಗಳನ್ನ ಹುಟ್ಟು ಹಾಕಿರೋರೆ ಇವತ್ತು ನಮ್ಮ ಯಕ್ಷ ಸಮಾಗಮದಲ್ಲಿ ಇವತ್ತು ಇಪ್ಪದ. ಈಗಿನ ಯುವ ಜನರು ಈ ಯಕ್ಷಗಾನ, ಈ ಆಟ, ಈ ಪ್ರಸಂಗ, ಈ ಭಾಗವತರು ಇದ್ದಲ್ಲ ಹೊಯ್ಕೆ ಅಂತ. ಒಂದಾನೊಂದು ಕಾಲದಲ್ಲಿ ಕಾಳಿಂಗ ನೌಡ್ರು ಭಾಗವತಿಕೆಗಿದ್ರಂದ್ರೆ ಎಲ್ಲರೂ ಅಷ್ಟೂ ಅಂಬರು, 9,000 10,000 ಎಷ್ಟೋ ಆತರ ಕತೆ ಹೇಳ್ತಾರೆ. ಇಷ್ಟಪ್ಪ ಜನ ಬಂದು ಕೂಕೊಂಡು ಆ ರೀತಿಯಲ್ಲಿ ಯಕ್ಷಗಾನ ಕಾಮಂತ ದಿನಗಳು. ಇವತ್ತು ಮನೋರಂಜನೆ ಇಷ್ಟಪ್ಪ ಇದ್ರು ಇವತ್ತಿಗೂ ಆಟಕ್ಕೆ ಹೋತ್ರ. ಒಂದು ಪ್ರಸಂಗ ಅಂದ್ರೆ 3,000 4,000. ಅರೆ ಹ್ಯಾಂಗ್ ಅಂತಕೇಂದ್ರೆ, ಒಂದು ಪ್ರಸಂಗದ ಕಥೆ, ಇನ್ನೊಂದು ಅದರ ಭಾಗವತರು. ಅದನ್ನೇ ಹೇಳಕ್ ಹಾತಿಪ್ಪದ್ ನಾನು. ಇವತ್ತಿನ ಯಕ್ಷ ಸಮಾಗಮದಲ್ಲಿ ನಮ್ಮೊಟ್ಟಿಗೆ ಅತಿಥಿಯಾಗಿರುವವರು ಗಣೇಶ ಆಚಾರ್ಯ ಬಿಲ್ಲಾಡಿ ಅವರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೆಂಗಿದ್ರಿ ಗಣೇಶ ಆಚಾರ್ಯ ಅವರ?
1: ಚೆನ್ನಾಗಿದೆ.
0: ಹುಷಾರಿದ್ರ್ಯಾ? ಓಕೆ. ಆಕ್ಚುಲಿ ನಾ ಗಣೇಶ ಆಚಾರ್ಯ ಅಂದ್ರೆ ಎಷ್ಟು ದೊಡ್ಡವರು ಅಂತಲ್ಲ ಅನ್ಕೊಂಡಿದ್ದೆ. ನಾವು ಭಾಗವತರನ್ನ ರಂಗಸ್ಥಳದಲ್ಲಿ ಕಾಂಬತ್ತಿಗೆ ಅದೊಂದು ಕಾಂಬುದೊಂದು ಬೇರೆ ಇರುತ್ತೆ. ಆದ್ರೆ ಕಡೆ ಕಾಂಬತ್ತಿಗೆ 27 ವರ್ಷದ ತರುಣ ಗಣೇಶ್ ಆಚಾರ್ಯ ಬಿಲ್ಲಾಡಿ ಅವರು. ನನ್ ಕುತೂಹಲ ಎಂತಂದ್ಕೇಂದ್ರೆ, ಗಣೇಶ್ ಆಚಾರ್ಯ, ಈಗ ನೀವು ಈ ಯಕ್ಷಗಾನನ ಯಾವ ವಯಸ್ಸಿಂದ ಕಲಿಕಂದು ಅಂದ್ಕಂಡ್ರಿ? ಕೊಲುಕು ಆದ್ದಲ್ಲ, ನಾನು ಆಟಕ್ಕೆ ಹೋಯ್ಕ ನಾನು ಕಲಿಕಂತ ಯಾವ ವಯಸ್ಸಿಂದ ಅಂದ್ಕಂಡ್ರಿ?
1: ನಾನು ಕೇಂದ್ರಕ್ಕೆ ಸೇರಿದ್ದು 2012.
0: ಓಕೆ. ಅಷ್ಟು ನಿಮ್ಗೆ ಎಷ್ಟು ವರ್ಷ?
1: ಈಗ ಒಂದು 15 ವರ್ಷ ಆಗಿರ್ಬೋದು.
0: 15 ವರ್ಷದ
1: ಆವಾಗ ಹಂಗಾರಕಟ್ಟೆ ಕೇಂದ್ರಕ್ಕೆ ನನ್ನ ಮಾವನಾದ ಎಳ್ಳಂಪಲ್ಲಿ ಜಗನ್ನಾಥಾಚಾರ್ಯ ಅಂತ ಸೇರಿಸಿದ ಕೇಂದ್ರ,
0: ಯಕ್ಷಗಾನ ಕಲಾ ಕೇಂದ್ರ ಹಂಗಾರಕಟ್ಟೆ.
1: ಅಲ್ಲಿ ನಾನು 2 ವರ್ಷ ಕೇಂದ್ರದಲ್ಲಿ ಶಾಲೆಗೆ ಹೋಗ್ತಾ, ನಿಮ್ಮ ಸಾಸ್ತಾನ ಗುಣ್ಮಿ, ಅಲ್ಲಿ ಆ ಶಾಲೆಗೆ ಹೋಗ.
0: ನೀವು ಗುಣ್ಮಿ ಶಾಲೆಗೆ ಹೋದ? ನಾನು ಅದೇ ಶಾಲೆಗೆ ಹೋದ.
1: ಅಲ್ಲಿ ಹೋಗ್ತಾ ಕೇಂದ್ರದಲ್ಲಿ ಉಳಿತಾ, ಅಲ್ಲಿ
0: ಕೇಂದ್ರದಲ್ಲಿ ಉಳ್ಕೊಂಡೆ ನೀವು ಯಕ್ಷಗಾನ ಕಲ್ತವ್ರು. ಅದು ಕಲಿಯೋದಾಯ್ತಲ್ಲ, ನೀವೊಂದು ಏಜ್ ಅಲ್ಲಿ ಡಿಸೈಡ್ ಮಾಡ್ತೀರಿ ಗೊತ್ತಾ, ನೀವು ಆಟ ಕಾಂತ ಕಾಂತ ನೀವು ಒಂದು ಇನ್ಸ್ಪೈರ್ ಆಗ್ಬಿಡ್ತ್ರಿ. ಒಂದಿನ ನಾನು ಭಾಗವತ ಆಯ್ಕ, ಒಂದಿನ ನಾನು ವೇಷ ಹಾಕಕ್ಕ, ಒಂದು ದಿನ ನಾನು ಚಂಡೆ ಬಡಿ, ಇದು ಆ ತರದೊಂದು ಕನಸು ಬಂದ್ಬಿಡುತ್ತೆ. ನಿಮ್ಗೆ ಅದು ಯಾವ ವಯಸ್ಸಲ್ಲಿ ಬಂತು?
1: ಅದು ನನಗೆ ಕೇಂದ್ರದಲ್ಲಿ ಇರುವಾಗ, ಕೇಂದ್ರದಲ್ಲಿ ನಾನು ಆವಾಗ ನಗರ ಸುಬ್ರಹ್ಮಣ್ಯಾಚಾರ್ಯ ಪದ್ಯಗಳೆಲ್ಲ ಕೇಳ್ತಿದ್ದೆ. ಅವ್ರ ಪದ್ಯ ಎಲ್ಲ ಕೇಳಿ ನಾನು ಇನ್ಸ್ಪೈರ್ ಆದ್ರು. ಜನಸಾಗರ್ ರಾಘವೇಂದ್ರಾಚಾರ್ಯ, ರಾಘವೇಂದ್ರ ಮೇಯರ್ ಹಾಲೇಡಿ, ನಾವು ಹೆರಂಜಾರ್ ಗೋಪಾಲಗಣಿಗರು, ಇವ್ರ ಪದ್ಯ ಎಲ್ಲ ತುಂಬಾ ಕೇಳಿದೆ. ಇವರಾಗಿ ಭಾಗವತಿ ಆಗ್ಬೇಕು, ಕೇಂದ್ರದಲ್ಲಿ ಇರುವಾಗಲೇ ನಾ ಅಭ್ಯಾಸ ಮಾಡ್ತಿರುವಾಗಲೇ ಇವರಾಗಲೇ ಒಂದು ಭಾಗವತಿ ಆಗ್ಬೇಕು, ಅವರಾಗಲೇ ಆದಿದ್ರು ಸ್ವಲ್ಪ ಟ್ರೈ ಮಾಡ್ಬೇಕು,
0: ಟ್ರೈ ಮಾಡ್ಕಂತ. ಅದ್ ಇಲ್ಲೊಂದು ಪ್ರಶ್ನೆ ಬರ್ತದೆ ಎಂತಂದ ಕೇಂದ್ರೆ, ನೀವು ಕೇಂದ್ರದಲ್ಲಿ 20ಗೆ ನಿಮ್ಗೆ ಈ ತರ ಆಸೆ ಬಂದದ್ದು, ಆದ್ರೆ ನೀವು ಕೇಂದ್ರಕ್ಕೂ ಆದ್ಯಂತಕ್ಕೆ?
1: ಕೇಂದ್ರಕ್ಕೆ ಹೋಗಿದ್ದು ನಾನು ಶಾಲೆಯಲ್ಲಿ ಇರುವಾಗ, ಭಜನೆ ಹೇಳುದು, ಭಾವಗೀತೆ ಇದೆಲ್ಲ ಹೇಳುವ ಹವ್ಯಾಸ ಇದ್ದಿತ್ತು.
0: ಆಗಲಿಕ್ಕೆ
1: ಶಾಲೆಗೆ ಹೋಗ್ತಾನೆ ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸುದು. ಶಾಲೆಯಲ್ಲಿ ನಾವು ಬೇಸಿಗೆ ರಜೆ ಸಿಕ್ಕಿದಾಗ ಎಳ್ಳಂಪಳ್ಳಿ ಜಗನ್ನಾಥಾಚಾರ್ಯ ಅಂತ ಹೇಳಿ ಮಾವ ಅವರು, ಅವ್ರ ಮನೆಗೆ ಹೋದಾಗ ಭಜನೆ ಮಾಡುದ ಸಂಸ್ಕೃತಿಯಲ್ಲಿ ಇದೆ, ಅವಾಗ ಇರ್ತಿತ್ತು, ಇವಾಗ ಸ್ವಲ್ಪ ಕಡಿಮೆ ಆಗಿ. ಅಲ್ಲಿ ಭಜನೆ ಮಾಡುದು, ನನ್ನ ಸ್ವರ ನೋಡಿ ಅವರೇ ನನ್ನ ಕೇಂದ್ರಕ್ಕೆ ಸೇರಿಸಿದ್ರು.
0: ಓ, ನಿಮ್ ಮಾವಂಗ ಅನ್ಸ್ತು, ನನ್ನ ಅಳಿಯ ಒಬ್ಬ ಒಳ್ಳೆ ಭಾಗವತ ಆಪಕ್ಕೂ ಸಾಕಂತ ಅಲ್ದ
1: ಸ್ವರ ಅಂದ್ರೆ ಕರೆಕ್ಟ್ ಶ್ರುತಿಗೆ, ಶ್ರುತಿಯಲ್ಲಿ ಪದ್ಯ ಹೇಳ್ತಿರೋದು ನೋಡಿ ಭಾಗವತಿ ಆದ್ರೂ ಆಗ್ಬಹುದು ಅಂತ ಹೇಳಿ ನನ್ನ ಕೇಂದ್ರಕ್ಕೆ ಸೇರಿ. ನನ್ಗೆ ಆವಾಗಲೇ ಯಕ್ಷಗಾನ ಇಂಟ್ರೆಸ್ಟ್ ಇದ್ದಿತ್ತು.
0: ಚಣಕಿಪದಿಗೆಲ್ಲ ಚಂಡಿ ಶಬ್ದ ಕೇಂದ್ರ ಕೂಡ ಆಟಕ್ಕೆ ಓಡ್ತಿದ್ರೆ?
1: ನಮ್ ಕಡೆ ಮಂದರ್ ತಿಮ್ಮಳ ಆಟ ಜಾಸ್ತಿ, ಹೆಚ್ಚು ಮಂದರ್ ತಿಮ್ಮಳ ಆಟ.
0: ಓಕೆ.
1: ಎಕ್ಸಾಮ್ ದಿನವೂ ಆಟಕ್ಕೆ ಹೋಗುದು
0: ಇತ್ತಿತ್ತು. ಅಲ್ಲ, ನೀವು ಓದಿದ್ರಲ್ಲಿ ಹೆಂಗಿದ್ದೀರಿ ಆಗ?
1: ಓದೋದೇ ಸ್ವಲ್ಪ ಡಲ್ ಇದ್ದಿದ್ದು, ಯಕ್ಷಗಾನ ಇಂಟ್ರೆಸ್ಟ್ ಜಾಸ್ತಿ ಇದ್ದಿತ್ತು.
0: ಸ್ವಲ್ಪ ಡಲ್ ಅಂದ್ರೆ ಎಷ್ಟು ಡಲ್? ಇದು ಯಾಕೆ ನಾ ಕೇಂತ ಅಂದ್ಕೇಂದ್ರೆ, ಎಷ್ಟೋ ಮಕ್ಳು ಓದಿದ್ರಲ್ಲಿ ಡಲ್ ಇರ್ತಾರೆ, ಅಲ್ಲಿಗೆ ಅವ್ರ ಭವಿಷ್ಯ ಮುಗ್ದೋಯ್ತಂತ ಅಲ್ಲ, ಅವ್ರದ್ ಬೇರೆ ಯಾವ್ದು ಪ್ರತಿಭೆ ಇರುತ್ತೆ, ಸುಪ್ತವಾಗಿರುತ್ತೆ, ಗುಪ್ತವಾಗಿರುತ್ತೆ, ಅದಕ್ಕೆ ಅವರು ಫೋಕಸ್ ಮಾಡ್ರೆ ಅವರು ದೊಡ್ಡ ಮಟ್ಟದಲ್ಲಿ ಬೆಳಿಬಹುದು ಅಂತ. ನೀವೇ ಅದಕ್ಕೆ ಉದಾಹರಣೆ. ಓದೋದ್ರಲ್ಲಿ ಅಷ್ಟೇನಿರ್ಲಿಲ್ಲ ಅಂತ ಹೇಳುವ ನೀವು, ಬಟ್ ನೀವು ಭಾಗವತಿಕೆಯಲ್ಲಿ ಯಾವ ಮಟ್ಟಕ್ಕೆ ಹೊರಿಕಾಣಿ? ಅಲ್ದ? ಸೊ ಎಲ್ಲೋ ಒಂದ್ ಕಡೆ ಡೌನ್ ಇದು, ಇನ್ನೊಂದೆಲ್ಲೋ ಒಂದ್ ಕಡೆ ಅಪ್ ಇರುತ್ತ ಅಂತ ಹೇಳ್ಕೊಂಡ. ಓಕೆ, ಸೊ ಕೇಂದ್ರಕ್ಕೆ ಸೇರಿ ಎಷ್ಟು ಟೈಮ್ ಕೇಂದ್ರದಲ್ಲೇ ಇದ್ದೀರಿ ನೀವು?
1: 2 ವರ್ಷ ಕೇಂದ್ರದಲ್ಲಿ.
0: ಎಂತಲ್ಲ ಮಾಡ್ರಿ, ಎಂತಲ್ಲ ಕಲಿತಿದ್ರಿ ನೀವು ಕೇಂದ್ರದಲ್ಲಿ?
1: ಕೇಂದ್ರದಲ್ಲಿ ಹೆಜ್ಜೆ, ಭಾಗವತಿಗೆ. ನಮ್ಗೆ 2 ವರ್ಷ ಪ್ರೀತಿಯಿಂದ ಕಂಡವರು ಐರೋಡಿ ರಾಜಶೇಖರ್ ಹೆಬ್ಬಾರ್.
0: ರಾಜ್ ಹೆಬ್ಬಾರ್ ಅವರು
1: ನಿಮ್ಗೆಲ್ಲ ಪರಿಚಯ ಇದ್ದ?
0: ಹೌದು,
1: ಪ್ರೀತಿ
0: ತುಂಬಾ ಪ್ರೀತಿಯಿಂದ ಕಾಂತ್ರಲ್ಲ ಅವ್ರ ಮನೆಂಗ, ಆಲ್ಮೋಸ್ಟ್ ಮನೆಂಗಿದ್ದಂಗೆ.
1: ಹಂಗೆ ಸ್ಟ್ರಿಕ್ಟ್ ಇದ್ದರು,
0: ಮತ್ತಿರ್ಕಲ್ಲ,
1: ತುಂಬಾ ಶಿಸ್ತು ಕಲ್ತಿದ್ದೆ ಅವ್ರ ಹತ್ರ. ಗುರುಗಳಾಗಿ ಸದಾನಂದ ಇದ್ದಾಳು, ಹೊಸಳ ಉದಯ್ ಕುಮಾರ್ ಅವರು ಇದ್ರು ಅವಾಗ ಭಾಗವತಿಯಲ್ಲಿ. ಅವಾಗ ಹೆಜ್ಜೆಗೆ ಅಂಜೆ ಇಡ್ರೆ ಅವ್ರು ಬರ್ತಿದ್ರು.
0: ಓಕೆ,
1: ಚಂಡೆಗೆ ಶಿವ ಕೋಟೆ ಶಿವಣ್ಣ ಬರ್ತಿತ್ತು.
0: ಅಲ್ಲ, ನಿಮ್ಗೆ ಮಾವ ಅಂದ್ಕೊಂಡ್ರು ನನ್ನ ಅಳಿಯ ಒಬ್ಬ ಒಳ್ಳೆ ಭಾಗವತಿಕೆ ಮಾಡಬಹುದಂತ, ನಿಮ್ಗೆ ಯಾವಾಗ ಅನಿಸ್ತು? ಈಗ ನೀವು ಹೆಜ್ಜೆ ಕಲ್ತ್ರಿ, ನೀವು ಹೆಜ್ಜೆ ಕಲ್ತ್ರಿ, ಬೇರೆ ಎಲ್ಲದೂ ಕಲಿತೀರಿ ಅಲ್ಲಿ ಕೇಂದ್ರದಲ್ಲಿ ಇದ್ದಾಗ, ನೀವು ಎಲ್ಲದನ್ನು ಕಲ್ತ್ಕಂತ್ರಿ ಅಲ್ದಾ? ಸೊ ನಿಮ್ಗೆ ಭಾಗವತಿಕೆ ನಂಗೆ ಅಡ್ಡಿಲ್ಲ ಅಂತ ಅನಿಸ್ತಾ?
1: ಇಲ್ಲ, ನಾನು ಆಕ್ಚುಲಿ ಕೇಂದ್ರಕ್ಕೆ ಹೋಗಿದ್ದು ವೇಷ ಹೆಜ್ಜೆಗಳಲ್ಲಿ. ನಮ್ಗೆ ಆವಾಗ ಭಾಗವತಿ ಬಗ್ಗೆ ಅಂತ ಗೊತ್ತಿಲ್ಲ, ಆಟ ನೋಡ್ಲಿಕ್ಕೆ ಹೋಗ್ತಿದ್ದ ವೇಷಭೂಷಣ ಇದು ನೋಡ್ಲಿಕ್ಕೆ ಹೋಗ್ತಾ
0: ಜಾಸ್ತಿ ಅಟ್ರಾಕ್ಟ್ ಆಗ.
1: ಹೌದು, ಭಾಗವತಿ ಬಗ್ಗೆ ಏನು ಗೊತ್ತಿಲ್ಲ. ಅಲ್ಲಿ ಕೇಂದ್ರಕ್ಕೆ ಹೋದಾಗ ಸ್ವರ ಅಭ್ಯಾಸ ಸಹಪಾಸ ಇದು ಮಾಡ್ತಾರೆ.
0: ಓಕೆ,
1: ಇದನ್ನ ನೋಡಿ ಶ್ರುತಿ ಸರಿಯಾಗಿ ಸೇರ್ತಿರುವಾಗ ಗುರುಗಳು ಹೇಳಿದ್ರು ಭಾಗವತಿ ಕಲಿಬಹುದು.
0: ಸದಾನಂದ
1: ಆಯ್ತಾಳ್ರು ಆಯ್ತಾಳ್ರಿ. ಆವಾಗ ನಂಗೆ ಸಭಾರಕ್ಷಣ ಪಾಠಗಳು ಹೊಸಳ ಉದಯ ಕುಮಾರ್ ಅವರೆಲ್ಲ ಮಾಡಿದ್ರು, ತಾಳಾಭ್ಯಾಸ, ಆಮೇಲೆ ರಾಗಜ್ಞಾನ. ಭಾಗವತ್ಗೆ ಬೇಕಾದ ಮೂಲ ರಾಗಜ್ಞಾನ.
0: ಓಕೆ,
1: ಅದೆಲ್ಲ ಗುರುಗಳಾದ ಸದಾನಂದ ಆಯ್ತಾಳ್ರು.
0: ಸೊ ಆ ರಾಗಜ್ಞಾನ ಕಲ್ತಿದ್ದೆ ನೀವು ಅಲ್ಲಿ ಹೋಯ್?
1: ಹೌದೌದು.
0: ಓಕೆ, ಮೊದ್ಲೇನೋ ಸಂಗೀತದ ಟಚ್ ಎಲ್ಲ ಇರಲಿಲ್ಲ,
1: ಏನು ಗೊತ್ತಿರಲಿಲ್ಲ.
0: ಓಕೆ,
1: ಹಾ, ಅದು ರಾಗಜ್ಞಾನ ಆಗ್ಲಿಕ್ಕೆ ಕಾರಣ ಏನಂದ್ರೆ, ಒಂದೊಂದು ಪ್ರಸಂಗ ಅಭ್ಯಾಸ ಮಾಡ್ತಿದ್ವಿ. ಈ ಉದಾಹರಣೆ ಕೃಷ್ಣ ಸಂಧಾನ, ಕೃಷ್ಣ ಸಂಧಾನ ಪ್ರಸಂಗ ತುಂಬಾ ರಾಗಗಳು ಬರ್ತದೆ, ತುಂಬಾ ರಾಗದ ಪದ್ಯಗಳು ಬರ್ತದೆ. ಆ ರಾಗ ಬಂದಾಗ ಅದ್ರ ರಾಗದ ಬಗ್ಗೆ ಎಲ್ಲ ಪರಿಚಯ ಮಾಡಿಸಿ, ಅದ್ರ ಆರೋಹ ಅವರೋಹ ಹೇಗೆ ಅದೆಲ್ಲ ಹೇಳಿಕೊಟ್ಟು ನಮ್ಗೆ ಹೇಳಿಕೊಡ್ತಿದ್ವಿ.
0: ಓ, ಅಲ್ಲಿಂದ ನಿಮ್ದು ರಾಗಜ್ಞಾನ ಬರ್ತಾ ಹೋಯ್ತು. ಕಡಿಗೆ ನಿಮ್ಗೆ ಅನಿಸ್ತಾ ವೇಷ ಹಾಕೊಂಡ್ ಅಂದ್ಕೊಂಡರ್ ನೀವು, ಕಡೆಗಿಲ್ಲ ನಾನು ಭಾಗವತಿಕೆ ಮಾಡ್ಕೊಂಡ್ ಅನಿಸ್ತಾ?
1: ಕಡೆ ವೇಷ ಮಾಡೋ ಪರಿಸ್ಥಿತಿ ಬಂತು.
0: ಬಂತ? ಎಂತಲ್ಲ ವೇಷ ಮಾಡ್ರಿ ನೀವು
1: ಅಂದ್ರೆ, ನಾನು ಕೇಂದ್ರ ಬಿಟ್ಟೆ, ಒಂದು 2 ವರ್ಷ ಕಾರಣಾಂತರದಿಂದ ಕೇಂದ್ರ ಬಿಟ್ಟೆ. ಮುಂದರ್ತಿ ಕಾಲೇಜಿಗೆ ಸೇರಿ ಪಿಯುಸಿ ಕಾಲೇಜ್.
0: ಅಂದ್ರೆ ಓದ್ಕೊಂಡಲ್ಲಿ ಬಿಟ್ರಿ ನೀವು, ವಿದ್ಯಾಭ್ಯಾಸ ಕಂಟಿನ್ಯೂ ಮಾಡ್ಕೊಂಡ್ 10th ತನಕ ಅಲ್ಲೇ ಮಾಡಿದ್ರ?
1: ಹೌದು.
0: ಓಕೆ, ಹಾ,
1: ಮನೆಯಲ್ಲಿ ಮೇಳಕ್ಕೆ ಹೋಗ್ಲಿಕ್ಕೆ ಬಿಡ್ಲಿಲ್ಲ, ಕಾಲೇಜ್ ಹೋಗಿದ್ದೆ.
0: ಹೋಗಂತ ಹೇಳಿದ್ರು.
1: ಅವಾಗ ಮುಂದರ್ತಿ ಕೇಂದ್ರದಲ್ಲಿ, ಮುಂದರ್ತಿ ದೇವಸ್ಥಾನದಲ್ಲಿ ಊಟದ ವಾರ ಮೇಲ್ಗಡೆ ಯಕ್ಷಗಾನ ಕ್ಲಾಸ್ ಆಗ್ತಿತ್ತು.
0: ಓಕೆ,
1: ಕೆಪಿ ಹೆಗಡೆ ಅವರು ಭಾಗವತಿ ಹೇಳಿಕೊಡ್ತಿದ್ರು. ಕೃಷ್ಣ ಆಚಾರ್ಯ ಅವರು ಚಂಡೆ ಮೊದಲೇ, ರಮೇಶ್ ಗಾಣಿಗರ್ ಅವರು ಹೆಜ್ಜೆ ಎಲ್ಲ ಹೇಳಿಕೊಡ್ತಿದ್ರು. ನಾನು ಕಾಲೇಜ್ ಹೋಗ್ತ, ಕಾಲೇಜ್ ಬಿಟ್ಟ ತಕ್ಷಣ ಅಲ್ಲಿ ಹೋಗ್ತಿದ್ದೆ.
0: ಎಂತ ಓದ್ತಿದ್ರಿ ಆಗ ನೀವು? ಪಿಯು ಓದ್ತಿದ್ರೆ. ಎಂತ ತಕೊಂಡಿದ್ರಿ ಸ್ಟ್ರೀಮ್?
1: ಆರ್ಟ್ಸ್.
0: ಆರ್ಟ್ಸ್ ತಗೊಂಡಿದ್ರಿ.
1: ಅದಾದ್ಮೇಲೆ ನಾನು ಕಾಲೇಜ್ ಬಿಟ್ಟೆ.
0: ಯಾವ ಕಾಲೇಜಿಗೆ ಓದ್ತಿದ್ದೆ?
1: ಮುಂದರ್ತಿ
0: ಪಿಯು ಕಾಲೇಜಿಗೆ. ಕಾಲೇಜ್ ಬಿಟ್ರಿ?
1: ಕಾಲೇಜ್ ಬಿಟ್ಟೆ.
0: ಯಕ್ಷಗಾನ ಸೆಳೆತ ಅಷ್ಟಿತ್ತು.
1: ಹೌದೌದು. ಆಮೇಲೆ ಮತ್ತೆ ಮುಂದರ್ತಿ ಕೇಂದ್ರಕ್ಕೆ ಸೇರಿದೆ ಮಳೆಗಾಲದಲ್ಲಿ. ಕೇಂದ್ರಕ್ಕೆ ಸೇರಿ ಅಲ್ಲಿ ಗುರುಗಳಾದ ಮಹೇಶ್ ಕುಮಾರ್ ಮುಂದರ್ತಿ ಇದ್ರು, ಕೃಷ್ಣ ಆಚಾರ್ಯ ತಿರುಗಟ್ಟೆ ಅವರಿದ್ರು. ಅವರಿಂದ ಸಾಕಷ್ಟು ಭಾಗವತಿಯ ಸಭಾಲಕ್ಷಣ ಕಟ್ಟಿ ಅವರಿಂದ ಮತ್ತೆ ಕೇಂದ್ರಕ್ಕೆ ಹೋಗಿ ಅಭ್ಯಾಸ ಮಾಡಿದ್ರಿಂದ ಕಡೆಗೆ ಕೇಂದ್ರ ಮುಗೀತು. ಮೇಳಕ್ಕೆ ಸೇರ್ಬೇಕಂತೇಳಿ, ಭಾಗವತಿ ಸಂಗೀತಕ್ಕೆ ಸೇರ್ಬೇಕಂತೇಳಿ ಅಗ್ರಿಮೆಂಟ್ ಹೋದೆ.
0: ನಿಮ್ಗೆ ಅನ್ಸಿದ್ದು?
1: ಹೌದೌದು.
0: ಇನ್ನು ನಾನು ಹೊಯ್ಲಕ್ಕ ಮೇಳಕ್ಕೆ ಹೊಯ್ಲಕ್ಕ ಅಂತ ಅನ್ಸಿದ್ದು.
1: ಸೇರಿದಾಗ ಸಂಗೀತಗಾರೆಲ್ಲ ಫುಲ್ ಆಗಿದ್ರು, ಅಂದ್ರೆ ಅಗ್ರಿಮೆಂಟ್ ಆಗಿತ್ತು ಆಲ್ರೆಡಿ, ಫಿಕ್ಸ್ ಆಗಿದ್ರು.
0: ಆಗ ನಿಮ್ಮ ಏಜ್ ಎಷ್ಟಿತ್ತು?
1: ಅವಾಗ ಒಂದು 16 ವರ್ಷ
0: ಅಷ್ಟೇ. 16 ವರ್ಷ ಅಷ್ಟೇ ಆಗ?
1: ಹೌದು.
0: ಓಕೆ,
1: 16-17 ಹೀಗೆ. ಆದ್ಮೇಲೆ ಮ್ಯಾನೇಜರ್ ದೇವಸ್ಥಾನ ಸಿಬ್ಬಂದಿ ಹೋಗಿದ್ರು, ಹೇಳಿದ್ರು 1 ವರ್ಷ ವೇಷ ಮಾಡು, ನಿನ್ನ ಎಷ್ಟು ವರ್ಷ ಸಂಗೀತ ಅವಕಾಶ ಕೊಡು ಅಂತ ಹೇಳಿ ಹೇಳಿದ್ರು. ಅದಕ್ಕೆ ನಾನು ಒಪ್ಪದೆ, ನಮ್ಗೆ ಮನಸ್ಸು ಇದ್ರು ಒಪ್ಪದೆ, ವೇಷ ಮಾಡುದ್ರೆ ಸ್ವಲ್ಪ ಅಲರ್ಜಿ.
0: ಅಷ್ಟು ವೇಷ ಬ್ಯಾಡ ಮಗ ಆಯ್ದು, ಬಣ್ಣ ಎಲ್ಲ ಹಾಕಲ್ಲ.
1: ಹೌದೌದು. ಆಮೇಲೆ 1 ವರ್ಷ ವೇಷ ಮಾಡಿದೆ. ಅವಾಗ ತುಂಬಾ ಸಂಗೀತಕ್ಕೆ ಅವಕಾಶ ಸಿಕ್ಕಿತ್ತು. ವೇಷ ಮಾಡ್ತಿರುವಾಗ ಸಂಗೀತಗಾರ ರಜೆ ಇದ್ದಾಗ ಸಂಗೀತ ಮಾಡೋದು ಹೀಗೆ,
0: ಅದು ಅವಕಾಶ ಸಿಕ್ಕಿತ್ತು. ಈ ವೇಷ ಯಾವ್ದೆಲ್ಲ ಹಾಕ್ರಿ?
1: ವೇಷ ಬಾಲಗೋಪಾಲ, ಕ್ಷೇತ್ರಮತಿ ಪ್ರಸಂಗ ಆದಾಗ ಸ್ತ್ರೀ ವೇಷ, ಒಂದು 5 ಜನ ಸ್ತ್ರೀ ವೇಷ ಬರ್ತದೆ.
0: ಮಂದರ್ತಿ,
1: ಮಂದರ್ತಿ, ನಾಗರತಿ, ಚಾರು, ನೀಲರತಿ ಹತ್ರಿ ಒಂದು ಮಾಡ್ತಿದ್ದೆ. ತುಂಬಾ ವೇಷ ಮಾಡಿದ್ವಿ.
0: ನಿಮ್ಗೆ ಸ್ತ್ರೀ ವೇಷ ಒಳ್ಳೆ ಆಗ್ತೇನೋ ಅಲ್ಲ? ಹಂಗ ಅನ್ಸುತ್ತೆ. ಹೌದು, ಹಾ, ಕೊನೆಗೆ ನೀವು ಒಂದೊಂದು ವೇಷ ಮಾಡ್ಕೊಂಡು ಒಂದ್ ವರ್ಷ ಹಾಗೆ ಕಳೆ, ಮಧ್ಯ ಮಧ್ಯ ಸಂಗೀತದ ಅವಕಾಶ ಸಿಕ್ಕರು ಹೋತಿದ್ರಿ,
1: ಮಂಗಳ ಪದ್ಯ
0: ಹೆಂಗ ಅನ್ಸ್ತಿತ್ತ ಆಗ ಫಸ್ಟ್ ಟೈಮ್? ಈಗ ನಿಮ್ಗೊಂದು ಆಸೆ ಭಾಗವತಿಕೆ ಮಾಡ್ಕಂತ ಹೇಳ್ಕೊಂಡ, ಪ್ಲಸ್ ಅಲ್ಲಿ ಮಧ್ಯ ಮಧ್ಯ ಒಂದೊಂದು ಅವಕಾಶ ಸಿಕ್ತ, ಅಲ್ಲಿ ಹೋದಾಗ ಹೆದರಿಗೆ ಪುಕು ಪುಕು ಆತಿತ್ತ, ಖುಷಿ ಖುಷಿ ಆತಿತ್ತ?
1: ಹೆದರಿಕೆನ ಆಗ್ತಿತ್ತು ಫಸ್ಟ್ ಒಂದು ಒಂದೆರಡು ಬಾರಿ ಹೆದರಿಕೆ ಆಗಿತ್ತು. ಆಮೇಲೆ ಅವಾಗ ಬಿಳುವೆ ಗಣೇಶ್ ಶೆಟ್ಟರು ಸಹಭಾಗವತರಾಗಿದ್ರು, ವಿಷ್ಣು ಸುಬ್ರಹ ಹೆಗಡೆ ಅವರು ಅಂತೇಳಿ ಅವರು ಪ್ರಧಾನ ಭಾಗವತರಾಗಿದ್ರು, ಅವ್ರು ನಂಗೆಲ್ಲ ಸಪೋರ್ಟ್ ಕೊಡ್ತಿದ್ರು, ಏನಾಗೋದಿಲ್ಲ ಹೇಳಂತೇಳಿ. ಹಾಗಾಗಿ
0: ಅದೊಂದು ಮುಂಡಾಸ್ ನೀವು ಕಟ್ತಿರಲಿಲ್ಲ ಭಾಗವತರು, ಅದ್ ಕೊಟ್ಟರು ಕೂಡ ಒಂದು ಇದು ಬಂದ್ಬಿಡ.
1: ನಂಗೆ ಪೇಟೆ ಕಟ್ಲಿಕ್ಕೆ ಬರ್ತಿಲ್ಲ,
0: ಬತ್ತಿರ್ಲಿಲ್ಲ,
1: ಬತ್ತಿರ್ಲಿಲ್ಲ,
0: ಪೇಟೆ ಕಟ್ಟೋದು. ಹಾ,
1: ಅದು ನಂಗೆ ಅವರೇ ಭಾಗವತರಿ ಕಟ್ಟಿ ಬಿಡ್ತಿದ್ರು.
0: ಓಕೆ,
1: ಹಾಗಾಗಿ ಅವಾಗ ಚಂಡೇಗಾರ ಹೋಗಿ ಚಂಡೆ ಶ್ರೀಕಾಂತ್ ಶೆಟ್ಟಿ ಹೋಗಿ ಅಂತ ಫಸ್ಟ್ ವರ್ಷ ಅವರೆಲ್ಲ ಸಪೋರ್ಟ್ ಕೊಡ್ತಿದ್ರು ನಮ್ಮ ಪದ್ಯ ಹೇಳಿ,
0: ತುಂಬಾ ಸಪೋರ್ಟ್ ಮಾಡಿದ್ರು ಎಲ್ಲ
1: ಕಲಾವಿದ್ರು. ಹಾಗೆ
0: ಕಲಾವಿದ್ರು ತುಂಬಾ
1: ಕಲಾವಿದ್ರು ಆ ವರ್ಷ
0: ತುಂಬಾ
1: ಸಪೋರ್ಟ್ ಮಾಡಿದ್ರು.
0: ಈಗ ನೀವು ಮಂದಾರ್ತಿ ಮಹಲದಲ್ಲಿ ವೇಷಧಾರಿಗಳು ಸಪೋರ್ಟ್ ಮಾಡ್ರು ಅಂದ್ರೆ ಯಾರೆಲ್ಲ, ಅವ್ರ ಹೆಸರು ಹೇಳಕ್ಕ?
1: ವೇಷಧಾರಿ ಆವಾಗ ಮಂದಾರ್ತಿ ರಘುವಣ್ಣ ಅಂತೇಳಿ ಎರಡನೇ ವೇಷ ಆವಾಗ, ಮತ್ತೆ ಸ್ತ್ರೀ ವೇಷದಲ್ಲಿ ರಮಾಕಾಂತ್ ಮೂರವ್ರು ಅಂತೇಳಿ ಅವರಿದ್ದರು. ಮತ್ತೆ ಅದೀಗ ಸರಿ ನೆನಪಾಗುದಿಲ್ಲ, ಸುಮಾರು ವರ್ಷ ಆಯ್ತಲ್ಲ. ಸಪೋರ್ಟ್ ಮಾಡಿದ್ರು
0: ಅವ್ರನ್ನೆಲ್ಲ, ನೀವ್ ಯಾವತ್ತ
1: ನೆನ್ಸ್ಕಂತೀರಿ?
0: ನಾವು ಗೆಲ್ಲುವುದಕ್ಕೆ ಸುಮಾರು ಜನ ಮೆಟ್ಲ ಇರ್ತಾರೆ,
1: ಹೌದು,
0: ಅವ್ರನ್ನ ನಾವು ಮರುಕಾಗ ಅಂದ್ರೆ ಅವ್ರ ಒಂಥರ ಗುರುಗಳಿದ್ದಂಗೆ ನಾವು ನೆನ್ಪಿಟ್ಕೊಂಡು ಎಷ್ಟು ಕೃತಜ್ಞರಾಗಿರ್ತೀವೋ ಅಷ್ಟು ನಾವು ಮೇಲ್ಮೇಲ್ ಹತ್ ಅಂತೇಳಿ ಹೇಳ್ತಾರೆ.
1: ಸಾಧು ಕೊಟ್ಟರು ಅಂತೇಳಿ ಅವರು ಆಗಿ ಅವರು ಸಪೋರ್ಟ್ ಕೊಟ್ಟಿದ್ರು, ಸಾಧು ಕೊಟ್ಟರು ಅಂತ
0: ತುಂಬಾ ಸಪೋರ್ಟ್.
1: ಹೌದು,
0: ಸೊ ಒಂದ್ ವರ್ಷ ನೀವು ಮಂದಾರ್ತಿ ಮೇಳದಲ್ಲಿ ವೇಷ ಹಾಕ್ರಿ, ಅದಕ್ಕೆ ಹ್ಯಾಂಗ ಭಾಗವತರಾದ್ರೆ ನೆಕ್ಸ್ಟ್ ಇಯರ್?
1: ನೆಕ್ಸ್ಟ್ ಇಯರ್ ನಂಗೆ ಸಂಗೀತಕ್ಕೆ ಅವಕಾಶ ಸಿಕ್ತು. ಗುರುಗಳಾದ ಹೊಸಳು ಉದಯ ಕುಮಾರ್ ಅವರು ಸಹಭಾಗವತರಾಗಿದ್ರು, ನಗರ ಅಣ್ಣಪ್ಪ ಶೆಟ್ಟಿ ಅವರು ಪ್ರಧಾನ ಭಾಗವತರಾಗಿದ್ರು. ಆವಾಗ ನಾನು ಸಂಗೀತಕ್ಕಿದ್ದೆ ಅವ್ರ ಜೊತೆ, ಗುರುಗಳ ಜೊತೆಗೆ ಸಂಗೀತಕ್ಕೆ ಅವಕಾಶ ಸಿಕ್ತು ಫಸ್ಟ್ ವರ್ಷ. ಹೌದು, ಸಂಗೀತ ಮಾಡಿ ನಾನು ಸ್ವಲ್ಪ ಪ್ರಸಂಗ ಪದ್ಯ ಹೇಳಲಿಕ್ಕೆ ಅವಕಾಶ ಕೊಡ್ತಿದ್ದೆ ಗುರುಗಳು, ಹಾಗಾಗಿ ನಾನು ಭಗವದ್ಗೀತೆ ತಯಾರಾಗ್ಲಿಕ್ಕೆ ಸ್ವಲ್ಪ ಸುಲಭ ಆಯ್ತು. ಮತ್ತೆ ಸಂಗೀತ ಮಾಡಿ ನಾನು ಅವ್ರು ಎಲ್ಲಿ ಎಷ್ಟೊತ್ತವರೆಗೆ ರಂಗಸ್ಥಳ ಇರ್ತಾರೋ ಅಷ್ಟರವರೆಗೆ ನಾನು ಹಾರ್ಮೋನಿಯಂ ಹೇಳಲಿಕ್ಕೆ ಹೋಗ್ತಿದ್ದೆ. ಎರಡು ಗಂಟೆವರೆಗೆ ಅವ್ರು ಇತ್ತು ರಂಗಸ್ಥಳ ಇರ್ತಿದ್ರು, ಅವಾಗ ಬೆಳಗ್ಗೆ ಅಟ್ಟ ಈ ಕಾಲಂ ಇತ್ತಲ್ಲ, ಎರಡು ಗಂಟೆವರೆಗೆ ನಾನು ಹಾರ್ಮೋನಿ ಹೇಳದು ಮತ್ತೆ ಸ್ವಲ್ಪ ಮಲಗಿ ಮತ್ತೆ ಪುನಃ ಮಂಗಳ ಪದ್ಯ ಹೇಳಿ ಬರ್ಲಿಕ್ಕೆ.
0: ಓಕೆ, ಸೊ ಈ ಕಲಿಕೆ ನಿಮ್ಗೆ ತುಂಬಾ ತುಂಬಾ ತುಂಬಾ ಒಳ್ಳೇದಾಯ್ತು ಅಂತ ಹೇಳ್ತಾರೆ. ಈ ಭಾಗವತಿಕೆ ಫಸ್ಟ್ ಟೈಮ್ ನೀವು ಒಬ್ಬ ಸಣ್ಣ ಹುಡುಗ ಆಯ್ತಾ ಪೇಟ ಕಟ್ಕೊಂಡ ರಂಗಸ್ಥಳದಲ್ಲಿ ಭಾಗವತಿಕೆ ಕೂತಾಗ ಪ್ರೇಕ್ಷಕರ ಪ್ರತಿಕ್ರಿಯೆ ಹೆಂಗಿದಿತ್ತು?
1: ಎಲ್ಲರೂ ಬಂದು ಮಾತಾಡ್ತಿದ್ರು, ಇಷ್ಟು ಸಣ್ಣ ಪ್ರಾಯದ ಹೇಗಾಗುತ್ತೆ ಅಂತೇಳಿ ಎಲ್ಲ ಮಾತಾಡ್ತಿದ್ರು. ಕೆಲವು ಕಡೆಗೆ ಖುಷಿಯಾಗಿ ಗೌರವ ಧನ ಕೊಟ್ಟದ್ದು ಇತ್ತು ತುಂಬಾ.
0: ಓಕೆ,
1: ಆವಾಗಲೇ ಪ್ರಥಮ ವರ್ಷ ನಂಗೆ ಒಬ್ರು ಯಾರು ತುಂಬಾ ಹಣ ಸಿಕ್ಕಿದೆ ಕಟ್ಟದ ಮೇಲೆ. ಹೌದೌದು, ಅವ್ರಿಗೆ ಖುಷಿ ಆಗುದು, ಅಯ್ಯೋ ನಾನು ಭಾಗವತಿ ಮಾಡೋದು ನೋಡಿ, ತುಂಬಾ ಖುಷಿಯಾಗಿ ಹಣ ಕೊಡ್ತಾ ಇದ್ರು.
0: ಅಂದ್ರೆ ಪ್ರತಿಕ್ರಿಯೆ ಅಷ್ಟು ಲೈಕ್.
1: ಹೌದೌದು,
0: ಅದೆಲ್ಲ ಪ್ರೋತ್ಸಾಹ ಆಯ್ತು ನಿಮಗೆ. ಈಗ ಭಾಗವತ ಅಂದ್ರೆ ಒಂದು ಯಕ್ಷಗಾನದ ಸೂತ್ರಧಾರ,
1: ಹೌದು,
0: ಅವನೇ ಇಂಪಾರ್ಟೆಂಟ್ ಅಲ್ಲಿ ಎಲ್ಲರಿಗಿಂತ ಡೈರೆಕ್ಟರ್ ಅವರೇ. ಸೊ ಆ ಒಂದು ಮಹತ್ತರವಾದ ಜವಾಬ್ದಾರಿ ಚಿಕ್ಕ ವಯಸ್ಸಿಗೆ ಬಂದಾಗ ನಿಮ್ಗೆ ಹೆಂಗಾಯ್ತು?
1: ನಂಗೆ ತುಂಬಾ ಖುಷಿ ಅನಿಸ್ತು. ಹಾಗೆ ಭಾಗವತಿ ಅಂದ್ರೆ ಒಂದು ದೊಡ್ಡ ಜವಾಬ್ದಾರಿ. ಈಗ ಹೊಸ ನಮ್ಮ ಹೇಳಿದ್ರೆ ಹೊಸ ಪ್ರಸಂಗ ಇದ್ದಾಗ ಅದು ಸೆಟ್ಟಿಂಗ್ ಮಾಡುವುದು, ಅದು ಯಾವ ರಾಗ ಸೆಟ್ ಮಾಡುವುದು, ಮತ್ತು ಸಮಯಕ್ಕೆ ಸರಿಯಾಗಿ ಮುಗಿಸೋದು, ಅದೆಲ್ಲ ಭಾಗವತರ ಕರ್ತವ್ಯ. ಅದನ್ನು ಅದೆಲ್ಲ ಸ್ವಲ್ಪ ನಮಗೆ ಅನುಭವ ಇನ್ನೂ ಆಗಬೇಕು. ಹಾಗಾಗಿ
0: ಈಗಲೂ ಕಲಿತಿಪ್ಪದು ಅಂತ ಹೇಳ್ತೀರಿ ನೀವು? ನೀವು ಫಸ್ಟ್ ಪ್ರಸಂಗ ನೀವೇ ಫುಲ್ ಟೈಮ್ ಭಾಗವತರಾದ ಯಾವುದ್ರಲ್ಲಿ?
1: ಫಸ್ಟ್ ಪ್ರಸಂಗ ಅಂದರೆ ಸಂಗೀತ ಮಾಡ್ತಿರುವಾಗ ಮಂದಾರ್ತಿ ಕ್ಷೇತ್ರ ಮತ್ನೀಯ ಪೂರ್ತಿ ಸಹಭಾಗವತರು ಇಲ್ಲಿವರೆಗೆ ಹೇಳ್ತಿದ್ದರು. ಭಾಗವತ ರಜೆ ಆದಾಗ ಇಲ್ಲಿವರೆಗೆ ನಾನು ಹೇಳ್ತಿದ್ದೆ ಮಾಮೂಲಿ.
0: ಓಕೆ,
1: ಅದಾದ್ಮೇಲೆ ಸಂಗೀತ ಮಾಡ್ತಿರುವಾಗ ಕುಶಲವ ಅಂತೇಳಿ ಪ್ರಸಂಗ ಆಗಿ ಕುಶಲವ ಪ್ರಸಂಗ ಇಡೀ ಆಡ್ಸಿದ್ದೆ.
0: ಒಬ್ಬನೇ
1: ಸಂಗೀತ ಮಾಡ್ತಿರುವಾಗಲಿ.
0: ಓಕೆ,
1: ಅವೆಲ್ಲ ಒಳ್ಳೆ ಅನುಭವ.
0: ಈಗ ನಂಗೆ ಒಂದು ಕ್ಯೂರಿಯಾಸಿಟಿ ಅಂತ ಗೊತ್ತಾ, ನೀವು ಯಾವುದೇ ಒಂದು ಪ್ರಸಂಗಕ್ಕೆ ಭಾಗವತರ ಆದಾಗ ನಿಮ್ದೇ ಮೇನ್ ರೋಲ್ ಇಪ್ಪದಲ್ಲ, ಒಂದು ಕಥೆ ಅಂತ ಬಂದಾಗ ನೀವು ಉಳಿದ ಪಾತ್ರಧಾರಿಗಳಿಗೆ ನೀವೇ ಡೈರೆಕ್ಟರ್.
1: ಹೌದು,
0: ನಿಮ್ ಮಾತವ್ರು ಕೇಂದ್ರ, ಯಾಕಂದ್ರೆ ಎಷ್ಟೆಷ್ಟೋ ವರ್ಷದ ಅನುಭವ ಹೊಂದಿರುವಂತಹ ವೇಷಧಾರಿಗಳು ಇಪ್ಪುದು ಎಲ್ಲರೂ ಅಲ್ಲಿ ಯಾವ್ದೇ ಕಲಾವಿದ್ರು ತಗೊಂಡ್ರು ತುಂಬಾ ವರ್ಷದ ಅನುಭವ ಇರುವಂತ ಕಲಾವಿದ್ರೆ ಇಪ್ಪುದು. ನಿಮ್ಗೂ ಒಂದ್ ಸ್ವಲ್ಪ ಎದೆಲ್ಲ ಪುಟ್ಟು ಪುಟ್ಟು ಆತಿಲ್ಲ ಮತ್ತೆ ಅವ್ರು ನಿಮ್ ಮಾತನ್ನೆಲ್ಲ ಕೇಂದ್ರ ನಿಮ್ ಸಪೋರ್ಟ್ ಮಾಡ್ತಾ ಇದ್ರ?
1: ನಮ್ಕಿಂತ ಹಿರಿಯ ಕಲಾವಿದರಿಗೆ ನಾವು ಗೌರವ ಕೊಡ್ಲೇಬೇಕು, ಯಾಕಂದ್ರೆ ಅವ್ರಿಗೆ ತುಂಬಾ ವರ್ಷ ಅನುಭವ ಆದವರು. ಅಂದ್ರೆ ನಮ್ಮ ಮೇಳದಲ್ಲಿ ಇರ್ಬೋದು ತಂಬಟ್ಟು ವಿಶ್ವನಾಥಾಚಾರ್ಯ ಅಂತ ಅವ್ರದು, ಅವ್ರು ತುಂಬಾ ವರ್ಷ ಅನುಭವ ಆದವರು. ಕೆಲವುದೆಲ್ಲ ನಾವು ಹೇಳ್ದಂಗೆ ಆಗೋದಿಲ್ಲ, ಅಂದರೆ ಅವ್ರು ಹೇಳ್ದಂಗೆ ಹೋಗಬೇಕಾಗ್ತದೆ. ಹಿರಿಯ ಕಲಾವಿದರಿದ್ದಾಗ, ಉದಾಹರಣೆಗೆ ಪೆರಡು ಮೇಳದ ಇದ್ದಾಗ ಜಲವಳ್ಳಿ ವಿದ್ಯಾಧರ್ ಅವರು, ಯಲಗೊಪ್ಪದವರು, ಅಂದರೆ ತುಂಬ ಹಿರಿಯ ಕಲಾವಿದರು ಇದ್ದಾರೆ, ರಮೇಶ್ ಭಂಡಾರಿ ಅವರು, ಅವ್ರು ಹೇಳ್ದಾಗೆ ನಾವು ಹೋಗಬೇಕಾಗ್ತದೆ. ನಾವೀಗ ಇನ್ನು ಕಲಿತರು ಅದಷ್ಟೇ. ಹಾಗಾಗಿ
0: ಹೌದು, ನೀವು ಹೇಳಿದ್ದೆ
1: ಫೈನಲ್ ಅಲ್ಲ, ನಾವು ಹೇಳಿದ್ದು ನಮ್ಗಿನ ಸರ್ವಿಸ್ ಆಗ್ಬೇಕು ಅಂತೇಳಿ.
0: ಸೊ ಅದು ಅವರ ಸಲಹೆ ಸಜೆಷನ್ ತಕೊಂಡು ನೀವು ಯಾವ ಯಾವ ಮೇಳಗಳಲ್ಲೆಲ್ಲ ಭಾಗವತರಾದ್ರಿ?
1: ನಾನು ಮಂದರ್ತಿ ಮೇಳದಲ್ಲಿ 5 ವರ್ಷ ಇದ್ದಿದ್ದೆ ತಿರುಗಾಟ, ಅದಾದ್ಮೇಲೆ 1 ವರ್ಷ ಪೆರಡೂರು ಮೇಳಕ್ಕೆ ಹೋಗಿದೆ, ಈಗ ಪ್ರಸ್ತುತ 5 ವರ್ಷ ಆಯ್ತು ಹಾಲಾಡಿ ಮೇಳದಲ್ಲಿ, 5ನೇ ವರ್ಷ.
0: ಸೊ ಈ ಮೇಳದಿಂದ ಮೇಳ, ನಂಗೆ ಇದೊಂದು ಜನರಲ್ ಕ್ಯೂರಿಯಾಸಿಟಿ, ಈಗ ನಮ್ ಕಣಗಿದ್ದ ಕೆಲಸದಿಂದ ಕೆಲಸ ಚೇಂಜ್ ಮಾಡ್ತೇವೆ, ಕಂಪನಿಯಿಂದ ಕಂಪನಿ, ಎಂತ ವಿಷಯ ಇಪ್ಪುದಿಲ್ಲ, ವಿಷಯ ಇಷ್ಟೇ ಸ್ಯಾಲರಿ ಆಯ್ತಾ. ಈಗ ನೀವು ಮೇಳದಿಂದ ಮೇಳಕ್ಕೆ ಚೇಂಜ್ ಮಾಡೋದು ಯಾವ ಕಾರಣಕ್ಕೆ?
1: ನಾನು ಮಂದರ್ತಿ ಮೇಳದಿಂದ ಚೇಂಜ್ ಮಾಡ್ಲಿಕ್ಕೆ ಕಾರಣ ಅಂದ್ರೆ ಟೆಂಟ್ ಮೇಳ ಅಂದೇಳಿ ಸ್ವಲ್ಪ ಪ್ರಚಾರ ಬರ್ತದೆ ಅನ್ನುವ ದೃಷ್ಟಿಯಿಂದ ಅಲ್ಲಿ ಹೋಗಿದ್ದು.
0: ಪೆರಡೂರು ಮೇಳಕ್ಕೆ?
1: ಹೌದು, ಪ್ರಚಾರ ಬರ್ತದೆ ಅವಕಾಶ ಸಿಗ್ಬೋದು, ಮುಂದೆ ಅವಕಾಶ ಸಿಗ್ಬಹುದು, ಮತ್ತೆ ಭಾಗವತಿ ತಯಾರಾಗ್ಲಿಕ್ಕೆ ಅನುಕೂಲ ಆಗ್ತದಂತ ಅಲ್ಲಿಗೆ ಪೆರಡೂರು ಮೇಳಕ್ಕೆ ಹೋಗಿ. ಅವಾಗ ಲಾಕ್ಡೌನ್ ಬಂತು, ನಮ್ಗೆ ಸರಿಯಾಗಿ ತಿರುಗಾಟ ಆಗ್ಲಿಲ್ಲ ನಮ್ಮ ಗ್ರಾಚಾರಕ್ಕೆ ಅಷ್ಟೇ.
0: ಆಮೇಲೆ ಪೆರಡೂರು ಮೇಳಕ್ಕೆ ಯಾಕೆ 1 ವರ್ಷ ಮಾತ್ರ ಟೈಮ್ ಕೊಟ್ರೆ ನೀವು?
1: ಪೆರಡೂರು ಮೇಳಕ್ಕೆ ಅಂದ್ರೆ 1 ವರ್ಷ ಮಾತ್ರ ಟೈಮ್ ಕೊಟ್ಟಿದ್ದು, ಆವಾಗ ಲಾಕ್ಡೌನ್ ಟೈಮ್, ಆಟಗಳಾಗ್ಲಿಲ್ಲ, ಇಡೀ ತಿರುಗಾಡದೆ ಒಂದು 60-70 ಆಟ ಆಗಿರ್ಬೋದು ಅಷ್ಟೇ. ನಾವಂದ್ರೆ ದಿನ ಆಟ ಇದ್ರೆ ಮಾತ್ರ ನಮ್ಗೆ, ನಾವೀಗ ಯಕ್ಷಗಾನ ದುಡಿಯುವುದು ಸಂಪಾದನೆ ಆದ್ರೆ ಮಾತ್ರ. ಹೌದು, ದಿನ ಆಟ ಆದ್ರೆ ಮಾತ್ರ ನಮ್ಗೆ ಏನಾದ್ರು, ನಮ್ಗೆ ಹೋಗೋ ಬರೋ ಖರ್ಚೆಲ್ಲ ಸಂಬಳವೇ ಆಗ್ತಿತ್ತು. ಹೌದು, ಎಲ್ಲೆಲ್ಲೋ ಆಟ ಆಗ್ತಿತ್ತು. ಹಾಗಾಗಿ ಯಜಮಾನ್ರು ಕರುಣಾಕರ್ ಶೆಟ್ಟಿ, ನಮ್ಮ ಯಜಮಾನ್ರು, ಅವ್ರು ಹೇಳಿದ್ರು ಹಾಲಾಡಿ ಹೋಗ್ತೀಯ ಕೇಳಿದ್ರು. ನಾನು ಆಯ್ತು ಅಡ್ಡಿಲ್ಲ, ನಮ್ದು ಹೇಗೋ ಲೋಕಲ್, ಅಲ್ಲಿ ಹತ್ರ ಹತ್ರ ಆಟ ಆಗ್ತದೆ, ಆಯ್ತು ಹೋಗ್ತೇನೆ ಅಂತ ಹೇಳಿ ಅಲ್ಲಿ ಅಲ್ಲಿಗೆ
0: ಹಾಲಾಡಿ ಮೇಳದಲ್ಲಿ 5 ವರ್ಷದಿಂದ ಇದ್ರೆ.
1: ಹೌದು,
0: ಈ ಭಾಗವತರು ಅಥವಾ ಯಕ್ಷ ಕಲಾವಿದರು ಯಾರೇ ಇರ್ಬೋದು, ರಾತ್ರಿಯಲ್ಲಿ ನಿದ್ರೆ ಬಿಡ್ಕಲ್ಲ.
1: ಹೌದು,
0: ಕೆಲವರಲ್ಲಿ ನಿದ್ದೆ ಪ್ರಿಯರು ಇರ್ತಾರೆ. ಈಗ
1: ಹೌದು,
0: ನಿಮ್ಗೆ ಹ್ಯಾಂಗ ಅನ್ಸುತ್ತೆ ಈ ವಿಷಯ, ಯಾಕಂದ್ರೆ ನೀವು ಪ್ರತಿ ಕ್ಷಣದಲ್ಲೂ ನೀವು ಅಲರ್ಟ್ ಆಗಿರ್ಕ, ನಮ್ಮಂತ ಪ್ರೇಕ್ಷಕರು ಮಧ್ಯದಲ್ಲಿ ಕಣ್ ಕೂರ್ಲಕ್ಕ, ಆದ್ರೆ ನೀವು ಕಣ್ ಕೂರು ಕಾತಿಲ್ಲ, ನೀವು ಕಣ್ಣು ಬಿಟ್ಕೊಂಡು ಕಣ್ಣು ಮಿಟ್ಕಿಸದೆ ನೀವು ಅದನ್ನ ಕಾಂತಾ ಇರ್ಕ, ಎಷ್ಟೊತ್ತಿಗೆ ತಯಾರಾಗಿರ್ಬೇಕು ಅಲ್ಲ. ಸೊ ಇದು ನಿಮ್ಗೆ ಈ ವಯಸ್ಸಿಗೆ ನಿಮ್ಗೆ ಕಷ್ಟ ಇಲ್ಲ?
1: ಇಲ್ಲ, ನಮ್ಗದು ಮಂದರ್ತಿ ಮಾಡಿದ ನಾವು ಆವಾಗ ಬೆಳಗುವರೆಗೆ ಆಟ ಆಯ್ತು, ಈಗ ಕಾಲಮಿತಿ ಆಯ್ತು. ಆವಾಗಲೇ ನಾನು ನಿದ್ರೆ ಬಿಟ್ಟು ಅಭ್ಯಾಸ ಆಯ್ತು, ನಿದ್ರೆ ಬಿಟ್ಟು ಬಿಟ್ಟು ಅಭ್ಯಾಸ ಆಯ್ತು. ನಾವು ಹಗಲಿಗೆ ನಿದ್ರೆ ಮಾಡುದು ಅದು ಈ ಕಲಾವಿದ್ರ ಅಂತ ಹಾಗೆ, ಕಲಾವಿದ್ರೆ ಹಗಲಿ ನಿದ್ರೆ ಮಾಡುದು, ನಮ್ಗೆ ರಾತ್ರಿ ಡ್ಯೂಟಿ ಮಾಡುದು ಹಾಗೆ,
0: ಅದು
1: ಅಭ್ಯಾಸ ಆಯ್ತು.
0: ಈಗ ನಿಮ್ದು ಫಂಕ್ಷನ್, ಮತ್ತೊಂದು ಮಗದೊಂದು, ಡೇ ಟೈಮ್ ಆಗುದಲ್ಲ, ಅಂತದೆಲ್ಲ ನಿಮ್ದು ವೈಯಕ್ತಿಕ ಬದುಕಿದೆಲ್ಲ ಮಿಸ್ ಆಗ್ತಾ?
1: ಆವಾಗ ಅಂತೇಳಿ ಆವಾಗ ಕಷ್ಟ ಆಗ್ತಿತ್ತು, ಡೇ ಪ್ರೋಗ್ರಾಮ್ ಹೋಗಿ ನೈಟ್ ಆಟ ಮಾಡಿ ಅವಾಗ ನಿದ್ದೆ ಬರುದೆಲ್ಲ ಇತ್ತು, ಈಗ ಅಭ್ಯಾಸ ಆಯ್ತು, ನಿದ್ದೆ ಬಿಟ್ಟು ಅಭ್ಯಾಸ ಆಯ್ತು. ಡೇ ಪ್ರೋಗ್ರಾಮ್ ಹೋಗಿ ಸ್ವಲ್ಪ ಒಂದು 4 ತಾಸು ನಿದ್ರೆ ಆದ್ರೆ ಸಾಕು, 4 ಗಂಟೆ ನಿದ್ರೆ ಆದ್ರೆ
0: 2 ಗಂಟೆವರೆಗೆ ಆಟ ಆರ, 3 ಗಂಟೆಗೆ ಮನೆಗೆ ಹೋಗಿ ಮನ್ಕೊಂಡು ಮತ್ತೆ ಹೇಳುದು
1: 9 ಗಂಟೆಗೆ ಎದ್ದು ನಾವು ಪ್ರೋಗ್ರಾಮ್ ಇದ್ರೆ ಪ್ರೋಗ್ರಾಮ್ ಹೋಗ್ಬೋದು, ಒಂದು 2 ಗಂಟೆ ಹಾಗೆ ಪ್ರೋಗ್ರಾಮ್ ಹೋಯ್ತದೆ, ಮತ್ತೆ ಮನೆ ಬಂದು ಮಲಗಿ ನಮ್ ಡ್ಯೂಟಿ ಸರಿಯಾಗಿ.
0: ಸೊ ಎಷ್ಟು ದೂರ ಆದ್ರೂ ನಿಮ್ ಮನೆಗೆ ಬಪ್ಪುದು?
1: ಮನೆಗೆ
0: ಬಪ್ಪುದು. ಹಂಗಾಗಿ ಹಾಲಾಡಿ ಮೇಳ ಇದು ಕೊಳ್ಳದೆ ನಿಮ್ಗೆ ಹತ್ರದಲ್ಲಿ
1: ಅನುಕೂಲ ಆಯ್ತು, ಹತ್ರ ಆಟಾಗದಿಂದ ನಮ್ಗೆ ಹೊರಗಡೆ ಪ್ರೋಗ್ರಾಮ್ ಹೋಗ್ಲಿಕ್ಕೂ ಅನುಕೂಲ ಆಯ್ತು.
0: ಓಕೆ, ಇಲ್ಲಿ ತನಕ ನೀವು ಯಾವ್ಯಾವ ಪ್ರಸಂಗಗಳಿಗೆ ನೀವು ಭಾಗವತರಾಗಿದ್ರಿ? ಮಂದರ್ತಿ ಮೇಳ ಎಪ್ಪಿಗೂ ಸಾಕು, ಪೆರಡೂರು ಮೇಳ ಎಪ್ಪಿಗೂ ಸಾಕು, ಹಾಲಾಡಿ ಮೇಳ ಎಪ್ಪಿಗೂ ಸಾಕು.
1: ಮಂದರ್ತಿ ಮೇಳದಲ್ಲಿ ಹಲವು ಪೌರಾಣಿಕ ಪ್ರಸಂಗಗಳು, ಮಂದರ್ತಿ ಕ್ಷೇತ್ರ ಮಹಾತ್ಮೆ ಆಗಿರ್ಬೋದು, ದೇವಿ ಮಹಾತ್ಮೆ ಆಗಿರ್ಬೋದು, ಹಾಗೆ ತುಂಬಾ ಪೌರಾಣಿಕ ಪ್ರಸಂಗ ಆಗಿತ್ತು. ನಾನು ಸಹಭಾಗಿತ್ವವಾಗಿ 1 ವರ್ಷ ಸೇವೆ ಮಾಡಿದ್ದೀನಿ, ಆವಾಗ ತುಂಬಾ ಪೌರಾಣಿಕ ಆಗಿತ್ತು. ಹಾಗೆ ಪೆರಡೂರು ಮೇಳದಲ್ಲಿ ನಾನು ಹೋದಾಗ ಸಪ್ತಭಾಮಿನಿ ಅಂತೇಳಿ ಪ್ರಸಂಗ ಆಗಿತ್ತು, ಅದರಲ್ಲಿ ಅವಕಾಶ ಸಿಕ್ಕಿತ್ತು. ಮತ್ತೆ ಪೆರಡೂರು ಮೇಳದಲ್ಲಿ ನಾನು ಹೋದ ವರ್ಷ ಶಿವಾನಿ ಭವನಿ ಅಂತೇಳಿ ಧಾರೇಶ್ವರ ಕಾಲದ ಪ್ರಸಂಗ, ಆ ಪ್ರಸಂಗ ತುಂಬ ಆಗಿತ್ತು, ಒಂದು ಮೂರ್ನಾಲ್ಕು ತುಂಬ ಆಗಿತ್ತು. ಮತ್ತು ಅಹಂ ಬ್ರಹ್ಮಾಸ್ಮಿ ಅಂತೇಳಿ ಆ ಪ್ರಸಂಗ ಆಗಿತ್ತು ನಾನು ಹೋದ ವರ್ಷ. ಅದಾದರೆ ಹಾಲಾಡಿ ಮೇಳಕ್ಕೆ ಬಂದೆ. ಹಾಲಾಡಿ ಮೇಳದಲ್ಲಿ ಪ್ರಥಮ ವರ್ಷ ಮೇಘರಂಜನಿ ಅಂತ ಪ್ರಸಂಗ, ಎರಡು ಮೇಳದ ಪ್ರಸಂಗ, ಜನಸಾಳೆ ರಾಘವೇಂದ್ರಾಚಾರ್ಯ ಜಾಯಿನ್ ಆದ ವರ್ಷ ಎರಡು ಮೇಳದಲ್ಲಿ ಆ ಪ್ರಸಂಗ ನಮ್ಗೆ ಹಾಲಾಡಿ ಮೇಳ ಕೊಟ್ಟಿದ್ದು ಮೇಘರಂಜನಿ. ಅದನ್ನ ಗಗನ ತಾರೆ, ಆಮೇಲೆ ಹಂಸ ಪಲ್ಲಕ್ಕಿ ಅಂತೇಳಿ ಸುಮಾರು ಒಂದು 200 ರೂಪಾಯಿ ಮೇಲಾಯ್ತು ಆ ವರ್ಷ. ಅದಾದ್ಮೇಲೆ ಹೋದ ವರ್ಷ ಶುಭ ನಕ್ಷತ್ರ ಅಂತೇಳಿ ಪ್ರಸಂಗ, ಈ ವರ್ಷ ಪಂಜರ ಪಕ್ಷಿ.
0: ಪಂಜರ ಪಕ್ಷಿ ಸೂಪರ್ ಹಿಟ್ ಆಯ್ತು ಆತಿತ್ತು ಮಾರೆ. ಪಂಜರ ಪಕ್ಷಿಗೆ ಮ್ಯಾಕ್ಸಿಮಮ್ ಎಷ್ಟು ಜನ ಆಯ್ತು?
1: ಮ್ಯಾಕ್ಸಿಮಮ್ 3,000 ಮೇಲಾಗಿದೆ.
0: ಅಲ್ಲದ
1: 3,000
0: ಇದೇ ಆಟ ಇದು ಪಂಜರ ಪಕ್ಷಿ 3,000 ಚಿಲ್ಲರೆ ಜನ ಅಂತ ಹೇಳ್ತಾ ಇದ್ರು. ಅಷ್ಟು ಜನ, ಅಷ್ಟು ಡಿಮ್ಯಾಂಡ್. ಅಲ್ಲ ಕೇಂಬುದು ಈಗ ನಿಮ್ಗೆ ವೈಯಕ್ತಿಕವಾಗಿ ಆಸ್ ಅ ಭಾಗವತರಾಗಿ ನಿಮ್ಗೆ ಪೌರಾಣಿಕ ಪ್ರಸಂಗಗಳು ಇಷ್ಟ ಆಗ್ತಾ ಅಥವಾ ಸಾಮಾಜಿಕ ಕಥೆ ಇರುವಂತಹ ಪ್ರಸಂಗಗಳನ್ನ ಇಷ್ಟಪಡ್ತೀರಿ?
1: ನನಗೆ ಪೌರಾಣಿಕ ಪ್ರಸಂಗವೇ ಇಷ್ಟ. ಅಂದ್ರೆ ಸಾಮಾಜಿಕದಲ್ಲಿ ನನಗೆ ಹೊಸತನ ಮಾಡುದು ಅನಿವಾರ್ಯ. ಕೆಲವರೆಲ್ಲ ಕಮೆಂಟ್ಸ್ ಹಾಕ್ತಾರೆ ಹೊಸತನ ಮಾಡ್ತಾರೆ, ಹೊಸತನ ಸಾಮಾಜಿಕ ಪ್ರಸಂಗ ಹೊಸತನ ಮಾಡುವುದು, ಪ್ರಸಂಗ ಕರ್ತಾರೆ ಯಾವ ಥರ ಪದ್ಯ ಕೊಡ್ತಾರೆ ಅದಕ್ಕೆ ನಾವು ಟ್ಯೂನ್ ಸೆಟ್ ಮಾಡಿ ಅದಕ್ಕೆ ಹೇಳೋದು ನಮ್ಮದು ಅನಿವಾರ್ಯ. ಪೌರಾಣಿಕ ಪ್ರಸಂಗದಲ್ಲಿ ನಾ ಯಾವುದು ಯಾವತ್ತೂ ಹೊಸತನ ಮಾಡೋದಿಲ್ಲ, ಇಲ್ಲಿವರೆಗೆ ಮಾಡೋದಿಲ್ಲ. ಅದು ಮಾಡದಿದ್ದರೆ ಕಮೆಂಟ್ ಹಾಕು ಸರಿ. ಹೊಸ ಪ್ರಸಂಗವನ್ನು ಹೊಸತನಾಗಿ ನೋಡ್ಬೇಕಂತೇಳಿ ನನ್ನ ಅಭಿಪ್ರಾಯ.
0: ಹೊಸ ಪ್ರಸಂಗಗಳನ್ನ ಹೊಸದಾಗಿಯೇ, ಪೌರಾಣಿಕ ಪ್ರಸಂಗ ಹೇಗಿತ್ತು
1: ಅದು ಯಾವ ಹಿರಿಯರು ಹೇಗೆ ಮಾಡಿಟ್ಟಿದ್ದಾರೆ
0: ಹಾಗೆ ಹೌದು ಅಂತ ಹೇಳಿ. ಈ ಪ್ರಸಂಗಗಳು ಬಂದಾಗ ಹೊಸ ಪ್ರಸಂಗಕ್ಕೆ ಟ್ಯೂನ್ ಹಾಕುದು ಅಂತೇಳಿ, ಈ ಟ್ಯೂನ್ ಹಾಕೋತಿಗೆ ನೀವು ಕಾನ್ಶಿಯಸ್ಲಿ ಆ ಸಿನಿಮಾ ಹಾಡುಗಳನ್ನ ಅದ್ರಲ್ಲಿ ತರ್ತೀರಿ ಅಂದ್ರೆ ಪ್ರಜ್ಞಾಪೂರ್ವಕವಾಗಿ ತರ್ತೀರಾ ಅಂದ್ರೆ ಇದಕ್ಕೆ ಹಾಕ್ರೆ ಜನನ್ಗೆ ಅಟ್ರಾಕ್ಟ್ ಮಾಡೋಕಾತ ಅಂದ್ರೆ ಜನಕ್ಕೆ ಅದು ಟಚ್ ಆಗ್ತದೆ ಆ ಕಾರಣಕ್ಕೆ?
1: ಟಚ್ ಅದೇ ಕಾರಣಕ್ಕೆ, ಜನರಿಗೆ ರೀಚ್ ಆಗ್ಬಹುದು. ಈಗ ಹೊಸ ಪ್ರಸಂಗದಲ್ಲಿ ಉದಾಹರಣೆ ಮಾನಸ ವೀಣೆ ಅಂತೇಳಿ ಒಂದು ಫಿಲ್ಮ್ ಟ್ಯೂನ್ ಅಲ್ಲಿ, ಮತ್ತೆ ಜೀವ ವೀಣೆ ಅಂತೇಳಿ ಒಂದು ಜನರಿಗೆ ಟಚ್ ಆಗೋಸ್ಕರ ಅದು ಫಿಲ್ಮ್ ಟ್ಯೂನ್ ಹಾಕ್ತಾ ಇರೋದಷ್ಟೇ. ನಾವದು ಯಕ್ಷಗಾನ ತಾಳದಲ್ಲಿ ಯಕ್ಷಗಾನದ ಸಾಹಿತ್ಯನು ನಾವು ಯಕ್ಷಗಾನ ಬೇರೆ ಸಾಹಿತ್ಯ ಮಾಡಿತ್ತು, ರಾಗ ಮಾತ್ರ ಅದು ಹಾಕಿದ್ದೆ ಬಿಟ್ರೆ ತಾಳಲ್ಲ ಯಕ್ಷಗಾನದಲ್ಲಿ
0: ಸ್ವಲ್ಪ ಕಷ್ಟವೇ ಅಲ್ದ ಮಾರ್ರೆ, ನೀವು ಸಿನಿಮಾದ ಹಾಡ್ ತಕ್ಕ ಬಂದು ಇದಕ್ಕೆ ಅಡಾಪ್ಟ್ ಮಾಡ್ಕೊಂಡ ಅಲ್ದ?
1: ಕಷ್ಟ ಆಗ್ತದೆ, ಸೆಟ್ಟಿಂಗ್ ಮಾಡ್ಕೊಳ್ಬೇಕು ನಾವು.
0: ಈಗ ಎಷ್ಟೋ ಪ್ರಸಂಗಗಳು ಇತ್ತು ಈಗಿಂದ ಸಾಮಾಜಿಕ ಪ್ರಸಂಗಗಳ, ಸಿನಿಮಾದ ದೃಶ್ಯಗಳು, ಸಿನಿಮಾದ ಡೈಲಾಗ್ಗಳು, ಸಿನಿಮಾದ ಹಾಡುಗಳ ತುಣುಕುಗಳು ಅಲ್ದ? ಕುರಿಮಣಿ ಮಾಲೀಕ ನೀನಲ್ಲ ಅಂಬುದು ಅಲ್ಲಿಂದ ಯಕ್ಷಗಾನಕ್ಕೂ ಬಂದಿದ್ದು, ಸೊ ಅಂತದೆಲ್ಲ ಸುಮಾರು ಇತ್ತು. ಅದ್ರ ಬಗ್ಗೆ ಸುಮಾರು ತಕರಾರುಗಳು ಇದ್ದಾವೆ. ಸಾಂಪ್ರದಾಯಿಕವಾಗಿ ಯಕ್ಷಗಾನ ಇಷ್ಟಪಡುವ, ಶಾಸ್ತ್ರೀಯವಾಗಿ ಶಾಸ್ತ್ರೀಯ ಬದ್ಧವಾಗಿ ಯಕ್ಷಗಾನ ಕಂಡ್ಕೊಂಡು ಬಂದರ ಹಿಂಗಲ ಮಾಡುಕಾಗ ಇದು ಯಕ್ಷಗಾನ ಹಾಳು ಮಾಡ್ತಾ ಇದ್ರು, ಇಂಥದ್ದೆಲ್ಲ ಕಮೆಂಟ್ಗಳು ಕಂಪ್ಲೇಂಟ್ಗಳು ದಾಟ್ ಟು ಸೋಷಿಯಲ್ ಮೀಡಿಯಾ ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳಷ್ಟು ಬರ್ತದೆ. ನಿಮ್ಮ ಪಂಜರ ಪಕ್ಷಿ ಬಂದ್ಮೇಲಂತೂ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನೇ ಜಾಸ್ತಿ ಓದ್ತಾ ಇದ್ದೀನಿ. ಸೊ ಅದಕ್ಕೆ ನಿಮ್ಮ ಪ್ರತಿಕ್ರಿಯೆ ಹೇಗಿರುತ್ತೆ? ಸುಮ್ಮನೆ ಹಿಂಗ್ ಇದ್ಬಿಡ್ತೀಯ ಇಲ್ಲ
1: ಏನಾದ್ರು? ಅವರ ಕಮೆಂಟ್ ಹಾಕೋರು ಅದು ಆಟ ನೋಡ್ಲಿಕ್ಕೆ ಬಂದಾಗ ಹೊಸತನ ಅಂತೇಳಿ ನೋಡ್ಲಿಕ್ಕೆ ಬರ್ಬೇಕಂತೇಳಿ ನನ್ನ ಅಭಿಪ್ರಾಯ. ಅದನ್ನೇ ಹೇಳ್ತೀನಿ. ಮತ್ತೆ ಹಳೆ ಪ್ರಸಂಗದಲ್ಲಿ ಹಾಗೆ ಮಾಡಿದ್ರೆ ಅವರು ಹೇಳು ಸರಿ, ಹಳೆ ಪ್ರಸಂಗದಲ್ಲಿ ಹಾಗೆ ಮಾಡಬಾರ್ದು, ಸಂಪ್ರದಾಯ ಹೇಗಿದೆ ಅದನ್ನೇ ನಾವು ಕೊಡಬೇಕು. ಹಳೆ ಭಾಗವತರ ಹೇಗೆ ಕಾಳಿಂಗನವಡ್ರು ಅವ್ರು ಹೇಗೆ ನಡೆ ಮಾಡಿಟ್ಟಿದ್ದಾರೋ ಅದೇ ಥರ ನಾವು ಪದ್ಯ ಹೇಳಿಕೊಡ್ಬೇಕು, ಹೇಳಿ ಪ್ರೇಕ್ಷಕರಿಗೆ ಮುಟ್ಸ್ಬೇಕು.
0: ಈಗ ನೀವು ನಮ್ಮ ಹಳೆ ಭಾಗವತರದ ಎಲ್ಲ ಭಗವದ್ಗೀತೆಗಳನ್ನೆಲ್ಲ ಸ್ಟಡಿ ಮಾಡಿದ್ದೀರಾ?
1: ಹೌದು.
0: ನಾರಾಯಣಪ್ಪ ಉಪ್ಪೂರರಿಂದ ಹಿಡಿದು ಅವರೆಲ್ಲರದು.
1: ಉಪ್ಪೂರ ಪದ್ಯ ಕೇಳಿದ್ಕಡಿಮೆ, ನಾನು ಕಾಳಿಂಗನವಡ್ರ ಪದ್ಯ ಎಲ್ಲ ಕೇಳಿದ್ದೆ. ಹೌದು ಹೌದು.
0: ಕಾಳಿಂಗನವಡ್ರ ಪದ್ಯದಲ್ಲಿ ನಿಮ್ಗೆ ಯಾವ್ದು ಇಷ್ಟ ವೈಯಕ್ತಿಕವಾಗಿ?
1: ನಾಗಶ್ರೀ ಪ್ರಸಂಗದ ಪದ್ಯಗಳು ತುಂಬಾ ಇಷ್ಟ.
0: ಯಾವ್ದಾದ್ರು ಒಂದೊಂದು ತುಣುಕು ಎರಡು ಲೈನ್ ನಮಗೋಸ್ಕರ ಇಲ್ಲಿ ಹೇಳಕ್ಕ?
1: ಅವ್ರ ಹಾಗೆ ರೀಚ್ ಆಗ್ಲಿಕ್ಕೆ ಆಗುದಿಲ್ಲ,
0: ಅವ್ರ ಹಾಗೆ ಖಂಡಿತ ಸಾಧ್ಯ ಇಲ್ಲ,
1: ಯಾರಿಗೂ ಸಾಧ್ಯ ಇಲ್ಲ.
0: ಬಟ್ ನಾವು ಅವ್ರನ್ನ ಒಂದ್ಸಲ ನೆನಪಿಸ್ಕೊಳ್ಬಹುದಲ್ಲ? ನಮ್ಮ ಗಣೇಶ್ ಬಿಲ್ಲಾಡಿ ಅವರ ಧ್ವನಿಯಲ್ಲಿ ನಾವುಡರ ಹಾಡು ನಾವುಡರ ಪದ್ಯನ ಒಂದ್ಸಲ ಕೇಳಲಕ್ಕಲ್ಲ ಅಂತೇಳಿ.

0: ಭಾರಿ ಲೈಕ್ ಇದೆ ತಾಯ್, ತುಂಬಾ ಚಂದ ಆಯ್ತು. ಆಯ್ಲಿ, ನಾ ನಮ್ಗೆ ಕಾಳಿಂಗ್ ನೋಡ್ರನ್ ಕಾಮ್ಕ ಇಲ್ಲ, ಅವ್ರ ಭಗವದ್ಗೀತೆ ಮಾಡೋದಕ್ಕೆ ಅಟ್ಲೀಸ್ಟ್ ನೀವು ಅವರನ್ನ ನೆನಪಿಸ್ಕೊಂಡು ಅವರ ಪದಗಳನ್ನ ಹೇಳಿದ್ರಲ್ಲ,
1: ಅವರಷ್ಟು ಟೀಚ್ ಆಗ್ಲಿಕ್ಕಾಗಿಲ್ಲ.
0: ಆದ್ರೂ ಅಡ್ಡಿಲ್ಲ, ನಮ್ಗೊಂದು ಕೆಂಬ ಭಾಗ್ಯ ಸಿಕ್ತಿ ಇವತ್ತು. ಈಗ ನೀವು ಎಷ್ಟು ತಯಾರಿ ಮಾಡ್ಕಂತೀರಿ ಒಂದು ಪ್ರಸಂಗದ ಹಿಂದೆ? ಭಾಗವತರ ತಯಾರಿ ಎಷ್ಟಿರತ್ತೆ? ಗಣೇಶ್ ಆಚಾರ್ಯ ಬಿಲ್ಲಾಡಿಯವರ ತಯಾರಿ ಪಂಜರ ಪಕ್ಷಿ ಹಿಂದೆ ಎಷ್ಟಿತ್ತು?
1: ಪಂಜರ ಪಕ್ಷಿ ಹಿಂದೆ ನಾನೊಬ್ಬರಂತಲ್ಲ, ಸರ್ವ ಕಲಾವಿದ ಪ್ರಯತ್ನವು ನಮ್ಮ ಯಜಮಾನ್ರ ಫ್ಲಾಟಲ್ಲಿ ಅಲ್ಲಿ ರಂಗಸ್ಥಳ ಹಾಕಿ ನಾವು ಸೀನ್ ಹೇಗೆ ಸೀನ್ ಚೇಂಜ್ ಆಗ್ತದೆ ಅದೆಲ್ಲ ರಂಗಸ್ಥಳ ಹಾಕಿ ಟ್ರಯಲ್ ಮಾಡ್ತಿದ್ದೆ. ಅಲ್ಲಿ ರಂಗಸ್ಥಳ ಹಾಕಿ ಎರಡು ಸತಿ ಟ್ರಯಲ್ ಮಾಡಿದ್ದೆ ಸಿರಿಯಾರದಲ್ಲಿ, ಅಲ್ಲಿ ಹೌದು. ಮತ್ತೆ ಕರುಣಕ ಶೆಟ್ರು,
0: ಅದಕ್ಕೆ ಪೆರಡೂರು ಮೇಳ, ಹಾಲಾಡಿ ಮೇಳ ಎರಡು ಒಂದಕ್ಕೊಂದು ಸೋದರ ಸಂಬಂಧ.
1: ಹೌದು
0: ಅಲ್ಲ?
1: ಹೌದು. ಅದಾದ್ಮೇಲೆ ಹಾಲಾಡಿ ದೇವಸ್ಥಾನದಲ್ಲಿ, ನಮ್ಮ ದೇವಸ್ಥಾನದಲ್ಲಿ ನಮ್ಮ ಸೇವೆ ಆಟ ಆಗಿ ರಂಗಸ್ಥಳ ತೆಗಿಲಿಲ್ಲ. ಬೆಳಗ್ಗೆವರೆಗೆ ನಾವು ಸೇವೆ ಆಟ ಕಾಲಮಿತಿ ಆಗೋದು, ಬೆಳಗ್ಗೆವರೆಗೆ ನಾವು ಟ್ರಯಲ್ ಮಾಡ್ತಿದ್ದೀವಿ ಆಟ ಆದ್ಮೇಲೆ. ಅದಾದ್ಮೇಲೆ ಸುಧೀರ್ ಉಪ್ಪೂರು ಮತ್ತೆ ಉಮೇಶ್ ಶಂಕರನಾರಾಯಣ ಅವರದ್ದು ಒಂದು ನಾಟ್ಯ ಉಂಟು, ಶೋಭನೆ ಬೇನೆ ಬೇನೆ ಅಂದ್ರೆ ಹಾಲಕ್ಕಿ ಕುಣಿತ ಅಂತೇಳಿ ಒಂದು ನಾಟ್ಯ ಉಂಟು. ಅದಕ್ಕೆ ನಾವು ಉಡುಪಿಗೆ ಹೋಗಿ ಅಲ್ಲಿ ಒಂದು ಹಾಲ್ ಇದೆ, ಅಲ್ಲಿ ನಾವು ಸೆಟ್ ಮಾಡಿ ನಾನು ಅಕ್ಷಯ್ ಆಚಾರ್ಯ ಬಿತ್ತರಗಟ್ಟೆ ಸುಜನ್.

0: ಜಾನಪದ
1: ಶೈಲಿ. ಹೌದು ಶೈಲಿ. ಸೊ ಆ ಜಾನಪದ ಶೈಲಿನೂ ನೀವು ಯಕ್ಷಗಾನ ಶೈಲಿಗೆ
0: ಅಳವಡಿಸಿಕೊಂಡು.
1: ಬಟ್ ನನ್ಗೊಂದು ಡೌಟ್ ಆಗುದಿಲ್ಲ ಅಂತ ಕೇಂದ್ರೆ, ನೀವೀಗ ಒಗ್ಗಿಕೊಂಡಿರ್ತೇನೆ ನಿಮ್ಮ ಧ್ವನಿ ಭಾಗವತಿಕೆಗೆ, ನಿಮ್ಮ ಹತ್ರ ಒಂದು ಭಕ್ತಿಗೀತೆ ಕೊಟ್ಟರು ನೀವು ಭಾಗವತಿಕೆ ತರನೇ ಹಾಡ್ತೀರಿಯಾ, ಒಂದು ಭಾವಗೀತೆ ಕೊಟ್ಟರು ಭಾಗವತಿಕೆ ತರನೇ ಹಾಡ್ತೀರ ಹೆಂಗೆ?
0: ಅಂದ್ರೆ ಭಕ್ತಿಗೀತೆ ಕೊಟ್ಟರೆ ಈಗ ಭಕ್ತಿಗೀತೆ ಕೆಲವೊಂದು ಮಂಗಳ ಕ್ರಿಯೆಯನ್ನು ಹೇಳ್ತೇನೆ, ಭಕ್ತಿಗೀತೆ ಹಾಗೆ ಸ್ವಲ್ಪ ಹಾಗೆ ಬರ್ತದೆ. ಈ ಮಾಮೂಲಿ ಭಾವಗೀತೆಗಳಲ್ಲಿ ಇದ್ರೆ ಅದೇ ಸಾಹಿತ್ಯ ಚೇಂಜ್ ಮಾಡಿ ಕೊಡ್ತಾರೆ ಪ್ರಸಂಗಕ್ಕೆ, ಟ್ಯೂನ್ ಮಾತ್ರ ಹಾಕ್ತೇವೆ, ಬಿಟ್ಟರೆ ಸಾಹಿತ್ಯ ನಮ್ಮ ಯಕ್ಷಗಾನ ಯಕ್ಷಗಾನೀಯವಾಗಿ ಸಾಹಿತ್ಯ.
1: ಈಗ ನೀವು ಮುನಿಸುತ್ತಾರವೇ ಏನ್ ನಾರ್ಮಲ್ ಭಾವಗೀತೆ ಇದೆ ಅದನ್ನ ಹಾಡಿ ಅಂದ್ರೆ ನಿಮ್ಗೆ ನಾರ್ಮಲ್ ಆಗಿ ಹಾಡುಕೆ ಬರ್ತಿಲ್ಯಾ?
0: ಇಲ್ಲ, ಅದು ನಾವು ಮುನಿಸಿದ್ರೆ ಹೇಳ್ತೇನೆ.
1: ಹೌದು, ಯಾಕಂದ್ರೆ ನೀವು ಹೇಳಿದ್ರಿ ನೀವು ಶಾಲಿ ಗೋತಿಪದಿ ನಾ ಭಾವಗೀತೆ ಭಕ್ತಿಗೀತೆ ಎಲ್ಲ ತುಂಬಾ ಹೇಳ್ತಿದ್ದೆ. ಕಮ್ ಇದ್ರ ಮಧ್ಯದಲ್ಲಿ ನಾವು ಭಗವತಿಕೆಯನ್ನ ಕೇಂತ ಇದ್ದಿತ್ತು ಯಾರದ್ದು, ನಮ್ಮ ಗಣೇಶ್ ಆಚಾರ್ಯ ಬಿಲ್ಲಾಡಿ ಅವರದ್ದು ಭಾವಗೀತೆ ಕೇಂದ್ರ ಒಂದು ತುಣುಕು.

0: ಸೂಪರ್. ಆದ್ರೆ ಎಲ್ಲೋ ಒಂದ್ ಕಡೆ ನಂಗೆ ಭಾಗವತಿಕೆ ಸ್ವಲ್ಪ ಶೈಲಿ ಅನಿಸ್ತು. ಅದೇ ದಿನ ಹೇಳಿ
1: ಭಾಗವತಿ ಹೋಗ್ತದೆ,
0: ಇನ್ಫ್ಲೂಯೆನ್ಸ್ ತುಂಬಾ ಇರುತ್ತೆ. ಈಗ ಹೊಸ ಪ್ರಸಂಗ ಅಂತ ಬಂದಾಗ ಅದು ನೆನಪಿಟ್ಕೊಳ್ಳುವ ಬಗ್ಗೆ, ಈಗ ಹಳತಾದ ನೀವು ಮಾಡಿ ಮಾಡಿ ಮಾಡಿ ಮಾಡಿ ಅಭ್ಯಾಸ ಆಗಿರುತ್ತೆ. ಹೊಸ್ತಂದು ಕೂಡ ಮತ್ತಲ್ಲಿ ಹೋಗಿ ನೀವು ಯಕ್ಷ ರಂಗದಲ್ಲಿ ನೀವು ಚೂರ್ ಚೇಂಜ್, ನಿಮ್ದು ಒಂಚೂರು ಚೇಂಜ್ ಆದ್ರೂ ಅಲ್ಲಿ ಎಲ್ಲ ಚೇಂಜ್ ಆಗ್ತದೆ. ಸೊ ಅದು ಹೆಂಗ್ ಮಾಡ್ತೀರಿ ನೀವು? ಈಗ ಪ್ರಸಂಗದಲ್ಲಿ ನೀವು ಅದಕ್ಕೂ ಇದು ಇದಕ್ಕೂ ಅದು ಮತ್ತೊಂದಕ್ಕೂ
1: ಮತ್ತೊಂದು
0: ಎಲ್ಲ ಸನ್ನಿವೇಶ ಸ್ಕ್ರೀನ್ ಪ್ಲೇ ಸೆಟ್ ಆಗಿರುತ್ತಲ್ಲ,
1: ನಮ್ಗೆ ಅದು ದೃಶ್ಯದ ಬಗ್ಗೆ ಎಲ್ಲ ದೃಶ್ಯ ಹೇಗಂತೇಳಿ ಬರೆದು ಕೊಟ್ಟಿರ್ತಾರೆ ಪ್ರಸಂಗಕರ್ತರು. ಅದು ಹೇಗೆ ಅದ್ರ ಪ್ರಕಾರ ನಾವು ಫಸ್ಟಿಗೆ ಒಂದು ಎರಡು ಮೂರು ಪ್ರಯೋಗ ಆಗಲರಿ ನಮ್ಗೆ ಕಷ್ಟ ಆಗ್ತದೆ, ಎರಡು ಮೂರು ಪ್ರಯೋಗ ಆಗಲರಿ. ಅದಾದ್ಮೇಲೆ ಹೋಗ್ತಾ ಹೋಗ್ತಾ ಸೆಟ್ ಆಗ್ತದೆ.
0: ಎಲ್ಲಾದ್ರೂ ಆತರ ಆಗ್ತಿತ್ತ? ಈಗ ಹೊಸ ಪ್ರಸಂಗದಲ್ಲಿ ನೀವು ಪ್ರದರ್ಶನ ಮಾಡುವತ್ತಿಗೆ ಆಟ ಆತಿತ್ತ? ಆ ಟೈಮಲ್ಲಿ ಎಲ್ಲಾದ್ರೂ ನೀವು ಬರ್ಕೊಂಡಿದ್ರೆ ರೆಫರೆನ್ಸ್ ಬರ್ಕೊಂಡಿರ್ತೀರಿ ನೆಕ್ಸ್ಟ್ ಇಲ್ಲ ಚೂರು ಆಚೆ?
1: ಫಸ್ಟ್ ಪ್ರಯೋಗ ಆಲ್ಮೋಸ್ಟ್ ಎಲ್ಲ ಆಗ್ತದೆ. ಕೆಲವು ಬೇರೆ ವೇಷಗಳನ್ನ ರಂಗಸ್ಥಳ ತರಬೇಕಿತ್ತು, ಮಿಸ್ ಆಗಿ ನಮ್ಮ ಮಿಸ್ ಆಗಿ ಮತ್ತೊಂದು ವೇಷಗಳು ಹೋಗಿರ್ತದೆ ರಂಗಸ್ಥಳ.
0: ಅಂದ್ರೆ ಹೋಗಿರುತ್ತಂದ್ರೆ ನಿಮ್ಮ ಪದದಿಂದ ಬಂದಿರುತ್ತ ಅಥವಾ
1: ಅಲ್ಲ ಕಲಾವಿದರಿಗೂ ಕೆಲವೊಂದು ಏನೋ ಮಿಸ್ ಆಗ್ತದೆ, ನಮ್ಗೂ ಮಿಸ್ ಆಗ್ತದೆ. ಅದೇನು ಮಾಡ್ಲಿಕ್ಕೆ ಆಗುದಿಲ್ಲ, ಪ್ರಥಮ ಪ್ರಯೋಗದಲ್ಲಿ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಕ್ಷಮಿಸುವವರೊಂದಿಗೆ ಪ್ರೇಕ್ಷಕರು ಹಾಗೆ ನೋಡ್ಬೇಕಾಗ್ತದೆ, ಇದು ಫಸ್ಟ್ ಅಂತೇಳಿ ನೋಡ್ಬೇಕಾಗ್ತದೆ. ಹೋಗ್ತಾ ಹೋಗ್ತಾ ಸೆಟ್ ಆಗ್ತದೆ. ನಮ್ಗೆ ಈಗ ಪಂಜರ ಪಕ್ಷಿಯಲ್ಲಿ ಹಾಗಾಗ್ಲಿಲ್ಲ, ಯಾಕಂದ್ರೆ ನಾವು ರಂಗಸ್ಥಳ ಇಟ್ಟುಕೊಂಡೆ ನಾವು ಒಂದು ಎರಡ್ ಮೂರು ಟ್ರಯಲ್ ಮಾಡಿದ್ದೇವೆ, ಅದಕ್ಕಾಗಿ ನಾವು ಪ್ರಥಮ ಪ್ರಯೋಗದಲ್ಲಿ ಸಕ್ಸಸ್ ಆಗಿದ್ದು. ಪಂಜರ ಪಕ್ಷಿಯಲ್ಲಿ ಹಾಗಾಗ್ಲಿಲ್ಲ.
0: ತಯಾರಿ ತುಂಬಾ ಇಂಪಾರ್ಟೆಂಟ್ ಆಗ್ತದ?
1: ಹೌದು,
0: ಯೂಶ್ವಲಿ ಅದೇ ಕೆಚಿನ್ ಸಲ ಈ ತರ ರಂಗಸ್ಥಳದಲ್ಲಿ ತಯಾರಿ ಇಪ್ಪುದು ಕಡಿಮೆ.
1: ಹೌದು, ಪಂಜರ ಪಕ್ಷಿಯಲ್ಲಿ ಹಾಗಾಗ್ಲಿಲ್ಲ.
0: ಹಂಗೆ ಎಷ್ಟು ಪ್ರದರ್ಶನ ಆಯ್ತು ಈಗ ಪಂಜರ ಪಕ್ಷಿ?
1: ನಿನ್ನೆಗೆ 121.
0: ನೂರ ಇಪ್ಪತ್ತೊಂದು, 3,000-4,000 ಜನ ಆಟ ಕಮಕ್ಕೆ. ಎಷ್ಟು ಜನ ಕುರ್ಚಿ ಹಾಕದ್ ಸಾಕತ್ತಿಲ್ಲ ಅಷ್ಟು ಜನ ಅಲ್ಲ? ಸೂಪರ್. ಈಗ ನೀವು ಪಂಜರ ಪಕ್ಷಿ ನೀವು ಭಾಗವತಿ ಮಾಡಕ್ ಹೋದಾಗೆಲ್ಲ ಬಂದು ದುಡ್ಡು ಕೊಡೋಕಿಂತ ಖುಷಿ
1: ತುಂಬಾ ಜನ ಕೊಡ್ತಾರೆ? ಹಾಗೆಂತಿಲ್ಲ, ತುಂಬಾ ಅಂತಲ್ಲ. ಈಗ ನಮ್ಮ ಹಿಮ್ಮೇಳಕ್ಕೆ, ಹಿಮ್ಮೇಳದ ಸುಜನ ಹಾಲಾಡಿಯವರು, ಅಕ್ಷಯ ಚರಿತ್ರ ಕಟ್ಟೆಯವರು ಹಿಮ್ಮಳಕ್ಕೆ, ಹಿಮ್ಮಳ ಕಂಡು ಖುಷಿಯಾಗಿ 200,000 ಹೀಗಂತೇಳಿ ಎಲ್ಲ ಕೊಡ್ತಾರೆ.
0: ಇನ್ನೊಂದು ನಿಮ್ದು ಅಡ್ವಾಂಟೇಜ್ ಅಂತ ಕೇಂದ್ರ ನಿಮ್ಮ ಟೀಮ್ ಅಲ್ಲಿ ನಿಮ್ ಕಣ್ಣಿದೆ ಯಂಗ್ಸ್ಟರ್ಸ್?
1: ಹೌದೌದು, ಎಲ್ಲರೂ
0: ಸೇಮ್
1: ಎಲ್ಲ ನಮ್ಮ ಮೇಳದಲ್ಲಿ ಹಾಗೆ ಎಲ್ಲ ಕಲಾವಿದರಾಗಿ ಸ್ವಲ್ಪ ಅಣ್ಣ ತಮ್ಮಂದ ಸಂಬಂಧ ಆತರ
0: ಒಳ್ಳೆ,
1: ಹೌದು ಒಳ್ಳೆ ಸ್ನೇಹ ಕೂಟ ಆತರ
0: ಖುಷಿ ಆಗ್ತ.
1: ಹೌದು
0: ಅಲ್ಲ, ಅದೊಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ.
1: ಹೌದು
0: ಹೌದು ಹೊತ್ತು ಅಂತ ಹೇಳಿ. ಸೊ ನಿಮ್ಗೆ ಪುರ್ಸೊತ್ ಅಂತ ಹೇಗಳಿ ಕಾತಿ ಈಗ ಭಾಗವತರಿಗೆ ಪುರ್ಸೊತ್ ಯಾವಾಗ?
1: ನಮ್ಗೀಗ ಅಂದ್ರೆ ಈಗ ಬೇಸಿಗೆಯಲ್ಲಿ ಡಿಸೆಂಬರ್ ಫಸ್ಟ್ ಇಂದ ಮೇ ಎಂಡ್ ವರೆಗೆ ಕಂಟಿನ್ಯೂ ಆಟ ಇರ್ತದೆ.
0: ಹೌದು
1: ಹೌದು, ಯಕ್ಷಗಾನ ಇರ್ತದೆ. ಮಳೆಗಾಲದಲ್ಲಿ ಜೂನ್ ತಿಂಗಳ ಸ್ವಲ್ಪ, ಒಂದು ತಿಂಗಳು ಸ್ವಲ್ಪ ಅಷ್ಟೇ ಇರ್ತದೆ, ಮಧ್ಯ ಪ್ರೋಗ್ರಾಮ್ ಇರ್ತದೆ. ಅದಾದ್ಮೇಲೆ ಜುಲೈಯಿಂದ ನಮ್ಮ

0: ಸದಾಶಿವ ಮೀನ್ಕೊಕ್ಕರಣೆ ಹಾಗೂ ದಿನಕರ್ ಕುಂದ ನಡುರು ಅವರು ಅವ್ರದಂತ ಪ್ರವಾಸಿ ಯಕ್ಷಗಾನ ಮಹಾಗಣಪತಿ ಯಕ್ಷಗಾನ ಮಂಡಳಿ ನಡುರು ಮುಂದತ್ತೆ ಅಂತೇಳಿ ಒಂದು ಪ್ರವಾಸಿ ಯಕ್ಷಗಾನ ಮಂಡಳಿ ಇದೆ, ಅದಕ್ಕೆ ನಾನು ಟೀಮಿಗೆ ಹೋಗ್ತೇನೆ.
1: ಪ್ರವಾಸಿ ಯಕ್ಷಗಾನ ಅಂದ್ರೆ ನೀವು ಪ್ರವಾಸ ಮಾಡ್ತಾ ಆಟ ಮಾಡುದ?
0: ಹೌದು, ನಾವು ಬೆಂಗಳೂರು, ಬೊಂಬೈ, ಉತ್ತರ ಕರ್ನಾಟಕ, ಹೈದರಾಬಾದ್ ಹೀಗೆಲ್ಲ.
1: ಸೂಪರ್.
0: ಹೌದು, ಅಲ್ಲೆಲ್ಲ ಹೋಗಿ.
1: ಈ ಯಕ್ಷಗಾನದಿಂದ ನೀವೆಲ್ಲ ಹಾಪಕ್ ಆಯ್ತು, ಯಾವ್ಯಾವ ಊರಿಗೆಲ್ಲ ಹಾಪಕ್ ಆಯ್ತು?
0: ಮುಂಬೈ, ಬೆಂಗಳೂರು, ಹೈದರಾಬಾದ್ ಹೀಗೆ, ಉತ್ತರ ಕರ್ನಾಟಕ ಈ ಸೈಡ್ ಎಲ್ಲ ಎಲ್ಲ ಕಡೆ ಹೋಗ್ಲಿಕ್ಕೆ ಅವಕಾಶ.
1: ಸುಮಾರು ಬದಿಗೆ ಪ್ರಯಾಣ
0: ಮಾಡ್ಕಷ್ಟೇ
1: ಕರೆದು ಬಿಡುದು ಯೋಚನೆ ಮಾಡಬಹುದು. ಹಂಗೆ ಈಗ ನೀವು ಪಿ ಯು ಸಿ ಕೂಡ ಕಂಪ್ಲೀಟ್ ಮಾಡ್ಲ?
0: ಇಲ್ಲ ಇಲ್ಲ,
1: ಅದಕ್ಕೆ ಬೇಜಾರು ಇದೆಯಾ ನಿಮ್ಗೆ?
0: ಅಂದ್ರೆ ನಾನ್ ಶಾಲೆಗೆ ಹೋಗಿ ಓದಿದ್ರೆ ಇಷ್ಟು ಯಕ್ಷಗಾನ ಅಷ್ಟು ದುಡಿಮೆ ಆಗ್ತಿಲ್ಲ ಇತ್ತು.
1: ಈ ಮಟ್ಟಕ್ಕೆ ಹೋಗ್ತಿ
0: ಇಷ್ಟು ಹೆಸರು ಮಾಡ್ಬೋದು ಮಾಡ್ಲಿಕ್ಕೆ ಆಗ್ತಿಲ್ಲ ಇತ್ತು. ಶಾಲೆಗೆ ಹೋಗಿ ಏನೋ ಕಂಪ್ನಿಗೆ ಕೆಲಸ ಹೋಗಿ ಹೋಗಿದ್ದೆ. ಯಕ್ಷಗಾನಕ್ಕೆ ಬರುವಾಗ ನಂಗೆ ಲಾಭವೇ ಆಗಿದೆ ಅಂದ್ರೆ.
1: ಹೌದು, ಇದು ಗಣೇಶ್ ಬಿಲ್ಲಾಡಿ ಅವರಿಗೆ ಪಿ ಯು ಸಿ ಅರ್ಧಕ್ಕೆ ಬಿಟ್ಟು ಆಟಕ್ಕೆ ಬಂದ್ರೆ ಬಿಕಾಸ್ ಅವ್ರಿಗೆ ಗೊತ್ತಿದಿತ್ತು ಅವ್ರಿಗೆ ಎಂತ ಬೇಕಂತ ಗೊತ್ತಿದ್ದು. ಹಂಗಂತ ಪಿ ಯು ಸಿ ಬಿಟ್ಟರಿಗೆಲ್ಲ ಹಿಂಗಾತಂತ ಓದುದು ಒಂದು ಸೀರಿಯಸ್ ಆಗಿ ಕಂಟಿನ್ಯೂ ಮಾಡಿ. ಬಿಲ್ಲಾಡಿ ಅವರು ಈ ತರ ಮಾಡಿರೋದ್ರಿಂದ ಇವತ್ತೊಂದು ಈ ಏಜ್ಗೆ, ಇಷ್ಟು ಚಿಕ್ಕ ಏಜ್ಗೆ ಒಂದು ಒಳ್ಳೆ ಉನ್ನತ ಸ್ಥಾನದಲ್ಲಿ ಇದ್ರೆ. ಯಕ್ಷಗಾನದ ಬಗ್ಗೆ ಎಂತ ಅನ್ಸುತ್ತೆ? ಯಕ್ಷಗಾನ ನಿಮ್ಗೆ ಎಂತೆಲ್ಲ ಕೊಡ್ತ ಅನ್ಸುತ್ತೆ? ಎಷ್ಟು ವರ್ಷದ ಜರ್ನಿ ಇದು? ಫಸ್ಟ್
0: ನಂದು ಇದು 11ನೇ ವರ್ಷ.
1: ಓಕೆ, ಅಂದ್ರೆ ನಿಮ್ಗೆ ಯಕ್ಷಗಾನದ ಬಗ್ಗೆ, ಯಕ್ಷಗಾನಕ್ಕೆ ಬಂದದ್ದು ಎಷ್ಟು ಒಳ್ಳೇದಾಯ್ತು, ಎಷ್ಟು ಖುಷಿ ಇದೆ ಇದ್ರ ಬಗ್ಗೆ?
0: ಯಕ್ಷಗಾನಕ್ಕೆ ಬಂದ ಮೇಲೆ ನಾನು ನಮ್ಮ ಮನೇಲಿ ಒಂದು ಹೊಸ ಮನೆ ಕಟ್ಟಿದೆ. ಅದು ಒಂದು ಮನೇಲಿ ತುಂಬಾ, ಆವಾಗ ನಮ್ ತುಂಬಾ ಕಡು ಬಡತನ ಇತ್ತು. ಬಂದ್ರ ಮೇಲೆ ನಂಗೆ ಒಳ್ಳೇದಾಗಿದೆ ಅಂದ್ರೆ,
1: ಈಗೇನು
0: ಮನೆ ಕಟ್ಟಕಾಯ್ತು.
1: ಹೌದೌದು,
0: ಈಗ ಆರ್ಥಿಕವಾಗಿ ಏನು ಸಮಸ್ಯೆ ಇಲ್ಲ ನಮಗೆ. ಮತ್ತೆ ತುಂಬಾ ಹೆಸರು ಕೊಡ್ತು ಎಲ್ಲ ಕಡೆ. ಗಣೇಶಾಚಾರ್ಯ ಅಂದ್ರೆ ಹೇಳಿದ್ರೆ ಎಲ್ಲ ಪರಿಚಯ ಸಿಗ್ತದೆ.
1: ಅಭಿಮಾನಿ ಬಳಗ ಅಲ್ಲ,
0: ಗಣೇಶಾಚಾರ್ಯ ನಮಸ್ಕಾರ ಅಂತೇಳಿ.
1: ನಿಮ್ಮ ಅಭಿಮಾನಿ ಬಳಗದಲ್ಲಿ ಯುವ ಜನರು ಇದ್ದಾರೆ, ಯಂಗ್ಸ್ಟರ್ಸ್.
0: ಹೌದು,
1: ಹಂಗೆ
0: ಎಲ್ಲರೂ ಪರಿಚಯ ಇಡ್ತಾರೆ, ಎಲ್ಲರೂ ಗುರುತ ಇಡ್ತಾರೆ. ಹೌದು, ಅದರ ಖುಷಿ.
1: ಗಣೇಶಾಚಾರ್ಯ ಅವರು ಮದುವೆ ಹಬ್ಬದಾರೆ?
0: ಮದುವೆ ಸದ್ಯ ಇಲ್ಲ.
1: ಸರಿ, ಈಗ ನಮ್ಗೆ ಪಂಜರ ಪಕ್ಷಿಯ ಒಂದು ಸೂಪರ್ ಹಿಟ್ ಹಾಡು, ವೈಯಕ್ತಿಕವಾಗಿ ನಂಗೂ ಕೂಡ ತುಂಬಾ ಇಷ್ಟ ಆಯ್ತ. ಅದು ಜಲವ ತೊರೆದ ಮತ್ಸ್ಯದಂತೆ, ಅದನ್ನ ಒಂಚೂರು ನಮ್ಗೆ ಹೇಳಕ್ಕ?

0: ವಾವ್ ಸೂಪರ್, ತುಂಬಾ ಲೈಕ್ ಇತ್ತು. ಹಂಗೆ ಶ್ರುತಿ ಆಫ್ ಮಾಡೋದು ಬೇಡ, ಇನ್ನೊಂದು ಎರಡು ಹಾಡು ಆಡಿಸ್ಕೊಂಡು. ಈಗ ಒಂದು ವೈಯಕ್ತಿಕ ಪ್ರಶ್ನೆ ನಿಮ್ಗೆ ಎಂದಕ್ಕ, ಡೋಂಟ್ ಮೈಂಡ್. ಎಂತಕ್ಕಿಂತ ನೀವು ಕಿವಿಗೊಂದು ಟಿಕ್ಕಿ ಹಾಕಿದ್ದೀರಲ್ಲ, ನಕ್ಷತ್ರ ಟಿಕ್ಕಿ, ಇದು ಸಣ್ಣಕ್ಕಿಂತ ಇದ್ದದ್ದ?
1: ಸಣ್ಣಿಂದ ಇದೆ.
0: ಸೊ ಅದನ್ನ ಯಾವುದೇ ಕಾರಣಕ್ಕೆ ನೀವು
1: ತೆಗ್ದಿಲ್ಲ,
0: ಎರಡು ಕೆಮಿಗೆ ಟಿಕ್ಕಿ
1: ಹಾಕಿ.
0: ಸೊ ಟಿಕ್ಕಿ ಹಾಕಿದಾರ ಅಂದ್ರೆ ಎಲ್ಲದಕ್ಕೂ ಅಂದ್ರೆ ರೆಡಿ ಅಂತ, ಸಂಸಾರ ನಿರ್ವಹಿಸೋದಕ್ಕೂ ರೆಡಿ ಅಂತ. ಸೊ ಅದನ್ನ ನೀವು ಈಗಲೂ ಅದನ್ನ ನಿಭಾಯಿಸ್ಕೊಂಡು ಬರ್ತಿದ್ರಿ. ಇದು ಆಕ್ಚುಲಿ ನಮ್ಗೆಲ್ಲ ತುಂಬಾ ಚೈಲ್ಡ್ಹುಡ್ ಮೆಮರೀಸ್. ನನ್ನ ಅಣ್ಣಂದ್ರಿಗೆಲ್ಲ ಇಂಥದೇ ಟಿಕ್ಕಿ ಹಾಕ್ತಾ ಇದ್ರು. ಸೊ ಈಗಿನ ಕಾಲದ ಸ್ಟೈಲ್ ಎಲ್ಲ ಚೇಂಜ್ ಆಯ್ತು. ಗಣೇಶ್ ಬಿಲ್ಲಾಡಿ ಅವರು ಯಾವ ಸ್ಟೈಲ್ ಚೇಂಜ್ ಆದ್ರು ಇದೇ ಸ್ಟೈಲ್ ನ ಉಳಿಸ್ಕೊಂಡಿದ್ರ, ಅದ ಒಳ್ಳೇದಾಯ್ತು. ಇನ್ನೊಂದು, ನಮ್ಗೆ ಯಾವ್ದಾದ್ರು ಒಂದು ನಿಮ್ಮ ಇಷ್ಟದ ಭಾಗವತ್ಗೆ ಪದ್ಯ ಯಾವ್ದಾದ್ರು ಒಂದು

0: ಹೊಸ ಗಾನ ಹಾಡಿದ್ದಾರೆ ನಮ್ಮ ಗಣೇಶ್ ಆಚಾರ್ಯ ಬಿಲ್ಲಾಡಿ ಅವರು. ಆಕ್ಚುಲಿ ಇದನ್ನೆಲ್ಲ ಪದ ಭಗವತ್ಗೆ ಕೇಂತ್ರಿಪತಿಗೆ ನಮ್ಗೊಂಚೂರು ಸಿನಿಮಾದ ಹಾಡಿಗೆ ಅದ್ ನೆನ್ಪಾತ್ತು. ಹೌದು, ಆದ್ರೆ ಎಕ್ಸ್ಪೆರಿಮೆಂಟ್ ಅನ್ನೋದು ಇವತ್ತಿನ ಜಗ, ಇವತ್ತಿನ ಯುಗ, ಇವತ್ತಿನ ಜನರು ಇವ್ರಿಗೆ ಎಂತ ಬೇಕು ಒಂಚೊಂಚೂರು ಮಾಡ್ತಾ ಹೋರೆ ಕಾಂಬರು ಜಾಸ್ತಿ ಮಾತ್ರ. ಸೊ ಹಂಗೆ ಈ ಪ್ರಯೋಗಗಳು ಆತ ಇರತ್ತ. ಹಂಗಂತೇಳಿ ಸಾಂಪ್ರದಾಯಿಕ ಯಕ್ಷಗಾನ ಏನು ಬಿಟ್ಕೊಡುದಿಲ್ಲ, ಅದು ಅಲ್ಲಿಯೇ ಇರುತ್ತೆ, ಅದನ್ನು ಬೆಳೆಸೋ ಕಾರ್ಯನ ಮಾಡ್ತಾ ಇದ್ರು ಅಂತ ಹೇಳಿ. ಭಾರಿ ಖುಷಿ ಆಯ್ತ ನಮ್ಮ ರೇಡಿಯೋ ಕುಂದಾಪುರ ಸ್ಟುಡಿಯೋದಲ್ಲೇ ಕೂಕೊಂಡ ಇಷ್ಟು ಚಂದದ ಭಾಗವತಿಕೆ, ಅದು ನಮ್ಮ ಗಣೇಶ್ ಬಿಲ್ಲಾಡಿ ಅವ್ರ ಪಕ್ಕದಲ್ಲೇ ಕೂಕೊಂಡ ಕೇಂಬುವಂತ ಒಂದು ಸದಾವಕಾಶ ನಮ್ಗೆ. ನಿಮ್ಮ ಮುಂದಿನ ಕನಸುಗಳೆಂತ ಗಣೇಶ್ ಬಿಲ್ಲಾಡಿ ಅವರೇ?
1: ಮುಂದಿನ ಭಾಗವತಿಯಲ್ಲಿ ಇನ್ನಷ್ಟು ತಯಾರಾಗಬೇಕು. ಅಂದ್ರೆ ಕೆಲವು ಪೌರಾಣಿಕ ಪ್ರಸಂಗ ಆಡಿಸ್ಬೇಕಂತೇಳಿ ನನಗಿದೆ. ಉದಾಹರಣೆ ತಾಮ್ರಧ್ವಜ ಕಾಳಗ, ರಾಮಂಜನ, ಇಂಥ ಪೌರಾಣಿಕ ಪ್ರಸಂಗ. ಈ ಹೊಸ ಪ್ರಸಂಗದಿಂದ ನನಗೆ ಕೆಲವು ಪೌರಾಣಿಕ ಪ್ರಸಂಗ ಆಡಿಸುವ ಅವಕಾಶಗಳು ಕಡಿಮೆ ಆಗ್ತಿದೆ. ಮುಂದೆ ತುಂಬಾ ಅವಕಾಶ ಸಿಗ್ಬೇಕಂತೇಳಿ ನನ್ನ ಇದಷ್ಟು.
0: ಪೌರಾಣಿಕ ಪ್ರಸಂಗದ ಕಡೆ ನಮ್ಮ ಗಣೇಶ್ ಬಿಲ್ಲಾಡಿ ಅವರನ್ನೇ ಇರುತ್ತೆ. ಸೊ ಅದೊಂದು ಆಸೆ ಇದೆ,
1: ತಾಮ್ರಧ್ವಜ ಕಾಳಗ ಇಂಥ ಕೆಲವು ಪೌರಾಣಿಕ ಪ್ರಸಂಗಗಳಿದೆ.
0: ಸೊ ಗಣೇಶ್ ಬಿಲ್ಲಾಡಿ ಅವರೇ, ನಂಗೆ ನಿಮ್ಮಲ್ಲಿ ಒಂದು ವಿಶೇಷ ಅನಿಸಿದ ಅಭ್ಯಾಸ ಅಂತ ಕೇಂದ್ರೆ, ನೀವು ಲೈಕ್ ಭಾಗವತ್ಗೆ ಮಾಡ್ತ್ರಿ ಎಲ್ಲ, ಹೌದು, ಚಾ ಕುಡುದಿಲ್ಲ ಅಂದೇಳಿ ಹೇಳ್ರಿ ನೀವು. ಅದ್ ಯಾಕೆ
1: ಅಂದ್ರೆ ಮೊದ್ಲಿಂದ ಅಭ್ಯಾಸ ಇಲ್ಲ ಚಾ, ಅದು
0: ಚಾದ ಅಭ್ಯಾಸ ಇಲ್ಲ
1: ಅಂದ್ರೆ ಮಂದ್ರತಿ ಮಾಡದಲ್ಲಿ ಇರುವಾಗ ನಿದ್ದೆ ಬಿಟ್ಟಾಗ ಚಾ ಕುಡಿದಿದ್ದೆ ಒಂದಿನ. ಅದು ನನಗೆ ವಾಮಿಟ್
0: ಆಯ್ತು,
1: ಪಿತ್ತ ಜಾಸ್ತಿ. ಅದ್ರಿಂದ ಚಾ ಸ್ವಲ್ಪ ಅಂದ್ರೆ ಈಗ ಕುಡಿತೇನೆ, ಅಂದ್ರೆ ತುಂಬಾ ನಿದ್ದೆ ಬಿಟ್ಟಾಗ ಏನ್ ಸಾಧ್ಯವೇ ಇಲ್ಲ, ಕೂತ್ಕೊಳ್ಳಿಕ್ ಸಾಧ್ಯವೇ ಇಲ್ಲ, ಹಾಗಿದ್ದ ಆ ಟೈಮಲ್ಲಿ ಒಂದು ಚಾ ಕುಡಿತೇನೆ ರಂಗಸ್ಥಳದಲ್ಲಿ.
0: ಆಕ್ಚುಲಿ ಆ ಭಾಗವತರು ಅಂದ್ರೆ ಅವರು ವೀಳ್ಯ ಹಾಕೋದು ಖಂಡಿತ, ಚಾ ಕುಡಿಯೋದು ಖಂಡಿತ. ಬಟ್ ನಮ್ಮ ವಿಶೇಷ ಭಾಗವತರು ಗಣೇಶ್ ಆಚಾರ್ಯ ಬಿಲ್ಲಾಡಿ ಅವರು. ನಂಗೆ ಭಾರಿ ಖುಷಿ ಇದೆ ಅಂತಂದ್ರೆ ಒಂಚೂರು ಗೊತ್ತು ಎಂತದೂ ಇಲ್ಲ, ತುಂಬಾ ಸಿಂಪಲ್, ಸರಳ, ಸಜ್ಜನ ಅನ್ಸಿದ್ದನ್ನ ಪ್ರಾಮಾಣಿಕವಾಗಿ ಮಾತಾಡಿದ್ರು. ಎಂತದೇ ಇಲ್ಲಿ ನಮ್ಮ ರೇಡಿಯೋ ಕುಂದಾಪುರ ಸ್ಟುಡಿಯೋದವರೆಗೆ ಬಂದು ಸರ್, ನೀವು ಇಷ್ಟು ಲೈಕ್ ಮಾಡಿ ಮಾತಾಡ್ರಿ, ಪದ ಹಾಡ್ರಿ, ನಿಮ್ ಪಕ್ಕದಲ್ಲಿ ಕೂತ್ಕೊಂಡು ಆ ಪದಕ್ಕೆ ಮತ್ತೆ ಸೌಭಾಗ್ಯ ನಮ್ಮೆಲ್ಲರದಾಯ್ತು. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಹಾಗೆ ನಿಮ್ಗೆ ಇನ್ನಷ್ಟು ಅವಕಾಶಗಳು, ನದಿ ಹೊರಕ ಬರ್ತಲ್ಲ ಹಂಗ್ ಹೊರಕ ಬರ್ಲಿ ಅನ್ನೋದು ನಮ್ಮ ಹಾರೈಕೆ.
1: ಥ್ಯಾಂಕ್ ಯು, ಥ್ಯಾಂಕ್ ಯು.
0: ಓಕೆ ಸರಿ, ಕೇಳಿದ್ರೆ ಯಕ್ಷ ಸಮಾಗಮ ರೇಡಿಯೋ ಕುಂದಾಪುರದಲ್ಲಿ, ಯಕ್ಷ ಸಮಾಗಮದಲ್ಲಿ ಪ್ರಸಿದ್ಧ ಯುವ ಭಾಗವತರು ಗಣೇಶ್ ಆಚಾರ್ಯ ಬಿಳ್ಳಾಡಿ ಅವರ ಮಾತನ್ನ ನೀವು ಕೇಳ್ರಿ, ನಾವು ಕೇಂತ ಖುಷಿ ಆಯ್ತ. ಹಂಗಾರೆ ಇನ್ನು ಹೊರಡುವಲ್ಲ, ಕೇಂತಾ ಇರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ಸಿಕ್ವಕ
2: ಪ್ರಿಯ ಕೇಳುಗ್ರೆ, ದಿನೇಶ್ ಉಪ್ಪೂರರ ಸಂಗ್ರಹದಿಂದ ಆಯ್ದ ಕಾಳಿಂಗನೌಡರ ಭಾಗವತಿಕೆ ಪದ್ಯಗಳು.
3: ಕತಲ

Yeah.

ಯಕ್ಷ ಸಮಾಗಮ ಭಾಗವತಿಕೆಯಲ್ಲಿ ಯಕ್ಷಗುರು ಕಿಶೋರ್ ಕುಮಾರ್ ಆರೂರು, ಪದ್ಯ ರಚನೆಯಲ್ಲಿ ಶಾಂತಾ ವಾಸುದೇವ ಪೂಜಾರಿ ಆನ್ಗಳ್ಳಿ, ಮದ್ದಳೆಯಲ್ಲಿ ಅನಂತ ಕೃಷ್ಣ ನಾವುಡ ಮತ್ತು ಚಂಡೆಯಲ್ಲಿ ಸಾತ್ಯಕಿ. ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.